ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು 2026 ಇಸವಿಯ ಆಗಸ್ಟ್ ತಿಂಗಳ 3 ತಾರೀಕು ಸೋಮವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು

ಏಳು ಗಂಟೆ 15 ನಿಮಿಷಕ್ಕೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಮನೋಚಿಂತನ. ಎಂಟು ಗಂಟೆ 21 ನಿಮಿಷಕ್ಕೆ ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ರೈತ ಧ್ವನಿ, 9:20 ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮ, 9:50 ಮುಸ್ಸಂಜೆ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ. ಹನ್ನೊಂದು ಗಂಟೆ 30 ನಿಮಿಷಕ್ಕೆ ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ನಾನೊಂದು 6-8 ವರ್ಷಗಳ ಹಿಂದೆ ಶ್ರೀಲಂಕಾಕ್ಕೆ ಹೋಗಿದ್ದೆ. ಅದೊಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಾಗುವಂತಹ ಕರ್ತವ್ಯ ನಂದಾಗಿತ್ತು. ಬಹುಶಃ ನನ್ನ ನೆನಪಿದ ಮಟ್ಟಿಗೆ ನಾನು ಭಾರತದಿಂದ ನಾನು ಒಬ್ಬನೇ ಪ್ರತಿನಿಧಿ ಅಂತ ನೆನಪು. ಸುಮಾರು 30-35 ದೇಶಗಳಿಂದ ಜನ ಬಂದಿದ್ರು, ವಿದ್ವಾಂಸರು ಬಂದಿದ್ರು. ಕಾರ್ಯಕ್ರಮ ಈ ಶ್ರೀಲಂಕಾದ ಕೊಲಂಬೋ, ರಾಜಧಾನಿ ಕೊಲಂಬೋದಲ್ಲಿ ಒಂದು ದೊಡ್ಡ ಹೋಟೆಲಲ್ಲಿ ನಡೀತಾ ಇತ್ತು. ಒಂದು ದಿವಸ ಮೊದಲೇ ಹೋಗಿದ್ದೆ ನಾನು. ಹಿಂದಿನ ದಿವಸ ಒಂದು ಇಂಟ್ರೊಡಕ್ಷನ್ ಅಂತ ಇಟ್ಕೊಂಡಿರ್ತಾರೆ, ಎಲ್ಲ ದೇಶ ವಿದ್ವಾಂಸರು ಪರಿಚಯ ಆಗ್ತದೆ. ಆ ಕಾರ್ಯಕ್ರಮದ ವಿಶೇಷ ಕೇಂದ್ರ ಬಿಂದು ಆಗಿದ್ದವರು ಡಾಕ್ಟರ್ ಜಾನ್ ಬೆಲ್ ಅನ್ನೋರು. ಆಗ ಅವರು ಅಮೆರಿಕ ಮೆಸಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಳಗೆ ಅರ್ಥಶಾಸ್ತ್ರದ ಪ್ರೊಫೆಸರ್ ಆಗಿದ್ದರು. ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬರ್ತದೆ ಅಂತ ಸುದ್ದಿ ಇತ್ತು. ಅವ್ರ ಬಗ್ಗೆ ತುಂಬ ವಿಷಯ ಕೇಳಿದ್ದೆ ನಾನು, ಅವ್ರು ಕಾಣುವಂಥ ಮಾತಾಡುವಂಥ ಅವಕಾಶ ಸಿಕ್ಕಿತ್ತು. ಆದರೆ ಮನುಷ್ಯ ಎಷ್ಟು ಸರಳ ಅಂತಂದರೆ, ನಾವು ಕೇಳಿದ್ದಲ್ಲ ಇಷ್ಟು ವಿಷಯ, ಅದೇ ಮನುಷ್ಯ ಇವನೇನಾ ಅಂತನ್ನು ಹಾಗಿದ್ರು. ಕಾರ್ಯಕ್ರಮ ಶುರು ಆಗೋ ದಿವಸ ಸಂಜೆ ಕಾಲ ನನಗೆ ದೆಹಲಿಯ ದೂರದರ್ಶನದಿಂದ ಒಂದು ಫೋನ್ ಬಂತು. ಆ ದೂರದರ್ಶನದವರಿಗೆ ಈ ಶ್ರೀಲಂಕೆಗೆ ಡಾಕ್ಟರ್ ಬೆಲ್ ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಅವರು ಭಾರತಕ್ಕೆ ಬರುವಂಥ ಕಾರ್ಯಕ್ರಮ ಇಲ್ಲ. ಆದ್ದರಿಂದ ಡಾಕ್ಟರ್ ಬೆಲ್ ಅವ್ರ ಸಂದರ್ಶನ ಏನಾದರೂ ಕೊಲಂಬೋದಲ್ಲೇ ಮಾಡೋಕ್ಕಾಗತ್ತಾ, ನಡೆಸೋಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದರು. ಅಂದರೆ ಭಾರತದವ ನಾನು ಒಬ್ಬನೇ ಇದ್ದೆ ಅಂತ ಕೇಳಿರಬೇಕು. ನಾನು ಡಾಕ್ಟರ್ ಬೆಲ್ ಕೇಳ್ತೀನಿ ಎಂದೆ. ರಾತ್ರಿ ಊಟಕ್ಕೆ ಹೋದಾಗ ಕೇಳಿದೆ, ಹಿಂಗೆ ದೂರದರ್ಶನದವ್ರು ನಿಮ್ಮನ್ನು ಒಂದು ಸಂದರ್ಶನ ಮಾಡಬೇಕು ಅಂತಾರೆ, ಆಗಬಹುದೇ ಅಂತ ಕೇಳಿದೆ. ಆಗ್ಬೋದು, ಆದರೆ ದಿಲ್ಲಿಗೆ ಹೋಗೋಕ್ಕಾಗಲ್ಲ ಅಂದರು. ಬೇಡ, ಇಲ್ಲೇ ಕೊಲಂಬೋದಲ್ಲಿ ಒಂದು ಸ್ಟುಡಿಯೋ ವ್ಯವಸ್ಥೆ ಮಾಡ್ತೀವಿ ಎಂದೆ. ಆಗ್ಬೋದು ಅದು. ಅರ್ಧ ಗಂಟೆ ಸಂದರ್ಶನ ಸ್ವಾಮಿ, ನನಗೆ ಸ್ಪಷ್ಟ ನೆನಪಿದೆ ಅದು, ಅರ್ಧ ಗಂಟೆದು. ನಾನೇ ತಾನೇ ಇಂಟರ್ವ್ಯೂ ಮಾಡಬೇಕಾದದ್ದು, ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ತಯಾರು ಮಾಡಿ ಅವ್ರು ಬೆಳಿಗ್ಗೆನೆ ಕೊಟ್ಟೆ, ಈ ಪ್ರಶ್ನೆ ಕೇಳ್ತೀನಿ ಸಾಯಂಕಾಲ ಅಂತ. ಆಗ್ಬೋದು ಆಗ್ಬೋದು, ಬಹಳ ಸಿಂಪಲ್ ಮನುಷ್ಯ, ಆಗ್ಬೋದು, ಏನು ಪ್ರಶ್ನೆ ಬೇಕಾದರೂ ಕೇಳಿ ಅಂದರು. ನಾನು ಸ್ವಲ್ಪ ಈ ಪರೀಕ್ಷೆ ಮಾಡೋ ಬುದ್ಧಿ ಇಟ್ಕೊಂಡವನು. ಅವ್ರು ಹೇಳಿದೆ, ಡಾಕ್ಟರ್ ಬೆಲ್, ಒಂದು ಪ್ರಶ್ನೆ ಮಾತ್ರ ನಾನು ಸ್ಟುಡಿಯೋದಲ್ಲೇ ಕೇಳ್ತೀನಿ, ಇದರಲ್ಲಿ ಬರೆದಿಲ್ಲ. ಹೌದಾ ಅಂದರು. ಅದು ಯಾಕೆಂದರೆ ನನಗೆ ನಿಮ್ಮ ಬುದ್ಧಿವಂತಿಕೆ ಉತ್ತರ ಬೇಡ, ನೇರವಾಗಿ

ಹೃದಯದ ಉತ್ತರ ಬೇಕು. ನಾನು ಮೊದಲೇ ಪ್ರಶ್ನೆ ಕೇಳಿದ್ರೆ ಬುದ್ಧಿವಂತಿಕೆ ವಿಚಾರ ಮಾಡಿ ಉತ್ತರ ಕೊಡ್ತೀರಿ, ಬುದ್ಧಿಯಿಂದ ಬೇಡ ಹೃದಯದ ಉತ್ತರ ಬೇಕು ಅಂದ್ರೆ ಆಗ್ಲಿ ಆಗ್ಬೋದು, ಏನ್ ತೊಂದರೆ ಇಲ್ಲ ಅಂತ. ಸಂದರ್ಶನ ನಡೀತಾ ಇತ್ತು, ಬಹಳ ಚಂದಾಯ್ತು. ಇನ್ನು ಮುಗಿಯೋದಕ್ಕೊಂದು 2 ನಿಮಿಷ ಇರಬೇಕು, ಗಡಿಯಾರದಲ್ಲಿ ಕಾಣಿಸ್ತಾ ಇತ್ತು. ನಾನು ಕೇಳಿದೆ, ಒಂದು ಪ್ರಶ್ನೆ ನಿಮಗೆ ಕೇಳಬೇಕು ಡಾಕ್ಟರ್ ಬೆಲ್, ನಿಮ್ಮ ವಿಶ್ವವಿದ್ಯಾಲಯ ಪ್ರಪಂಚದಲ್ಲಿ ಇಷ್ಟೊಂದು ಎತ್ತರದಲ್ಲಿ ಇದೆಯಲ್ಲ, ಅದು ಇಷ್ಟು ವರ್ಷಗಳಿಂದ ಪ್ರತಿ ವರ್ಷ ಅದನ್ನು ಮಾಡ್ತಾರೆ. ಯೂನಿವರ್ಸಿಟಿ ಯಾವ ಮಟ್ಟದಿದೆ ಅಂತ ನೋಡಿದಾಗ ಮೊದಲಿನ 4 ವಿಲಕ್ಕದಲ್ಲಿ ನಿಮ್ದಿದ್ದೇ ಇರುತ್ತೆ. ಅಷ್ಟು ದೊಡ್ಡ ಯೂನಿವರ್ಸಿಟಿ, ಅಷ್ಟು ಪ್ರಸಿದ್ಧವಾದದ್ದು, ಇಷ್ಟು ಎತ್ತರ ಮಟ್ಟದಲ್ಲಿ ಹೇಗೆ ಉಳ್ಕೊಂತು ಅಷ್ಟು ವರ್ಷಗಳಿಂದ? ನಿಮ್ಮ ವಿಶ್ವವಿದ್ಯಾಲಯದ ಯಶಸ್ಸಿನ ಗುಟ್ಟೇನು ಅಂತ ಕೇಳಿದೆ. ನಾನು ಬೇರೆ ಯಾರನ್ನಾದರೂ ಈ ಪ್ರಶ್ನೆ ಕೇಳಿದರೆ 1/2 ತಾಸು ಉತ್ತರ ಹೊಡಿತಿದ್ರಪ್ಪ. ಆದ್ರೆ ಬೆಲ್ 1 ನಿಮಿಷ ಹಿಂಗೆ ನೋಡಿದ್ರು, ನನ್ನ ಕಣ್ಣು ಕೂಡ ಪಿಳ್ಕಿಸ್ಲಿಲ್ಲ, ಅನಾಯಾಸವಾಗಿ ಹೇಳಿಬಿಟ್ರು, ಆಸ್ ಐ ಅಂಡರ್ಸ್ಟ್ಯಾಂಡ್ ದ ಸಕ್ಸಸ್ ಆಫ್ ಮೈ ಯೂನಿವರ್ಸಿಟಿ ಈಸ್ ಬಿಕಾಸ್ ಆಫ್ ಪೀಪಲ್ಸ್ ಎಬಿಲಿಟಿ ಟು ವರ್ಕ್ ವಿದೌಟ್ ಸೂಪರ್ವಿಷನ್. ನನಗೆ ತಿಳಿದಂತೆ ನನ್ನ ವಿಶ್ವವಿದ್ಯಾಲಯದ ಯಶಸ್ಸಿನ ಗುಟ್ಟು ಅಂದರೆ ಮೇಲ್ವಿಚಾರಣೆ ಇಲ್ಲದೆ ಕೆಲಸ ಮಾಡುವಂಥ ಮನೋಭಾವ. ಆದರು ದಂಗಾಗಿ ಹೋದೆ ಸ್ವಾಮಿ ನಾನು, ಟು ವರ್ಕ್ ವಿದೌಟ್ ಸೂಪರ್ವಿಷನ್, ಮೇಲ್ವಿಚಾರಣೆ ಇಲ್ಲದೆ ಕೆಲಸ ಮಾಡುವಂಥದ್ದು ಅದ್ಭುತ ಅನಿಸ್ಬಿಡ್ತು ನನಗೆ. ಬರಬೇಕಾದ್ರೆ ದಾರಿಯಲ್ಲಿ ಕಾರಲ್ಲಿ ಹೇಳಿದೆ, ಡಾಕ್ಟರ್ ಬೆಲ್ ಯು ಗೇವ್ ಎ ಬ್ರಿಲಿಯಂಟ್ ಆನ್ಸರ್, ಅದ್ಭುತ ಉತ್ತರ ಕೊಟ್ರಿ ನೀವು. ಅವ್ರ ಅದ್ಭುತ ಏನಿದೆ ಅದರೊಳಗೆ ಅಂದರು. ಯಾರನ್ನು ನೋಡ್ತೀರಿ ನೀವು, ಹೂಮ್ ಡು ಯು ವಾಚ್? ಅವ್ರು ಕೇಳಿದ್ದು, ಹೂಮ್ ಡು ಯು ವಾಚ್? ಯು ವಾಚ್ ಕ್ರಿಮಿನಲ್ಸ್ ಆ್ಯಂಡ್ ಪ್ರಿಸನರ್ಸ್. ಮೈ ಪೀಪಲ್ ಆರ್ ನಾಟ್ ಪ್ರಿಸನರ್ಸ್ ಆ್ಯಂಡ್ ಕ್ರಿಮಿನಲ್ಸ್. ಕಳ್ಳರನ್ನ ಅಪರಾಧಿಗಳನ್ನು ಮಾತ್ರ ನೋಡ್ತೀರಿ ಗಮನ ಇಟ್ಟು. ನಾನು ಜನ ಅಂತವ್ರು ಅಲ್ಲಲ್ಲ, ಒಳ್ಳೆ ಜನ, ತಾವು ಮಾಡೋ ಕೆಲಸ ಮಾಡೇ ಮಾಡ್ತಾರೆ ಅಂತ ಅವ್ರು ಹೇಳಲಿಲ್ಲ. ನನಗೊಂಚೂರು ಭಯ ಆಯಿತು. ನಮ್ಮಲ್ಲಿ ಗಮನಿಸಿ ಸ್ನೇಹಿತರೆ, ನಮ್ಮಲ್ಲಿ ಹೆಂಗಿದೆ ವ್ಯವಸ್ಥೆ ಅಂದರೆ ಮೇಲ್ವಿಚಾರಣೆಯಿಂದ ಯಾವ ಕೆಲಸನೂ ಆಗೋದಿಲ್ಲ. ಕಲ್ಪನೆ ಮಾಡಿಕೊಡ್ರಿ, ರಸ್ತೆಯಲ್ಲಿ ಪೊಲೀಸ್ ಇಲ್ಲ ಅಂದರೆ ಯಾರೂ ನಿಯಮ ಪಾಲಿಸಲ್ಲ, ನುಗ್ಗೆ ಬಿಡ್ತಾರೆ, ಎಲ್ಲರೂ ನುಗ್ತಾರೆ, ಎಲ್ಲರೂ ಪೋಸ್ಟ್ ಗ್ರಾಜುಯೇಟ್ಸೆ. ಆಫೀಸಲ್ಲಿ ಸಾಹೇಬ್ರು ಇಲ್ಲ ಅಂದರೆ ಎಲ್ಲರೂ ಮನೆಗೆ ಹೋಗ್ಬಿಡ್ತಾರೆ ಬೇಗ. ಅಂದರೆ ಇನ್ನೊಬ್ಬರು ನಮ್ಮನ್ನು ಸದಾ ಕಾಲ ಗಮನಿಸಿ ಕಾಯ್ತಿದ್ರೆ ಮಾಡುವಂಥ ಕೆಲಸ ಮಾಡುವಂಥ ಮನಸ್ಸು ಯಾಕಪ್ಪ ಬಂತು ನಮಗೆ? ಇನ್ನೊಬ್ಬರು ನನ್ನ ಕಾಯ್ತಾರೆ ಅಂದ್ರೆ ನಾನು ಕೈದಿ ಆದಂಗೆ ಆಯ್ತಲ್ಲ, ನಾನು ಯಜಮಾನ ಆಗೋದು ಯಾವಾಗ? ನನ್ನ ಕೆಲಸ ನಾನೇ ಪ್ರೀತಿಯಿಂದ ಮಾಡೋದು ಯಾವಾಗ? ನನ್ನ ಕೆಲಸಕ್ಕೆ ನಾನೇ ಮೇಲ್ವಿಚಾರಕ ಆದರೆ ಒಳ್ಳೇದಲ್ವಾ? ಇನ್ನೊಬ್ರು ಯಾಕೆ ಮಾಡಿಲ್ಲ ಅಂತ ಕೇಳೋದಕ್ಕಿಂತ ಐ ಡೂ ಇಟ್ ಬಿಕಾಸ್ ಐ ಲವ್ ಟು ಡೂ ಇಟ್, ನಾನು ಯಾಕೆ ಮಾಡ್ತೇನೆ, ಪ್ರೀತಿಯಿಂದ ಮಾಡ್ತೀನಿ ಅಂತ ಹೇಳುವಂಗೆ ಆಗ್ಬೇಕಲ್ವಾ? ಹಂಗಾದಾಗ ನನ್ನ ದೇಶ ಕೂಡ ಡಾಕ್ಟರ್ ಬೆಲ್ ಹೇಳಿದ ಹಾಗೆ ಪ್ರಪಂಚದ ಸರ್ವಶ್ರೇಷ್ಠ ದೇಶ ಆಗ್ತದೆ. ಆಗೋದಕ್ಕೆ ಒಂದೇ ಕೆಲಸ, ಇನ್ನೊಬ್ಬರಿಗೋಸ್ಕರ ನಾನು ಕೆಲಸ ಮಾಡ್ತಾ ಇಲ್ಲ, ನನ್ನ ಮನಸ್ಸಿಗೋಸ್ಕರ, ನನ್ನ ತೃಪ್ತಿಗೋಸ್ಕರ, ನನ್ನ ದೇಶಕ್ಕೋಸ್ಕರ ನಾನು ಮಾಡ್ತೀನಿ ಅಂದರೆ ನನ್ನ ಜಗತ್ತು, ನನ್ನ ದೇಶ ತುಂಬ ಸುಂದರ ಆಗ್ತದೆ ಅಂತ ನನ್ನ ನಂಬಿಕೆ.

0: ಸಲಹೆ, ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್, ರಾಜ್ಯದ 3 ನವೋದ್ಯಮಿಗಳಿಗೆ ರಾಷ್ಟ್ರಪತಿ ಪುರಸ್ಕಾರ ಪ್ರದಾನ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪಂದ್ಯಾವಳಿ, ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಆಯೋಜಿಸಿರುವ 100 ವಾರಗಳ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಹೊಸದಿಲ್ಲಿಯಿಂದ ಚಾಲನೆ ನೀಡಿದರು. ಈ ಕುರಿತು ಒಂದು ವರದಿ.
1: ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047 ಗುರಿ ಸಾಧನೆಗೆ ಅಣಿಗೊಳಿಸಲು ಕೇಂದ್ರ ಯುವ ವ್ಯವಹಾರಗಳ ಸಚಿವಾಲಯ ಯೋಜಿಸಿದೆ. ಪ್ರಧಾನಮಂತ್ರಿಯವರು ಚಾಲನೆ ನೀಡಿದ ಸಂದರ್ಭದಲ್ಲಿ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರು ಪಾಲ್ಗೊಂಡು ಮಾದಕ ವಸ್ತುಗಳಿಂದ ದೂರವಿರುವ ಪ್ರತಿಜ್ಞೆ ಕೈಗೊಂಡರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ಯುವ ಜನರನ್ನುದ್ದೇಶಿಸಿ ಮಾತನಾಡಿದರು.
2: ಸಾಥಿಯೋ, ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಕೆ ಲಿಯೆ ನಶಾ ಮುಕ್ತ ಯುವ ಇಸ್ ಮೂವ್ಮೆಂಟ್ ಕಾ ನಾಮ್ ಹಿ ಇಸ್ಕೆ ಸಂಕಲ್ಪ ಕೋ ಸ್ಪಷ್ಟ ಕರ್ತಾ ಹೈ. ಕ್ಯೋಂಕಿ ಆಜ್ ಜಬ್ ದೇಶ ನೆ ವಿಕಸಿತ ಭಾರತ ಕಾ ಲಕ್ಷ್ಯ ತಯ ಕಿಯಾ ಹೈ ತೋ ಇಸ್ಕೆ ಲಿಯೆ ಅವಶ್ಯಕ ಹೈ ದೇಶ ಕಾ ಯುವ ತನ್ ಸೆ ಸ್ವಸ್ಥ ಹೋ, ಮನ ಸೆ ಸ್ವಸ್ಥ ಹೋ, ಆತ್ಮವಿಶ್ವಾಸ ಸೆ ಭರ್ಪೂರ್ ಹೋ ಔರ್ ಡ್ರಗ್ಸ್ ಜೈಸಿ ಘಾತಕ್ ಆದತ್ ಸೆ ಹಮೇಶಾ ಹಮೇಶಾ ದೂರ ಹಿ ರಹೆ ಯಹಿ ಇಸ್ ಅಭಿಯಾನ ಕಾ ಉದ್ದೇಶ ಹೈ. ಹಮ್ ಸಬ್ಕೋ ಯೇ ಸಂಕಲ್ಪ ಲೇನಾ ಹೈ ಹಮಾರೆ ಯುವಾ ನಶೆ ಔರ್ ಡ್ರಗ್ಸ್ ಕಿ ಖತ್ರೋ ಕೋ ಸಮಜೆ ಹರ್ ತರಹ ಸೆ ಜಾಗರೂಕ್ ರಹೆ ಔರ್ ಇಸ್ ಸಂಕಲ್ಪ ಮೇ ಅಬ್ ರಾಷ್ಟ್ರೀಯ ನಶಾ ಮುಕ್ತ ಯುವಾ ಅಭಿಯಾನ ಕಿ ಬಡಿ ಭೂಮಿಕಾ ಹೈ.
0: ಮೇರಾ ಯುವ ಭಾರತ್ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನದ ಭಾಗವಾಗಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ, ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಕೆಎಲ್ಇ ಪರಿಭಾವಿತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಮೈ ಭಾರತ್ ಆಂದೋಲನ ಸೇರಿದಂತೆ ರಾಷ್ಟ್ರೀಯ ಸೇವಾ ಯೋಜನೆ, ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ವಯಂ ಸೇವಕರು, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಳಗಾವಿಯ ಜೈನ್ ಹೆರಿಟೇಜ್ ಸ್ಕೂಲ್ನಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿ ಆರ್.ಕೆ. ಲಯ ನಶೆ ಮುಕ್ತಿ ಸಂಕಲ್ಪ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಮ್ಮ ಶಾಲೆಯಲ್ಲಿ ನಶಾ ಮುಕ್ತ ಭಾರತ್ ಕಾರ್ಯಕ್ರಮವು ಒಂದು ಒಳ್ಳೆ ಪ್ರತಿಜ್ಞೆಯಿಂದ ಶುರುವಾಯಿತು. ಕ್ರೀಡಾ ಮತ್ತು ಯುವ ಇಲಾಖೆಯ ಮುಖ್ಯಸ್ಥರು ಈ ಕಾರ್ಯಕ್ರಮದ ಉದ್ದೇಶವನ್ನು ನಮಗೆ ಹೇಳಿಕೊಟ್ಟರು. ಅದರ ನಂತರ ಒಂದು ನಾಟಕವಿತ್ತು. ಅವರು ಯುವ ಜನರು ಹೇಗೆ ಕೆಟ್ಟ ಅಭ್ಯಾಸಗಳಿಗೆ ಬೀಳುತ್ತಾರೆ ಮತ್ತು ಅದರಿಂದ ಹೇಗೆ ಹೊರಬರಬಹುದು ಎನ್ನುವುದನ್ನು

0: ತೋರಿಸಿಕೊಟ್ಟರು. ಕುಟುಂಬ, ಸ್ನೇಹಿತರು ಮತ್ತು ನಮ್ಮ ಸ್ವಂತ ಪ್ರಯತ್ನಗಳಿಂದ ಕೆಟ್ಟ ಅಭ್ಯಾಸಗಳನ್ನು ಬಿಡಬಹುದು ಎಂದು ತಿಳಿಸಿಕೊಟ್ಟರು. ಕೊನೆಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಮಾತನಾಡಿದರು, 2047 ವರ್ಷಕ್ಕೆ ವಿಕ್ಸಿತ್ ಭಾರತ್ ಮಾಡಲು ನಮ್ಮ ಯುವ ಜನರ ಕೈಯಲ್ಲಿ ದೊಡ್ಡ ಶಕ್ತಿ ಇದೆ ಎನ್ನುವುದನ್ನು ಹೇಳಿದರು. ಕೆಟ್ಟ ಅಭ್ಯಾಸಗಳು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಹೇಗೆ ಕೆಟ್ಟದನ್ನು ಮಾಡುತ್ತದೆ ಎನ್ನುವುದನ್ನು ವಿವರಿಸಿದರು. ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನನಗೆ ತುಂಬಾ ಖುಷಿ ತಂದಿದೆ. ನಮ್ಮ ದೇಶದ ಬೆಳವಣಿಗೆಗೆ ಶ್ರಮಿಸುವ ನಾಯಕರನ್ನು ನೋಡಿ ಹೆಮ್ಮೆ ಆಗುತ್ತದೆ. ಧನ್ಯವಾದಗಳು.
1: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೊಮ್ಮವಾರ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳಾದ ಡಿ ಗಗನ, ಜೆ ನೂತನಗೌಡ ಹಾಗೂ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳಾದ ಆರ್ ಜಯಶ್ರೀ, ಪಿ ರೂಪಶ್ರೀ ಹಾಗೂ ಚೇತನ್ ಅಭಿಯಾನದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ನೀತಿ ಆಯೋಗ ಅಟಲ್ ಇನ್ನೋವೇಷನ್ ಮಿಷನ್ ಪ್ರಕಲ್ಪದಡಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ನಿಟ್ಟೆ ಸ್ವಾಯತ್ತ ವಿಶ್ವವಿದ್ಯಾಲಯದ NANM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಸೆಂಟರ್ನ 3 ಯುವ ನವೋದ್ಯಮಿಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಸಕ್ತ ವರ್ಷದ ಗ್ರಾಸ್ ರೂಟ್ಸ್ ಇನೋವೇಟರ್ ಪುರಸ್ಕಾರ ಪ್ರದಾನಿಸಿ ಗೌರವಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ವಿಶಾಲ್ ಮಶೇಲ್ಕರ್, ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ಹಾಗೂ ಉಡುಪಿ ಜಿಲ್ಲೆ ಕಾರ್ಕಳದ ರತ್ನಾಕರ ನಾಯಕ್ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಗೌರವ ಸ್ವೀಕರಿಸಿದರು. ನೀರಿನ ಪೋಲು ತಡೆದು ಸಮರ್ಪಕ ನಿರ್ವಹಣೆ ಖಾತ್ರಿಪಡಿಸುವ ನೂತನ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿರುವ WWR ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ CEO ರತ್ನಾಕರ ನಾಯಕ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: ಈ ಪ್ರಶಸ್ತಿಗೆ ನೇರವಾಗಿ ಕಾರಣರಾದವರು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಪುನಿ ಸರ್ ಅವರು. ಯಾಕಂದ್ರೆ ನಮ್ಮ ಇಂಥ ಇನ್ನೋವೇಷನ್ಗೆ ರಾಷ್ಟ್ರ ಮಟ್ಟದಲ್ಲಿ ಸಿಗುವಂತ ಅವಕಾಶ ಇದೆ, ಅದು ನಾವು ಎಣಿಸಲಿಕ್ಕೂ ಸಾಧ್ಯ ಇಲ್ಲ. ನಿಜವಾಗಿ ಥ್ರೂಔಟ್ ಇಂಡಿಯಾದಲ್ಲಿ 26 ಜನ ಮಾತ್ರ ಸೆಲೆಕ್ಟ್ ಆದ್ರಲ್ಲಿ ನಾನು ಒಬ್ಬ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ನಾನು 2 ಲೋರಾ ಮಾಡ್ಯೂಲ್ಸ್ ಗಳನ್ನ ತರಿಸಿ ಅದಕ್ಕೊಂದು ಸಿಂಪಲ್ ಲಾಂಗ್ ರೇಂಜ್ ಆನ್ ಆಫ್ ಸಿಸ್ಟಮ್ ಅಲ್ಲಿ ನಾನೊಂದು ಡಿವೈಸ್ ತಯಾರ್ ಮಾಡಿದೆ. ಆ ಡಿವೈಸ್ ಅನ್ನ ಸದನ 2-3 ಕಿಲೋಮೀಟರ್ ವರೆಗೆ ಯಾವುದೇ ಇಂಟರ್ನೆಟ್ ಅಥವಾ ವೈಫೈ ಇಲ್ಲದೆ ಕಮ್ಯುನಿಕೇಟ್ ಮಾಡಿ ಅದು ಆಪರೇಟ್ ಆಗ್ತದೆ. ಟ್ಯಾಂಕ್ ಸೈಡ್ ಮತ್ತೆ ಪಂಪ್ ಸೈಡ್ ಅಲ್ಲಿ ಫಿಟ್ ಮಾಡಿಬಿಟ್ಟು ಆ ಓವರ್ ಫ್ಲೋ ಆಗುವ ಸಮಸ್ಯೆಯನ್ನ ಬಗೆಹರಿಸಿದೆ. ಇದಕ್ಕೆ ಯಾವುದೇ ತಿಂಗಳ ರೀಚಾರ್ಜ್ ಅಥವಾ ಯಾವುದೇ ಖರ್ಚಿಲ್ಲ. ಪಂಚಾಯತ್ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಪ್ರತಿ ಮನೆಗಳಲ್ಲಿಯೂ ಟ್ಯಾಂಕ್ ಓವರ್ ಫ್ಲೋ ಆದ್ಮೇಲೆ ಪಂಪ್ ಬಂದ್ ಮಾಡುವಂತದ್ದು ಅಥವಾ ಖಾಲಿ ಆದ್ಮೇಲೆ ಪಂಪ್ ಸಾಲ್ವ್ ಮಾಡುವಂತದ್ದು ಒಂದು ಇರ್ತದೆ. ಅದರಲ್ಲಿ ನೀರು ತುಂಬಾ ವೇಸ್ಟ್ ಆಗ್ತದೆ, ಅದರೊಟ್ಟಿಗೆ ಕರೆಂಟ್ ಕೂಡ ವೇಸ್ಟ್ ಆಗುವಂತದ್ದು. ಒಂದು ಸಿಂಪಲ್ ಡಿವೈಸ್ ಅನ್ನು ತಯಾರು ಮಾಡಿದೆ, ಅದು ನಮ್ಮ ಮನೆಗೆ ಹಾಕಿ ಟೆಸ್ಟ್ ಮಾಡಿದೆ, ಚೆನ್ನಾಗಿ ವರ್ಕ್ ಆಯ್ತು. ಅದೊಂದು ಕಮರ್ಷಿಯಲ್ ಡಿವೈಸ್ ಮಾಡುವ ಅಂತ ಆಲೋಚನೆ ಮಾಡಿಬಿಟ್ಟು ಎಲ್ಲ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಅನ್ನು ರೆಡಿ ಮಾಡಿಬಿಟ್ಟು ಒಂದು ಆತ್ಮಾಸ್ ಅಂತ ಹೆಸರಿಟ್ಟು ಒಂದು ಕಮರ್ಷಿಯಲ್ ಡಿವೈಸ್ ಅನ್ನು ತಯಾರು ಮಾಡಿ ಒಂದು 100 ಯೂನಿಟ್ ಗಳನ್ನು ನನ್ನ ಫ್ರೆಂಡ್ ಸರ್ಕಲ್ಲಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಎಲ್ಲರಿಗೆ ಖುಷಿ ಆಯ್ತು.
1: ಈ ತಿಂಗಳಾಂತ್ಯದ ವೇಳೆಗೆ ರಾಜ್ಯದ ಎಲ್ಲ ತಾಲೂಕುಗಳಿಂದ ಮಳೆ ಹಾಗೂ ಬೆಳೆ ಹಾನಿ ವರದಿ ಪಡೆದು ಕೇಂದ್ರದ ಮಾರ್ಗಸೂಚಿಯಂತೆ ಅಧಿಕೃತವಾಗಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಬಗ್ಗೆ ಸರ್ವಪಕ್ಷಗಳ ಸಭೆ ಬಳಿಕ ಅವರು ಮಾಹಿತಿ ನೀಡಿದರು. ಹಾಸನ ಜಿಲ್ಲೆ ರೈತರ ಹಿತದೃಷ್ಟಿಯಿಂದ ಹೇಮಾವತಿ ಜಲಾಶಯದಿಂದ ವಿವಿಧ ಕಾಲುವೆಗಳು ಹಾಗೂ ಕೆರೆಗಳಿಗೆ ಇಂದಿನಿಂದ ನೀರು ಹರಿಸುವಂತೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಪಟೇಲ್ ಮುಖ್ಯಮಂತ್ರಿಗಳಿಗೆ ಈ ಕುರಿತು ಮನವಿ ಸಲ್ಲಿಸಿದ್ದರು. ತುಂಗಭದ್ರಾ ಆಡಳಿತ ಮಂಡಳಿ ರೈತ ಮುಖಂಡರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಲಾಶಯದ ಒಳಹರಿವಿನ ಆಧಾರದ ಮೇಲೆ ಸರ್ಕಾರ ರೈತರ ಹಿತ ಕಾಯುವ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಧಾನ ಪರಿಷತ್ ಶಾಸಕ NS ಬೋಸರಾಜು ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ರೈತ ಮುಖಂಡರು ಮಾಜಿ ಸಚಿವರನ್ನು ಭೇಟಿ ಮಾಡಿ ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು ಮನವಿ ಮಾಡಿದರು.

0: ಬೆಂಗಳೂರಿನ ಯಶಸ್ವಿನಿ ಘೋರ್ಪಡೆ ಹೊಸದಿಲ್ಲಿಯ ತ್ಯಾಗರಾಜ ಕ್ರೀಡಾ ಸಂಕೀರ್ಣದಲ್ಲಿ ಭಾನುವಾರ ಮುಕ್ತಾಯವಾದ 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಜಯಿಸಿದ್ದಾರೆ. ಮಹಿಳೆಯರ ಅಂತಿಮ ಪಂದ್ಯದಲ್ಲಿ ಯಶಸ್ವಿನಿ 4-1 ಶ್ರೀಜಾ ಅಕುಲಾ ವಿರುದ್ಧ ಜಯಗಳಿಸಿದರು. ಪುರುಷರ ವಿಭಾಗದಲ್ಲಿ ಅಂಕುರ್ ಭಟ್ಟಾಚಾರ್ಯ ಪ್ರಶಸ್ತಿಗೆ ಭಾಜನರಾದರು. ಅಗ್ರ ಶ್ರೇಯಾಂಕಿತ ಚದುರಂಗ ಪ್ರವೀಣೆ, ಕೇರಳದ ದಿವಿ ಬಿಜೇಶ್, 2ನೇ ಶ್ರೇಯಾಂಕದ ತಮಿಳುನಾಡಿನ ಪಿ ಯಕ್ಷಿಣಿ ಹಾಗೂ 3ನೇ ಶ್ರೇಯಾಂಕಿತೆ ಕರ್ನಾಟಕದ ನಕ್ಷತ್ರ ಗುಮುದವಲ್ಲಿ 11 ಫೆಡರೇಟೆಡ್ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ನ ಬಾಲಕಿಯರ ವಿಭಾಗದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಅಖಿಲ ಭಾರತ ಚೆಸ್ ಫೆಡರೇಷನ್ ಸಹಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಚೆಸ್ ಸಂಸ್ಥೆ ಮಂಗಳೂರಿನ ಉರ್ವ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ನವಮಂಗಳೂರು ಬಂದರು ಪ್ರಾಧಿಕಾರ ಪ್ರಾಯೋಜಿತ ಚೆಸ್ ಪಂದ್ಯಾವಳಿಯ ಮೊದಲ ದಿನದ ಏಕೈಕ ಸುತ್ತಿನಲ್ಲಿ 3 ಜಯ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್, ರಾಜ್ಯದ 3 ನವೋದ್ಯಮಿಗಳಿಗೆ ರಾಷ್ಟ್ರಪತಿ ಪುರಸ್ಕಾರ ಪ್ರದಾನ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪಂದ್ಯಾವಳಿ ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಯೇ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 95 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
5: ಶಿಲೆಯಾಗಿ ನಿದ್ರಿಸುತ್ತಿರ್ದಾಕೆ,
6: ಶಿಲೆಯಾಗಿ ನಿದ್ರಿಸುತ್ತಿರ್ದಾಕೆ
5: ರಾಮಪದ,
6: ರಾಮಪದ
5: ತಲದ ಸಂಸ್ಪರ್ಶದಿಂದ,
6: ತಲದ ಸಂಸ್ಪರ್ಶದಿಂದ
5: ಎದ್ದು ನಿಂತಂತೆ,
6: ಎದ್ದು ನಿಂತಂತೆ
5: ಚಲಿಸದೆನಿಸಿದ ಜಡವನ್,
6: ಚಲಿಸದೆನಿಸಿದ ಜಡವನ್
5: ಆವಗಾಳಿಯೋ ಸೋಕೆ,
6: ಆವಗಾಳಿಯೋ ಸೋಕೆ
5: ಬಲತೀವಿ ಚಲಿಪುದದು ಮಂಕುತಿಮ್ಮ,
6: ಬಲತೀವಿ ಚಲಿಪುದದು ಮಂಕುತಿಮ್ಮ.
4: ರಾಮಾಯಣದಲ್ಲಿ ಬರುವಂತಹ ಬಹಳ ಸುಂದರವಾದಂತಹ ಒಂದು ಕಥೆ ಇದು, ಒಂದು ಘಟನೆ. ರಾಮಾಯಣದಲ್ಲಿ ಈ ತರದ ಹಲವಾರು ಘಟನೆಗಳು ನಮಗೆ ನಿತ್ಯ ಜೀವನಕ್ಕೆ ಉಪಯೋಗಕರವಾದಂತಹ ಮೌಲ್ಯಗಳನ್ನ ಎತ್ತಿ ಹಿಡಿಯೋದನ್ನ ನಾವು ನೋಡ್ತೀವಿ. ಈ ಹಿನ್ನೆಲೆ ಕೆಲವು ಪದಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಗೌತಮ ಮಹರ್ಷಿಯ ಪತ್ನಿ ಗುರುಪತ್ನಿ ಅಹಲ್ಯೆ ಏನೋ ಒಂದು ತಪ್ಪು ಮಾಡಿದ್ದರಿಂದ ಗೌತಮನ ಶಾಪಕ್ಕೆ ಒಳಗಾಗ್ತಾಳೆ. ಗೌತಮ ಕೊಟ್ಟಂಥ ಶಾಪ ಏನಪ್ಪ ಅಂದರೆ ನೀನು ಶಿಲೆಯಾಗು ಅಂತ. ಆಗ ಪಶ್ಚಾತ್ತಾಪದಿಂದ ಅಹಲ್ಯ ಇಲ್ಲ ನಾನು ಮಾಡಿ ತಪ್ಪಾಯಿತು ಅಂತ ಹೇಳಿದಾಗ ಅದು ಗೌತಮನ ಒಂದು ವಾಗ್ದಾನ ಏನಪ್ಪ ಅಂದರೆ, ಶ್ರೀರಾಮ ಎಷ್ಟೋ ವರ್ಷಗಳ ನಂತರ ಇಲ್ಲಿಗೆ ಬರ್ತಾನೆ, ಅವನ ಕಾಲಿನ ಸ್ಪರ್ಶ ನಿನಗಾದಾಗ ನೀನು ಮತ್ತೆ ಶಿಲೆಯಾಗಿ ನಿಂತಿದ್ದವಳು ಮತ್ತೆ ಜೀವ ತಳೀತೀಯಾ ಅಂಥೇಳಿ ಅವನು ಅದಕ್ಕೊಂದು ಶಾಪಕ್ಕೆ ವಿಮೋಚನೆಯ ಮಾರ್ಗವನ್ನು ಹೇಳ್ತಾನೆ ಅಂತ. ಸೊ ಹಾಗೆ ರಾಮ ವನವಾಸದ ಸಂದರ್ಭದಲ್ಲಿ ಬರ್ತಾ ಬರ್ತಾ ಈ ಒಂದು ಸಂದರ್ಭ ಕೂಡ ಬರುತ್ತೆ. ಅಹಲ್ಯೆ ಶಿಲೆಯಾಗಿ ಬಿದ್ದಂಥ

ಜಾಗಕ್ಕೆ ಬಂದು ಅದರ ಮೇಲೆ ಅವನು ಕಾಲಿಟ್ಟಾಗ ಸಡನ್ ಆಗಿ ಅಹಲ್ಯ ಎದ್ದು ನಿಂತಲು. ಅಹಲ್ಯೆಯ ಶಾಪ ವಿಮೋಚನೆಯಾಯಿತು ಅಂತ. ಶಿಲೆಯಾಗಿ ನಿದ್ರಿಸುತ್ತಿದ್ದಳು ಶಾಪದ ಪ್ರಭಾವದಿಂದ. ಆಗ ರಾಮಪದ ತಲದ ಸಂಸ್ಪರ್ಶದಿಂದ ಎದ್ದು ನಿಂತಲು. ಸೊ ಇದು ರಾಮಾಯಣದ ಕಥೆಯಲ್ಲಿ ಬರುವಂಥ ಒಂದು ಸುಂದರವಾದಂಥ ಸಂದರ್ಭ. ಇದು ಬಹಳಷ್ಟು ಚರ್ಚೆಗೆ ವಾದ ವಿವಾದಕ್ಕೆ ಒಳಗಾದಂತಹ ಒಂದು ಸಂದರ್ಭ. ಅಹಲ್ಯೆಗೆ ಶಾಪ ಯಾಕೆ ಬಂತು, ಆ ಸಂದರ್ಭದಲ್ಲಿ ಅವಳ ತಪ್ಪನ್ನು ಮನ್ನಿಸ್ಬೇಕಿತ್ತ, ಇದೆಲ್ಲ ಒಂದು ರೀತಿಯ ಧರ್ಮ ಜಿಜ್ಞಾಸೆಗಳು, ಧರ್ಮಕ್ಕೆ ಸಂಬಂಧಪಟ್ಟಂಥ ನೀತಿಗಳನ್ನು ಹೇಗೆ ಅನ್ವಯ ಮಾಡಬೇಕು ಅನ್ನೋಂಥ. ಇವಾಗ ನಾವು ನೋಡ್ತೀವಲ್ಲ ರೂಲ್ಸ್ ಇರುತ್ತೆ, ಕಾನ್ಸ್ಟಿಟ್ಯೂಷನಲ್ಲಿ ರೂಲ್ಸ್ ಇದೆ, ಆ ರೂಲ್ಸನ್ನು ಹೇಗೆ ಅಪ್ಲೈ ಮಾಡಬೇಕು, ಪೊಲೀಸ್ ಫಾಲೋ ಮಾಡುವಂಥ ಒಂದು ಭಾರತೀಯ ನ್ಯಾಯ ಸಂಹಿತೆ ಅಂತಿದೆ, ಅದನ್ನು ಹೇಗೆ ಅಪ್ಲೈ ಮಾಡಬೇಕು. ಸೊ ಈ ಅಪ್ಲಿಕೇಶನ್ ಆಫ್ ರೂಲ್ಸ್ ಅಂತ ನಾವು ಇವಾಗ ಏನು ಅನ್ಕೋತೀವಿ. ಹಾಗೆ ಎಥಿಕ್ಸ್, ನೈತಿಕತೆ, ನೈತಿಕತೆಗೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಚರ್ಚೆ ಈ ಘಟನೆಯ ಹಿಂದೆ ನಾವು ನೋಡ್ತೀವಿ. ಸೊ ರಾಮ ಅದಕ್ಕೆ ಅನೇಕ ರೀತಿಯಲ್ಲಿ ತತ್ವಗಳನ್ನು, ಸಿದ್ಧಾಂತಗಳನ್ನು ಮುಂದಿಟ್ಟು ಧರ್ಮದ ಸೂಕ್ಷ್ಮಗಳನ್ನು ವಿವರಿಸ್ತಾನೆ ವಾಲ್ಮೀಕಿ ರಾಮಾಯಣದ ಒಂದು ಸುಂದರವಾದಂಥ ಭಾಗ. ಆ್ಯಕ್ಚುಲಿ ಡಿ ವಿ ಜಿ ಅವರು ಶ್ರೀರಾಮ ಪರೀಕ್ಷಣಂ ಅಂಥೇಳಿ ಒಂದು ಸುಂದರವಾದಂಥ ಕವನ ಬರೆದಿದ್ದಾರೆ. ಅದು ಇದೇ ಒಂದು ವಿಚಾರವನ್ನು ಕುರಿತಂತೆ ಬಹಳ ವಿಸ್ತಾರವಾಗಿ ವಿವರಣೆಯನ್ನು ಕೊಡ್ತಾರೆ. ಬಹಳ ಸುಂದರವಾದಂಥ ಭಾಗ, ಆಸಕ್ತರದನ್ನು ಓದಿದರೆ ಖಂಡಿತ ಅದು ಉಪಯೋಗ ಆಗತ್ತೆ ಅಂತ. ಬಟ್ ಇಲ್ಲಿ ಮುಕ್ತಕಕ್ಕೆ ವಾಪಸ್ ಬರೋದಾದರೆ, ರಾಮನ ಪದತಲದಿಂದ ಸ್ಪರ್ಶಗೊಂಡು ಎದ್ದು ನಿಂತಹ ಶಿಲೆ ಅಹಲ್ಯೆಯಾಯಿತು. ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದಂತೆ ಜಡವಾಗಿ ಬಿದ್ದಂಥದ್ದು ಯಾವುದೋ ಒಂದು ಶಕ್ತಿ ಅದಕ್ಕೆ ಸೇರಿದಾಗ ಅದು ಜೀವವಾಗತ್ತೆ. ಅದು ಜಡ ಜೀವಗಳ ಸುಲಭವಾಗಿ ಪರಿವರ್ತನೆಗೊಳ್ಳುವಂಥ ಒಂದು ಸಂಬಂಧವ ಅಂತ ನಮಗೆ ಅನಿಸುತ್ತೆ. ಇವಾಗ ಯಾವುದೋ ಒಂದು ಕಲ್ಲಿದೆಯಪ್ಪ, ಆ ಕಲ್ಲ ಮೇಲೆ ರಾಮ ಕಾಲಿಟ್ಟ ತಕ್ಷಣ ಕದೆದ್ ಬಿಡ್ತಾ, ಈ ಥರ ಪ್ರಶ್ನೆಗಳು ನಮಗೆ ಬರುತ್ತೆ. ಯಾಕೆ ನಾವು ನಾಸ್ತಿಕ ಅವೆಲ್ಲ ಇದ್ದೀವಿ ನಾವೆಲ್ಲ ಅಲ್ವಾ, ನಾವು ಪ್ರಶ್ನಿಸ್ಕೊಳ್ತಾ ಇರ್ತೀವಿ. ಆದರೆ ಇಲ್ಲಿ ಮೂಲಭೂತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ರಾಮಾಯಣದ ಈ ಕಥೆಯ ಒಂದು ಸಂದೇಶವೂ ಕೂಡ ಕಲ್ಲು ಅಂತಂದರೆ ನಾವು ಕಾಣುವಂಥ ಅಲ್ಲಿ ಮಾದಾಪುರದ ಹತ್ರ ಇರೋವಂಥ ಬಂಡೆ ಆ ರೀತಿ ಅಂತ ಅಂದ್ಕೊಳ್ಳೋದಕ್ಕಿಂತ, ಶಾಪಗ್ರಸ್ತನಾದಾಗ ನನಗೆ ಯಾವ ಸಾಮಾಜಿಕ ಬೆಂಬಲವೂ ಇಲ್ಲದಂತೆ ನಾನು ಸಕ್ರಿಯನಾಗಿ ಎಲ್ಲ ಕಡೆ ಭಾಗವಹಿಸೋದಕ್ಕೆ ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ನಾನಿರ್ತೀನಿ. ಯಾಕೆ, ನಾನೇನೋ ತಪ್ಪು ಮಾಡಿದ್ದೀನಿ, ಅದಕ್ಕೋಸ್ಕರ ನನಗೆ ಸಮುದಾಯದವರು ಒಂದು ರೀತಿಯ ನಿಷೇಧ ನಿರ್ಬಂಧವನ್ನು ಹೇರಿದ್ದಾರೆ. ಸೊ ಹಾಗಾಗಿ ಈ ಶಿಲೆ ಅನ್ನೋದು ಒಂದು ಸಾಪೇಕ್ಷ ಸಾಂಕೇತಿಕವಾದಂಥ ಶಬ್ದ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾವುದಾದರೂ ಒಂದು ತಪ್ಪು ಮಾಡಿದಾಗ ಆ ತಪ್ಪು ನನಗೆ ಅರ್ಥ ಆಗಬೇಕು, ನಾನು ತಪ್ಪು ಮಾಡಿದ್ದೀನಿ, ನಾನು ಸರಿ ಹೋಗಬೇಕು ಅನ್ನೋಂಥ ಪಶ್ಚಾತ್ತಾಪದ ಭಾವ ನನಗೆ ಬರಬೇಕು. ಪಶ್ಚಾತ್ತಾಪ ಅಂದ್ರೇನು, ಘಟನೆಯ ನಂತರ ನನಗೆ ಉಂಟಾಗುವಂಥ ತಾಪ. ಆ ಘಟನೆಯನ್ನು ನನ್ನ ಒಂದು ಶಕ್ತಿ ಮೀರಿ ನಾನು ಮಾಡಿಬಿಟ್ಟಿದ್ದೀನಿ, ಆ ಸಂದರ್ಭದಲ್ಲಿ ನಾನು ಇಚ್ಛಾಪೂರ್ವಕವಾಗಿ ಮಾಡಿದ್ನಾ ಏನೋ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾಡಿದ ನಂತರ ಅದು ತಪ್ಪು ಅಂತ ನನಗೆ ಗೊತ್ತಾಯಿತು, ಪಶ್ಚಾತ್ತಾಪವನ್ನು ನಾನು ಪಡ್ತಾ ಇದ್ದೀನಿ. ಬಹಳ ಉದಾತ್ತವಾದಂಥ ಸಂದೇಶ ಇಲ್ಲಿ ಏನಪ್ಪ ಅಂತಂದರೆ, ಯಾವುದೇ ತಪ್ಪಿತಸ್ಥನಿಗೂ, ಯಾವುದೇ ಪಾಪಿಗೂ ಅದರಿಂದ ವಿಮೋಚನೆಯ ಸಾಧ್ಯತೆ ಇದ್ದೇ ಇದೆ. ಅದಕ್ಕೆ ಮೂಲಭೂತವಾಗಿ ಬೇಕಾಗಿರುವಂಥದ್ದು ಆ ಪಶ್ಚಾತ್ತಾಪ. ಅಹಲ್ಯೆಗೆ ಬಂದಂತೆ ಪಶ್ಚಾತ್ತಾಪ ಬಂದಾಗ ಆ ಶಾಪಕ್ಕೆ ವಿಮೋಚನೆ ಸಾಧ್ಯ ಇದೆ. ಆ ಸಾಧ್ಯತೆಯನ್ನು ಪೂರ್ಣಗೊಳಿಸೋದಕ್ಕೆ ಶ್ರೀರಾಮನಂತಹ ಒಂದು ವಿಶೇಷ ಶಕ್ತಿ ನಮಗೆ ಬೇಕಾಗುತ್ತೆ. ಸೊ ಯಾರನ್ನೂ ಕೂಡ ಇನ್ನೂ ಇದು ಸಾಧ್ಯ ಇಲ್ಲ, ಇನ್ನೂ ಇವ್ರಿಗೆ ಹೋಪ್ಲೆಸ್, ಇವ್ರು ರಿಪೇರಿನೇ ಆಗಲ್ಲಪ್ಪ ಅಂತ ನಾವು ಅನ್ನಕ್ಕೆ ಸಾಧ್ಯ ಇಲ್ಲ. ಖಂಡಿತ ಅವರಲ್ಲಿ ಪರಿವರ್ತನೆ ಸಾಧ್ಯ. ಆ ಪರಿವರ್ತನೆಗೆ ಬೇಕಾದಂತಹ ಸಾತ್ವಿಕ ಶಕ್ತಿ ನಮಗೆ ಬೇಕು. ಯಾಕೆ, ನಾವು ಯಾವುದೋ ತಾಮಸಿಕವಾದಂಥ ಒಂದು ಭಾವದಿಂದ ಒಂದು ಹಿನ್ನೆಲೆಯಲ್ಲಿ ತಪ್ಪುಗಳನ್ನು ಮಾಡಿರ್ತೀವಿ. ಅದರಿಂದ ವಿಮುಖರಾಗಿ ನಾವು ಎದ್ದು ಬರ್ತೀವಿ ಅಂತಂದರೆ ನಮಗೆ ಆ ಥರದ ಒಂದು ಶಕ್ತಿಯ ಅವಶ್ಯಕತೆ ಇರುತ್ತೆ. ಪರಿವರ್ತನೆಗೆ ಪೂರಕವಾದಂತಹ ಮಾರ್ಗದರ್ಶನ ನಮಗೆ ಬೇಕಾಗತ್ತೆ. ಅದನ್ನು ಶ್ರೀರಾಮ ಇಲ್ಲಿ ಸಾಂಕೇತಿಕವಾಗಿ ತಂದುಕೊಟ್ಟಿದ್ದಾನೆ. ಸೊ ನಮ್ಮಲ್ಲೂ ಕೂಡ ಜೀವನದಲ್ಲಿ ಈ ರೀತಿಯ ತಪ್ಪುಗಳು ಏನೇನೋ ನಡೀತಾ ಇರ್ತೇವೆ, ನಾವು ಸಾಕಷ್ಟು ರೀತಿಯಲ್ಲಿ ಎಡುಗುತ್ತಾ ಇರ್ತೀವಿ. ಎಡುವುದಾಗಲೆಲ್ಲ

0: ನಮ್ಮಲ್ಲಿ ಪಶ್ಚಾತ್ತಾಪದ ಭಾವ ಅಂತ ಅನ್ನೋದಕ್ಕಿಂತ ಒಂದು ರೀತಿಯ ನಮ್ಮನ್ನು ನಾವು ತುಷ್ಟೀಕರಿಸ್ಕೊಳ್ಳೋವಂಥ ಭಾವನೆ ಜಾಸ್ತಿ. ನಾನು ಮಾಡಿದ್ದು ಸರಿ, ಇನ್ನೇನು ಮಾಡೋಕ್ಕಾಗ್ತಿತ್ತು, ಆ ಸಂದರ್ಭದಲ್ಲಿ ನಾನು ಹಿಂಗೆ ಮಾಡಬೇಕಾಯ್ತು ಅನ್ನೋದಾಗಲಿ, ಅಥವಾ ಅವ್ರು ಹಂಗೆ ಮಾಡಿದ್ರಲ್ಲ ಅದಕ್ಕೋಸ್ಕರ ನಾನು ಹೀಗೆ ಮಾಡಿದೆ ಅನ್ನೋಂಥ ಒಂದು ಪ್ರತೀಕಾರದ ಒಂದು ಭಾವನೆಯಿಂದ ಮಾಡುವಂಥದ್ದಾಗಲಿ ಈ ರೀತಿ ನಾವು ಮಾಡಿರ್ತೀವಿ. ಅದೇನೂ ಇಲ್ಲದೆ ನಿರ್ಮಲವಾದಂಥ ಭಾವದಿಂದ ನಾನು ತಪ್ಪು ಮಾಡಿದ್ದೀನಿ, ನಾನು ಸರಿಪಡಿಸ್ಕೊಳ್ಳೋವಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ನಾನು ನನಗೆ ನಾನು ತಿದ್ದುಕೊಳ್ಳೋವಂಥ ಒಂದು ಭಾವದಲ್ಲಿ ನಾನು ಹೋದಾಗ ಅದಕ್ಕೆ ಪೂರಕವಾದ ಸಾತ್ವಿಕ ಶಕ್ತಿ ನಮಗೆ ಸಿಕ್ಕತ್ತೆ. ನಾವು ಆ ಒಂದು ಶಿಲೆಯ ಸ್ಥಿತಿಯಿಂದ ಚೈತನ್ಯದ ಸ್ಥಿತಿಗೆ ಬದಲಾಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಉದಾತ್ತವಾದಂಥ ಚಿಂತನೆ ನಮ್ಮಲ್ಲೆಲ್ಲರಲ್ಲೂ ಬಂದಾಗ ನಮ್ಮನ್ನು ನಾವು ತಿದ್ದುಕೊಂಡು ಮೇಲಕ್ಕೆ ಹೋಗೋದಕ್ಕೆ ನಾವು ಪ್ರಯತ್ನವನ್ನು ಪಡ್ಬೋದು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 95 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ. ಈ ಕಾರ್ಯಕ್ರಮದಲ್ಲಿ ದೇವಶಯನಿ ಏಕಾದಶಿ ಮತ್ತು ಚಾತುರ್ಮಾಸ್ಯದ ಕಥೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಶಯನಿ ಏಕಾದಶಿ ಮತ್ತು ಚಾತುರ್ಮಾಸ್ಯದ ಕಥೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಶ್ರೀ ಮಹಾವಿಷ್ಣುವು ವರ್ಷದಲ್ಲಿ 4 ತಿಂಗಳು ಏಕೆ ನಿದ್ರಿಸುತ್ತಾನೆ ಎಂಬುದರ ಕುರಿತು ಒಂದು ಸುಂದರವಾದ ಪೌರಾಣಿಕ ಕಥೆ ಇದೆ. ಬಹಳ ವರ್ಷಗಳ ಹಿಂದೆ ಬಲಿ ಚಕ್ರವರ್ತಿ ಎಂಬ ದಾನಶೂರ ಅಸುರ ರಾಜನು 3 ಲೋಕಗಳನ್ನು ತನ್ನ ಹತೋಟಿಗೆ ತೆಗೆದುಕೊಂಡಿದ್ದನು. ಅವನ ಧರ್ಮ ಮತ್ತು ದಾನ ಗುಣವನ್ನು ಮೆಚ್ಚಿದ ಶ್ರೀ ಮಹಾವಿಷ್ಣುವು ವಾಮನ ಅವತಾರವಿತ್ತು ಆತನ ಬಳಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದನು. ವಾಮನನು 2 ಹೆಜ್ಜೆಗಳಿಂದ ಇಡೀ ಭೂಮಿ ಮತ್ತು ಆಕಾಶವನ್ನು ಅಳೆದನು. 3 ಹೆಜ್ಜೆಗೆ ಜಾಗವಿಲ್ಲದಿದ್ದಾಗ ಬಲಿ ಚಕ್ರವರ್ತಿಯು ತನ್ನ ಶಿರಸನ್ನು ನೀಡಿದನು. ಬಲಿಯ ಈ ನಿಷ್ಠೆ ಮತ್ತು ಭಕ್ತಿಗೆ ಪ್ರಸನ್ನನಾದ ವಿಷ್ಣುವು ಆತನಿಗೆ ಪಾತಾಳ ಲೋಕದ ಒಡೆಯನನ್ನಾಗಿ ಮಾಡಿ ತಾನು ಸಹ ಆತನ ಭಕ್ತಿಗೆ ಮೆಚ್ಚಿ ನಿನಗೇನು ವರಬೇಕು ಎಂದು ಕೇಳಿದನು. ಆಗ ಬಲಿ ಚಕ್ರವರ್ತಿಯು, ಹೇ ಪ್ರಭು, ನೀನು ಯಾವಾಗಲೂ ನನ್ನ ಪಾತಾಳಲೋಕದ ಅರಮನೆಯ ಬಾಗಿಲಿನಲ್ಲಿಯೇ ನೆಲೆಸಿ ನನ್ನನ್ನು ಕಾಯುತ್ತಿರಬೇಕು ಎಂದು ಪ್ರಾರ್ಥಿಸಿದನು. ಭಕ್ತನ ಮಾತಿಗೆ ಬದ್ಧನಾದ ವಿಷ್ಣುವು ಪಾತಾಳದಲ್ಲೇ ಉಳಿದುಕೊಂಡನು. ಇತ್ತ ವೈಕುಂಠದಲ್ಲಿ ಲಕ್ಷ್ಮೀದೇವಿಗೆ ತನ್ನ ಪತಿಯನ್ನು ಅಗಲಿರಲು ಸಾಧ್ಯವಾಗಲಿಲ್ಲ. ಆಕೆ ಉಪಾಯ ಮಾಡಿ ಒಬ್ಬ ಬಡ ಮಹಿಳೆಯ ವೇಷದಲ್ಲಿ ಪಾತಾಳ ಲೋಕಕ್ಕೆ ತೆರಳಿ ಬಲಿ ಚಕ್ರವರ್ತಿಗೆ ರಕ್ಷಸೂತ್ರವನ್ನು ಕಟ್ಟಿ ಆತನನ್ನು ಸಹೋದರನೆಂದು ಸ್ವೀಕರಿಸಿದಳು. ಪ್ರತಿಯಾಗಿ ಬಲಿ ಚಕ್ರವರ್ತಿಯು, ಸಹೋದರಿ, ನಿನಗೆ ಏನು ವರಬೇಕು ಎಂದು ಕೇಳಿದಾಗ ಲಕ್ಷ್ಮೀದೇವಿಯು ತನ್ನ ಪತಿಯಾದ ವಿಷ್ಣುವನ್ನು ವೈಕುಂಠಕ್ಕೆ ಮರಳಿಸುವಂತೆ ಕೇಳಿಕೊಂಡಳು. ಬಲಿ ಚಕ್ರವರ್ತಿಯು ತನ್ನ ಮಾತಿನಂತೆ ವಿಷ್ಣುವನ್ನು ಕಳುಹಿಸಲು ಒಪ್ಪಿದನು.

ಆದರೆ ಭಕ್ತನ ಪ್ರೀತಿಯನ್ನು ಗೌರವಿಸಲು ಮಹಾವಿಷ್ಣುವು ಒಂದು ನಿಶ್ಚಯಕ್ಕೆ ಬಂದನು. ಪ್ರತಿ ವರ್ಷ ಆಷಾಢ ಮಾಸದ ದೇವಶಯನಿ ಏಕಾದಶಿಯಿಂದ ಕಾರ್ತಿಕ ಮಾಸದ ಪ್ರಬೋಧಿನಿ ಏಕಾದಶಿಯವರೆಗೆ, ಅಂದರೆ 4 ತಿಂಗಳುಗಳು, ನಾನು ಪಾತಾಳ ಲೋಕದಲ್ಲಿ ಯೋಗನಿದ್ರೆಯಲ್ಲಿದ್ದು ಬಲಿ ಚಕ್ರವರ್ತಿಯ ಅರಮನೆಯನ್ನು ಕಾಯುತ್ತೇನೆ. ಈ 4 ತಿಂಗಳ ಅವಧಿಯನ್ನೇ ಚಾತುರ್ಮಾಸಿ ಎಂದು ಕರೆಯಲಾಗುತ್ತದೆ. ವಿಷ್ಣುವಿನ ಈ ಯೋಗ ನಿದ್ರೆಯು ಸಾಮಾನ್ಯ ನಿದ್ರೆಯಲ್ಲ, ಬದಲಿಗೆ ಆಳವಾದ ಧ್ಯಾನಸ್ಥಿತಿ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಮಳೆಗಾಲವಿರುವುದರಿಂದ ಹೊರಗಿನ ಪ್ರಯಾಣ ಮತ್ತು ಆಡಂಬರದ ಶುಭ ಸಮಾರಂಭಗಳನ್ನು ಕಡಿಮೆ ಮಾಡಿ ಪ್ರತಿಯೊಬ್ಬರೂ ತಮ್ಮ ಒಳಗಿನ ಆತ್ಮಾವಲೋಕನ, ಜಪ, ತಪ ಉಪವಾಸ ಮತ್ತು ದಾನ ಧರ್ಮಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬುದೇ ಇದರ ನಿಜವಾದ ಸಂದೇಶ. ಈ ಸಮಯದಲ್ಲಿ ಶ್ರೀ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿರುವುದರಿಂದ ಜಗತ್ತಿನ ರಕ್ಷಣೆಯ ಜವಾಬ್ದಾರಿಯನ್ನು ಪರಮಶಿವನು ವಹಿಸಿಕೊಳ್ಳುತ್ತಾನೆ ಎಂಬ ನಂಬಿಕೆಯಿದೆ. ಮಳೆಗಾಲದ ಸಮಯವಾದ ಈ ಅವಧಿಯಲ್ಲಿ ಜೀವ ಹಿಂಸೆಯನ್ನು ತಡೆಯಲು ಸನ್ಯಾಸಿಗಳು ಒಂದೇ ಸ್ಥಳದಲ್ಲಿ ನೆಲೆಸಿ ಜಪ ತಪಗಳಲ್ಲಿ ತೊಡಗಿದರೆ ಸಾಮಾನ್ಯ ಜನರು ಮದುವೆ, ಗೃಹ ಪ್ರವೇಶದಂತಹ ಬಾಹ್ಯ ಶುಭ ಸಮಾರಂಭಗಳನ್ನು ಬದಿಗೊತ್ತಿ ಶಾಖ, ದದಿ, ಕ್ಷೀರ ಹಾಗೂ ದ್ವಿದಳ ಎಂಬ 4 ರಥಗಳ ಮೂಲಕ ಸಾತ್ವಿಕ ಆಹಾರ ಪಾಲನೆ ಮಾಡುತ್ತಾರೆ. ಒಟ್ಟಾರೆಯಾಗಿ ಚಾತುರ್ಮಾಸ್ಯವು ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲದೆ ದೇಹದ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಹಾಗೂ ಅಂತರಂಗದ ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ಅತ್ಯಂತ ಮಹತ್ವದ ಕಾಲವಾಗಿದೆ. ನಮ್ಮ ಸನಾತನ ಧರ್ಮ ನಮಗೆ ಕೊಟ್ಟಿರುವ ಅನೇಕ ಆಚರಣೆಗಳು ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ನಮ್ಮನ್ನು ಮನುಷ್ಯರಾಗಿ ಮತ್ತಷ್ಟು ಪರಿಪಕ್ವಗೊಳಿಸುತ್ತದೆ. ಇವುಗಳ ಮಹತ್ವ ಅರಿತು ಆಚರಿಸಿದಾಗ ಅದರ ಸಂಪೂರ್ಣ ಪ್ರಯೋಜನವನ್ನು ನಾವು ಪಡೆಯಲು ಸಾಧ್ಯ. ಎಲ್ಲವನ್ನು ಕಂದಾಚಾರ, ಮೌಢ್ಯ ಆಚರಣೆಯೆಂದು ಹೀಗಳೆಯುವ ಮುನ್ನ ಅವುಗಳ ಹಿನ್ನೆಲೆಯನ್ನು ತಿಳಿಯೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ದೇವಶಯನಿ ಏಕಾದಶಿ ಮತ್ತು ಚಾತುರ್ಮಾಸ್ಯದ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಶಯನಿ ಏಕಾದಶಿ ಮತ್ತು ಚಾತುರ್ಮಾಸ್ಯದ ಕಥೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/8/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ರವೀಂದ್ರನಾಥ್ ಶಾಫ್ರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಅಯ್ಯನರಾಜರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ ಸಂಜೆ 6:00.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಖನೌನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟ್ರೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ. ಒಟ್ಟು 39 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದ ಭಾರತ. ವಾರ್ತೆಗಳ ವಿವರ: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರಾಷ್ಟ್ರಪತಿಗಳು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂದುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಬ್ರಿಕ್ಸ್ ದೇಶಗಳ ರಾಷ್ಟ್ರೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ ಇಂದು ಮತ್ತು ನಾಳೆ ಲಖನೌನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ಸ್ ದೇಶಗಳ ಗುಂಪಿಗೆ ಸೇರಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಪ್ರಮುಖ ವಿಷಯದಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಈ ಸಭೆಯು ಬ್ರಿಕ್ಸ್ ಅಂಕಿಅಂಶಗಳ ಉತ್ಪನ್ನಗಳು, ರಾಷ್ಟ್ರೀಯ ಅಂಕಿಅಂಶ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಸುಧಾರಣೆ, ದತ್ತಾಂಶ ಪ್ರಸರಣ ಮತ್ತು ಪ್ರವೇಶ ಸಾಧ್ಯತೆ, ಸ್ಥೂಲ ಆರ್ಥಿಕ ಮತ್ತು ವಲಯ ಅಂಕಿಅಂಶಗಳನ್ನು ಒಳಪಡಿಸುವ ಗುರಿ ಹೊಂದಿದೆ. ಅಂಕಿಅಂಶಗಳ ಪ್ರಸರಣ, ಅಂಕಿಅಂಶಗಳ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆಯಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಕಳೆದ ತಿಂಗಳ 30ರಂದು ಮತದಾನ ನಡೆದಿತ್ತು. ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8:00 ಆರಂಭವಾಗಲಿದೆ. ಮೊದಲು ಅಂಚೆ ಮತಗಳ ಎಣಿಕೆ ನಡೆಯಲಿದೆ. ನಂತರ ಬೆಳಗ್ಗೆ 8:30 ಎಲೆಕ್ಟ್ರಾನಿಕ್ ಮತಯಂತ್ರಗಳಲ್ಲಿ ದಾಖಲಾದ ಮತಗಳ ಎಣಿಕೆ ನಡೆಯಲಿದೆ. 3 ರಾಜ್ಯಗಳಲ್ಲಿ ಸುಗಮ ಎಣಿಕೆ ಖಚಿತಪಡಿಸಿಕೊಳ್ಳಲು ಚುನಾವಣಾ ಆಯೋಗ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಮತ್ತು ಇತರ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭವಾಗಲಿದೆ. 2026-27 ಬ್ಯಾಚ್ನ ಶೈಕ್ಷಣಿಕ ಅವಧಿ ಸೆಪ್ಟೆಂಬರ್ 8 ಪ್ರಾರಂಭವಾಗಲಿದೆ. ವೈದ್ಯಕೀಯ ಸಮಾಲೋಚನಾ ಸಮಿತಿ ಎಂಸಿಸಿ ಬಿಡುಗಡೆ ಮಾಡಿದ ವೇಳಾಪಟ್ಟಿಯ ಪ್ರಕಾರ ಡೀಮ್ಡ್ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಮೊದಲ ಸುತ್ತಿನ ಕೌನ್ಸಿಲಿಂಗ್ 4-17 ನಡೆಯಲಿದೆ. ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ 2 ಆಗಿದೆ. 2ನೇ ಸುತ್ತಿನ ಕೌನ್ಸಿಲಿಂಗ್ 2 ಸೆಪ್ಟೆಂಬರ್ 2 ನಡೆಯಲಿದೆ. ನಂತರ 3ನೇ ಸುತ್ತಿನ

0: ಕೌನ್ಸಿಲಿಂಗ್ ಸೆಪ್ಟೆಂಬರ್ 10 ಸೆಪ್ಟೆಂಬರ್ 18 ನಡೆಯಲಿದೆ. ಅಂತಿಮ ಮತ್ತು ಸೆಪ್ಟೆಂಬರ್ 28 ಅಕ್ಟೋಬರ್ 3 ನಡೆಯಲಿದೆ. ಈ ಸುತ್ತಿನಲ್ಲಿ ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ ಅಕ್ಟೋಬರ್ 10 ಆಗಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಆಗಸ್ಟ್ 13 ಆಗಸ್ಟ್ 22 ನಡೆಯಲಿದೆ. ಅಭ್ಯರ್ಥಿಗಳು ಆಗಸ್ಟ್ 28 ಕಾಲೇಜಿಗೆ ದಾಖಲಾಗಬೇಕಾಗುತ್ತದೆ. ಎರಡನೇ ಸುತ್ತು ಆಗಸ್ಟ್ 31 ಸೆಪ್ಟೆಂಬರ್ 8 ಮತ್ತು ಮೂರನೇ ಸುತ್ತು ಸೆಪ್ಟೆಂಬರ್ 16 ಸೆಪ್ಟೆಂಬರ್ 26 ನಡೆಯಲಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಅಂತಿಮ ಸುತ್ತು ಅಕ್ಟೋಬರ್ 3 ಅಕ್ಟೋಬರ್ 5 ನಡೆಯಲಿದೆ. ಭಾರತದ ಆರ್ಥಿಕತೆಯು ಕೈಗಾರಿಕಾ ಚಟುವಟಿಕೆಗಳಲ್ಲಿನ ಸುಧಾರಣೆ ಹಾಗೂ ರಫ್ತು ವಲಯದ ಚೇತರಿಕೆಯಿಂದಾಗಿ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಈ ಹಿಂದೆ ಅಂದಾಜಿಸಿದ್ದಕ್ಕಿಂತ ಹೆಚ್ಚು, ಅಂದರೆ ಸುಮಾರು 7% ಬೆಳವಣಿಗೆ ಸಾಧಿಸುವ ನಿರೀಕ್ಷೆ ಇದೆ ಎಂದು ಎಸ್ಬಿಐ ಸಂಶೋಧನಾ ವರದಿ ತಿಳಿಸಿದೆ. ವರ್ಷದಿಂದ ವರ್ಷದ ಹೋಲಿಕೆಯಲ್ಲಿ ಜೂನ್ ತಿಂಗಳಲ್ಲಿ ದೇಶೀಯ ಪ್ರಯಾಣಿಕ ವಾಹನಗಳ ಮಾರಾಟ ಪ್ರಮಾಣ 24.1% ಹೆಚ್ಚಾಗಿದ್ದು, ವಿದ್ಯುತ್ ಬೇಡಿಕೆ 11.5% ಹೆಚ್ಚಳ ಕಂಡಿದೆ. ರಫ್ತು ಪ್ರಮಾಣ 15.5% ಏರಿಕೆಯಾಗಿದ್ದು, ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ 7.3% ಪ್ರಗತಿ ದಾಖಲಿಸಿರುವುದು ಸದೃಢ ಆರ್ಥಿಕತೆಯ ಸಂಕೇತವಾಗಿದೆ ಎಂದು ಎಸ್ಬಿಐ ವರದಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಟೋ ಮೋಟಾರ್ಸ್ನಿಂದ ಭಾರತದ ಮೊದಲ ವಾಣಿಜ್ಯ ಎಲೆಕ್ಟ್ರಿಕ್ ಬಸ್ ಬಿಡುಗಡೆ ಮಾಡಿರುವುದು ದೇಶದ ಸ್ವಚ್ಛ ಸಾರಿಗೆ ಪ್ರಯಾಣದಲ್ಲಿ ಮತ್ತೊಂದು ಮೈಲಿಗಲ್ಲು ಎಂದು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಕಿಶನ್ ರೆಡ್ಡಿ ಶ್ಲಾಘಿಸಿದ್ದಾರೆ. ಉತ್ಪಾದನೆ, ಬ್ಯಾಟರಿಗಳು, ಚಾರ್ಜಿಂಗ್ ಮೂಲಸೌಕರ್ಯ ಮತ್ತು ಸಂಶೋಧನೆಯನ್ನು ಒಳಗೊಂಡಂತೆ ವಿದ್ಯುತ್ ಚಲನಶೀಲತೆಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿದೆ ಎಂದು ಅವರು ಹೇಳಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತುಂಖ್ವಾ ಪ್ರಾಂತ್ಯದಲ್ಲಿ ನಿನ್ನೆ ನಡೆದ ರ್ಯಾಲಿ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಮೇಲೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ 5 ಭದ್ರತಾ ಸಿಬ್ಬಂದಿ ಸೇರಿದಂತೆ ಕನಿಷ್ಠ 14 ಜನರು ಸಾವನ್ನಪ್ಪಿದ್ದು 12 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಸ್ವಾತ್ ಜಿಲ್ಲೆಯ ಕಬಲ್ ಪಟ್ಟಣದ ಪೊಲೀಸ್ ಠಾಣೆಯ ಬಳಿ ಶಾಂತಿ ರ್ಯಾಲಿ ನಡೆಯುತ್ತಿದ್ದಾಗ ಈ ಸ್ಫೋಟ ಸಂಭವಿಸಿದೆ. ಪ್ರಸ್ತುತ ದಾಳಿಯ ಹೊಣೆಯನ್ನು ಯಾವುದೇ ಗುಂಪು ಅಥವಾ ವ್ಯಕ್ತಿ ಹೊತ್ತುಕೊಂಡಿಲ್ಲ. ಘಟನೆ ಕುರಿತು ಪಾಕಿಸ್ತಾನ ಪೊಲೀಸರಿಂದ ತನಿಖೆ ಪ್ರಗತಿಯಲ್ಲಿದೆ. ಗಲ್ಫ್ ಮಿತ್ರ ರಾಷ್ಟ್ರಗಳಾದ ಕತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒತ್ತಾಯದ ಮೇರೆಗೆ ಇರಾನ್ ವಿರುದ್ದ ಹೊಸ ದಾಳಿಗಳನ್ನು ನಡೆಸಲು ಅಮೆರಿಕದ ಪಡೆಗಳಿಗೆ ಆದೇಶ ನೀಡುವುದನ್ನು ಮುಂದೂಡಲು ನಿರ್ಧರಿಸಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಎರಡನೇ ಮಹಾಯುದ್ದದ ನಂತರದ ಅತಿದೊಡ್ಡ ದಾಳಿಯನ್ನು ನಡೆಸಲು ಅಮೆರಿಕ ಪಡೆಗಳ ಯೋಜನೆ ಜಾರಿಯಲ್ಲಿದೆ. ಆದರೆ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಸೇರಿದಂತೆ ಪ್ರಮುಖ ಗಲ್ಫ್ ನಾಯಕರಿಂದ ಮತ್ತು ಇರಾನಿನ ಅಧಿಕಾರಿಗಳ ಕೋರಿಕೆಯ ಮೇರೆಗೆ ಯೋಜನೆಯನ್ನು ರದ್ದುಗೊಳಿಸಲು ಮತ್ತು ರಾಜತಾಂತ್ರಿಕತೆಗೆ ಹೆಚ್ಚಿನ ಸಮಯವನ್ನು ನೀಡಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಯುದ್ದ ಪ್ರಾರಂಭವಾಗುವ ಮೊದಲು ವಿಶ್ವದ ಇಂಧನದ 1/5 ಭಾಗ ಹರಿಯುತ್ತಿದ್ದ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮೂಸ್ ಜಲಸಂಧಿಯನ್ನು ತೆರೆಯುವುದನ್ನು ಈ ಒಪ್ಪಂದವು ಒಳಗೊಂಡಿರುತ್ತದೆ ಮತ್ತು ಇರಾನ್ನ ಪರಮಾಣು ಕಾರ್ಯಕ್ರಮದ ಬಗ್ಗೆ ಅಮೆರಿಕದ ಕಳವಳಗಳನ್ನು ಪರಿಹರಿಸುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೈ ಮಾತನಾಡಿ, ಹಾರ್ಮೂಸ್ನ ಇನ್ನೊಂದು ಬದಿಯಲ್ಲಿರುವ ಒಮಾನ್ ಜೊತೆ ಜಲಸಂಧಿಯ ಮೂಲಕ ಸಾಗಣೆಯ ಬಗ್ಗೆ ಇರಾನ್ ಚರ್ಚಿಸುತ್ತಿದೆ. ಆದರೆ ನಿರ್ಣಾಯಕ ಜಲಮಾರ್ಗ ಹಾರ್ಮೂಸ್ ಅನ್ನು ಮತ್ತೆ ತೆರೆಯುವ ಬಗ್ಗೆ ಪ್ರಸ್ತುತ ಯಾವುದೇ ಮಾತುಕತೆ ಇಲ್ಲ ಎಂದು ತಿಳಿಸಿದ್ದಾರೆ. 11 ದಿನಗಳ ತೀವ್ರ ಸ್ಪರ್ಧೆಯ ನಂತರ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟವು ಭವ್ಯ ಸಮಾರಂಭದಲ್ಲಿ ಭಾರತಕ್ಕೆ ಧ್ವಜ ಮತ್ತು ದಂಡ ಹಸ್ತಾಂತರಿಸುವುದರೊಂದಿಗೆ ತೆರೆ ಬಿದ್ದಿದೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟವು ಅಹಮದಾಬಾದ್ನಲ್ಲಿ ನಡೆಯಲಿದೆ. ಸ್ಕಾಟ್ಲ್ಯಾಂಡ್ ಅಧಿಕಾರಿಗಳು ಕಾಮನ್ವೆಲ್ತ್ ಕ್ರೀಡಾ

0: ಕ್ರೀಡಾಕೂಟದ ಧ್ವಜ ಮತ್ತು ದಂಡವನ್ನು ಭಾರತೀಯ ಪ್ರತಿನಿಧಿಗಳಾದ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ, ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ ಮತ್ತು ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ್ ಸಾಂಗ್ವಿ ಅವರಿಗೆ ಹಸ್ತಾಂತರಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 39 ಪದಕಗಳನ್ನು ಪಡೆದ ಭಾರತ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಕ್ನೋನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟ್ರೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ. ಒಟ್ಟು 39 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಚಿಂತನ. ಒತ್ತಡ ಮತ್ತು ಸಂಕಟ ಎಂಬ ವಿಷಯದ ಕುರಿತು ಬೆಂಗಳೂರಿನ ಹೃದಯ ತಜ್ಞರಾದ ಡಾಕ್ಟರ್ ಬಿಎಂ ಹೆಗ್ಡೆರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟ್ರೆಸ್ ಮತ್ತೆ ಡಿಸ್ಟ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪದ್ಮಭೂಷಣ ಫಿಸಿಷಿಯನ್, ಕಾರ್ಡಿಯಾಲಜಿಸ್ಟ್, ಆಥರ್, ಮೆಡಿಕಲ್ ಸೈಂಟಿಸ್ಟ್, ಎಲ್ಲದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ವೈದ್ಯ ಅಂತಾನೆ ಖ್ಯಾತಿ ಪಡೆದಿರುವಂತಹ ಡಾಕ್ಟರ್ ಬಿಎಂ ಹೆಗಡೆ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ಸರ್, ಸ್ಟ್ರೆಸ್ ಮತ್ತೆ ಡಿಸ್ಟ್ರೆಸ್ ಬಗ್ಗೆ ಇವತ್ತು ಮಾತನಾಡ್ತಾ ಇದೀವಿ. ಸ್ಟ್ರೆಸ್ ಅಂದ್ರೆ ಎಲ್ರಿಗೂ ಗೊತ್ತು, ಒತ್ತಡ ಅಂತಂದ್ಬಿಟ್ಟು. ನಮ್ಮ ಒಂದು ಎಪಿಸೋಡ್ ಅಲ್ಲೂ ಕೂಡ ನಾವು ಮೆಂಟಲ್ ಹೆಲ್ತ್ ಮತ್ತೆ ಸ್ಟ್ರೆಸ್ ಬಗ್ಗೆ ಮಾತನಾಡಿದ್ವಿ. ಈ ಸ್ಟ್ರೆಸ್ ಮತ್ತೆ ಡಿಸ್ಟ್ರೆಸ್ ಇರತಕ್ಕಂತ ಡಿಫ್ರೆನ್ಸ್ ಏನು ಅಂತ ಹೇಳ್ತೀರಾ?
3: ಇದು ಆ ಸ್ಟ್ರೆಸ್ಸಿಗೂ ಡಿಸ್ಟ್ರೆಸ್ಸಿಗೂ ನಡುವಿನಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಮನುಷ್ಯ ಏನ್ ತಪ್ಪು ತಿಳ್ಕೊಳ್ತಾರೆ, ಸಾಮಾನ್ಯ ಜನರ ಅಭಿಪ್ರಾಯ ಏನಂದ್ರೆ ಸ್ಟ್ರೆಸ್ ಹಾಳು ಅಂತ. ಸ್ಟ್ರೆಸ್ ಬಹಳ ಒಳ್ಳೇದು ದೇಹಕ್ಕೆ. ಸ್ಟ್ರೆಸ್ ಇಲ್ಲದಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಹೇಳ್ತೇನೆ, ಈ ಎರೆಹುಳ ಉಂಟಲ್ವ ಅರ್ತ್ವಮ್, ಅದನ್ನ ನೀನು ಫ್ರಿಡ್ಜ್ನಲ್ಲಿಡು, ಸತ್ತು ಹೋಗ್ತದೆ. ಅದಕ್ಕೆ ಬಿಸಿ ಬೇಕು, ಬಿಸಿ ಇಲ್ಲದೆ ಬದುಕುದಿಲ್ಲ. ಸರಿ, ಬಿಸಿ ಬೇಕಲ್ವ, ಅದನ್ನ ನಾನು ಎಲೆ ಇದೆ ಒಲೆಗೆ ಹಾಕ್ತೇನೆ, ಸತ್ತು ಹೋಗ್ತದೆ. ಹಾಗಾಗಿ ಎಕ್ಸ್ಟ್ರೀಮ್ಸ್ ಹಾಳು. ಆ ಎಕ್ಸ್ಟ್ರೀಮಿಗೆ ಹೇಳುದು ಡಿಸ್ಟ್ರೆಸ್ ಅಂತ. ಸ್ಟ್ರೆಸ್ ಬೇಕು ಮನುಷ್ಯನಿಗೆ. ಈಗ ನನಗೆ ಏನು ಸ್ಟ್ರೆಸ್ ಬೇಡ, ನಾನು ಏನು ಮಾಡೋದಿಲ್ಲ, ನಾನು ಹೋಗಿ ಸುಮ್ಮನೆ ಕೂತ್ಕೊಳ್ತೇನೆ ಅಂದರೆ ಒಂದು ವಾರದಲ್ಲಿ ಅದು ಮುಗೀತದೆ ಅಲ್ಲ. ಸ್ಟ್ರೆಸ್ ಇರಲೇಬೇಕು,
2: ಪಾಸಿಟಿವ್ ಸ್ಟ್ರೆಸ್.
3: ಸ್ಟ್ರೆಸ್ಸಿನಿಂದ ನಾವು, ನೀನು ಒಂದು ಒಳ್ಳೆ ಶಬ್ದ ಹೇಳಿದ್ವಿ ಪಾಸಿಟಿವ್ ಸ್ಟ್ರೆಸ್ ಅಂತ. ಅದಕ್ಕೆ ಹೇಳೋದು ಅವರು ಇದೆಲ್ಲ ಲ್ಯಾಟಿನ್ ಅಲ್ವಾ, ಅದಕ್ಕೆ ಪಾಸಿಟಿವ್ ಅಂತ ಲ್ಯಾಟಿನ್, ಅದಕ್ಕೆ ಇಂಗ್ಲಿಷ್ ಲ್ಯಾಟಿನ್ ಅಲ್ಲಿ ಯು ಸ್ಟ್ರೆಸ್ ಅಂತ ಹೇಳಿ, ESTRESS. ಯು ಅಂದ್ರೆ ನಾರ್ಮಲ್, ನಾರ್ಮಲ್ ಸ್ಟ್ರೆಸ್. ಡಿಸ್ಟ್ರೆಸ್ ಅಂದ್ರೆ ಎಬ್ನಾರ್ಮಲ್ ಸ್ಟ್ರೆಸ್,
2: ನೆಗೆಟಿವ್ ಸ್ಟ್ರೆಸ್.
3: ನೆಗೆಟಿವ್ ಸ್ಟ್ರೆಸ್ ಅಲ್ಲ, ನೆಗೆಟಿವ್ ಸ್ಟ್ರೆಸ್ ಅಲ್ಲ, ಎಬ್ನಾರ್ಮಲ್ ಸ್ಟ್ರೆಸ್. ಏನು ಅಂದ್ರೆ ನಾವು ಅದಕ್ಕೆ ಹೇಗೆ ಬೆಂಡ್ ಆಗ್ತೇವೆ ಸ್ಟ್ರೆಸ್ಸಿಗೆ. ಈಗ ನಾರ್ಮಲ್ ಸ್ಟ್ರೆಸ್ ಸಿಗಬೇಕು, ಈಗ ನನಗೆ ಇಲ್ಲಿ ಬಂದು ಮಾತಾಡಬೇಕು, ಓಕೆ, ಅದು ಸ್ಟ್ರೆಸ್. ಇಲ್ಲಿ ಮಾತಾಡೋದು ಸುಮ್ಮನೆ ಆಗುದಿಲ್ಲ, ಅದಕ್ಕೆ ಸ್ವಲ್ಪ ಸ್ಟ್ರೆಸ್ ಉಂಟು. ಆದ್ರೆ ಇಲ್ಲಿ ಬರ್ಲಿಕ್ಕೆ ನನಗೆ ಹೆದರಿಕೆ, ನನಗೆ ಬರ್ಲಿಕ್ಕೆ ಆಗುದಿಲ್ಲ, ಜನರಲ್ ನೋಡ್ಲಿಕ್ಕೆ ಆಗುದಿಲ್ಲ, ಪಬ್ಲಿಕ್ ಸ್ಪೀಚ್

ಕೊಡ್ಲಿಕ್ಕೆ ಆಗುದಿಲ್ಲ, ಅದು ನನ್ನ ಅಬ್ನಾರ್ಮಲ್ ರಿಯಾಕ್ಷನ್ ಆಗ್ತದೆ ಸ್ಟ್ರೆಸ್ಗೆ. ಸ್ಟ್ರೆಸ್ ಏನು, ಒಂದೇ ಸ್ಟ್ರೆಸ್ ನನಗೂ ಆ ಮನುಷ್ಯನಿಗೂ, ಸ್ಟ್ರೆಸ್ ಒಂದೇ. ಇಲ್ಲಿ ಬಂದು ಮಾತಾಡ್ಬೇಕು. ಕೆಲವರಿಗೆ ಮಾತಾಡುದಂದ್ರೆ ಅವರಿಗೆಲ್ಲ ಗೊತ್ತುಂಟು, ವಿಷಯ ಎಲ್ಲ ಗೊತ್ತುಂಟು, ಮಾತಾಡ್ಲಿಕ್ಕೆ ಆಗುದಿಲ್ಲ, ಜನರೇ ಎದುರು ನಿಂತು ಮಾತಾಡ್ಲಿಕ್ಕೆ ಆಗುದಿಲ್ಲ. ಇದನ್ನ ನಾವು ಬಹಳ, ನಾನು ಸ್ಟೂಡೆಂಟ್ ಆಗಿರೋ ಲಂಡನ್ ಅಲ್ಲಿ ನಾವು ಇದರ ವಿಷಯ ರಿಸರ್ಚ್ ಮಾಡ್ತಾ ಇದ್ದೇವೆ. ಏನ್ ಮಾಡ್ತಾ ಇದ್ದೇವೆ, ಅಲ್ಲಿ ಒಂದು ಹೈಡ್ ಪಾರ್ಕಿನಲ್ಲಿ ಸ್ಪೀಕರ್ಸ್ ಕಾರ್ನರ್ ಅಂತ, ಅಲ್ಲಿ ಈ ಭಾಷಣ ಮಾಡ್ಲಿಕ್ಕೆ ಕಲಿಯೋರು ಬರೋದು. ಅಲ್ಲಿ ಒಂದು ಪೋಡಿಯಂ ಎಲ್ಲ ಹಾಕಿಟ್ಟಿದ್ದಾರೆ, ಯಾರು ಯಾರು ಬಂದಲ್ಲಿ ಮಾತಾಡ್ಬೋದು, ಏನ ವಿಷಯ ಮಾತಾಡ್ಬೋದು, ಏನು ಮಾತಾಡ್ಬೋದು, ಅಬದ್ಧ ಮಾತಾಡ್ಬೋದು. ಅಲ್ಲಿ ಕಲಿಯುವುದು, ಮಾತಾಡ್ಲಿಕ್ಕೆ ಕಲಿಯೋರಿದ್ದಾರೆ. ಅಲ್ಲಿ ಅವರನ್ನು ನಾವು ದೂರದಿಂದ ಡಿಸ್ಟೆಂಟ್ ಟೆಲಿಮೆಟ್ರಿ ಮಾಡಿ ಅವರನ್ನು ನೋಡ್ತಾ ಇದ್ದೇವೆ, ಪರೀಕ್ಷೆ ಮಾಡ್ತಾ ಇದ್ದೇವೆ. ಈ ಯಾರಿಗೆ ಆದ್ರೂ ಮಾತಾಡೋದಕ್ಕೊಂದು ಆಸೆ ಉಂಟು, ಸಂತೋಷ ಉಂಟು, ಅವರಿಗೆ ಅದರಲ್ಲಿ ನಿಜವಾದ ಅದನ್ನು ನ್ಯಾಚುರಲ್ ಆಗಿ ಬರ್ತದೆ, ಅವ್ರಿಗೆ ಏನ್ ತೊಂದರೆ ಇಲ್ಲ, ಅವ್ರ ಹಾರ್ಟ್ ನಾರ್ಮಲ್ ಆಗಿ ಉಂಟು. ಯಾರಿಗೆ ಅಲ್ಲಿ ಹೆದರಿ ಅದು ನೋಡ್ಲಿಕ್ಕೆ ಆಗುದಿಲ್ಲ, ಮೈಕೈ ಬೆವರ್ತದೆ, ಎಲ್ಲ ಒಳಗೆ ಎಲ್ಲ ಒದ್ದೆ ಆಗಿದೆ, ಮಾಯೆಲ್ಲ ಒಣಗ್ತದೆ, ಎಂಗ್ಸೈಟಿ ಆಗ್ತದೆ, ಇಂಥವರಿಗೆ ನೋಡಿದ್ರೆ ನಾವು ಹಾರ್ಟ್ ಎಲ್ಲ ಅಬ್ನಾರ್ಮಲ್ ಓಡ್ತಾ ಇರ್ತದೆ. ಎಲ್ಲಿವರೆಗೆ ಓಡ್ತದೆ ಅಂದ್ರೆ ಕೆಲವು ಸಲ ಅವ್ರು ಸಾಯ್ತಾರಂತ ಅಷ್ಟವರೆಗೆ ಓಡ್ತದೆ. ಇದೆಲ್ಲ ಯಾಕೆ ಅಂದ್ರೆ ನಮ್ಮ ದೇಹ ಬೇರೆ ಬೇರೆ ರೀತಿಯಲ್ಲಿ ದಿನನಿತ್ಯದ ಸ್ಟ್ರೆಸ್ಗೆ ರಿಯಾಕ್ಟ್ ಆಗ್ತದೆ. ಕೆಲವರಿಗೆ ಎಂತ, ಈ ಕೆಲವರು ಇದ್ದಾರೆ ಅವ್ರು ಕೂಲ್ ಆಸ್ ಕ್ಯೂಕಂಬರ್, ಅವ್ರು ಎಂತಾದ್ರೂ ಅವ್ರು ಬಿದ್ದೇ ಹೋಗ್ಬೋದು. ಕೆಲವ್ರು ಹಾಗಲ್ಲ, ಒಂದು ಸಣ್ಣ ವಿಷಯಕ್ಕೆ ಹೋಗುದು, ದೊಡ್ಡ ಗಡಿಬಿಡಿ ಮಾಡಿಕೊಂಡು. ಮನೆಯಲ್ಲಿ ಮಕ್ಕಳೆಲ್ಲ ಇದ್ರೆ ತಾಯಿಗಳನ್ನು ನೋಡ್ಬೇಕು, ನಿನ್ ಬೆಳಿಗ್ಗೆ ಶಾಲೆ ಮಕ್ಕಳನ್ನು ಶಾಲೆ ಕಳಿಸೋದು ಒಂದು ದೊಡ್ಡ ಡಿಸ್ಟ್ರೆಸ್ ಅವರಿಗೆ. ಮಕ್ಕಳನ್ನು ಶಾಲೆ ಕಳಿಸೋದು ಸ್ಟ್ರೆಸ್, ಅವರಿಗೆ ಅಂಗಿ ಹಾಕ್ಬೇಕು, ಅವ್ರು ಸ್ನಾನ ಮಾಡಿದಾರೆ ನೋಡ್ಬೇಕು, ಪಾಯ್ಕಾನೆ ಹೋಗಿದಾರೆ ನೋಡ್ಬೇಕು, ಊಟ ಮಾಡಿದಾರೆ ನೋಡ್ಬೇಕು, ಅಂಗಿ ಸರಿ, ಪುಸ್ತಕ ಎಲ್ಲ ಬೇಕು, ಅವ್ರು ಸ್ಟ್ರೆಸ್ ಎಲ್ಲ ತಾಯಂದ್ರಿಗೆ. ಅದಕ್ಕಾಗಿ ತಾಯಂದ್ರಿಗೆ ಬ್ಲಡ್ ಪ್ರೆಷರ್ ಮೇಲೆ ಹೋಗೋದು. ಕೆಲವು ತಾಯಂದ್ರಿಗೆ ಡಿಸ್ಟ್ರೆಸ್, ಅವ್ರು ಹುಚ್ಚಾಗಿ ಬಿಡ್ತಾರೆ ಆ ಮಗುವನ್ನು ಕರ್ಕೊಂಡು. ಈ ಬಾರ್ಗೇನ್ ನಲ್ಲಿ ನೀವು ಡಿಸ್ಟ್ರೆಸ್ ಇದ್ದಾವಾಗ ಸಮಯ ಹೆಚ್ಚು ಹೋಗ್ತದೆ, ನೀವು ಸ್ಟ್ರೆಸ್ ನಲ್ಲಿ ಇದ್ದಾವಾಗ ಏನಿಲ್ಲ, ಯೂ ಸ್ಟ್ರೆಸ್ ಇದ್ರೆ ಏನ್ ತೊಂದರೆ ಇಲ್ಲ. ಹೆಚ್ಚು ಜನ ಏನ್ ಮಾಡ್ತಾರೆ, ಅವರಿಗೆ ಒಂದು ಕೆಲಸ ಮಾಡುವುದೇ ಒಂದು ಸಂತೋಷ. ಈ ಕೆಲವರಿಗೆ ಒಂದು ಕೆಲಸ, ನನಗೆ ಅಡಿಗೆ ಮಾಡ್ತೇನೆ, ನನಗೆ ಅಡಿಗೆ ಮಾಡೋದ್ರಲ್ಲಿ ನನ್ನ ಅಡಿಗೆಯನ್ನು ಇನ್ನೊಬ್ರು ತಿನ್ಬೇಕು, ಅವ್ರು ಅಪ್ರಿಷಿಯೇಟ್ ಮಾಡ್ಬೇಕು ಅಂತ ಆಸೆ ಇದ್ರೆ ಅಡಿಗೆ ಮಾಡೋದು ಬಹಳ ಆಸೆ. ಅಡಿಗೆ ಮಾಡೋದು ಸ್ಟ್ರೆಸ್ಸೇ ಅಲ್ಲ, ಯೂ ಸ್ಟ್ರೆಸ್ ಆಗಿ ಹೋಗ್ತದೆ. ಕೆಲವರಿಗೆ ಅಡಿಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಯಾರಾದ್ರೂ ಮನೆಗೆ ಬರ್ತಾರೆ ಅಂದ್ರೆ ಹೆಚ್ಚು ಅಡಿಗೆ ಮಾಡ್ಬೇಕು ಅಂದ್ರೆ ಆ ದಿವಸ ಅವರು ಕಂಡಪಟ್ಟೆ ಸ್ಟ್ರೆಸ್, ಅವ್ರ ಬ್ಲಡ್ ಪ್ರೆಷರ್ ಮೇಲೆ ಹೋಗ್ತದೆ, ಅವ್ರು ಏನೇನೋ ಆಗ್ತದೆ, ಅಂತವರಿಗೆ ಅದು ಹಾಳು. ಅದಕ್ಕೆ ನಿನಗೆ ಜೀವನದಲ್ಲಿ ಸುಖ ಇರಬೇಕಾದ್ರೆ ಲವ್ ಯುವರ್ ವರ್ಕ್, ನಿನಗೇನು ಸಂತೋಷ ಉಂಟು ಆ ಕೆಲಸ ಮಾತ್ರ ಮಾಡು, ನಿನಗೇನು ಸಂತೋಷ ಇಲ್ಲ ಆ ಕೆಲಸ ಮಾಡಬೇಡ. ಹಾಗೆ ಲವ್ ಯುವರ್ ವರ್ಕ್, ಲವ್ ಯುವರ್ ಎನ್ವೈರನ್ಮೆಂಟ್. ಈಗ ನಮಗೆ ಈಗ ಐಡಿಯಲ್ ಹೇಗಂದ್ರೆ, ಈಗ ನಾನು ಒಳ್ಳೆಯವನು, ನನ್ನ ಹೆಂಡತಿ ಒಳ್ಳೆಯವರಾಗಿರ್ಬೇಕು, ನಮ್ಮ ಮಕ್ಕಳು ಒಳ್ಳೆಯವರಾಗಿರ್ಬೇಕು, ನಮ್ಮ ಮನೆಯವರೆಲ್ಲ ಒಳ್ಳೆಯವರಾಗಿದ್ದು, ನಮ್ಮ ಸಮುದಾಯ ನಮ್ಮನ್ನ ಒಡಮಂಡಿಗಳಲ್ಲಿ ಉಂಟಾಗಿರೋ ಸಹೋದ್ಯೋಗಿಗಳಲ್ಲಿ ಉಂಟಾಗಿ, ಇದು ಸಾಧ್ಯ ಇಲ್ಲ ಜೀವನದಲ್ಲಿ. ಅದಕ್ಕೆ ಏನು ಮಾಡಬೇಕು ಅಂದರೆ ಜೀವನದಲ್ಲಿ ಹೇಗೆ ಸುಖ ಪಡುವುದಂದರೆ, ಆ ಸುಖ ಅಂತ ಒಂದಿಲ್ಲ, ಸಂತೋಷ ಅಂತ ಇಲ್ಲ. ನಿನಗೆ ಸಂತೋಷ ಬೇಕಿದ್ರೆ ಅದು ಇನ್ನೊಬ್ಬರ ಸಂತೋಷದಲ್ಲಿ ಅದನ್ನು ಕಾಣಬೇಕು. ಸಂತೋಷ ಅಂತ ಅದನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಅದು ಅಂಗಡಿಯಲ್ಲಿ ಸಿಕ್ಕುವುದಿಲ್ಲ, ಕಪ್ಪು ಹಣ ಇದ್ರೂ ಕೂಡ ಸಿಕ್ಕುವುದಿಲ್ಲ, ಎಷ್ಟು ಈಗ 1,000 ರೂಪಾಯಿ ನೋಟ್ ಇದ್ರೂ ಸಂತೋಷ ಸಿಕ್ಕುವುದಿಲ್ಲ. ಸಂತೋಷ ಸಿಕ್ಬೇಕಾದ್ರೆ ಇನ್ನೊಬ್ಬರಿಗೆ ಸಂತೋಷ ಕೊಡಬೇಕು, ಪ್ರೀತಿ ಸಿಕ್ಬೇಕಾದ್ರೆ ಇನ್ನೊಬ್ಬರಿಗೆ ಪ್ರೀತಿ ಕೊಡಬೇಕು. ಇದೆಲ್ಲ ಕನ್ನಡಿ ಇದ್ದ ಹಾಗೆ, ನೀನು ಮುಖ ನೋಡಿದ ನೀನು ಕನ್ನಡಿ ನೋಡಿದ ನಿನ್ನನ್ನೇ ಅದು ನೋಡ್ತದೆ. ಹಾಗೆ ಸಂತೋಷ ಪ್ರೀತಿ ಇದೆಲ್ಲ ಹಾಗೆ, ಸ್ಟ್ರೆಸ್ ಕೂಡ ಹಾಗೆ. ಆ ಸ್ಟ್ರೆಸ್ ಇದ್ದದನ್ನು ನಾವು ಮಾಡ್ಲಿಕ್ಕೆ ಹೋಗಬಾರ್ದು, ಡಿಸ್ಟ್ರೆಸ್ ಇದ್ದದನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಇದು ಒಂದು ಒಳ್ಳೆ ಉದಾಹರಣೆ ಹೇಳಬೇಕಾದ್ರೆ, ಈಗ ಸ್ಟ್ರೆಸ್ ಲೆವೆಲ್ ನೋಡ್ತಾರೆ ಮೆಟ್ಲಿನಲ್ಲೆಲ್ಲ. ಈಗ ಒಂದು ಬ್ರಿಡ್ಜ್ ಕಟ್ಟಬೇಕು ಅಂದ್ರೆ ಇಂಜಿನಿಯರ್ ಏನ್ ಮಾಡ್ತಾರೆ, ಈ ಬ್ರಿಡ್ಜ್ ಎಷ್ಟು ವಾಹನಗಳನ್ನು ಹಿಡ್ಕೊಳ್ಬಹುದು, ಎಂತ ವಾಹನಗಳು, ಹಳ್ಳಿಯಲ್ಲಿ ಇದ್ರೆ ಒಂದು ಸಣ್ಣ ಕಾರು ಅಥವಾ ಒಂದು ಸಣ್ಣ ಲಾರಿ ಹೋಗುವಂತ ಬ್ರಿಡ್ಜ್ ಸಾಕು. ಅದಕ್ಕೊಂದು ಮೆಟ್ಲು ಒಂದು ಲೆಕ್ಕ ಹಾಕಿ RCC ಎಲ್ಲ ಲೆಕ್ಕ ಹಾಕಿ ಮಾಡ್ತಾರೆ. ಅದರಲ್ಲಿ ನೀನು ದೊಡ್ಡ ಜಗರ್ನಾಟ್ ಅನ್ನು ಹಿಡ್ಕೊಂಡೋದ್ರೆ ಅದು ತುಂಡಾಗಿ ಬೀಳ್ತದೆ, ಅದು ಡಿಸ್ಟ್ರೆಸ್ ಆಗ್ತದೆ. ಬಾಕಿ ಆ ಸಣ್ಣ ಕಾರ್ ಹೋದಾಗ ಅದಕ್ಕೆ ಸ್ಟ್ರೆಸ್ ಉಂಟು, ಆದ್ರೆ ಅದೇನಾಗುದಿಲ್ಲ, ಅದು ಯೂಸ್ ಸ್ಟ್ರೆಸ್ ಆಗ್ತದೆ. ಅದಿಲ್ಲದಿದ್ರೆ ಅದು ಏನು ಯೂಸೇ ಮಾಡದಿದ್ರೆ ಅದು ಹಾಳಾಗ್ತದೆ. ಈಗ ನೀನೊಂದು ಕಾರ್ ತಗೊಂಡು ಮನೆಯಲ್ಲಿ ಇಟ್ಟರೆ, ಅದನ್ನು ಓಡಿಸದೇ ಇದ್ರೆ ಮನೆಯಲ್ಲಿ ಇಟ್ಟರೆ ಅದು ಹಾಳಾಗ್ತದೆ, ಬಹಳ ಬೇಗ ಹಾಳಾಗ್ತದೆ. ಅದು ಮಾತ್ರ ಅಲ್ಲ, ಅದರ ಟೈರ್ ಕೂಡ ಹಾಳಾಗ್ತದೆ. ನೀನು ಟೈರ್ನಲ್ಲಿ ಥ್ರೆಡ್ ಇರ್ಬೋದು, ಆದ್ರೆ ಅದರಲ್ಲಿ ಹಾಳಾಗಿ ನೀನು ಮತ್ತೆ ಅದನ್ನು ಒಂದ್ಸಲ ಕೊಂಡೋಗುವಾಗ ಎಲ್ಲ ರಸ್ತೆ ಬಿಸಿ ಇದ್ರೆ ಅದರಲ್ಲಿ ಒಡಿತದೆ, ಅಂತ ಪರಿಸ್ಥಿತಿ ಬರ್ತದೆ. ಹಾಗೆ ನಮ್ಮ ದೇಹ, ನಮ್ಮ ದೇಹ ಹೇಗಂದ್ರೆ ಅದಕ್ಕೆ ಯಾವುದನ್ನಾದ್ರೂ ಒಂದು ಕೆಲಸ ಬೇಕು. ಅದಕ್ಕೆ ಹೇಳುದು ವ್ಯಾಯಾಮ ಅಗತ್ಯ ಅಂತ ಹೇಳುದು. ಅದಕ್ಕೆ ಸುಮ್ಮನೆ ಕೂತ್ಕೊಳ್ಬಾರ್ದು, ಕಾಲಿ ನಾನು ಕೂತ್ಕೊಳ್ತೇನೆ, ನನಗೆ ಏನು ಬೇಡ, ಸ್ಟ್ರೆಸ್ಸೇ ಬೇಡ, ನಾನು ನಡೆಯುವುದಿಲ್ಲ, ನಡೆದ್ರೆ ಕೂಡ ಸ್ಟ್ರೆಸ್ ನನಗೆ, ನಾನು ಸೋಫಾದಲ್ಲಿ ಕೂತ್ಕೊಂಡು ಟೆಲಿವಿಷನ್ ನೋಡಿ ನಿದ್ರೆ ಮಾಡ್ತೇನೆ ಅಂತ ಹೇಳಿದ್ರೆ ನೀನು ಹೆಚ್ಚು ಕಾಲ ಬದುಕುದಿಲ್ಲ. ಹಾಗಾಗಿ ಸ್ಟ್ರೆಸ್ ಬಹಳ ಅಗತ್ಯ. ಡಿಸ್ಟ್ರೆಸ್ ಹಾಳು. ಈ ಡಿಸ್ಟ್ರೆಸ್ ಹೋಗುವುದು ಹೇಗೆ? ಡಿಸ್ಟ್ರೆಸ್ ಅನ್ನು ತೆಗೆದು ಮಾರ್ಲಿಕ್ಕೆ ಆಗುದಿಲ್ಲ, ಅದು ಬಿಸಾಡ್ಲಿಕ್ಕೆ ಆಗುದಿಲ್ಲ. ಡಿಸ್ಟ್ರೆಸ್ ಮನಸ್ಸಿನಲ್ಲಿ ಬರುದು, ಎಲ್ಲವನ್ನೂ ಮನಸ್ಸಿನಲ್ಲಿ ಬರುದು. ನಮ್ಮ ಮನಸ್ಸಿಗೆ ನಾವು ಅದನ್ನು ಕಲಿಸಬೇಕು. ಹೇಗೆ ಆ ಡಿಸ್ಟ್ರೆಸ್ ಬರದ ಹಾಗೆ ನಾವು ಏನ್ ಮಾಡಬೇಕು? ಇದಕ್ಕೆ ನಾವು ಪ್ರಾಕ್ಟೀಸ್ ಮಾಡಬಹುದು. ಈಗ ನಾವು ಪ್ರಾಕ್ಟೀಸ್ ಮಾಡ್ತಾ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಪಬ್ಲಿಕ್ ಸ್ಪೀಕಿಂಗ್ಗೆ. ಪಬ್ಲಿಕ್ ಸ್ಪೀಕಿಂಗ್ ಅವ್ರು ಹೇಗೆ ಅಂದ್ರೆ, ಅವರು ಇಂಥದನ್ನ

ಸುಮ್ಮನೆ ಅಂದು ನನಗೆ ಆಗ್ಲಿಕ್ಕೆ ಆಗುವುದಿಲ್ಲ ಅಂತ ದೂರ ಇದ್ರೆ ಅವನು ಆಗುವುದೇ ಇಲ್ಲ, ಅವರು ಸುಳುವಿಗೆ ದೂಡ್ಬೇಕು. ಅದಕ್ಕೆ ಈಗ ಮಕ್ಕಳಿಗೆ ನೀರು ನೋಡಿದ್ರೆ ಹೆದರಿಕೆ ಆದ್ರೆ ಅವರು ಸ್ವಿಮ್ ಮಾಡುವುದಿಲ್ಲ, ಸುಳುವಿನ ಸರ್ತಿ ಅವ್ರಿಗೆ ಗೊತ್ತಿಲ್ಲದ ಹಾಗೆ ನೀರಿನಲ್ಲಿ ಬಿಸಾಡಬೇಕು. ಅವಾಗ ಅವ್ರ ಮೇಲೆ ಕೆಳಗೆ ಹೋಗಿ ಎರಡು ಸಲ ನೀರು ಕೊಡದ ನಂತರ ಆ ಹೆದರಿಕೆ ಹೋಯ್ತು, ಮತ್ತೆ ಅವ್ರು ಮಾಡ್ತಾರೆ ಆ ಹೆದರಿಕೆ ಹೋಗ್ಬೇಕು. ಹಾಗಾಗಿ ಅವರಿಗೆ ಸ್ವಲ್ಪ ಟ್ರೈನಿಂಗ್ ಮಾಡಿ ಜನರು ಇದ್ದಾರೆ ಅಂತ ಹೇಳಿ ಎಣಿಸಿಕೊಂಡು ಅವರ ಎದುರಲ್ಲಿ ಮಾತಾಡೋದು, ಜನರಿಲ್ಲ ಅಲ್ಲಿ ಹಾಗೆ ಕನ್ನಡ ಎದುರಲ್ಲಿ

0: ನೀನು ಪೇಂಟರ್, ನಿನ್ನ ಪೇಂಟಿಂಗ್, ನೀನು ಪೇಂಟ್ ಮಾಡುವಾಗ ನಾನು ಅದನ್ನು ನೋಡುದಿಲ್ಲ, ನಿನಗೆ ಸ್ಟ್ರೆಸ್ ಇಲ್ಲ, ನೀನು ಒಳ್ಳೆ ಪೇಂಟ್ ಮಾಡ್ಬೋದು, ಹೇಗೆ ಮಾಡ್ಬೋದು. ನಾನು ಪೇಂಟ್ ನೋಡುವಾಗ ನೀನಲ್ಲಿಲ್ಲ. ಇಲ್ಲಿ ಹಾಗಲ್ಲ, ದ ಆರ್ಟಿಸ್ಟ್ ಆ್ಯಂಡ್ ದ ಮೀಡಿಯಾ ಇಸ್ ಒನ್. ನಾನೇ ಮಾತಾಡಬೇಕು, ನಾನೇ ಅಲ್ಲಿರಬೇಕು, ನಾನು ಮಾತಾಡುವಾಗ ಅವ್ರು ಕೇಳಬೇಕು. ಅದು ಬಹಳ ಕಷ್ಟದ ಕೆಲಸ, ಅದಷ್ಟು ಈಸಿ ಕೆಲಸ ಅಲ್ಲ. ಎಲ್ಲ ಆರ್ಟಿನಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಇಸ್ ಅ ಮೋಸ್ಟ್ ಡಿಫಿಕಲ್ಟ್. ಆದರೆ ಇದಕ್ಕೆ ಏನು ಅಂದರೆ ವ್ಯತ್ಯಾಸ ಇಷ್ಟೇ, ಸ್ಟ್ರೆಸ್ಸಿಗೂ ಡಿಸ್ಟ್ರೆಸ್ಸಿಗೂ ಅದರಲ್ಲಿ ಸ್ಟ್ರೆಸ್ ಇಲ್ಲದೆ ಜೀವನ ಸಾಧ್ಯ ಇಲ್ಲ. ಡಿಸ್ಟ್ರೆಸ್ ಇದ್ರೆ ಜೀವನ ಕಷ್ಟ, ಡಿಸ್ಟ್ರೆಸ್ಸಿಂದ ಕಾಯಿಲೆಗಳು ಬರೋದು. ಹಾಗಾಗಿ ಡಿಸ್ಟ್ರೆಸ್ ಕಡಿಮೆ ಮಾಡಬೇಕಾದ್ರೆ ಸ್ಟ್ರೆಸ್ ಲೆವೆಲ್ನನ್ನು ಅಭ್ಯಾಸ ಮಾಡಿ ಮಾಡಿ ಮಾಡಿ ಮಾಡಿ, ಬೊಗಳಿ ಬೊಗಳಿ ರಾಗ, ಉಗುಳಿ ಉಗುಳಿ ರೋಗ ಅಂತ ಹೇಳ್ತಾರಲ್ಲ, ಆ ಬೊಗಳಿ ಬೊಗಳಿಯೇ ರಾಗ ಬರೋದು ವಿನಃ ತನ್ನಷ್ಟೇ ರಾಗ ಬರೋದಿಲ್ಲ. ಅಥವಾ ಬೊಗಳದೇ ಇದ್ರೆ ರಾಗ ಬರೋದಿಲ್ಲ, ಉಗುಳದೇ ಇದ್ರೆ ರೋಗ ಬರೋದಿಲ್ಲ. ಹೀಗಾಗಿ ಇದನ್ನೆಲ್ಲ ಮಾಡಿ ಅಭ್ಯಾಸ ಆದ ನಂತರ ಡಿಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗಿ ಸ್ಟ್ರೆಸ್ ಬರ. ಈಗ ಡಿಸ್ಟ್ರೆಸ್ ಎಷ್ಟು ಹಾಳು ಅಂತ ನಾನು ಹೇಳ್ತೇನೆ, ಇದೆಲ್ಲ ಮನಸ್ಸಿನಲ್ಲಿರೋದು. ಆಫ್ರಿಕಾದಲ್ಲಿ ಒಂದು ವೂಡು ಡೆತ್ ಅಂತ ಉಂಟು. ವೂಡು ಡೆತ್ ಅಂದ್ರೆ ಆಫ್ರಿಕಾದಲ್ಲಿ ಕೋರ್ಟ್ ಎಲ್ಲ ಇಲ್ಲ, ನಮ್ಮ ಸುಪ್ರೀಂ ಕೋರ್ಟ್ನಾಗೆ ಇವರು ನನಗೆ ಕೆಲಸ ಇಲ್ಲ, ನಾನು ಅಷ್ಟು ಮಾಡಿದ್ದೀನಿ, ನನ್ನ ಸಂಬಳ ಕಮ್ಮಿ ಆಯ್ತು, ನಾನು ಅದು, ನಾನು ಸುಪ್ರೀಂ ಕೋರ್ಟ್ನ ಮಹಾರಾಜ, ನಾನು ಹೇಳಿದ್ದೆಲ್ಲರೂ ಕೇಳಬೇಕು ಅಂತ ಹೇಳುವಂತ ಪ್ರಶ್ನೆ ಇಲ್ಲ. ಅಲ್ಲಿ ಒಂದು ಏನು ಕೂಟ ಇದೆ ಜನರದ್ದು, ಆ ಒಂದು ಹಳ್ಳಿ ಇದೆ, ಅದಕ್ಕೊಬ್ಬ ಯಜಮಾನ ಇದ್ದಾರೆ, ಅವರೇ ಎಲ್ಲ, ಅವರು ಸುಪ್ರೀಂ ಕೋರ್ಟ್. ಯಾರಾದ್ರೆ ಈಗ ಒಬ್ಬ ಕದ್ದ ಅಥವಾ ಒಬ್ಬ ಹುಡುಗಿಯನ್ನು ರೇಪ್ ಮಾಡಿದ, ಅವನಲ್ಲಿ ಹಿಡ್ಕೊಂಡು ಹೋಗ್ತಾರೆ ಎಲ್ಲ ಹಳ್ಳಿಯವರು, ಹಿಡ್ಕೊಂಡು ಹೋಗಿ ಅವ್ರು ಹೇಳ್ತಾರೆ ಇಂಥವನು ಇಂತಿಂತ ಕೆಲಸ ಮಾಡಿದ್ದಾನೆ, ಇಂತಿಂತ ಕೆಲಸ ಮಾಡಿದ್ದಾನೆ, ಎರಡು ಕಡ್ಡೆಯವರು ಹೇಳ್ತಾರೆ ಅವ್ನು ಮಾಡಲಿಲ್ಲ ಅಂತ ಒಂದು ಕಡೆ ಮಾಡಿದ್ದಾನೆ. ಇವನು ಕೂತ್ಕೊಂಡು ಎಲ್ಲ ಕೇಳ್ತಾನೆ, ಅವನಿಗೇನು ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ, ಅದಕ್ಕೆ ನಿಜವಾದೊಂದು ಕಾನೂನು ಹೌದು, ಈ ಮಾಡಿದ ತಪ್ಪು ಇವ ಅಂತ ಹೇಳ್ತಾನೆ. ಮತ್ತೆ ಒಂದು ಎಲುಬುಂಟು, ಈ ಮನುಷ್ಯನ ಕಾಲಿದ್ದ ಕೈ ಇದ್ದ ಒಂದು ಎಲುಬುಂಟು, ಅದನ್ನು ತೆಗೆದು ಹೀಗೆ ತೋರಿಸ್ತಾನೆ ಅವನಿಗೆ. ಅದಕ್ಕೆ ಹೇಳೋದು ವೂಡು ಅಂತ, VOODU, ವೂಡು. ಅದು ತೋರಿಸಿದ ನಂತರ ಆ ಹಳ್ಳಿಯ ಕ್ರಮ ಹೇಗಾದ್ರೆ ಆ ಮನುಷ್ಯ ಒಂದು ಬೇರೆ ಮನೆಯಲ್ಲಿರ್ಬೇಕು, ಹಳ್ಳಿಯಿಂದ ಬದಿಯಲ್ಲಿ, ಹಳ್ಳಿಯ ಬದಿಯಲ್ಲಿ ಒಂದು ಮನೆ, ಚಂದದ ಮನೆ, ಅದರಲ್ಲೆಲ್ಲ ಸೌಕರ್ಯ ಉಂಟು. ಮತ್ತೆ ಅವನಿಗೆ ಹೊತ್ತು ಹೊತ್ತಿಗೆ ಆಹಾರ ಜನ ಕೊಡಬೇಕು, ಕೊಂಡು. ಆದ್ರೆ ಯಾರು ಅವನ ಹತ್ರ ಮಾತಾಡಬಾರ್ದು, ಅವನ ಸಂಬಂಧ ಇಟ್ಕೊಳ್ಬಾರ್ದು, ಅವನ ಮನೆಯವರು, ಅವನ ಕುಟುಂಬದವರು, ಅವನ ಹೆಂಡತಿ ಮಕ್ಕಳು ಕೂಡ ಅವನ ಮಾತಾಡ್ಲಿಕ್ಕಿಲ್ಲ. ಅವನು ಕಂಪ್ಲೀಟ್ ಔಟ್ ಕಾಸ್ಟ್ ಆಗ್ತಾನೆ ಸೊಸೈಟಿಲಿ, ಸಮಾಜದಲ್ಲಿ ನನ್ನೆಲ್ಲ ಹೊರಗೆ ಹಾಕಿದ್ದಾರೆ, ನನಗೆ ಒಂದು ಗೌರವ ಇಲ್ಲ ಅಂತ ಹೇಳಿದ ಕೂಡಲೇ ಅದು ಡಿಸ್ಟ್ರೆಸ್ ಆಗ್ತದೆ. ಸಮಾಜದಲ್ಲಿ ನಮಗೆ ಈ ಸ್ಟ್ರೆಸ್ ಅಂತ ಗೊತ್ತಂಡ ಎಲ್ಲರೂ, ಈಗ BMI ಅವನು ಇವನು ಈಗ ನೀನು ಹೇಳಿದೆಲ್ಲ ಅಂತೆಲ್ಲ ಹುಡುಗಿ ಇದೆಲ್ಲ ಸುಳ್ಳು ಎಲ್ಲ ಹೇಳ್ತಿಯಲ್ಲ, ಅದು ನನಗೆ ಏನಾಗ್ತದೆ, ನನಗೆ ಅದು ಸ್ಟ್ರೆಸ್ ಆಗಿ ಹುಷಾರಾಗ್ತಾ, ಓ ಹೌದು ಇವಳು ನಾನು ಇವತ್ತು ರಕ್ಷಾ ಹೊಗಳಿದಾಳೆ ಅಂತ ಆಗ್ತದೆ. ಇಲ್ಲ ಯಾರು ಹೊಗಳುದಿಲ್ಲ, ಅವ್ರು ನಿನ್ನ ವಿಷಯನೇ ಮಾತಾಡೋದಿಲ್ಲ, ನೀವು ಯಾರು ಬಿದ್ದು ಯಾರಿಗೆ ಬಿದ್ದು ಹೋಗಲಿಲ್ಲ ಅಂತ ಹೇಳಿದ ಕೂಡಲೇ ಡಿಸ್ಟ್ರೆಸ್ ಆಗ್ತದೆ. ಈ ಮನುಷ್ಯನಿಗೆ ಎಷ್ಟು ಡಿಸ್ಟ್ರೆಸ್ ಆಗ್ತದೆ ಅಂತ ಹೇಳಿದ್ರೆ ಅವನು ಒಂದು ವಾರಕ್ಕಿಂತ ಹೆಚ್ಚು ಸಾಯಿ ಬದುಕುದಿಲ್ಲ. ಆದ್ರೆ ಜನ ಅಲ್ಲಿ ಏನ್ ಹೇಳಿ ಎಣಿಸಿಕೊಂಡಿದ್ದಾರೆ ಅಂದ್ರೆ ಊಡು ಅಂದ್ರೆ ಅವರ ಎಲುಬು ತೋರಿಸಿದ್ರಿಂದ ಅವನು ಸತ್ತೋದ ಅಂತ. ಎಲುಬು ತೋರಿಸಿದ ಸತ್ತದ್ದಲ್ಲ, ಫ್ರಸ್ಟ್ರೇಷನ್ ಇಂದ ಸತ್ತದ್ದು,
1: ಸೊಸೈಟಿಯಿಂದ
0: ದೂರ ಆಗಿದ್ದಾನೆ, ಅವನ ಮರ್ಯಾದೆ ಇಲ್ಲ, ಸೊಸೈಟಿ ಹೊರಗೆ ಹಾಕಿದೆ ಅಂತ ಹೇಳುವಾಗ ಫ್ರಸ್ಟ್ರೇಷನ್. ಹಾಗೆ ನಾವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೆವು, ಏನಾಗ್ತದೆ, ಯಾಕೆ ಅವನು ಸಾಯ್ತಾನೆ ಅಂತ. ನಾವು ಹಂದಿಯನ್ನು ನಮ್ಮ ಲ್ಯಾಬೊರೇಟರಿಯಲ್ಲಿ ಅದಕ್ಕೆ ಡಿಸ್ಟ್ರೆಸ್ ಮಾಡ್ಲಿಕ್ಕೆ ನೋಡಿದೆ. ಹೇಗೆಂದ್ರೆ ಹಂದಿಯನ್ನು ಒಂದು ಇದರಲ್ಲಿ ಹಾಕುದು, ಪೆಟ್ಟಿಗೆಯಲ್ಲಿ ಹಾಕುದು, ಅದಕ್ಕೆ ಹಸಿವಾಗ್ತಲ್ಲ, ಜೋರು ಹಸಿವಾಗ್ತದೆ ಅದು. ಆವಾಗ ಹಸಿವಾಗುವಾಗ ಒಳ್ಳೆ ಆಹಾರ, ಅದು ಯಾವ್ದಕ್ಕೆ ಯಾವ್ದು ಬೇಕೋ ಆಹಾರವನ್ನು ಕೊಂಡು ಕೊಡೋದು ಈಗ. ಆದ್ರೆ ಅದು ಆಹಾರ ತಿನ್ಲಿಕ್ಕೆ ಅಂತ ಮುಂದೆ ಬಂದ ಕೂಡಲೇ ಇಲ್ಲಿ ಒಂದು ಎಲೆಕ್ಟ್ರಿಕ್ ಶಾಕ್ ಸಿಗ್ತದೆ, ಅದು ಸಿಕ್ಕಿದ ಕೂಡಲೇ ನೋವು ಆಗ್ತದೆ, ಅದಕ್ಕೆ ಹಿಂದೆ ಹೋಗ್ತದೆ, ಪುನಃ ಹಸಿವಾಗ್ತದೆ, ಪುನಃ ಬರ್ತದೆ ತಿನ್ಲಿಕ್ಕೆ, ಪುನಃ ಶಾಕ್ ಬರ್ತದೆ. ಹೀಗೆ ಒಂದು 10 ಸಲ ಅದು ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಮತ್ತೂ ಈ ಶಾಕ್ ಬಿಡುವುದಿಲ್ಲ ತಿನ್ಲಿಕ್ಕೆ, ಅದು ಫ್ರಸ್ಟ್ರೇಟ್ ಆಗ್ತದೆ, ನನಗೆ ಬೇಡ ಆಹಾರ ಅಂತ ಹೇಳಿ ಅದು ಕೋಣೆ ಹಿಂದೆ ಹೋಗಿ ಮಲ್ಕೊಳ್ತದೆ.
1: ಆಹಾರ ತೋರಿಸಿದ್ರು ಮುಂದೆ ಬರೋದಿಲ್ಲ,
0: ಬರೋದಿಲ್ಲ. ಆ ಸ್ಟೇಜಿನಲ್ಲಿ ಆ ಹಂದಿಗೆ 1 ಜೂಲ್ ಕರೆಂಟ್ ನಲ್ಲಿ ಕೊಲ್ಲಬಹುದು, ನಾರ್ಮಲ್ ಹಂದಿಗೆ 100 ಜೂಲ್ ಕರೆಂಟ್ ಬೇಕು. ಅದರ ಅರ್ಥ ಏನು ಅಂದ್ರೆ 1 ಜೂಲ್ ಕರೆಂಟ್ ಅಂದ್ರೆ ಸಣ್ಣ ಕರೆಂಟ್ ಅದು, ನಾನೀಗ ಕೈ ಎತ್ತಿದ್ರೆ ಈಗ 1 ಜೂಲ್ ಕರೆಂಟ್ ನನ್ನ ದೇಹದಲ್ಲಿ ಆಯ್ತು, ಆ ಕರೆಂಟ್ ನಲ್ಲಿ ನನ್ನ ಹಾರ್ಟ್ ನಿಲ್ಲಬಹುದು. ಆದ್ರೆ ಫ್ರಸ್ಟ್ರೇಷನ್ ಇಲ್ಲದಾವಾಗ ಅಂತ 100 ಜೂಲ್ ಕರೆಂಟ್ ಬೇಕು. ಹಾಗೆ ಆ ಮನುಷ್ಯ ಸಾಯುವುದು ಫ್ರಸ್ಟ್ರೇಷನ್ ಇಂದ, ಅದು ಡಿಸ್ಟ್ರೆಸ್, ಇದು ಸ್ಟ್ರೆಸ್. ಆ ನಮ್ಗೆ ಯಾವುದು ಸಂತೋಷ ಅದನ್ನು ಮಾಡಿದ್ರೆ ಯು ಸ್ಟ್ರೆಸ್, ನಮ್ಗೆ ಯಾವುದು ಹೇಟ್ ಆಗ್ತದೆ ಅದನ್ನು ಮಾಡಿದ್ರೆ
1: ಡಿಸ್ಟ್ರೆಸ್.
0: ಅದಕ್ಕೆ ನಾನು ಹೇಳುದು, ನಾವು ಕೆಲಸವನ್ನು ಪ್ರೀತಿ ಮಾಡಿ ಮಾಡಿದ್ರೆ 24 ಗಂಟೆನೂ ಕೆಲಸ ಮಾಡಬಹುದು. ನಾವು ಕೆಲಸವನ್ನು ಹೇಟ್ ಮಾಡಿದ್ರೆ 1 ಗಂಟೆ ಮಾಡುವಾಗಲೇ ಸಾಕಾಗ್ತದೆ. ಯಾಕೆಂದ್ರೆ 1 ಗಂಟೆ ಮಾಡ್ಲಿಕ್ಕೆ 1 ಗಂಟೆ ಬೇಕು, ಅದನ್ನು ನಾನು ಮಾಡಬೇಕಾ ಮಾಡಬೇಕಾ, ನನಗೆ ಮನಸ್ಸಿಲ್ಲ ಮಾಡಬೇಕಾ ಮಾಡಬೇಕಾ ಅಂತ, ಅದಕ್ಕೊಂದು ಎನರ್ಜಿ ಹೋಯ್ತು, ಮತ್ತೆ ಮಾಡ್ಲಿಕ್ಕೆ ಒಂದು ಎನರ್ಜಿ ಹೋಯ್ತು, ಮಾಡಿದ ನಂತರ ಅಯ್ಯೋ ಮಾಡಿದೆ ಎಂತದಿದ್ದು ನಂದೆಲ್ಲ ಇದು ಹಾಳಾಯ್ತಲ್ಲ, ಅದಕ್ಕೊಂದು ಎನರ್ಜಿ, 3 ಪಾಲು ಎನರ್ಜಿ ಬೇಕು, 1 ಕಿಲೋ ಎನರ್ಜಿ 3 ಕಿಲೋ ಬೇಕು. ಅದೇ ನನಗೆ ಪ್ರೀತಿ ಆಗುವಾಗ ಮಾಡ್ಲಿಕ್ಕೆ ಅಂತ ಇಲ್ಲ, ಅದ್ರ ನಂತರ ಆಲೋಚನೆ ಮಾಡ್ಲಿಕ್ಕಿಲ್ಲ, ಮಾಡಿದ ಒಂದೇ ಎಲ್ಲ ಎನರ್ಜಿ. ಹಾಗಾಗಿ ಡಿಸ್ಟ್ರೆಸ್ ಇಲ್ಲದೆ ಜೀವನ ಸುಖದಲ್ಲಿರಬೇಕಾದ್ರೆ ಲವ್ ಯುವರ್ ವರ್ಕ್, ಲವ್ ಯುವರ್ ಸರೌಂಡಿಂಗ್, ಲವ್ ಯುವರ್ ರಿಲೇಟಿವ್ಸ್, ಲವ್ ಎವ್ರಿಥಿಂಗ್ ಅರೌಂಡ್ ಯು. ಅದಕ್ಕೆ ನಾನು ಸಾಧ್ಯ ಉಂಟಾ ಜೀವನದಲ್ಲಿ? ಇಲ್ಲ.
1: ಅದು ಒಂದು ಪ್ರಶ್ನೆ.
0: ಅದಕ್ಕೆ ನಾನು ಒಂದು ಸ್ವಲ್ಪ

0: ಅದನ್ನು ಮಾಡಿಫೈ ಮಾಡಿದ್ದೀನಿ. ಲವ್ ಯುವರ್ ಎನಿಮಿ, ಲವ್ ಯುವರ್ ವರ್ಕ್. ನೌ ಇಫ್ ಯು ಕಾಂಟ್ ಡೂ ದಟ್, ಇಫ್ ಯು ಡೋಂಟ್ ವಾಂಟ್ ಟು ಡೂ ದಟ್, ಲವ್ ವಾಟ್ ಯು ಗೆಟ್.
1: ಓಕೆ, ಸೊ ನಮ್ಗೆ ಏನ್ ಸಿಗುತ್ತೋ ನಾವು ಅದನ್ನ ಪ್ರೀತಿಸ.
0: ಹಾ, ಆ ಕೆಲಸವನ್ನು ಮತ್ತೆ ಪ್ರೀತಿ ಮಾಡದಿದ್ರೆ ಡಿಸ್ಟ್ರೆಸ್ ಬರ್ತದೆ. ಎಷ್ಟೋ ಜನ ಕೆಲಸ, ಈಗ ನನಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಬೇಕು ಅಂತ ಒಂದು ಆಸೆ. ನಾನು ಪ್ರೆಸಿಡೆಂಟ್ ಆಗಿದ್ರೆ ಬಹಳ ಸಂತೋಷ ಆಯ್ತು. ಪ್ರೆಸಿಡೆಂಟ್ ಆಗುದಿಲ್ಲ ನಾನು, ಆದ್ರೆ ಪ್ರೆಸಿಡೆಂಟ್ ಆಗದಿದ್ರು ಸಂತೋಷ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ನಾನು ಪ್ರೆಸಿಡೆಂಟ್ ಆಗ್ಬೇಕು, ನಾನೇ ಆಗ್ಬೇಕಿತ್ತು ಮಾಡಿದ್ರೆ
1: ಡಿಸ್ಟ್ರೆಸ್.
0: ಹಾಗಾಗಿ ಜೀವನದಲ್ಲಿ ಮನುಷ್ಯ ಸ್ಟ್ರೆಸ್ ಬೇಕು, ಡಿಸ್ಟ್ರೆಸ್ ಇರಬಾರ್ದು, ಇದು ಮುಖ್ಯ. ಲವ್ ವಾಟ್ ಯು ಲೈಕ್ ಆರ್ ಲವ್ ವಾಟ್ ಯು ಗೆಟ್, ಎರಡೂ ಆಗ್ತದೆ, ಎರಡರಲ್ಲೂ ಉಂಟು. ಅದು ಅತ್ಲಾಗಿ ಇತ್ಲಾಗಿ ಬದಲಾವಣೆ ನಾವೇ ಮಾಡಿಕೊಳ್ಬೇಕು.
1: ಸರ್, ಹಾಗೇನೆ ಈಗ ಇನ್ನು ರೋಗಿಗಳ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಕಾಯಿಲೆಗಳಿಂದ ಜನ ನರಳ್ತಾ ಇರ್ತಾರೆ. ಸೊ ನನ್ನ ಕಾಯಿಲೆ ಬಂತು ಅನ್ನೋದನ್ನೇ ಅವರು ಡಿಸ್ಟ್ರೆಸ್ ಮಾಡ್ಕೊಂಡಾಗ ಇನ್ನು ಕಾಯಿಲೆ ಹೆಚ್ಚಾಗಿ ಅದು ತುಂಬಾ ವಿಕೋಪಕ್ಕೆ ಹೋಗುವಂತ ಸಂದರ್ಭ ಕೂಡ ಸಾಕಷ್ಟು ನೀವು ನೋಡಿದ್ದೀರಾ. ಸೊ ಏನ್ ಹೇಳ್ತೀರಾ ಸರ್ ನೀವು ಅಂತ ಸಿಚುಯೇಷನ್?
0: ಅಲ್ಲ, ಎಲ್ಲಾ ಕಾಯಿಲೆಗೂ ಸ್ಟ್ರೆಸ್ ಕಾರಣ. ಸ್ಟ್ರೆಸ್ ನಿಂದ ಕಾಯಿಲೆ ಬರುವುದಲ್ಲ, ಡಿಸ್ಟ್ರೆಸ್ ನಿಂದ ಕಾಯಿಲೆ ಬರುವುದು. ನಾವು ಅದಕ್ಕೆ ಹೇಗೆ ಬೆಂಡ್ ಆಗ್ತೇವೆ ಅದರಿಂದ ಕಾಯಿಲೆ ಬರುದು. ಕೆಲವರು ಹೆದರಿ ಕಾಯಿಲೆ ಬರುದು, ಇದು ಡಿಸ್ಟ್ರೆಸ್. ದಿವಸಾಗ್ಲೂ ಎದ್ದು ನಾನು ಕ್ಯಾನ್ಸರ್ ಉಂಟು ಅಂತ ಹೇಳಿದ್ರೆ ಒಂದ್ ದಿವಸ ಕ್ಯಾನ್ಸರ್ ಬರ್ತದೆ. ಹಾಗಾಗಿ ಡಿಸ್ಟ್ರೆಸ್ ನಿಂದ ನಾವು ಆಹ್ವಾನ ಕೊಡುದು ಕಾಯಿಲೆಗೆ, ಬಾ ಬಾ ಅಂತ. ಹಾಗಲ್ಲ, ನನಗೆ ಕಾಯಿಲೆ ಬರ್ಲಿಕ್ಕಿಲ್ಲ, ಯಾಕೆ ಬರಬೇಕು, ನಾನೇನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಇದ್ದಷ್ಟು ಕಾಲ ಸುಖ ಅಲ್ವಾ. ಇಲ್ಲಿದ್ರೆ ಈ ಹೆದರಿದವ ದಿವಸಾಗ್ಲೂ ಸಾಯ್ತಾನೆ, ಧೈರ್ಯ ಇದ್ದ ಒಂದೇ ಸಲ ಸಾಯುದು ಸಾಯ್ಬೇಕಲ್ವಾ. ಆದ್ರೆ ಅದನ್ನ ನಾನು ದಿವಸಾಗ್ಲೂ ಸಾಯುವುದಕ್ಕಿಂತ ಒಂದೇ ಸಲ ಸಾಯುವುದು ಒಳ್ಳೇದಲ್ವಾ. ಹಾಗೆ ಡಿಸ್ಟ್ರೆಸ್ ನಿಂದ ಎಲ್ಲ ಅನ್ಯಾಯ ಆಗುತ್ತೆ.
1: ಸ್ಟ್ರೆಸ್ ವಿಚಾರಕ್ಕೆ ಬಂದ್ರೆ ಇವಾಗ ಸ್ಟ್ರೆಸ್ಗೂ ಕೂಡ ತುಂಬಾ ಮೆಡಿಸಿನ್ ಬಂದ್ಬಿಟ್ಟಿದೆ. ಸ್ಟ್ರೆಸ್ ಆದ್ರೆ ನಾವು ಮೆಡಿಸಿನ್ ತಗೋತೀವಿ, ನಿದ್ದೆ ಬರ್ತಾ ಇಲ್ಲ ಮೆಡಿಸಿನ್ ತಗೋತೀವಿ. ಅಫ್ಕೋರ್ಸ್ ಇದ್ರ ಬಗ್ಗೆ ನೀವು ಹೇಳಿದೀರಾ ಹಿಂದೆ ಕೂಡ. ಸೊ ಎಲ್ಲದಕ್ಕೂ ಈ ಮೆಡಿಸಿನ್ ಔಷಧಿಗಳು ಬಂದಿರೋದ್ರಿಂದ ನಮ್ಗೆ ಸ್ಟ್ರೆಸ್ ಆದ್ರೂ ನಮ್ಗೇನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ವಿ ಹ್ಯಾವ್ ಅ ಮೆಡಿಸಿನ್ ತಗೋತೀವಿ, ಮಲ್ಕೊಂತೀವಿ, ಸ್ಟ್ರೆಸ್ ಕಡಿಮೆ ಆಗುತ್ತೆ.
0: ಇದಕ್ಕೆ ತಪ್ಪು ಅಭಿಪ್ರಾಯ ಅಂತ ಹೇಳುದು, ಬಹಳ ತಪ್ಪು ಅಭಿಪ್ರಾಯ. ಏನು ಅಂದ್ರೆ ಈ ಸ್ಟ್ರೆಸ್ ಡಿಸ್ಟ್ರೆಸ್ ಇದೆಲ್ಲ ಮನಸ್ಸಿನಲ್ಲಿರು ಮಾತ್ರ, ಮನಸ್ಸಿಗೆ ಹೋಗಿ ಮುಟ್ಟುವುದಿಲ್ಲ. ಮನಸ್ಸು ದೇಹದಲ್ಲಿಲ್ಲ, ಮನಸ್ಸು ಮೆದುಳಿನಲ್ಲಿಲ್ಲ. ಮನಸ್ಸು ಅಂದ್ರೆ ಯೂನಿವರ್ಸಲ್ ಕಾನ್ಶಿಯಸ್ನೆಸ್, ಅದನ್ನು ನಾವು ಪಾರ್ಟ್. ನಮ್ಮ ಏನ್ ನಾನು ಎಲ್ಲ ಏನ್ ಸ್ಟ್ರೆಸ್ ಬಂದ್ರೆ ತೊಂದರೆ ಇಲ್ಲ, ನಾನು ಇದಕ್ಕೊಂದು ಮಾತ್ರೆ ತೆಕ್ಕೊಳ್ತೇನೆ ಅಂತ ಹೇಳುವ ಹೆಡ್ಡ, ಅಥವಾ ಅವನಿಗೆ ಯಾರು ತಪ್ಪು ಅಭಿಪ್ರಾಯ ಕೊಟ್ಟಿದ್ದಾರೆ. ಯಾವ ಕೆಮಿಕಲ್ ರಿಡಕ್ಷನಿಸ್ಟ್ ಕಾಂಪೌಂಡ್ ಕೂಡ ಯಾವುದಕ್ಕೂ ಇದಕ್ಕೂ ಉಪಯೋಗ ಇಲ್ಲ. ಕಾಯಿಲೆಗೆ ಒಂದು ಮಾತ್ರೆ ಅಂತ ಇಲ್ಲ, ನಾವು ಎಣಿಸಿಕೊಳ್ಳುವುದಷ್ಟೇ. ಹಾಗಾಗಿ ಸ್ಟ್ರೆಸ್ ತೆಗೆಯುವ ಮಾತ್ರೆ ಇಲ್ಲ. ಸ್ಟ್ರೆಸ್ ತೆಗೆಯುವ ಮಾತ್ರೆ ಏನು ಅಂದ್ರೆ, ನಾವು ಸಮಾಜದಲ್ಲಿ ಸ್ಟ್ರೆಸ್ ಅನ್ನು ತೆಗೀಲಿಕ್ಕೆ ನಮ್ಮ ಮನಸ್ಸನ್ನು ಎತ್ತರ ಕೊಡ್ಕೊಂಡ್ವಿ. ಮನಸ್ಸನ್ನು ಎತ್ತರಕ್ಕೆ ಯಾವ ಕೊಂಡೋದು, ಚಿತ್ತ ವೃತ್ತಿ ನಿರೋಧ ಯೋಗ ಅಂತ ಪತಂಜಲಿ ಬರ್ದ ನೋಡು. ಮನುಷ್ಯನಿಗೆ ಕಷ್ಟ ಬರುವುದು ಮನಸ್ಸಿನಲ್ಲಿ, ಅಹಂಕಾರದಿಂದ, ಚಿತ್ತ ಲೆವೆಲ್ನಲ್ಲಿ. ಅದನ್ನು ನಿಲ್ಲಿಸಿದ್ರೆ ಮಾತ್ರ ಸಮಾಜಕ್ಕೆ ಒಳ್ಳೆಯದು, ಮನುಷ್ಯನಿಗೆ ಒಳ್ಳಿತು. ಅದಕ್ಕೆ ಅವನು ಯೋಗ ಅಂತ ಹೇಳಿದ್ದು, ಮೆಡಿಟೇಷನ್, ಪ್ರಾಣಾಯಾಮ ಎಲ್ಲ ಇದಕ್ಕೆ ಇರೋದು. ಎಂಥ ಸ್ಟ್ರೆಸ್ ಇದ್ರೂ ಅದರಲ್ಲಿ ಹೋಗ್ತದೆ. ವೃತ್ತಿ ಅಂದ್ರೆ ಅಲೆಗಳು ಸಮುದ್ರದಲ್ಲಿ ತೆರೆ ಬಂದ ಹಾಗೆ, ಆ ತೆರೆಗಳನ್ನೆಲ್ಲ ಸಮಾಧಾನ ಮಾಡ್ತದೆ. ಎಲ್ಲರೂ ಎಲ್ಲಾ ಕಾಲದಲ್ಲಿ ಸುಖದಲ್ಲಿ ಇರಬೇಕಾದ್ರೆ ನಾವು ಅದನ್ನು ಬೆಂಡ್ ಆಗಿ ಅದರೊಟ್ಟಿಗೆ ಸೇರಿಕೊಂಡು ಅದನ್ನು ಅನುಭವಿಸಿಕೊಂಡು ಅಳವಡಿಸಿಕೊಂಡು ಜೀವನ ಮಾಡಬೇಕು. ಸ್ಟ್ರೆಸ್ ಡಿಸ್ಟ್ರೆಸ್ ಇಲ್ಲ, ಸ್ಟ್ರೆಸ್ ಉಂಟು.
1: ಸ್ಟ್ರೆಸ್ ಬಗ್ಗೆ ನಾವು ಸಾಕಷ್ಟು ಸಲ ಮಾತಾಡಿದೀವಿ ಸರ್. ಇವಾಗ ಸ್ಕೂಲ್ ಚಿಲ್ಡ್ರನ್ಗೂ ಕೂಡ ತುಂಬಾನೇ ಸ್ಟ್ರೆಸ್, ಬರೀ ಸ್ಟ್ರೆಸ್ ಅಂದಾಗ ಒಬ್ರು ಜವಾಬ್ದಾರಿ ತಗೊಂಡಾಗ ಅಥವಾ ನಾವೆಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋದಾಗ ಆಗ ಮಾತ್ರ ಸ್ಟ್ರೆಸ್ ಅನ್ನೋ ಒಂದ್ ಕಾಲ ಇತ್ತು. ಬಟ್ ಇವಾಗ ಸ್ಕೂಲ್ಗೆ ಹೋಗ್ತಿದ್ದಾಗೆ ಸ್ಕೂಲ್ ಮಕ್ಳು ಕೂಡ ಸ್ಟ್ರೆಸ್ ಶುರುವಾಗುತ್ತೆ. ಸೊ ಅಲ್ಲಿ ಅವ್ರಿಗೆ ಅಸೈನ್ಮೆಂಟ್ ಸ್ಟ್ರೆಸ್ ಆಗಿರ್ಬೋದು, ಪ್ರಾಜೆಕ್ಟ್ ಸ್ಟ್ರೆಸ್ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಸ್ಟ್ರೆಸ್ ಅಲ್ಲೇ ಜೀವನ ನಡೆಸ್ತಾ ಇರುವಂತದ್ದು ಈಗ ನಾವು ನೋಡೋದಾದ್ರೆ.
0: ಇವಾಗ ಅದನ್ನೇ ನಾನು ಹೇಳಿದ್ದು, ಸ್ಟ್ರೆಸ್ ಇಲ್ಲದಿದ್ರೆ ಮನುಷ್ಯ ಬದುಕುವುದಿಲ್ಲ. ಅದು ಮಗು ಆದ್ರೂ ಹಾಗೆ, ಒಂದು ಹುಳ ಆದ್ರೂ ಹಾಗೆ, ಅದಕ್ಕೆ ಸ್ಟ್ರೆಸ್ ಬೇಕು. ಯಾಕೆಂದ್ರೆ ಇವಾಗ ಎಲ್ಲದಕ್ಕೂ ಕಾನ್ಶಿಯಸ್ನೆಸ್ ಉಂಟು. ಒಂದು ಹುಳಕ್ಕೂ ಕಾನ್ಶಿಯಸ್ನೆಸ್ ಉಂಟು, ಮಗುವಿಗೂ ಕಾನ್ಶಿಯಸ್ನೆಸ್ ಉಂಟು. ಮಗುವಿನ ಲೋಕದಲ್ಲೇ ಇದೆ. ನೀನ್ ಎಣಿಸಿದ ಮಗುವಿಗೆ ಏನ್ ತೊಂದ್ರೆ ಇಲ್ಲ, ನಮ್ಮ ಹಾಗೆ ಅಲ್ಲ, ಅದಕ್ಕೆಲ್ಲ ಕಷ್ಟ ಇಲ್ಲ ಅಂತ ಇಲ್ಲ. ಮಗುವಿಗೂ ಹೊಟ್ಟೆಗಿಚ್ಚುಂಟು. ಎಷ್ಟೋ ಸಂಗತಿ ಸಮಯದಲ್ಲಿ, ಒಂದು ಮಗು, ಹೊಸ ಮಗು ಹುಟ್ಟಿದಾಗ, ಎರಡನೇ ಮಗು ಹುಟ್ಟಿದಾಗ, ಸುರುವಿನ ಮಗುವಿಗೆ ಎಷ್ಟು ಅದ್ರ ಮೇಲೆ ಹೊಟ್ಟೆಗಿಚ್ಚಿರ್ತದೆ ಅಂದ್ರೆ ಅದಕ್ಕೆ ಸಿಬ್ಲಿಂಗ್ ರೈವಲ್ ಅಂತ ಹೇಳಿ. ಹೀಗೆ ಅವರದ್ದೇ ಒಂದು ಲೋಕದಲ್ಲಿ ಅವರು ಇರ್ತಾರೆ, ಅವರಿಗೆ ಸ್ಟ್ರೆಸ್ ಉಂಟು. ಇಂಥ ಸ್ಟ್ರೆಸ್ ನಮಗೂ ಇತ್ತು, ನಾವು ಶಾಲೆಗೆ ಹೋಗುವಾಗ ನಮಗೂ ಇತ್ತು. ಆದ್ರೆ ನಮ್ ಶಾಲೆ ಹೋಗುವಾಗ ಇಷ್ಟು ಡಿಸ್ಟ್ರೆಸ್ ಇರಲಿಲ್ಲ, ಯಾಕಂದ್ರೆ ಇಷ್ಟು ಆ ಲೆವೆಲ್ ನಲ್ಲಿ ಇರಲಿಲ್ಲ. ಈಗೇನಾಗಿದೆ ಅಂದ್ರೆ ತಂದೆ ತಾಯಿಗಳು ಅದರ ಮೇಲೆ ಪ್ರೆಷರ್ ಆಗ್ತಾರೆ,
1: ತುಂಬಾ ಕಾಂಪಿಟೇಷನ್ ಇದೆ. ಈಗ
0: ಕಾಂಪಿಟೇಷನ್ ತಂದೆ ತಾಯಿಗಳ ಪ್ರೆಷರ್ ಇಂದ ಮಕ್ಕಳನ್ನ ಅಷ್ಟಕ್ಕೆ ಬಿಟ್ಟರೆ ಅವ್ರು ಚೆನ್ನಾಗಿರ್ತಾರೆ. ಇದಿಲ್ಲ, ನನ್ ಮಗ ಅದೇ ಆಗ್ಬೇಕು, 100ರಲ್ಲಿ 100 ಮಾರ್ಕ್ ತಗೊಳ್ಬೇಕು ಅಂತ. ನಾನು ಇತ್ತಾಗ ಒಂದು ಹೆಡ್ ಮಾಸ್ಟರ್ ಒಂದು ತಂದೆ ತಾಯಿಗಳಿಗೆ ಬರೆದ ಒಂದು ಕಾಗದ ನನಗೆ ಯಾರು ಕಳಿಸಿದ್ರು, ಬಹಳ ಒಳ್ಳೆ ಕಾಗದ. ಅದ್ರಲ್ಲಿ ಏನ್ ಹೇಳ್ತಾರೆ ಹೆಡ್ ಮಾಸ್ಟರ್, ಇವತ್ತು ನಮ್ಮ ಗ್ರಾಜುಯೇಷನ್ ಡೇ, ನೀವೆಲ್ಲ ಇವತ್ತು ಅಲ್ಲಿ ಬರ್ತೀರಾ, ನಿಮ್ಮ ಮಕ್ಕಳ ಮಾರ್ಕ್ ಅನ್ನೆಲ್ಲ ನೋಡ್ತೀರಾ. ಆಗ ಕೆಲವರಿಗೆ ಮಾರ್ಕ್ 100ರಲ್ಲಿ 100 ಸಿಕ್ಕದಿದ್ರೆ ಮನಸ್ಸಲ್ಲಿ ಬೇಸರ ಆಗ್ಬಹುದು. ಆದ್ರೆ ನಾನೊಂದು ಸತ್ಯ ಹೇಳ್ತೇನೆ ನಿಮಗೆ, ಈ ನಿಮ್ಮ ಕ್ಲಾಸ್ನಲ್ಲಿ, ಈ ನಮ್ಮ ಕ್ಲಾಸ್ನಲ್ಲಿ ಯಾರೋ ಒಬ್ಬ ದೊಡ್ಡ ಪೇಂಟರ್ ಇದ್ದಾನೆ, ಯಾರೋ ಒಬ್ಬ ದೊಡ್ಡ ಸಂಗೀತಗಾರ ಇದ್ದಾನೆ, ಯಾರೋ ಒಬ್ಬ ವಯಲಿಸ್ಟ್ ಇದ್ದಾನೆ, ಯಾರೋ ಒಬ್ಬ ಕವಿತೆ ಬರೆಯುವನಿದ್ದಾನೆ, ಯಾರೋ ಒಬ್ಬ ಕಾದಂಬರಿ ಬರೆಯುವನಿದ್ದಾನೆ, ಯಾರೋ ಒಬ್ಬ ದೊಡ್ಡ ಫಿಲಾಸ್

0: ಇದ್ದಾನೆ, ಇವರೆಲ್ಲರೂ ಇದ್ದಾರೆ, ಆದ್ರೆ ಅವರೆಲ್ಲರಿಗೂ ಭವಿಷ್ಯ ಉಂಟು. ಅವರೆಲ್ಲರೂ ನೂರರಲ್ಲಿ ನೂರು ಮಾರ್ಕ್ ತೆಗೆದುಕೊಳ್ಳೋದಕ್ಕೆ ಎಷ್ಟೋ ಒಳ್ಳೆಯವರಾಗಿರ್ಬೋದು. ಇದನ್ನು ನೀವು ಆಲೋಚನೆ ಮಾಡಿದರೆ ನಿಮಗೂ ಸ್ಟ್ರೆಸ್ ಕಮ್ಮಿ ಆಗ್ತದೆ, ನಿಮ್ಮ ಮಕ್ಕಳಿಗೂ ಸ್ಟ್ರೆಸ್ ಕಮ್ಮಿ ಆಗ್ತದೆ. ಇದರಿಂದ ನೀವು ಮಕ್ಕಳು ಕಮ್ಮಿ ಮಾರ್ಕ್ ಆದಾಗ ಕೋಪ ಬರೋದಿಲ್ಲ. ಮಾರ್ಕಿನಿಂದ ಮಾತ್ರ ಯಾರನ್ನು ಅಳಿಬಾರದು. ಹಾಗೆ ಬೇರೆ ಎಲ್ಲ ಎಷ್ಟೋ ಅಳತೆ ಮಾಡುವಂತಹ ಮಾನದಂಡಗಳಿವೆ, ಅವುಗಳನ್ನೆಲ್ಲ ಯೂಸ್ ಮಾಡಿದರೆ ಇಲ್ಲಿ ಯಾರು ಹೆಡ್ರಿಲ್ಲ, ಪ್ರತಿಯೊಬ್ಬನು ಬುದ್ಧಿವಂತ, ನಿಮ್ಮ ಮಗು ಕೂಡ ಬುದ್ಧಿವಂತ. ಹಾಗಾಗಿ ನೀವೇನು ತಲೆಬಿಸಿ ಮಾಡಬೇಕು ಅಂತಿಲ್ಲ. ಸಂತೋಷದಲ್ಲಿ ಬನ್ನಿ, ಗ್ರಾಜುಯೇಷನ್ ಎಂಜಾಯ್ ಮಾಡಿ, ಸಂತೋಷದಲ್ಲಿ ಮನೆಗೆ ಹೋಗಿದ್ದೆ ಎಂತ ಒಂದು ಕಾಗದ
1: ತುಂಬಾ ಒಳ್ಳೆ ಥಾಟ್.
0: ಮನುಷ್ಯ ಇದೆ ಅರ್ಥ ಆಗುದಿಲ್ಲ. ಮತ್ತೆ ಇವತ್ತು ನಾವು ಏನ್ ಎಣಿಸುದು, ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಇಂಜಿನಿಯರ್ ಆಗ್ಬೇಕು, ನಮ್ಮ ಚಾರ್ಟರ್ ಅಕೌಂಟೆಂಟ್ ಇಲ್ಲ. ಎಷ್ಟೋ ಈಗ ಬದಲಾಗ್ತಾ ಉಂಟು ಸ್ಲೋಲಿ. ನಾನು ಮೊನ್ನೆ ಒಂದು ಪೇರೆಂಟ್ ಕರ್ಕೊಂಡು ಬಂದ್ರೆ ಮಗನನ್ನು, ಅವ್ರು ಬಹಳ ಹಣದವರು, ಅವ್ರಿಗೆ ಎಷ್ಟು ಏನೋ ಮಾಡಿ ಅವ್ರನ್ನ ಡಾಕ್ಟರ್ ಮಾಡಬಹುದು. ಅವನಿಗೆ ಏನ್ ಆಸೆ, ತಾನು ಇದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಇರಬೇಕು, ನಾನು ಹಾಸ್ಪಿಟಲ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂತ. ಅವನು ಸ್ವಿಟ್ಜರ್ಲೆಂಡ್ ಗೆ ಹೋಗಿ, ಇಂಗ್ಲೆಂಡ್ ಗೆ ಹೋಗಿ, ಅಮೆರಿಕಾಗೆ ಹೋಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲ್ತು ಬಂದಿದ್ದಾನೆ. ಈಗ ಅವನಿಗೆ ಎಲ್ಲ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಅವನು ಕರೀತಾ ಇದ್ದಾರೆ ಅವನಿಗೆ. ಈ ಡಾಕ್ಟರ್ ಆದವನು ಅಷ್ಟೊತ್ತಿನ ಏನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವನಿಗೆ 4-5 ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ ಕೊಡುವ ಆಫರ್ಸ್ ಬರ್ತಾ ಇದೆ. ಸೊ ನೀನ್ ಏನ್, ಅವನಿಗೆ ಡಿಸ್ಟ್ರೆಸ್ ಇರೋದಿಲ್ಲ. ಅವನಿಗೆ ಚಿಕ್ಕವನಾಗಿರುವಾಗಲೂ ನಾನು ಇದೇ ಆಗ್ಬೇಕು ಅಂತ ಆಸೆ. ನನಗೆ ಈಗಲೂ ನೆನ್ಪುಂಟು, ನಾನು ಚಿಕ್ಕವನಾಗಿರುವಾಗ ನನಗೆ ಏನಾಗಬೇಕು ಅಂದ್ರೆ ನಾನು ಮಾಸ್ಟರ್ ಆಗ್ಬೇಕು ಅಂತ. ನಾನು ಮನೆಯಲ್ಲಿ ಒಂದು ಚಾಕ್ ಇಟ್ಕೊಂಡು ಗೋಡೆಯಲ್ಲೆಲ್ಲ ಬರೆಯುದು, ನಮ್ಮ ಅಮ್ಮನ ಹತ್ರ ಪೆಟ್ಟು ತಿಂದಿನಿ ಅಷ್ಟೊಳಗೆ, ಒಂದು ಗೋಡೆ ಕೂಡ ಸರಿ ಇಲ್ಲ, ಎಲ್ಲ ಮಕ್ಕಳು ಅಂತ ಎಣಿಸಿಕೊಳ್ಳೋದು, ಒಂದು ಬೆತ್ತ ಇಟ್ಕೊಳ್ಳೋದು. ಅದು ಆಗಿನ ಕಾಲದಲ್ಲಿ ನಮ್ಗೆಲ್ಲ ಹೊಡಿತಿದ್ರಲ್ಲ ಮಾಸ್ಟರ್ ಮಕ್ಕಳಿಗೆ ಹೊಡೆಯುವುದು, ಅದು ನನಗೆ ಆಸೆ. ನಾನು ಮಾಸ್ಟರ್ ಆದಾಗ ಸಂತೋಷ. ಮತ್ತೆ ನಮ್ಮ ಊರಿನಲ್ಲಿ ಒಬ್ರು ಡಾಕ್ಟರ್ ಇದ್ರು ಬಹಳ ಒಳ್ಳೆಯವರು, ಚಂದ ಹೆಗಡೆಯವರು ಅಂತ, ಬಹಳ ಒಳ್ಳೆಯವರು. ಅವ್ರು ಎಷ್ಟು ಒಳ್ಳೆ ಡಾಕ್ಟರ್ ಅಂದ್ರೆ ಅವರು ದೇವರ ಹಾಗೆ ಡಾಕ್ಟರ್. ನನಗೊಂದು ಆಸೆ, ನಾನು ಡಾಕ್ಟರ್ ಆದ್ರೆ ಇವರ ಹಾಗೆ ನಾನು ಒಳ್ಳೇದು ಮಾಡಬಹುದಲ್ಲವಾ ಅಂತ. ಸೊ ಆ ಆಸೆ ಇದ್ರೆ ಅದನ್ನೇ ಮಾಡ್ಬೇಕು ನಾವು. ಇಲ್ಲದ್ರೆ ನಾನು ಮೆಡಿಕಲ್ ಕಾಲೇಜಿಗೆ ಹೋಗಿದ್ರೆ ಸ್ಟ್ರೆಸ್ ಡಿಸ್ಟ್ರೆಸ್ ಅಲ್ಲಿ ಸತ್ತು ಹೋಗ್ತಿದ್ದೆ. ನನಗೆ ಆಸೆ ಇತ್ತು, ಆದ್ರೆ ಅದರಲ್ಲೂ ಕೂಡ ಕಷ್ಟ ಆಗ್ತದೆ. ನಾವು ಏನ್ ಮಾಡ್ತೇವೆ ಅದು ಮಾಡ್ಲಿಕ್ಕೆ ಆಗದಿದ್ರೆ ಕಷ್ಟ ಆಗ್ತದೆ. ಸೊ ಇದು ಆ ಸ್ಟ್ರೆಸ್ಗೂ ಡಿಸ್ಟ್ರೆಸ್ಗೂ ದೊಡ್ಡ ವ್ಯತ್ಯಾಸ.
1: ಓಕೆ ಡಾಕ್ಟರ್, ಕೊನೆಯದಾಗಿ ಸ್ಟ್ರೆಸ್ ಮತ್ತೆ ಡಿಸ್ಟ್ರೆಸ್ ಗೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಮಿನಿಟ್ ಟಿಪ್ಸ್ ಏನ್ ಕೊಡಕ್ಕೆ ಇಷ್ಟಪಡ್ತೀರಾ?
0: ಸ್ಟ್ರೆಸ್ ಅಂದ್ರೆ ಹೆದರಬೇಡಿ. ಈಗ ನಿಮ್ಮ ಅಭಿಪ್ರಾಯ ಏನಂದ್ರೆ ಸ್ಟ್ರೆಸ್ ಹಾಳು ಅಂತ ಅಲ್ಲ, ಅದನ್ನ ಆ ಮಿತ್ತನ್ನು ನಾನು ತೆಗೆದಿದ್ದೇನೆ. ಸ್ಟ್ರೆಸ್ ಒಳ್ಳೇದು, ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಬೇಕು, ಅದನ್ನು ನಾನು ತೆಗೆದಿದ್ದೇನೆ. ಆ ಅಭಿಪ್ರಾಯದಲ್ಲಿ ನಿಮಗೆಲ್ಲ ಸ್ಟ್ರೆಸ್ ಉಂಟು, ಆ ಸ್ಟ್ರೆಸ್ನಲ್ಲಿ ಡಿಸ್ಟ್ರೆಸ್ ಮಾಡ್ಕೊಳ್ಬೇಡಿ. ಆ ಸ್ಟ್ರೆಸ್ ಅನ್ನು ಯೂಸ್ ಸ್ಟ್ರೆಸ್ ಆಗಿ ಉಪಯೋಗಿಸಿ, ಇದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕೈಯಲ್ಲುಂಟು. ಆ ಸ್ಟ್ರೆಸ್ಸನ್ನು ಯೂಸ್ ಸ್ಟ್ರೆಸ್ ಆಗಿ ನಿಮ್ಮ ದೇಹಕ್ಕೆ ಒಳ್ಳೆದಾಗಿ ಮಾಡ್ಕೊಳ್ಳೋದು, ಅಥವಾ ಸ್ಟ್ರೆಸ್ ಅನ್ನು ಡಿಸ್ಟ್ರೆಸ್ ಆಗಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದು, ಎರಡೂ ನಿಮ್ಮ ಕೈಯಲ್ಲಿ.
1: ಓಕೆ ಡಾಕ್ಟರ್, ಡಿಸ್ಟ್ರೆಸ್ ಯಾವ ತರ ನಮ್ಮನ್ನ ಕೊಲ್ಲತ್ತೆ, ಹಾಗೇನೆ ಪಾಸಿಟಿವ್ ಸ್ಟ್ರೆಸ್, ಯೂ ಸ್ಟ್ರೆಸ್ ನಮಗೆ ಎಷ್ಟು ಅವಶ್ಯಕ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ. ನಿಮ್ಗೆ
0: ನಮಸ್ಕಾರ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಕೇಳುಗರೇ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಒತ್ತಡ ಮತ್ತು ಸಂಕಟ ಎಂಬ ವಿಷಯದ ಕುರಿತು ಬೆಂಗಳೂರಿನ ಹೃದಯ ತಜ್ಞರಾದ ಡಾಕ್ಟರ್ ಬಿ ಎಂ ಹೆಗ್ಡೆರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀಪ್ರಕಾಶ್ ಅವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಶ್ರೀಪ್ರಕಾಶ್ ಅವರು ಒಬ್ಬ ಭಾರತೀಯ ರಾಜಕಾರಣಿ, ಸ್ವತಂತ್ರ ಹೋರಾಟಗಾರರು ಮತ್ತು ಆಡಳಿತಗಾರರಾಗಿದ್ದರು. ಇವರು 1947 1949 ಪಾಕಿಸ್ತಾನಕ್ಕೆ ಭಾರತದ ಮೊದಲ ಹೈಕಮಿಷನರ್ ಆಗಿ ಸೇವೆಯನ್ನು ಸಲ್ಲಿಸಿ 1949 ಅಸ್ಸಾಂನ ರಾಜ್ಯಪಾಲರಾಗಿ 1952 ಮದ್ರಾಸ್ನ ರಾಜ್ಯಪಾಲರಾಗಿ ಮತ್ತು 1956 ಬಾಂಬೆ ರಾಜ್ಯದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದವರು. ತಮ್ಮ ಆರಂಭಿಕ ದಿನಗಳಲ್ಲಿ ಇವರು ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದರು ಮತ್ತು ಜೈಲು ವಾಸವನ್ನು ಅನುಭವಿಸಿದರು. ಭಾರತದ ಸ್ವಾತಂತ್ರ್ಯದ ನಂತರ ಅವರು ಆಡಳಿತಗಾರನಾಗಿ ಮತ್ತು ಸಂಪುಟ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು. ಶ್ರೀಪ್ರಕಾಶ್ ಅವರು 1971 ತಮ್ಮ 80ನೇ ವಯಸ್ಸಿನಲ್ಲಿ ನಿಧನರಾದರು. ಶ್ರೀಪ್ರಕಾಶ್ ಅವರು 3 August 1890 ವಾರಣಾಸಿಯಲ್ಲಿ ಭಗವಾನ್ ದಾಸ್ ಅವರಿಗೆ ಜನಿಸಿದರು. ಅವರು ವಾರಣಾಸಿಯ ಸೆಂಟ್ರಲ್ ಹಿಂದೂ ಬಾಯ್ಸ್ ಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣವನ್ನು ಪಡೆದರು ಮತ್ತು ಕೇಂಬ್ರಿಡ್ಜ್ನಿಂದ ಪದವಿಯನ್ನು ಪಡೆದರು. ಭಾರತ ಸ್ವತಂತ್ರ ಚಳವಳಿಯಲ್ಲಿ ಮುನ್ನಗ್ಗ ತೊಡಗಿದರು. ಕ್ವಿಟ್ ಇಂಡಿಯಾ ಅಂದರೆ ಭಾರತ ಬಿಟ್ಟು ತೊಲಗಿ ಚಳವಳಿಯ ಸಮಯದಲ್ಲಿ ಪ್ರಕಾಶ್ ಅವರನ್ನು ಬಂಧಿಸಲಾಯಿತು ಮತ್ತು 1942 ಅವರು ಜೈಲಿನಲ್ಲಿ ಇದ್ದರು. August 1947 ಶ್ರೀಪ್ರಕಾಶ್ ಅವರನ್ನು ಪಾಕಿಸ್ತಾನಕ್ಕೆ ಮೊದಲ ಹೈಕಮಿಷನರ್ ಆಗಿ ನೇಮಿಸಲಾಯಿತು ಮತ್ತು ಅವರು 1949 ಆ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸಿದರು. ಈ ಅವಧಿಯಲ್ಲಿ ಪಾಕಿಸ್ತಾನವು ಕೋಮು ಗಲಭೆಗಳ ಹಿಡಿತದಲ್ಲಿತ್ತು ಮತ್ತು ಶ್ರೀಪ್ರಕಾಶ್ ಅವರು ಭಾರತಕ್ಕೆ ನಿರಾಶ್ರಿತರ ಆಗಮನ ಹಾಗೂ ವಲಸಿಗರಿಗೆ ಭಾರತೀಯ ಪೌರತ್ವವನ್ನು ನೀಡಲು ವಿಷಯಗಳನ್ನು ನಿಭಾಯಿಸಬೇಕಾಯಿತು. ಜಮ್ಮು ಕಾಶ್ಮೀರದ ಮೇಲೆ ಪಾಕಿಸ್ತಾನದ ಆಕ್ರಮಣದ ಸಂದರ್ಭದಲ್ಲಿ ಭಾರತದ ರಾಜತಾಂತ್ರಿಕ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ಜವಾಬ್ದಾರಿಯು ಅವರ ಮೇಲಿತ್ತು. ಶ್ರೀಪ್ರಕಾಶ್ ಅವರು 1947 May 27 ಅಸ್ಸಾಂನ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದರು. ಅವರು ರಾಜ್ಯಪಾಲರಾಗಿ ಅಧಿಕಾರ ವಹಿಸಿಕೊಂಡಾಗ ಮಿಜೋಬೆಟ್ಟದ ಬುಡಕಟ್ಟು ಸಮುದಾಯ ವರ್ಗದವರು ವಾಸಿಸುತ್ತಿದ್ದ ಪ್ರಾಂತ್ಯದ ಪೂರ್ವ ಭಾಗಗಳಲ್ಲಿ ಗಂಭೀರವಾದ ಅಶಾಂತಿ ನೆಲೆಸಿತ್ತು. ರಾಜ್ಯಪಾಲರು ಸಾಕಷ್ಟು ಸ್ವಾಯತ್ತತೆಯನ್ನು ನೀಡುವುದಾಗಿ ಭರವಸೆ ನೀಡುವ ಮೂಲಕ ಪ್ರತಿಭಟನಾಕಾರರನ್ನು ಸಮಾಧಾನ ಪಡಿಸಿದರು. ಇದರ ಪರಿಣಾಮವಾಗಿ ಲುಶೈ ಹಿಲ್ಸ್ನ ಸಲಹಾ ಅಧಿಕಾರಾವಧಿಯಲ್ಲಿ ಅವರು ಮಣಿಪುರದ ವಿಲೀನವನ್ನು ಸಾಧಿಸಿದರು. ನಂತರ ಇವರು 1952 ಪ್ರಯಾಗ್ರಾಜ್ನಿಂದ ಲೋಕಸಭೆಗೆ ಆಯ್ಕೆಯಾದರು. ಆದರೆ ಶೀಘ್ರದಲ್ಲೇ ಮದ್ರಾಸ್ನ ರಾಜ್ಯಪಾಲರಾಗಿ ನೇಮಕಗೊಂಡರು. ಇವರು 1952 ಮದ್ರಾಸ್ನ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದರು. ರಾಜ್ಯಪಾಲರಾಗಿದ್ದ ಅವಧಿಯಲ್ಲಿ ಇವರು ವ್ಯಾಪಕ ಟೀಕೆಗೆ ಗುರಿಯಾದ ನಿರ್ಧಾರವೊಂದನ್ನು ಕೈಗೊಂಡರು. ಅದೇನೆಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ರಚಿಸಲು ಸಿ ಗೋಪಾಲಾಚಾರಿಯವರನ್ನು ಆಹ್ವಾನಿಸಿದರು. ವಾಸ್ತವವಾಗಿ ಆಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಬಹುಮತವಿರಲಿಲ್ಲ ಮತ್ತು ರಾಜಗೋಪಾಲಾಚಾರಿಯವರು ಚುನಾವಣೆಯಲ್ಲಿ ಸ್ಪರ್ಧಿಸದ ಕಾರಣ ವಿಧಾನಸಭೆಯ ಚುನಾಯಿತ ಸದಸ್ಯರು ಆಗಿರಲಿಲ್ಲ. ರಾಜಗೋಪಾಲಾಚಾರಿಯವರು ತಮ್ಮನ್ನು ವಿಧಾನಸಭೆಗೆ ನಾಮನಿರ್ದೇಶನ ಮಾಡುವಂತೆ ಪ್ರಕಾಶ್ ಅವರಿಗೆ ಕೋರಿದರು. ಈ ಮೂಲಕ ವಿಧಾನಸಭೆಯ ಸದಸ್ಯರಿಂದ ನಡೆಯುವ ಸಾಮಾನ್ಯ ಚುನಾವಣಾ ಪ್ರಕ್ರಿಯೆಯನ್ನು ಬದಿಗಿರಿಸಿದರು. ನಂತರ ತಮಿಳುನಾಡು ಮತ್ತು ಮಹಾರಾಷ್ಟ್ರ ಮಾಜಿ ರಾಜ್ಯಪಾಲರಾದ

0: ಸಿವಿ ಅಲೆಕ್ಸಾಂಡರ್ ಅವರು 1952 ಮದ್ರಾಸ್ನ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳನ್ನು ತೋರಿದ ವರ್ತನೆಯನ್ನು ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಅತ್ಯಂತ ಗಂಭೀರ ಉಲ್ಲಂಘನೆ ಎಂದು ಪರಿಗಣಿಸತೊಡಗಿದರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ಪ್ರಕಾಶ್ ಅವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/8/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ರವೀಂದ್ರನಾಥ್ ಶಾಪ್ರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಅಯ್ಯನರಾಜರವರು ಫಿಸಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನದಿಗಳಲ್ಲಿ ಡ್ಯಾಂ ಕಟ್ಟುವ ಪ್ರಾಣಿ ಬೀವರ್ ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನದಿಗಳಲ್ಲಿ ಡ್ಯಾಂ ಕಟ್ಟುವ ಪ್ರಾಣಿ ಬೀವರ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಬೀವರ್ ವಿಶ್ವದ ಎರಡನೇ ಅತಿ ದೊಡ್ಡ ದಂಶಕಗಳಲ್ಲಿ ಒಂದಾಗಿದೆ. ಬೀವರ್ಗಳಲ್ಲಿ ಎರಡು ಜಾತಿಗಳಿವೆ, ಒಂದು ಅಮೆರಿಕನ್ ಬೀವರ ಮತ್ತು ಎರಡನೆಯದು ಯುರೋಪಿಯನ್ ಬೀವರ. ಇವುಗಳ ಹೆಸರೇ ಸೂಚಿಸುವಂತೆ ಅಮೆರಿಕನ್ ಬೀವರ್ ಉತ್ತರ ಅಮೆರಿಕಾದಲ್ಲಿ ವಾಸಿಸುತ್ತದೆ ಮತ್ತು ಯುರೋಪಿಯನ್ ಬೀವರ್ ಯುರೋಪ್ ಮತ್ತು ಏಷ್ಯಾದಲ್ಲಿ ವಾಸಿಸುತ್ತದೆ. ಎರಡು ಜಾತಿಗಳು ಸಿಹಿ ನೀರಿನಲ್ಲೂ, ಸರೋವರಗಳಲ್ಲೂ, ಕೊಳಗಳಲ್ಲೂ, ನದಿಗಳಲ್ಲೂ, ಕಾಡು ಪ್ರದೇಶದ ಬಳಿ ಇರುವ ಹೊಳೆಗಳಿಗೆ ಆತಿಥ್ಯ ನೀಡುತ್ತದೆ. ವ್ಯಾಪಕವಾದ ಬಿಡ್ಡಿ ಮತ್ತು ಆವಾಸ ಸ್ಥಾನದ ನಷ್ಟದಿಂದಾಗಿ ಇವುಗಳ ಪ್ರಾಣಿ ಸಾಂದ್ರತೆಯು 20th century ತೀವ್ರವಾಗಿ ಕುಸಿಯಿತು. ಯುರೋಪಿಯನ್ ವಲಸಿಗರು ಉತ್ತರ ಅಮೆರಿಕಾವನ್ನು ವಸಾಹತುವನ್ನಾಗಿ ಮಾಡಿ ನಂತರ ಬೀವರ್ಗಳ ಸಂಖ್ಯೆ 60 million to 12 million ಪ್ರಾಣಿಗಳಿಗೆ ಬಂದಿಳಿಯಿತು. ಈ ಅದ್ಭುತ ಪ್ರಾಣಿಗಳು ಅಣೆಕಟ್ಟು, ಕಾಲುವೆಗಳು ಮತ್ತು ವಸತಿ ಗೃಹಗಳನ್ನು ರೂಪಿಸುವ ಮೂಲಕ ತಮ್ಮ ಪರಿಸರವನ್ನು ಮರು ವಿನ್ಯಾಸಗೊಳಿಸಲು ಮತ್ತು ತಮ್ಮ ಅಗತ್ಯತೆಗಳಿಗೆ ಸರಿಹೊಂದಿಸಲು ಸಾಧ್ಯವಾಗುವ ಕೆಲವು ಜಾತಿಗಳಲ್ಲಿ ಒಂದಾಗಿದೆ. ಗಂಡು ಮತ್ತು ಹೆಣ್ಣು ಬೀವರ್ಗಳು ಒಂದಕ್ಕೊಂದು ಹೋಲುತ್ತವೆ. ಇವುಗಳು 3-4 feet ಅಂದರೆ 91-121 centimeters ಉದ್ದದ ದೇಹವು ಗಾಢ ಕಂದು ದಪ್ಪ ತುಪ್ಪಳದಿಂದ ಮುಚ್ಚಲ್ಪಟ್ಟಿದೆ. ಬೀವರ್ 15-25 kg ತೂಕ ತೂಗಬಹುದು. ಗಂಡು ಹೆಣ್ಣುಗಳಿಗಿಂತ ಭಾರವಾಗಿರುತ್ತದೆ. ಉದ್ದ ಮತ್ತು ಚಪ್ಪಟಿ ಬಾಲವು 1 feet ಉದ್ದವಾಗಿದೆ. ಇದನ್ನು ಈಚು ಮತ್ತು ಸಂವಹನಕ್ಕಾಗಿ ಬಳಸುತ್ತವೆ. ನೀರಿನ ಮೇಲ್ಮೈಯನ್ನು ಬಾಲದಿಂದ ಬಡಿಯುವ ಮೂಲಕ ಬೀವರ್ ಸಂಭಾವ್ಯ ಅಪಾಯದ ಬಗ್ಗೆ ಗುಂಪಿನ ಇತರೆ ಸದಸ್ಯರಿಗೆ ಎಚ್ಚರಿಕೆ ನೀಡುತ್ತದೆ. ಬೀವರ್ಗಳು ಅರೆ ಜಲವಾಸಿ ಜಾತಿ ಪ್ರಾಣಿಗಳಾಗಿವೆ. ಅಂದರೆ ಇವು ತಮ್ಮ ಜೀವನವನ್ನು ನೀರಿನಲ್ಲಿಯೇ ಮತ್ತು ನೆಲದ ಮೇಲೆಯೂ ಕಳೆಯತೊಡಗುತ್ತವೆ. ಇವುಗಳ ದೇಹವು ನೀರಿನ ಮತ್ತು ನೆಲದ ಮೇಲಿನ ಜೀವನ ಶೈಲಿಗೆ ಹೊಂದಿಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ. ಜಲನಿರೋಧಕ ತುಪ್ಪಳವು ಬೀವರ್ಗಳನ್ನು ನೀರಿನಲ್ಲಿ ಬೀವರ್ಗಳು ಗಂಟೆಗೆ 5 miles ಮತ್ತು ಗಾಳಿಗಾಗಿ ಮೇಲ್ಮೈ ಹಿಂತಿರುಗಿದ ನೀರಿನ ಮೇಲ್ಮೈ ಅಡಿ 15 minutes ಕಳೆಯಬಹುದು. ಬೀವರ್ಗಳು ಪಾರದರ್ಶಕ ಕಣ್ಣು ರೆಪ್ಪೆಗಳನ್ನು ಹೊಂದಿದ್ದು ಇವು ನೀರಿನ ಅಡಿಯಲ್ಲಿ ನೋಡಲು ಸಹಾಯ ಮಾಡುವ ಕನ್ನಡಕಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಬೀವರ್ಗಳು ರಾತ್ರಿಯ ಪ್ರಾಣಿಗಳು. ಅವು ರಾತ್ರಿಯಲ್ಲಿ ಬೇಟೆಯಾಡುತ್ತವೆ ಮತ್ತು ಅತ್ಯಂತ ಚಟುವಟಿಕೆಯಿಂದ ಇರುತ್ತವೆ. ಬೀವರ್ಗಳು ಸಸ್ಯಹಾರಿ ಪ್ರಾಣಿಗಳಾಗಿದ್ದು ಇವು ಚೆರ್ರಿ, ಮೇಪಲ್, ಅಸ್ಟೆಸ್ನಂತಹ ವಿವಿಧ ಸಸ್ಯ ಜಾತಿಯ ಮರದ ತೊಗಟಿಯನ್ನು ತಿನ್ನಲು ಇಷ್ಟಪಡುತ್ತವೆ. ಇವು ನೀರಿನಲ್ಲಿ ಕೊಳದ ಕಳೆ ಮತ್ತು ವಿವಿಧ ರೀತಿಯ ಎಲೆಗಳಂತಹ ಸಸ್ಯಗಳನ್ನು ಸಹ ತಿನ್ನುತ್ತವೆ. ಮರದ ಮತ್ತು ಸಸ್ಯಗಳ ತೊಗಟಿಯನ್ನು ಕತ್ತರಿಸುವ ಮೂಲಕ ಬೀವರ್ಗಳು ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ. ಬೀವರ್ಗಳನ್ನು ವಸಾಹತುಗಳು ಎಂದು ಕರೆಯಲ್ಪಡುವ ದೊಡ್ಡ ಗುಂಪುಗಳಲ್ಲಿ ವಾಸಿಸುತ್ತವೆ. ಇವು ಪೋಷಕರ ದಂಪತಿಗಳು ಮತ್ತು ಇವುಗಳ ಸಂತತಿಯು ಕೇವಲ ತಲೆಮಾರುಗಳನ್ನು ಒಳಗೊಂಡಿರುತ್ತವೆ. ಒಂದು ಗಂಡು ಬೀವರ್ ಒಂದೇ ಹೆಣ್ಣು ಬೀವರ್ ಜೊತೆ ಸಂಬಂಧವನ್ನು ಹೊಂದಿಕೊಂಡಿದ್ದು ಜೀವನವನ್ನು ನಡೆಸುತ್ತವೆ. ಅಂದರೆ ಗಂಡು ಮತ್ತು ಹೆಣ್ಣುಗಳೆರಡೂ

0: ಜೀವಿತ ಅವಧಿಯಲ್ಲಿ ಸಂಗಾತಿಯಾಗಿರುತ್ತವೆ. ಬೀವರ್ ಮನೆಗಳನ್ನು ಲಾಡ್ಜ್ ಎಂದು ಕರೆಯಲಾಗುತ್ತದೆ ಮತ್ತು ಬೀವರ್ಗಳು ಮಣ್ಣು ಮತ್ತು ಕೊಂಬೆಗಳಿಂದ ತಮ್ಮ ಮನೆಗಳನ್ನು ತಯಾರಿಸಿಕೊಳ್ಳುತ್ತವೆ. ಕೊಳದ ಮಧ್ಯದಲ್ಲಿ ಕಟ್ಟುವ ಮತ್ತು ನೀರಿನಲ್ಲಿ ಗುಪ್ತ ಪ್ರದೇಶದಲ್ಲಿ ಮಾಡುತ್ತವೆ. ಅಣೆಕಟ್ಟುಗಳು ಬೀವರ್ಗಳ ಮತ್ತೊಂದು ನಿರ್ಮಾಣ ಮೇರುಕೃತಿ. ಇವು ಪರಭಕ್ಷಕಗಳಿಂದ ಅಂದರೆ ಕಯೋಟೆ ಕರಡಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅಣೆಕಟ್ಟುಗಳನ್ನು ಕಟ್ಟಿ ಅವುಗಳನ್ನು ಬಳಸುತ್ತವೆ. ಅಣೆಕಟ್ಟಿನ ಕೆಳಗೆ ಹರಿಯುವ ನೀರು ಸ್ವಚ್ಛವಾಗಿದೆ. ಇದು ಮನುಷ್ಯರಿಗೂ ಪ್ರಯೋಜನಕಾರಿಯಾಗಿದೆ. ಬೀವರ್ಗಳು ಪ್ರಾದೇಶಿಕ ಪ್ರಾಣಿಗಳು. ಇವು ತಮ್ಮ ಪ್ರಭೇದವನ್ನು ಗುರುತಿಸಲು ಅಣೆಕಟ್ಟುಗಳಲ್ಲಿನ ಕೊಂಬೆಗಳನ್ನು ಮತ್ತು ಮಣ್ಣನ್ನು ಬಳಸುತ್ತವೆ ಹಾಗೂ ಕ್ಲಾಸ್ಟರ್ ಗ್ರಂಥಿಯಿಂದ ಕ್ಯಾಸ್ಟೋರಿಯಂ ಎಂಬ ಸುಗಂಧ ದ್ರವ್ಯವನ್ನು ಸ್ರವಿಸುತ್ತವೆ. ಬೀವರ್ಗಳಿಗೆ ದೃಷ್ಟಿ ಕಡಿಮೆಯಾಗಿದೆ, ಆದರೆ ವಾಸನೆ ಮತ್ತು ಶ್ರವಣದ ಶಕ್ತಿ ಅತ್ಯುತ್ತಮ ಪ್ರಜ್ಞೆ ಇದೆ. ಬೀವರ್ಗಳು ಜನವರಿ ಮತ್ತು ಫೆಬ್ರವರಿಯಲ್ಲಿ ಸಂಗಾತಿಯಾಗಿರುತ್ತವೆ. ಪ್ರತಿ ವರ್ಷ ಹೆಣ್ಣು ಕಿಟ್ ಎಂದು ಕರೆಯಲ್ಪಡುವ ಎರಡು ಶಿಶುಗಳಿಗೆ ಜನ್ಮ ನೀಡುತ್ತವೆ. ಮರಿಗಳು ತಮ್ಮ ಜೀವನದ ಮೊದಲ ತಿಂಗಳನ್ನು ತಮ್ಮ ವಾಸಸ್ಥಾನದಲ್ಲಿ ಕಳೆಯುತ್ತವೆ. ಯೌವನ ಬೀವರ್ಗಳು ತಮ್ಮ ಪೋಷಕರೊಂದಿಗೆ ಎರಡು ವರ್ಷಗಳ ಕಾಲ ಇದ್ದು ಮತ್ತು ಅಣೆಕಟ್ಟು ಮತ್ತು ವಸತಿ ಗೃಹಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತವೆ. ಬೀವರ್ಗಳು ಕಾಡಿನಲ್ಲಿ 16-24 ವರ್ಷಗಳವರೆಗೆ ವಾಸಿಸುತ್ತವೆ. ಪರಿಸರ ವ್ಯವಸ್ಥೆಗಳಲ್ಲಿ ಬೀವರ್ಗಳ ಪಾತ್ರ ಅಗಾಧವಾದುದು. ನೇಚರ್ ಬೀವರ್ಗಳು ತಮ್ಮ ಅಣೆಕಟ್ಟುಗಳಿಗೆ ಪ್ರಸಿದ್ಧವಾಗಿವೆ. ಇವುಗಳು ಬೃಹತ್ ಪ್ರಮಾಣದಲ್ಲಿ ನಿರ್ಮಿಸಿದ ಕೆನಡಾದ ವುಡ್ ಬಾಲು ರಾಷ್ಟ್ರೀಯ ಉದ್ಯಾನವನದಲ್ಲಿರುವ ಅತಿ ದೊಡ್ಡ ಬೀವರ್ ಅಣೆಕಟ್ಟು 850 ಮೀಟರ್ ಉದ್ದವಿದ್ದು ಇದು ಬಾಹ್ಯಾಕಾಶದಿಂದ ಗೋಚರಿಸುತ್ತದೆ. ಇವುಗಳಲ್ಲಿ ಹಲ್ಲುಗಳು ಬೆಳೆಯುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಬೀವರ್ಗಳ ಕಿತ್ತಳೆ ಹಲ್ಲುಗಳು ಕಬ್ಬಿಣದಿಂದ ಲೇಪಿತವಾಗಿದ್ದು ಇವುಗಳನ್ನು ಸೂಪರ್ ಸ್ಟ್ರಾಂಗ್ ಮತ್ತು ಸ್ವಯಂ ತೀಕ್ಷ್ಣಗೊಳಿಸುತ್ತದೆ. ಇವು ನಿರಂತರವಾಗಿ ಬೆಳೆಯುತ್ತದೆ, ಆದ್ದರಿಂದ ಬೀವರ್ಗಳು ಇವುಗಳನ್ನು ಟ್ರಿಮ್ ಮಾಡಲು ಮರವನ್ನು ಕಡಿಯುತ್ತವೆ. ಇವುಗಳ ಬಾಲ ಬಹು ಕ್ರಿಯಾತ್ಮಕವಾಗಿದೆ. ಬೀವರ್ ಬಾಲಗಳು ಈಜುವಾಗ ಚುಕ್ಕಣಿಗಳಂತೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಚಳಿಗಾಲದಲ್ಲಿ ಕೊಬ್ಬಿನ ಶೇಖರಣೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಬೀವರ್ಗಳು ತಮ್ಮ ಉಸಿರನ್ನು 15 ನಿಮಿಷಗಳ ಕಾಲ ಹಿಡಿದಿಟ್ಟುಕೊಳ್ಳಬಹುದು. ನೀರಿನ ಅಡಿಯಲ್ಲಿ ತಮ್ಮ ಉಸಿರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವು ಅಣೆಕಟ್ಟುಗಳನ್ನು ನಿರ್ಮಿಸಲು ಮತ್ತು ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಬೀವರ್ಗಳು ಕ್ಯಾಸ್ಟೋರಿಯಿಸಂ ಎಂಬ ದ್ರವವನ್ನು ಸ್ರವಿಸುತ್ತವೆ. ಇದನ್ನು ತಮ್ಮ ಪ್ರದೇಶಗಳನ್ನು ಗುರುತಿಸಲು ಬಳಸತೊಡಗುತ್ತವೆ. ಆಶ್ಚರ್ಯಕರವಾಗಿ ಇದು ಮಸ್ಕಿ ವೆನಿಲ್ಲಾ ಪರಿಮಳವನ್ನು ಹೊಂದಿದೆ ಮತ್ತು ಐತಿಹಾಸಿಕವಾಗಿ ಸುಗಂಧ ದ್ರವ್ಯಗಳು ಮತ್ತು ವಾಸನೆಗಳಲ್ಲಿ ಬಳಸಲಾಗುತ್ತಿತ್ತು. ಇವುಗಳನ್ನು ಬಹುತೇಕ ಫ್ಯಾಷನ್ನಿಂದ ಅಳಿಸಲ್ಪಟ್ಟರು. ಬೀವರ್ಗಳನ್ನು 19ನೇ ಶತಮಾನದಲ್ಲಿ ಟೋಪಿಗಳನ್ನು ತಯಾರಿಸಲು ಬಳಸಲಾಗುವ ಫೆಲ್ಟ್ಗಳಿಗಾಗಿ ಬೇಟೆಯಾಡಲಾಯಿತು. ಸಂರಕ್ಷಣಾ ಪ್ರಯತ್ನಗಳು ನಂತರ ಚೇತರಿಸಿಕೊಳ್ಳಲು ಸಹಾಯ ಮಾಡಿದೆ. ಪರಿಸರ ವ್ಯವಸ್ಥೆಗಳನ್ನು ರಚಿಸುತ್ತವೆ ಇವು. ಬೀವರ್ಗಳು ಅಣೆಕಟ್ಟುಗಳು ಜೌಗು ಪ್ರದೇಶಗಳನ್ನು ಸೃಷ್ಟಿಸುತ್ತವೆ. ಇದು ಪಕ್ಷಿಗಳು ಮೀನುಗಳು ಮತ್ತು ಉಭಯಚರಗಳು ಸೇರಿದಂತೆ ವಿವಿಧ ರೀತಿಯ ಪ್ರಾಣಿಗಳಿಗೆ ಆವಾಸ ಸ್ಥಾನಗಳನ್ನು ಒದಗಿಸುತ್ತದೆ. ಈ ಜೌಗು ಪ್ರದೇಶಗಳು ನೀರಿನಲ್ಲಿ ಫಿಲ್ಟರ್ ಮಾಡಲು ಮತ್ತು ಪ್ರವಾಹವನ್ನು ತಡೆಯಲು ಸಹಾಯವನ್ನು ಮಾಡುತ್ತವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನದಿಗಳಲ್ಲಿ ಡ್ಯಾಮ್ ಕಟ್ಟುವ ಪ್ರಾಣಿ ಬೀವರ್ಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನದಿಗಳಲ್ಲಿ ಡ್ಯಾಮ್ ಕಟ್ಟುವ ಪ್ರಾಣಿ ಬೀವರ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿ

0: ಮಕ್ಕಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 11ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ:
1: ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ

ವೇದವನ್ನು ಬಲ್ಲವರು ಯಾವುದನ್ನು ಅಕ್ಷರ ಎಂದು ಹೇಳುತ್ತಾರೆಯೋ, ವೀತರಾಗಿಗಳಾದ ಮುನಿಗಳು ಯಾವುದನ್ನು ಪ್ರವೇಶಿಸುವರೋ, ಯಾವುದನ್ನು ಪಡೆಯುವುದಕ್ಕಾಗಿ ಜನರು ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲನೆ ಮಾಡುವರೋ, ಆ ಪದದ ಸಂಕ್ಷಿಪ್ತ ವರ್ಣನೆಯನ್ನು ನಾನು ನಿನಗೆ ಹೇಳುತ್ತೇನೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಈ ಶ್ಲೋಕದ ಮುಂದಿನ ಭಾಗದಲ್ಲಿ ಇನ್ನೂ ಅದ್ಭುತವಾದ ವಿಷಯಗಳನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಚಿಂತ್ಯ ರೂಪ ಅಂತ ಹೇಳಿ ಈ ಹಿಂದಿನ 10ನೆಯ ಶ್ಲೋಕದಲ್ಲಿ ಹೇಳಲಾಗಿತ್ತು. ಅಲ್ಲಿ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಅದರ ಅಸ್ಪಷ್ಟ ರೂಪವನ್ನು ಕೊಡಲಿಕ್ಕೆ ಯತ್ನಿಸ್ತಾ ಇದ್ದಾನೆ ಕೃಷ್ಣ. ಆದರೆ ಇಲ್ಲಿ ಚಿಂತಿಸುವುದಕ್ಕೆ ಆಗುವುದಿಲ್ಲ ಅಂತಂದರೆ ಮನುಷ್ಯ ಸುಮ್ಮನೆ ಇರೋದಿಲ್ಲ. ನಮ್ಮ ಚಿಂತನೆಯ ಯಂತ್ರ ಅಂತ ಹೇಳಿ ಏನಿದೆ, ಆ ಚಿಂತನೆಯ ಯಂತ್ರ ಸದಾ ಕಾಲ ಕೆಲಸ ಮಾಡ್ತಾನೆ ಇರುತ್ತೆ. ಅದಕ್ಕೆ ಆಹಾರವನ್ನು ಒದಗಿಸುತ್ತಲೇ ಇರಬೇಕಾಗತ್ತೆ. ಅದು ಹಾಗೆಯೇ ಎಂದು ಹೇಳುವುದಕ್ಕೆ ಆಗೋದಿಲ್ಲ. ಆದರೆ ಅದರಂತೆ ಇರಬಹುದು, ಇದರಂತೆ ಇರಬಹುದು ಅಂತ ಹೇಳಿ ಒಂದಷ್ಟು ಗುಣವಾಚಕಗಳನ್ನು ಹೋಲಿಸಿ ಆ ಮೂಲಕ ನಮ್ಮ ಗ್ರಹಿಕೆಗೆ ಬರುವಂತೆ ನಾವು ಮಾಡಲೆತ್ತಿಸಬಹುದೇ ಹೊರತು ಮನಸ್ಸು ಎಂಬುದು ಹೀಗೇ ಇದೆ ಹಾಗೇ ಇದೆ ಅಂತೇಳಿ ಹೇಳೋಕ್ಕಾಗಲ್ಲ. ಅದರಂತೆ ಇದೆ, ಇದರಂತೆ ಇದೆ ಅಂತೇಳಿ ಹೋಲಿಕೆ ಕೊಟ್ಟು ಹೇಳಬಹುದು. ಹಾಗಾಗಿ ವೇದಗಳನ್ನು ಬಲ್ಲವರು ಬ್ರಹ್ಮನ ವಿಷಯದಲ್ಲಿ ಅವನನ್ನು ಅಕ್ಷರ ಅಂತೇಳಿ ಹೇಳ್ತಾರೆ. ಇಲ್ಲಿ ಅಕ್ಷರ ಅಂತಂದ್ರೆ ಕೇವಲ ವರ್ಣಗಳು ಬರೆಯುವಂತಹ ಒಂದು ಅಕ್ಷರಗಳಲ್ಲ. ಅಕ್ಷರ ಯಾವುದು ಕ್ಷರವಲ್ಲವೋ ಅದು ಅಕ್ಷರ. ಹಾಗಿದ್ರೆ ಕ್ಷರ ಅಂದ್ರೇನು? ಕ್ಷರ ಅಂದ್ರೆ ಯಾವುದು ಉಳಿಯುವುದಿಲ್ಲವೋ ಅಥವಾ ಯಾವುದು ನಾಶವಾಗುತ್ತದೆಯೋ ಅದು ಕ್ಷರ. ಯಾವುದು ನಾಶವೇ ಆಗುವುದಿಲ್ಲವೋ ಅದು ಅಕ್ಷರ. ಅಂದ್ರೆ ಅವನು ನಾಶವಿಲ್ಲದವನು ಅಂಥೇಳಿ ಅರ್ಥ. ನಮ್ಮ ಕಣ್ಣೆದುರಿಗೆ ಕಾಣುವಂತಹ ದೃಶ್ಯ ಪ್ರಪಂಚ ಇಲ್ಲದೆ ಹೋಗಬಹುದು, ಆದರೆ ಆ ಪ್ರಪಂಚ ನಾಶವಾಗೋದಿಲ್ಲ. ಈ ಪ್ರಪಂಚದಲ್ಲಿ ದೇಶ ಕಾಲ ನಿಮಿತ್ತದಲ್ಲಿರುವುದೆಲ್ಲ ನಾಶವಾಗುತ್ತೆ, ಆದರೆ ಅದನ್ನು ಅತಿಕ್ರಮಿಸಿರುವವನು ದೇಶ ಕಾಲ ನಿಮಿತ್ತದ ಪ್ರಪಂಚದ ಧರ್ಮಗಳಿಂದ ಬಾಧಿತನಾಗುವುದಿಲ್ಲ. ಎಲ್ಲ ಇಂದ್ರಿಯಗಳನ್ನೂ ನಿಗ್ರಹಿಸಿದ ಮುನಿಗಳು ವಿಷಯ ವಸ್ತುವಿನ ಕಡೆ ಗಮನವನ್ನೇ ಕೊಡುವುದಿಲ್ಲ. ಆದರೆ ಅವನು ಗಮನಿಸುವ ಒಂದು ವಸ್ತುವಿದೆ, ಅದೇ ಪರಬ್ರಹ್ಮ. ಅವನನ್ನು ಪಡೆಯಲು ಉಳಿದ ಎಲ್ಲವನ್ನೂ ತಿರಸ್ಕರಿಸುವರು. ಅವನನ್ನ ರುಚಿ ನೋಡಲು ಉಳಿದ ಎಲ್ಲವನ್ನೂ ತಿರಸ್ಕರಿಸ್ತಾರೆ. ಆ ಭೂಮವನ್ನ ಪಡೆಯುವುದಕ್ಕೆ ಅಲ್ಪ ಸ್ವಲ್ಪವನ್ನೆಲ್ಲ ನಿರಾಕರಿಸ್ಬಿಡ್ತಾರೆ. ಹಾಗೆಯೇ ಬ್ರಹ್ಮಚರ್ಯವನ್ನ ಪಾಲನೆ ಮಾಡುತ್ತಾರೆ. ಅದನ್ನ ಪಾಲನೆ ಮಾಡುವುದು ತಮ್ಮ ಶಕ್ತಿಯನ್ನ ನಿಗ್ರಹಿಸುವುದಕ್ಕಾಗಿ. ಆ ನಿಗ್ರಹಿಸಿದ ಶಕ್ತಿಯನ್ನ ನಾವು ದೇವರ ಕಡೆಗೆ ಇದೀಗ ಕಳುಹಿಸಬೇಕಾಗಿದೆ. ಇಲ್ಲಿ ನಿಗ್ರಹಿಸಿದ ಶಕ್ತಿಯೇ ದೇವರ ಕಡೆಗೆ ನಮಗೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಕೆಳಗೆ ಹೋಗುವ ಶಕ್ತಿಯನ್ನ ನಿಗ್ರಹಿಸಿದರೆ ಅದು ಮೇಲಕ್ಕೆ ಏಳುತ್ತೆ. ಇನ್ನು ಇಂದ್ರಿಯದ ವಿಷಯ ಕಡೆ ಹರಿಯುವ ಶಕ್ತಿಯನ್ನು ನಿಗ್ರಹಿಸಿದಾಗ

ಅದು ದೇವರ ಕಡೆ ಹೋಗುತ್ತೆ. ಸಾಧಕ ಶಕ್ತಿ ಸಂಗ್ರಹಿಸುವುದು ಬರೀ ಸಂಗ್ರಹಕ್ಕಲ್ಲ, ಅದರಿಂದ ಮತ್ತೇನನ್ನೋ ಪಡೆಯಲು ಕೂಡಿಡ್ತಾನೆ. ಆ ಪಡೆಯಬೇಕಾದ ವಸ್ತುವೇ ಪರಬ್ರಹ್ಮ. ಆ ಸ್ಥಿತಿಯ ಸಂಕ್ಷೇಪ ವರ್ಣನೆಯನ್ನ ಕೊಡುತ್ತೇನೆ ಎನ್ನುತ್ತಿದ್ದಾನೆ ಇಲ್ಲಿ ಕೃಷ್ಣ. ಆದರೆ ಅದೊಂದು ಭಾವಚಿತ್ರವಲ್ಲ, ಮೂಲ ವಸ್ತುವನ್ನ ಊಹಿಸಿಕೊಳ್ಳುವುದಕ್ಕೆ ಅಲ್ಲಿ ಕೊಡುವಂತಹ ಕೆಲವು ಸಲಹೆಗಳು ಅಷ್ಟೆ. ಹಾಗಾಗಿ ವೇದವೇತ್ತರು ಯಾವುದನ್ನು ಅಕ್ಷರ ಪುರುಷ ಎಂದು ಹೇಳುತ್ತಾರೋ, ವೈರಾಗಿಗಳೆಲ್ಲರೂ ಕೂಡ ಯಾವ ಪದವಿಯನ್ನು ಪಡೆಯಬೇಕು ಎನ್ನುತ್ತಾರೋ, ಯಾವುದನ್ನು ಇಚ್ಛಿಸಿ ಸಾಧಕರು ಬ್ರಹ್ಮಚರ್ಯೆಯನ್ನ ಆಚರಿಸ್ತಾರೋ ಅದೇ ಈ ಒಂದು ಬದುಕಿನ ಧ್ಯೇಯ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಇಲ್ಲಿ ಸಾಧಕನಿಗೆ ಧ್ಯಾನಕ್ಕೆ ತೊಡಗುವ ಮುಂಚೆ ಮಾಡಿಕೊಳ್ಳಬೇಕಾಗಿರುವಂತಹ ಒಂದು ತಯಾರಿಯ ಬಗ್ಗೆ ಹೇಳಲಾಗಿದೆ. ಜಾಗರೂಕನಾಗಿ ಅವನು ಮಾಡುವಂತಹ ತಯಾರಿಗಳೆಲ್ಲವೂ ಅಚ್ಚುಕಟ್ಟಾಗಿ ಮಾಡಿಕೊಂಡು ಧ್ಯಾನವನ್ನ ಮುಂದುವರಿಸ್ತಾ ಇದ್ದಾರೆ. ಧ್ಯಾನ ಮಾಡುವ ರೀತಿಯನ್ನ ವರ್ಣಿಸುವುದು ಮಾತ್ರವಲ್ಲದೆ ಆ ಧ್ಯಾನ ಮಾಡುವಾಗ ಒದಗಬಹುದಾದ ನಾನಾ ರೀತಿಯ ತೊಂದರೆಗಳನ್ನ ಮತ್ತು ಅದನ್ನು ತಪ್ಪಿಸಿಕೊಳ್ಳುವ ವಿಧಾನವನ್ನೂ ಕೂಡ ವಿವರಿಸ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಹೇಳಿರುವಂತೆ ಸಾಧಕನು ಧ್ಯಾನ ಮಾಡುವುದನ್ನು ಅಭ್ಯಸಿಸುವುದಾದರೆ ಅವನ ಮನಸ್ಸು ಮತ್ತು ಬುದ್ಧಿಯು ಪ್ರಾಪಂಚಿಕ ವಿಷಯ ವಾಸನೆಗಳನ್ನು ಬಿಟ್ಟು ಆತ್ಮನಲ್ಲೇ ನೆಲೆ ನಿಲ್ಲುವುದು ಖಂಡಿತ. ಹಾಗಾಗಿ ಈ ಅಧ್ಯಾಯದ ಆರಂಭದಲ್ಲಿ ಪರಮಾತ್ಮನನ್ನು ಅಕ್ಷರ ಪುರುಷನೆಂದು ನಿರೂಪಿಸಲಾಗಿತ್ತು. ಈ ಅಕ್ಷರ ಪುರುಷನನ್ನೇ ಧ್ಯಾನದ ಸ್ಥಿತಿಯಲ್ಲಿ ಆತ್ಮ ಸಂಯಮಿಗಳಾದ ಸಾಧಕರು ಪಡೆಯುತ್ತಾರೆ. ಹಾಗೆ ಪಡಿಬೇಕು ಅಂದ್ರೆ ಅವರು ವೀತರಾಗಿಗಳಾಗಿರ್ಬೇಕು ಅಂತ ಹೇಳಿ ಈ ಭಗವದ್ಗೀತೆ ಹೇಳುತ್ತೆ. ಅಂದ್ರೆ ಈ ಭಗವದ್ಗೀತೆಯಲ್ಲಿ ತ್ಯಾಗಕ್ಕೆ ಬಹಳ ಗೂಢವಾದ ಅರ್ಥವಿದೆ. ಜ್ಞಾನದ ಮೂಲಕ ಪ್ರಾಪಂಚಿಕ ವಸ್ತುಗಳ ಮೋಹವನ್ನ ಬಿಡುವುದೇ ಈ ತ್ಯಾಗ ಅಥವಾ ವೈರಾಗ್ಯ. ಆದರೆ ಮೋಹವನ್ನ ಬಿಡುವುದೆಂದರೆ ಮನಸ್ಸಿನಲ್ಲಿ ಏಳುವಂತಹ ಬಯಕೆಗಳನ್ನ ಅದುಮಿ ಹಿಡಿಯುವುದಲ್ಲ. ಆದರೆ ಪ್ರಾಪಂಚಿಕ ವಸ್ತುಗಳ ನಿಜವಾದ ಬೆಲೆಯನ್ನು ಅರಿತು ಅವುಗಳಲ್ಲಿ ತಾನು ಬಯಸುವ ಪೂರ್ಣ ಸುಖವಿಲ್ಲವೆಂಬ ಜ್ಞಾನವನ್ನ ಪಡೆದು ಬದುಕುವುದನ್ನೇ ವೈರಾಗಿಯ ಬದುಕು ಅಂತ ಹೇಳಿ ಹೇಳುವಂಥದ್ದು. ಸಸಿಯಲ್ಲಿ ಒಂದು ಮೊಗ್ಗು ಅರಳಿ ಹೂವಾಗಿ ಕಾಯಾಗಿ ಕೊನೆಗೆ ಹಣ್ಣಾಗುವ ರೀತಿ ಅದು. ಮೊಗ್ಗು ಅರಳಬೇಕಾದ್ರೆ ತನ್ನ ಮೊಗ್ಗುತನವನ್ನ ತ್ಯಾಗ ಮಾಡಲೇಬೇಕು. ಅರಳಿದ ಹೂವು ಕಾಯಾಗಬೇಕಾದ್ರೆ ಅದು ತನ್ನ ಎಸಳುಗಳೆಲ್ಲವನ್ನ ತ್ಯಾಗ ಮಾಡಬೇಕು. ಹೀಗೆ ತ್ಯಾಗದ ಮೂಲಕವೇ ಅಮೃತತ್ವವನ್ನ ಪಡೆಯಲು ಸಾಧ್ಯ. ನಮ್ಮ ವೇದಾಂತ ಶಾಸ್ತ್ರದಲ್ಲಿ ತ್ಯಾಗ ಅಥವಾ ವೈರಾಗ್ಯಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನ ಕೊಡಲಾಗಿದೆ. ಈ ವೈರಾಗ್ಯವು ಜ್ಞಾನದ ಮೂಲಕ ಬರುವಂತಹ ವೈರಾಗ್ಯ. ಹೀಗೆ ವೀತರಾಗಿಗಳಾದವರು ಆ ಪರಮ ಪುರುಷನನ್ನ ಪಡೆಯುತ್ತಾರೆ. ಇನ್ನುವಂಥ ಈ ವಾಕ್ಯದಲ್ಲಿ ವೀತರಾಗಿಗಳು ಎಂತಂದ್ರೆ ಪ್ರಪಂಚದ ಸತ್ಯಾಸತ್ಯತೆಯನ್ನ ತಿಳಿದಿರುವಂಥವರು, ಮನಸ್ಸು ಬುದ್ಧಿಯ ಮೇಲೆ ಪೂರ್ಣ ಹತೋಟಿಯುಳ್ಳವರು ಅಂತರ್ಥ. ಬಯಕೆಗಳು ಹೆಚ್ಚಿದಷ್ಟು ಮನಸ್ಸಿನಲ್ಲಿ ಅಶಾಂತಿ ಜಾಸ್ತಿ ಆಗುತ್ತೆ. ಮನಸ್ಸಿನಲ್ಲಿ ಅಶಾಂತಿ ಜಾಸ್ತಿ ಆದಷ್ಟು ನಮ್ಮ ಆಂತರಿಕ ಶಕ್ತಿಯೆಲ್ಲವೂ ವ್ಯರ್ಥವಾಗಿ ಹೋಗುತ್ತೆ. ಸಾಧಕನಾದವನು ಮನಸ್ಸಿನ ಸಮತ್ವವನ್ನು ಮತ್ತು ಆ ಮೂಲಕ ಆಂತರಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಬೇಕು. ಇದು ವೈರಾಗ್ಯದಿಂದ ಮಾತ್ರ ಸಿದ್ಧಿಸುವಂಥದ್ದು. ಹಾಗಾಗಿ ಓಂಕಾರದ ಉಪಾಸನೆಯ ಮೆಟ್ಟಿಲುಗಳನ್ನ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅದಕ್ಕೂ ಮುನ್ನ ಈ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ನನ್ನದೇನಿದೆ ಇಲ್ಲಿ ಒಂದೊಂದು ಅವನಿಚ್ಛೆ, ನನ್ನದೇನಿದೆ ಇಲ್ಲಿ ಒಂದೊಂದು ಅವನಿಚ್ಛೆ,

ರಾಮ. ಎಷ್ಟು ಸತ್ಯವಾದ ಮಾತು ನೋಡಿ. ನನ್ನದೇನಿದೆ ಇಲ್ಲಿ, ಎಲ್ಲ ಭಗವಂತ ನಡೆಸ್ಕೊಳ್ತಾನೆ ಬಿಡು ಅಂತ ಹೇಳಿ ಹೇಳುವಂಥದ್ದು ಪಲಾಯನವಾದವಾಗತ್ತೆ. ಆದರೆ ಮೊದಲಿಗೆ ತನ್ನ ಪ್ರಯತ್ನಗಳನ್ನು ಮಾಡಿ ಆ ನಂತರ ಭಗವಂತನ ಇಚ್ಛೆಯಂತೆ ನಡೆಯಲಿ ಅಂತ ಹೇಳುವಂಥದ್ದಿದೆಯಲ್ಲ ಅದು

ಆಗಬೇಕು ಅಂತ ಹೇಳಿ. ಭಗವದ್ಗೀತೆಯಲ್ಲಿಯೂ ಕೂಡ ಅದೇ, ವೀತರಾಗಿಗಳಾಗಿರ್ಬೇಕು, ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕು, ಅಕ್ಷರಗಳನ್ನ ತಿಳಿದುಕೊಳ್ಬೇಕು, ನಾಶವಿಲ್ಲದಿರುವಂತಹ ವೇದ ಉಪನಿಷತ್ತುಗಳನ್ನು ತಿಳಿದುಕೊಳ್ಬೇಕು ಅಂತಂದ್ರೆ ಮೊದಲು ನೀನು ನಿನ್ನ ಪ್ರಯತ್ನವನ್ನ ಮಾಡು, ಆನಂತರ ದೇವರ ಮೇಲೆ ಬಿಡು ಅಂತ ಹೇಳಿ ಕೃಷ್ಣನು ಹೇಳ್ತಾ ಇದ್ದಾನೆ, ಮುದ್ದುರಾಮನು ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ,

0: ಕೇಳುಗರೆ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳ ಮಹತ್ವ ಕುರಿತು ಮಂಡ್ಯ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆಶಾ ಎನ್ಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಎಲ್ರಿಗೂ ನಮಸ್ಕಾರ. ಇಂದಿನ ಏನು ನಾವು ಕೊಡ್ತಿರುವಂತಹ ಮಾಹಿತಿ ಅಂದ್ರೆ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಕೀಟನಾಶಕಗಳು. ಎಲ್ರಿಗೂ ಈ ಇತ್ತೀಚೆಗೆ ಎಲ್ಲರಿಗೂ ಒಂದು ಇದ್ರ ಬಗ್ಗೆ ತಿಳುವಳಿಕೆನು ಬಂದಿದೆ. ತುಂಬಾ ಜನಕ್ಕೆ ಈಗ ಜೈವಿಕ ಗೊಬ್ಬರಗಳಂದ್ರೆ ಏನು, ಜೈವಿಕ ಗೊಬ್ಬರಗಳನ್ನ ಯಾಕೆ ನಾವು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಎಲ್ಲಾ ರೈತ ಬಾಂಧವರಿಗೂ ಗೊತ್ತಾಗಿದೆ. ಯಾಕಂದ್ರೆ ಪ್ರತಿನಿತ್ಯ ನಾನು ರೈತರ ಜೊತೆ ಒಂದು ಬಾಂಧವ್ಯನ ಇರೋದ್ರಿಂದ ಮತ್ತೆ ಅವ್ರ ಜೊತೆ ನನಗೆ ಒಂದು ಏನು ಜೈವಿಕ ಗೊಬ್ಬರಗಳ ಮಾರಾಟದ ಮೂಲಕ ತುಂಬಾ ಜನ ರೈತರನ್ನ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ನನಗೆ ಗೊತ್ತಾಗಿದೆ. ಇತ್ತೀಚೆಗೆ ಎಲ್ಲರಿಗೂ ಒಂದು ಅವೇರ್ನೆಸ್ ಅಂತೂ ಕ್ರಿಯೇಟ್ ಆಗಿದೆ. ಏನು ಈ ಜೈವಿಕ ಗೊಬ್ಬರ ಅಂದ್ರೆ ಏನು? ಅದರಲ್ಲಿ ಹೆಸರಲ್ಲೇ ಹೇಳಿರುವಂಗೆ ಜೈವಿಕ ಅಂದ್ರೆ ಜೀವ ಇರುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸ್ಕೊಂಡು ಗೊಬ್ಬರ. ಜೈವಿಕ ಗೊಬ್ಬರಗಳಿಗೆ ಹೋಗಕ್ಕಿಂತ ಮೊದ್ಲು ನನ್ಗೆ ಮುಖ್ಯವಾಗಿ ಏನ್ ಮಾಡ್ಬೇಕಂತಂದ್ರೆ ಜೈವಿಕ ಗೊಬ್ಬರಗಳು ಏನು ಅಂತ ಫಸ್ಟ್ ಹೇಳೋಣ. ಜೈವಿಕ ಅಂದ್ರೆ ಅದರ ಹೆಸರಿಗೆ ತಕ್ಕಂತೆ ಅದು ಗೊಬ್ಬರ ಆಗಿರ್ಬೋದು, ಕೀಟನಾಶಕಗಳಾಗಿರ್ಬೋದು. ಏನು ಇದರಲ್ಲಿ ಇರುವಂತಹ ಒಂದು ಮುಖ್ಯವಾದ ವ್ಯತ್ಯಾಸ ಅಂದ್ರೆ, ಗೊಬ್ಬರಗಳಂದ್ರೆ ಸಾಮಾನ್ಯವಾಗಿ ಎಲ್ಲಾ ರೀತಿಯ ಗೊಬ್ಬರಗಳನ್ನ ನೋಡಿದಿರಾ, ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಸಾವಯವ ಗೊಬ್ಬರಗಳಾಗಿರ್ಬೋದು, ಎರೆಹುಳು ಗೊಬ್ಬರ ಮತ್ತೆ ಏನು ಹಸಿರೆಲೆ ಗೊಬ್ಬರ, ಈ ರೀತಿ ಗೊಬ್ಬರಗಳ ಬಗ್ಗೆ ಸಾಕಷ್ಟು ನೀವು ತಿಳ್ಕೊಂಡಿದ್ದೀರಾ. ಹಾಗಾಗಿ ಗೊಬ್ಬರ ಅಂತ ಹೇಳುವಂತ ಒಂದು ವಿಷಯ ಅಂತಂದ್ರೆ ಗೊಬ್ಬರನ ಪೋಷಕಾಂಶಗಳನ್ನ ಕೊಡೋದಕ್ಕೆ, ಏನು ನಮ್ಮ ಒಂದು ಗಿಡಗಳ ಬೆಳವಣಿಗೆಗೆ ಮತ್ತೆ ಅದು ಒಂದು ಇಳುವರಿ ಕೊಡೋದಕ್ಕೆ ಬೇಕಾಗಿರುವಂತಹ ಒಂದು ಊಟ ಅಂತಾನೆ ಹೇಳ್ಬೋದು. ಈ ರೀತಿ ಕೊಡೋದನ್ನ ನಾವು ಗೊಬ್ಬರಗಳು ಅಂತ ಕರಿತೀವಿ. ಈ ಗೊಬ್ಬರಗಳನ್ನ ಕೊಡೋ ರೀತಿ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ವಿಧದಲ್ಲಿ, ಬೇರೆ ಬೇರೆ ಒಂದು ಸಮಯದಲ್ಲಿ ನಾವು ನೀಡ್ತಾ ಹೋಗ್ತೀವಿ. ಏನು ಈ ಗೊಬ್ಬರಗಳಲ್ಲಿ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ನೀವೆಲ್ಲ ಕೇಳಿದಿರಾ, ಸಾರಜನಕಯುಕ್ತ ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಪೊಟ್ಯಾಶು, ರಂಜಕಯುಕ್ತ ರಸಗೊಬ್ಬರಗಳು, ಈ ರಸಗೊಬ್ಬರಗಳನ್ನ ನಾವು ಏನು ಎಷ್ಟು ಗಿಡಗಳಿಗೆ ಬೇಕು, ಯಾವ ಬೆಳೆಗೆ ನಾವು ಉಪಯೋಗಿಸ್ತಿದೀವಿ ಅನ್ನೋ ಆಧಾರದ ಮೇಲೆ ನಾವು ಈ ಒಂದು ಜೈವಿಕ ಗೊಬ್ಬರಗಳನ್ನ ನಾವು ಗಿಡಗಳಿಗೆ ನೀಡ್ತಾ ಬಂದಿದ್ವಿ. ಯಾವುದಕ್ಕೆ ಎಷ್ಟು ಜೈವಿಕ ಗೊಬ್ಬರಗಳು ಬೇಕು ಅದಕ್ಕಿಂತ ಯಥೇಚ್ಛವಾಗಿ ನಾವು ಈ ಗೊಬ್ಬರಗಳನ್ನ ಉಪಯೋಗಿಸಿದಾಗ ಮಾತ್ರ ಅದರಿಂದ ತೊಂದರೆ ಆಗುತ್ತೆ. ಏನು ಆಗ್ಲೇ ಹೇಳ್ದಂಗೆ ಗೊಬ್ಬರಗಳನ್ನ ನಾವು ಪೋಷಕಾಂಶಕ್ಕಾಗಿ ಬಳಸ್ತೇವೆ. ಪೋಷಕಾಂಶ ಕೂಡ ಜಾಸ್ತಿ ಆದ್ರೂ ಕೂಡ ಅದರಿಂದ ತೊಂದರೆ ಆಗುತ್ತೆ. ನಾವು ಕೇಳ್ಪಟ್ಟಂಗೆ ಅತಿಯಾದ್ರೆ ಅಮೃತವು ವಿಷ ಅನ್ನುವ ಹಾಗೆ ಈ ಜೈವಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ಉಪಯೋಗಿಸೋದ್ರಿಂದ ಕೂಡ ಗಿಡಗಳ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ. ಇಲ್ಲಾಂದ್ರೆ ಹೆಚ್ಚಿನ ಒಂದು ಬೆಳವಣಿಗೆ ಆಗಿ ಅದು ಏನು ನಾವು ವೆಜಿಟೇಟಿವ್ ಗ್ರೋತ್ ಅಥವಾ ಒಂದು ಶಾರೀರಿಕ ಬೆಳವಣಿಗೆ ಮತ್ತು ಒಂದು ರಿಪ್ರೊಡಕ್ಟಿವ್ ಸ್ಟೇಜ್ ಅಂತ ಕೊಡುವಂತದ್ದು ಒಂದು ಫಲ ಕೊಡುವಂತಹ ಒಂದು ಬೆಳವಣಿಗೆ ಕುಂಠಿತ ಆಗ ಪ್ರಮೇಯಗಳು ಜಾಸ್ತಿ ಇರುತ್ತವೆ. ಅದೇ ರೀತಿ ಜೈವಿಕ ಕೀಟನಾಶಕಗಳಂದ್ರೇನು? ಕೀಟನಾಶಕಗಳು ಅಂದ್ರೆ ಔಷಧಿಗಳು ಅಂತ. ಇಲ್ಲಿ ಒಂದು ಕಡೆ ನಾವು ಪೋಷಕಾಂಶಗಳ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಒಂದು ಔಷಧಿಗಳ ಬಗ್ಗೆ ಮಾತಾಡ್ತೀವಿ. ಯಾವ ರೀತಿಯ ಔಷಧಿಗಳು? ಜೈವಿಕ ಒಂದು ಅಂದ್ರೆ ಜೀವ ಇರುವಂತಹ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸ್ಕೊಂಡು ಮಾಡಿರುವಂತದ್ದು ಈ ಜೈವಿಕ ಕೀಟನಾಶಕಗಳು. ಹಾಗೆ ಜೈವಿಕ ಒಂದು ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸ್ಕೊಂಡು ನಾವು ತಯಾರಿಸಿದಂತ ಗೊಬ್ಬರಗಳನ್ನ ಜೈವಿಕ ಗೊಬ್ಬರಗಳು ಅಂತ ಕರಿತೀವಿ. ಯಾಕೆ ಈ ಜೈವಿಕ ಗೊಬ್ಬರಗಳು ಅಥವಾ ಜೈವಿಕ ಕೀಟನಾಶಕಗಳು ನಮ್ಗೆ ಬೇಕಾಗಿದೆ? ಈ ಜೈವಿಕ ಗೊಬ್ಬರಗಳ

ಅಂದ್ರೆ ಉಪಯುಕ್ತ ಸೂಕ್ಷ್ಮಾಣುಗಳನ್ನು ಜೀವಿಗಳನ್ನ ಮಾತ್ರ ಉಪಯೋಗಿಸುವಂತದ್ದು. ಯಾಕಂದ್ರೆ ಈಗಾಗ್ಲೆ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳನ್ನ ನೋಡಿದೀವಿ, ಅದು ಮಾನವರಿಗಲ್ಲದೆ ಗಿಡಗಳಿಗಾಗ್ಲಿ, ಸಸ್ಯದ ಜೀವಿಗಳಿಗಾಗ್ಲಿ, ಪ್ರಾಣಿಗಳಿಗಾಗ್ಲಿ ಸಾಕಷ್ಟು ರೋಗಗಳನ್ನ ಉಂಟು ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳು ನಮ್ಮ ಸುತ್ತಮುತ್ತನೇ ಇದ್ದಾವೆ. ಕೋವಿಡ್ ಬಂದ್ಮೇಲೆ ಎಲ್ಲರಿಗೂ ಈ ವೈರಸ್ ಅನ್ನೋದು ಒಂದು ಸೂಕ್ಷ್ಮಾಣು ಜೀವಿ, ಅದರ ಮೂಲಕ ನಮಗೆ ಏನೇನು ಪ್ರಾಬ್ಲಮ್ ಆಗಿದೆ ಅನ್ನೋದು ಇತ್ತೀಚೆಗೆ ನಮಗೆಲ್ಲವೂ ಆ ವಿಷಯ ತಿಳಿದುಪಟ್ಟಿದೆ. ಹಾಗಾಗಿ ಈ ಸೂಕ್ಷ್ಮಾಣು ಜೀವಿಗಳನ್ನ ಮುಖ್ಯವಾಗಿ ನಾವು ಏನಕ್ಕೆ ಅಂತ ಇದನ್ನ ಮಾಡ್ತಾ ಇದೀವಿ, ಈ ಜೈವಿಕ ಗೊಬ್ಬರಗಳನ್ನ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನ ಮಾತ್ರ ಉಪಯೋಗಿಸ್ಕೊಂಡು ನಾವು ಈ ಒಂದು ಜೈವಿಕ ಗೊಬ್ಬರಗಳನ್ನ ನಾವು ತಯಾರು ಮಾಡ್ತಾ ಇದೀವಿ. ಈ ತಯಾರು ಮಾಡ್ಬೇಕಾದ್ರೆ ಈ ಯಾವ ರೀತಿಯಲ್ಲಿ ನಾವು ಮಾಡ್ತೇವೆ, ಯಾವ ಒಂದು ಉದ್ದೇಶಕ್ಕಾಗಿ ಮಾಡ್ತೇವೆ ಅಂತಂದ್ರೆ, ಮೊದಲನೇದಾಗಿ ಸಾರಜನಕವನ್ನ ಸ್ಥಿರೀಕರಣ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳು. ಸಾರಜನಕನ ಸ್ಥಿರೀಕರಣ ಮಾಡೋದಂದ್ರೆ ಏನು? ಸಾರಜನಕ ಅಂದ್ರೆ ಒಂದು ರೀತಿಯ ಒಂದು ಜೈವಿಕ ಗೊಬ್ಬರ. ಸಾರಜನಕ ಅನ್ನೋದು ಒಂದು ಪೋಷಕಾಂಶ. ಆ ಪೋಷಕಾಂಶಗಳನ್ನ ನಾವು ರಾಸಾಯನಿಕಗಳ ಮೂಲಕ ಅಂದ್ರೆ ಯೂರಿಯಾ ಮೂಲಕನೂ ಕೂಡ ನಾವು ಗಿಡಗಳಿಗೆ ಕೊಡ್ತೇವೆ. ಅದು ಬಿಟ್ರೆ ನಾವು DAP ಆಗಿರ್ಬೋದು, ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಆಗಿರ್ಬೋದು, ರಸಗೊಬ್ಬರಗಳ ಮೂಲಕ ಕೊಟ್ಟಾಗ ಕೂಡ ಅದರಲ್ಲಿ ಕೂಡ ಒಂದು ಸಾರಜನಕದ ಒಂದು ಅಂಶ ಇರುತ್ತೆ, ಅಥವಾ ಸಾರಜನಕದ ಒಂದು ಗೊಬ್ಬರ ಕೂಡ ಅದರಲ್ಲಿ ವಿಲೀನವಾಗಿರುತ್ತೆ. ಈ ಒಂದು ಸಾರಜನಕನ ಗೊಬ್ಬರಗಳಲ್ಲಿ ಅಲ್ಲದೆ ಇನ್ನು ಯಾವುದ್ರ ಮೂಲಕ ನಾವು ಕೊಡಬಹುದು ಅನ್ನುವಾಗ ಜೈವಿಕ ಗೊಬ್ಬರಗಳು ಏನ್ ಮಾಡ್ತವೆ, ಈ ಸೂಕ್ಷ್ಮಾಣು ಜೀವಿಗಳು ಜೈವಿಕ ಗೊಬ್ಬರಗಳಲ್ಲಿ ಅಂತಂದ್ರೆ ಏನು ಒಂದು ಆ ಜೈವಿಕ ಗೊಬ್ಬರಗಳಲ್ಲಿರುವಂತಹ ಸಾರಜನಕವನ್ನ ಸ್ಥಿರೀಕರಣ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳು ಏನು ವಾತಾವರಣದಲ್ಲಿ ಒಂದು 78% ಒಂದು ಸಾರಜನಕದ ಒಂದು ಏರಳವಾದ ಒಂದು ನಮಗೆ ಒಂದು ಬ್ಯಾಂಕ್ ಇದ್ದಂಗೆ ಇದೆ ಎಲ್ಲಿ ನಮ್ಮ ವಾತಾವರಣದಲ್ಲಿ. ಆ ವಾತಾವರಣದಲ್ಲಿ ಇರುವಂತಹ ಸಾರಜನಕವನ್ನ ಗಿಡಗಳ ಬೇರುಗಳಿಗೆ ಅಥವಾ ಮಣ್ಣಿಗೆ ಇದು ಸ್ಥಿರೀಕರಣ ಮಾಡಿ ಒದಗಿಸುತ್ತೆ, ಗಿಡಗಳ ಬೆಳವಣಿಗೆಗಾಗಿ ಒದಗಿಸುತ್ತೆ, ಅಥವಾ ಭೂಮಿಯಲ್ಲಿ ಇರುವಂತಹ ಇತರ ಸೂಕ್ಷ್ಮಾಣು ಜೀವಿಗಳಿಗೂ ಅವಶ್ಯಕತೆಯನ್ನ ಪೂರೈಸಕ್ಕೆ ಇದು ಸಹಾಯ ಮಾಡ್ತವೆ. ಆ ಕೆಲಸಗಳನ್ನ ನಾವಾಗ್ಲಿ ನೀವಾಗ್ಲಿ ಯಾವುದೇ ವಿಜ್ಞಾನಿಗಳಾಗ್ಲಿ ಮಾಡಕ್ ಆಗಲ್ಲ, ಆದ್ರೆ ಕಣ್ಣಿಗೆ ಕಾಣಿಸತಃ ಈ ಸೂಕ್ಷ್ಮಾಣು ಜೀವಿಗಳು ಅದರಲ್ಲೂ ಒಂದೇ ಏಕಕೋಶ ಜೀವಿಗಳಂತ ಏನ್ ಕರಿತೀವಿ, ಆ ಏಕಕೋಶ ಜೀವಿಗಳು ಈ ಒಂದು ಸಾರಜನಕವನ್ನ ಭೂಮಿಯಲ್ಲಿ ಮತ್ತು ಗಿಡಗಳ ಬೇರುಗಳಲ್ಲಿ ಸ್ಥಿರೀಕರಣ ಮಾಡುವಂತಹ ಕೆಲಸಗಳನ್ನ ಮಾಡುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮುಖ್ಯವಾಗಿ ನಾವು ಯಾವುದು ರಸಗೊಬ್ಬರಗಳ ಮೇಲೆ ನಾವು ಅವಲಂಬಿತವಾಗಿದ್ದೀವೋ ಅದನ್ನ ನಾವು ಕಡಿಮೆಗೊಳಿಸಬಹುದು. ರಸಗೊಬ್ಬರಗಳ ಒಂದು 20-25% ಭಾಗದಷ್ಟು ರಸಗೊಬ್ಬರಗಳನ್ನ ಕಡಿಮೆ ಮಾಡಿ ಈ ಒಂದು ಜೈವಿಕ ಗೊಬ್ಬರಗಳನ್ನ ಹಾಕೋದ್ರಿಂದ ನಾವು ಏನು ಸಾರಜನಕಯುಕ್ತ ರಸಗೊಬ್ಬರಗಳ ಮೇಲೆ ಅವಲಂಬಿತರಾಗಿದ್ದೀವೋ ಅದನ್ನ ನಾವು ಇಲ್ಲಿ ಕಡಿಮೆ ಮಾಡಬಹುದಾಗಿದೆ. ಹಾಗಾಗಿ ಇದು ಏನ್ ಮಾಡುತ್ತೆ, ವಾಯುಮಂಡಲದಲ್ಲಿ ಏನಿದೆ ಸಾರಜನಕನ ಹೀರ್ಕೊಂಡು ಕೊಡುತ್ತೆ. ನೆಕ್ಸ್ಟ್ ಏನ್ ಮಾಡುತ್ತೆ ಅದು ಅಂತಂದ್ರೆ ಅದರಲ್ಲೇ ಒಂದು ಪಿ, ನೆಕ್ಸ್ಟ್ ರಂಜಕ. ಈಗ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ಸಸ್ಯಗಳಿಗೆ ಪೋಷಕಾಂಶಗಳು ಬೇಕು. ಪೋಷಕಾಂಶಗಳಲ್ಲಿ 3 ವಿಧಗಳಿದ್ದಾವೆ, ಒಂದು ಪ್ರಧಾನ ಪೋಷಕಾಂಶಗಳು, ಮತ್ತೆ ಮಧ್ಯಮ ಪೋಷಕಾಂಶಗಳು, ಮತ್ತು ಲಘು ಪೋಷಕಾಂಶಗಳು. ಈ ಪ್ರಧಾನ ಪೋಷಕಾಂಶಗಳಂದ್ರೆ ಹೆಸರಿಗೆ ತಕ್ಕಂತೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅವಕ್ಕೆ ಬೇಕಾಗಿದೆ. ಮಧ್ಯಮ ಪೋಷಕಾಂಶಗಳೆಂದ್ರೆ ಪ್ರಧಾನಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಸ್ಯಗಳ ಒಂದು ಬೆಳವಣಿಗೆಗೆ ಉಪಯುಕ್ತವಾಗಿರ್ತವೆ. ಲಘು ಪೋಷಕಾಂಶಗಳಂದ್ರೆ ಅದರ ಹೆಸರಿಗೆ ತಕ್ಕಂತೆ ಅತಿ ಕಡಿಮೆ ಪ್ರಮಾಣದಲ್ಲಿ, ಅಂದ್ರೆ ಈಗ ನಾನು ಒಂದು ಊಟ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಬಾಳೆಹಣ್ಣಲ್ಲಿ ನಾವು ಊಟ ಹಾಕೊಂಡಾಗ ಎಷ್ಟು ಪ್ರಮಾಣದಲ್ಲಿ ಅನ್ನ ಹಾಕೋತೀವಿ, ಸಾಂಬಾರ್ ಹಾಕೋತೀವಿ, ಮುದ್ದೆ ಹಿಟ್ಕೋತೀವ, ಅಷ್ಟೇ ಪ್ರಮಾಣದಲ್ಲಿ ನಾವು ಪಲ್ಯ ಮತ್ತೆ ಹಪ್ಪಳಗಳನ್ನ ತಗೊಳ್ಳಲ್ಲ. ಸೊ ಈಗ ನಾವು ಮುಖ್ಯವಾಗಿ ಏನು ಈ ಅನ್ನ ಸಾಂಬಾರು ಮುದ್ದೆ ಅಥವಾ ಚಪಾತಿನ ನಾವು ಪ್ರಧಾನ ಪೋಷಕಾಂಶಗಳು ಅಂತ ಹೇಳಿದ್ರೆ ಅದರ ನಂತರ ಬರುವಂತಹ ಪಲ್ಯ ಆಗಿರ್ಬೋದು ಹಪ್ಪಳ ಆಗಿರ್ಬೋದು ಇಂಥವನ್ನ ನಾವು ಮಧ್ಯಮ ಪೋಷಕಾಂಶಗಳಂತ ಕರಿತೀವಿ. ಹಾಗೆ ಎಲೆಯ ತುದಿಯಲ್ಲಿ ಹಾಕುವಂತಹ ಉಪ್ಪು ಉಪ್ಪಿನಕಾಯಿಗಳನ್ನ ಲಘು ಪೋಷಕಾಂಶಗಳು ಅಂತ ನಾವು ಇದನ್ನ ಅರ್ಥೈಸ್ಕೋಬಹುದಾಗುತ್ತೆ. ಏನು ಹೀಗೆ ತಗೊಂಡಾಗ ಹಂಗಿದ್ರೆ ಪ್ರಧಾನ ಪೋಷಕಾಂಶಗಳಂದ್ರೆ ಏನು, ನೈಟ್ರೋಜನ್, ನೈಟ್ರೋಜನ್ ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್, ಅದರ ಜೊತೆ ಏನು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಆಮ್ಲಜನಕಗಳಿದ್ದಾವೆ. ಇವುಗಳನ್ನ ನಾವು ಪ್ರಧಾನವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಯಾಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅದನ್ನ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಪ್ರತಿಯೊಂದು ಜೀವಿಯು ಕೂಡ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಆ ಜೀವಕೋಶಗಳ ಒಂದು ಉತ್ಪಾದನೆ, ಜೀವಕೋಶಗಳ ಒಂದು ವಿಭಜನೆಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಅತಿ ಯಥೇಚ್ಛವಾಗಿ ಬೇಕಾಗಿರ್ತವೆ. ನಂತರದ ಪೋಷಕಾಂಶಗಳು ಅಥವಾ ಮಧ್ಯಮ ಪೋಷಕಾಂಶಗಳಂದ್ರೆ ನಾವು ಕ್ಯಾಲ್ಸಿಯಮು, ಮೆಗ್ನೀಷಿಯಮು, ಏನು ಸೋಡಿಯಮು, ಇವನ್ನೆಲ್ಲ ನಾವು ಮಧ್ಯಮ ಪೋಷಕಾಂಶಗಳಂತೀವಿ. ಹಾಗಿದ್ರೆ ಲಘು ಪೋಷಕಾಂಶಗಳಂದ್ರೆ ಜಿಂಕ್, ಐರನ್, ಮ್ಯಾಂಗನೀಸ್, ಕಾಪರ್, ಬೋರಾನ್ ಅಂತ ಏನ್ ಕರಿತೀವಿ, ಈ ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್ ಅಂತ ಅವುಗಳನ್ನ ನಾವು ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಈ ಒಂದು ಪೋಷಕಾಂಶಗಳ ಒಂದು ವಿಧಗಳನ್ನ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಈಗ ನಾವು ಸಾರಜನಕದ ಬಗ್ಗೆ ಮಾತಾಡ್ತಿದ್ದೀವಿ. ಜೈವಿಕ ಗೊಬ್ಬರಗಳಲ್ಲಿ ಸಾಕಷ್ಟು ವಿಧಗಳಿದ್ದಾವೆ. ಜೈವಿಕ ಗೊಬ್ಬರಗಳನ್ನ ನಾವು ಉಪಯೋಗಿಸೋದು ಒಂದು ಸಾರಜನಕನ ಸ್ಥಿರೀಕರಣ ಮಾಡೋದಕ್ಕೆ, ರಂಜಕವನ್ನ ಕರಗಿಸಿ ಕೊಡೋದಕ್ಕೆ, ಮತ್ತೆ ಒಂದು ಪೊಟ್ಯಾಶ್ನ ಅದು ಏನು ಸಾಲ್ಯುಬಲೈಸ್ ಮಾಡಿ ಕರಗಿಸಿ ಕೊಡೋದಕ್ಕೆ, ಮತ್ತೆ
ಗಿಡಗಳಿಗೆ ಬೇಕಾಗಿರುವಂತಹ ಸಸ್ಯ ಪ್ರಚೋದಕಗಳನ್ನ ಉತ್ಪಾದನೆ ಮಾಡ

ಅದಕ್ಕೆ, ಮತ್ತು ಯಾವುದೇ ಕೀಟ ರೋಗಗಳ ಬಾಧೆಯಿಂದ ಗಿಡಗಳಿಗೆ ಒಂದು ಸಂರಕ್ಷಣೆಯನ್ನ ಕೊಡ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸ್ತೀವಿ. ಹಾಗಾಗಿ ಜೈವಿಕ ಗೊಬ್ಬರಗಳನ್ನ ನೀವು ನೋಡ್ತಿರ ಹಾಗೆ, ಜೈವಿಕ ಗೊಬ್ಬರಗಳನ್ನ ನಾವು ಭೂಮಿಗೆ ಹಾಕೋದ್ರಿಂದ ಏನೆಲ್ಲ ಉಪಯೋಗಗಳಾಗಿದ್ದಾವೆ ಅಂದ್ರೆ, ಒಂದು ಜೈವಿಕ ಗೊಬ್ಬರಗಳನ್ನ ಹಾಕೋದ್ರಿಂದ ಎಲ್ಲಾ ರೀತಿಯ ಮಲ್ಟಿ ವೈಟಮಿನ್ ಟ್ಯಾಬ್ಲೆಟ್ಸ್ ಗಳನ್ನ ನೀವು ತಗೊಂಡಾಗ ಏನಾಗುತ್ತೆ, ಎಲ್ಲಾ ರೀತಿಯ ಕೆಲಸಗಳನ್ನ ಮಾಡ್ತವೆ. ಆ ರೀತಿ ಜೈವಿಕ ಗೊಬ್ಬರಗಳು ಕೆಲಸಗಳನ್ನ

ಹೋಗೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಯೂರಿಯಾ ಹಾಕೋದ್ರಿಂದ. ಜೊತೆಗೆ ಯೂರಿಯಾದಲ್ಲಿ 46% ಸಾರಜನಕ ಇದೆ 100 kg. ನಾವು ಹಾಕಿದಂತಹ 46 kg ಏನಿದೆ, 2 ಮೂಟೆ ಗೊಬ್ಬರ ಹಾಕಿದಾಗ ಅದು ಎಲ್ಲವೂ ಗಿಡಗಳಿಗೆ ಸಿಕ್ಕಿರಲ್ಲ, ಏನಾಗಿರುತ್ತೆ, ಅವು ಕೆಲವು ಹಾವಿಯಾಗಿ ಹೋಗಿರುತ್ತೆ, ಮತ್ತೆ ಒಂದು ಇದು ಬ್ಲೀಚ್ ಔಟ್ ಆಗಿ ನೀರಿನ ಜೊತೆ ಬರುತ್ತೋ ಅದು ಗಿಡಗಳಿಗೆ ಸಿಗದಂತಹ ರೂಪದಲ್ಲಿ ಹಾಳಾಗಿರುತ್ತೆ. ಹಾಗಾಗಿ 46 kg ಹೆಚ್ಚಂದ್ರೆ ನಮಗೆ 10-15 kg ಅಷ್ಟೇ ಸಾರಜನಕ ನಮ್ಮ ಗಿಡಗಳಿಗೆ ಸಿಕ್ಕಿರುತ್ತೆ ಯಾವಾಗ ಈ ಒಂದು ಯೂರಿಯಾ ಅನ್ನೋ ಒಂದು ರಸಗೊಬ್ಬರವನ್ನು ನಾವು ಉಪಯೋಗಿಸ್ತಾರೆ. ಆದ್ರೆ ಅದಕ್ಕೆ ಪೂರಕವಾಗಿ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿದಾಗ ಏನೇನಾಗುತ್ತೆ ಅನ್ನೋ ಒಂದು ಅಂಶದಲ್ಲಿ ನಾವು ನೋಡ್ಬೇಕಂದ್ರೆ ಉಪಯುಕ್ತತೆಗಳನ್ನ, ಒಂದು ಈ ಜೈವಿಕ ಗೊಬ್ಬರಗಳನ್ನ ನಾವು ಭೂಮಿಗೆ ಸೇರಿಸೋದ್ರಿಂದ ಭೂಮಿಯಲ್ಲಿ ಸಾರಜನಕವನ್ನು, ಈಗ ಉದಾಹರಣೆಗೆ ನಾನು ರೈಜೋಬಿಯಂ ಅಥವಾ ಒಂದು ಅಜೋಸ್ಪರ್ಮ್ನ ಉದಾಹರಣೆ ತಗೋತೀನಿ ಅಂದ್ರೆ ಇವು ಹೆಸರಿಗೆ ಸಾರಜನಕವನ್ನ ಸ್ಥಿರೀಕರಣ ಮಾಡುವಂತ ಸೂಕ್ಷ್ಮಾಣುಜೀವಿ. ಆದರೆ ಬರೀ ಸಾರಜನಕವನ್ನೇ ಇವು ಸ್ಥಿರೀಕರಣ ಮಾಡಲ್ಲ, ಜೊತೆಗೆ ಏನೆಲ್ಲ ಮಾಡ್ತವೆ ಅಂದ್ರೆ ಈ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸೋದ್ರಿಂದ ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡ್ತವೆ, ಮಣ್ಣಿನಲ್ಲಿ ನೀರನ್ನ ಹಿಡಿದು ಇಟ್ಟುಕೊಳ್ಳುವ ಶಕ್ತಿನ ಜಾಸ್ತಿ ಮಾಡ್ತವೆ. ಹೇಗೆ ಅಂದ್ರೆ ನಿಮಗೆ ಗೊತ್ತಿರ್ಬೋದು ಬ್ಯಾಕ್ಟೀರಿಯಾ ಮನೆಗಳಲ್ಲೆಲ್ಲರೂ ನಾವು ತರಕಾರಿಗಳು ಏನು ಅಡಿಕೆಗೆ ಬೇಕಾಗಿರುವಂತಹ ಒಂದು ವಸ್ತುಗಳನ್ನ ಉಪಯೋಗಿಸ್ಬೇಕಾದ್ರೆ ನಾರ್ಮಲ್ ಆಗಿ ನಾವೆಲ್ಲರೂ ನೋಡಿರ್ತೀವಿ ಈ ಒಂದು ಬೀನ್ಸ್ ಆಗಿರ್ಬೋದು ಕ್ಯಾರೆಟ್ ಮೇಲೆ ಗುಣ್ಣೆ ತರ ಬ್ಯಾಕ್ಟೀರಿಯಾ ಅದು ಒಂದೊಂದ್ಸರಿ ಬೆಳ್ಕೊಂಡಿರುತ್ತೆ ಹೊರಗಡೆ ಇಟ್ಟಾಗ, ಅದು ಆಗಿರ್ಬೋದು, ಅಥವಾ ಈ ಕಾಯಿ ಬ್ರೆಡ್ಗಳನ್ನ ಇಟ್ಟಾಗ ಅದ್ರ ಮೇಲೆ ಮೋಲ್ಡ್ ಅಂತ ಏನ್ ಹೇಳ್ತೀವಿ ಫಂಗಸ್ ಶಿಲೀಂಧ್ರ ಬೆಳ್ಕೊಂಡಿರುತ್ತೆ, ಒಳ್ಳೆ ಕಾಟನ್ ಥ್ರೆಡ್ಸ್ ತರ ಇರುತ್ತೆ, ಅವೆಲ್ಲ ನೋಡಿದಾಗ ಅವೆಲ್ಲವೂ ಶಿಲೀಂಧ್ರ ಮತ್ತೆ ಒಂದು ದೊಡ್ಡಾಣು ಅಥವಾ ಬ್ಯಾಕ್ಟೀರಿಯಾ ಅಂತ ಏನ್ ಕರಿತೀವಿ ಅದು. ಇವೆರಡು ಏನ್ ಮಾಡ್ತವೆ ಅಂದ್ರೆ ಒಂದು ಅದು ಸ್ಲೈಮಿಂಗ್ ನೇಚರ್ ಗುಣ್ಣೆ ತರ ಇರೋದ್ರಿಂದ ಈ ಬ್ಯಾಕ್ಟೀರಿಯಾದಲ್ಲಿ ಆ ಮಣ್ಣಿನ ಕಣಗಳನ್ನ ಇದು ಒಂದುಗೂಡಿಸಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈ ಮೈಸೀಲಿಯಂ ಶಿಲೀಂಧ್ರಗಳು ಏನು ಅದರದ್ದು ತಂತುಗಳು ಶಿಲೀಂಧ್ರದ ತಂತುಗಳು ಕೂಡ ಒಂದು ಮಣ್ಣಿನಲ್ಲಿರುವಂತಹ ಒಂದು ಗುಣಧರ್ಮಗಳನ್ನ ಇದು ಕೊಡೋದಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ಮಣ್ಣಿನ ಒಂದು ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಶಕ್ತಿಯನ್ನ ಇವು ಭೂಮಿಗೆ ಕೊಡ್ತದೆ, ಅದು ರಸಗೊಬ್ಬರದಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಂದು ಮಣ್ಣಿನ ಕಣಗಳನ್ನ ಮಣ್ಣಿನ ಫಲವತ್ತತೆನ ಹೆಚ್ಚು ಮಾಡುತ್ತೆ. ನಂತರ ಬಂದಾಗ ಬೀಜೋಪಚಾರದ ಮೂಲಕ ನಾವು ಭೂಮಿಗೆ ಹಾಕಿದಾಗ ಬೀಜದ ಮೊಳಕೆ ಬೇಗ ಹಾಕುವಂಗೆ ಶೀಘ್ರವಾಗಿ ಮೊಳಕೆ ಹಾಕೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ಗಿಡಗಳಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಬೇರು ಮತ್ತೆ ಕಾಂಡದ ಭಾಗಗಳ ಬೆಳವಣಿಗೆ ಆಗಿ ಒಂದು ಒಳ್ಳೆಯ ಇಳುವರಿ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಈ ಬೆಳವಣಿಗೆಗೆ ಬೇಕಾದಂತಹ ಪ್ರಚೋದಕಗಳು ಅಥವಾ ಹಾರ್ಮೋನ್ಸ್ಗಳಂತ ಏನ್ ಹೇಳ್ತೀವಿ ಅವುಗಳನ್ನ ಕೂಡ ಈ ಸೂಕ್ಷ್ಮಾಣುಜೀವಿಗಳು ಉತ್ಪಾದನೆ ಮಾಡ್ತವೆ. ಜೊತೆಗೆ ರಂಜಕವನ್ನ ಕೂಡ ಕರಗಿಸ್ತವೆ ಅವುಗಳು ಒಂದು ಕಿಣ್ವಗಳ ಮೂಲಕ, ಅದು ಎನ್ಸೈಮ್ಸ್ ಅಂತ ಏನ್ ಹೇಳ್ತೀವಿ ಕಿಣ್ವಗಳನ್ನ ಮೂಲಕ ಪ್ರೊಡಕ್ಷನ್ ಮಾಡೋದ್ರಿಂದ ಅದು ಎನ್ಸೈಮ್ಸ್ಗಳನ್ನ ಕೂಡ ಇದು ಕರಗಿಸಿ ಗಿಡಗಳಿಗೆ ಒದಗಿಸುತ್ತೆ. ಏನ ಇದರಲ್ಲಿ ಮುಖ್ಯ, ಮತ್ತೆ ಈ ಗಿಡಗಳಿಗೆ ಯಾವುದೇ ಒಂದು ಕೀಟ ಅಥವಾ ರೋಗದ ಬಾಧೆಯಿಂದ ಇವು ಗಿಡಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಗಿಡಗಳನ್ನ ಕಾಪಾಡ್ತವೆ. ಇಷ್ಟೆಲ್ಲ ಕೆಲಸಗಳನ್ನ ಈ ಜೈವಿಕ ಗೊಬ್ಬರಗಳು ಮಾಡ್ತವೆ. ಎಲ್ಲ ಒಂದು ಬೆಳೆಗಳಿಗೂ ನಾವು ಇದನ್ನ ಉಪಯೋಗಿಸ್ಬೋದು. ಏನು ಯಾವ ರೀತಿಯ ಜೈವಿಕ ಗೊಬ್ಬರಗಳನ್ನ ನಾವು ನೋಡ್ಬೋದು? ಒಂದು ಸಾರಜನಕ ಸ್ಥಿರೀಕರಣ ಮಾಡುವ ಸೂಕ್ಷ್ಮಾಣುಜೀವಿಗಳು, ರಂಜಕನ ಕರಗಿಸೋದು. ರಂಜಕ ಏನ್ ಮಾಡುತ್ತೆ, ನಾನು ಆಗ್ಲೇ ಹೇಳಿದೆ ಸಾರಜನಕ ಏನಾಗುತ್ತೆ ಆವಿಯಾಗ್ಬಿಡುತ್ತೆ ಇಲ್ಲ ನೀರಲ್ಲಿ ಈಚೋಟಾಗ ಹೋಗ್ಬಿಡುತ್ತೆ, ಇದ್ರು ಅದರದ್ದು ಹಣೆ ಬರಹ. ಅದೇ ರಂಜಕದ ಹಣೆ ಬರಹ ಏನಾಗುತ್ತೆ ಅಂದ್ರೆ ಭೂಮಿಗೆ ಹಾಕ ತಕ್ಷಣ ನೀವು DAP ಹಾಕಿ, ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಆದ್ರೂ ಹಾಕಿ, ಅಥವಾ ಸ್ಟ್ರೈಟ್ ಫರ್ಟಿಲೈಸರ್ಸ್ ಆದ್ರೂ ಹಾಕಿ, 10-26 ಹಾಕಿ, ಇನ್ಯಾವುದೇ DAP ರಂಜಕ ಇರುವಂತಹ ಒಂದು ರಸಗೊಬ್ಬರಗಳನ್ನ ನೀವು ಭೂಮಿಗೆ ಹಾಕಿದಾಗ ಅದು ಮಣ್ಣಿಗೆ ಹೋಗಿ ಬೇರೆ ಸಿಗದ ರೂಪಕ್ಕೆ ಘನೀಕೃತಗೊಂಡು ಸೇರ್ಕೊಬಿಡುತ್ತೆ. ಅದರಲ್ಲಿ ಗಿಡಗಳಿಗೆ ಸಿಗೋದೇ ಅತಿ ಕಡಿಮೆ ಪ್ರಮಾಣದಲ್ಲಿ, ಉಳಿದಿದ್ದೆಲ್ಲ ಹೋಗಿ ಭೂಮಿಯಲ್ಲಿ ಬೇರೆ ರೂಪಕ್ಕೆ ಅದು ಮಾರ್ಪಾಡಾಗ್ಬಿಡುತ್ತೆ. ಅದನ್ನ ಕರಗಿಸುವಂತಹ ಕೆಲಸಗಳನ್ನ ಸೂಕ್ಷ್ಮಾಣುಜೀವಿಗಳು ಮಾಡ್ತವೆ. ನಂತರ ಪೊಟ್ಯಾಶ್ ಕೂಡ ಏನಾಗುತ್ತೆ, ಈ ಒಂದು ಮಣ್ಣಿನ ಕಣಗಳು ಏನ್ ಕ್ಲೇ ಮಿನರಲ್ಸ್ ಅಂತ ಏನ್ ಹೇಳ್ತೀವಿ ಅದ್ರ ಮಧ್ಯೆ ಹೋಗಿ ಸೇರ್ಕೊಂಡಿರುತ್ತೆ, ಅದನ್ನ ಅದರಿಂದ ರಿಲೀಸ್ ಮಾಡಿ ತೆಗೆದುಕೊಂಡಂತ ಕೆಲಸವನ್ನು ಮಾಡುವಂತಹ ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಮತ್ತೆ ರೋಗ ಮತ್ತೆ ಕೀಟಗಳನ್ನ ನಿಯಂತ್ರಣ ಮಾಡುವಂತಹ ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಅದರ ಜೊತೆಗೆ ಒಂದು ಪ್ರಚೋದಕಗಳನ್ನ ಉತ್ಪಾದನೆ ಮಾಡುವಂತಹ ಸೂಕ್ಷ್ಮಾಣುಜೀವಿಗಳ ಜೊತೆಗೆ ಗೊಬ್ಬರಗಳನ್ನ ಶೀಘ್ರವಾಗಿ ಕಳಿಸೋದು ಒಂದು ತುಂಬಾ ಮುಖ್ಯವಾದ ಪ್ರಕ್ರಿಯೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಏನ್ ಮಾಡ್ತವೆ ಈ ಜೈವಿಕ ಗೊಬ್ಬರಗಳಲ್ಲಿ ಸಾರಜನಕ ಸ್ಥಿರೀಕರಣ ಮಾಡೋದ್ರಲ್ಲಿ ಮುಖ್ಯವಾಗಿ ರೈಸೋಬಿಯಂ, ಆಸ್ಟ್ರೋಬ್ಯಾಕ್ಟ್ರೋ, ಅಜೋಸ್ಪರ್ಲಮ್, ಗ್ಲುಕನಾಸ್ಟ್ರೋಬ್ಯಾಕ್ಟ್ರನ್ನ ಬೇರೆ ಬೇರೆ ರೀತಿಯ ಒಂದು ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಏನ್ ಮಾಡ್ತವೆ ಇವು ರೈಸೋಬಿಯಂ? ರೈಸೋಬಿಯಂ ಬಗ್ಗೆ ಸಾಕಷ್ಟು ಎಲ್ಲರಿಗೂ ಮಾಹಿತಿ ಇರುತ್ತೆ. ಏನು ರೈಸೋಬಿಯಂ? ದ್ವಿದಳ ಧಾನ್ಯಗಳಲ್ಲಿ ಇದು ಸಾರಜನಕವನ್ನ ಸ್ಥಿರೀಕರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ರೈಸೋಬಿಯಂ ದ್ವಿದಳ ಧಾನ್ಯಗಳಲ್ಲಿ ಬಿಟ್ಟು ಬೇರೆ ಏಕದಳ ಧಾನ್ಯಗಳಲ್ಲಿ ಇದು ಅಷ್ಟು ಕೆಲಸ ಮಾಡಲ್ಲ. ದ್ವಿದಳ ಧಾನ್ಯಗಳಲ್ಲಿ ನೀವು ನೋಡಿರಬಹುದು ಬೇರು ಗಂಟುಗಳನ್ನ ಇದು ನಿರ್ಮಾಣ ಮಾಡುತ್ತೆ. ಆ ಬೇರು ಗಂಟುಗಳಲ್ಲೇ ನಾನು ಮೊದಲನೇದಾಗಿ ಹೇಳಿದಾಗ ಸಾರಜನಕ ನಮ್ಮ ವಾತಾವರಣದಲ್ಲಿ ಸಾಕಷ್ಟಿದೆ ಅಂತ ಹೇಳಿದೆ. ಆ ಸಾಕಷ್ಟು ಇರುವಂತಹ ವಾತಾವರಣದಲ್ಲಿರೋ ಸಾರಜನಕನ ಗಿಡಗಳ ಮೂಲಕ ಗಿಡಗಳಿಗೆ ಒದಗಿಸೋ ಕೆಲಸನ ಈ ರೈಸೋಬಿಯಂ ಮಾಡುತ್ತೆ. ಅದೇ ರೀತಿ ಆಸ್ಟ್ರೋಬ್ಯಾಕ್ಟರ್
ಎಲ್ಲ ರೀತಿಯ

ಫಾರೆಸ್ಟ್ರಿ ಸ್ಪೀಶೀಸ್ ಆಗಿರ್ಬೋದು, ತೋಟಗಾರಿಕೆ ಬೆಳೆಗಳು, ಎಲ್ಲ ರೀತಿಯ ಬೆಳೆಗಳಿಗೂ ಈ ಆಸ್ಟ್ರೋಬ್ಯಾಕ್ಟರ್ನ ನಾವು ಸಾರಜನಕವನ್ನು ಸ್ಥಿರೀಕರಣ ಮಾಡೋದಕ್ಕೆ ಉಪಯೋಗಿಸ್ಬೋದು. ಅದೇ ರೀತಿ ಅಜೋಸ್ಪೈರ್ಲಮು ಮತ್ತೆ ಗ್ಲುಕನೋಸಿಟೋಬ್ಯಾಕ್ಟರ್, ಇದನ್ನ ಸಾಮಾನ್ಯವಾಗಿ ನಾವು ಗ್ಲುಕನೋಸಿಟೋಬ್ಯಾಕ್ಟರ್ನ ಮುಖ್ಯವಾಗಿ ನಾವು ಶುಗರ್ ಕೇನ್ ಅಥವಾ ಕಬ್ಬಿಗಾಗಿ ಉಪಯೋಗಿಸ್ತೇವೆ. ಗ್ಲುಕನೋ ಗ್ಲುಕೋಸ್ ಹೆಚ್ಚು ಇರುವಂತಹ ಒಂದು ಬೆಳೆಗಳಿಗೆ ಇದು ಅತಿ ಒಂದು ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಹಂತದಕ್ಕೂ ಕೂಡ ನಾವು ಗ್ಲುಕನೋಸಿಟೋಬ್ಯಾಕ್ಟರ್ನ ಉಪಯೋಗಿಸ್ಬೋದು. ಭತ್ತದಲ್ಲಿ ಇದು ಹೆಚ್ಚಾಗಿ ಯಾಕಿದೆ, ಇದು ಒಂದು ತನ್ನ ಒಂದು ಬೆಳವಣಿಗೆನ ಚೆನ್ನಾಗಿ ಕಾಣಬಹುದು ಅಂತಂದ್ರೆ, ನಾವು ಭತ್ತನ ನಮ್ಮ ಮಂಡ್ಯ ಇಲ್ಲೆಲ್ಲ ಒಳ್ಳೆ KRS ನೀರಿದೆ ಅಂತ ಹೇಳಿ ಚೆನ್ನಾಗಿ ನೀರು ಉಪಯೋಗಿಸ್ಕೊಂಡು ನಿಂತ ನೀರಲ್ಲಿ ನಾವು ಭತ್ತನ ಬೆಳೆಯೋದ್ರಿಂದ ನಿಲ್ಲಿಸಿ ನೀರನ್ನ ನಿಲ್ಲಿಸಿ ಭತ್ತನ ಬೆಳೆಯೋದ್ರಿಂದ ಏನಾಗುತ್ತೆ, ಲೋಲ್ಯಾಂಡ್ ಏರಿಯಾದಲ್ಲಿ ಈ ಅಜೋಸ್ಪೈರ್ಲಮು ಅಂತ ಏರಿಯಾದಲ್ಲಿ ಉಸಿರಾಟ ಆಮ್ಲಜನಕದ ಒಂದು ಚಲನೆ ಕಡಿಮೆ ಇರುತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ತನ್ನ ಒಂದು ಕೆಲಸನ ಮಾಡುವಂತ ಒಂದು ಶಕ್ತಿನ ಹೊಂದಿರುವಂತದ್ದು, ಸಶಕ್ತವಾಗಿರುವುದು ಅಂತಂದ್ರೆ ಅಜೋಸ್ಪೈರ್ಲಮ್. ಹೀಗೆ ನೀಲಿ ಹಸಿರು ಪಚ್ಚೆ ಅಥವಾ ಅಜೋಲನ ನೀವು ಭತ್ತದ ಗದ್ದೆಗಳನ್ನು ನೋಡಿರ್ತೀರಾ, ಪಾಚಿ ತರ ಎಲ್ಲ ಕಡೆ ಬೆಳ್ಕೊಂಡಿರುತ್ತೆ. ಇದು ಕೂಡ ಸಾಕಷ್ಟು ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ಗಿಡಗಳ ಬೇರುಗಳಲ್ಲಿ ಇದು ಸ್ಥಿರೀಕರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೀಲಿ ಹಸಿರು ಪಾಚಿಯಿಂದ ಬರೀ ಸಾರಜನಕ ಮಾತ್ರ ಅಲ್ಲ, ಏನಾಗುತ್ತೆ ಇದು ತುಂಬಾ ಬೇಗ ಬೆಳವಣಿಗೆ ಆಗೋದ್ರಿಂದ ಬೇರೆ ಯಾವುದೇ ಕಳೆಗಳು ಬರದ ಹಾಗೆ ತಾನೇ ಪೂರ್ತಿ ಜಮೀನ್ ತುಂಬಾ ಗದ್ದೆ ತುಂಬಾ ಬೆಳ್ಕೊಂಡಿರೋದ್ರಿಂದ ಬೇರೆ ಕಳೆಗಳ ನಿಯಂತ್ರಣ ಆಗುತ್ತೆ. ಒಂದು ಸಾರಜನಕ, ನೆಕ್ಸ್ಟ್ ಕಳೆ ನಿಯಂತ್ರಣ, ಮತ್ತೊಂದು ಈ ನೀರನ್ನ ಒಂದು ಸರಿ ಎಲ್ಲನೂ ಇದನ್ನ ನೀರನ್ನ ತೆಗೆದು ನಾವು ಅದನ್ನ ಏನ್ ಬೆಳೆದಿರುವಂತಹ ನೀಲಿ ಹಸಿರು ಪಾಚಿ ಅಥವಾ ಅಜೋಲನ ಭೂಮಿಗೆ ಮತ್ತೆ ನಾವು ಸೇರಿಸೋದ್ರಿಂದ ಹಸಿರೆಲೆ ಗೊಬ್ಬರ ಆಗಿ ಕೂಡ ಇದು ತನ್ನ ಕಾರ್ಯನ ನಿರ್ವಹಿಸುತ್ತೆ. ಹಾಗಾಗಿ ಇವೆಲ್ಲ ಏನು ಜೈವಿಕ ಗೊಬ್ಬರಗಳು ಕೂಡ ಸಾರಜನಕನ ಸ್ಥಿರೀಕರಣ ಮಾಡ್ತವೆ, ಜೊತೆಗೆ ರಂಜಕ ಕರಗಿಸುವಂತಹ ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ರಂಜಕನ ಕರಗಿಸಿದ್ರೆ ಸಾಕಾಗಲ್ಲ, ಅದನ್ನ ಗಿಡಗಳ ಬೇರುಗಳ ಹತ್ತಿರಕ್ಕೆ ತಗೊಳ್ಳೋ ಹೋಗುವಂತ ಕೆಲಸಗಳನ್ನ ಮಾಡುವಂತಹ ಮೈಕೋರೈಸ್ ಅಥವಾ ಬಾಮ್ ಅನ್ನೋದು ಕೂಡ ಸ್ಪೀಶೀಸ್ ಇದೆ. ಮತ್ತೆ ಸಸ್ಯ ಅದು ಏನು ಬ್ಯಾಸಿಲಸ್ ಅಂತ ಹೇಳ್ತೀವಿ, ಮತ್ತೆ ಮೈಕೋರೈಸ್ ಅದ್ರ ಜೊತೆಗೆ ಸಸ್ಯ ಬೆಳವಣಿಗೆಗೆ ಬೇಕಾಗಿರುವಂತ ಸುಡೋಮೋನಸ್ ಆಗಿರ್ಬೋದು, ಟ್ರೈಕೋಡಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಹಾಯನ ಮಾಡ್ತವೆ. ಈ ವಿವಿಧ ಜೈವಿಕ ಗೊಬ್ಬರಗಳು ಆಗ್ಲೇ ಹೇಳ್ದಂಗೆ ನಾನು ಈ ರೈಸೋಬಿಯಂನ ದ್ವಿದಳ ಧಾನ್ಯಗಳಲ್ಲಿ ಉಪಯೋಗಿಸಿದಾಗ ಈ ರೀತಿಯ ಬೇರುಗಳಲ್ಲಿ ಗಂಟುಗಳು ಬರ್ತವೆ. ಆ ಗಂಟುಗಳನ್ನ ನೀವು ಒಂದು ಚೂರು ಅಮುಕ್ಕಿ ನೋಡಿದಾಗ ನೋಡಿದ್ರೆ ಅದರಲ್ಲಿ ಒಂದು ಬಿಳಿ ತಿಳಿ ಗುಲಾಬಿ ಬಣ್ಣದ ಒಂದು ದ್ರವ ಬರುತ್ತೆ, ಅದು ರೈಸೋಬಿಯಂ ಗಂಟು ಅಂತ ನಮ್ಗೆ ಅದರಿಂದ ಗೊತ್ತಾಗುತ್ತೆ. ಈ ರೀತಿ ಗಂಟುಗಳನ್ನ ಇದು ದ್ವಿದಳ ಧಾನ್ಯಗಳಲ್ಲಿ ರೂಪಿಸೋದ್ರಿಂದ ಅದರ ಮೂಲಕ ಇದು ಸಾರಜನಕವನ್ನ ಸ್ಥಿರೀಕರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈ ಒಂದು ಕೆಲವು ಗಿಡಗಳಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ನಾವು ಏನು ಉಪಯೋಗಿಸ್ತೀವಿ, ಅದರಲ್ಲಿ ಇದು ಕಾಂಡಗಳಲ್ಲಿ ಕೂಡ ಈ ಸಸ್ಪೆನಿಯಾ ಅಂತ ಏನ್ ಕರಿತೀವಿ ಕಾಂಡಗಳಲ್ಲೂ ಕೂಡ ಇದು ಕಾಂಡಗಂಟುಗಳನ್ನ ಮಾಡಿ ಅಲ್ಲಿ ಕೂಡ ಇದು ಸಾರಜನಕವನ್ನು ಸ್ಥಿರೀಕರಣ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ಹಾಗೆ ಆಸ್ಟ್ರೋಬ್ಯಾಕ್ಟರ್ ಆಗ್ಲೇ ಹೇಳ್ದಾಗ ನಾನು ಬರೀ ಸಾರಜನಕನ ಮಾತ್ರ ಸ್ಥಿರೀಕರಣ ಮಾಡಲ್ಲ, ಸಾಕಷ್ಟು ಭೂಮಿಯ ಫಲವತ್ತತೆ, ಗಿಡಗಳ ಬೆಳವಣಿಗೆ, ರೋಗಗಳನ್ನ ನಿಯಂತ್ರಣ ಮಾಡೋದು ಎಲ್ಲ ಕೆಲಸಗಳನ್ನ ಈ ಆಸ್ಟ್ರೋಬ್ಯಾಕ್ಟರ್ ಆಗಿರ್ಬೋದು, ಈ ಅಜೋಸ್ಪೈರ್ಲಮ್ ಆಗಿರ್ಬೋದು, ಯಥೇಚ್ಛವಾದ ರಸಗೊಬ್ಬರಗಳ ಬಳಕೆಯಿಂದ ಸಾಕಷ್ಟು ಸಾರಜನಕ ರಂಜಕ ನಮ್ಮಲ್ಲಿ ಮಣ್ಣಿನಲ್ಲಿ ಜಾಸ್ತಿ ಇದೆ. ರಂಜಕ ಜಾಸ್ತಿ ಇದೆ ಅಂತಷ್ಟೇ ಎಲ್ಲಾ ರಿಪೋರ್ಟ್ಗಳಲ್ಲಿ ಏನು ಮಣ್ಣಿನ ವಿಶ್ಲೇಷಣೆ ಮಾಡಿಸಿದಾಗ ಬರ್ತಾ ಇದೆ. ಆದ್ರೆ ಅದ್ ಯಾಕೆ ಗಿಡಕ್ಕೆ ಸಿಕ್ತಿಲ್ಲ ಅನ್ನೋದು ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡಬಹುದು. ಯಾಕೆ ಅಂದ್ರೆ ಇದು ಸ್ಥಿರೀಕರಣಗೊಂಡಿರುತ್ತೆ, ಘನೀಕೃತಗೊಂಡಿರುತ್ತೆ, ಅದನ್ನ ಕರಗಿಸಿ ಕೊಡುವಂತಹ ಉಪಯುಕ್ತ ಮತ್ತೆ ಸಶಕ್ತವಾದ ದಕ್ಷ ಅಂದ್ರೆ ಚೆನ್ನಾಗಿ ಕೆಲಸ ಮಾಡುವಂತಹ ಈ ಸೂಕ್ಷ್ಮಾಣು ಜೀವಿಗಳು ಭೂಮಿಯಲ್ಲಿ ಇರಲ್ಲ. ಯಾಕೆ ಇರಲ್ಲ ಅಂದ್ರೆ ಯಥೇಚ್ಛವಾಗಿ ರಸಗೊಬ್ಬರಗಳನ್ನ ಹಾಕೋದ್ರಿಂದ, ಕೀಟನಾಶಕಗಳನ್ನ ಉಪಯೋಗಿಸೋದ್ರಿಂದ ಮಣ್ಣಿನಲ್ಲಿ ಏನ್ ಇರ್ತವೆ ಆ ಸೂಕ್ಷ್ಮಾಣು ಜೀವಿಗಳು ಸತ್ತೋಗಿದಾವೆ. ಹಾಗಾಗಿ ನಾವು ಈಗ ಜೈವಿಕ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸೋದ್ರ ಮೂಲಕ ಅವನ್ನ ಕೆಲಸಗಳನ್ನ ಮತ್ತೆ ನಾವು ಉತ್ತೇಜಿಸಬೇಕಾಗತ್ತೆ. ಹಾಗಾಗಿ ಬ್ಯಾಸಿಲಸ್ ಆಗಿರ್ಬೋದು, ಸುಡೋಮೋನಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲಾ ರೀತಿಯ ಬೆಳೆಗಳಲ್ಲೂ ಮಣ್ಣಿಗೆ ನೀವು ಒಂದ್ಸರಿ ಸೇರಿಸಿದಾಗ ಮಣ್ಣಿನಲ್ಲಿ ಏನು ಆಲ್ರೆಡಿ ಒಂದು ರಂಜಕ ಇದೆ ಅಥವಾ ಯಾವ್ದನ್ನ ನೀವು ರಸಗೊಬ್ಬರಗಳ ಮೂಲಕ ಅಥವಾ ಕೊಟ್ಟಿಗೆ ಗೊಬ್ಬರ ಮೂಲಕ ಸಾವಯವ ಗೊಬ್ಬರಗಳ ಮೂಲಕ ಪೋಷಕಾಂಶಗಳನ್ನ ಕೊಡ್ತೀರಾ, ಅದು ಸಿಗುವ ರೂಪಕ್ಕೆ ಮಾಡೋ ಕೆಲಸಗಳನ್ನ ನಮ್ಮ ಈ ಸೂಕ್ಷ್ಮಾಣು ಜೀವಿಗಳು ಮಾಡ್ತಿರ್ತವೆ. ಹಾಗೆ ಮೈಕೋರೈಸಾ ಏನಂದ್ರೆ ಈ ಒಂದು ಕೋವಿಡ್ ಅಲ್ಲಿ ಇದ್ ಬಂದಂಗೆ ವೈರಸ್ ಬಂದಂಗೆ ವೈರಸ್ಗೆ ಒಂದು ಜೀವಿ ಬೇಕು, ಹೋಸ್ಟ್ ಬೇಕು ಅದು ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ. ಇದು ಮಣ್ಣಿನಲ್ಲಿದ್ರೆ ಏನು ಕೆಲಸ ಮಾಡಲ್ಲ, ಸುಮ್ಮನೆ ಇದ್ರೆ. ಯಾವಾಗ ಗಿಡಗಳ ಬೇರುಗಳ ಒಂದು ಸಂಪರ್ಕಕ್ಕೆ ಬರುತ್ತೋ ಆಗ ಇದು ತನ್ನ ಕೆಲಸಗಳನ್ನ ಪ್ರಾರಂಭ ಮಾಡುತ್ತೆ. ಚೆನ್ನಾಗಿ ಒಂದು ಬೇರುಗಳ ಬೆಳವಣಿಗೆಗೆ ಮೊದಲನೇದಾಗಿ ಸಹಾಯ ಮಾಡುತ್ತೆ. ನಂತರ ಚೆನ್ನಾಗಿ ಬೆಳೆದಿರುವಂತಹ ಬೇರುಗಳ ಮೂಲಕ ಎಲ್ಲ ಸೂಕ್ಷ್ಮ ಏನು ಪೋಷಕಾಂಶಗಳನ್ನ ಇದು ಹೀರಿಕೊಂಡು ಗಿಡಗಳ ಇತರ ಭಾಗಗಳಿಗೆ ಇದು ಚಲಿಸೋದಕ್ಕೆ ಸಹಾಯವನ್ನ ಮಾಡುತ್ತೆ. ಈ ರೀತಿ ಮೈಕ್ರೋರೈಸ ಹಾಕಿದಂತಹ ಗಿಡಗಳ ಬೇರುಗಳ ಬೆಳವಣಿಗೆನ ನೀವು ಒಂದ್ಸರಿ ಕಿತ್ತು ಗಿಡನ ನೋಡಿದಾಗ ಅದರಲ್ಲಿರುವಂತಹ ಬೇರುಗಳ ಬೆಳವಣಿಗೆನೆ ಬೇರೆ ರೀತಿ ಇರುತ್ತೆ.
ನೀವು ಯಾವುದನ್ನೇ ಜೈವಿಕ ಗೊಬ್ಬರ ಆಗ್ಲಿ ಮೈಕ್ರೋರೈಸ್ ಆಗ್ಲಿ ಉಪಯೋಗಿಸದೆ ಬೆಳೆದ ಗಿಡಗಳಿಗೆ ಹೋಲಿಸಿದಾಗ ಅಷ್ಟೇ ನಿಮಗೆ ಅದರಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇದೆ ಅನ್ನೋದು ನಿಮಗೆ ಅರ್ಥ.

ರೈ ಕಡಿಮೆ ಸುಡೋ ಮನಸ್ನ ಎಲ್ಲ ರೈತರ ಬಾಯಲ್ಲೂ ಇದೆ. ಪ್ರತಿನಿತ್ಯ ನಮ್ಮಲ್ಲಿ ಜೈವಿಕ ಗೊಬ್ಬರಗಳ ಘಟಕ ಇದೆ, ಅದನ್ನ ಹೇಳ್ತಾನೆ. ಅಲ್ಲಿಗೆ ಬರುವಂತ ಎಲ್ಲ ರೈತರ ಬಾಯಲ್ಲಿ ಫಸ್ಟ್ ಬರೋದೇ ಟ್ರೈ ಕೊಡೋಮ ಸುಡೋ ಮನಸ್. ಏನ್ ಮಾಡ್ತವೆ ಟ್ರೈ ಕೊಡೋಮ ಸುಡೋ ಮನಸ್? ಮುಖ್ಯವಾಗಿ ಬೀಜ ಮತ್ತು ಮಣ್ಣಿನಿಂದ ಬರುವಂತಹ ರೋಗಗಳನ್ನ ಇವು ನಿಯಂತ್ರಣ ಮಾಡ್ತವೆ. ಏನು ಬೀಜದಿಂದನೂ ಬರಬಹುದು ರೋಗಗಳು, ಸೊರಗು ರೋಗ ಇದೆ, ರೂಟ್ ರಾಟ್ ಅಂತ ಏನ್ ಹೇಳ್ತೀವಿ, ಕೊಳೆ ರೋಗಗಳು, ಇವು ಸಾಮಾನ್ಯವಾಗ್ಬಿಟ್ಟಿದೆ. ನಮ್ಮಲ್ಲಿ ತರಕಾರಿ ಬೆಳೆಯೋರು, ತರಕಾರಿ ಬೆಳೆಗಾರರಾಗಿರ್ಬೋದು, ಹೂವಿನ ಬೆಳೆಗಾರರಾಗಿರ್ಬೋದು, ಸಾಕಷ್ಟು ಈ ರೀತಿಯ ಒಂದು ತೊಂದರೆಗಳನ್ನ ದಿನ ಬೆಳಗಾದ್ರೆ ಅನುಭವಿಸ್ ಅವರು ಇದರಿಂದ ತೊಂದರೆಗೊಳಗಾಗ್ತಿರೋದನ್ನ ನಾವು ನೋಡ್ತಾ ಇದ್ವಿ. ಅವುಗಳನ್ನ ನಿಯಂತ್ರಣ ಮಾಡಕ್ಕೆ ಸಾಕಷ್ಟು ಪೆಸ್ಟಿಸೈಡ್ಸ್ ಗಳನ್ನ ಇವರು ಹಾಕ್ತಾ ಇದ್ರು ಕೂಡ ಅವು ಸ್ವಲ್ಪ ಮಟ್ಟಕ್ಕೆ ನಿಯಂತ್ರಣ ಕೊಡ್ತವೆ. ಮತ್ತೆ ಇವು ಪದೇ ಪದೇ ಹಿಂದೆಯಿಂದನೇ 3 ದಿನಕ್ಕೂ 6 ದಿನಕ್ಕೂ ಕಂಟಿನ್ಯೂಸ್ ಆಗಿ ಇವರು ಕೀಟನಾಶಕಗಳನ್ನ ಅಥವಾ ಪೆಸ್ಟಿಸೈಡ್ಸ್ ಗಳನ್ನ ಹಾಕೋದ್ರಿಂದ ಅವುಗಳಿಗೆ ರೋಗಗಳ ರೋಗ ಕಾರಕಗಳು ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ. ಅವುಗಳನ್ನ ನಿಯಂತ್ರಣ ಮಾಡ್ಬೇಕು ಅಂದ್ರೆ ಈ ಟ್ರೈಕೋಡೋಮಾನಸ್ ಮನಸ್ಸು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವು ಸಸ್ಯ ಬೆಳವಣಿಗೆಗೆ ಬರೀ ರೋಗ ಮತ್ತೆ ಕೀಟ ನಿಯಂತ್ರಣ ಮಾಡೋದಲ್ದೆ ರೋಗಗಳ ನಿಯಂತ್ರಣದ ಜೊತೆಗೆ ಇವು ಸಾವಯವ ಅಂಶನ ಕೊಳಿಸೋದಕ್ಕೆ ಸಹ ಪ್ರಯತ್ನ ಪಡ್ತಿರ್ತವೆ. ಸಸ್ಯ ಬೆಳವಣಿಗೆನ ಜಾಸ್ತಿ ಮಾಡೋದಕ್ಕೆ ಕೂಡ ಸಹಾಯ ಮಾಡ್ತವೆ. ಹಾಗೆ ಬೇರೆ ರೀತಿ ರಂಜಕ ಪೊಟಾಷ್ಗಳನ್ನ ಕರಗಿಸಿ ಕೊಡೋದಕ್ಕೂ ಕೂಡ ಇವು ಸಹಾಯ ಮಾಡ್ತವೆ. ಹಾಗಾಗಿ ಟ್ರೈಕೋಡೋಮಸ್ ಸುಡೋಮೋನಸ್ ಎಲ್ಲಾ ರೀತಿಯ ಒಂದು ಬೆಳೆಗಳಿಗೂ ಕೂಡ ಅತಿ ಸೂಕ್ತವಾದ ಒಂದು ಜೈವಿಕ ಗೊಬ್ಬರಗಳಾಗಿದ್ದಾವೆ. ನಮ್ಮ ದೇಶ ಆಗ್ಲಿ ಫಸ್ಟ್ ಮನೆಯಿಂದ ಶುರು ಮಾಡೋಣ. ಮನೆಯಿಂದ ಹೊರಗೆ ಬಂದಾಗಿಂದ ದಿನನಿತ್ಯ ಎಷ್ಟು ಕಸನ ನಾವು ಹೊರಗಡೆ ಹಾಕ್ತೀವಿ, ಅದು ಮನೆಯಲ್ಲೇ ಕಸ ಆಗಿರ್ಬೋದು ಅಥವಾ ಕೃಷಿ ತ್ಯಾಜ್ಯ ಆಗಿರ್ಬೋದು, ಈ ಒಂದು ಇಂಡಸ್ಟ್ರಿಗಳಿಂದ ಬರುವಂತ ತ್ಯಾಜ್ಯಗಳಾಗಿರ್ಬೋದು, ಎಲ್ಲ ರೀತಿಯ ಒಂದು ವೇಸ್ಟ್ ಜನರೇಷನ್ ತುಂಬಾನೇ ತ್ಯಾಜ್ಯ ನಮ್ಮಲ್ಲಿ ಬರ್ತಾ ಇದೆ. ಆ ತ್ಯಾಜ್ಯವನ್ನೇ ಒಂದು ಉಪಯುಕ್ತ ಗೊಬ್ಬರವಾಗಿ ಮಾಡುವಂತಹ ಒಂದು ಕೆಲಸ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಾವು ಏನು ಹಸುಗಳಿಲ್ಲ, ನಮ್ಮಲ್ಲಿ ಗೊಬ್ಬರ ಇಲ್ಲ, ಸೆಗಣಿ ಇಲ್ಲ, ಗಂಜಲ ಇಲ್ಲ ಅಂತ ಪರದಾಡೋದಕ್ಕಿಂತ ಈ ವೇಸ್ಟ್ ಇಂದನೇ ವೇಸ್ಟ್ ಟು ವೆಲ್ತ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಒಂದು ತ್ಯಾಜ್ಯವನ್ನೇ ನಾವು ಪೂರಕವಾಗಿ ಒಳ್ಳೆಯ ಒಂದು ಉಪಯುಕ್ತ ಪೋಷಕಾಂಶಯುಕ್ತ ಪೌಷ್ಟಿಕ ಭರಿತವಾದ ಒಂದು ಸಾವಯವ ಗೊಬ್ಬರನ್ನ ಮಾಡಿಕೊಳ್ಳುವಂತಹಕ್ಕೆ ಸಹಾಯ ಮಾಡೋದು ಅಂದ್ರೆ ಮತ್ತೆ ಸೂಕ್ಷ್ಮಾಣು ಜೀವಿಗಳು. ಹಾಗಾಗಿ ಈ ಸೂಕ್ಷ್ಮಾಣು ಜೀವಿಗಳು ನೀವು ಸುಮ್ಮನೆ ಪ್ರಕೃತಿದತ್ತವಾಗಿ ಯಾವುದೇ ಕಸನ ತಿಪ್ಪೆಗೆ ಹಾಕ್ದಾಗ ಒಂದಷ್ಟು ದಿನ ಆದ್ಮೇಲೆ ಒಂದು 100 ಕೆಜಿ ಹಾಕಿದಂತ ಗೊಬ್ಬರ ಒಂದು 15-20 1 ತಿಂಗಳು 2 ತಿಂಗಳು ಒಳಗಡೆ ಅದು 25-30 ಕೆಜಿಗೆ ಬಂದಿರುತ್ತೆ. ಅಂದ್ರೆ ಕೊಳೆಯೋದಕ್ಕೆ ಒಂದು ವೇಸ್ಟ್ ನೀವು ಹಾಕಿರೋಂತ ಒಂದು ಪ್ರಕ್ರಿಯೆಗೆ ಸ್ಟಾರ್ಟ್ ಆಗಿರುತ್ತೆ. ಆ ಕೊಳೆಯೋ ಕೆಲಸನ ಈ ಸೂಕ್ಷ್ಮಾಣು ಜೀವಿಗಳು ಮಾಡ್ತಿರ್ತವೆ. ಈಗ ನ್ಯಾಚುರಲ್ ಆಗಿ ಪ್ರಕೃತಿದತ್ತವಾಗಿ ಕೆಲವು ಸೂಕ್ಷ್ಮಾಣು ಜೀವಿಗಳಿಗೆ ಕೆಲಸ ಮಾಡೋದ್ರ ಜೊತೆಗೆ ವಿ ವೇಸ್ಟ್ ಕಂಪೋಸರ್ಸ್ ಅಂತಾನೆ ಇದೆ. ಅಂದ್ರೆ ಅದ್ರ ಕೆಲಸನೇ ಕಳಿಸೋ ಪ್ರಕ್ರಿಯೆ, ತಾನು ಬೆಳೆಯೋದಕ್ಕೋಸ್ಕರನಾದ್ರೂ ಅದು ಶೀಘ್ರವಾಗಿ ಈ ಒಂದು ಕಳೆಯುವಿಕೆಯ ಒಂದು ಪ್ರಕ್ರಿಯೆಯನ್ನ ನಾವು ಸೊ ಏನಾಗ್ತಿದೆ, ಈ ಗೊಬ್ಬರ ಬಳಸೋದಕ್ಕೆ ಅಂತ ಉಪಯೋಗಿಸುವಂತ ವೇಸ್ಟ್ ಕಂಪೋಸರ್ ಗಳನ್ನ ಉಪಯೋಗಿಸೋದ್ರಿಂದ ಬೇಗನೆ ಈ ಒಂದು ಪ್ರಕ್ರಿಯೆನ ನಾವು ಸಂಪೂರ್ಣ ಮಾಡಿ ಆ ಒಂದು ತ್ಯಾಜ್ಯಗಳನ್ನ ಒಂದು ಪೌಷ್ಟಿಕಯುಕ್ತ ಗೊಬ್ಬರಗಳನ್ನಾಗಿ ಕನ್ವರ್ಟ್ ಮಾಡಿ ನಾವು ಅದನ್ನ ಗಿಡಗಳಿಗೆ ಮತ್ತೆ ಭೂಮಿಗೆ ಉಪಯೋಗಿಸೋದಕ್ಕೆ ಇದು ಸಹಕಾರಿ. ಯಾವ್ಯಾವ ರೀತಿಯಲ್ಲಿ ಜೈವಿಕ ಗೊಬ್ಬರಗಳು ಸಿಗ್ತವೆ ಅಂತಂದ್ರೆ, ಒಂದು ಘನ ರೂಪ ಅಂದ್ರೆ ಪೌಡರ್ ಫಾರ್ಮ್ ಅಥವಾ ಕ್ಯಾರಿಯರ್ ಬೇಸ್ಡ್ ಅಂತ ಏನ್ ಹೇಳ್ತೀವಿ ಆ ರೀತಿಯಲ್ಲಿ ರೂಪದಲ್ಲಿ ಕೂಡ ಸಿಗುತ್ತೆ. ಹಾಗೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಇವು ಮೂರು ಹೆಚ್ಚೆಚ್ಚವಾಗಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಇದ್ರ ಜೊತೆಗೆ ಟ್ಯಾಬ್ಲೆಟ್ ಫಾರ್ಮ್ಸ್ ಕೂಡ ಕೆಲವು ಕಂಪನಿಗಳವರು ಮಾಡಿದ್ರು. ಹಾಗಾಗಿ ಯಾವುದೇ ಒಂದು ರೂಪದ ಜೈವಿಕ ಗೊಬ್ಬರಗಳನ್ನ ನೀವು ಉಪಯೋಗಿಸೋದ್ರಿಂದ ಮಣ್ಣಿಗಂತೂ ತುಂಬಾನೇ ಒಳ್ಳೆಯ ಒಂದು ಕೆಲಸಗಳನ್ನ ಇವುಗಳು ಮಾಡ್ತದೆ. ಈಗ ನಮ್ಮಲ್ಲಿ ನಾನು ಇಸಿಫಾರ್ಮ್ ಅಲ್ಲಿ ಕೆಲಸ ಮಾಡೋದ್ರಿಂದ ಅಗ್ರಿಕಲ್ಚರ್ ಕಾಲೇಜ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಮಂಡ್ಯ, ಇಲ್ಲಿ ನಾನು ಸಹಪ್ರಾಧ್ಯಾಪಕಳಾಗಿ ಕೆಲಸ ಮಾಡ್ತಾ ಇದ್ದೇನೆ. 6-7 ವರ್ಷದಿಂದ ನಾವು ಒಂದು ಜೈವಿಕ ಗೊಬ್ಬರಗಳ ಉತ್ಪಾದನೆಯನ್ನ ಇಲ್ಲೇನೆ ಮಾಡ್ತಾ ಇದ್ದೇವೆ. ಮುಖ್ಯವಾದ ಉದ್ದೇಶ ಏನಂದ್ರೆ ಒಂದು ಉಪಯುಕ್ತವಾಗಿ ಮತ್ತೆ ಗುಣಮಟ್ಟದ ಒಂದು ಜೈವಿಕ ಗೊಬ್ಬರಗಳನ್ನ ಒಂದು ನಮ್ಮ ರೈತ ಸಮುದಾಯಕ್ಕೆ ಕೊಡಬೇಕು ಅನ್ನೋದು ಒಂದು ಒಳ್ಳೆಯ ಉದ್ದೇಶದಿಂದ ಪ್ರಾರಂಭ ಮಾಡಿದಂತಹ ಈ ಒಂದು ಉತ್ಪಾದಕ ಘಟಕದ ಮೂಲಕ ನಾವು ಘನರೂಪ ಅಂದ್ರೆ ಪೌಡರ್ ಫಾರ್ಮ್ ಮತ್ತು ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಘನರೂಪದ ಜೈವಿಕ ಗೊಬ್ಬರಗಳು 100 ರೂಪಾಯಿ ಕೆಜಿ ಹಾಗೆ, ಹಾಗೂ ದ್ರವ ರೂಪದ ಜೈವಿಕ ಗೊಬ್ಬರ ಇವುಗಳಿಂದ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿ ಬೀಜೋಪಚಾರ ಮಾಡೋದ್ರಿಂದ ಕೂಡ ಬೀಜಗಳ ಮೊಳಕೆ ಒಡೆಯುವಿಕೆ ಆಗಿರ್ಬೋದು, ಗಿಡಗಳಿಗೆ ಒಂದು ಏನೋ ನಾನು ಆಗ್ಲೇ ಹೇಳ್ದಂಗೆ ಬೀಜದಿಂದ ಮತ್ತೆ ಮಣ್ಣಿನಿಂದ ಬರುವಂತಹ ರೋಗಗಳನ್ನ ತಡೆಗಟ್ಟುವಂತಹ ಒಂದು ಶಕ್ತಿಯನ್ನ ಇದು ಬೀಜಕ್ಕೆ ಕೊಡೋದ್ರಿಂದ ಇದರ ಒಂದು ಬೆಳವಣಿಗೆಗೆ ಹಾಗೂ ಇಳುವರಿಗೆ ಕೂಡ ತುಂಬಾ ಸಹಾಯವನ್ನ ಮಾಡುತ್ತೆ. ಹೇಗೆ ಇದನ್ನ ಬೀಜೋಪಚಾರ ಮಾಡ್ಬೋದು ಅಂತಂದ್ರೆ, ನಾವು ಉದಾಹರಣೆಗೆ ನಾವು 5-10 ಗ್ರಾಂ 1 ಕೆಜಿ ಬೀಜಕ್ಕೆ ಅಂತ ಹೇಳ್ತೇವೆ. ಮೊದ್ಲೆಲ್ಲ ಇದನ್ನ ಅಂಟು ಎಲ್ಲವನ್ನ ಕರಗಿಸಿ ಅಂಟು ದ್ರಾವಣ ಮಾಡಿಕೊಂಡು ಅದನ್ನ ಬೀಜಗಳ ಮೇಲೆ ಹಾಕಿ ಮಾಡಿ ಅಂತ ಹೇಳ್ತಾ ಇದ್ರು. ಆದ್ರೆ ಅದರಿಂದ ಏನು ಅನಾನುಕೂಲ ಅಂತಂದ್ರೆ, ಮುಖ್ಯವಾಗಿ ಇದರಿಂದ ನಮ್ಗೆ ಜೈವಿಕ ಗೊಬ್ಬರಗಳಿಂದ ಹುಳಗಳು ಬರೋದು, ಏನು ಗ್ಲೂಕೋಸ್ ಮತ್ತೆ ಇದನ್ನ ಉಪಯೋಗಿಸೋದ್ರಿಂದ ಮಣ್ಣಿನಿಂದ ಹೆಚ್ಚಾಗಿ ಇದರಿಂದ ಹುಳಗಳು ಬಂದ್ಬಿಡ್ತವೆ, ಅದನ್ನ ಬೀಜಗಳನ್ನ ತಿನ್ಬಿಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಏನ್ ಮಾಡ್ತಿದೀವಿ, ಇವಾಗ ಬೀಜಗಳನ್ನ ನೀರಿನಲ್ಲಿ ನೆನೆಸಿ ಅದರಿಂದ ತೆಗೆದು ನಂತರ ಅದಕ್ಕೆ ಈ ಒಂದು
ಲಾಸ್ಟ್ ದಿನ ಮಾರನೇ ದಿನಕ್ಕೆ

0: ನಾವು ಅದನ್ನ ಬೀಜಗಳನ್ನ ನಾವು ಬಿತ್ತನೆ ಮಾಡೋದ್ರಿಂದ ಹೆಚ್ಚಿನ ಒಂದು ಅನುಕೂಲ ಇದೆ. ಈ ರೀತಿ ಬೀಜೋಪಚಾರಗಳನ್ನ ನಾವು ಮಾಡ್ಕೋಬಹುದು. ನೇರವಾಗಿ ಮಣ್ಣಿಗೆ ಕೂಡ ಹಾಕೋಬಹುದು. ನೇರವಾಗಿ ಮಣ್ಣಿಗೆ ಅಂದ್ರೆ ಒಂದ್ ಎಕರೆಗೆ ನಾವು 4 kg ಜೈವಿಕ ಗೊಬ್ಬರಗಳನ್ನ ಹೇಳ್ತೇವೆ. ಜೈವಿಕ ಗೊಬ್ಬರಗಳನ್ನ ನೀವು ಹಾಗೆ ಹರಿಸೋದಕ್ಕಿಂತ ಪೌಡರ್ ರೂಪನ್ನ ಮುಖಕ್ಕೆ ಮತ್ತೆ ಬರುತ್ತೆ, ಮತ್ತೆ ಬೇರೆ ರೀತಿಯ ಒಂದು ಸರಿಯಾಗಿ ಅಪ್ಲಿಕೇಶನ್ ಕರೆಕ್ಟ್ ಆಗಿ ಆಗಲ್ಲ ಅಂತ ಹೇಳಿ ನಾವೇನ್ ಹೇಳ್ತೀವಿ, ಒಂದ್ ಎಕರೆಗೆ ಒಂದ್ 4 kg ಅಷ್ಟು ಜೈವಿಕ ಗೊಬ್ಬರನ ತಗೊಂಡು 100 kg ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರದಲ್ಲಿ ಅಥವಾ ಏನೇ ಯಾವುದೇ ಸಾವಯವ ಗೊಬ್ಬರಗಳಲ್ಲಿ ಇದನ್ನ ಮಿಶ್ರಣ ಮಾಡಿ ನಂತರ ಅದನ್ನ ಒಂದು ವಾರ ಹಿಡಿಸೋದ್ರ ಮೂಲಕ ಮಣ್ಣಿಗೆ ಸೇರಿಸಬಹುದು ನೇರವಾಗಿ. ಈ ರೀತಿ ಮಾಡೋದ್ರಿಂದ ಈ ತರ ಮಿಕ್ಸ್ ಮಾಡಿ ಹಿಟ್ಟು ನೆರಳಿನಲ್ಲಿ ತೇವಾಂಶ ನೀವು ಕಾಪಾಡಿಕೊಂಡು ಬೆಳವಣಿಗೆ ಆಗಿರುತ್ತೆ ಜೈವಿಕ ಸೂಕ್ಷ್ಮಾಣುಜೀವಿಗಳು. ಬೇರುಪಚಾರ ಏನಂತಂದ್ರೆ, ಈ ಒಂದೊಂದ್ಸರಿ ನಾವು ಸೀಡ್ ಅನ್ನ ಉಪಚಾರ ಮಾಡಕ್ಕಾಗದೆ ನಾವು ಬಿತ್ತನೆ ಮಾಡ್ಬಿಟ್ಟಿರ್ತೀವಿ ಅಂತ ಸಮಯದಲ್ಲಿ, ಅಥವಾ ಈ ಗಿಡಗಳು ಈ ನರ್ಸರಿಗಳಿಂದ ಸಾಮಾನ್ಯವಾಗಿ ಇವುಗಳನ್ನ ತರ್ತಾರೆ ನಮ್ಮ ರೈತರು, ಹೂವಿನ ಗಿಡಗಳಾಗಿರ್ಬೋದು ಅಥವಾ ತರಕಾರಿ ಬೆಳೆಗಳನ್ನಾಗಿರ್ಬೋದು ತರ್ತಾರೆ. ಅಂತ ಸಮಯದಲ್ಲಿ ಕೂಡ ಏನ್ ಮಾಡ್ಬೋದು ನಾವು ಅಂತಂದ್ರೆ ಬೇರುಪಚಾರನ ಮಾಡೋದು. ಒಂದು ಪ್ರೋ ಟ್ರೇಗಳಲ್ಲಿ ಏನು ಟ್ರೇಗಳಲ್ಲಿ ತರ್ತಾರೆ, ಆ ಟ್ರೇಗಳಿಗೆ ನಾವು ಒಂದು 1/2 liter ಒಂದು 10 liter ನೀರು ಜೊತೆ ಬೆರೆಸಿ ಜೈವಿಕ ಗೊಬ್ಬರನ ನೀರಿಗೆ ಇದನ್ನ ಗಿಡಗಳಿಗೆ ಹಾಕ್ಬೋದು. ಆ ಕೋಕೋ ಪಿಟ್ ಅಲ್ಲಿ ಏನ್ ಬರುತ್ತೆ ಅದನ್ನೊಂದು ಮಾಡ್ಬೋದು.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
2: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಕೇಳುಗರೇ, ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳ ಮಹತ್ವ ಕುರಿತು ಮಂಡ್ಯ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆಶಾ ಎನ್ ಎನ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
4: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
2: ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?

0: ನೀ ಸೇವಾ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತೆಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739713111, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739713111.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಈಗ ನೋಂದಣಿ ಮಾಡಿಕೊಳ್ಳಿರಿ.
1: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
2: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ವೀರ ಮಾತೆಯರ ಕುರಿತು ಮಂಡ್ಯದ ಮಾಂಡವ್ಯ ಕಾಲೇಜ್ ಆಫ್ ಎಜುಕೇಷನ್ನ ಸಹಾಯಕ ಪ್ರಾಧ್ಯಾಪಕರಾದ ಪ್ರದೀಪ್ ಪೀರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 15ನೇ ತಾರೀಕು ತಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯ ಸ್ವತಂತ್ರಗೊಂಡಂಥ ದಿನ ಆಗಸ್ಟ್ 15. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವತಂತ್ರ ದೊರಕಿದಂಥ ದಿನ. ಆಗಸ್ಟ್ 15ಕ್ಕೆ ಸ್ವತಂತ್ರಗೊಂಡು 79 ವರ್ಷಗಳು ಪೂರೈಸ್ತಾ ಇದ್ದೀವಿ. ಈ ಒಂದು 79 ವಸಂತಗಳನ್ನು ಪೂರೈಸುತ್ತಿರುವಂಥ ನಾವು ಭಾರತೀಯರು ಎಲ್ಲೋ ಒಂದು ಕಡೆ ನಮಗೆ ಸ್ವತಂತ್ರವನ್ನು ದೊರಕಿಸಿಕೊಟ್ಟಂಥ ಮಹಾನೀಯರ ಬಗ್ಗೆ, ಅವರು ಮಾಡಿದಂಥ ತ್ಯಾಗ ಬಲಿದಾನದ ಬಗ್ಗೆ, ಅವರು ಮಾಡಿದಂಥ ಹೋರಾಟದ ಬಗ್ಗೆ ನಾವೆಲ್ಲೋ ಒಂದು ಕಡೆ ಮರಿತಾ ಇರುವಂಥದ್ದು ಒಂದು ವಿಷಯವಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಾದರೂ ಸಹ ನಾವು ಮತ್ತೊಮ್ಮೆ ನಮ್ಮ ಸ್ವತಂತ್ರ ಹೋರಾಟದ ಒಂದು ಮೆಲುಕನ್ನು ಹಾಕುವಂಥದ್ದು ನಾವೆಲ್ಲ ಭಾರತೀಯರಿಗೆ ಕರ್ತವ್ಯವಾಗಿದೆ. ನಮಗೆ ಭಾರತಕ್ಕೆ ಸ್ವತಂತ್ರ ಕೊಡಬೇಕಾದ್ರೆ ಯಾರೆಲ್ಲ ಮಹಾನ್ ನಾಯಕರು ಅಂತೇಳಿ ಕರೆಸ್ಕೊತಾ ಹೋಗ್ತೀವಲ್ಲ, ಅವರು ಎಲ್ಲ ಯಾವ ರೀತಿ ಹೋರಾಟವನ್ನು ಮಾಡಿದರು, ಹೇಗೆಲ್ಲ ಚಳುವಳಿಗಳನ್ನು ಮಾಡಿದರು, ಬೃಹತ್ತಾಕಾರವಾಗಿ ನಮ್ಮಲ್ಲಿ ನೆಲೆಯೂರಿದಂಥ ಬ್ರಿಟಿಷರನ್ನು ನಮ್ಮ ರಾಷ್ಟ್ರದಿಂದ ಮತ್ತೊಮ್ಮೆ ಹಿಮ್ಮೆಟ್ಟಿಸಬೇಕಾದ್ರೆ ಹೇಗೆ ತೀವ್ರತರವಾದಂಥ ಚಳುವಳಿಗಳನ್ನು ಪ್ರಾರಂಭ ಮಾಡಿದ್ರು, ಮತ್ತು ಆ ಸಂದರ್ಭದಲ್ಲಿ ಎಲ್ಲ ಭಾರತೀಯರನ್ನು ಒಗ್ಗೂಡಿಸಿ ಸಂಘಟಿಸಿ ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ರು, ಈ ಒಂದು ವಿಚಾರಗಳನ್ನು ನೋಡ್ತಾ ಹೋದರೆ ಭಾರತಕ್ಕೆ 1947 ಸ್ವತಂತ್ರ ದೊರಕಿದರೂ ಸಹ ಅದು ಒಂದು ವರ್ಷದಲ್ಲಾಗಲಿ ಅಥವಾ ಒಂದು ಹೋರಾಟದ ಫಲವಾಗಿ ನಮಗೆ ಸುಲಭವಾಗಿ ಭಾರತಕ್ಕೆ ಸ್ವತಂತ್ರ ಬರಲಿಲ್ಲ. ಸ್ವತಂತ್ರ ಕೊಡಬೇಕಾದ್ರೆ ಸುದೀರ್ಘ ಹೋರಾಟವನ್ನು ಮಾಡಬೇಕಾಗಿತ್ತು. ಹಲವಾರು ಮಹನೀಯರು ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸ್ಕೊಳ್ಬೇಕಾಗಿತ್ತು. ಅವರದೇ ಆದಂಥ ಒಂದು ಚಳುವಳಿಕೆ ಮೂಲಕ ಬ್ರಿಟಿಷರಿಗೆ ವಿರುದ್ಧ ಹೋರಾಡಬೇಕಾಗಿತ್ತು. ಸುಮಾರು ನಾಯಕರು ಸ್ವತಂತ್ರ ಹೋರಾಟಗಾರರಾಗಿ ನೇತೃತ್ವವನ್ನು ವಹಿಸಿಕೊಂಡು ಹೋರಾಟವನ್ನು ಪ್ರಾರಂಭ ಮಾಡಿ ತೀವ್ರತರವಾದ ಚಳುವಳಿಯನ್ನು ಮಾಡಿ ಲಕ್ಷಾಂತರ ಮಂದಿಯನ್ನು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮಗೆ ಸ್ವತಂತ್ರವನ್ನು ದೊರಕಿಸಿಕೊಂಡಂಥದ್ದು ನಮ್ಮ ಇತಿಹಾಸದ ಪುಟದಲ್ಲಿ ಅವಿಸ್ಮರಣೀಯವಾಗಿ ನೆಲೆಸಿರುವಂಥ ವಿಷಯವಾಗಿದೆ. ನಾನು ಮೊದಲೇ ಹೇಳಿದೆ, ಸ್ವತಂತ್ರ ಅನ್ನುವಂಥದ್ದು ಒಂದು ದಿನವಾಗಲಿ ಒಂದು ಹೋರಾಟದಿಂದಾಗಲಿ ನಮಗೆ ದೊರಕಲಿಲ್ಲ. ಅಷ್ಟು ಸುಲಭ ತೂತಲ್ಲ ನಮಗೆ ಭಾರತಕ್ಕೆ ಸ್ವತಂತ್ರ. ಸುದೀರ್ಘ 90 ವರ್ಷಗಳ ಹೋರಾಟದ ಫಲ ನಮಗೆ ಸ್ವತಂತ್ರ ದೊರಕಿರುವಂಥದ್ದು. 1857 ಒಂದು ಸಿಪಾಯಿ ದಂಗೆ ಅನ್ನುವಂಥದ್ದು ನಮ್ಮ ಭಾರತ ಸ್ವತಂತ್ರ ಹೋರಾಟಕ್ಕೆ ಸ್ವತಂತ್ರಗೊಳ್ಳಕ್ಕೆ ಅದೊಂದು ಮುಂಚೂಣಿ ಅನ್ನುವಂಥದ್ದು. ಆ ಒಂದು ಘಟನೆ ಮುಂಚೂಣಿಯಲ್ಲಿ ನಿಲ್ಲುವಂಥ ಅಂದು 1857 ಪ್ರಾರಂಭವಾದಂಥ ಸ್ವತಂತ್ರ ಹೋರಾಟ ಚಳುವಳಿ ಸುದೀರ್ಘ 90 ವರ್ಷಗಳ ಕಾಲ ಹಲವಾರು ಚಳುವಳಿಯ ಮೂಲಕ ಹಲವಾರು ನಾಯಕರು ನೇತೃತ್ವ ವಹಿಸಿಕೊಂಡು ನಮಗೆ 1947 ಸ್ವತಂತ್ರವು ದೊರಕಿಸಿಕೊಡ್ತಾರೆ. ಅಂಥ ಮಹಾನೀಯರನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುವಂಥದ್ದು, ಮತ್ತೊಮ್ಮೆ ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಅವರು ಕೊಟ್ಟಂಥ ತ್ಯಾಗ ಇರ್ಬೋದು, ಬಲಿದಾನ ಇರ್ಬೋದು, ಏಕೆಂದರೆ ಅವರು ಲಕ್ಷಾಂತರ ಮಂದಿ ಲಕ್ಷಾಂತರ ದೇಶಭಕ್ತರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸಾವಿರಾರು ಮಂದಿ ಪ್ರಾಣವನ್ನೇ ಕಳೆದುಕೊಂಡಂಥದ್ದು, ಲಕ್ಷಾಂತರ ಮಂದಿ ಬ್ರಿಟಿಷರ ಶಿಕ್ಷೆಗೆ ಗುರಿಯಾಗಿರುವಂಥದ್ದು, ಲಾಠಿ ಏಟನ್ನು ತಿಂದಿರುವಂಥದ್ದು, ಬೋಟಿನಿಂದ ವಧಿಸಿಕೊಂಡು

ನೀಡುವಂಥದ್ದು, ಉಂಡೇಟು ತಿಂದಿರುವಂಥದ್ದು, ನೇಣಿಗೆ ಹಾಕಿರುವಂಥದ್ದು, ಸೆರೆಮನೆ ವಾಸವನ್ನು ಅನುಭವಿಸಿರುವಂಥದ್ದು, ಹಲವಾರು ಹಿಂಸೆಯನ್ನು ಬ್ರಿಟಿಷರಿಂದ ಪಡೆದಿರುವಂಥದ್ದು, ಈ ರೀತಿಯ ಹೋರಾಟದ ಫಲವಾಗಿ ನಮ್ಮ ರಾಷ್ಟ್ರಕ್ಕೆ 1947 ಸ್ವತಂತ್ರ. ಈ ಸಂದರ್ಭದಲ್ಲಿ ಆ ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡಂಥ ಮಹನೀಯರುಗಳು ಯಾರು, ಏನೆಲ್ಲ ಚಳುವಳಿಗಳ ಮೂಲಕ ನಮಗೆ ಬ್ರಿಟಿಷರಿಗೆ ಚಾಟಿಯನ್ನು ಬೀಸಿ ನಮಗೆ ಸ್ವತಂತ್ರವನ್ನು ದೊರಕಿಸಿಕೊಟ್ರು, ಯಾರೆಲ್ಲ ಪ್ರಮುಖ ನಾಯಕರು ಇದ್ದಾರೆ. ನಾವು ಇತಿಹಾಸವನ್ನು ಓದುವಂಥ ಸಂದರ್ಭದಲ್ಲಿ ಕೆಲವೇ ಕೆಲವೊಂದು ಮಹಾನ್ ನಾಯಕರುಗಳು ಮಾತ್ರ ಇತಿಹಾಸದ ಹೋರಾಟಗಾರರು ಅಂತೇಳಿ ಓದ್ತಾ ಹೋಗ್ತೀವಿ. ಇಷ್ಟೇ ಅಲ್ಲದೆ ಹಲವಾರು ಲಕ್ಷಾಂತರ ಮಂದಿ ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು, ಎಷ್ಟೋ ಮಂದಿ ಈ ಹೋರಾಟದಿಂದ ಇತಿಹಾಸದಲ್ಲಿ ನಾವು ಮತ್ತೊಮ್ಮೆ ಅವರನ್ನು ಪುನರ್ ನೋಡ್ತಾ ಇಲ್ಲ, ಅವ್ರು ಪುನರ್ ಓದ್ತಾ ಇಲ್ಲ, ಎಷ್ಟೋ ಮಂದಿ ಹಂಗೆ ನಶಿಸಿ ಹೋಗಿದ್ದಾರೆ. ಹಾಗಾಗಿ ಆ ರೀತಿ ಪ್ರಮುಖವಾಗಿ ನಾವು ಯಾರನ್ನು ನೆನೆಸ್ಕೊಳ್ತಾ ಹೋಗ್ತೀವಿ, ಇನ್ನೂ ಎಷ್ಟು ಮಂದಿ ನಮಗೆ ಈ ಹೋರಾಟದಲ್ಲಿ ಭಾಗಿಯಾಗಿ ಸ್ವತಂತ್ರ ದೊರಕಿಸಿಕೊಟ್ಟರು ಸಹ ಈ ಒಂದು ಇತಿಹಾಸದ ಪುಟದಲ್ಲಿ ಅವರ ಹೆಸರುಗಳು ಇನ್ನೂ ಅಜರಾಮರಾಗಿ ಯಾಕೆ ಉಳಿತಾ ಇಲ್ಲ, ಈ ಎಲ್ಲ ವಿಚಾರಗಳನ್ನ ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಹೋದಾಗ, ಮೊದಲಿಗೆ ಪ್ರಮುಖವಾಗಿ ಹೋರಾಟಗಾರರು ಅಂತೇಳಿ ಯಾರೆಲ್ಲ ಕರೀತಾ ಹೋಗ್ತೀವಿ ಅದನ್ನು ನೋಡಿ, ತದನಂತರ ಯಾರೆಲ್ಲ ಹೋರಾಟಗಾರರು ಈ ಹಿನ್ನೆಲೆಯಾಗೆ ಇದ್ದಾರೆ, ಅವರ ಒಂದು ಹೋರಾಟ ಹೇಗಿತ್ತು, ಅದಲ್ಲದೆ ಕರ್ನಾಟಕದಲ್ಲೂ ಸಹ ಕರ್ನಾಟಕದ ನೂರಾರು ಮಂದಿಗಳು ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದರು. ಅವರಲ್ಲಿ ಪುರುಷರು ಹೋರಾಟಗಾರರಿದ್ದರು, ಮಹಿಳಾ ವೀರ ಹೋರಾಟಗಾರರಿದ್ದರು. ಅವರುಗಳ ಬಗ್ಗೆನೂ ಸಹ ಈ ಒಂದು ಸಂದರ್ಭದಲ್ಲಿ, ಈ ಸ್ವತಂತ್ರಗೊಳ್ಳುವಂಥ ಈ ಒಂದು ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಅವ್ರ ಬಗ್ಗೆ ನೆನಪು ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅವರಲ್ಲಿ ನಾವು ಪ್ರಮುಖವಾಗಿ ನೋಡುವಂಥ ಮಹನೀಯರನ್ನು ನೋಡಿದಾಗ, ನಾವೆಲ್ಲರಿಗೂ ಗೊತ್ತಿರುವ ಹಾಗೆ ಬ್ರಿಟಿಷರ ವಿರುದ್ಧ ಶಾಂತಿ ಮತ್ತು ಅಹಿಂಸೆಯ ಒಂದು ತತ್ವದ ಮೂಲಕ ಸ್ವತಂತ್ರವನ್ನು ದೊರಕಿಸಿಕೊಟ್ಟಂಥ ಮುಂಚೂಣಿ ನಾಯಕ ಅಂತೇಳಿ ಕರೆಸ್ಕೊಳ್ಳುವಂಥ, ಮಹಾತ್ಮ ಅಂತೇಳಿ ಕರೆಸ್ಕೊಳ್ಳುವಂಥ ಮಹಾತ್ಮ ಗಾಂಧೀಜಿಯವರು, ಬಾಪೂಜಿ ಮಹಾತ್ಮ ಗಾಂಧೀಜಿಯವರು ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಭೂಮಿ ಇರುವವರೆಗೂ, ಭಾರತದ ಇತಿಹಾಸದ ಭೂಮಿ ಇರುವವರೆಗೂ ಅವರ ಹೆಸರು ಅಜರಾಮರ. ಏಕೆಂದರೆ ಅವರು ಮಾಡಿದಂಥ ಅಪಾರವಾದಂಥ ಹೋರಾಟದ ಫಲವಾಗಿ ನಮಗೆ ಸ್ವತಂತ್ರ ಗೊಂಡಂತೆ. ಅವರ ಜೊತೆಯಲ್ಲಿ ಉಳಿದಾಗೆ ನೋಡಿದಾಗ ಸುಭಾಷ್ ಚಂದ್ರ ಬೋಸ್, ನೇತಾಜಿ ಅಂತೇಳಿ ಕರೆಯುವಂಥ ಸುಭಾಷ್ ಚಂದ್ರ ಬೋಸ್ರವರು, ಭಗತ್ ಸಿಂಗ್ರವರು, ಸರ್ದಾರ್ ವಲ್ಲಭಾಯಿ ಪಟೇಲ್ರವರು, ಏನು ನಾವು ಉಕ್ಕಿನ ಮನುಷ್ಯ ಅಂತೇಳಿ ಕರಿತಾ ಹೋಗ್ತೀವಲ್ಲ, ಆ ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ಇರ್ಬೋದು, ಬಾಲ ಗಂಗಾಧರನಾಥ ತಿಲಕ್ರವರಿರ್ಬೋದು, ಚಂದ್ರಶೇಖರ್ ಆಜಾದ್ರವರು ಇರ್ಬೋದು, ಜವಾಹರ್ಲಾಲ್ ನೆಹರೂರವರು ಇರ್ಬೋದು, ಮಂಗಲ್ ಪಾಂಡೆರವರು ಇರ್ಬೋದು, ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರೋರಿರ್ಬೋದು, ಹರಡೇಕರ್ ಮಂಜಪ್ಪ ಇರ್ಬೋದು, ಗಂಗಾಧರ ರಾವ್ ದೇಶಪಾಂಡೆ ಇರ್ಬೋದು, ಹೀಗೆ ಹಲವಾರು ಮಹಾನ್ ನಾಯಕರನ್ನು ನಾವು ಈ ಪ್ರಮುಖ ನಾಯಕರು ಅಂತೇಳಿ ನೋಡ್ತಾ ಹೋಗ್ತೀವಿ. ಇವರಲ್ಲದ ಹಲವಾರು ಸಾಕಷ್ಟು ಮಂದಿ ಹೋರಾಟಗಾರರಿದ್ದಾರೆ, ಅವರನ್ನು ಸಹ ಇವತ್ತು ನೋಡ್ತಾ ಹೋಗೋಣ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ ಯಾರೆಲ್ಲ ಹೋರಾಟವನ್ನು ಮಾಡಿದರು, ಅವರಲ್ಲಿ ಮಹಿಳಾ ಹೋರಾಟಗಾರರ್ಯಾರು, ಆ ಮಹಿಳಾ ಹೋರಾಟಗಾರರ ಬಗ್ಗೆ ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ. ನಮ್ಮ ಕರ್ನಾಟಕದಲ್ಲಿ ಪಾಲ್ಗೊಂಡಂಥ ವೀರ ಮಹಿಳೆಯರು, ನಮ್ಮ ಕರ್ನಾಟಕದಿಂದ ಸ್ವತಂತ್ರ ಚಳುವಳಿಗೆ ಧುಮುಕಿದಂಥ ವೀರ ಮಹಿಳೆಯರು ಯಾರು, ಯಾವ ರೀತಿ ಅವರು ಹೋರಾಟವನ್ನು ಮಾಡಿದರು, ಹೇಗೆಲ್ಲ ತಮ್ಮ ದೇಶಭಕ್ತಿಯನ್ನು ಪ್ರದರ್ಶಿಸಿ ಹೇಗೆಲ್ಲ ಹೋರಾಟವನ್ನು ಮಾಡಿ ತೊಂದರೆಯನ್ನು ಒಳಪಟ್ಟು ನಮ್ಮ ಸ್ವತಂತ್ರದಲ್ಲಿ ದಿಟ್ಟದ ಒಂದು ತನವನ್ನು ತೋರಿದಂಥ ನಮ್ಮ ಮಹಿಳಾ ಹೋರಾಟಗಾರರು ಯಾರು ಅಂತೇಳಿ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಅನೇಕ ವೀರ ಮಹಿಳೆಯರು ತಮ್ಮ ಪ್ರಾಣ ತ್ಯಾಗ ಮತ್ತು ಹೋರಾಟದ ಮೂಲಕ ಮಹತ್ವದ ಕೊಡುಗೆಯನ್ನು ನೀಡ್ತಾ ಹೋಗ್ತಾರೆ. ಅಂಥ ಕರ್ನಾಟಕದ ವೀರ ಮಹಿಳೆಯರು ಯಾರು ಅಂತೇಳಿ ನೋಡಿದಾಗ, ರಾಣಿ ಲಕ್ಷ್ಮೀಬಾಯಿ, ಸರೋಜಿನಿ ನಾಯ್ಡು, ಉಮಾಬಾಯಿ ಕುಂದಾಪುರ, ಕರ್ನಾಟಕದ ಮಹಿಳೆಯರ ಬಗ್ಗೆ ಮಾತನಾಡ್ತಾ ಇರೋದು. ಹಾಗಾಗಿ ಕಮಲಾದೇವಿ ಚಟ್ಟೋಪಾಧ್ಯಾಯ,

ಕುಮಾರಿ ಸಿದ್ದಮ್ಮ, ಯಶೋದಮ್ಮ ದಾಸಪ್ಪ, ಗೌರಮ್ಮ ವೆಂಕಟರಾಮಯ್ಯ, ಟಿ ಸುನಂದಮ್ಮ, ಕೃಷ್ಣಾಬಾಯಿ ಪಂಜೇಕರ, ಹೀಗೆ ಹಲವಾರು ಕರ್ನಾಟಕದ ವೀರ ಮಹಿಳೆಯರನ್ನು ನೋಡ್ತಾ ಹೋಗ್ತೀವಿ. ಈ ಮಹಿಳೆಯರಲ್ಲಿ ಪ್ರಥಮವಾಗಿ ಕಿತ್ತೂರು ರಾಣಿ ಚೆನ್ನಮ್ಮದ ಬಗ್ಗೆ ಈ ಯಾವ ರೀತಿ ಈ ಒಂದು ಹೋರಾಟವನ್ನು ಮಾಡಿದ್ರು ಅಂತೇಳಿ ನೋಡ್ತಾ ಹೋದಾಗ, ಕರ್ನಾಟಕದ ಕಿತ್ತೂರು ರಾಜಪ್ರಭುತ್ವದ ರಾಣಿಯಾಗಿದ್ದರು. ತಮ್ಮ ಪ್ರಾಬಲ್ಯದ ಮೇಲೆ ನಿಯಂತ್ರಣ ಉಳಿಸಿಕೊಳ್ಳಲು ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಬಂಡಾಯದ ಸಶಸ್ತ್ರ ಪ್ರತಿರೋಧವನ್ನು ನಡೆಸಿದರು. ಅವರು ಮೊದಲ ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯವನ್ನು ಸೋಲಿಸಿ ಹಿಮ್ಮೆಟ್ಟಿಸಿದರು. ಆದರೆ ದುರದೃಷ್ಟವಶಾತ್ ಎರಡನೇ ಯುದ್ಧದ ನಂತರ ಬ್ರಿಟಿಷರಿಗೆ ಬ್ರಿಟಿಷರ ಸೈನ್ಯದ ವಿರುದ್ಧ ಹೋರಾಡಿ ಸೆರೆಯಾಳಾಗಿ ನಿಧನರಾದರು. ಆದ್ದರಿಂದ ನಮ್ಮ ಕರ್ನಾಟಕದ ಕಿತ್ತೂರು ರಾಜಪ್ರಭುತ್ವದ ರಾಣಿಯಾಗಿದ್ದಂಥ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ಬ್ರಿಟಿಷ್ ವಸಾಹತು ಶಾಹಿಗಳ ವಿರುದ್ಧ ಕಿತ್ತೂರು ಪಡೆಗಳನ್ನು ಮುನ್ನಡೆಸಿ ಮೊದಲ ಮತ್ತು ಕೆಲವೇ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾಗಿ ಅವರು ಕರ್ನಾಟಕದ ಸ್ವತಂತ್ರ ಹೋರಾಟದಲ್ಲಿ ಮೊದಲ ವೀರ ಮಹಿಳೆಯರಾಗಿ ನಾವು ನೋಡ್ತಾ ಹೋಗ್ತೀವಿ. ಇವರು ಒಬ್ಬರು. ಮತ್ತೊಬ್ಬರು ಉಮಾಬಾಯಿ ಕುಂದಾಪುರರವರು. ಇವರ ಹೆಸರು ಯಾವುದೇ ಇತಿಹಾಸದ ಹೋರಾಟದಲ್ಲಿ ನಾವು ನೋಡುವುದು ವಿರಳ. ಇವರು ಸಹ ಕರ್ನಾಟಕದವರಾಗಿದ್ದು ಬ್ರಿಟಿಷರ ವಸಾಹತು ಶಾಹಿ ವಿರುದ್ಧ ಸಕ್ರಿಯವಾಗಿ ಚಳುವಳಿಯಲ್ಲಿ ಭಾಗವಹಿಸಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಂಥ ವೀರ ಮಹಿಳೆಯಾಗಿದ್ದಾರೆ. ಹುಬ್ಬಳ್ಳಿಯನ್ನು ಕೇಂದ್ರವಾಗಿಟ್ಟುಕೊಂಡು ಸ್ವತಂತ್ರ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಇವರು ಹಿಂದೂಸ್ತಾನಿ ಸೇವಾದಳದ ಮಹಿಳಾ ವಿಭಾಗದ ಮುಖ್ಯಸ್ಥರಾಗಿದ್ದರು. ಇವರು ಹೋರಾಟವನ್ನು ಜಾಗೃತಗೊಳಿಸಬೇಕು ಅಂತೇಳಿ ಮನೆ ಮನೆಗೆ ತೆರಳಿ, ಪ್ರತಿ ಮನೆ ಮನೆಗೂ ತೆರಳಿ ಮಹಿಳೆಯರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸುವ ಮೂಲಕ ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದಂಥ ಒಬ್ಬ ವೀರ ಮಹಿಳೆ ಉಮಾಬಾಯಿ ಕುಂದಾಪುರರವರು. ಇವರು ಸಹ ನಾವು ಕರ್ನಾಟಕದ ಸ್ವತಂತ್ರ ಹೋರಾಟಗಾರರ ವೀರ ಮಹಿಳೆಯರಲ್ಲಿ ಪ್ರಮುಖ ಸ್ಥಾನದಲ್ಲಿ ನಿಲ್ಲುವಂಥವರು ಅಂತೇಳಿ ನಾವು ಹೇಳ್ಬೋದು. ಹಾಗೆಯೇ ಮತ್ತೋರ್ವ ವೀರ ಮಹಿಳೆಯರು ನೋಡಿದಾಗ ಕರ್ನಾಟಕದ ವೀರ ಮಹಿಳೆಯರಲ್ಲಿ ಅದರಲ್ಲೂ ಗಾಂಧೀಜಿಯವರ ಜೊತೆ ಕ್ವಿಟ್ ಇಂಡಿಯಾ ಚಳವಳಿ ಇರ್ಬೋದು, ಉಪ್ಪಿನ ಸತ್ಯಾಗ್ರಹ ಚಳವಳಿಯಲ್ಲಿ ಭಾಗವಹಿಸಿ ಜೈಲುವಾಸವನ್ನು ಅನುಭವಿಸಿದಂಥ ವೀರ ಮಹಿಳೆಯರಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯರು ಒಬ್ಬರು. ಸಾಮಾನ್ಯವಾಗಿ ಇವರ ಹೆಸರನ್ನು ನಾವೆಲ್ಲೂ ಕೇಳಿರಕ್ಕಿಲ್ಲ. ನಾನು ಮೊದಲೇ ಹೇಳಿದಾಗೆ ಗಾಂಧೀಜಿಯವರ ಜೊತೆಯಲ್ಲಿ ಇವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂಥ ವೀರ ಮಹಿಳೆ. ಇವರು ಮೂಲತಃ ಮಂಗಳೂರಿನಲ್ಲಿ ಜನಿಸಿದವರು. ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹ ಇರ್ಬೋದು, ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆಯನ್ನು ಅನುಭವಿಸಿದಂಥ ವ್ಯಕ್ತಿ. ನಂತರ ದಿನಗಳಲ್ಲಿ ಭಾರತೀಯರ ಕರಕುಶಲ ವಸ್ತುಗಳ ಪುನರುಜ್ಜೀವನಕ್ಕೆ ಅಪಾರವಾದಂಥ ಕೊಡುಗೆಯನ್ನು ನೀಡಿದಂಥ ಒಬ್ಬ ವೀರ ಮಹಿಳೆ ನಮ್ಮ ಕರ್ನಾಟಕದವರು. ಹಾಗೆ ಮತ್ತೊಬ್ಬರು ನೋಡಿದಾಗ ಬಳ್ಳಾರಿ ಸಿದ್ದಮ್ಮ ಅಂತೇಳಿ, ಮತ್ತೊಬ್ಬರು ಬಳ್ಳಾರಿ ಸಿದ್ದಮ್ಮ, ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ ಕರ್ನಾಟಕದ ಮತ್ತೋರ್ವ ಮಹಿಳೆ ಬಳ್ಳಾರಿ ಸಿದ್ದಮ್ಮ. ಮೈಸೂರು ಸಂಸ್ಥಾನದಲ್ಲಿ ನಡೆದ ಅರಕಲಗೂಡು ಚಳವಳಿ, ಮೈಸೂರು ಪ್ರಾಂತ್ಯದ ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಹೊಂದಿಕೊಟ್ಟಂತೆ ನಡೆದಂಥ ಒಂದು ಚಳವಳಿ ಅರಕಲಗೂಡು ಚಳವಳಿ ಅಂತೇಳಿ. ಮತ್ತು ಧ್ವಜ ಸತ್ಯಾಗ್ರಹದಲ್ಲಿ ಪ್ರಮುಖವಾಗಿ ಇವರ ಪಾತ್ರ ಬಹುಮುಖ್ಯವಾಗಿತ್ತು. ಅರಕಲಗೂಡು ಚಳವಳಿ ಎನ್ನುವಂಥದ್ದು ಮತ್ತು ಧ್ವಜ ಸತ್ಯಾಗ್ರಹ ಎನ್ನುವ ಒಂದು ದಲ್ಲಿ ಇವರ ಪಾತ್ರ ಬಹುಮುಖ್ಯವಾದಂಥ ಪಾತ್ರ. ಈ ಎರಡು ಚಳವಳಿಯಲ್ಲಿ ಇವರು ಭಾಗವಹಿಸಿದರ ಪರವಾಗಿ ಇವರಿಗೆ ಕಠಿಣವಾದ ಶಿಕ್ಷೆ ಮತ್ತು ಜೈಲುವಾಸವನ್ನು ಅನುಭವಿಸಬೇಕಾಗಿತ್ತು. ಆದರೂ ಸಹ ಎದೆಗುಂದದೆ ಬಳ್ಳಾರಿ ಸಿದ್ದಮ್ಮರವರು ಈ ಒಂದು ಕಠಿಣ ಶಿಕ್ಷೆ ಅಥವಾ ಜೈಲುವಾಸ ಅನುಭವಿಸಿದರೂ ಸಹ ಧೈರ್ಯವಾಗಿ ಬ್ರಿಟಿಷರ ದಬ್ಬಾಳಿಕೆಯನ್ನು ಎದುರಿಸಿದ

ಅಂತ ವೀರ ಮಹಿಳೆಯರಲ್ಲಿ ಬಳ್ಳಾರಿ ಸಿದ್ದಮ್ಮರವರು ಸಹ ಒಬ್ಬರಾಗಿದ್ದಾರೆ. ಅವರನ್ನು ಸಹ ನಾವು ಈ ಒಂದು ಕರ್ನಾಟಕದ ವೀರ ಹೋರಾಟ ಮಹಿಳೆಯರಲ್ಲಿ ಸ್ಮರಿಸಿಕೊಳ್ಳುವಂಥ ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿ ಇವರಿಗೂ ಸಹ ಒಂದು ಸ್ಥಾನವನ್ನು ದೊರಕಿಸಿಕೊಡ್ಬೇಕಾಗ್ತದೆ. ಯಾರು? ಬಳ್ಳಾರಿ ಸಿದ್ದಮ್ಮ ಅನ್ನುವಂಥ ವ್ಯಕ್ತಿ. ಇವೆಲ್ಲ ನೋಡ್ತಾ ಇದ್ರೆ ನಮ್ಮ ವೀರ ಮಹಿಳೆಯರು ಕರ್ನಾಟಕದಲ್ಲಿ ಬ್ರಿಟಿಷರ ಒಂದು ವಿರುದ್ಧವಾಗಿ ಧೈರ್ಯ ಪ್ರದರ್ಶನವನ್ನು ತೋರಿದಂಥವರು, ಬ್ರಿಟಿಷರ ವಿರುದ್ಧ ದಿಟ್ಟತನದ ಹೆಜ್ಜೆಯನ್ನು ಇಟ್ಟಂಥವರು, ಹಲವಾರು ಚಳುವಳಿಗಳಲ್ಲಿ ಭಾಗವಹಿಸಿ ಎದೆಗುಂದದೆ ಏನೆಲ್ಲ ಶಿಕ್ಷೆಯನ್ನು ಬ್ರಿಟಿಷರು ಕೊಟ್ಟಿದ್ದರೂ ಸಹ ಹೋರಾಟವನ್ನು ಮಾಡಿ ಇತಿಹಾಸದ ಪುಟಗಳಲ್ಲಿ ತಮ್ಮದೇ ಆದಂಥ ಒಂದು ಛಾಪವನ್ನು ಮೂಡಿಸುವಂಥ ಮಹನೀಯರು ಅಂತೇಳಿ ಕರಿತಾ ಹೋಗ್ಬೋದು. ಬಳ್ಳಾರಿ ಸಿದ್ದಮ್ಮ ನಂತರ ಮತ್ತೋರ್ವ ಒಬ್ಬ ವೀರ ಮಹಿಳೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಯಶೋಧರಮ್ಮ ದಾಸಪ್ಪ ಅಂಥೇಳಿ, ಮತ್ತೋರ್ವ ವೀರ ಕರ್ನಾಟಕದ ಮಹಿಳಾ ಹೋರಾಟಗಾರರಲ್ಲಿ ಒಬ್ಬರು ಯಾರಪ್ಪ ಅಂದರೆ ಯಶೋಧಮ್ಮ ದಾಸಪ್ಪ ಅಂಥೇಳಿ. ಇವರು ಸಹ ಮೈಸೂರು ಭಾಗದ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥವರು, ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಸ್ವತಂತ್ರ ಹೋರಾಟಗಾರರು, ಸಮಾಜ ಸುಧಾರಕರು. ನಮಗೇನು ಮಂಡ್ಯ ಜಿಲ್ಲೆಯ ಶಿವಪುರದಲ್ಲಿ ನಡೆದಂಥ ಸತ್ಯಾಗ್ರಹ ಇರ್ಬೋದು ಸೇರಿದಂತೆ ಹಲವಾರು ಚಳುವಳಿಗಳಲ್ಲಿ ಭಾಗವಹಿಸಿರುವಂಥವರು. ನೋಡಿ, ಅಂದಿನ ಕಾಲದಲ್ಲಿ ನಮಗೆ ಮಹಿಳೆಯರು ಸಕ್ರಿಯರಾಗಿ ಜಾಗೃತರಾಗಿ ಬ್ರಿಟಿಷರ ವಿರುದ್ಧ ಚಳುವಳಿಗಳಲ್ಲಿ ಮನೆಯನ್ನು ತೊರೆದು ಬಂದು ದಿಟ್ಟದನದ ಪ್ರದರ್ಶನವನ್ನು ತೋರಿ ಹೋರಾಟವನ್ನು ಪಾಲ್ಗೊಡ್ತಾರೆ, ಸಕ್ರಿಯವಾಗಿರ್ತಾರೆ. ಅದರ ಜೊತೆಗೆ ಉಳಿದಂಥ ಮಹಿಳೆಯರನ್ನು ಸಂಘಟಿಸುವಂಥ ಕೆಲಸವನ್ನು ಮಾಡ್ತಾರೆ ಯಶೋಧಮ್ಮ. ಹಾಗಾಗಿ ಯಶೋಧಮ್ಮ ದಾಸಪ್ಪರವ್ರನ್ನ ಈ ಒಂದು ಮಹಿಳಾ ಕರ್ನಾಟಕದ ಹೋರಾಟಗಾರರಲ್ಲಿ ಒಬ್ಬರಂತೇಳಿ ನೋಡ್ಬೋದು. ಅವರ ವಿಶೇಷ ಏನು? ಇವರು ಸಹ ಮಹಿಳೆಯರನ್ನು ಜಾಗೃತಿಗೊಳಿಸುವಂಥದ್ದು, ಸ್ವತಂತ್ರ ಚಳುವಳಿಗೆ ಅವರನ್ನು ಸಕ್ರಿಯರಾಗಿ ಮಾಡುವಂಥದ್ದು, ಅವರ ವಿರುದ್ಧ ಒಂದು ಸಂಘಟಿತರಾಗುವಂತೆ ಮಾಡುವಂಥದ್ದು, ಜಾಗೃತರಾಗಿ ಮಾಡುವಂಥದ್ದು, ಈ ರೀತಿಯ ಕೆಲಸವನ್ನು ಯಶೋಧಮ್ಮ ದಾಸಪ್ಪರವರು ಮಾಡ್ತಾ ಹೋಗ್ತಾರೆ. ಹೀಗಾಗಿ ಇವರು ಸಹ ನಮ್ಮ ಕರ್ನಾಟಕದ ಓರ್ವ ದಿಟ್ಟ ಹೋರಾಟಗಾರರಲ್ಲಿ, ಮಹಿಳಾ ಹೋರಾಟಗಾರರಲ್ಲಿ ಒಬ್ಬರು ಅಂತೇಳಿ ನಾವು ನೋಡ್ಬೋದು. ತದನಂತರ ಮತ್ತೊಬ್ಬ ಮಹಿಳಾ ಹೋರಾಟಗಾರರನ್ನು ನೋಡಿದಂಥ ಸಂದರ್ಭದಲ್ಲಿ ಗೌರಮ್ಮ ವೆಂಕಟರಾಮಯ್ಯರವರು, ಗಾಂಧೀಜಿಯವರು ಕರೆ ಕೊಟ್ಟಂತಹ, ನಾವು ನೋಡ್ತಾ ಇದ್ದೀವಲ್ಲ ನಮ್ಮ ಭಾರತಕ್ಕೆ ಸ್ವತಂತ್ರವನ್ನು ಗಾಂಧೀಜಿಯವರ ನೇತೃತ್ವದಲ್ಲಿ ತಂದುಕೊಟ್ಟು ಅಂತೇಳಿ ನಾವು ನೋಡ್ತಾ ಹೋಗ್ತೀವಲ್ಲ, ಆ ಗಾಂಧೀಜಿಯವರು ಒಂದು ಕಡೆ ಕರೆಯನ್ನು ಹೋಗ್ಬಿಡ್ತಾರೆ, ಕರೆಯನ್ನು ಕೊಡ್ತಾರೆ, ತೆರಿಗೆ ನಿರಾಕರಣೆ ಮಾಡಬೇಕು, ಬ್ರಿಟಿಷರು ಕೊಡುವಂಥ ತೆರಿಗೆಯನ್ನು ಕಟ್ಟದೆ ಅಂತೇಳಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಕರೆಗೆ ಹೋಗೊಟ್ಟು ತೆರಿಗೆ ನಿರಾಕರಣೆ ಅಭಿಯಾನವನ್ನು ಯಶಸ್ವಿಯಾಗಿ ಮುನ್ನಡೆಸಿದವರು ಯಾರಪ್ಪ, ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರು ಯಾರಪ್ಪ ಅಂದರೆ ಗೌರಮ್ಮ ವೆಂಕಟರಾಮಯ್ಯರವರು. ತೆರಿಗೆ ನಿರಾಕರಣೆ ಅಭಿಯಾನವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾರೆ. ಇದು ಗಾಂಧೀಜಿಯವರು ಸ್ವತಃ ಇವರ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಗಾಂಧೀಜಿಯವರಿಂದ ನಮ್ಮ ಕರ್ನಾಟಕದ ಗೌರಮ್ಮ ವೆಂಕಟರಾಮಯ್ಯರವರು ಒಂದು ಮೆಚ್ಚುಗೆಗೆ ಪಾತ್ರರಾಗ್ತಾ ಹೋಗ್ತಾರೆ. ಅವರು ಕರೆಗೊಟ್ಟಂಥ, ಅವರ ಕರೆಗೆ ಹೋಗ್ಬಿಟ್ಟು ಕರ್ನಾಟಕದಲ್ಲಿ ತೆರಿಗೆ ನಿರಾಕರಣೆಯನ್ನು ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಇವರು ಸಹ ಈ ಸ್ವತಂತ್ರ ಚಳವಳಿಯಲ್ಲಿ ಪ್ರಮುಖರು ಅಂಥೇಳಿ ನಾವು ನೋಡ್ಬೋದು. ಹಾಗೆ ಮತ್ತೋರ್ವರು ಟಿ ಸುನಂದಮ್ಮ ಅಂಥೇಳಿ ಮತ್ತೋರ್ವ ವೀರ ಮಹಿಳೆಯರನ್ನು ನಾವು ಕರ್ನಾಟಕದವರಾಗಿ ನೋಡ್ಬೋದು. ತಾಂಡೂರು ಪ್ರದೇಶದಲ್ಲಿ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ತಾಂಡೂರು ಎಂಬ ಪ್ರದೇಶದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಯುವಕರನ್ನು ಮತ್ತು ಮಹಿಳೆಯರನ್ನು ಪ್ರೇರೇಪಿಸಿದ ಪ್ರಮುಖ ನಾಯಕಿ ಯಾರು? ಟಿ ಸುನಂದಮ್ಮರವರು. ಏನು ತಮ್ಮ ತಾಂಡೂರು ಪ್ರದೇಶ ಇದೆಯೋ ಆ ತಾಂಡೂರು ಪ್ರದೇಶದ ಸುತ್ತಮುತ್ತಲ ಇರುವಂಥ ಯುವಕರನ್ನು ಮಹಿಳೆಯರನ್ನು ಪ್ರೇರೇಪಿಸುವಂಥದ್ದು ಕೆಲಸದಲ್ಲಿ ಪ್ರಮುಖವಾದಂಥ ಸ್ಥಾನವನ್ನು, ನಾಯಕ ಸ್ಥಾನವನ್ನು, ನಾಯಕಿ ಸ್ಥಾನವನ್ನು ಪಡೆದಂಥವರು ನಮ್ಮ ಸುನಂದಮ್ಮರವರು. ಏಕೆಂದರೆ ಅವತ್ತು ನಾವು ಸಂಘಟಿತರಾಗಬೇಕಾಗಿತ್ತು, ಯುವಕರನ್ನು ಸ್ವತಂತ್ರ ಚಳವಳಿಗೆ ಸಂಘಟನಾಗಿ ಮಾಡಬೇಕಾಗಿತ್ತು, ಮಹಿಳೆಯರನ್ನು ಸಂಘಟನೆಯನ್ನಾಗಿ ಮಾಡಬೇಕಾಗಿತ್ತು, ಮಹಿಳೆಯರನ್ನು ಯುವಕರನ್ನು ಬ್ರಿಟಿಷ್

ಸಾಬೀತುಗೊಳಿಸಬೇಕಾಗಿತ್ತು. ಆ ಕೆಲಸ ಜವಾಬ್ದಾರಿಯನ್ನ ನಮ್ಮ ಕರ್ನಾಟಕದವರಾದಂಥ ಟಿ ಸುನಂದಾಮರವರು ವಹಿಸ್ಕೊಂಡಿದ್ದರು. ಈ ಬ್ರಿಟಿಷರ ವಿರುದ್ಧ ಚಳುವಳಿಯಲ್ಲೂ ಸಹ ಭಾಗವಹಿಸಿದರು. ಆ ಚಳುವಳಿಯಲ್ಲಿ ಭಾಗವಹಿಸಿದ ಪ್ರಯುಕ್ತ ಇವರಿಗೆ ಅಪಾರವಾದಂಥ ದಂಡ ಮತ್ತು ಜೈಲು ಶಿಕ್ಷೆಯನ್ನು ಸಹ ಅನುಭವಿಸ್ತಾ ಹೋಗ್ತಾರೆ. ಸ್ವತಂತ್ರ ಇತಿಹಾಸದ ಪುಟದಲ್ಲಿ ಸುನಂದಾಮರವರು ಬ್ರಿಟಿಷರಿಂದ ಶಿಕ್ಷೆಗೆ ಒಳಗಾಗ್ತಾರೆ, ದಂಡನೆಗೆ ಒಳಗಾಗ್ತಾರೆ. ಆದ್ದರಿಂದ ಟಿ ಸುನಂದಾಮರವರನ್ನು ಸಹ ಮಹಿಳಾ ಹೋರಾಟಗಾರರಲ್ಲಿ ಪ್ರಮುಖರಲ್ಲಿ ಒಬ್ಬರು ಅಂತೇಳಿ ನಾವು ನೋಡ್ಬೋದು. ಹಾಗೆ ಮತ್ತೋರ್ವ ಮಹಿಳಾ ಹೋರಾಟಗಾರರನ್ನು ನೋಡಿದಂಥ ಸಂದರ್ಭದಲ್ಲಿ ಕೃಷ್ಣಾಬಾಯಿ ಪಂಜೇಕರ ಅನ್ನುವಂಥವ್ರು, ಇವರು ಯಾವ ರೀತಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದರು, ಇವರ ಒಂದು ಸ್ವತಂತ್ರ ಹೋರಾಟದ ಒಂದು ಪಾತ್ರ ಏನು, ಹೇಗಿತ್ತು ಅಂತೇಳಿ ನೋಡಿದಾಗ ಇವರು ಒಂದು ವಿಶೇಷವಾದಂಥದ್ದು, ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಇವರು ಉತ್ತರ ಕರ್ನಾಟಕದಲ್ಲಿ ಬರುವಂಥವರು. ಉತ್ತರ ಕರ್ನಾಟಕದಲ್ಲಿ ವಿದೇಶಿ ವಸ್ತುಗಳ ಬಹಿಷ್ಕಾರ ಏನು, ನಾವು ಅಂದಿನ ಕಾಲದಲ್ಲಿ ವಿದೇಶಿ ವಸ್ತುಗಳು ಮಾರಾಟ ಆಗ್ತಿತ್ತು, ಆ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸ್ಬೇಕು ಅಂತೇಳಿ ಜಾಗೃತಿ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ, ಜಾಗೃತಿಯನ್ನು ಮೂಡಿಸ್ತಾ ಹೋಗ್ತಾರೆ. ಕಡಾಖಂಡಿತವಾಗಿ ತಿರಸ್ಕಾರ, ಉತ್ತರ ಕರ್ನಾಟಕದಲ್ಲಿ ವಿದೇಶಿ ವಸ್ತುಗಳು ಬಹಿಷ್ಕಾರ ಮಾಡಿದಂಥದ್ದು, ದಿಟ್ಟತನದ ಒಂದು ಪ್ರದರ್ಶನವನ್ನು ಕೈಗೊಂಡಂಥ ವಿಶೇಷ ಮಹನೀಯರು. ಜೊತೆಗೆ ಬರೀ ವಿದೇಶಿ ವಸ್ತುಗಳ ಬಹಿಷ್ಕಾರ ಅಷ್ಟೇ ಅಲ್ಲ, ನಮ್ಮ ಖಾದಿ ಪ್ರಚಾರಕ್ಕಾಗಿ ದುಡಿದಂಥ ಹೋರಾಟಗಾರತಿ, ನಾವೇನಾವತ್ತು ಖಾದಿ ವಸ್ತುಗಳ ಉತ್ಪಾದನೆ ಮಾಡ್ತಾಯಿದ್ದೋ ಅದನ್ನೇ ಹೆಚ್ಚಿಸಬೇಕು, ಖಾದಿ ವಸ್ತುಗಳ ಮೂಲಕ ನಾವೆಲ್ಲರೂ ಜಾಗೃತರಾಗಬೇಕು ಅನ್ನುವಂಥ ಏನು ಮನೋಭಾವ ಇತ್ತು, ಗಾಂಧೀಜಿಯವರ ಕನಸೇನಿತ್ತು, ಅದರಂತೆ ಖಾದಿ ಪ್ರಚಾರಕ್ಕಾಗಿ ದುಡಿದಂಥ ಪ್ರಮುಖರಲ್ಲಿ ಪ್ರಮುಖರು ನಮ್ಮ ಕೃಷ್ಣಾಬಾಯಿ ಪಂಜೇಕರ್ ಅವರು. ಹೀಗೆ ಕರ್ನಾಟಕದಲ್ಲಿ ವಿಶೇಷವಾಗಿ ತಮ್ಮದೇ ಆದಂಥ ಸ್ವತಂತ್ರ ಹೋರಾಟದ ಚಳುವಳಿಗಳಲ್ಲಿ ವಿಭಿನ್ನವಾಗಿ ಧೈರ್ಯತನವನ್ನು ಪ್ರದರ್ಶಿಸಿದಂಥ ಮಹಿಳೆಯರಲ್ಲಿ ಈ ಪ್ರಮುಖವಾಗಿ ಹೋರಾಟಗಾರರನ್ನು ನೋಡ್ಬೋದು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಅಂದು ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕದಲ್ಲಿ ಚಳುವಳಿಗಳು ಪ್ರಾರಂಭ ಆಗಿದ್ದು, ಚಳುವಳಿಯಲ್ಲಿ ಸಕ್ರಿಯರಾಗಿ ಭಾಗವಹಿಸಿದ್ದು ಅನ್ನೋದು ಒಂದು ಭಾಗವಾದರೆ, ಅಂದಿನ ಕಾಲಘಟ್ಟದಲ್ಲಿ ಕರ್ನಾಟಕದ ಮಹಿಳೆಯರು ಸಹ ಈ ಒಂದು ಚಳುವಳಿಯಲ್ಲಿ ಧುಮುಕಿ ಹೋರಾಟದಲ್ಲಿ ಚಳುವಳಿಯಲ್ಲಿ ತಮ್ಮದೇ ಆದಂಥ ಒಂದು ಪಾತ್ರವನ್ನು ನಿರ್ವಹಿಸಿದರು ಅನ್ನುವಂಥದ್ದು ಒಂದು ಅಂಶ ಅಂತ ಹೇಳ್ತಾ ನನ್ನ ಎರಡು ವಿಚಾರವು, ಒಂದು ಸ್ವತಂತ್ರ ಹೋರಾಟದ ವಿಚಾರ, ನಂತರ ಅದರಲ್ಲಿ ವಿಶೇಷವಾಗಿ ಎರಡನೇ ಅಂಶ ನಮ್ಮ ಕರ್ನಾಟಕದ ಮಹಿಳಾ ಸ್ವತಂತ್ರ ಹೋರಾಟಗಾರರ ಬಗ್ಗೆ ತಿಳಿಸಿಕೊಳ್ಳುವಂಥದ್ದು ಒಂದು ಅಂಶವಾಗಿತ್ತು. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.

ಇದುವರೆಗೂ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ವೀರ ಮಾತೆಯರ ಕುರಿತು ಮಂಡ್ಯದ ಮಾಂಡವ್ಯ ಕಾಲೇಜ್ ಆಫ್ ಎಜುಕೇಶನ್ನ ಸಹಾಯಕ ಪ್ರಾಧ್ಯಾಪಕರಾದ ಪ್ರದೀಪ್ ಪೀರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನಗುಟ್ಟು ಕುರಿತು ಸರಗೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಚಿಕ್ಕಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಸ್ವಾಸ್ಥ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಚಿಕ್ಕಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸ್ವಾಸ್ಥ್ಯ ಜೀವನ ಗುಟ್ಟಿನ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ. ಎಲ್ಲಿಯವರು, ಯಾವ ಊರು?
4: ಚಿಕ್ಕಮ್ಮ ಅಂತ, ಡೆವಲಪುರ ಗಾಡಿ, ಸರ್ಗೂರ್ ತಾಲೂಕು. ನಾವು ಹುಟ್ಟಿದ್ದು ನಾಣಪುರ, ಬೆಳ್ಳೂರುಂಡಿ ಅಂತ ನಾಣಪುರ ಕುರುಬ್ರಾಡಿ. ನಾ ಅಲ್ಲಿಂದ ಇಲ್ಲಿ ಮದುವಾದಿ. ಕಾಡ್ಗನೆಲ್ಲ ಕಬ್ಗನೆಲ್ಲ ತಿರಿಕೊಂಡು ಈಗ ಹೆಂಗ ನಾವು ಸೌಲಭ್ಯ ಕೊಡ್ತೀರಾ ಸುಮ್ಮನೆ ಇಷ್ಟು ಮಟ್ಕಮ್ಮಿ. ಈಗ ಸೌಲಭ್ಯವೂ ಇಲ್ಲ, ನಿಮ್ ಮಾತುವಿಲ್ಲ, ಕುಂತೀವಿ. ಹಿಂಗ ಹೋದ್ರೆ ಸೊಪ್ಪಿನ ಕೊನೆ ತರ್ಬೇಕು, ತಿನ್ಬೇಕು, ಕಾಳು ಕಡಿ ಏನೂ ಇಲ್ಲ. ಹಿಂಗೆ ಇದ್ರೆ ಉಂಟು ಗೈದೇ ಇಲ್ಲ, ಇಲ್ಲ ಒಲೆ ಇದ್ದೀರ ಮನ ಮನ ಮುಂದಾಗ ನೋಡಿ ಇದನ್ನು ಒಕ್ಕ ಕುಂತೀವಿ. ಬಗ್ರೆ ತಕೊಂಡು
3: ದೇವಲಾಪುರ ಅಡಿಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರ?
4: ನಾವು ಸುಮಾರು 45 ವರ್ಷದಿಂದ ಇಲ್ಲಿ ವಾಸ ಮಾಡ್ತೀವಿ.
3: ನಿಮಗೆ ಎಷ್ಟು ವಯಸ್ಸಾಗಿದೆ?
4: 75 ಅಷ್ಟೇ. ಈಗ ದುಡ್ಡು ಬರ್ತಾ ಇಲ್ವಾ ನನಗ, ಹಿಂಗ್ ಕೂತೀನಿ ನೋಡಿ.
3: ಈಗ 75 ವರ್ಷ ಆಗಿದೆ ಅಂತ ಹೇಳಿದ್ರಲ್ಲ, ಮನೇಲಿ ಯಾರ್ಯಾರು ಇದ್ರಿ ನೀವು?
4: ಈಗ ನಾನು ನನ್ನ ಮೊಮ್ಮಗ, ಇಲ್ಲಿ ನನ್ನ ಸೊಸೆ, ನನ್ನ ಮೊಮ್ಮಕ್ಕ.
3: ಎಷ್ಟು ಜನ ಮಕ್ಕಳು?
4: ಒಂದೇ ಹುಡುಗ. ಇಲ್ಲಿ ಮದುವೆಗನ್ನಲ್ಲ ಅಮ್ಮೊಬ್ಬನೇ, ಮಾದಾ ಅಂತ ಅವನ ಹೆಸರು, ಸೊಸೆ ಹೆಸರು ಮಂಜುಳಾ ಅಂತ. ನನ್ನ ಮಗ ತೀರೋಯ್ತು, ಈಗ ಮೊಮ್ಮಗನ ಕಟ್ಕೊಂಡವನಿ. ಅಚ್ಚ ಮನೇಲಿ
3: ವಯಸ್ಸಾದ ಜೀವನ ಕಷ್ಟ ಅನಿಸ್ತಿದ್ಯಾ?
4: ಕಷ್ಟ ಅನಿಸ್ತದ ಕಣಿ ಮೇಡಮ್. ಯಾಕೆ ಅಂದ್ರ ಇಲ್ಲಿ ರೇಷನ್ ಬರ್ತೇಲ್ವಲ್ಲ, ಇನ್ನೇನ್ ಅನ್ವಸಂಗ್ ಮೇಡಮ್, ಈ ಮರ್ದೇರ್ಕೋಣ, ಏನ್ ತಿನ್ನ ಜೀವನಕ್ಕ ಇಷ್ಟೇಳಿ ಬಂದ್ರೆ ಅಲ್ಲಿ ಡಿಪೋದಲ್ಲಿ ಶಕ್ತಿ ಕೊಡ್ತಾರ, ರಾಗಿ ಕೊಡ್ತಾರ, ಇನ್ ಕಾಳು ಕಡ್ಡಿವಿಲ್ಲ, ಇನ್ನು ಏನು ಇಲ್ಲ.
3: ನಿಮ್ ಕಾಲದಲ್ಲಿ ಶಿಕ್ಷಣ ಏನಾರು ಹೋಗಿದ್ರ ನೀವು, ಸ್ಕೂಲ್ಗೆ ಏನಾರು ಹೋಗಿದ್ರ?
4: ಹೋಯ್ತಿದಿ, ಹೋಯ್ತಿದ್ದಾಗ ನನ್ನದೊಂದು ತಂಗ ಹುಟ್ಟಬಿಟ್ಟು ಆ ತಂಗ ಕರ್ಕೊಳಕ್ ಸಲುವಾಗಿ ನಮ್ ತಾಯಿ 3ನೇ ಕಳ್ಸ್ಕೊಂಡು ಓದಿ ಕಡಿ ಮೇಡಮ್, ನಮ್ ಕಾಲದಲ್ಲಿ ಇನ್ನು ಹಾಚ್ಕೋನಿಲ್ಲ, ನನ್ ತಂಗ ಕರ್ಕೊಳಕ ನಮ್ ತಾಯಿ ಉಳಿಸ್ಬಿಟ್ಟು.
3: ಅಂದ್ರೆ ಅವಾಗೂ ಶಿಕ್ಷಣ ಪದ್ಧತಿ ಇತ್ತು, ನೀವು 3ನೇ ಕ್ಲಾಸ್ ತನಕ ಹೋಗಿದ್ರಿ, ನಿಮ್ಮ ತಂಗಿ ನೋಡ್ಕೊಳಕೋಸ್ಕರ ನಿಮ್ ವಿದ್ಯಾಭ್ಯಾಸವನ್ನ ನಿಲ್ಸ್ಬಿಟ್ರಿ. ಹೇಗಿತ್ತು ಅವಾಗೊಂದು ಶಿಕ್ಷಣ, ಹೆಂಗ್ ಹೇಳ್ಕೊಡ್ತಿದ್ರು?
4: ಹಾಗಂದ್ರ ನಮ್ಗ ಅಲ್ಲಿ ಹಾಸನಲ್ಲಿ ನಮ್ಗ ಊಟ ಎಣ್ಣ ಸೋಪು ಇಲ್ಲೂ ಕೊಡ್ತಿದ್ರು, ಅಲ್ಲೂ ಸೌಲಭ್ಯ ಇತ್ತು.
3: ಯಾವ ಹಾಸ್ಟೆಲು?
4: ನಮ್ಮ ಕುರುಬ್ರಾಡಿ ಹಾಸ್ಟೆಲು.
3: ಈಗ ನೀವ್ ಯಾವ ಜನಾಂಗಕ್ಕೆ ಬರ್ತೀರಾ?
4: ನಾವು ಕುರುಬ್ರೆ,
3: ಜೇನು ಕುರುಬ ಪಂಗಡಕ್ಕೆ ಬರ್ತೀರಾ ನೀವು?
5: ಆಗ ಓದೋದೆಲ್ಲ ಯಾವ ತರ ಹೇಳ್ಕೊಡ್ತೀರ ಗೊತ್ತಾಗ್ತದೆ?
4: ಈಗ ಗೊತ್ತಾಗಲ್ಲ ಕಣಿ ಮೇಡಮ್, ಆವಾಗ ಗೊತ್ತಾಯ್ತಿತ್ತು, ಈಗ ಎಲ್ಲಾನು ಮುದ್ಕಾದ್ಮೇಲೆ ಇನ್ನೇನು ಕಲಿಯೋ ಹೇಳಿ ಮತ್ತೆ ನೀವೇ ಹೇಳ್ತೀರ ಎಲ್ಲ ಮಾತಾಡ. ಅದೊಂದು ಹೆಸರು ಮಾತ್ರ ಬರತ್ತೀನಲ್ಲ, ಅದ್ ಬಿಟ್ಟು ಯಾವ್ದು ಬರಲ್ಲ.
3: ಅಂದ್ರೆ ಈಗ್ಲೂ ಕೂಡ ಹೆಸರು ಬರೀತೀರಾ?
4: ಕತ್ನಿ ತಿದ್ದಿ ತಿದ್ದಿ ಕೊಟ್ಟ ವೈಕ ಅದ್ ನೋಡಿ ನೋಡಿ ಕಲ್ತು ಕತ್ನಿ.

0: ಈಗ ಹಿಂದಿನ ಕಾಲದಲ್ಲೆಲ್ಲ ಏನ್ ಕೆಲಸ ಮಾಡ್ತಿದ್ರಿ ನೀವು?
1: ಆಗ ಗೆಣಸು ಗಂಡ ಆಬಳ ಗಂಡ ಇನ್ನೆಲ್ಲ ತಿನ್ಕೊಂಡ್ ಜೀವನ ಮಾಡ್ತೀನಿ. ಆಬಳ ಗಂಡ ಗೆಣಸು ಮುಳುಗೆಣಸು ಅದು ತಿನ್ಕೊಂಡು ಹಂಗೆ ಕೊಟ್ಟಿಗಿತಾರ ಕಳ್ಕೊಂಡು ಜೀವನ ಮಾಡ್ತೀನಿ. ಈಗ ಏನಿಲ್ಲ, ಭಗವಂತನ ಕಟಾಸ್ತೀನಿ. ಈಗ ತಿನ್ನಕ್ ಮೂರಕ್ಕೆ ಕೊಡ್ತಾನೆ, ಏನೋ ಮಾಡ್ಕೊತೀನಿ. ಈಗ ಇನ್ನೇನು ಇಲ್ಲ,
0: ಆಗಿನ ಕೆಲಸ ಏನು ಇರ್ಲಿಲ್ಲ, ಕಾಡಿಗೆ ಹೋಗ್ತಿದ್ರಿ ಅಂತ. ಆಗೆಲ್ಲ ಕೃಷಿ

0: ಹೋದ್ರೆ ಅದು ಕುಡಿಯಕ್ಕೆ ಎಟ್ಕಿಟ್ಟಿಲ್ಲ ಹೆಂಗಸ್ತಾರ. ಈಗ ಏನು ಇಲ್ಲ, ಈಗಾರು ನಮ್ಮ ಮನೇಲಿ ಯಾರು ದೇವ್ರ ಅಂತ ಕುಡಿಯೋದಿಲ್ಲ. ನಮ್ಮ ಮನೇಲಿ ನನ್ನ ಮನೆ ಕೂಡ ಕುಡಿಯೋಣ, ಕುಡಿಯುತ್ತಿತ್ತು ಬಿಡಿಸ್ಬೇಕು ಅಂದ. ಬೇಡ ಕಣಪ್ಪ, ಬೇಡಕ್ಕ ಇರ ನೋಡ ಬೇಡ ಮಕ್ಕ ಸಾಕು ಹೋಗು ನೀನು ಅಂತ ನನ್ ಬುದ್ಧಿ ಹೇಳಿ ಅನ್ನ ಬಿಡ್ಸಾಕೊಟ್ಟು 7-8 ವರ್ಷ ಆಗೋಯ್ತು ಅಂದ್ಬಿಟ್ಟು.
1: ಹಿಂದಿನ ಕಾಲದಲ್ಲಿ ಕೂಲಿಗೆ ಹೋಗ್ತಿದ್ರಿ, ಆ ಕೂಲಿಗೆ ತಕ್ಕನಾಗೆ ಬಂದದ ಆದಾಯದಲ್ಲಿ ಒಂದು ಕುಡಿತವನ್ನ ಮಾಡಿಕೊಂಡು ಮನೆಯವರು ಜೀವನ ಮಾಡ್ತಿದ್ರಿ. ಈಗ ಎಷ್ಟು ಕೂಲಿ ಕೊಡ್ತಿದ್ರು ಅವಾಗೆಲ್ಲ?
0: ಆಗ್ಲೆಲ್ಲ ಬರೀ 150 ಅಷ್ಟೇ, 100 ರೂಪಾಯಿ ಇಲ್ಲ ಐಸೇರ್ ರಾಗಿ ಇನ್ನೇನು ಇಲ್ಲ,
2: 1-2 ರೂಪಾಯಿ
0: ಹಂಗೆಲ್ಲ ಇತ್ತು. ಈಗ ಆಗಂದ್ರೆ ಆಗ ಸಿಕ್ತಿತ್ತು, 1 ರೂಪಾಯಿ ತಕೊಂಡು ಇಷ್ಟಿಷ್ಟು ಕಳ್ಳ ಕೊಡ್ತಿದ್ರು. ಈಗೇನ್ ಕೊಟ್ಟರು, 1 ರೂಪಾಯಿ ತಕೋಗಿ ನೋಡಿ ಕಾಪೇಟ್ ಕೊಡತಾರೆ. ಈಗ 500 ರೂಪಾಯಿ ತಕೋ ಸಾಮಾನ್ ಕೇಳಿದ್ರು ಬರೋದಿಷ್ಟ ನಾಕಿ, ಈಗ ಏನ್ ಸಿಕ್ಕದ್ರೆ ಹೇಳಿ. ಈಗ 300 ರೂಪಾಯಿ ತರ್ತೀವಿ, ಈಗ 300 ರೂಪಾಯಿ ಬೆಲ್ಲ ಟೀ ಶರ್ಟ್ ಏನ, ನಮ್ಮ ಅಡಿಕೆಗೇನ, ಮಕ್ಕಳ ತಿಂಡಿಗೇನ, ಮನೆ ಸಂಸಾರ ಹೆಂಗೆ ನಡೆಸೋದು 300 ರೂಪಾಯಿ ಹೇಳಿ.
2: ಅವಾಗ ಬರ್ತಿತ್ತ?
0: ಅವಾಗ ಅಂದ್ರೆ ದುಡ್ಡು ಹಂಗೆ ಏನು ಸಾಮಾನು ಬರ್ತಿತ್ತು, ಅಗ್ಗವಾಗಿತ್ತು. ಈಗ ನಿಮ್ ಕಾಲದಲ್ಲಿ
1: ಆಗ ನಿಮ್ ಕಾಲದಲ್ಲಿ ಎಲ್ಲಾ ಸಾಮಾನು ಕೂಡ ಅಗ್ಗವಾಗಿರ್ತಿತ್ತು. ಯಾವ್ಯಾವ ಸಾಮಾನು ಕೊಂಡ್ ಕೂತಿದ್ರಿ? ಎಷ್ಟಣಿ ಇತ್ತು?
0: ಬೆಲ್ಲ ಟೀ ಸೊಪ್ಪು, ನಮ್ಮ ಅಡ್ಕೆಲ್ಲ ಹೊಗ ಸೊಪ್ಪು, ಆಮೇಲೆ ಅವ್ರ ಬೀಳಿ ಪೇಟೆ ಕುಡಿ, ಅದಕ್ಕ ಎಲ್ಲಕ್ಕೂ ಅದು 150 ಅಂದ್ರೆ ಅದು ಕ್ರೀಮಟ್ ಆಯ್ತಿತ್ತು. ಈಗ ಆಗಲ್ಲ ನೋಡಿ, ಈ ಕಾಲದಲ್ಲಿ.
1: ಈಗ ಕಾಡ್ಗೆಲ್ಲ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಆ ಕಾಡಲ್ಲಿ ಬೆಳೆಗಳನ್ನೆಲ್ಲ ಬೆಳಿತಿದ್ರ?
0: ಇಲ್ಲ ಕಣಿ ಮೇಡಮ್, ಜೆಂಟ್ಸ್ ಗಂಟ್ಗೆ ಹೋಯ್ತಿದ್ದು, ಇನ್ಯಾತ್ಕ ಹೋಯ್ತಿದ್ದು ಜೆಂಟ್ಸ್ ಕಿಕ್ಕ ಬರೋದು.
1: ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಜಮೀನ್ ಮಾಡಿದ್ರೆ ಅಲ್ಲಿ ಏನೇನ್ ಬೆಳೆ ಬೆಳಿತಿದ್ರು?
0: ಅವರು ರಾಗಿ, ಜೋಳ, ಹತ್ತಿ, ಮೀನ್ಸೇಣ್ಣು ಹಿಂಗೆಲ್ಲ ಬೆಳ್ಕೊತಿದ್ರು. ಆಗ
1: ಸಿರಿಧಾನ್ಯಗಳು, ನವಣೆ, ಸಜ್ಜೆ
0: ಹಂಗಂದ್ರೆ ನಂಗೆ ಗೊತ್ತಿಲ್ಲ ಬಿಡಿ,
2: ತಿಂತಿರ್ಲಿಲ್ವಾ?
0: ಕೊಮ್ಮನಕ್ಕಿ, ಜೋಳ ಇಷ್ಟು ಬೆಳ್ಕೊತಿದ್ರು.
1: ಊಟ ಮಾಡ್ತಿದ್ರ ಅದನ್ನ ನೀವು?
0: ಊಟ ಮಾಡ್ತೀವಿ ನೋಡಿ, ನಾವೆಲ್ಲ ಮುರ್ಕೊ ಮುರ್ಕಡೆ ಸಸಿನ ತಿಂತೀನಿ ಹೇಳಿ, ಆ ಜೋಳ ಜೋಳನ ಹಂಗ್ ಮಾಡ್ತೀನಿ. ಈಗ ನೀವು ತಿನ್ನೋದು ಹಸಿನ ತಿನ್ನಕ್ಕಾಗಲ್ಲ.
1: ಬೆಳೆದಿದ್ ಬೆಳೆಗಳನ್ನ ನಾವು ಮಾರ್ಕೆಟ್ ಇತ್ತವಾಗ ಮಾರಕ್ಕೆ
0: ಎಲ್ಲಿ ಬೆಳೆ ತಿನ್ನು ಮೇಡಮ್, ಹಂಗು ಹಿಂಗೆ ಆಗ್ಲೂ ಏನ್ ಬೆಳ್ಕ ತಿಂತೀನಿ ಏನು ಇಲ್ಲ, ಹಿಂಗೆ ಜಮ್ಸಿ ಗಂಡಾಗ ತಿನ್ಕೊಂಡು ಕಾಲ ಆಗ್ತೀನಿ. ಇನ್ನೇನ್ ಬೆಳೆ ಬೀಳ್ತೀನಿ ಆಗ್ಲೂ ಏನು ಇಲ್ಲ, ಅನುವಾಸ ಮಾಡ್ದಂಗೆ ಮಾಡ್ತೀನಿ.
1: ಅಂದ್ರೆ ಯಾವ್ದೇ ರೀತಿ ದವಸ ಧಾನ್ಯಗಳು ಬೆಳೀತಾ ಇರ್ಲಿಲ್ಲ, ಪಾಲಕ್ ಬಂದಿದ್ದು ಪಂಚಾಮೃತ ಅನ್ಬಿಟ್ಟು ತಿಂತಾ ಇದ್ರಿ. ಈಗ ಕಾಡ್ಗೆ ಹೋಗ್ತಿದ್ರಲ್ಲ, ಕಾಡ್ಗೆ ಹೋಗೋದ್ ಕಷ್ಟ ಅನಿಸ್ತಿರ್ಲಿಲ್ವಾ ಅವಾಗ ನಿಮ್ಗೆ?
0: ಹಾಗೆ ಅಷ್ಟು ಆನೆಗಿನ ಏನು ಬಿಟ್ಟಿದ್ದಿಲ್ಲ, ಹಿಂಗ ಊರು ಇಲ್ಲೆಲ್ಲ ಉಳಿಯೋವ. ಈಗ ಅತ್ತಗೆ ಹೋಗಕ್ಕು ಬಂಗ್ಯ ನಮ್ಗೆ ಅಲ್ಲಿ ಕೊಬ್ಬರಿ ಗದ್ದಲ್ಲಿ ಉಳಿಯದ, ಈಗ ಸೊಪ್ಪು ಸೇರಿ ಅತ್ತಗೂ ಹೋಗಕ್ಕಾಗಲ್ಲ. ಅತ್ತಗೆ ಅದು ಸುಮ್ಮ ಕುಕ್ಕೆ ಕುಂತಿದ್ದಾನೆ, ಇಲ್ಲೇ ಸೊಪ್ಪು ಸೇರ್ಕೊಂಡು ನಾನು ಸೊಪ್ಪು ಗಿಪ್ಪು ತಂದ್ಕೊಳ್ಳೋಣ.
1: ಅವಾಗೆಲ್ಲ ಹೆಂಗ್ ರಕ್ಷಣೆ ಮಾಡ್ಕೋತಿದ್ರಿ ಅವುಗಳಿಂದ?
0: ಅವಾಗ ಏನ್ ರಕ್ಷಣೆ ಮಾಡೋಣ ಅಂದ್ರೆ ಹಿಂಗೆ ಸೊಪ್ಪು ಸೇರ ತರದು ಮಾಡ್ಕೊಳ್ಳೋದು, ತಿನ್ನೋದು, ಜೀವನ ಮಾಡೋದು.
2: ಅಂದ್ರೆ ಏನು ಮಾಡ್ತೀರಿ?
0: ಇಲ್ಲ ಇನ್ನೇನು ಇಲ್ಲ, ಕೆಲ್ಸ ಕೆಲ್ಸ ಏನು ಇಲ್ಲ.
1: ಪ್ರಾಣಿಗಳೇನು ಮಾಡ್ತಿರ್ಲಿ?
0: ಇಲ್ಲ ಆಗೇನು ಇಲ್ಲ, ತೊಂದ್ರೆ ಇಲ್ಲ ಬಿಡಿ. ಈಗಲೂ ಹಿಂಗ ಹುಲಿಯಾಗ ಸೇರ್ಕೊಂಡದು ನೋಡಿ, ಆ ಕೊಬ್ಬಿನ ಗಡ್ಡೆಲಿ ಹುಲಿ ಒದ್ದಾಡ್ಕೊಂಡು ಏನು ಇಷ್ಟಿಷ್ಟಗಳ ಅಬ್ಜ, ಅದ್ ನೋಡಿ ನಮಗ್ ಭಯ ಬರ್ಲ್ವೇ? ಅದ್ ಹಂಗೋದಿ ಜೀವ ತಡ್ಕೊಂಡು ತಿನ್ಬೇಕು ಮಕ್ಕ, ಇವೆರಡು ಹುಡಿ ಮಕ್ಕ ಸಾಕ್ಬೇಕಲ್ಲ, ಏನ್ ಮಾಡೋ ಹೇಳಿ ಮತ್ತೆ ನೀವು?
1: ಹಿಂದಿನ ಕಾಲದಲ್ಲಿ ಆತರ ಪ್ರಾಣಿ ಭಯ, ಪ್ರಾಣ ಭಯ ಆತರದ ಏನು ಇರ್ಲಿಲ್ಲ
0: ಬಿಡಿ. ಕಾಡ್ ದೊಡ್ಡ ಕಾಡ್ಗೆಲ್ಲ ಹೋಯ್ತೀನಿ, ಅದೆಲ್ಲ ಭಯ.
1: ಈಗ ಒಂದ್ ದಿನಕ್ಕೆ ಕಾಡ್ಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡೇ ಹೋಗ್ತಿದ್ರ?
0: ಬೀಜ ಕಾಡಲ್ವಾ, ನಮ್ ಕಾಲದಲ್ಲಿ ದೊಡ್ಡ ದೊಡ್ಡ ಮಲಗಾಡ್ನವು ಅಲ್ಲಿ ಎಡೆಯಲ್ಲ ಆ ಕಾಡು. ಈಗ ಇಲ್ಲಿ ಬಟ್ಲು ಇಷ್ಟು ಕೂತ್ರು ಕಾಡು, ಈ ಚರ್ಕು ಬೆಟ್ಟಿ ಕಾಡೆ ಮಧ್ಯೆ ನಾವು ಕೂತೀವಿ.
1: ಅಂದ್ರೆ ನಿಮ್ ಕಾಲದಲ್ಲಿ ದೊಡ್ಡ ದೊಡ್ಡ ಕಾಡುಗಳಿಗೆ ನಡ್ಕೊಂಡೇ ಹೋಗಿ ಆಹಾರವನ್ನ ಸಂಗ್ರಹಣೆ ಮಾಡ್ಕೋ ಬರ್ತಿದ್ರಿ. ಏನೇನ್ ಸಂಗ್ರಹಣೆ ಮಾಡ್ಕೋ ಬರ್ತಿದ್ರಿ?
0: ಅಲ್ಲೇನ ಗೆಣಸು ಕಿತ್ಕೊಳ್ಳೋದು, ಸುಟ್ಟು ಬಿಡೋದು, ತಕೋಬರೋದು ನನಗ ಮಕ್ಕಳ
1: ಹೊಟ್ಟೆ ತುಂಬಿತ್ತ. ಅದು
0: ತುಂಬಿಕೊಂಡ ಒಂದ್ ಗಳಿಸ್ ಕಾಫಿ ಆದ ಮೇಲೆ ಕುಡಿದ್ಬಿಡೋ ಜೀವನ ಆಗೋಯ್ತು ನಮ್ಗೆ. ಈಗ ಏನು ಇಲ್ಲ, ಅಕ್ಕಿ ಅದಲ್ಲ ಗಂಜಿನಾರ ಕುಯ್ಸ್ಕೊ ಕುಡಿಬೇಡ, ಅನ್ನ ಮಾಡ್ಕೊಂಡು ಉಪ್ಪು ಮೆಣಸಿನ ಕಾಯಿಲಾರ ತಿನ್ಬೇಡ, ಇನ್ನೇನ್ ಮಾಡ್ಬೇಡ ದೇಶ.

0: ಹಿಂದಿನ ಕಾಲದಲ್ಲಿ ನೀವೆಲ್ಲ ತುಂಬಾ ಗಟ್ಟಿಯಾಗಿರ್ತಿದ್ರಿ, ನಡ್ಕೊಂಡೇ ಜೀವನ ಸಾಗಿಸ್ತಾ ಇದ್ರಿ, ಏನಾದ್ರು ಕೆಲಸ ಮಾಡ್ಬೇಕು ಅಂದ್ರೆ ಗಟ್ಟು ಮುಟ್ಟಿಯಾಗಿರ್ತಿದ್ರಿ. ಅವಾಗ ಏನೇನ್ ತಿಂತಿದ್ರಿ ನೀವು?
1: ಈಗ ಹಿಂಗ ಕೂತಿದ್ವಿ, ಏನು ತಿಂತೀವಿ, ಅಕ್ಕ ಬಂದು ತಿಂತೀವಿ ನಾವು ಬುಟ್ಟಿಲ, ಅದೇ ಅನ್ನ ಕೊಟ್ಟದ್ ನಮ್ಗ ಅನ್ನ ಸಮಿ ನಾವು ಮರೆಯಲ್ಲ. ಜೆಮ್ಸು ಅಬ್ಳಿಗಂಡ ಅಂತದ ಕೆರಾಗ ನೀ ಪಟ್ಟೆ ಅವನು ಎತ್ಕೊಂಡ್ಬಂದು ತಿಂತೀವಿ, ಈಗಲೂ ತಿಂತೀವಿ ನಾವು ಬಿಡಲ್ಲ ಅನ್ನ.
0: ಸೊಪ್ಪು ಯಾವ ತರ ತಿಂತಿದ್ರಿ?
1: ಸೊಪ್ಪು, ಸೀಗ ಸೊಪ್ಪು, ಕೀರ ಸೊಪ್ಪು, ಅನ್ನ ಸೊಪ್ಪು, ತುಂಬ ಸೊಪ್ಪು, ಆಮೇಲೆ ನಾನಾ ಥರ ಸೊಪ್ಪನ್ನೆಲ್ಲ ಬೆರೆಸ್ತೀವಿ ನಾ, ನಾನಾ ಥರ ಹನ್ನೆರಡು ಜಾತಿ ಸೊಪ್ಪು ಬೆರೆಸ್ತೀವಿ ನಾ, ಸೀಗ ಸೊಪ್ಪಲ್ಲ ನಿಮ್ ಕೈಲಾದ ತಿನ್ನಕ್ಕದ್ನ.
0: ಈಗ ಆತರ ಶಕ್ತಿ ಇಲ್ವಲ್ಲ ನಮ್ಮಲ್ಲಿ?
1: ನಿಮ್ಗೆಲ್ಲ ಬಿಡಿ, ನಮ್ಮಷ್ಟು ಶಕ್ತಿ ಇಲ್ಲ, ನಾನು ಶಾಸ್ಗೆ ನಾನು ಶಕ್ತಿ ಇಲ್ಲ.
0: ಅದ ಆಹಾರದ ಗುಟ್ಟು ಏನ್ ಅಷ್ಟೊಂದು ಶಕ್ತಿ ಇರ್ತದೆ ನಿಮ್ಗೆ?
1: ಸೊಪ್ಪು ಸೊಪ್ಪು ಸದ ಜನ್ಸು ಗಂಡ ಅತ್ತಿನೇ ಶಕ್ತಿ ಇರೋದನ್ನ. ಇನ್ನೇನ್ ಹಾಲು ತುಪ್ಪ ಇಲ್ಲ ಕಣವ, ಒಕ್ಕಲಿಗೆ ನಾನು ಪುಟ್ಟ ಕುಟ್ಟಕ್ಕೆ ನಾನು ಅದು ತೋಡ್ಕೊಂಡು ಅಂಬಳಿ ಕಸ್ಕೊಂಡಿದ್ದೀನಿ, ಜೋಳ ತೋಡ ಅದ್ರ ಜೀವನ ಮಾಡಿದೀನ.
0: ಆಗೆಲ್ಲ ಮಿಷಿನ್ಗಳು ಇರ್ಲಿಲ್ವಾ?
1: ಇಲ್ಲ ಕಣವ, ಆಗೆಲ್ಲ ಬೀಸದೇ ಮನೆಯಲ್ಲಿ. ಈಗೆಲ್ಲ ಈಗ ಮಿಷಿನು, ಆಗೆಲ್ಲ ಎಷ್ಟಾಗ್ಯಾರು ಒನಸ್ಕಡೆ ಮಾಡ್ತಿದ್ದರು, ಇಲ್ಲೂ ಅನ್ನತೀನಿ ನಾನು. ಈಗಿಲ್ಲ, ಎಲ್ಲ ಮಿಷಿನ್ ತಕೊತಕ್ಕ.
0: ಆಗೆಲ್ಲ ಒಲೆಯಲ್ಲಿ ಅಡಿಗೆ ಮಾಡ್ತಿದ್ರಿ, ಮಡಿಕೆ ಊಟ ಹೇಗಿತ್ತು ಅದ್ರ ರುಚಿ?
1: ಅದ್ರ ರುಚಿ ಬೇರೆ, ಈ ಗ್ಯಾಸ್ ಆಗಲ್ಲ ಬಿಡಿ. ಈ ಗ್ಯಾಸ್ ನೀವು ಒಂದ್ ದಿವಸ ಮಾಡ್ಬಿಡಿ ನೋಡ್ರಿ, ಗ್ಯಾಸ್ ನೇದ ಅಷ್ಟೇ ಬರ್ತದ ಅಲ್ಲಿ. ಇದು
0: ಮಾಡ್ತಿದ್ರ?
1: ನಾವು ಮಾಡ್ಕೋತೀನಿ ಬಿಡಿ,
0: ಎಲ್ಲದಕ್ಕೂ ಮಾಡಿ.
1: ಇಲ್ಲೂ ಮಡ್ಕನೆ ನಾವು ಮಾಡ್ತಿದ್ದರು, ಇಲ್ಲಿದ್ದಾಗ ಇಲ್ಲಿ ಬಂದಲ್ಲೂ ಮಡ್ಕಲೆ ಮಾಡ್ತಿದ್ದರು. ಈಗ ಚಟ್ನ ತಕ್ಕ ಬಳಸ್ಕೊಂಡು.
0: ಅವಾಗೆಲ್ಲ ಕಷ್ಟ ಆಗ್ತಿರ್ಲಿಲ್ಲ ಒಳಲಿ ಮಾಡೋದು?
1: ಇಲ್ಲ ಇಲ್ಲ, ಏನು ಕಷ್ಟ ಇಲ್ಲ, ಅದೇನ ನಮಗ್ ಗೊತ್ತಲ್ವಾ ಅಡುಗೆ ಮಾಡೋದು. ಇಟ್ಟು ಮಾಡ್ಬೇಕಾದ್ರು ಮಡ್ಕಲ್ಲಿ, ಸಾರು ಮಾಡ್ಬೇಕಾದ್ರು ಅದ್ರಲ್ಲಿ, ಎಲ್ಲಕ್ಕೂ ಅದ್ರಲ್ಲಿ.
0: ಆಗೆಲ್ಲ ನೀರಿನ ಸೌಲಭ್ಯ ಇರ್ತಿತ್ತ?
1: ಆಗ್ಲೂ ಇತ್ತು ನೀರು. ಆಗ ಸೌಲಭ್ಯ ಅಂದ್ರೆ ಕರ ಕರ ಅಟ್ಟ ಹಳ್ಳ ಕಳ್ಕೊಂಡು
0: ನಡ್ಕೊಂಡು
1: ಓದ್ಕೊಬೇಕು.
0: ನಿಮ್ಗೆ ಒಬ್ರೆ ಮಗ ಅಂತ ಹೇಳಿದ್ರಿ?
1: ಐದು ಮಕ್ಕ ನನಗ, ಐದ್ರಲ್ಲಿ ನಾಲ್ಕ ತೀರೋರು.
0: ಏನಕ್ಕೆ ತೀರೋದು?
1: ಗುಳ್ಮಲ್ಲಿ ಒಂದು ತೀರೋಯ್ತು, ಒಂದು ಏಳೆಂಟು ವರ್ಷ ಆದ್ಮೇಲೆ ಪುಡುಕೊಟ್ಟಲ್ಲಿ ಅದು ತೀರೋಯ್ತು. ಗುಳ್ಮಲ್ಲಿ ಏಳು ಮಕ್ಕ ತೀರೋರು. ಒಬ್ಬ ಮಗ ಮದುವೆ ಮಾಡಿನ, ಅದಕ್ಕೆ ಉಳಿ ಜೋಳಿ ಮಕ್ಕ ಚೊಚ್ಚಲಕ್ಕೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ
0: ಕರ್ಕೊಂಡು
1: ಆಸ್ಪತ್ರೆಯಲ್ಲಿ ಕರ್ಕೊಂಡು ಎರಡು ಮಕ್ಕಳು ಒಂಬತ್ತು ಗಂಟೆಗೆಲ್ಲ ಕರೆಕ್ಟಾಗಿ ಹುಟ್ಟುಗಡೆ ಎರಡು ಗಂಟೆ ಮಕ್ಕ ಹುಟ್ಟುಗತ್ಲೆ. ಇನ್ನು ಹೋಗ ಗುಲ್ಕೋಸ್ ಕಟ್ಬಿಟ್ರು, ರಕ್ತ ಹಂಗೆ ಇತ್ತು. ತಾರ ಕುಟ್ಟಿದ್ರು.
0: ಈಗ ಒಬ್ರು ಮಗ ಅಂತ ಹೇಳಿದ್ರಿ, ಆ ಮಕ್ಕಳನ್ನ ಸಾಕ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಕಷ್ಟ ಇರ್ತಿತ್ತು?
1: ಸಾಕು ಇನ್ನೇನು ಮಾಡ, ಇಲ್ಲಿ ನಮ್ಮ ಸಾರ್ಗಳಿಂದ ಸಾಬ್ರು ಬಂದಿದ್ರು ಇಲ್ಲಿ ನಿಮ್ಮ ಅಲ್ಲಿ, ಅವರು ಅವರೇ ಪಾಪ ನನ್ನ ಮೊಮ್ಮಗನ ಸಾಕೊಟ್ಬಿಟ್ರು. ಕಾಸು ಕೇಳಬೇಕಲ್ಲ, ನನ್ನ ಮಗ ಟ್ಯಾಟ್ ಓಡ್ಸಕ್ಕೆ ಹೋಯ್ತಿದ್ನ, ಆಗ ದುಡ್ಡು ಕಾಸು ಎಲ್ಲನೂ ಕೊಟ್ಟಿದ್ರು, ಕೊಡ್ತಿದ್ರು ಮಕ್ಕಳಿಗೆ. ನಮ್ಮ ಹಾಸ್ಪಿಟಲಿ ಮುರುಗೇಶ್ ಡಾಕ್ಟರ್ ಅಂತ ಇದ್ರು ನಮ್ಮ ಮಗಳಿಗೆ, ಅವರು ಕಾಪಾಡ ನನ್ನ ಮಗನ್ನ, ಫುಡ್ ಕೊಡೋದು, ಹಾಲ್ ಪೌಡ್ರ್ ಕೊಡೋದು, ಅದನ್ನ ಮೊಟ್ಟ ಅವನ್ನೆಲ್ಲ ಕೊಟ್ಟಾರ ಅವ್ರಿಗೆ. ನನ್ನ ತಬ್ಬಳಿಗೊಂದು ಸಾಕಕ್ಕ ಎರಡ್ಲೂ ಒಂದು ತೀರೋಯ್ತು, ಇನ್ನೊಂದು ನನ್ನ ತಪ್ಪಾರೆ ಅದು ಆಡ್ಕೊಂಡೋಯ್ತು.
0: ಈಗ ಮಕ್ಕಳನ್ನೆಲ್ಲ ಸಾಕ್ಬೇಕಾದ್ರೆ ಒಂದು ಹುಷಾರಿರ್ಲಿಲ್ಲ, ಒಂದ್ ಹೊಟ್ಟೆ ನೋವು ಬಂತು, ಜ್ವರ ಬಂತು, ಆಗ ನಿಮ್ ಕಾಲದಲ್ಲಿ ಏನ್ ಮಾಡ್ಕೋತಿದ್ರಿ? ಹಾಸ್ಪಿಟಲ್ಗಳು
1: ಔಷಧಿ ಕಷಾಯ ವಾಸ ಮಾಡ್ಕೋತೀನಿ.
0: ಏನ್ ಔಷಧಿ ಕಷಾಯ?
1: ಔಷಧಿ ಕಷಾಯ ಅಂದ್ರೆ ಕಂಡ್ರವರು ಕಟ್ಕೋತಿದ್ರು, ದೇವ್ರ ಕರ್ದು ಎತ್ಕೋತಿದ್ರು, ದೇವ್ರ ಕರತಿದ್ರು ಬುಂಡ ಕರತಿರಲ್ಲ ಅದು ಕಷ್ಟನೇ ವಾಸ ಮಾಡ್ಕೋತಿದ್ರು. ಈಗಿನ ಕಾಲದಲ್ಲಿ ಆಸ್ಪತ್ರೆ ಆಸ್ಪತ್ರೆ ಅಂತೀನಿ, ಈಗಿಲ್ಲ ಎಲ್ಲ ಬರೋ ಆಸ್ಪತ್ರೆ. ಈಗ ಆ ಹುಡುಗನ್ಗೊಂಚೂರ್ ಕೆಮ್ಲಾದ್ರೂ ಎತ್ಕೋಬೋಲೇಬೇಕು. ಪಾಪ ನಮ್ ಕಳ್ ಕರ್ಕೊಯ್ತಿದ್ದಿಲ್ಲ ನಾವೇನಂದ್ರೆ ಬೂದಿ ತಗದು ಗಂಟು ಗುತ್ತ ಬಿಟ್ರೆ ಒಂದ್ ಕಡೆಗೆ ವಾಸ ಕೊಯ್ತಿದ್ವಿ. ಈಗಿನ ಕಾಲದಾಗ ಆಗಲ್ಲ ಅದು.

0: ಈಗೆಲ್ಲ ಕಪ್ಪ ಕಟ್ತದೆ ಅಂದ್ಬಿಟ್ರೆ ಏನಾದ್ರು
1: ಆರೋಗ್ಯ ಸಮಸ್ಯೆ ಇದೆಯಾ ನಿಮ್ಗೆ?
0: ಇನ್ನೇನು ಇಲ್ಲ, ಆರೋಗ್ಯ ಎಲ್ಲ ಚೆನ್ನಾಗಿ ನೋಡಿ.
2: ಬಿಪಿ ಶುಗರ್
0: ಯಾವ್ದು ಇಲ್ಲ. ಟಿ ಬಿ ಕಾಲ ಬಂದಿತ್ತು, ಆರು ತಿಂಗಳ ಕರೆಕ್ಟ್ ಆಗಿ ತಕೋಬಿಟ್ಟಿ ಮಾತ್ರ ಅಲ್ಲಿ ವಾಸ ಮಾಡ್ಕೊಳ್ಳಿ. ಈಗ ಆರಾಮಾಗಿ ಅವನಿ
1: ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತೀರ?
0: ಏನಾದ್ರೂ ನನ್ನ ಮಕ್ಕ ತಂದು ಕೊಡ್ತಾವ, ಸಾರ್ ಗುರುಗರು ಹೆಣ್ಣು ಹಂಪಳ ಎಲ್ಲನೂ ತಂದು ಕೊಡ್ತಾರೆ ನಂಗೆ ಚೆನ್ನಾಗಿ.
1: ಈಗ ಇದೇ ರೀತಿ ನಿಟ್ಟಿನಲ್ಲಿ ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ?
0: ಏನು ಇಲ್ಲ, ಅದೊಂದು 2000 ರೂಪಾಯಿ ಬಿಟ್ಟರೆ ಏನೂ ಇಲ್ಲ. ಪಿಂಚಣಿ ದುಡ್ಡು ಇಲ್ಲ ಕಣಿ ಮೇಡಮ್, ಅದು 3-4-5 ವರ್ಷದಿಂದ ಬರ್ತಾ ಇಲ್ಲ ನನಗೆ. ಮಾಡಿಸಿನಿ ಮಾಡಿಸಿದ್ವಿ, ಅದು ಎಡ್ಡ ಆಗೋಗದ ಅಂದ್ಬಿಟ್ಟು ಅವ್ರು ಕೊಡ್ತಾ ಇಲ್ಲ. ಅದನ್ನು
1: ಎಷ್ಟು ಬರ್ತಿತ್ತು?
0: ಒಂದ ತಕ್ಕಂಡೇ ಇಲ್ಲ, ಮಾಡಿಸ್ತದೆ ಅಂತೇಳಿ ನಾನು ಬಂದಿಲ್ಲ. ಒಂದ್ಸತ್ತು ಎಂತ ಬಂದಿರು ಪುಸ್ತಕನೆಲ್ಲ ಇಸ್ಕೋಗಕ್ಕ ಅದೇನ ಮಾಡಕ್ಕ ಆರ್ಡ್ ಕಾಪಿ ಎಲ್ಲ ಪ್ರತಿ ಒಂದು
2: ಮಾಡಿಸ್ಬಿಡುತ್ತೀನಿ.
0: ಆರ್ಡ್ ಕಾಪಿ ಪುಸ್ತಕ ಎಲ್ಲ ಬಂದದ ಕಣಿ ಮೇಡಮ್, 2000 ರೂಪಾಯಿನಲ್ಲೂ ಮಾಡಿಸಿನಿಲ್ಲ ಅದು ಕಾರ್ಡು ಅದನ್ನು ಮಡಗಿನಿ. ಎಲ್ಲನೂ ನಮ್ಮ ಜಾತಿ ಪತ್ರ ಗೀತ ಎಲ್ಲನೂ ಮಾಡಿಸಿ ಮಡಿಕೀನಿ. ಇನ್ನೇನಂದ್ರ ಅಕೌಂಟ್ ಅಂದ ಮಾಡಿಸ್ಬೇಕು ದೊಡ್ಡ ಅಕೌಂಟ. ಈಗೇನೆ ಚಿಕ್ಕದು ನಮ್ಮ ಮನ್ಸಿಪುರ ಪೋಸ್ಟು, ಮನ್ಸಿಪುರ ಪೋಸ್ಟ್ಲಿ ಇದು ಮಾಡಿಸ್ಕೊಟ್ಟದ 2000 ರೂಪಾಯಿ ನಡ್ಕ ದುಡ್ಡು ನಡ್ಕೂ ಅಲ್ಲೇ ಮಾಡಿಸಿದ್ದೆ ನಾನು ಪೋಸ್ಟ್ಲಿಯೇ. ಈಗಿಲ್ಲ ನಮ್ಮ ಹತ್ಕೊಂಡ ತೀರಂದಲ್ಲ, ಆದ್ರೆ ಇದನ್ನೇ ಬಿಟ್ಬಿಟ್ಟು ಧ್ಯಾನನೇ ಬಿಟ್ಬಿಟ್ಟು ಹತ್ತೋಟಿಂದ ಅತ್ತಗೂ ಹೋಗಿಲ್ಲ ಎತ್ತಗೂ ಹೋಗಿಲ್ಲ, ನಾವು ಆ ದುಡ್ಡಿನ ಸರ್ವೇಸ್ಗೆ ಹೋಗಿಲ್ಲ. ಈಚ್ಕೋ ಕೇಳೋಂಗಂಟ ಅದು ಎಟ್ಟೋಗೋಕ್ಕೆ ಆಗಲ್ಲ ಕಣಿ ಅಮ್ಮ ಅಜ್ಜಿ ಅಂತಂದ್ಬಿಟ್ಟು ಆ ತೋಟಿಂದ ನಾವು ಹೋಗಲಿಲ್ಲ. ಇದು ನನಗೆ ಹೋದ್ನ ಬಂದಿಲ್ಲ ಕಣಿ ಅಮ್ಮ ಅಂತಿಂತ ಹುಡುಗಿ ಪೋಸ್ಟ್ನ ಹೋಗಿದ್ದು ಬಂದಿದ್ದೆ, ಹೋಗಿ 2000 ರೂಪಾಯಿ ತಗೋಬರಕ್ಕೆ ಹೋದ್ನಲ್ಲ ಹೋಗಿದ್ನಲ್ಲ ಅದಕ್ಕೆ ದುಡ್ಡು ಕೇಳಕ್ಕೆ ಹೋದಂಗಂಟ ನಿಮ್ಮ ಬಂದಿಲ್ಲ ಕಣಿ ಚಿಕ್ಕಮ್ಮ ಅಂತ ಅವ್ರಂದ್ರು. ಸರಿ ಬಿಡಿ ಬರ್ತಿದ್ನಲ್ಲ ಇದ್ದವ್ರು ಯಾವತ್ತು ಕಳಿಸ್ತಾನೆ ಅವತ್ತು ಬರಲಿ ಅಂತಂದ್ರು ಸುಮ್ಮನೆ. ಇನ್ನೇನು ಮನೆ
1: ಈಗ ದುಡ್ಡು ಬರ್ತಾ ಇಲ್ಲ, ಮನೆ ವ್ಯವಹಾರ ಎಲ್ಲ ಯಾರು ಮಾಡ್ತಾ ಇದಾರೆ?
0: ಏನು ವ್ಯವಹಾರ ಅಂದ್ರ ಕೂಲಿಗೆ ಹೋಗೋದು, ಇವಾಗ ಸೊಪ್ಪು ಕಟ್ಟಕ್ಕೆ ಹೋಗಾರ ಅವಾಗ ಸೊಪ್ಪು ನೀನು ತಂದಾಗ ಕೂಲಿ ಜೀವನ ಮಾಡ್ಬೇಕು, ಮನೆ ಯಾವಾಗ ನೋಡ್ಕೋಬೇಕು.
1: ಕಾಡಿನ ಜೀವನ ಉತ್ತಮನ ನಾಡಿನ ಜೀವನ ಉತ್ತಮನ?
0: ಈಗ ಕಾಡ್ಗಿಂತ ಊರೇನ ಉತ್ತಮ. ಯಾಕೆ ಅಂದ್ರೆ ರೇಷನ್ ಬರ್ತದ ತಿನ್ಕೋತೀನಿ.
1: ಬೆಳಗಿನ ಸಂಜೆವರೆಗೂ ನೀವು ಮನೇಲೇ ಇರ್ತೀರಾ?
0: ಹೋಯ್ತೀನಿ, ಇವತ್ತೆ ಹೋಗಿರೋದು ನಾನು ಶುಂಠಿ ಕೊಂಡೋಯ್ತೀನಿ. ಶುಂಠಿ ಹೋಗಿ ಆಯ್ಕೆ ಬಂದು ಉಜ್ಜಿ ಮಾಡಿ ಕಳೆದಂಗ ಹಸಿ ಶುಂಠಿ ಒಂದು 200 ಆಯ್ತು. ಅದೇ ಸಾಮಂತ ಕಾಳು ಕುಡಿತವ್ರಲ್ಲಿ ಮಡಿಕೊಳ್ತೀನಿ.
1: ಅಂದ್ರೆ ಈಗಲೂ ಕೂಡ ನೀವು ವಯಸ್ಸಾಗಿದ್ರು ಕೂಡ ಕೂಲಿಗೆ ಹೋಗ್ತಾ ಇದ್ರಿ, ಜೀವನ ನಡೆಸೋಕೆ ಶ್ರಮ ಪಡ್ತಾ ಇದ್ದೀರಿ.
0: ಕುಂತ್ಕೊಂಡ್ರ ಕಾಲ ಹೆಂಗಂದು ಹೇಳಿ ಮತ್ತೆ ರೇಷನ್ ಬರ್ತಿರ್ಗಡೆ ಎತ್ತಗೂ ಕಳಿಸ್ತಿಲ್ಲ ನನ್ನ ಮಕ್ಕ. ಈಗ ಇದ್ ನಿಂತೈತಲ್ಲ ಅಥೋಟಿಂದ ಕೂಲಿಗೆ ಹೋಗ್ತೀನಿ.
1: ಒಟ್ಟಾರೆ ಕೇಳುಗರಿಗೆ ಈಗ ವಯಸ್ಸಾದವ್ರಿಗೆ ನಿಮ್ಮಂತ ವಯಸ್ಸಾದವರು ಮನೇಲೇ ಕುತ್ಬಿಟ್ಟಿರ್ತಾರೆ ಅಂತವ್ರಿಗೆ ನೀವೇನು ಹೇಳ್ತೀರಾ?
0: ಇನ್ನೇನು ಹೇಳಕ್ಕದ್ದು ನನ್ನಂಗೆ ಕುಂತ್ಕೋತಾರೆ ಅವ್ರಿಗೆ, ಅವರು ನನ್ನಂಗೆ ಬೈಗಳು ಕಷ್ಟ ಅನ್ನಿಸ್ತದೆ. ಇಲ್ದೇ ಎತ್ತರ ತಿರಿಕ ಬರೋವಂದ್ರೆ ಕೈ ಸಾಗಲ್ಲ, ಒಂದು ಸ್ವಲ್ಪ ತರಕ್ಕೂ ಆಗಲ್ಲ. ಇನ್ನೇನು ಮಾಡೋ ಹೇಳಿ, ಜೀವನ ಹೆಂಗ್ ನಡೆಸ್ಬೇಕು ನೀವೇ ಹೇಳ್ಕೊಳ್ಳಿ. ರೇಷನ್ ಬರ್ತಿದ್ದೇನ ಬಿಡು ಅಂಬ್ಲಿ ತುಂಬ ಸೊಪ್ಪು ಅಂತ ಕಾಯಿಸ್ಕೊ ಕುಡಿಯೋವಂತ ತಿಳ್ಕೊಬೋದು. ಈಗಿಲ್ವಲ್ಲ ರೇಷನ್ನು ನಿಂತೈತಲ್ಲಿ ಯಾತ್ರ ಜೀವನ ಮಾಡೋ ಮೇಡಮ್. ಈಗ
1: ಈಗಲೂ ಕೂಲಿಗೆ ಹೋಗಿ ಜೀವನ ಸಾಗಿಸ್ಬೇಕು ಅಂತ ಈ ಸ್ವಾವಲಂಬಿ ಯೋಚನೆ ಇದೆಯಲ್ಲ, ಅದಕ್ಕೆ ನಾವು ನಿಜವಾಗ್ಲೂ ಖುಷಿ ಪಡಬೇಕು ಅಜ್ಜಿ. ಈಗಿನ ಕಾಲದಲ್ಲಿ ವಯಸ್ಸಾಯ್ತು ಅಂತ ಕುಂತ್ಕೊಳ್ಳೋರೆ ಜಾಸ್ತಿ. ಈ ನಿಟ್ಟಲ್ಲಿ ನಮ್ಮನ್ನ ನಾವೇ ದುಡ್ಕೊಂಡು ತಿನ್ಬೇಕು ಅಂತ ಈಗಲೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ, ಇದು ತುಂಬ ಖುಷಿಯ ವಿಚಾರ ಅಜ್ಜಿ.
0: ಮಾಡಂತ ಮಾಡ್ಲೇಬೇಕು, ಕುಂತ್ಕೊಂಡ್ರ ಅಯ್ಯೋ ಕುಂತಳ.
1: ಮನೇಲಿ ಚೆನ್ನಾಗಿ ನೋಡ್ಕೋತಾರ?
0: ಮನೇಲಿ ಮಾತ್ರ ನನ್ನ ಶ್ವಾಸವಷ್ಟೇ ನಾನು ಚೆನ್ನಾಗಿ ನೋಡ್ಕೋತಾರೆ. ನಮ್ಗೆ ಇನ್ನೇನು ತೊಂದ್ರೆ ಇಲ್ಲ, ನನಗೆ ಬಟ್ಟೆಲ್ಲ ಬರೀಲ ಏನೂ ತೊಂದ್ರೆ ಇಲ್ಲ ಕಡೆ ಮೇಡಮ್. ನೀರು ಕಸಿಯೋದು ಮಟ್ಟದು ಎಲ್ಲ ನನ್ನ ಶ್ವಾಸೆಯೇ ಮಾಡೋದು. ಇನ್ನು ಏನೋ ಒಂದು ಬಟ್ಟೆ ಒಗೆಯೋಳೆಲ್ಲ ಒಂದು ಏನಿಲ್ಲ. ಹಿಂಗ ಕೂಲಿಗೆ ಹೋದ್ರೆ ಗೇಕ ಬರ್ತೀನಿ, ಮನೇಲಿ ಇರ್ತೀನಿ.
1: ಕೂಲಿ ದುಡ್ಡೆಲ್ಲ ಅವ್ರ ಕೈಗೆ ಕೊಡ್ತೀರಾ?
0: ಅವ್ರ ಕೈಲೂ ಕೊಡಲ್ಲ, ಅವ್ನು ಈಸ್ಕೊಳ್ಳೋದು ಇಲ್ಲ ನನ್ನ ತಪ್ಪೇ ಇರ್ತದೆ ಅಂತ
1: ವ್ಯವಹಾರ ಮಾಡ್ತೀರ?
0: ನಮ್ಮನೇ ಮಾಡೋದು ಯಾವಾರನ ನಾನು ಹೋಗಿ ನಾ ಸಾಮಂತ ರೊಕ್ಕದವ ನಾನೇ ಯಾತ್ರ ಬೊಬ್ಬ ಬಂದ್ಬಿಡ್ತೀನಿ. ಅದಕ್ಕೆ ಅವರೇ ಹೋಗಿ ಯಾವಾರ ಮಾಡ್ಕೋತಾರೆ. ಅವ ನಂಗೆ ಇಪ್ಪಟ್ಟು ಬೇಯಿಸ್ಕೊಡಿಕೊಂಡ ತಿನ್ಕೊಂಡು.
1: ಖುಷಿ ಆಯ್ತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿಸಿ. ನಿಮ್ಮ ಒಂದು ಜೀವನ

ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನ ಕುರಿತು ನಮ್ಮ ಜೊತೆ ಇಷ್ಟೊತ್ತು ನಮ್ಮ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಸರಗೂರು ತಾಲೂಕಿನ ದೇವಳಾಪುರ ಹಾಡಿಯ ಶ್ರೀಮತಿ ಚಿಕ್ಕಮ್ಮಾರ್ ಅವರು. ಇಲ್ಲಿಗೆ ಈ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಬೆಳಕು.
1: ಕೇಳುಗರೆ, ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನದ ಗುಟ್ಟು ಕುರಿತು ಸರಗೂರು ತಾಲೂಕಿನ ದೇವಲಪುರ ಆಡಿಯ ಶ್ರೀಮತಿ ಚಿಕ್ಕಮ್ಮ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳಿದ್ರಿ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/8/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ರವೀಂದ್ರನಾಥ್ ಶಾಪ್ರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಅಯ್ಯನರಾಜರವರು ಫಿಸಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು. ನಮ್ಮ ನಿಲಯದಿಂದ ಇನ್ನು ಮುಂದೆ ಗಾನಗಂಧರ್ವ.

0: ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀಪ್ರಕಾಶ್ ಅವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಶ್ರೀಪ್ರಕಾಶ್ ಅವರು ಒಬ್ಬ ಭಾರತೀಯ ರಾಜಕಾರಣಿ, ಸ್ವತಂತ್ರ ಹೋರಾಟಗಾರರು ಮತ್ತು ಆಡಳಿತಗಾರರಾಗಿದ್ದರು. ಇವರು 1947 to 1949 ಪಾಕಿಸ್ತಾನಕ್ಕೆ ಭಾರತದ ಮೊದಲ ಹೈ ಕಮಿಷನರ್ ಆಗಿ ಸೇವೆಯನ್ನು ಸಲ್ಲಿಸಿ 1949 to 1950 ಅಸ್ಸಾಂನ ರಾಜ್ಯಪಾಲರಾಗಿ, 1952 to 1956 ಮದ್ರಾಸ್ನ ರಾಜ್ಯಪಾಲರಾಗಿ ಮತ್ತು 1956 to 1962 ಬಾಂಬೆ ರಾಜ್ಯದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದವರು. ತಮ್ಮ ಆರಂಭಿಕ ದಿನಗಳಲ್ಲಿ ಇವರು ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದರು ಮತ್ತು ಜೈಲುವಾಸವನ್ನು ಅನುಭವಿಸಿದರು. ಭಾರತದ ಸ್ವಾತಂತ್ರ್ಯದ ನಂತರ ಅವರು ಆಡಳಿತಗಾರನಾಗಿ ಮತ್ತು ಸಂಪುಟ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು. ಶ್ರೀಪ್ರಕಾಶ್ ಅವರು 1971 ತಮ್ಮ 80ನೇ ವಯಸ್ಸಿನಲ್ಲಿ ನಿಧನರಾದರು. ಶ್ರೀಪ್ರಕಾಶ್ ಅವರು

ಆಗಸ್ಟ್ 3, 1890 ವಾರಣಾಸಿಯಲ್ಲಿ ಭಗವಾನ್ ದಾಸ್ ಅವರಿಗೆ ಜನಿಸಿದರು. ಅವರು ವಾರಣಾಸಿಯ ಸೆಂಟ್ರಲ್ ಹಿಂದೂ ಬಾಯ್ಸ್ ಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣವನ್ನು ಪಡೆದರು ಮತ್ತು ಕೇಂಬ್ರಿಡ್ಜ್ನಿಂದ ಪದವಿಯನ್ನು ಪಡೆದರು. ಭಾರತ ಸ್ವತಂತ್ರ ಚಳವಳಿಯಲ್ಲಿ ಮುನ್ನಗ್ಗತೊಡಗಿದರು. ಕ್ವಿಟ್ ಇಂಡಿಯಾ ಅಂದರೆ ಭಾರತ ಬಿಟ್ಟು ತೊಲಗಿ ಚಳವಳಿಯ ಸಮಯದಲ್ಲಿ ಪ್ರಕಾಶ್ ರವರನ್ನು ಬಂಧಿಸಲಾಯಿತು ಮತ್ತು 1942 ರಿಂದ 1944 ಅವರು ಜೈಲಿನಲ್ಲಿ ಇದ್ದರು. ಆಗಸ್ಟ್ 1947 ಶ್ರೀಪ್ರಕಾಶ್ ರವರನ್ನು ಪಾಕಿಸ್ತಾನಕ್ಕೆ ಮೊದಲ ಹೈಕಮಿಷನರ್ ಆಗಿ ನೇಮಿಸಲಾಯಿತು ಮತ್ತು ಅವರು 1949 ಆ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸಿದರು. ಈ ಅವಧಿಯಲ್ಲಿ ಪಾಕಿಸ್ತಾನವು ಕೋಮು ಗಲಭೆಗಳ ಹಿಡಿತದಲ್ಲಿತ್ತು ಮತ್ತು ಶ್ರೀಪ್ರಕಾಶ್ ಅವರು ಭಾರತಕ್ಕೆ ನಿರಾಶ್ರಿತರ ಆಗಮನ ಹಾಗೂ ವಲಸಿಗರಿಗೆ ಭಾರತೀಯ ಪೌರತ್ವವನ್ನು ನೀಡಲು ವಿಷಯಗಳನ್ನು ನಿಭಾಯಿಸಬೇಕಾಯಿತು. ಜಮ್ಮು ಕಾಶ್ಮೀರದ ಮೇಲೆ ಪಾಕಿಸ್ತಾನದ ಆಕ್ರಮಣದ ಸಂದರ್ಭದಲ್ಲಿ ಭಾರತದ ರಾಜತಾಂತ್ರಿಕ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ಜವಾಬ್ದಾರಿಯು ಅವರ ಮೇಲಿತ್ತು. ಶ್ರೀಪ್ರಕಾಶ್ ಅವರು 16 ಫೆಬ್ರವರಿ 1946 ರಿಂದ 27 ಮೇ 1949 ಅಸ್ಸಾಂನ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದರು. ಅವರು ರಾಜ್ಯಪಾಲರಾಗಿ ಅಧಿಕಾರ ವಹಿಸಿಕೊಂಡಾಗ ಮಿಜೋ ಬೆಟ್ಟದ ಬುಡಕಟ್ಟು ಸಮುದಾಯ ವರ್ಗದವರು ವಾಸಿಸುತ್ತಿದ್ದ ಪ್ರಾಂತ್ಯದ ಪೂರ್ವ ಭಾಗಗಳಲ್ಲಿ ಗಂಭೀರವಾದ ಅಶಾಂತಿ ನೆಲೆಸಿತ್ತು. ರಾಜ್ಯಪಾಲರು ಸಾಕಷ್ಟು ಸ್ವಾಯತ್ತತೆಯನ್ನು ನೀಡುವುದಾಗಿ ಭರವಸೆ ನೀಡುವ ಮೂಲಕ ಪ್ರತಿಭಟನಾಕಾರರನ್ನು ಸಮಾಧಾನ ಪಡಿಸಿದರು. ಇದರ ಪರಿಣಾಮವಾಗಿ ಲುಶೈ ಹಿಲ್ಸ್ನ ಸಲಹಾ ಅಧಿಕಾರಾವಧಿಯಲ್ಲಿ ಅವರು ಮಣಿಪುರದ ವಿಲೀನವನ್ನು ಸಾಧಿಸಿದರು. ನಂತರ ಇವರು 1952 ಪ್ರಯಾಗ್ರಾಜ್ನಿಂದ ಲೋಕಸಭೆಗೆ ಆಯ್ಕೆಯಾದರು. ಆದರೆ ಶೀಘ್ರದಲ್ಲೇ ಮದ್ರಾಸ್ನ ರಾಜ್ಯಪಾಲರಾಗಿ ನೇಮಕಗೊಂಡರು. ಇವರು 1952 ರಿಂದ 1956 ಮದ್ರಾಸ್ನ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದರು. ರಾಜ್ಯಪಾಲರಾಗಿದ್ದ ಅವಧಿಯಲ್ಲಿ ಇವರು ವ್ಯಾಪಕ ಟೀಕೆಗೆ ಗುರಿಯಾದ ನಿರ್ಧಾರವೊಂದನ್ನು ಕೈಗೊಂಡರು. ಅದೇನೆಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ರಚಿಸಲು ಸಿ ಗೋಪಾಲಾಚಾರಿಯವರನ್ನು ಆಹ್ವಾನಿಸಿದರು. ವಾಸ್ತವವಾಗಿ ಆಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಬಹುಮತವಿರಲಿಲ್ಲ ಮತ್ತು ರಾಜಗೋಪಾಲಾಚಾರಿರವರು ಚುನಾವಣೆಯಲ್ಲಿ ಸ್ಪರ್ಧಿಸದ ಕಾರಣ ವಿಧಾನಸಭೆಯ ಚುನಾಯಿತ ಸದಸ್ಯರು ಆಗಿರಲಿಲ್ಲ. ರಾಜಗೋಪಾಲಾಚಾರಿರವರು ತಮ್ಮನ್ನು ವಿಧಾನಸಭೆಗೆ ನಾಮನಿರ್ದೇಶನ ಮಾಡುವಂತೆ ಪ್ರಕಾಶ್ ಅವರಿಗೆ ಕೋರಿದರು. ಈ ಮೂಲಕ ವಿಧಾನಸಭೆಯ ಸದಸ್ಯರಿಂದ ನಡೆಯುವ ಸಾಮಾನ್ಯ ಚುನಾವಣಾ ಪ್ರಕ್ರಿಯೆಯನ್ನು ಬದಿಗಿರಿಸಿದರು. ನಂತರ ತಮಿಳುನಾಡು ಮತ್ತು ಮಹಾರಾಷ್ಟ್ರದ ಮಾಜಿ ರಾಜ್ಯಪಾಲರಾದ ಸಿ ವಿ ಅಲೆಕ್ಸಾಂಡರ್ ಅವರು 1952 ಮದ್ರಾಸ್ನ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳನ್ನು ತೋರಿದ ವರ್ತನೆಯನ್ನ ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಅತ್ಯಂತ ಗಂಭೀರ ಉಲ್ಲಂಘನೆ ಎಂದು ಪರಿಗಣಿಸತೊಡಗಿದರು. ಕೇಳುಗರ, ಕೇಳಿದ್ರಲ್ಲ ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀಪ್ರಕಾಶ್ ಅವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ

0: 9739713711 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739713711.
1: ಇಮೇಲ್ ವಿಳಾಸ COORD.GENNEXT@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/8/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ರವೀಂದ್ರನಾಥ್ ಶಾಪ್ರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಅಯ್ಯನರಾಜರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಆಡಿರುವ ಹಾಡುಗಳು ಪ್ರಸಾರವಾಗಲಿದೆ.
2: ಇದೇ ರಾಮನಾಮ ಪರ

ಪರಮಾತ್ಮ ಧ್ಯಾನ ಶ್ರೀರಾಮ ಶಿಲೆಯ ಮೆಟ್ಟಿ ವನಿತೆಯ ಗೈದ ಶಿವದನುವ ಮುರಿದ ರಾಮ ಶಿಲೆಯ ಮೆಟ್ಟಿ ವನಿತೆಯ ಗೈದ ಶಿ

0: ಸೀತಾರಾಮ್.
1: ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಮತಿ ಶೋಭಾರವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀಪ್ರಕಾಶ್ ಅವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಶ್ರೀಪ್ರಕಾಶ್ ಅವರು ಒಬ್ಬ ಭಾರತೀಯ ರಾಜಕಾರಣಿ, ಸ್ವತಂತ್ರ ಹೋರಾಟಗಾರರು ಮತ್ತು ಆಡಳಿತಗಾರರಾಗಿದ್ದರು. ಇವರು 1947 1949 ಪಾಕಿಸ್ತಾನಕ್ಕೆ ಭಾರತದ ಮೊದಲ ಹೈಕಮಿಷನ್

0: ಕಮಿಷನರಾಗಿ ಸೇವೆಯನ್ನು ಸಲ್ಲಿಸಿ 1949 1950 ಅಸ್ಸಾಂನ ರಾಜ್ಯಪಾಲರಾಗಿ 1952 1956 ಮದ್ರಾಸ್ನ ರಾಜ್ಯಪಾಲರಾಗಿ ಮತ್ತು 1956 ಬಾಂಬೆ ರಾಜ್ಯದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದವರು. ತಮ್ಮ ಆರಂಭಿಕ ದಿನಗಳಲ್ಲಿ ಇವರು ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದರು ಮತ್ತು ಜೈಲು ವಾಸವನ್ನು ಅನುಭವಿಸಿದರು. ಭಾರತದ ಸ್ವಾತಂತ್ರ್ಯದ ನಂತರ ಅವರು ಆಡಳಿತಗಾರನಾಗಿ ಮತ್ತು ಸಂಪುಟ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು. ಶ್ರೀಪ್ರಕಾಶ್ ಅವರು 1971 ತಮ್ಮ 80ನೇ ವಯಸ್ಸಿನಲ್ಲಿ ನಿಧನರಾದರು. ಶ್ರೀಪ್ರಕಾಶ್ ಅವರು 3 ಆಗಸ್ಟ್ 1890 ವಾರಣಾಸಿಯಲ್ಲಿ ಭಗವಾನ್ ದಾಸ್ ಅವರಿಗೆ ಜನಿಸಿದರು. ಅವರು ವಾರಣಾಸಿಯ ಸೆಂಟ್ರಲ್ ಹಿಂದೂ ಬಾಯ್ಸ್ ಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣವನ್ನು ಪಡೆದರು ಮತ್ತು ಕೇಂಬ್ರಿಡ್ಜ್ನಿಂದ ಪದವಿಯನ್ನು ಪಡೆದರು. ಭಾರತ ಸ್ವತಂತ್ರ ಚಳವಳಿಯಲ್ಲಿ ಮುನ್ನಗ್ಗ ತೊಡಗಿದರು. ಕ್ವಿಟ್ ಇಂಡಿಯಾ ಅಂದರೆ ಭಾರತ ಬಿಟ್ಟು ತೊಲಗಿ ಚಳವಳಿಯ ಸಮಯದಲ್ಲಿ ಪ್ರಕಾಶ್ ರವರನ್ನು ಬಂಧಿಸಲಾಯಿತು ಮತ್ತು 1942 ಅವರು ಜೈಲಿನಲ್ಲಿ ಇದ್ದರು. ಆಗಸ್ಟ್ 1947 ಶ್ರೀಪ್ರಕಾಶ್ ರವರನ್ನು ಪಾಕಿಸ್ತಾನಕ್ಕೆ ಮೊದಲ ಹೈಕಮಿಷನರ್ ಆಗಿ ನೇಮಿಸಲಾಯಿತು ಮತ್ತು ಅವರು 1949 ಆ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸಿದರು. ಈ ಅವಧಿಯಲ್ಲಿ ಪಾಕಿಸ್ತಾನವು ಕೋಮು ಗಲಭೆಗಳ ಹಿಡಿತದಲ್ಲಿತ್ತು ಮತ್ತು ಶ್ರೀಪ್ರಕಾಶ್ ಅವರು ಭಾರತಕ್ಕೆ ನಿರಾಶ್ರಿತರ ಆಗಮನ ಹಾಗೂ ವಲಸಿಗರಿಗೆ ಭಾರತೀಯ ಪೌರತ್ವವನ್ನು ನೀಡಲು ವಿಷಯಗಳನ್ನು ನಿಭಾಯಿಸಬೇಕಾಯಿತು. ಜಮ್ಮು ಕಾಶ್ಮೀರದ ಮೇಲೆ ಪಾಕಿಸ್ತಾನದ ಆಕ್ರಮಣದ ಸಂದರ್ಭದಲ್ಲಿ ಭಾರತದ ರಾಜತಾಂತ್ರಿಕ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ಜವಾಬ್ದಾರಿಯು ಅವರ ಮೇಲಿತ್ತು. ಶ್ರೀಪ್ರಕಾಶ್ ಅವರು 1947 May 27 1949 ಅಸ್ಸಾಂನ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದರು. ಅವರು ರಾಜ್ಯಪಾಲರಾಗಿ ಅಧಿಕಾರ ವಹಿಸಿಕೊಂಡಾಗ ಮಿಜೋ ಬೆಟ್ಟದ ಬುಡಕಟ್ಟು ಸಮುದಾಯ ವರ್ಗದವರು ವಾಸಿಸುತ್ತಿದ್ದ ಪ್ರಾಂತ್ಯದ ಪೂರ್ವ ಭಾಗಗಳಲ್ಲಿ ಗಂಭೀರವಾದ ಅಶಾಂತಿ ನೆಲೆಸಿತ್ತು. ರಾಜ್ಯಪಾಲರು ಸಾಕಷ್ಟು ಸ್ವಾಯತ್ತತೆಯನ್ನು ನೀಡುವುದಾಗಿ ಭರವಸೆ ನೀಡುವ ಮೂಲಕ ಪ್ರತಿಭಟನಾಕಾರರನ್ನು ಸಮಾಧಾನ ಪಡಿಸಿದರು. ಇದರ ಪರಿಣಾಮವಾಗಿ ಲುಶೈ ಹಿಲ್ಸ್ನ ಸಲಹಾ ಅಧಿಕಾರಾವಧಿಯಲ್ಲಿ ಅವರು ಮಣಿಪುರದ ವಿಲೀನವನ್ನು ಸಾಧಿಸಿದರು. ನಂತರ ಇವರು 1952 ಪ್ರಯಾಗ್ರಾಜ್ನಿಂದ ಲೋಕಸಭೆಗೆ ಆಯ್ಕೆಯಾದರು. ಆದರೆ ಶೀಘ್ರದಲ್ಲೇ ಮದ್ರಾಸ್ನ ರಾಜ್ಯಪಾಲರಾಗಿ ನೇಮಕಗೊಂಡರು. ಇವರು 1952 ಮದ್ರಾಸ್ನ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದರು. ರಾಜ್ಯಪಾಲರಾಗಿದ್ದ ಅವಧಿಯಲ್ಲಿ ಇವರು ವ್ಯಾಪಕ ಟೀಕೆಗೆ ಗುರಿಯಾದ ನಿರ್ಧಾರವೊಂದನ್ನು ಕೈಗೊಂಡರು. ಅದೇನೆಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ರಚಿಸಲು ಸಿ ಗೋಪಾಲಾಚಾರಿಯವರನ್ನು ಆಹ್ವಾನಿಸಿದರು. ವಾಸ್ತವವಾಗಿ ಆಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಬಹುಮತವಿರಲಿಲ್ಲ ಮತ್ತು ರಾಜಗೋಪಾಲಾಚಾರಿರವರು ಚುನಾವಣೆಯಲ್ಲಿ ಸ್ಪರ್ಧಿಸದ ಕಾರಣ ವಿಧಾನಸಭೆಯ ಚುನಾಯಿತ ಸದಸ್ಯರು ಆಗಿರಲಿಲ್ಲ. ರಾಜಗೋಪಾಲಾಚಾರಿರವರು ತಮ್ಮನ್ನು ವಿಧಾನಸಭೆಗೆ ನಾಮನಿರ್ದೇಶನ ಮಾಡುವಂತೆ ಪ್ರಕಾಶ್ ಅವರಿಗೆ ಕೋರಿದರು. ಈ ಮೂಲಕ ವಿಧಾನಸಭೆಯ ಸದಸ್ಯರಿಂದ ನಡೆಯುವ ಸಾಮಾನ್ಯ ಚುನಾವಣಾ ಪ್ರಕ್ರಿಯೆಯನ್ನು ಬದಿಗಿರಿಸಿದರು. ನಂತರ ತಮಿಳುನಾಡು ಮತ್ತು ಮಹಾರಾಷ್ಟ್ರದ ಮಾಜಿ ರಾಜ್ಯಪಾಲರಾದ ಸಿ ವಿ ಅಲೆಕ್ಸಾಂಡರ್ ಅವರು 1952 ಮದ್ರಾಸ್ನ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳನ್ನು ತೋರಿದ ವರ್ತನೆಯನ್ನು ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಅತ್ಯಂತ ಗಂಭೀರ ಉಲ್ಲಂಘನೆ ಎಂದು ಪರಿಗಣಿಸತೊಡಗಿದರು. ಕೇಳುಗರ ಕೇಳಿದ್ರಲ್ಲ, ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀಪ್ರಕಾಶ್ ಅವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 94 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVG ಅವರ

0: ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಜಡವೇನು ಜೀವವೇಂ,
4: ಜಡವೇನು ಜೀವವೇಂ,
3: ಚೈತನ್ಯ ನಿದ್ರಿಸಿರುವ,
4: ಚೈತನ್ಯ ನಿದ್ರಿಸಿರುವ
3: ಎಡೆಯಲ್ಲ ಜಡಲೋಕ,
4: ಎಡೆಯಲ್ಲ ಜಡಲೋಕ,
3: ಕಲ್ಲು ಕಡ್ಡಿ ಕಸ,
4: ಕಲ್ಲು ಕಡ್ಡಿ ಕಸ,
3: ಅಡಗಿರ್ಪ ಚೈತನ್ಯವ,
4: ಅಡಗಿರ್ಪ ಚೈತನ್ಯವ,
3: ಎಚ್ಚರಲು ಜಂತು ಜಗ,
4: ಎಚ್ಚರಲು ಜಂತು ಜಗ,
3: ಜಡವೇ ಜೀವದ ವಸತಿ,
4: ಜಡವೇ ಜೀವದ ವಸತಿ
2: ಮಂಕುತಿಮ್ಮ,
4: ಮಂಕುತಿಮ್ಮ.
2: ಸೊ ಇಲ್ಲಿ ಸೃಷ್ಟಿಯಲ್ಲಿ ನಾವು ಕಾಣುವಂತ ಎರಡು ಮುಖ್ಯವಾದಂತಹ ವಿಭಾಗಗಳು, ಒಂದು ಜಡ, ಇನ್ನೊಂದು ಜೀವಯುಕ್ತವಾದಂಥದ್ದು, ಚಲ ಅಚಲ, ಚೈತನ್ಯಹೀನ ಚೈತನ್ಯ ಪೂರ್ಣ. ಸೊ ಹೀಗೆ ಈ ಎರಡು ವಿಷಯಗಳನ್ನು ನಾವು ಸ್ಥೂಲವಾಗಿ ಗಮನಿಸ್ತೀವಿ. ಆ್ಯಂಡ್ ಆ ಎರಡರಲ್ಲಿರುವಂಥ ವ್ಯತ್ಯಾಸಗಳು ಬಹಳ ಎದ್ದು ಕಾಣಿಸ್ತವೆ. ಅಂದರೆ ನಮ್ಮ ಒಂದು ನಂಬಿಕೆ ಪ್ರಕಾರ ಎರಡಕ್ಕೂ ಸೃಷ್ಟಿಕರ್ತ ಒಬ್ಬನೇ, ಆ್ಯಂಡ್ ಎರಡಕ್ಕೂ ಆಗಿರುವಂತಹ ಸೃಷ್ಟಿಯಲ್ಲಿ ತೊಡಗಿಸಿಕೊಳ್ಳಲಾಗಿರುವಂತಹ ಮೂಲ ವಸ್ತು ಒಂದೇ. ಆ ಮೂಲ ವಸ್ತು ಒಂದೇ ಆದರೂ ಕೂಡ ಎರಡು ವಿಭಿನ್ನ ರೂಪದಲ್ಲಿ ಅದು ವ್ಯಕ್ತವಾಗ್ತಾ ಇದೆ. ಎರಡರಲ್ಲೂ ಇರೋದು ಒಂದೇ, ಇದನ್ನು ನಾವು ಹಿಂದೆ ಎಲ್ಲ ಕೇಳಿದ್ವಿ. ಅದನ್ನು ಇಲ್ಲಿ ಮತ್ತೆ ಇನ್ನೊಂದು ಉದಾಹರಣೆಯನ್ನು ಕೊಟ್ಟು ಡಿ ವಿ ಜಿ ಅವರು ಆ ಒಂದುತನವನ್ನು, ಆ ಏಕತ್ವವನ್ನು ಮತ್ತೆ ಹೇಳ್ತಾರೆ. ಜಡ ಮತ್ತು ಜೀವ ನಮಗೆ ಕಾಣಿಸೋ ರೀತಿಯಲ್ಲಿ ವ್ಯತ್ಯಾಸ ಯಾತಕ್ಕಿದೆ ಅಂತಂದರೆ, ಒಂದರಲ್ಲಿ ಒಂದು ರೀತಿಯ ಚೈತನ್ಯ ಇದೆ, ಇನ್ನೊಂದರಲ್ಲಿ ಆ ಚೈತನ್ಯ ಇಲ್ಲ. ಸೊ ಆ ಚೈತನ್ಯ ಇರೋಂಥದ್ದು ಅದು ಎದ್ದು ಕಾಣಿಸ್ತಾ ಇದೆ, ಇನ್ನೊಂದರಲ್ಲಿ ಚೈತನ್ಯವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿದೆ. ಆದರೆ ಆ ಚೈತನ್ಯವೇ ಇಲ್ಲ ಅಂತ ಹೇಳೋದಕ್ಕೆ ನಮ್ಮ ಪರಿಗಣನೆಯಲ್ಲಿರುವಂತಹ ಕುಂದುಕೊರತೆಗಳೇ ಜಾಸ್ತಿ ಕಾರಣ. ಈಗ ಯಾವುದೋ ಒಂದು ಗಿಡ, ಆ ಗಿಡದಲ್ಲಿ ಚೈತನ್ಯ ಇಲ್ಲವಾ ಅಂತಂದರೆ ಚೈತನ್ಯ ಇದೆ, ಆದರೆ ಒಂದು ಪ್ರಾಣಿಯಲ್ಲಿಯೋ ಒಂದು ಪಕ್ಷಿಯಲ್ಲಿಯೋ ಇರೋ ರೀತಿಯ ಚೈತನ್ಯ ಇಲ್ಲ. ಪ್ರಾಣಿ ಅಥವಾ ಪಕ್ಷಿ ತಾನಾಗಿಯೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬಲ್ಲದು. ಒಂದು ಗಿಡ ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಂದು ಮರ ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಸ್ಥಿರವಾಗಿಯೇ ಇದೆ. ಆದರೆ ಆ ಸ್ಥಿರವಾಗಿ ನಿಂತಹ ಮರವೂ ಕೂಡ ಒಂದು ರೀತಿಯ ಚೈತನ್ಯವನ್ನು ಹೊಂದಿದೆ, ಅದು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತವಾಗುತ್ತೆ. ಒಂದು ಹುಲ್ಲು ಕಡ್ಡಿಯಲ್ಲೂ ಕೂಡ ಆ ಚೈತನ್ಯ ಇದೆ, ಆದರೆ ಅದರಲ್ಲಿ ಅದು ವ್ಯಕ್ತ ಆಗುವಂಥ ರೀತಿ ಬೇರೆ. ಸೊ ಇದು ನಮಗೆ ಹಾಗೂ ಹೀಗೂ ನಾವು ಅರ್ಥ ಮಾಡ್ಕೋತೀವಿ. ಆದರೆ ಒಂದು ಕಲ್ಲಿನಲ್ಲಿ ಅಥವಾ ಒಂದು ಬಂಡೆಯಲ್ಲಿ ಅದರಲ್ಲಿ ಹೆಂಗೆ ಚೈತನ್ಯ ಇರೋದಕ್ಕೆ ಸಾಧ್ಯ, ಇದು ನಮಗೆ ಆ ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲಿ ನಮಗೆ ಸೈನ್ಸ್ ಫಿಸಿಕ್ಸ್ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಎನರ್ಜಿ ಕಾನ್ಸೆಪ್ಟ್. ಎನರ್ಜಿನಲ್ಲಿ ಎರಡು ಥರ ಎನರ್ಜಿ, ಒಂದು ಕೈನೆಟಿಕ್ ಎನರ್ಜಿ, ಒಂದು ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಏನು, ಚಲನೆಯಲ್ಲಿ ಕಂಡುಬರುವಂಥ ಶಕ್ತಿ. ಪೊಟೆನ್ಷಿಯಲ್ ಎನರ್ಜಿ ಅಂತಂದ್ರೇನು, ಅದರಲ್ಲಿ ಶಕ್ತಿ ಇದೆ ಆದರೆ ಅದು ಪ್ರಕಟವಾಗ್ತಾ ಇಲ್ಲ, ವ್ಯಕ್ತವಾಗ್ತಾ ಇಲ್ಲ. ಸೊ ಹಾಗೆ ಇಲ್ಲಿ ಡಿ ವಿ ಜಿ ಅವರು ಕೊಡುವಂಥ ಉದಾಹರಣೆ ಅದನ್ನೇ ಅನುಸರಿಸಿ, ಜಡವಾದಂತಹ ಒಂದು ವಸ್ತುವಿನಲ್ಲೂ ಚೈತನ್ಯ ಇದೆ, ಆದರೆ ಅದು ಪೊಟೆನ್ಷಿಯಲ್ ಎನರ್ಜಿ ರೂಪದಲ್ಲಿದೆ, ಆ ಪೊಟೆನ್ಷಿಯಲ್ ಎನರ್ಜಿ ವ್ಯಕ್ತವಾಗ್ತಾ ಇಲ್ಲ. ಅಡಗಿರ್ಪ ಚೈತನ್ಯ ಎಚ್ಚರವಾಗಿದ್ದರೆ ಅದು ಜಂತು, ಅದು ಜೀವಿ, ಆದರೆ ಅದೇ ಜಡ ಜೀವದ ವಸತಿ, ಅಂದರೆ ಅದು ಆ ಜಡದಲ್ಲಿಯೇ ಜೀವ ಸೇರಿರುವಂಥದ್ದು. ಜೀವ ಸೇರಿದಾಗ ಅದು ಒಂದು ರೀತಿಯಲ್ಲಿ ವ್ಯಕ್ತವಾಗುತ್ತೆ, ಜೀವ ಸೇರದೇ ಇದ್ದಾಗ ಅದೇ ತಟಸ್ಥವಾಗಿ ಇರುತ್ತೆ. ಸೊ ಹಾಗಾಗಿ ವ್ಯತ್ಯಾಸ ಅನ್ನುವಂಥದ್ದು ಹೆಚ್ಚು ಕಾಣೋದು ಸರಿಯಲ್ಲ, ಎರಡರಲ್ಲೂ ಶಕ್ತಿ ಇದೆ, ಆ ಶಕ್ತಿಯ ಪ್ರಕಟೀಕೃತ ರೂಪದಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ತೀವಿ. ಈಗ ನಮ್ಮಲ್ಲಿ ಈ ಆಟದ ಸಾಮಾನುಗಳಿರ್ತವೆ, ಮಕ್ಕಳಿಗೆ ವಿಶೇಷವಾಗಿ ಕೊಡುವಂಥ ಆಟದ ಸಾಮಾನುಗಳು,

0: ಎರಡು ರೀತಿ ಆಟದ ಸಾಮಾನು ಇದೆ ಅಂತ ಅನ್ಕೋಣ. ಒಂದು ಸುಮ್ಮನೆ ಕೂತ್ಕೊಳ್ಳೋಂಥ ಒಂದು ಕೋಳಿ. ಆ ಕೋಳಿಗಳಲ್ಲಿ ಬೇರೆ ಥರ ಬೊಂಬೆ ಬರುತ್ತೆ, ಅದರಲ್ಲಿ ಮಧ್ಯದಲ್ಲಿ ಒಂದು ಕೀ ಇರುತ್ತೆ. ಹೀಗೆ ಕೀ ತಿರುಗಿಸಿ ಬಿಟ್ಟರೆ ಸ್ಥಿರವಾಗಿ ನಿಂತಿದ್ದಂತಹ ಕೋಳಿ ನಡೆಯೋಕ್ಕೆ ಶುರು ಮಾಡಿಬಿಡುತ್ತೆ. ನಡೀತಾ ನಡೀತಾ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಎಲ್ಲಿವರೆಗೂ ಕೀ ತಿರುಗಿಸಿರೋವಂಥದ್ದು ಚಾಲನೆಯಲ್ಲಿರುತ್ತೋ ಅಲ್ಲಿವರೆಗೂ ಆ ಕೋಳಿ ಮುಂದಕ್ಕೆ ಹೋಗುತ್ತೆ. ಆಮೇಲೆ ತಿರ್ಗಾ ನಿಂತು ಹೋಯಿತು. ತಿರ್ಗಾ ಇನ್ನೊಂದು ಸತಿ ನಾನು ಅದಕ್ಕೆ ಕೀ ಕೊಟ್ಟರೆ ಆ ಕೋಳಿ ತಿರ್ಗಾ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಸೊ ಹೀಗೆ ಜಡವಾಗಿದ್ದಂತಹ ಕೋಳಿಗೆ ನಾನು ಕೀ ತಿರುಗಿಸೋದ್ರಿಂದ ಏನೋ ಒಂದು ರೀತಿಯ ಚೈತನ್ಯವನ್ನು ಕೊಟ್ಟಂತಾಯಿತು. ಆ ಚೈತನ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಜಡವಾಗಿದ್ದಂತಹ ಕೋಳಿ ನಡೆಯಿತು. ಇದು ನಿಲ್ತು, ಕೋಳಿಯು ನಿಲ್ತು. ಸೊ ಅದರೊಳಗೆ ಏನೋ ಒಂದು ಶಕ್ತಿ ಇದೆ. ಜಡವಾದಂತಹ ಕೋಳಿಯ ಬೊಂಬೆಯೇ ಆ ಶಕ್ತಿಗೆ ವಸತಿ. ಅದನ್ನು ನಾನು ಕೈ ತಿರುಗಿಸಿ ಚಾಲನೆಯನ್ನು ನೀಡಿದರೆ ಆ ಶಕ್ತಿಯ ಚೈತನ್ಯ ವ್ಯಕ್ತವಾಗುತ್ತೆ. ಒಂದು ಕಾಲದವರೆಗೂ ಅದು ವ್ಯಕ್ತವಾಗುತ್ತೆ. ಅದು ಕ್ರಮೇಣ ಕ್ಷೀಣಿಸ್ತಾ ನಿಲ್ತು ಅಂತಂದರೆ ತಿರ್ಗಾ ಜಡವಾಯಿತು. ಸೊ ಹಾಗೆ ಜಡ ಜೀವ, ಚಲ ಅಚಲ, ಇವೆರಡೂ ಕೂಡ ಒಂದು ರೀತಿಯ ಸಂಬಂಧ ಹೊಂದಿರುವಂತಹ ಶಕ್ತಿಗಳು. ಜಡದಲ್ಲಿಯೇ ಚೈತನ್ಯವನ್ನು ತುಂಬಿಸಬಹುದಾದಂತಹ ಒಂದು ಸಾಧ್ಯತೆ ಇದೆ, ಒಂದು ಪೊಟೆನ್ಷಿಯಲ್ ಇದೆ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು ಅನ್ನೋದು ಇಲ್ಲಿ ಡಿ ವಿ ಜಿಯವರ ಉದಾಹರಣೆ. ಅದನ್ನೇ ನಮ್ಮ ಒಂದು ನಿತ್ಯದ ಬದುಕಿಗೂ ಕೂಡ ನಾವು ಅನ್ವಯಿಸ್ಕೊಳ್ಳೋದಾದರೆ, ಎಷ್ಟೋ ಸರ್ತಿ ನಾವು ಕೆಲವು ವ್ಯಕ್ತಿಗಳನ್ನು ಇವರು ನಿಷ್ಪ್ರಯೋಜಕರು, ಇವರು ಕೆಲಸಕ್ಕೆ ಬರೆದವರು ಅಂತ ಹಣೆಪಟ್ಟಿ ಕಟ್ಟುವಂಥದ್ದನ್ನು ನೋಡ್ತೀವಿ. ಶಾಲೆಯಲ್ಲಿ ಮಕ್ಕಳು, ಎಲ್ಲ ಮಕ್ಕಳು ಫಸ್ಟ್ ರ್ಯಾಂಕ್ ಬರಲ್ಲ, ಎಲ್ಲ ಮಕ್ಕಳು ಪಾಸೂ ಆಗಲ್ಲ. ಸೊ ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ಪಾಸ್ ಆಗಲಿಲ್ಲ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ತುಂಬಿಟ್ಟಿರುತ್ತೆ, ಇವನು ನಿಷ್ಪ್ರಯೋಜಕ, ಇವನು ಪ್ರಯೋಜನ ಇಲ್ಲ, ಇವನು ಯೂಸ್ಲೆಸ್, ಫೇಲ್ ಆಗ್ತಾ ಇದ್ದಾನೆ ಅಂತ. ಆದರೆ ಅದು ಸರಿಯಾದಂತಹ ಗಣನೆ ಅಲ್ಲ ಅನ್ನೋದನ್ನು ಈ ಕಗ್ಗದ ಮಾತು ನಮಗೆ ನೆನಪಿಸ್ಬೇಕು ಅಂತ ಅನಿಸುತ್ತೆ. ಆ ಸರಿಯಾಗಿ ಕೀ ಕೊಡೋವಂಥ ಶಕ್ತಿ ನನಗೆ ಬಂದಿಲ್ಲ, ಆ ಮೇಷ್ಟ್ರಿಗೆ ಸರಿಯಾಗಿ ಪಾಠ ಮಾಡುವ ಶಕ್ತಿ ಇಲ್ಲದೇ ಇರೋದರಿಂದ ಒಬ್ಬ ವಿದ್ಯಾರ್ಥಿ ಸರಿಯಾಗಿ ಕಲಿತಾ ಇಲ್ಲ. ಸೊ ಹಾಗಾಗಿ ಆ ವಿದ್ಯಾರ್ಥಿಯ ಸರಿ ಇಲ್ಲ ಅಂತ ಹೇಳೋದು ತಪ್ಪು. ಜೊತೆಗೆ ಆ ವಿದ್ಯಾರ್ಥಿಯ ಶಕ್ತಿ ಏನಿದೆಯೋ ಅದಕ್ಕನುಗುಣವಾಗಿ ಅವನು ತನ್ನ ಶಕ್ತಿಯನ್ನು ಪ್ರಕಟಣೆ ಮಾಡ್ತಾನೆ. ಪರೀಕ್ಷೆಯಲ್ಲಿ ಬರೆಯೋದು ಒಂದೇ ಶಕ್ತಿ ಅಂತ ನಾವು ಅನ್ಕೊಳ್ಳೋದು ತಪ್ಪು. ಬೇರೆ ರೀತಿಯಲ್ಲಿ ಅವನ ಶಕ್ತಿ ಪ್ರಕಟವಾಗಬಹುದು. ಫೇಲ್ ಆದಂಥ ಎಷ್ಟೋ ವಿದ್ಯಾರ್ಥಿಗಳು ಜೀವನದಲ್ಲಿ ಅದೆಷ್ಟೋ ಸಾಧನೆಯನ್ನು ಮಾಡಿರೋವಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗೆ ನಾವು ಹಣೆಪಟ್ಟಿನ ಕಟ್ಬಿಟ್ಟು ಇವರಲ್ಲಿ ಚೈತನ್ಯ ಇಲ್ಲ ಅಂತ ಅನ್ನೋದು ತಪ್ಪು. ಆ ಚೈತನ್ಯದ ಪ್ರಕಟೀಕರಣಕ್ಕೆ ಪೂರಕವಾದಂಥ ರೀತಿಯಲ್ಲಿ ನಾವು ಅದರಲ್ಲಿ ನಂಬಿಕೆ ಇಟ್ಟಾಗ ಪ್ರತಿಯೊಂದು ವ್ಯಕ್ತಿಯಲ್ಲಿ, ವಸ್ತುವಿನಲ್ಲಿ ಅಗಾಧವಾದಂಥ ಶಕ್ತಿ ಇದೆ, ಆ ಪೊಟೆನ್ಷಿಯಲ್, ಅದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಗಣನೆಗೆ ತಂದುಕೊಂಡಾಗ ಅದರ ಪ್ರಕಟೀಕರಣಕ್ಕೆ ನಾವು ಜಾಗ ಮಾಡಿಕೊಟ್ಟಂತೆ ಆಗತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 94 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 3ನೇ ತಾರೀಕಿನ ಸೋಮವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು:

ಕೆಆರ್ಎಸ್ ನೀರಿನ ಮಟ್ಟ 100 ಅಡಿ ಸನಿಹ, ಜಲಾಶಯಕ್ಕೆ ಹರಿದು ಬರುತ್ತಿದೆ 31.583 ಕ್ಯೂಸೆಕ್ ನೀರು. ಭೂಕುಸಿತ, ರೈಲು ರದ್ದು, ಪ್ರಯಾಣಿಕರ ಪರದಾಟ. ನೀಟ್ ಯುಜಿ ಕೌನ್ಸಿಲಿಂಗ್ ಪ್ರಕ್ರಿಯೆ ನಾಳೆಯಿಂದ ಆರಂಭ. ಮಳೆ, ಗುಡ್ಡ ಕುಸಿದು 3 ಸಾವು, ಎಡಕುಮರಿ ಬಳಿ ಭೂಕುಸಿತ, ರೈಲು ಸಂಚಾರಕ್ಕೆ ಸ್ಥಗಿತ. ಕಾವೇರಿ ರಾಜ್ಯದ ಹಿತರಕ್ಷಣೆಗೆ ಬದ್ಧ.

ಉತ್ಪಾದನೆ ಹೆಚ್ಚಳಕ್ಕೆ ನಿರ್ಧಾರ. ಎಫ್ಪಿಐ 20,200 ಕೋಟಿ, 4 ತಿಂಗಳ ಬಳಿಕ ದೇಶದ ಷೇರುಪೇಟೆಯಲ್ಲಿ ವಿದೇಶಿ ಬಂಡವಾಳ ಒಳಹರಿವು. ಗ್ಲಾಸ್ಕೋದಲ್ಲಿ ಭಾರತದ ಚಿನ್ನದ ಓಟ, 39 ಪದಕಗಳೊಂದಿಗೆ ಮರಳಿದ ತಂಡ, ಬಂಗಾರ ಬೇಟೆಯಲ್ಲಿ ಮಹಿಳೆಯರ ಮೇಲುಗೈ. ಭಾರತ ನಕ್ಷೆಯಲ್ಲಿಲ್ಲ ಈಶಾನ್ಯ ರಾಜ್ಯಗಳು, ರೆಸ್ಟೋರೆಂಟ್ನಲ್ಲಿದ್ದ ನಕಾಶೆಯ ಕುರಿತು ಲಿಪಿನ ಬೇಸರ. ಬಿಡಬ್ಲ್ಯೂಎಫ್ ಟೂರ್ನಲ್ಲಿ ಚೊಚ್ಚಲ ಪ್ರಶಸ್ತಿ ಗೆದ್ದ ಭಾರತದ ಆಟಗಾರ್ತಿ ತನ್ವಿ ಶರ್ಮಾಗೆ ತೈಪೆ ಓಪನ್ ಕಿರೀಟ. ಯಶಸ್ವಿನಿ ಗೋರ್ಪಡೆಗೆ ಸಿಂಗಲ್ಸ್ ಪ್ರಶಸ್ತಿ. ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪುರುಷರ ಸಿಂಗಲ್ಸ್ ಕಿರೀಟ ಗೆದ್ದ ಅಂಕುರ್. 11 ವರ್ಷದೊಳಗಿನವರ ರಾಷ್ಟ್ರೀಯ ಚೆಸ್, ಕರ್ನಾಟಕದ ನಕ್ಷತ್ರ ಮುನ್ನಡೆ. ಪ್ರಮುಖ ಅಂಶಗಳ ವಿವರಣೆ. ಕೆಆರ್ಎಸ್ ನೀರಿನ ಮಟ್ಟ 100 ಅಡಿ ಸನಿಹ, ಜಲಾಶಯಕ್ಕೆ ಹರಿದು ಬರುತ್ತಿದೆ. 31,583 ಕ್ಯೂಸೆಕ್ ನೀರು. ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ 30,000 ಕ್ಯೂಸೆಕ್ಕೂ ಹೆಚ್ಚು ನೀರು ಹರಿದು ಬರುತ್ತಿದ್ದು, ಜಲಾಶಯದ ನೀರಿನ ಮಟ್ಟ ಭಾನುವಾರ ಸಂಜೆ ವೇಳೆಗೆ 98.80 ಅಡಿಗೆ ತಲುಪಿದೆ. ಜಲಾಶಯಕ್ಕೆ 31,583 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು, ಸದ್ಯ 21,885 ಟಿಎಂಸಿ ನೀರು ಸಂಗ್ರಹವಾಗಿದೆ. ಇದೇ ಪ್ರಮಾಣದಲ್ಲಿ ನೀರು ಹರಿದು ಬಂದರೆ ಸೋಮವಾರದ ವೇಳೆಗೆ ನೀರಿನ ಮಟ್ಟ 100 ಅಡಿ ತಲುಪಲಿದೆ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಭೂಕುಸಿತ, ರೈಲು ರದ್ದು, ಪ್ರಯಾಣಿಕರ ಪರದಾಟ. ಸುಬ್ರಹ್ಮಣ್ಯ, ದಕ್ಷಿಣ ಕನ್ನಡ. ಭಾರಿ ಮಳೆಯಿಂದಾಗಿ ಪಶ್ಚಿಮಘಟ್ಟ ಪ್ರದೇಶದ ಎಡಕುಮರಿ ಮತ್ತು ಸಿರಿಬಾಗಿಲು ನಿಲ್ದಾಣಗಳ ನಡುವೆ ಶನಿವಾರ ರಾತ್ರಿ ಭೂಕುಸಿತ ಸಂಭವಿಸಿದ್ದು, ಸಕಲೇಶ್ಪುರ ಸುಬ್ರಹ್ಮಣ್ಯ ರೋಡ್ ನಡುವೆ ರೈಲು ಸಂಚಾರ ಸ್ಥಗಿತಗೊಂಡಿದೆ. ದುರಸ್ತಿ ಕಾರ್ಯಾಚರಣೆ ಭಾನುವಾರ ಸಂಜೆಯವರೆಗೂ ಪೂರ್ಣಗೊಂಡಿಲ್ಲ. ಇದರಿಂದಾಗಿ 7 ರೈಲುಗಳ ಸಂಚಾರ ಅರ್ಧದಲ್ಲೇ ಮುಟುಕುಗೊಂಡಿದೆ. ನೀಟ್ ಯುಜಿ ಕೌನ್ಸಿಲಿಂಗ್ ಪ್ರಕ್ರಿಯೆ ನಾಳೆಯಿಂದ ಆರಂಭ. ನವದೆಹಲಿ ಅಖಿಲ ಭಾರತ ಕೂಟದ ಅಡಿಯಲ್ಲಿ MBBS ಮತ್ತು ಇತರೆ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ 4 ಆಗಸ್ಟ್ ರಂದು ಪ್ರಾರಂಭವಾಗಲಿದ್ದು, 2026-27 ಶೈಕ್ಷಣಿಕ ಅವಧಿ September 8 ಪ್ರಾರಂಭವಾಗಲಿದೆ ಎಂದು ವೈದ್ಯಕೀಯ ಕೌನ್ಸಿಲಿಂಗ್ ಸಮಿತಿ ತಿಳಿಸಿದೆ. ಸಮಿತಿ ಬಿಡುಗಡೆ ಮಾಡಿದ ಕೌನ್ಸಿಲಿಂಗ್ ವೇಳಾಪಟ್ಟಿ ಪ್ರಕಾರ, ಡೀಮ್ಡ್ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಮೊದಲ ಸುತ್ತಿನ ಅಖಿಲ ಭಾರತ ಕೂಟದ ಕೌನ್ಸಿಲಿಂಗ್ 4 ಆಗಸ್ಟ್ 17 ನಡೆಯಲಿದೆ. ಕೋರ್ಸ್ಗೆ ಸೇರಲು 2 ಆಗಸ್ಟ್ ಕೊನೆಯ ದಿನ ಆಗಿರಲಿದೆ. ಮಳೆ, ಗುಡ್ಡ ಕುಸಿದು 3 ಸಾವು. ಎಡಕುಮರಿ ಬಳಿ ಭೂಕುಸಿತ, ರೈಲು ಸಂಚಾರ ಸ್ಥಗಿತ. ಬೆಂಗಳೂರು, ರಾಜ್ಯದ ಮಲೆನಾಡು ಭಾಗದ ಕೆಲವು ಜಿಲ್ಲೆಗಳಲ್ಲಿ ಮಳೆಯೂ ಮುಂದುವರಿದಿದ್ದು, ಭಾರೀ ಮಳೆಯಿಂದಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸೀಬಿನ ಕೆರೆ ಸಮೀಪದ ಗಾಂಧಿನಗರದಲ್ಲಿ ಭಾನುವಾರ ಮುಂಜಾನೆ ಗುಡ್ಡ ಕುಸಿದು 1 ಕುಟುಂಬದ 3 ಸಾವಿಗೀಡಾಗಿದ್ದಾರೆ. ಮತ್ತೊಬ್ಬರಿಗೆ ಗಂಭೀರ ಗಾಯವಾಗಿದೆ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಕಕ್ಕರಗೋಳ ಗ್ರಾಮದ ಮಲ್ಲಿಕಾರ್ಜುನ ಕಡಗಿ, ಪತ್ನಿ ನಾಗವೇಣಿ ಕಡಗಿ ಹಾಗೂ ಪುತ್ರ ಸಂತೋಷ ಮೃತಪಟ್ಟರು. ಇದೇ ಗ್ರಾಮದ ಹನುಮಂತ ಅವರ ಕಾಲಿಗೆ ತೀವ್ರ ಪೆಟ್ಟಾಗಿದ್ದು, ಚಿಕಿತ್ಸೆಗೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾವೇರಿ ರಾಜ್ಯದ ಹಿತರಕ್ಷಣೆಗೆ ಬದ್ಧ. ಬೆಂಗಳೂರು, ಕಾವೇರಿ ನದಿ ನೀರಿನ ವಿಚಾರದಲ್ಲಿ ರಾಜ್ಯದ ಜನ ಮತ್ತು ರೈತರ ಹಿತವನ್ನು ರಕ್ಷಿಸಲು ಸರ್ಕಾರ ಬದ್ಧವಾಗಿದ್ದು, 7.5 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟ ನುಡಿಗಳಲ್ಲಿ ಭರವಸೆ ನೀಡಿದರು. ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಯಬೇಕು ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದ ಬಗ್ಗೆ ಚರ್ಚೆ ನಡೆಸಲು ಭಾನುವಾರ ಕರೆದಿದ್ದ ಸರ್ವಪಕ್ಷದ ಸಭೆ ಬಳಿಕ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಭಾರಿ ಮಳೆ, 8 ಮಂದಿ ಸಾವು. ತಿರುವನಂತಪುರ, ಶನಿವಾರ ಸುರಿದ ಭಾರಿ ಮಳೆಯ ಪರಿಣಾಮ 8 ಜನರು ಮೃತಪಟ್ಟಿದ್ದು, 8 ಜನರು ನಾಪತ್ತೆಯಾಗಿದ್ದಾರೆ ಎಂದು ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ತಿಳಿಸಿದ್ದಾರೆ. ಹಲವೆಡೆ ಭೂಕುಸಿತ, ನೀರು ನುಗ್ಗಿದ ಘಟನೆಗಳು ನಡೆದಿವೆ. 27 ಮನೆಗಳು ಸಂಪೂರ್ಣ ಹಾನಿಗೊಂಡಿದ್ದು, 196 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. 290 ಕಾಳಜಿ ಕೇಂದ್ರಗಳಲ್ಲಿ 5,792 ಜನರಿಗೆ ಆಶ್ರಯ ನೀಡಲಾಗಿದೆ. 13 ಜನರು ಗಾಯಗೊಂಡಿದ್ದಾರೆ ಎಂದು ಮುಖ್ಯಮಂತ್ರಿ ಕಚೇರಿ ಭಾನುವಾರ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. 5 ವರ್ಷವಾದರೂ ಪೂರ್ಣಗೊಳ್ಳದ ಹೊಸ ಸೇತುವೆ, ಬಿತರಹಳ್ಳಿ ಹಳೆ ಸಂಪರ್ಕ ಸೇತುವೆ ಮುಳುಗಡೆ. ಎಚ್ಡಿಕೋಟೆ, ಕಬಿನಿ ಜಲಾಶಯ ಭರ್ತಿಯಾಗಿದ್ದು ಹೊರಹರಿವಿನ ಪ್ರಮಾಣ ಹೆಚ್ಚಳದಿಂದಾಗಿ ಬಿತರಹಳ್ಳಿ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. ಜಲಸಂಪನ್ಮೂಲ ಇಲಾಖೆ ಮತ್ತು ಕಾವೇರಿ ನೀರಾವರಿ ನಿಗಮದಿಂದ ಅಂದಾಜು 25 ಕೋಟಿ ವೆಚ್ಚದಲ್ಲಿ ಸ್ಟೀಲ್ ಬ್ರಿಡ್ಜ್ ಕಾಮಗಾರಿ ಆರಂಭವಾಗಿ 5 ವರ್ಷ ಕಳೆಯುತ್ತಾ ಬಂದರೂ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಗುತ್ತಿಗೆದಾರರ ವಿಳಂಬದಿಂದ ಕಾಮಗಾರಿ ಹಾಮಿಗತಿಯಲ್ಲಿ ಸಾಗುತ್ತಿದೆ. ರಾಜ್ಯ ಸರ್ಕಾರ 2021 ಆಗಸ್ಟ್ ತಿಂಗಳಿನಲ್ಲಿ ಕಬಿನಿ ಅಣೆಕಟ್ಟಿನ ಮುಂಭಾಗ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿತ್ತು. ಅಕ್ಕಿ ಧಾರಣೆ ಜಿಗಿತ. ಬೆಂಗಳೂರು, ಕಳೆದ 1-2 ತಿಂಗಳಿಂದ ಅಕ್ಕಿಯ ದರವು ಬೆಂಗಳೂರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಊಟಕ್ಕೆ ವ್ಯಾಪಕವಾಗಿ ಬಳಕೆಯಾಗುವ ಸೋನಾ ಮಸೂರಿ ಮತ್ತು ಸೋನಾ ಸ್ಟೀಮ್ ಮಾದರಿಯ

ಉತ್ತರವೂ ಕೆಜಿಗೆ 15ರವರೆಗೆ ಹೆಚ್ಚಿದೆ. ಇದರಿಂದಾಗಿ ಜನಸಾಮಾನ್ಯರ ತಿಂಗಳ ಖರ್ಚು ಕೂಡ ಜಾಸ್ತಿಯಾಗಿದೆ. ದೇಶಗಳಲ್ಲಿ ರಫ್ತು ಮಾಡಲು ಅವಕಾಶ ಇರುವುದು, ಹೊರ ರಾಜ್ಯಗಳಿಗೆ ರವಾನೆ ಆಗುತ್ತಿರುವುದು, ಅಕ್ಕಿಯ ದರ ಸ್ಥಳೀಯ ಮಾರುಕಟ್ಟೆಯಲ್ಲಿ ಏರಿಕೆಯಾಗಿರುವುದಕ್ಕೆ ಕಾರಣಗಳು ಎಂದು ವರ್ತಕರು ತಿಳಿಸಿದ್ದಾರೆ. ಅಲ್ಲದೆ ಕಳೆದ ವರ್ಷ ತುಂಗಭದ್ರಾ ನದಿ ನೀರನ್ನು ಆಶ್ರಯಿಸಿ ಭತ್ತ ಬೆಳೆಯುವ ಪ್ರದೇಶಗಳಲ್ಲಿ ಎರಡನೇ ಬೆಳೆಗೆ ನೀರು ಹರಿಯದೇ ಇರುವುದು ಕೂಡ ಅಕ್ಕಿಯ ಬೆಲೆ ಏರಿಕೆಗೆ ಒಂದು ಕಾರಣವಾಗಿದೆ ಎಂದು ಅವರು ಹೇಳಿದ್ದಾರೆ. ತೈಲ ಉತ್ಪಾದನೆ ಹೆಚ್ಚಳಕ್ಕೆ ನಿರ್ಧಾರ, ಲಂಡನ್. ಕಚ್ಚಾ ತೈಲ ಉತ್ಪಾದನೆಯನ್ನು ಹೆಚ್ಚು ಮಾಡಲು ಒಪೆಕ್ ಸಂಘಟನೆಗಳು 7 ದೇಶಗಳು ಭಾನುವಾರ ತೀರ್ಮಾನಿಸಿವೆ. ಈ ಹೆಚ್ಚಳವು ಸೆಪ್ಟೆಂಬರ್ನಿಂದ ಜಾರಿಗೆ ಬರಲಿದೆ. ಭಾನುವಾರ ವರ್ಚುವಲ್ ವೇದಿಕೆಯ ಮೂಲಕ ಸಭೆ ನಡೆದ ರಾಷ್ಟ್ರಗಳು ಕಚ್ಚಾ ತೈಲ ಉತ್ಪಾದನೆಯನ್ನು ದಿನಕ್ಕೊಂದಕ್ಕೆ 1.88 ಲಕ್ಷ ಬ್ಯಾರೆಲ್ನಷ್ಟು ಹೆಚ್ಚಿಸಲು ತೀರ್ಮಾನಿಸಿವೆ ಎಂದು ಸಂಘಟನೆಯ ಹೇಳಿಕೆ ತಿಳಿಸಿದೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷದಿಂದ ಉತ್ಪಾದನೆಯಲ್ಲಿ ಇಳಿಕೆಯಾಗಿದ್ದು ಈಗ ತೈಲ ಉತ್ಪಾದನೆಯನ್ನು ಹೆಚ್ಚಿಸಲು ನಿರ್ಧರಿಸಲಾಗಿದೆ ಎಂದು ರೈಸ್ಟಾರ್ಡ್ ಎನರ್ಜಿಯ ವಿಶ್ಲೇಷಕ ಚಾರ್ಲ್ಸ್ ಲಿಯನ್ ಹೇಳಿದ್ದಾರೆ. ಎಫ್ಪಿಐ 20,200 ಕೋಟಿ, 4 ತಿಂಗಳ ಬಳಿಕ ದೇಶದ ಷೇರುಪೇಟೆಯಲ್ಲಿ ವಿದೇಶಿ ಬಂಡವಾಳ ಒಳಹರಿವು. ನವದೆಹಲಿ, ಸತತ 4 ತಿಂಗಳಿಂದ ದೇಶದ ಷೇರುಪೇಟೆಗಳಿಗೆ ಹೂಡಿಕೆ ವಾಪಸ್ ಪಡೆಯುತ್ತಿದ್ದ ವಿದೇಶಿ ಹೂಡಿಕೆದಾರರು ಜುಲೈ ತಿಂಗಳಿನಲ್ಲಿ 20,200 ಕೋಟಿ ನಿವ್ವಳ ಹೂಡಿಕೆ ಮಾಡಿದ್ದಾರೆ. ಜೂನ್ ತ್ರೈಮಾಸಿಕದಲ್ಲಿ ಕಂಪನಿಗಳ ಗಳಿಕೆ, ಜಾಗತಿಕ ಮಟ್ಟದಲ್ಲಿ ತಗ್ಗಿರುವ ಸಂಘರ್ಷ ಸೇರಿದಂತೆ ವಿವಿಧ ಅಂಶಗಳು ವಿದೇಶಿ ಹೂಡಿಕೆ ಒಳಹರಿವಿಗೆ ಕಾರಣವಾಗಿವೆ. ತಂಬಾಕಿಗೆ ಹೆಚ್ಚಿನ ತೆರಿಗೆ, ಸಿಗರೇಟು ಕಂಪನಿಗಳ ಲಾಭ ಇಳಿಕೆ. ನವದೆಹಲಿ, ಸಿಗರೇಟು ಹಾಗೂ ತಂಬಾಕು ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕೇಂದ್ರ ಸರ್ಕಾರವು ಹೆಚ್ಚಳ ಮಾಡಿದ ಪರಿಣಾಮವು ದೇಶದ ಪ್ರಮುಖ ಸಿಗರೇಟು ತಯಾರಿಕಾ ಕಂಪನಿಗಳ ಹಣಕಾಸು ಫಲಿತಾಂಶದಲ್ಲಿ ಗೋಚರಿಸಿದೆ. ಸಿಗರೇಟು ತಯಾರಿಕಾ ಕ್ಷೇತ್ರದ ಪ್ರಮುಖ ಕಂಪನಿಗಳಾದ ಐಟಿಸಿ, ಗಾಡ್ಫ್ರೇ, ಫಿಲಿಕ್ಸ್ ಇಂಡಿಯಾ ಮತ್ತು ವಿಎಸ್ಟಿ ಇಂಡಸ್ಟ್ರೀಸ್ ಮತ್ತು ನಿವ್ವಳ ವರಮಾನ ಲಾಭದ ಪ್ರಮಾಣವು ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ ಕಡಿಮೆ ಆಗಿರುವ ಬಗ್ಗೆ ಷೇರುಪೇಟೆಗೆ ಮಾಹಿತಿ ನೀಡಿವೆ. ತೆರಿಗೆಯಲ್ಲಿ ಹೆಚ್ಚಳ ಮಾಡಿದ ನಂತರದ ಮೊದಲ ಪೂರ್ಣ ತ್ರೈಮಾಸಿಕ ಇದಾಗಿದೆ. ಗ್ಲಾಸ್ಕೋದಲ್ಲಿ ಭಾರತದ ಚಿನ್ನದ ಓಟ, 39 ಪದಕಗಳೊಂದಿಗೆ ಮರಳಿದ ತಂಡ ಬಂಗಾರ ಬೇಟೆಯಲ್ಲಿ ಮಹಿಳೆಯರ ಮೇಲುಗೈ. ಬೆಂಗಳೂರು, ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ 11 ದಿನಗಳ ಹಿಂದೆ ಭಾರತದ ಕ್ರೀಡಾಪಟುಗಳ ತಂಡವು ಬಂದಿಳಿದಿತ್ತು. ಆಗ ಈ ತಂಡವು ಪ್ರತಿ ಸಲದಂತೆ ಹೆಚ್ಚು ಪದಕಗಳನ್ನು ಜಯಿಸುವುದು ಸಾಧ್ಯವೇ ಎಂಬ ಪ್ರಶ್ನೆ ಮೂಡಿತ್ತು. ಏಕೆಂದರೆ ಈ ಸಲದ ಕ್ರೀಡಾಕೂಟದಲ್ಲಿ ಕೇವಲ 10 ಕ್ರೀಡಾ ಪ್ರಕಾರಗಳಲ್ಲಿ ಸ್ಪರ್ಧೆಗಳು ಏರ್ಪಟ್ಟಿದ್ದವು. ಮಿತವ್ಯಯದ ಕೂಟ ಇದಾಗಿದ್ದ ಕಾರಣ ಹಲವು ಪ್ರಮುಖ ಕ್ರೀಡಾಪಟುಗಳನ್ನು ಆಯೋಜಿಸಿರಲಿಲ್ಲ. ಅದರಲ್ಲೂ ಭಾರತಕ್ಕೆ ಪ್ರತಿ ವರ್ಷವೂ ಪದಕಗಳ ಕಾಣಿಕೆ ನೀಡುತ್ತಿದ್ದ ಕುಸ್ತಿ, ಶೂಟಿಂಗ್, ಅರ್ಚರಿ, ಟೇಬಲ್ ಟೆನ್ನಿಸ್ ಮತ್ತು ಬ್ಯಾಡ್ಮಿಂಟನ್ ಕ್ರೀಡೆಗಳು ಈ ಬಾರಿ ಇರಲಿಲ್ಲ. ಆದ್ದರಿಂದ ಹೆಚ್ಚೆಂದರೆ 15-20 ಪದಕ ಬರಬಹುದು ಎಂದು ಲೆಕ್ಕಾಚಾರ ಮಾಡಲಾಗಿತ್ತು. BWF ಟೂರ್ನಲ್ಲಿ ಚುಚ್ಚಲ ಪ್ರಶಸ್ತಿ ಗೆದ್ದ ಭಾರತದ ಆಟಗಾರ್ತಿ ತನ್ವಿ ಶರ್ಮಾಗೆ ತೈಪೇ ಓಪನ್ ಕಿರೀಟ. PTI. ಭಾರತದ ಉದಯೋನ್ಮುಖ ಪ್ರತಿಭೆ ತನ್ವಿ ಶರ್ಮಾ ಅವರು ಭಾನುವಾರ ತೈಪೇ ಓಪನ್ ಸೂಪರ್ 300 ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದುಕೊಂಡರು. ಇದು ಅವರಿಗೆ BWF ಟೂರ್ನಲ್ಲಿ ಚುಚ್ಚಲ ಪ್ರಶಸ್ತಿ. ಪಂಜಾಬ್ನ 15 ವರ್ಷದ ತನ್ವಿ ಅವರು ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿ 21-16, 21-16 ವಿಯೆಟ್ನಾಂ ಆಟಗಾರ್ತಿ ತುಯ್ಲಿ ನೆನ್ಗೆಯನ್ ವಿರುದ್ಧ ಗೆದ್ದರು. 36 ನಿಮಿಷಗಳ ಹಣಾಹಣಿಯಲ್ಲಿ ತನ್ವಿ ಮೇಲುಗೈ ಸಾಧಿಸಿದರು. ತನ್ವಿ ಹೋದ ವರ್ಷ ಅಮೆರಿಕ ಓಪನ್ ಟೂರ್ನಲ್ಲಿ ರನ್ನರ್ಸ್ ಅಪ್ ಆಗಿದ್ದರು. ಯಶಸ್ವಿನಿ ಗೋರ್ಪಡೆಗೆ ಸಿಂಗಲ್ ಪ್ರಶಸ್ತಿ. ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಪುರುಷರ ಸಿಂಗಲ್ಸ್ ಕಿರೀಟ ಗೆದ್ದ ಅಂಕುರ್. ನವದೆಹಲಿ, ಕರ್ನಾಟಕದ ಯಶಸ್ವಿನಿ ಗೋರ್ಪಡೆ ಅವರು ಭಾನುವಾರ ಇಲ್ಲಿ ಮುಕ್ತಾಯವಾದ 22ನೇ ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಜಯಿಸಿದರು. ಪುರುಷರ ವಿಭಾಗದಲ್ಲಿ ಅಂಕುರ್ ಭಟ್ಟಾಚಾರ್ಯ ಜಿ ಕಿರೀಟ ಧರಿಸಿದರು. ಮಹಿಳೆಯರ ಫೈನಲ್ನಲ್ಲಿ ಯಶಸ್ವಿನಿ 4-1 ಶ್ರೀಜಾ ಅಕುಲ ವಿರುದ್ಧ ಜಯಗಳಿಸಿದರು. ಈ ದಿನದ ಶುಭಾಷಿತ. ನೀವು ಕೀರ್ತಿಯೊಂದಿಗೆ ಹುಟ್ಟಿದ್ದರೆ ಅದು ಆಕಸ್ಮಿಕ, ನೀವು ಕೀರ್ತಿಯೊಂದಿಗೆ ತೀರಿಕೊಂಡರೆ ಅದು ಸಾಧನೆ. APJ ಅಬ್ದುಲ್ ಕಲಾಂ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 16 ರೂಪಾಯಿ.

ಹುಣಸೆ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 10 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 26 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 6 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇನ್ನು ಮುಂದೆ ಕೇಳಿ ಬರೋಣ ವಚನವೈಭವ. ವಚನಗಳ ನುಡುಗುಚ್ಛ ಭಾಗ 33 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಒಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
1: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಧರ್ಮಶಾಸ್ತ್ರಗಳು ಅನೇಕ ಕಟ್ಟುಪಾಡುಗಳನ್ನು ಸಮಾಜದ ಮೇಲೆ ವಿಧಿಸಿದ ಪರಿಣಾಮ ಸ್ತ್ರೀಯರು ಅನೇಕ ನಿಯಮ ನಿರ್ಬಂಧಗಳ ಶೃಂಖಲೆಗೆ ಸಿಲುಕಿದ್ದನ್ನು ನಾವು ಕಾಣಬಹುದಾಗಿದೆ. ಇವುಗಳು ಕೆಲವು ಸ್ತ್ರೀಯರ ಅನುಕೂಲತೆಯೆಡೆಗೆ ಇದ್ದರೆ ಕೆಲವು ಸ್ತ್ರೀಯರ ನೈಜ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಾಗಿದ್ದನ್ನು ಕಾಣುವಂಥದ್ದಾಗಿದೆ. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಸ್ತ್ರೀ ಮೋಕ್ಷಕ್ಕೆ ಯೋಗಗಳೆಲ್ಲ ಎನ್ನುವುದು. ಇದು ಸ್ತ್ರೀ ಸಮಾಜವು ಆಧ್ಯಾತ್ಮಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳಲು ಅಡೆತಡೆಯಾಯಿತು. ಹೆಣ್ಣಿನ ನೈಸರ್ಗಿಕೆಯಾದ ಋತುಚಕ್ರವನ್ನು ಅಪವಿತ್ರವೆಂದು ಕಲ್ಪಿಸಿ ಅವಳನ್ನು ಧಾರ್ಮಿಕ ಕಾರ್ಯಗಳಿಂದ ದೂರ ಸರಿಸಿದರು. ವೇದಾಧ್ಯಯನ ಮಂತ್ರ ಪಠಣಗಳಿಂದ ವಂಚಿತರಾದರು. ಇಷ್ಟೇ ಅಲ್ಲದೆ ಮಹಿಳೆಯರು ಸಾಮಾಜಿಕವಾಗಿ ನೈತಿಕವಾಗಿ ಸಾಂಸ್ಕೃತಿಕವಾಗಿ ತಮ್ಮ ಹಕ್ಕುಗಳನ್ನು ಪುರುಷರಂತೆ ಪ್ರತಿಪಾದಿಸಲು ಹಿನ್ನಡೆಯಾಯಿತು. ಅಸಮಾನತೆ ಸ್ತ್ರೀ ಶೋಷಣೆ ಹೆಚ್ಚಾಯಿತು. 12ನೇ ಶತಮಾನದಲ್ಲಿ ಇದನ್ನು ಅರಿತಂತಹ ಶರಣರು ಶರಣ ಸಮಾಜ ಸ್ತ್ರೀಯರಿಗೆ ಅವರಿಗೆ ಆದಂತಹ ಸ್ವಾತಂತ್ರ್ಯವನ್ನು ನೀಡಿತು. ಅವರಲ್ಲಿರುವಂತಹ ನೋವು ನಲಿವು ಭಾವನೆಗಳನ್ನು ಪ್ರಕಟಪಡಿಸಲು ಅವಕಾಶ ನೀಡಿತು. ಹೆಣ್ಣು ಮಾಯಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳುವ ಮೂಲಕ ಹೆಣ್ಣು ದೇವತೆ ಎಂದರು. ಅವಳನ್ನು ಅಸ್ಪೃಶ್ಯತೆಯ ಸಂಕಲೆಯಿಂದ ಬಿಡಿಸಲು ಪ್ರಯತ್ನಿಸಿದರು. ಇದರ ಫಲವಾಗಿ ಮಹಿಳೆಯರು ಧಾರ್ಮಿಕ ಸ್ವಾತಂತ್ರ್ಯವನ್ನು ಪಡೆದರು. ಆತ್ಮೋದ್ಧಾರದ ಮಾತುಗಳನ್ನು ಆಡಲು ಪ್ರಯತ್ನ ಮಾಡಿದರು. ಇದರ ಫಲವಾಗಿ ಅನೇಕ ಶರಣೆಯರು ತಮ್ಮ ಅನುಭವದ ನುಡಿಗಳನ್ನು ವಚನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇಂತಹ ವಚನಗಳನ್ನು ಜನಮಾನಸಕ್ಕೆ ಮುಟ್ಟಿಸುವ ಕೆಲಸವನ್ನು ವಚನ ವೈಭವ ಕಾರ್ಯಕ್ರಮದ ಮೂಲಕ 90.8 ಕಂಪನಾಂಕನದ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ತಾವುಗಳು ಆಸ್ಥೆಯಿಂದ ಆಲಿಸುವ ಮೂಲಕ ಪ್ರೋತ್ಸಾಹಿಸುತ್ತಿರುವುದಕ್ಕೆ ಹೃದಯ ತುಂಬಿದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಕಳೆದ 32ನೇ ನುಡಿಸಂಚಿಕೆಯಲ್ಲಿ ಶರಣ ಗಟ್ಟಿವಾಳಯ್ಯನವರ ವಚನಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡಿದ್ದೆವು. ಇಂದಿನ 33ನೆಯ ನುಡಿ ಸಂಚಿಕೆಯಲ್ಲಿ ನೀಲಮ್ಮ, ನೀಲಾಂಬಿಕೆ, ನೀಲಲೋಚನೆ ಹೀಗೆಲ್ಲ ಹೆಸರುಗಳಿಂದ ಪ್ರಸಿದ್ಧರಾದಂತಹ ಭಕ್ತಿ ಭಂಡಾರಿ ಬಸವಣ್ಣನವರ ಧರ್ಮಪತ್ನಿಯವರ ವಚನಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 5ನೇ ಸಂಪುಟವು ಶಿವಶರಣೆಯರ ವಚನ ಸಂಪುಟವಾಗಿದೆ. ಇದನ್ನು ಡಾಕ್ಟರ್ ವೀರಣ್ಣ ರಾಜೂರವರು ಸಂಪಾದನೆ ಮಾಡಿದ್ದು, ಇಲ್ಲಿ ನೀಲಾಂಬಿಕೆಯವರ 288 ವಚನಗಳನ್ನು ಸಂಪಾದನೆ ಮಾಡಿ

ಹುಡುಗರಿಗೆ ಉಣಬಡಿಸಿದ್ದಾರೆ. ನೀಲಾಂಬಿಕೆಯವರು ಸಿದ್ಧರಸನ ಮಗಳು, ಬಿಜ್ಜಳನ ಸಾಕುತಂಗಿ ಎಂದು ಸಿಂಗಿರಾಜನು ಬರೆದಂತಹ ಸಿಂಗಿರಾಜ ಪುರಾಣದಲ್ಲಿ ಕಾಣಬಹುದಾಗಿದೆ. ರಾಜಾಶ್ರಯದ ಪ್ರಭಾವವಿದ್ದುದರಿಂದ ನೀಲಮ್ಮನವರ ವಚನ ಸಾಹಿತ್ಯದಲ್ಲಿ ತಿಳಿಸುವ ವಿಷಯಗಳು ನೇರವಾಗಿಯೂ ತೀಕ್ಷ್ಣವಾಗಿಯೂ ಇರುವುದನ್ನು ಕಾಣಬಹುದಾಗಿದೆ. ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಚನ್ನಬಸವಣ್ಣನವರೊಡಗೂಡಿ ವಚನ ಸಾಹಿತ್ಯವನ್ನು ಸಂರಕ್ಷಿಸುವಂತಹ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿರುವುದನ್ನು ನಾವು ಶರಣ ಸಾಹಿತ್ಯದ ಇತಿಹಾಸದ ಪುಟಗಳಲ್ಲಿ ಕಾಣಬಹುದಾಗಿದೆ. ಹಾಗಾಗಿಯೇ ವಚನ ಸಾಹಿತ್ಯ ಇದುವರೆಗೂ ಉಳಿದುಕೊಂಡು ಬರಲು ಸಾಧ್ಯವಾಗಿದೆ. ನೀಲಾಂಬಿಕೆಯವರ ಕೆಲವು ಪ್ರಮುಖ ವಚನಗಳನ್ನು ಗಮನಿಸೋಣ. ಅವುಗಳ ಮೂಲಕ ಅವರ ವಚನ ವಿಚಾರಧಾರೆ ಏನಿತ್ತು, ಅವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅವರು ತಮ್ಮ ಚಿಂತನೆಯನ್ನು ಹೇಗೆ ಹರಿಸಿದ್ದರು ಎನ್ನುವುದನ್ನು ಅರಿಯಲು ಪ್ರಯತ್ನ ಮಾಡೋಣ. ಎಲ್ಲ ಶರಣರು ಗುರುವಿಗೆ ಅತ್ಯಂತ ಎತ್ತರದ ಸ್ಥಾನಮಾನ ನೀಡುವುದನ್ನು ನಾವು ಕಾಣುತ್ತಾ ಬಂದಿದ್ದೇವೆ. ನೀಲಾಂಬಿಕೆಯವರು ಕೂಡ ಗುರುವಿನ ಬಗ್ಗೆ ಅತ್ಯಂತ ಗೌರವವನ್ನು ನೀಡಿರುವುದನ್ನು ಅವರ ವಚನ ಸಾಹಿತ್ಯದಲ್ಲಿ ನಾವು ಕಾಣುತ್ತೇವೆ. ಒಂದು ವಚನವನ್ನು ಗಮನಿಸೋಣ. ಆದಿ ಅನಾದಿ ತತ್ವವ ಭೇದಿಸಿಕೊಟ್ಟ ಗುರುವೆ, ಅಪ್ರಮಾಣ ಬೆಳಗ ಭೇದಿಸಿಕೊಟ್ಟ ಗುರುವೆ, ಅಕಾರ ಉಕಾರ ಮಕಾರ ಕಳೆಯನ್ ಅರುಹಿಸಿಕೊಟ್ಟ ಗುರುವೆ, ಇಷ್ಟ ಪ್ರಾಣ ಭಾವವಿದೆಂದು ತೋರಿದ ಗುರುವೆ, ನಿಜದ ಅರಿವನ್ ಅರುಹಿಸಿಕೊಟ್ಟ ಗುರುವೆ, ನಿರ್ಮಳ ಪ್ರಭೆಯ ತೋರಿದ ಗುರುವೆ, ನಿಜವನ್ ಅನುಭವಕ್ಕೆ ತಂದ ಗುರುವೆ, ನಿಮ್ಮ ಘನವ ಕಾಬ ಕಣ್ಣು ಕ್ರಮಗೆಟ್ಟಿತ್ತು ಸಂಗಯ್ಯ, ಬಸವನ ಪ್ರಭೆ ಎಲ್ಲಿ ಅಡಗಿತ್ತೋ, ಬಸವನ ಪ್ರಭೆ ಅದೆಲ್ಲಿ ಅಡಗಿತ್ತೋ. ಗುರುವಿಗೆ ಸೃಷ್ಟಿಯ ಪ್ರಾರಂಭ ಮತ್ತು ಅಂತ್ಯದ ತತ್ವವನ್ನು ಅರಿತಿದ್ದಾರೆ. ಭಗವಂತನ ಬೆಳಕನ್ನು ಸಾಮಾನ್ಯರಿಗೂ ಕೂಡ ತೋರಿಸಿಕೊಡುವಂತಹ ಶಕ್ತಿ ಗುರುವಿಗಿದೆ. ಅಕಾರ ಉಕಾರ ಅಂಕಾರಗಳ ಸಂಗಮವಾದಂತಹ ಓಂಕಾರದ ಶಕ್ತಿಯ ಬೆಳಕು ಅವರಿಗಿದೆ. ಇಷ್ಟ ಪ್ರಾಣ ಭಾವಲಿಂಗಗಳ ಅನುಸಂಧಾನಗೈಯುವ ಮಾರ್ಗವನ್ನು ತಿಳಿಸುವ ಶಕ್ತಿ ಇದೆ. ಜೀವನದ ನಿತ್ಯ ಸತ್ವ ತೋರುವವ ಅನುಭಾವದ ಬೆಳಕನ್ನು ಮನಕ್ಕೆ ತರುವಂತಹ ಅಗಾಧ ಶಕ್ತಿ ಗುರುವಿನಲ್ಲಿದೆ. ಇಂತಹ ಮಹತ್ ಶಕ್ತಿಯನ್ನ ಬಸವ ಪ್ರಭೆಯನ್ನು ಅರಿಯಲು ಎನ್ನಿಂದ ಸಾಧ್ಯವಾಗಿರಲಿಲ್ಲ. ಇದನ್ನು ತೋರುವ ಶಕ್ತಿ ಅದು ಗುರುವಿಗೆ ಮಾತ್ರ ಸಾಧ್ಯ ಎನ್ನುತ್ತಾರೆ ನೀಲಮ್ಮನವರು. ಹೀಗೆ ಗುರುವಿನ ಮಹಿಮೆಯನ್ನ ನೀಲಮ್ಮರು ಅನೂಚಾನವಾಗಿ ಸಾರಿದ್ದಾರೆ. ಹಾಗೆಯೇ ತಮ್ಮ ಪತಿ ಬಸವಣ್ಣನವರು ಅವರ ಸಾಧಕತ್ವವನ್ನು ತಿಳಿಸುವ ಅನೇಕ ವಚನಗಳನ್ನು ನೀಲಮ್ಮನವರು ಬರೆದಿದ್ದಾರೆ. ಒಂದೆರಡು ವಚನಗಳನ್ನು ಗಮನಿಸೋಣ. ಅವರು ಹೇಳುತ್ತಾರೆ, ಅಂಡಜವಳಿದ ಬಸವ, ಪಿಂಡಜವಳಿದ ಬಸವ, ಆಕಾರವಳಿದ ಬಸವ, ನಿರಾಕಾರವಳಿದ ಬಸವ, ಸಂಘವಳಿದ ಬಸವ, ನಿಸ್ಸಂಗವಳಿದ ಬಸವ, ಸಂಘಯ್ಯನಲ್ಲಿ ಸ್ವಯಲಿಂಗವಾದ ಬಸವ, ಸಂಘಯ್ಯನಲ್ಲಿ ಸ್ವಯಲಿಂಗವಾದ ಬಸವ. ಹೀಗೆ ನೀಲಾಂಬಿಕೆಯವರು ಬಸವಣ್ಣನವರ ಚಿತ್ರಣವನ್ನೇ ಈ ವಚನದಲ್ಲಿ ಇಟ್ಟಿರುವುದನ್ನು ನಾವು ಕಾಣುತ್ತೇವೆ. ಅವರು ಬಸವಣ್ಣನವರು ಭೂಮಿಯಿಂದ ಹುಟ್ಟುವಂತಹ ಉದ್ಭಜರಲ್ಲ, ಮೊಟ್ಟೆಗಳಿಂದ ಹುಟ್ಟುವಂತಹ ಅಂಡಜರಲ್ಲ, ಗರ್ಭದಿಂದ ಹುಟ್ಟುವಂತಹ ಪಿಂಡಜರೂ ಅಲ್ಲ, ವಾತಾವರಣದಿಂದ ಹುಟ್ಟುವಂತಹ ಊಷ್ಮಜರೂ ಅಲ್ಲ, ಅದನ್ನು ಮೀರಿ ನಿಂತಹವರು ಎಂದು ಬಿಡುತ್ತಾರೆ. ಹಾಗೆಯೇ ಆಕಾರ ಮತ್ತು ನಿರಾಕಾರದಲ್ಲಿ, ಅಂದರೆ ಭಗವಂತನನ್ನ ಮೂರ್ತ ರೂಪದಲ್ಲಿ ಮತ್ತು ಅಮೂರ್ತ ರೂಪದಲ್ಲಿ ಕಾಣುವ ಶಕ್ತಿಯನ್ನು ಗಳಿಸಿ ಮೂರ್ತ ಅಮೂರ್ತವನ್ನು ಮೀರಿ ನಿಂತಹವರು ಎನ್ನ ಬಸವಣ್ಣ ಎನ್ನುತ್ತಾರೆ. ಲಿಂಗದೊಡನೆ ಸಂಘ, ಅದರೊಡನೆ ಸಂಘ, ಇವೆರಡನ್ನೂ ಮೀರಿ ತಾವೇ ಸ್ವಯಲಿಂಗವಾದರು ಎನ್ನುತ್ತಾರೆ. ಹೀಗೆ ಬಸವಣ್ಣನವರ ವ್ಯಕ್ತಿ ಚಿತ್ರಣವನ್ನ ಅವರೊಂದು ದೈವತ್ವದ ರೂಪ ಎಂದು ಬಿಡುತ್ತಾರೆ. ಹೀಗೆ ನೀಲಲೋಚನೆಯವರು ತಮ್ಮ ಪತಿ ದೈವರಾದಂತಹ ಬಸವಣ್ಣನವರ ವ್ಯಕ್ತಿತ್ವವನ್ನ ಒಂದೆರಡು ಸಾಲುಗಳಲ್ಲಿ ಹಿಡಿದಿಟ್ಟಿರುವುದು ನಿಜವಾಗಲೂ ಆಶ್ಚರ್ಯಕರವಾಗಿದೆ. ಹಾಗಾಗಿ ನೀಲಲೋಚನೆಯವರು ನಾನು ಬಸವಣ್ಣನವರಿಗೆ ಪತ್ನಿ ಎನ್ನಲಾಗದು ಎಂದು ಬಿಡುತ್ತಾರೆ. ಅವರ ವಚನ ಹೀಗಿದೆ, ಮಡದಿ ಎನ್ನಲಾಗದು ಬಸವಂಗೆ ಎನ್ನನ್ನು,
ಪುರುಷನೆನ್ನಲಾಗದು ಬಸವನು.

ಕೊನೆಗೆ ಉಭಯದ ಕುಳವ ಹರಿದು ಬಸವಂಗೆ ಶಿಶುವಾದೆನು, ಬಸವನ್ ಎನ್ನ ಶಿಶುವಾದನು. ಪ್ರಮತರು ಪುರಾತನರು ಸಾಕ್ಷಿಯಾಗಿ ಸಂಘಯ್ಯ ನಿಕ್ಕಿದ ದಿವ್ಯವ ಮೀರದೆ ಬಸವನೊಳಗನಾಡ ಅಡಗಿದೆ ನೋಡ, ಬಸವನೊಳಗೆ ನಾನು ಅಡಗಿದೆ ನೋಡ ಎನ್ನುತ್ತಾರೆ. ಈಗ ನೀಲಮ್ಮನವರು ಬಸವಣ್ಣಂಗೆ ನಾನು ಮಡದಿ ಎನ್ನಲು ಸಾಧ್ಯವಿಲ್ಲ, ನಾವಿಬ್ಬರು ಸ್ತ್ರೀ ಪುರುಷ ಎನ್ನುವ ಉಭಯ ಭೇದವನ್ನಳಿದು ಶಿಶುವಿನಂತಾಗಿದ್ದೇವೆ. ಎಲ್ಲ ಶರಣರ ನಡುವೆ ಅವರ ಸಾಕ್ಷಿಯಾಗಿ ಬಸವಣ್ಣೆನೆಕ್ಕಿದ ದಿವ್ಯದ ಬೆಳಕನ್ನು ಕಾಣುತ್ತಾ ಬಸವನೊಳಗೆ ನಾನು ಅಡಗಿದೆ ಎನ್ನುತ್ತಾರೆ. ಹೀಗೆ ಬಸವನೇ ಎಲ್ಲವೂ ಎನ್ನುವುದನ್ನ ನೀಲಮ್ಮನವರು ಹೇಳುವ ಮೂಲಕ ಬಸವನ ಬೆಳಕಿನಲ್ಲಿ ಎನ್ನ ಜೀವನ ಪಾವನವಾಗಿದೆ ಎನ್ನುತ್ತಾರೆ. ಹಾಗೆಯೇ ನೀಲಾಂಬಿಕೆಯವರು ಚನ್ನಬಸವಣ್ಣನವರನ್ನು ಕೂಡ ತಮ್ಮ ಜೀವನದ ಬೆಳಕು ಎಂದಿದ್ದಾರೆ. ವಚನ ಹೀಗಿದೆ: ಅಡವಿಯಲ್ಲಿ ಕಣ್ಣುಗೆಟ್ಟ ಪಶುವಿನಂತೆ ನಾನು ಪ್ರಲಾಪಿಸುತ್ತಿದ್ದೇನಯ್ಯ, ಕಡು ದುಃಖದಿಂದ ಮರಗಲು ಶರಣ ಚನ್ನಣ್ಣನರಿದು ಶಿವಶಿವ ಎಂಬ ಮಂತ್ರವನ್ ಅರುಗಿ ಅಳಲುವ ಬಳಲಿಕೆಯ ಕಳೆದನಯ್ಯ ಸಂಘಯ್ಯನಲ್ಲಿ ಚನ್ನಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿರ್ದೇನಯ್ಯ, ಚನ್ನಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿರ್ದೇನಯ್ಯ. ನೀಲಮ್ಮನವರು ಈ ಭವಸಾಗರವೆಂಬ ಅಡವಿಯಲ್ಲಿ ಸಿಲುಕಿ ದಿಕ್ಕು ಕಾಣದ ಹಸುವಿನಂತೆ ಪ್ರಲಾಪಿಸುತ್ತಿದ್ದೆ. ಈ ನೋವನ್ನು ಅರಿತಂತಹ ಜ್ಞಾನಿ ಚನ್ನಬಸವಣ್ಣನವರು ಎನಗೆ ಶಿವಮಂತ್ರವನ್ನು ಕರುಣಿಸಿ ಜೀವನದಲ್ಲಿ ಭವಿತ್ವವನ್ನು ಕಳೆದು ಯೋಗತ್ವವನ್ನು ಕರುಣಿಸಿದರು ಎನ್ನುತ್ತಾರೆ. ಅವರು ಭಕ್ತಿ ಭಂಡಾರಿ ಬಸವಣ್ಣನವರ ಸಹೋದರಿ. ಚನ್ನಬಸವಣ್ಣನವರ ತಾಯಿ ಅಕ್ಕನಾಗಮ್ಮನವರನ್ನು ನನ್ನ ತಾಯಿ ಎಂದು ಸಂಬೋಧಿಸಿ ತಮ್ಮ ಪ್ರೀತಿ ಅಭಿಮಾನವನ್ನು ವಚನದ ಮೂಲಕ ತೋರ್ಪಡಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಎನಗೆ ಹಾಲೂಟವನ್ನಿಕ್ಕುವ ತಾಯಿಯೇ, ಎನಗೆ ಪರಿಣಾಮವ ತೋರುವ ತಾಯಿ, ಪರಮ ಸುಖದೊಳಗಿದ್ದ ತಾಯೇ, ಪರವಸ್ತುವಿನ ನಂಬಿದ ತಾಯಿ, ಬಸವನ ಗುರು ತಾಯೇ, ಸಂಘಯ್ಯನಲ್ಲಿ ಸ್ವಯಲಿಂಗಿಯಾದೆಯ ಅಕ್ಕನಾಗಮ್ಮ ತಾಯೇ, ಸಂಘಯ್ಯನಲ್ಲಿ ಸ್ವಯಲಿಂಗಿಯಾದೆಯ ಅಕ್ಕನಾಗಮ್ಮ ತಾಯೇ. ಇಲ್ಲಿ ನೀಲಾಂಬಿಕೆಯವರು ಅಕ್ಕನಾಗಮ್ಮ ಎನಗೆ ಪರಮಾರ್ಥವೆಂಬ ಜ್ಞಾನದ ಹಾಲೂಟವನ್ನು ಎಕ್ಕಿದರು ಎನ್ನುತ್ತಾರೆ. ಅದರ ಫಲದ ಪರಿಣಾಮವನ್ನು ಎನಗೆ ತೋರಿಸಿದರು. ಎನಗೆ ಪರಮಾರ್ಥ ಸುಖದಲ್ಲಿದ್ದು ಆ ಪರಾತ್ಮನನ್ನು ಕಂಡು ಸುಖಿಸಿ ಅನುಭವಿಸುವುದನ್ನು ತಿಳಿಸಿದರು. ಬಸವನಿಗೆ ಗುರುವಾಗಿ ಅರಿವಿನ ಬೆಳಕಾಗಿ ಸ್ವಯಲಿಂಗವಾಗಿ ಬೆಳಗಿದಂತಹವರು ಎಂದು ಅಕ್ಕನಾಗಮ್ಮನವರ ಮೇರು ವ್ಯಕ್ತಿತ್ವವನ್ನು ತಿಳಿಸುವ ಮೂಲಕ ಅಕ್ಕನಾಗಮ್ಮ ಎನಗೆ ಗುರುವಾಗಿದ್ದರು ಎಂದು ಹೇಳುವ ವಿಚಾರವನ್ನು ವಚನದಲ್ಲಿ ಅಡಕಗೊಳಿಸಿದ್ದಾರೆ. ಹೀಗೆ ನೀಲಮ್ಮನವರು ಗುರುವಿನಿಂದ, ಬಸವಣ್ಣನವರಿಂದ, ಚನ್ನಬಸವಣ್ಣನವರಿಂದ, ಅಕ್ಕನಾಗಮ್ಮನವರಿಂದ, ಶರಣ ಸತ್ಕುಲದಿಂದ ಕಾಣಬಾರದ ಸುಖವ ಕಂಡೆ ಎನ್ನುತ್ತಾರೆ. ಅವರು ಒಂದೆಡೆ ಹೇಳುತ್ತಾರೆ: ಅತೀತವಂ ಅಡಗಿ ನಿರಾಲಂಬದ ಮನದ ಮೂರ್ತಿಯಂ ತಿಳಿದು ಮನೋವ್ಯಾಧಿಯಂ ಪರಿಹರಿಸಿಕೊಂಡು ಭಾವದ ಸೂತಕವಂ ಅಳಿದು ಬ್ರಹ್ಮದ ನೆಮ್ಮುಗೆಯಂ ತಿಳಿದು ಮನವಿಶ್ರಾಂತಿಯನೈದು ವಿಚಾರದ ಅನುಭವಂ ಅರಿದು ವಿವೇಕದಿಂದ ಆನು ವಿಶೇಷ ಸುಖವ ಕಂಠೆನಯ್ಯ ಸಂಘಯ್ಯ ಬಸವನಿಂದಲಿ ಬಸವನಿಂದಲಿ. ಹೀಗೆ ಪರಬ್ರಹ್ಮನ ಅಂದರೆ ಜ್ಞಾನವನ್ನ ಅರಿತು ತನು ಮನ ಭಾವದ ಸೂತಕವನ್ನು ಅಳಿದೆ, ಮನದ ಚಂಚಲತೆಯನ್ನು ಅಳಿದು ಮನದ ಸಂತಸವನ್ನು ಅರಿತೆ, ನಿತ್ಯ ಸತ್ಯದ ನಿಜವನ್ನರಿತೆ, ವಿವೇಕದ ಬೆಳಕನ್ನು ಕಂಡು ಅದರಲ್ಲಿ ಮುಳುಗಿ ಪರಮ ಸುಖವನ್ನು ಅನುಭವಿಸಿದೆ ಎನ್ನುತ್ತಾರೆ. ಹಾಗೆಯೇ ಮತ್ತೊಂದು ವಚನದಲ್ಲಿ ಹೇಳುತ್ತಾರೆ: ಅಂಗದ ಸಂಗವ ಹಿಂಗಿ ಅಂಗ ಒಳಿದನಯ್ಯ, ಅಂಗವನ್ ಅಳಿದ ಬಳಿಕ ಅಣುರೋಣಿಯಾನ್ ಮಹತೋ ಮಹಿಯಾನ್ ಎಂಬ ಶಬ್ದ ಒಡಗಿತ್ತು. ಮನವನರಿದು ಆ ಮನ ಘನವ ತಿಳಿದು ಆನು ಬದುಕಿದೆನಯ್ಯ, ಆನು ಸುಖಿಯಾದನಯ್ಯ, ಆನು ಇಹಪರದ ಹಂಗ ಹರಿದು ಸುಖ ವಿಸುಖ ಪ್ರಸನ್ನ ರೂಪಾಯಿತ್ತಯ್ಯ ಸಂಗಯ್ಯ
ಪ್ರಸನ್ನ ರೂಪಾಯಿತ್ತಯ್ಯ.

ಇಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು, ಹೀಗೆ ಇವುಗಳೊಡನೆ ಇರುವುದಕ್ಕೆ ಅಂಗದ ಸಂಘವೆನ್ನುತ್ತಾರೆ. ಇಂತಹ ಅಂಗದ ಸಂಘವನ್ನು ತೊರೆದು ಪ್ರತಿಯೊಂದರಲ್ಲೂ ಪರಮಾತ್ಮನ ಇರುವಿಕೆಯನ್ನು ಕಾಣುವ ಶಕ್ತಿಯನ್ನು ಗಳಿಸಿದೆ, ಮನದ ಘನವನ್ನು ಅರಿದೆ, ಆ ಅರಿವಿನಿಂದ ಸುಖದ ನೆಲೆಯನ್ನು ತಿಳಿದೆ. ಹೀಗೆ ತಿಳಿಯುತ್ತಾ ಸುಖ ಅಸುಖ ಎರಡರಲ್ಲೂ ಭಗವಂತ ರೂಪನವನ್ನೇ ಕಂಡೆ, ಸುಖ ಅಸುಖವಳೆದು ಪರಮಸುಖಿಯಾದೆ ಎನ್ನುತ್ತಾರೆ. ಎಂತಹ ವಿಚಾರ! ಹೀಗೆ ನೀಲಲೋಚನೆಯವರು ಸ್ತ್ರೀ ಕುಲಕ್ಕೆ ಮೇರುಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಮಹಾದೇವಿ ಅಕ್ಕ ಕಾಣದ ಮಲ್ಲಿಕಾರ್ಜುನನನ್ನೇ ನನ್ನ ಗಂಡ ಎಂದು ಪರಮಾರ್ಥದ ಬೆಳಕನ್ನು ಕಂಡರೆ, ಇಲ್ಲಿ ನೀಲ ಅಂಬಿಕೆಯವರು ಕಾಣುವ ಬಸವಣ್ಣನ ಮೂಲಕ ಕಾಣದ ಪರಮಾತ್ಮನನ್ನ ಕಂಡಿದ್ದಾರೆ. ಇದರ ಫಲವಾಗಿ ನೀಲಮ್ಮನವರು ನಾನು ಬಯಸಿದ್ದನ್ನು ಪಡೆದೆ ಎನ್ನುತ್ತಾರೆ. ವಚನ ಹೀಗಿದೆ:

ಅರಸನರಸಲು ನಾನು ಅರಸು ವಸ್ತು ಎನ್ನ ಕಣ್ಣಿಂಗೆ ಕಾಣಲಾಯಿತು. ಬಯಕೆಯ ಬಯಸಲು ನಾನು ಬಯಸುವ ವಸ್ತು ಕೈಗೂಡಿತ್ತು. ನಾನೆಂತಹ ಪುಣ್ಯ ಉಳ್ಳವಳೋ, ನಾನ್ ಎಂತಹ ಮುಕ್ತಿ ಉಳ್ಳವಳೋ, ನಾನು ಉಭಯದ ಸಂಗವ ಹರಿದು ನಿಸ್ಸಂಗಿಯಾದನು. ಸಂಗಯ್ಯನಲ್ಲಿ ದ್ವಂದ್ವ ಒಳಿದ ಕರ್ಮರಹಿತಳು ನಾನು ನೋಡ, ಕರ್ಮರಹಿತಳು ನಾನು ನೋಡ. ಹೀಗೆ ನೀಲಮ್ಮನವರು ಪರಮಾರ್ಥದ ಸುಖವನ್ನರಿತ ಮೇಲೆ ಆನು ಬಯಸಿದ ವಸ್ತು ಎನಗೆ ದೊರೆಯಿತು. ನಾನು ಕೈಗೊಂಡ ಕೆಲಸ ನಿರಾಳವಾಗಿ ಗುರಿ ಮುಟ್ಟಿತ್ತು. ನಾನು ಜೀವ, ದೇವ, ಶಿವ, ಶಕ್ತಿ ಎನ್ನುವಂತಹ ಉಭಯವನ್ನು ತೊರೆದು ಕರ್ಮರಹಿತಳಾದೆ. ನಾನೆಂತಹ ಪುಣ್ಯವಂತೆ, ನಾನೆಂತಹ ಮುಕ್ತಿವಂತೆ, ಇಂತಹ ದ್ವಂದ್ವವಳೆದು ಕರ್ಮರಹಿತಳಾಗಿ ಬಸವಣ್ಣನವರಿಗೆ ಪೂಜ್ಯಳಾದಳು ನೋಡ, ಪೂಜ್ಯಳಾದೆನು ನೋಡ ಎನ್ನುತ್ತಾರೆ. ಹಾಗಾಗಿ ನಾನು ಅನುದಿನ ಅನುಕ್ಷಣ ಶಿವನಾಮಾಮೃತವ ಸವಿಯನ್ನುಂಡುತ್ತಾ ಬೆಳೆಯುತ್ತಿದ್ದೇನೆ ಎನ್ನುತ್ತಾರೆ. ಅವರ ವಚನ ಹೀಗಿದೆ: ಎದೆ ಬಿರಿವನ್ನಕ್ಕರ, ಮನದಣಿವನ್ನಕ್ಕರ, ನಾಲಿಗೆ ನಲಿ ನಲಿದೋ ಓಲಾಡುವನ್ನಕ್ಕರ, ನಿಮ್ಮ ನಾಮಾಮೃತವ ತಂದೆರೆಸು ಕಂಡಯ್ಯ, ಶಿವನಾಮಾಮೃತವ ತಂದೆರೆಸು ಕಂಡಯ್ಯ, ಶಿವನಾಮಾಮೃತವ ತಂದೆರೆಸು ಕಂಡಲೆ ಹರನೆ, ಬಿರಿ ಮುಗುಳಂದದ ಶರೀರ ನಿಮ್ಮ ಚರಣದ ಮೇಲೆ ಬಿದ್ದು ಉರುಳುಗೆ ಸಂಗಯ್ಯ, ಬಿದ್ದು ಉರುಳುಗೆ ಸಂಗಯ್ಯ. ಹೀಗೆ ನೀಲಮ್ಮನವರು ಮನಧಣಿಯೇ, ಸದಾ ನನ್ನ ನಾಲಿಗೆಯಲ್ಲಿ ಶಿವನಾಮಾಮೃತವ ತಂದೆರೆಸಿ ನಲಿದಾಡಿಸು, ನಿಮ್ಮ ಚರಣದ ಮೇಲೆ ಸದಾ ನನ್ನನ್ನು ಇರಿಸು. ಬಿರಿ ಮುಗುಳಂಧದ ಎಂತಹ ಮಾತು ಅಂದ್ರೆ, ನನ್ನ ನಗುವಿನ ಈ ಶರೀರವನ್ನ ನಿಮ್ಮ ಚರಣದ ಮೇಲೆ ಬಿದ್ದುರುಳಿಗೆ ಯಾವಾಗಲೂ ಇರುವ ಹಾಗೆ, ಬಿದ್ದಿರುವ ಹಾಗೆ ಮಾಡು. ಹೀಗೆ ಬೇಡುವ ಮೂಲಕ ಶಿವನ ನಾಮ ಎನ್ನ ಉಸಿರಿನಲ್ಲಿತ್ತು ಎನ್ನುತ್ತಾರೆ. ಹಾಗೆಯೇ ಎಲ್ಲ ಶರಣರ ಸಂಘ ಎನ್ನನ್ನು ಭವದ ಸಂಘವ ದೂರ ಮಾಡಿ ಪರಮನ ಸಂಘವನ ಕರುಣಿಸುತ್ತು ಎನ್ನುತ್ತಾರೆ. ವಚನ ಹೀಗಿದೆ: ಅಲ್ಲಮನ ಸಂಘ, ಅಜಗಣ್ಣನ ಸಂಘ, ಕಕ್ಕಯ್ಯನ ಸಂಘ, ಚಿಕ್ಕಯ್ಯನ ಸಂಘ, ಜತಿಗಳ ಸಂಘ, ಮಾನ್ಯರ ಸಂಘ, ಮುಖ್ಯರ ಸಂಘ, ಸಂಘಯ್ಯ ಎನ್ನ ಸಂಘ, ಎನ್ನ ಬಸವಯ್ಯನ ಸಂಘ. ಹೀಗೆ ನೀಲಮ್ಮನವರು ಅಲ್ಲಮ್ಮ, ಬಸವಣ್ಣ, ಅಜಗಣ, ಡೋಹರ ಕಕ್ಕಯ್ಯ, ಮಾದರ ಚೆನ್ನಯ್ಯ, ಚಿಕ್ಕಯ್ಯ, ಯತಿಗಳು, ಮಹನೀಯರು, ಪ್ರಮುಖರು, ಹೀಗೆ ಎಲ್ಲರ ಸಂಘದಿಂದ ಆನು ಕಲಿತು ನಿಸ್ಸಂಗಿಯಾದೆನೆಯ ಎನ್ನುವ ನೀಲಮ್ಮನವರ ಮಾತು ಸಜ್ಜನ ಸಂಘ ಅದೆಷ್ಟು ಮುಖ್ಯ ಎನ್ನುವುದನ್ನು ಜಗಕ್ಕೆ ತಿಳಿಸಿದ್ದಾರೆ. ಇದನ್ನು ಪ್ರಸ್ತುತ ಸಮಾಜ ಅರಿತು ಹಿರಿಯರು ಸಾಧು ಸಂತರ ನುಡಿಯನ್ನು ಆಲಿಸಿ ಅದರಂತೆ ನಡೆಯುವುದು ಬಹಳ ಮುಖ್ಯವೆನಿಸುತ್ತದೆ. ನೀಲಮ್ಮನವರ

ಚಿಂತನೆ ಎಲ್ಲೆಡೆ ಸಾಗಿರುವುದನ್ನು ನಾವು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ. ಮನಸ್ಸಿನ ಬಗ್ಗೆ ಅವರು ಹೀಗೆ ಹೇಳುತ್ತಾರೆ, ಆಗಿಂಗೆ ಮುಯ್ಯ ಆನದಿರು, ಚೇಗಿಂಗೆ ಬೆಂಬೀಳದಿರು, ಆಹಾ ಮನವೇ ಸಂತೈಸಿಕೋ ನಿನ್ನ ನೀನೆ, ಹಾಗೆಂದೆಡೆ ನಿನ್ನ ವಶವಲ್ಲ, ಹೋಗೆಂದೆಡೆ ನಿನ್ನಿಚ್ಛೆ ಅದಲ್ಲ, ಭೋಗಾದಿ ಭೋಗಂಗಳೆಲ್ಲವೂ ಸಂಗಯ್ಯನ ಅಧೀನವಾಗಿ, ಸಂಗಯ್ಯನ ಅಧೀನವಾಗಿ. ನೀಲಮ್ಮನವರ ಮನದ ಮಾತು ನಿಜವೆನಿಸುತ್ತದೆ. ಅವರು ಹೇಳುತ್ತಾರೆ, ಹಾಗೆ ಓದುವುದಕ್ಕೆ ಚಿಂತಿಸಬೇಡ, ಮುಂದೆ ಆಗುವುದಕ್ಕೆ ಅದರ ಹಿಂದೆ ಬೀಳಬೇಡ, ನಿನ್ನ ಮನವನ್ನ ನೀನೇ ಸಂತೈಸಿಕೊ, ಯಾರೋ ಸಂತೈಸುತ್ತ ಬರುವರೆಂದು ಕಾಯ್ದು ಕೂತು ಮನವ ಮಲಿನ ಮಾಡಿಕೊಳ್ಳಬೇಡ, ಹಾಗೆಂದು ಮನ ನಿನ್ನ ಕೈಯಲ್ಲಿಲ್ಲ, ನಿನ್ನಿಚ್ಛೆಯಂತೆ ಅದು ನಡೆಯುವುದಿಲ್ಲ, ಭಗವಂತನ ಮೇಲೆ ವಿಶ್ವಾಸವಿಡು, ಎಲ್ಲವೂ ಭಗವಂತನ ಇಚ್ಛೆ ಎಂದು ಭಾವಿಸಿ ನಿರಾಳವಾಗಿರಲು ಪ್ರಯತ್ನಿಸು, ಆಗ ಮನ ಸುಮನವಾಗುವುದು ಎನ್ನುತ್ತಾರೆ. ಮತ್ತೊಂದೆಡೆ ಹೇಳುತ್ತಾರೆ, ಎಲೆಗಳೆದ ಮರದಲ್ಲಿ ನಿಳನಲ್ ಅರಸಲಿಲ್ಲ, ಕಳೆಯರತ ದೀಪದಲ್ಲಿ ಬೆಳಗನ್ ಅರಸಲಿಲ್ಲ, ಕುರುಹಳಿದ ಮೂರ್ತಿಯಲ್ಲಿ ರೂಪವನ್ನರಸಲಿಲ್ಲ, ಶಬ್ದ ಒಡಗಿದ ನಿಶಬ್ದನಾದ ಬಸವನಲ್ಲಿ ಶಬ್ದವನ್ನ ಅರಸಲಿಲ್ಲ, ಸಂಘಯ್ಯನಲ್ಲಿ ಕಾಯವಿಲ್ಲದ ಕರುಣಿಯಾದೆ ನಾನು, ಕಾಯವಿಲ್ಲದ ಕರುಣಿಯಾದೆ ನಾನು. ಎಲೆಗಳಿಲ್ಲದ ಮರದಲ್ಲಿ ನೆರಳನ್ನ ಯಾರೂ ಬಯಸುವುದಿಲ್ಲ, ಕಮರಿ ಹೋದ ಬತ್ತಿಯಲ್ಲಿ ಬೆಳಕನ್ನು ಯಾರೂ ಹರಸುವುದಿಲ್ಲ, ವಿರೂಪುಗೊಂಡ ಮೂರ್ತಿಯಲ್ಲಿ ರೂಪವನ್ನು ಹರಿಸುವುದಿಲ್ಲ, ಹಾಗೆಯೇ ನಿಶಬ್ದನಾದ ಬಸವಣ್ಣನಲ್ಲಿ ಶಬ್ದವನ್ನು ಬಯಸಿದೆ, ನಿಶಬ್ದ ಮೌನವನ್ನು ಹರಿಸಿ ಕಾಯದಲ್ಲಿ ಮೌನ ಧ್ಯಾನವ ತುಂಬಿ ಕರುಣೆಯಾದನಯ್ಯ ಎನ್ನುತ್ತಾರೆ ನೀಲಮ್ಮನವರು. ಎಂತಹ ತುಂಬಾ ಸುಂದರವಾದ ವಚನ. ಹೌದು, ಯಾವ ವ್ಯಕ್ತಿಯೊಳಗೆ ನಿಶಬ್ದದ ಮೌನ ಹರಸಿ ನಿಲ್ಲುತ್ತದೋ ಆ ವ್ಯಕ್ತಿ ನಿಕಾಯನಾಗುತ್ತಾನೆ ಎನ್ನುತ್ತಾರೆ ನೀಲಮ್ಮನವರು. ಇಂತಹ ಮೇರುಸ್ಥಿತಿಗೆ ಏರಿದಂತಹ ನೀಲಲೋಚನೆಯವರು ತಮ್ಮ ಅನುಭವದ ಜೇನನ್ನು ತಮ್ಮ ವಚನದಲ್ಲಿ ತುಂಬಿ ಸುರಿಸಿರುವುದನ್ನು ಕಾಣಬಹುದಾಗಿದೆ. ಒಂದು ವಚನ ಹೀಗಿದೆ, ಏನು ಏನು ಎನ್ನಲಿಲ್ಲ, ಎನ್ನ ಭಕ್ತಿ ಎಳಿದ ಭಾವಕ್ಕೆ ಇನ್ನೇನು ಏನು ಏನು ಎನ್ನಲಿಲ್ಲ, ಎನ್ನ ಪ್ರಾಣದ ಹಂಗ ಹರಿದ ಬಳಿಕ ಇನ್ನೇನು ಏನು ಎನ್ನಲಿಲ್ಲ, ಎನ್ನ ಐಕ್ಯದ ಸಮರಸ ಕೈಗೂಡಿದ ಬಳಿಕ ಇನ್ನೇನು ಏನು ಎನ್ನಲಿಲ್ಲ, ಎನ್ನ ಅಭಿಮಾನದ ಕರ್ತು ನಿರಾಳದಲ್ಲಿ ನಿಂದ ಬಳಿಕ ಸಯದಾನ ಸುಯಿಧಾನವಾಯಿತಯ್ಯ, ಸಂಗಯ್ಯ ಸಯದಾನ ಸುಯಿಧಾನವಾಯಿತಯ್ಯ. ನೀಲಮ್ಮನವರು ಎಷ್ಟು ಸುಂದರವಾಗಿ ವಚನವನ್ನ ಕಾವ್ಯಾತ್ಮಕವಾಗಿ ಉಳಿಸಿದ್ದಾರೆ. ಪ್ರತಿ ಸಾಲಿನಲ್ಲಿ ಏನು ಏನು ಎನ್ನಲಿಲ್ಲ, ಇನ್ನೇನು ಏನು ಎನ್ನಲಿಲ್ಲ ಎಂದು ಹೇಳುವ ಮೂಲಕ ಭಾವಭಕ್ತಿ ಉತ್ತುಂಗಕ್ಕೇರಿದ ಬಳಿಕ ಎಲ್ಲರಲ್ಲಿಯೂ ಬಯಸುವ ಬಯಕೆ ಅಳಿದ ಬಳಿಕ ಏನು ಏನು ಎನ್ನಲಿಲ್ಲ ಎನ್ನುತ್ತಾರೆ. ಹೌದಲ್ಲವೇ, ಭಕ್ತಿಯೇ ಶಕ್ತಿಯಾಗಿ ಹೊರಹೊಮ್ಮಿದ ಬಳಿಕ ಮತ್ತೊಂದು ಶಕ್ತಿಯನ್ನು ಹರಸಲೇಕೆ ಎನ್ನುವುದು ನೀಲಮ್ಮನವರ ಚಿಂತನೆಯಾಗಿದೆ. ಪ್ರಸ್ತುತ ಸಮಾಜ ಈ ಚಿಂತನೆಯನ್ನು ಅರಿಯಬೇಕಿದೆ. ಯಾವುದಕ್ಕೂ ತೃಪ್ತಿಯಿಲ್ಲದೆ ಇನ್ನಷ್ಟು ಮಗದಷ್ಟು ಎನಗಿರಲಿ ಎನ್ನುತ್ತಾ ಅತೃಪ್ತ ಜೀವನ ಸಾಗಿಸುತ್ತಾ ಇರುವುದನ್ನು ನಾವು ಕಾಣಬಹುದಾಗಿದೆ. ಇರುವ ಜೀವನವನ್ನು ಕೂಡ ಅತೃಪ್ತ ಜೀವನವಾಗಿರಿಸಿಕೊಳ್ಳುತ್ತಿರುವುದನ್ನು ನಾವು ನೋಡಬಹುದಾಗಿದೆ. ಒಂದೆಡೆ ಶರಣರ ಬಗೆಗಿನ ಚಿಂತನೆ ಈ ರೀತಿ ಇರುವುದನ್ನ ನಾವು ಕಾಣಬಹುದಾಗಿದೆ. ಹೀಗಿದೆ, ಕಾಮದ ಹಂಗಿಗನಲ್ಲ ನಮ್ಮ ಶರಣ, ಮೋಹದ ಇಚ್ಛೆಯನವನಲ್ಲ ನಮ್ಮ ಶರಣ, ಉಭಯದ ಸಂಘದವನಲ್ಲ ನಮ್ಮ ಶರಣ, ಪ್ರಾಣದ ಕರುಹಿಲ್ಲದೆ ಶರಣಂಗೆ ಪ್ರಸಾದದ ನೆಲೆ ಇಲ್ಲವಯ್ಯ, ಎನಗೇನು ತಲೆದೋರದೆ ಮುಸುಕಿಟ್ಟು ಬಸವಳಿದನಯ್ಯ ಸಂಗಯ್ಯ ನಿಮ್ಮಲ್ಲಿ, ಬಸವಳಿದನಯ್ಯ ಸಂಗಯ್ಯ ನಿಮ್ಮಲ್ಲಿ. ಹೀಗೆ ಹೇಳುವ ಮೂಲಕ ಶರಣ ಕಾಮದ ಅಂದರೆ ಬಯಕೆಗಳ ಆಸೆಗಳ ಹಂಗಿಗೆ ಸಿಲುಕಿದವನಲ್ಲ, ವ್ಯಾಮೋಹಕ್ಕೆ ಬಲಿಯಾದವನಲ್ಲ, ಸಂಸಾರ

0: ಪರಮಾರ್ಥ ಇವೆರಡರ ಉಭಯದಲ್ಲಿ ನೆಲೆಸಿದವನಲ್ಲ, ಪ್ರಾಣಕ್ಕೆ ಹೆದರಿ ಪ್ರಸಾದಕ್ಕೆ ಸಿಲುಕಿದವನಲ್ಲ. ಹೀಗೆ ಶರಣ ಇದ್ದು ಇಲ್ಲದಂತೆ ಇರುವ ಎನ್ನುತ್ತಾರೆ. ಮುಂದೆ ಮತ್ತೊಂದು ವಚನದಲ್ಲಿ ಶರಣರ ಮೇರುಸ್ಥಿತಿಯನ್ನು ಅತ್ಯಂತ ಉತ್ತಮವಾಗಿ ಚಿತ್ರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ನಡೆಯಲಿಲ್ಲ, ನುಡಿಯಲಿಲ್ಲ, ಕಾಣಲಿಲ್ಲ, ಕೇಳಲಿಲ್ಲ, ಪ್ರಾಣವಿಲ್ಲ, ಪ್ರಸಾದವಿಲ್ಲ, ಪರಿಣಾಮವಿಲ್ಲ, ಏನೂ ಇಲ್ಲ, ಏನೆಂದೆನಲಿಲ್ಲ ಸಂಗಯ್ಯ, ಏನೆಂದೆನಲಿಲ್ಲ ಸಂಗಯ್ಯ. ಎಂತಹ ನುಡಿ ನೀಲಕ್ಕನವರದು! ನಡೆಯುವಿಕೆ, ನುಡಿಯುವಿಕೆ, ಕಾಣುವಿಕೆ, ಕೇಳುವಿಕೆ, ಅಗಲುವಿಕೆ, ಸೇರುವಿಕೆ, ಪರಿಣಾಮಿಸುವಿಕೆ, ಇದಾವುದು ನಮ್ಮ ಶರಣಂಗೆ ಇಲ್ಲವೇ ಇಲ್ಲ ಎನ್ನುತ್ತಾರೆ. ಅವನಿಗೆ ಎಲ್ಲದರಲ್ಲೂ ಶೂನ್ಯತ್ವದ ಭಾವವಡಗಿದೆ ಎನ್ನುತ್ತಾರೆ. ನೀಲಕ್ಕನವರು ತಮ್ಮ ವಚನದಲ್ಲಿ ಎಲ್ಲ ಅಕ್ಕನವರನ್ನು ಕೂಗಿ ಕರೆದು ಬಸವನ ಸ್ಥಿತಿ ಹೇಗಿದೆ ಎಂದು ಹೀಗೆ ಹೇಳುತ್ತಾರೆ. ನಾಡಿನ ಹೆಣ್ಣುಗಳೆಲ್ಲ ಬನ್ನಿರೆ ಅಕ್ಕಗಳಿರ, ಅಕ್ಕನರಸ ಬಸವಯ್ಯನು ಬಯಲ ಕಂಡು ಭಟ್ಟ ಬಯಲಾದನು, ಅಕ್ಕನರಸನಿಲ್ಲದೆ ನಿರಕ್ಕರನಾದನು ಬಸವಯ್ಯನು. ನಮ್ಮ ಸಂಘಯ್ಯನಲ್ಲಿ ಬಸವನೈಕ್ಯ, ಬಯಲಿಲ್ಲದ ಬಯಲು ಕಾಣ, ಬಯಲಿಲ್ಲದ ಬಯಲು ಕಾಣ. ಎಂತಹ ವಚನ ನೀಲಮ್ಮನವರು ಹೇಳುತ್ತಾರೆ. ನಾಡಿನಲ್ಲಿರುವ ಎಲ್ಲ ಅಕ್ಕಂದಿರೇ ಕೇಳಿರಿ, ನಿಮ್ಮ ಪ್ರೀತಿಯ ಬಸವರಸ ಬಯಲಲ್ಲಿ ಬಯಲಾದನು, ಅಕ್ಕಂದಿರ ಅರಸ ಈಗ ನಿಮ್ಮನ್ನಗಲಿ ನಿರಕ್ಕರನಾಗಿದ್ದಾನೆ. ಎಂತಹ ಮಾತು! ಬಸವನೈಕ್ಯಗೊಂಡ ಈ ಬಯಲು ಬಸವನಿಲ್ಲದ ಬಯಲು, ನಿರವಯಲು ಎನ್ನುತ್ತಾರೆ. ಬಸವ ಈ ಬಯಲಿನಲ್ಲಿ ಐಕ್ಯವಾಗಿ ಬಯಲು ಬಯಲಾಗಿದ್ದಾನೆ. ಹೀಗೆ ನೀಲಲೋಚನೆಯವರು ಬಸವಣ್ಣನವರು ಬಯಲಲ್ಲಿ ಬಯಲಾದ ಸ್ಥಿತಿಯನ್ನು ತಮ್ಮದೇ ಭಾವನೆಗಳ ಮೂಲಕ ನಾಡಿನ ಜನತೆಗೆ ತಿಳಿಸಿರುವುದು ನೀಲಾಂಬಿಕೆಯವರ ನುಡಿ ಸೌಂದರ್ಯವನ್ನು ತಿಳಿಸುತ್ತದೆ. ಹೀಗೆ ನೀಲಾಂಬಿಕೆಯವರ ಚಿಂತನೆ ಬಹಳ ಚೆನ್ನಾಗಿದೆ. ಅವರ ಒಂದೊಂದು ನುಡಿಯನ್ನು ಜನಮಾನಸಕ್ಕೆ ತಲುಪಬೇಕು, ಅದನ್ನು ಅರಿತು ಅನುಸರಿಸಬೇಕು. ಸ್ತ್ರೀ ಸಮಾಜ ಯಾವ ವಿಚಾರದಲ್ಲಿ ನಾವು ನಮ್ಮ ಸ್ವಾತಂತ್ರ್ಯವನ್ನು ಅರಿತು ಆಚರಿಸಬೇಕು ಎನ್ನುವುದನ್ನು ತಿಳಿಯಬೇಕಾಗಿದೆ. ಆಗ ಮಾತ್ರ ನಮ್ಮ ಸಮಾಜ ಸುಂದರ ಸಮಾಜವಾಗುತ್ತದೆ. ಸ್ವಾತಂತ್ರ್ಯವಿದೆ ಎಂದು ಹೇಗೋ ಆಚರಿಸುವುದಲ್ಲ, ಸರಿಯಾಗಿ ಅರಿತು ಆಚರಿಸಬೇಕು ಎನ್ನುವುದು ನೀಲಕ್ಕನವರ ಆಸ್ತಿಯಾಗಿದೆ. ಅವರು ಹೇಳುತ್ತಾರೆ, ಒಂದೆಡೆ ಅಂಗವಿದ್ದರೇನು, ಲಿಂಗವಿದ್ದರೇನು, ಆ ಲಿಂಗಕ್ಕೆ ಶಿವಸೂತ್ರದ ಅನುಭಾವ ನೆಲೆಗೊಳ್ಳದನ್ನಕ್ಕ. ಎಂತಹ ಮಾತು ಅಕ್ಕ ಹೇಳುವುದು! ಮತ್ತೊಮ್ಮೆ, ಲಿಂಗವಿದ್ದರೇನು, ಆ ಲಿಂಗಕ್ಕೆ ಶಿವಸೂತ್ರದ ಅನುಭಾವ ನೆಲೆಗೊಳ್ಳದನ್ನಕ್ಕ. ಆ ಲಿಂಗಕ್ಕೆ ಶಿವಸೂತ್ರ ಸಂಬಂಧದಿಂದ ಸಂಘಯ್ಯನಲ್ಲಿ ಆನು ಪ್ರಸಾದಿಯಾದನಯ್ಯ, ಆನು ಪ್ರಸಾದಿಯಾದನಯ್ಯ. ಹೀಗೆ ನೀಲಮ್ಮನವರು ಕೇವಲ ಲಿಂಗವ ಧರಿಸಿದರೆ ಸಾಲದು, ಶಿವತತ್ವದ ಅನುಭಾವ ಮನದಲ್ಲಿ ನೆಲೆಗೊಳ್ಳಬೇಕು. ಆಗ ಮಾತ್ರ ಅಂಗಲಿಂಗದ ಸಂಬಂಧವೇರ್ಪಟ್ಟು ಶಿವ ಸಂಬಂಧ ನೆಲೆಗೊಳ್ಳುತ್ತದೆ ಎನ್ನುತ್ತಾರೆ. ಹೀಗೆ ಲೀಲಲೋಚನೆಯವರ ಚಿಂತನೆ ಬಹುಮುಖವಾಗಿ ಸಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಇಂತಹ ಚಿಂತನೆಗಳನ್ನು ನಾವು ಕೇಳಿದರೆ ಸಾಲದು, ಕೇಳಿ ಅನುಸರಿಸಲು ಪ್ರಯತ್ನಿಸಬೇಕು. ಆಗ ಮಾತ್ರ ನಮ್ಮ ಜೀವನ ಶಾಂತ ಸಮಾಧಾನದ ಜೀವನವಾಗುತ್ತದೆ, ಅರಿವಿನ ಜೀವನ ಬೆಳಕಿನ ಜೀವನವಾಗುತ್ತದೆ ಎನ್ನುವ ವಿಷಯವನ್ನು ಅರಿಯುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.

0: ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 10 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 32 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 12 ರೂಪಾಯಿ, ಸೀಮೆ ಬದನೆಕಾಯಿ 26 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 6 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/8/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ರವೀಂದ್ರನಾಥ್ ಶಾಪ್ರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಅಯ್ಯನರಾಜರವರು ಫಿಸಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು. ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಜಿಎಸ್ ಶಿವರುದ್ರಪ್ಪ ಅವರ ಭೀಮಲಾಪ ಕವಿತೆಯ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ ಎಮ್ಎನ್, ಶ್ರೀ ಮದ್ದಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಭೀಮಾಲಾಪ ಕವಿತೆಯ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಜಿ ಎಸ್ ಶಿವರುದ್ರಪ್ಪನವರು ಕನ್ನಡದ ಅನನ್ಯ ಪ್ರತಿಭಾನ್ವಿತ ಕವಿ. ಅವರ ಕವಿತೆಗಳು ಜನಮಾನಸದಲ್ಲಿ ಎಂದೆಂದೂ ಹಸಿರಾಗಿವೆ. ಭೀಮಾಲಾಪ

ಅಂಥದ್ದೇ ವಿಶೇಷವಾದಂತಹ ಕವಿತೆ. ಇದು ನವ್ಯ ಶೈಲಿಯನ್ನು ಒಳಗೊಂಡಂತಹ ಕವಿತೆ. ಪ್ರತಿಮಾತ್ಮಕ ವಿಧಾನವನ್ನು ಅನುಸರಿಸಿರುವ ಕವಿತೆ. ಮಹಾಭಾರತದ ಒಂದು ಸಂದರ್ಭವನ್ನು, ಒಂದು ಸನ್ನಿವೇಶವನ್ನು ಪ್ರತಿಮೆಯಾಗಿಟ್ಟುಕೊಂಡು ಇವತ್ತಿನ ಸಂದರ್ಭದ ಎಷ್ಟೋ ಜನರ ಅಸಹಾಯಕತೆಗೆ ಮರುಗುವ, ಅಸಹಾಯಕತೆಗೆ ಪ್ರತಿಕ್ರಿಯಿಸುವ ಪ್ರಯತ್ನವನ್ನು ಮಾಡಿರುವ ಕವಿತೆ ಇದಾಗಿದೆ. ನಿಮಗೆಲ್ಲ ಮಹಾಭಾರತದ ಕತೆ ಚೆನ್ನಾಗಿ ಗೊತ್ತಿದೆ. ಪಾಂಡವರು ವನವಾಸವನ್ನು ಮುಗಿಸಿ ಒಂದು ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕಾಗಿರುತ್ತೆ. ವಿರಾಟರಾಯನ ಆಸ್ಥಾನವನ್ನು ಅಜ್ಞಾತವಾಸಕ್ಕಾಗಿ ಆಯ್ಕೆ ಮಾಡಿಕೊಳ್ತಾರೆ. ಅಜ್ಞಾತವಾಸ ಅಂತ ಹೇಳಿದ್ರೆ ಪಾಂಡವರು ಆದಂತಹ ಧರ್ಮರಾಯ ಆಗಿರ್ಬೋದು, ಭೀಮ ಆಗಿರ್ಬೋದು, ಅರ್ಜುನ, ನಕುಲ, ಸಹದೇವ ಮತ್ತು ದ್ರೌಪದಿಯರು ಆ ಹೆಸರನ್ನು ಗುರುತಿಸ್ಕೊಳ್ಳದೆ, ಆ ಹೆಸರಿಂದ ಗುರುತಿಸ್ಕೊಳ್ಳದೆ, ಅವರ ವೇಷಗಳಿಂದ ಗುರುತಿಸ್ಕೊಳ್ಳದೆ ಯಾರಿಗೂ ಕಾಣದೆ ಇರಬೇಕಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ 14 ವರ್ಷ ವನವಾಸವನ್ನು ಮುಗಿಸಿದ ಇವರು ಈ ಒಂದು ವರ್ಷದ ಅಜ್ಞಾತವಾಸ ಸಂದರ್ಭದಲ್ಲಿ ಆಕಸ್ಮಿಕ ಕೌರವರಿಗೆ ಏನಾದರೂ ಗುರುತಾದರೆ ಮತ್ತೆ ವನವಾಸವನ್ನು ಅನುಭವಿಸಬೇಕು ಅನ್ನುವಂತಹ ಷರತ್ತಿಗೆ ಒಳಪಟ್ಟಿರ್ತಾರೆ. ಆ ಕಾರಣಕ್ಕೆ ಇವರು ಅಜ್ಞಾತವಾಸಕ್ಕೆ ಬರ್ತಾರೆ. ಹಾಗೆ ಬರುವ ಸಂದರ್ಭದಲ್ಲಿ ಪಾಂಡವರಾಗಿ ಗುರುತಿಸಿಕೊಳ್ಳಲಾರದಂತಹ ಇವರು ಬೇರೆ ಬೇರೆ ಪಾತ್ರಗಳಲ್ಲಿ ಗುರುತಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಧರ್ಮರಾಯ ಕಾವಿಯನ್ನು ತೊಟ್ಟುಕೊಂಡು ಪುರೋಹಿತನಾಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಭೀಮ ಅಡುಗೆ ಭಟ್ಟನಾಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. ನಕುಲ ಸಹದೇವರು ಕೂಡ ಬೇರೆ ಬೇರೆ ಕೆಲಸಕ್ಕೆ ಸೇರಿಕೊಳ್ತಾರೆ. ಸೈರಂದ್ರಿ ಹೆಸರಿನಲ್ಲಿ ದ್ರೌಪದಿ ಕೂಡ ಕೆಲಸಕ್ಕೆ ಸೇರಿಕೊಳ್ತಾಳೆ. ಈ ಎಲ್ಲ ಸಂಗತಿಯನ್ನು ಇಟ್ಟುಕೊಂಡು ಈ ಕವಿತೆಯನ್ನು ನಿರೂಪಿಸ್ತಾ ಹೋಗ್ತಾರೆ. ಈ ಕವಿತೆ ಕೇವಲ ಪಾಂಡವರ ಸ್ಥಿತಿಯನ್ನಷ್ಟೇ ಹೇಳ್ತಾ ಇಲ್ಲ ಅನ್ನೋದು ನಮ್ಮ ಗಮನದಲ್ಲಿರಬೇಕು. ಪಾಂಡವರ ಸ್ಥಿತಿಯ ಜೊತೆಗೆ ಇವತ್ತಿನ ಅಥವಾ ಪ್ರಸ್ತುತ ಸಂದರ್ಭದ ಕವಿತೆಯನ್ನು ಯಾವತ್ತಿಗೆ ಓದ್ತೀವೋ ಆವತ್ತಿನ ಸಂದರ್ಭದ ಎಷ್ಟೋ ಶಕ್ತರು ಅಶಕ್ತರಾಗಿ ಅಥವಾ ನಿಜವಾದ ಸಾಮರ್ಥ್ಯ ಇರುವವರು ಅಸಮರ್ಥರಾಗಿ ಬದುಕ್ತಾ ಇರುವಂತಹ ಸನ್ನಿವೇಶವನ್ನು ಜೋಡಿಸ್ತಾ ಹೋಗುತ್ತೆ. ಕವಿತೆ ಹೀಗೆ ಆರಂಭ ಆಗತ್ತೆ. ಸೀರೆ ಉಟ್ಟು ಬಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿದ್ದಾನೆ ಒಬ್ಬ. ಇನ್ನೊಬ್ಬ ಕಾವಿ ಉಟ್ಟು ಮೂಲೆಗೆ ಕೂತಿದ್ದಾನೆ. ದನದ ಕೊಟ್ಟಿಗೆಯಲ್ಲಿ ಒಬ್ಬ, ಕುದುರೆ ಲಾಯದಲ್ಲಿ ಮತ್ತೊಬ್ಬ. ಎರಡನೇ ಪ್ಯಾರದಲ್ಲಿ ಹೇಳ್ತಾರೆ, ಇದ್ದಾಳೆ ಇವಳು ಅವರಿವರ ತಲೆಯ ಹೇನು ಎಕ್ಕುತ್ತ, ಆಗಾಗ ನಮ್ಮನ್ನು ಕುಕ್ಕುತ್ತ, ನಾನು ಇದ್ದೇನೆ ಅಡುಗೆ ಮನೆಯಲ್ಲಿ ಉರಿವ ಸೌದೆಗಳ ಜೊತೆಗೆ, ಪಾತ್ರೆಗಳಲ್ಲಿ ಕೊತ ಕೊತ ಕುದಿದು ಹಳೆಯ ನೆನಪುಗಳನ್ನು ರುಬ್ಬುತ್ತ. ಕಣ್ಣೆದುರು ತೇಲಿ ಬರುತ್ತವೆ ಕಂಡದ್ದು ಕಲಿತದ್ದು, ಬೆಂಕಿಗೆ ಬಿದ್ದು ಪಾರಾದದ್ದು, ಪಗಡೆ ದಾಳದ ಜೊತೆಗೆ ಉರುಳಿ ಬಿದ್ದದ್ದು, ಬಿಚ್ಚಿದ ಜಡೆಯ ನರಳಿನ ಕೆಳಗೆ ಬುಸುಗುಟ್ಟಿ ನರಳಿದ್ದು, ಕಾಡು ಪಾಲಾಗಿ ಅಲೆದದ್ದು, ನಿಟ್ಟುಸಿರಲಿ ಪಟ ಬಿಚ್ಚಿ ತೇಲುತ್ತವೆ ಊರುಗಳು, ಮಹಾರಣ್ಯಗಳು, ಋಷಿಗಳು, ರಾಕ್ಷಸರು, ಬೆಳಗು ಬೈಗುಗಳು, ಇನ್ನೂ ಏನೇನೋ ಸುರುಳಿ ಬಿಚ್ಚುತ್ತವೆ, ಜೀವ ಹಿಂಡುತ್ತವೆ. ಅಲ್ಲಿ ಊರಾಚೆ ಮಸಣದಲ್ಲಿ ಇದ್ದ ಪೌರುಷವನ್ನು ದುಂಡನೆ ಸುತ್ತಿ ಹೆಣವಾಗಿ ಮಲಗಿಸಿದ್ದೆ ಮರದ ಕೊಂಬೆಯ ಮೇಲೆ. ನೋಡುತ್ತಿದ್ದೇನೆ ಎಂತೆಂಥವೋ ಸುತ್ತಲೂ ಎಂತೆಂಥವೋ ವಿಜೃಂಭಿಸಿ ಮೀಸೆ ತಿರುವುತ್ತವೆ ಏರಬಾರದ

ಇಳಿಯಬಾರದ ಕಡೆಗೆ ಇಳಿದು ಹೆಡೆಸಿ ಹೊಲಸಿಬ್ಬಿಸಿವೆ. ಗೆರೆದಾಟ ಬಾರದ ನಾನು ಕಾಯುತ್ತೇನೆ, ಕಾಯುತ್ತಿದ್ದೇನೆ ಉರಿವ ಸೌದೆಗಳ ಜೊತೆಗೆ. ಪಾತ್ರೆಗಳಲ್ಲಿ ಕೊತ ಕೊತ ಕುದಿದು ಕಾಯುತ್ತಿದ್ದೇನೆ. ಈ ರೀತಿ ಕೊನೆಯಾಗತ್ತೆ ನೋಡಿ. ಇಡೀ ಕವಿತೆ ಭೀಮನ ಮೂಲಕನೇ ಪ್ರಸ್ತುತಗೊಳ್ತಾ ಹೋಗುತ್ತೆ. ಭೀಮ ತನ್ನ ಅಸಹಾಯಕತೆಯನ್ನು ಹೇಳ್ತಾ ಇದ್ದಾನೆ. ಭೀಮ ತನ್ನ ಅಳಲನ್ನು, ನೋವನ್ನು ಓದುಗರ ಎದುರಿಗೆ ಬಿಚ್ಚಿಡ್ತಾ ಇದ್ದಾನೆ. ಭೀಮ ಹೇಳ್ತಾನೆ, ಒಬ್ಬ ವೀರ ಪರಾಕ್ರಮಿ ಅಂತಲೇ ಹೆಸರಾದಂಥ ಅರ್ಜುನ ಸೀರೆ ಉಟ್ಟು ಬಳೆ ತೊಟ್ಕೊಂಡು ಗೆಜ್ಜೆ ಕಟ್ಕೊಂಡು ಬೃಹನ್ನಳೆ ಹೆಸರಿನಲ್ಲಿ ಬದುಕ್ತಾ ಇದ್ದಾನೆ, ಜೀವನ ಮಾಡ್ತಾ ಇದ್ದಾನೆ. ಧರ್ಮರಾಯನಾಗಿದ್ದಂತಹ ಮಹಾ ಸಂಯಮಿ ಏನಾಗಿದ್ದಾನೆ, ಕಾವಿ ಉಟ್ಟು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇವರ ಇಬ್ಬರ ಜೊತೆಗೆ ಇನ್ನಿಬ್ಬರಿದಾರಲ್ಲ, ನಕುಲ ಮತ್ತು ಸಹದೇವರಾಗಿ, ಅವರಿಬ್ಬರು ಒಬ್ಬ ಗೋಪಾಲಕನಾಗಿ ಸೇರ್ಕೊಂಡಿದ್ದಾನೆ ಕೆಲಸಕ್ಕೆ, ಮತ್ತೊಬ್ಬ ಕುದುರೆಯನ್ನು ನೋಡ್ಕೊಳ್ಳೋದಕ್ಕೆ ಕುದುರೆ ಲಾಯದಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ. ಇನ್ನು ದ್ರೌಪದಿ ಇದ್ದಾಳಲ್ಲ, ಅವಳದು ಎಂಥ ದುಸ್ಥಿತಿ ಅಂದರೆ ರಾಣಿಯಾಗಿದ್ದವಳು ವಿರಾಟರಾಯನ ಹೆಂಡತಿಯ ದಾಸಿಯಾಗಿ ಕೆಲಸಕ್ಕೆ ಸೇರ್ಕೋತಾಳೆ. ಸೈರಂದ್ರಿ ಅನ್ನೋ ಹೆಸರಿನಲ್ಲಿ ಆಕೆ ಕೆಲಸಕ್ಕೆ ಸೇರ್ಕೋತಾಳೆ. ಅವಳ ಪರಿಸ್ಥಿತಿಯನ್ನು ಹೆಂಗೆ ಕಣ್ಣಿಗೆ ಕಟ್ಕೊಡ್ತಾನೆ ಭೀಮ ಅಂತ ಹೇಳಿದ್ರೆ, ಇದ್ದಾಳೆ ಇವಳು ಅವರಿವರ ತಲೆಯ ಹೇನು ಹೆಕ್ಕುತ್ತಾ, ಆಗಾಗ ನಮ್ಮನ್ನು ಕುಕ್ಕುತ್ತಾ. ಅವಳಿಗೆ ಸುಮ್ಮನಿರಕ್ಕಾಗ್ತಿಲ್ಲ, ಅವಳಿಗೆ ಸಹಿಸೋಕ್ಕಾಗ್ತಿಲ್ಲ. ಅದಕ್ಕೆ ಅವಳು ಬೇರೆಯವರ ಏನನ್ನು ಹೇಗೆ ಹೆಕ್ಕಿ ಕುಕ್ತಾಳೋ ಅದೇ ಥರ ಆಗಾಗ ಆಗಾಗ ಬಂದು ನಮ್ಮನ್ನು ಚುಚ್ಚುತ್ತಾಳೆ, ನಮ್ಮನ್ನು ಕುಕ್ತಾಳೆ ಅಂತ ಹೇಳ್ಕೊತಾ ಇದ್ದಾನೆ. ಇದೇ ಭೀಮ ಮುಂದುವರೆದು, ಇನ್ನು ನಾನಿದ್ದೀನಿ, ಎಲ್ಲಿದ್ದೀನಿ, ಅಡುಗೆ ಮನೆಯಲ್ಲಿ ಸೇರ್ಕೊಂಬಿಟ್ಟಿದ್ದೀನಿ. ಆವೇಶಕ್ಕೆ ಹೆಸರುವಾಸಿಯೇ ಭೀಮ. ಅಂಥ ಭೀಮನ ಆವೇಶ ಎಲ್ಲ ಏನಾಗ್ತಾ ಇದೆ, ಉರಿವ ಸೌದೆಗಳ ಜೊತೆಗೆ ಕರಗಿ ಹೋಗ್ತಾ ಇದೆ. ಪಾತ್ರೆಗಳ ಕೊತ ಕೊತ ಕುದಿಯ ನಡುವೆ ಕುದ್ದು ಕುದ್ದು ಕುದ್ದು ಕುಗ್ಗಿ ಹೋಗ್ತಾ ಇದೆ. ಎಂತಹ ಅಸಹಾಯಕ ಪರಿಸ್ಥಿತಿ ನಮ್ಮ ಆರು ಜನರದು ಅನ್ನೋದನ್ನು ಆತ ನಿರೂಪಿಸ್ತಾ ಹೋಗ್ತಾನೆ. ಮತ್ತು ಅವನಿಗೆ ನಾವು ಹೆಂಗೆ ಬದುಕಿದ್ವಿ ಅನ್ನುವಂತಹ, ಅಥವಾ ತಮ್ಮ ಬದುಕಿನ ಎಲ್ಲ ನಡೆಗಳು ಈಗ ಅವನಿಗೆ ಕಣ್ಣ ಪರದೆಯ ಮುಂದೆ ಬರ್ತಾ ಇದೆ. ಹಳೆಯ ನೆನಪುಗಳನ್ನೆಲ್ಲ ಹಾಕಿ ರುಬ್ತಾ ಇದ್ದೀನಿ ನಾನು ಅಂತ ಹೇಳ್ತಾನೆ. ಹಳೆಯ ನೆನಪುಗಳನ್ನು ರುಬ್ತಾ ಇದ್ದೀನಿ, ಯಾಕೆಂದರೆ ನೆನಪು ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಆ ಪಾತ್ರದಿಂದ ಆಚೆಗೆ ಬರೋಕ್ಕಾಗೋದೇ ಇಲ್ಲ. ಅದಕ್ಕೆ ಆ ನೆನಪುಗಳನ್ನು ಆವೇಶವನ್ನು ರುಬ್ತಾ ಇದ್ದೀನಿ ಅಂತ ಹೇಳಿ ಹೇಳ್ಕೊಳ್ತಾನೆ. ಅವನ ಕಣ್ಣೆದುರಿಗೆ ಎಷ್ಟೆಲ್ಲ ತೇಲ್ ಬರ್ತಾ ಇದೆ ಅಂದರೆ, ಕಂಡದ್ದು ಕಲಿತದ್ದು ಅಂತ ಹೇಳ್ತಾನೆ. ಬೆಂಕಿಗೆ ಬಿದ್ದು ಪಾರಾದದ್ದು, ಬೆಂಕಿಗೆ ಬಿದ್ದು ಅಲ್ಲಿಂದ ಬದುಕಿ ಆಮೇಲೆ ಪಗಡೆ ಆಟಕ್ಕೆ ನಿಂತು ಅಲ್ಲಿ ಸೋತು ನೋಡಿ, ಉರುಳಿ ಬಿದ್ದದ್ದು ದಾಳದ ಜೊತೆಗೆ ನಾವು ಉರುಳಿ ಬಿಟ್ಟಿದ್ವಿ ಅಂತ ಹೇಳ್ತಾನೆ. ಬಿಚ್ಚಿದ ಜಡೆಯ ನೆರಳಿನ ಕೆಳಗೆ, ಬಿಚ್ಚಿದ ಜಡೆಯ ನೆರಳಿನ ಕೆಳಗೆ ಬುಸುಗುಟ್ಟದೆ ನರಳದ್ದು ಆಮೇಲೆ ಕಾಡು ಪಾಲಾಗಿ ಅಲ್ಲದದ್ದು, ಎಷ್ಟೆಲ್ಲ ನೋವುಗಳಿದ್ದಾವೆ ನನ್ನ ಜೊತೆಗೆ ಅಂಥೇಳಿ ಹೇಳ್ಕೊಳ್ತಾನೆ. ನಿಟ್ಟುಸಿರು ಬಿಡ್ತಾನೆ. ಎಷ್ಟೆಲ್ಲ ಊರುಗಳನ್ನ ಸುತ್ತಿದ್ವಿ, ಅರಣ್ಯಗಳನ್ನು ಸುತ್ತಿದ್ವಿ, ಎಷ್ಟು ಜನ ಋಷಿಗಳನ್ನು ಕಂಡ್ವಿ, ರಾಕ್ಷಸರನ್ನು ನೋಡಿದ್ವಿ, ಎಷ್ಟು ಹಗಲು ರಾತ್ರಿ, ನಮಗೆ ಯಾವಾಗ ಇದರಿಂದೆಲ್ಲ ಬಿಡುಗಡೆ ಸಿಕ್ಕುತ್ತೋ ಅನ್ನೋದೇ ಅವನ ಹಪಹಪಿ. ಹಾಗಾಗಿ ಎಲ್ಲವನ್ನ ನೆನಪು ಮಾಡ್ಕೊಳ್ತಾನೆ. ನನಗೆ ಜೀವ ಹಿಂಡುತ್ತೆ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ಇರುವ ಪೌರುಷವನ್ನೆಲ್ಲ ಒಂದು ಹೆಣದ ರೂಪದಲ್ಲಿ ಊರಾಚೆ ಮರದಲ್ಲಿ ಮಲಗಿಸಿ ಬಂದಿದ್ದೀವಲ್ಲ, ಎಂತಹ ಅಸಹಾಯಕ ಸ್ಥಿತಿ ನಮ್ಮದು ಅಂತ ಹೇಳಿ ಹೇಳ್ಕೊಳ್ತಾನೆ. ಅದರ ಜೊತೆಗೆ ಈ ಸೈರಂದ್ರಿ ರೂಪದಲ್ಲಿ ಇರುವಂಥ ದ್ರೌಪದಿಗೆ ವಿರಾಟರಾಯನ ಬಾಮ್ಮೈದ ಕಟ ಕೊಡ್ತಾ ಇದ್ದಾನೆ, ಕೀಚಕ. ಆ ಕೀಚಕನನ್ನು ನೋಡಿದಾಗೆಲ್ಲ ಸಿಟ್ಟು ಬರುತ್ತೆ ಅವನಿಗೆ. ಅದಕ್ಕೆ ನೋಡ್ತಾ ಇದ್ದೀನಿ ಸುತ್ತಲೂ ಎಂತೆಂಥವೋ ಮೀಸೆತ್ತಿರುತ್ತವೆ, ವಿಜೃಂಭಿಸ್ತಾ ಇದ್ದಾವೆ, ಏರಬಾರದ ಕಡೆಗೆ ಏರಿ ಇಳಿಯಬಾರದ ಕಡೆಗೆ ಇಳಿತಾ ಇದ್ದರೆ ಎಷ್ಟು ಹೊಲಸೆ

ಕಲ್ಪಿಸಿದ್ದಾರೆ ವಾತಾವರಣ, ಇಂಥವ್ರನ್ನೆಲ್ಲ ನಾನು ಸಹಿಸ್ಕೊಂಡಿದ್ದೀನಿ. ಬಹುತೇಕ ಭೀಮನಿಗೆ ಈ ಥರದ ವಿಚಾರಗಳನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅಜ್ಞಾತವಾಸ ಅನ್ನುವಂಥ ಒಂದು ಅಸಹಾಯಕ ಸನ್ನಿವೇಶ ಅವನನ್ನು ಹೀಗೆ ಕಟ್ಟಾಕಿದೆ. ಅದಕ್ಕೆ ಅವನು ಅಲಾಪದ ರೀತಿಯಲ್ಲಿ ಇದನ್ನೆಲ್ಲ ಹೇಳ್ಕೊಳ್ತಾ ಇದ್ದಾನೆ. ಗೆರೆ ದಾಟಬಾರದ ನಾನು

ಹೀಗೆ ನಾನು ಈ ಅಡುಗೆ ಮನೆಯಿಂದ ಆಚೆ ಬರ್ತೀನೋ, ಯಾವತ್ತಿಗೆ ನಾನು ಈ ಥರದ ಬದುಕಿಗೆ ವಿದಾಯ ಹೇಳ್ತೀನೋ, ಇಂಥ ಸನ್ನಿವೇಶದಿಂದ ಆಚೆಗೆ ಬಂದು ನಮ್ಮ ಮೂಲ ಪೌರುಷ ಏನಿದೆಯೋ, ನಮ್ಮ ಮೂಲ ಬದುಕಿನ ಘನತೆ ಏನಿದೆಯೋ ಅದನ್ನು ಯಾವಾಗ ಪಡ್ಕೊಳ್ತೀವೋ ಅಂತ ಕಾಯ್ತಾ ಇದ್ದೀನಿ ಉರಿವ ಸೌದೆಗಳ ಜೊತೆಗೆ ಅಂತಲೇ ಹೇಳ್ತಾನೆ. ಅಂದರೆ ಏನರ್ಥ, ನನ್ನ ಆವೇಶವನ್ನು ಮಾತ್ರ ನಾನು ಇಳಿಸ್ಕೊಳ್ಳೋದೇ ಇಲ್ಲ ಅಂತ ಅರ್ಥ. ಪಾತ್ರೆಗಳ ಕೊತ ಕೊತ ಕುದಿದು ಕಾಯುತ್ತಿದ್ದೇನೆ ಅಂತಲೇ ಹೇಳ್ತಾನೆ. ಅದರ ಅರ್ಥ ನನ್ನ ಆವೇಶ ಮಾತ್ರ ಕುಗ್ಗೋದೇ ಇಲ್ಲ, ನನ್ನ ಸಿಟ್ಟು ಕಡಿಮೆ ಮಾಡಿಕೊಳ್ಳಾರದೆ ಹಾಗೇ ಇಟ್ಟುಕೊಂಡು ನನ್ನ ಮೂಲ ಪಾತ್ರಕ್ಕೆ ಬರುವವರೆಗೆ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ಕೊಳ್ಳೋದ್ರ ಮೂಲಕ ಕವಿತೆ ಮುಗಿಯುತ್ತೆ. ಈ ಕವಿತೆಯನ್ನು ನಾವು ವಾಸ್ತವ ಜಗತ್ತಿನಲ್ಲಿ ಅನ್ವಯಿಸ್ಕೊಂಡ್ರೆ ಎಷ್ಟೊಂದು ಜನರು ನಮ್ಮ ಕಣ್ಣೆದುರಿಗೆ ತೇಲಿ ಬರ್ತಾರೆ. ವಾಸ್ತವವಾಗಿ ಅವರಿಗೆ ಅಗಾಧವಾದ ಪ್ರತಿಭೆ ಇರುತ್ತೆ, ಆದರೆ ಆ ಪ್ರತಿಭೆಗೆ ತಕ್ಕ ಅವಕಾಶಗಳಿಂದ ವಂಚಿತರಾಗಿ ಇನ್ಯಾವುದೋ ತಮ್ಮ ಬದುಕಿನ ನಡೆಯನ್ನು ನಡಿಬೇಕಾದಂತಹ ಸನ್ನಿವೇಶವನ್ನು ಕಲ್ಪನೆ ಮಾಡಿಕೊಂಡ್ರೆ ಈ ಕವಿತೆ ನಮ್ಮ ಮನಸ್ಸಿಗೆ ನಮ್ಮ ಜೊತೆಗೆ ಸಾಕ್ತಾ ಹೋಗುತ್ತೆ. ಇದು ಒಂದು ದಿನದ ಓದಿನ ಕವಿತೆಯಲ್ಲ, ಅನುದಿನ ನಮ್ಮ ಬದುಕಿನ ಜೊತೆಗೆ ಪಯಣಿಸುವ ಕವಿತೆ. ಹಾಗಾಗಿ ನಾನು ಈ ಕವಿತೆಯನ್ನು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡೋದಕ್ಕೆ ಇಚ್ಛೆ ಪಟ್ಟೆ. ಈ ಕವಿತೆಯನ್ನು ಇನ್ನಷ್ಟು ಮಗದಷ್ಟು ವಿಸ್ತಾರವಾಗಿ ವಿವರಿಸುವ ಸಾಧ್ಯತೆಗಳಿದ್ದಾವೆ, ಆದರೆ ನಾನು ಕಾಲಮಿತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಕವಿತೆಯನ್ನು ವಿಶ್ಲೇಷಣೆಯನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇನೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಜಿಎಸ್ ಶಿವರುದ್ರಪ್ಪ ಅವರ ಭೀಮಲಾಪ ಕವಿತೆಯ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ತಪ್ತ ಮುದ್ರೆ ಆಷಾಢದಲ್ಲಿ ಯಾಕೆ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ತಪ್ತಮುದ್ರೆ ಆಷಾಢದಲ್ಲಿಯೇ ಯಾಕೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಶಂಖ, ಚಕ್ರ, ಗದ, ಪದ್ಮ ಮತ್ತು ನಾರಾಯಣನ ಮುದ್ರೆ ತಪ್ತ ಮುದ್ರಾಧರಣೆಯ ವಿಶೇಷ. ವೈಷ್ಣವ ಸಂಪ್ರದಾಯದ ಪ್ರಮುಖ ಮಠಗಳಾದ ಬೆಂಗಳೂರಿನ ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಶ್ರೀ ಪಾದರಾಜ ಮಠ ಹಾಗೂ ಉಡುಪಿಯ ಶ್ರೀ ಕೃಷ್ಣ ಮಠಗಳಲ್ಲಿ ಅಂದು ಬೆಳಗ್ಗೆಯಿಂದಲೇ ಈ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಬೆಳ್ಳಿ ಅಥವಾ ಚಿನ್ನದ ಶಂಖ, ಚಕ್ರ, ಗದ, ಪದ್ಮ ಮತ್ತು ನಾರಾಯಣನ ಮುದ್ರೆಗಳನ್ನು ಕಾಯಿಸಿ ಭಕ್ತರ ದೇಹದ ಸಾಮಾನ್ಯವಾಗಿ ಭುಜದ ಮೇಲೆ ಧರಿಸಲಾಗುತ್ತದೆ. ಇದು ವಿಷ್ಣುವಿನ ಅನುಗ್ರಹ ಪಡೆಯಲು ಮತ್ತು ಚಾತುರ್ಮಾಸ್ಯದಲ್ಲಿ ರೋಗ ರುಜಿನಿಗಳಿಂದ ರಕ್ಷಣೆ ಪಡೆಯಲು ನಡೆಸಲಾಗುವ ಅತ್ಯಂತ ಪವಿತ್ರವಾದ ಸಂಪ್ರದಾಯ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದೇ ಶಯನಿ ಏಕಾದಶಿ ಈ ವಿಧಿ ಮಾಡುವುದು ರೂಢಿ. ಇದು ಶ್ರೀ ಹರಿ ವಿಷ್ಣುವಿನ ದಾಸಿ ಅಥವಾ ಭಕ್ತಿಗೆ ಗುರುತು. ನಾವು ಭಗವಂತನಿಗೆ ಸೇರಿದವರು ಎಂಬ ಬದ್ಧತೆಯನ್ನು ಇದು ತೋರಿಸುತ್ತದೆ. ಬ್ರಾಹ್ಮಣರು ಅಥವಾ ಮಠದ ಯತಿಗಳು ಸುದರ್ಶನ ಹೋಮದ ನಂತರ ಬೆಳ್ಳಿಯ ಅಥವಾ ತಾಮ್ರದ ಶಂಖ, ಚಕ್ರ ಮುದ್ರೆಯನ್ನು ಅಗ್ನಿಯಲ್ಲಿ ಕಾಯಿಸಿ ಭಕ್ತಿಯ ಭುಜ ಅಥವಾ ಎದೆಗೆ ಸಂಕೇತವಾಗಿ ಸ್ಪರ್ಶಿಸುತ್ತಾರೆ. ತಪ್ತಮುದ್ರೆ ಹಾಕಿಸಿಕೊಳ್ಳುವ ಪದ್ಧತಿಯನ್ನು ಸಾಮಾನ್ಯವಾಗಿ ವೈಷ್ಣವ ಪಂಥವನ್ನು ಪಾಲಿಸುವವರು ಅನುಸರಿಸುತ್ತಾರೆ. ತಪ್ತಮುದ್ರೆ ಹಾಕಿಸಿಕೊಳ್ಳುವುದರಿಂದ ರೋಗ ರುಜಿನಿಗಳು ದೂರವಾಗುತ್ತವೆ ಎನ್ನುವ ನಂಬಿಕೆಯಿದೆ. ಬಿಸಿಯಾದ ಲೋಹದಿಂದ ದೇಹದ

ಮೇಲೆ ಮುದ್ರೆಯನ್ನು ಹಾಕಲಾಗುತ್ತದೆ. ಈ ಮುದ್ರೆ ಹಾಕಿಕೊಳ್ಳುವುದರಿಂದ ವಿಷ್ಣು ಮತ್ತು ಶ್ರೀಕೃಷ್ಣನ ವಿಶೇಷ ಆಶೀರ್ವಾದ ಪಡೆದಂತೆ. ತಪ್ತಮುದ್ರೆ ಹಾಕಿಸಿಕೊಳ್ಳಲು ಯಾವುದೇ ಲಿಂಗ ಭೇದವಿಲ್ಲ. ಕೆಲವರು 5 ಮುದ್ರೆಗಳನ್ನು, ಇನ್ನು ಕೆಲವರು 2 ಮುದ್ರೆಗಳನ್ನು ತಮ್ಮ ಬಲ ಭುಜದ ಮೇಲೆ ಹಾಕಿಸಿಕೊಳ್ಳುತ್ತಾರೆ. ಈ ಮುದ್ರೆ ಹಾಕಿಕೊಳ್ಳುವ ಆಚರಣೆಯನ್ನು ಆಷಾಢ ಮಾಸದ ಏಕಾದಶಿಯಂದು ಆಚರಿಸಲಾಗುತ್ತದೆ. ಆಷಾಢ ಮಾಸದ ಏಕಾದಶಿಯ ದಿನದಂದು ಉತ್ತರಾದಿ ಮಠಗಳಲ್ಲಿ ಚಿನ್ನದ ಲೋಹವನ್ನು ಬಳಸಿಕೊಂಡು ಈ ಚಿಹ್ನೆಯ ಮುದ್ರೆಯನ್ನು ಹಾಕಲಾಗುತ್ತದೆ. ತಪ್ತ ಮುದ್ರೆಯನ್ನು ಹಾಕಿಕೊಳ್ಳುವುದರಿಂದ ವ್ಯಕ್ತಿಯು ದೈಹಿಕ ಶುದ್ಧತೆಯನ್ನು ಪಡೆದುಕೊಳ್ಳುತ್ತಾನೆ. ಜನ್ಮ ಜನ್ಮಗಳ ಪಾಪಗಳು ಪರಿಹಾರವಾಗುವುದು. ಈ ಮುದ್ರೆಯು ಜನರ ನರಮಂಡಲದ ಮೇಲೆ ಧನಾತ್ಮಕ ಪರಿಣಾಮವನ್ನುಂಟು ಮಾಡುವುದು ಎನ್ನುವ ನಂಬಿಕೆಯಿದೆ. ಪುರಾಣಗಳ ಪ್ರಕಾರ ರುದ್ರಾಸುರನಿಂದ ಸೋತ ಇಂದ್ರಾದಿ ದೇವತೆಗಳಿಗೆ ಮಹಾವಿಷ್ಣುವು ತನ್ನ ಶಂಖ ಚಕ್ರಾದಿ ಆಯುಧಗಳನ್ನು ನೀಡಿ ದೈತ್ಯರೊಡನೆ ಯುದ್ಧ ಮಾಡಿ ವಿಜಯವನ್ನು ಪಡೆದುಕೊಳ್ಳುವಂತೆ ಸೂಚನೆಯನ್ನು ನೀಡುತ್ತಾನೆ. ವಿಷ್ಣು ದೇವನ ಆಜ್ಞೆಯ ಪ್ರಕಾರವೇ ಅವರು ಆಯುಧಗಳನ್ನು ಬಳಸಿಕೊಂಡು ಅಸುರರನ್ನು ಸಂಹಾರ ಮಾಡುತ್ತಾರೆ. ಅಂದಿನಿಂದ ಕಾಮ ಕ್ರೋಧದಂತಹ ಆಂತರಿಕ ವೈರಿಗಳನ್ನು ಜಯಿಸಲು ಮುದ್ರಾ ಧಾರಣೆ ಅಗತ್ಯ ಎಂಬ ನಿಯಮ ವೈಷ್ಣವರಿಗೆ ಶಾಶ್ವತವಾಯಿತು. ತಪ್ತಮುದ್ರೆ ನಿನ್ನೆ ಮೊನ್ನೆಯ ಆಚರಣೆಯಲ್ಲ, ಶತಮಾನಗಳಿಂದಲೂ ಈ ಸಂಪ್ರದಾಯವಿದೆ. ಈ ತಪ್ತಮುದ್ರೆಯ ಕುರಿತು ಋಗ್ವೇದ, ಮಹಾಭಾರತ, ಪದ್ಮಪುರಾಣ ಸೇರಿದಂತೆ ಅನೇಕ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಹಾಗೂ ಆಯುರ್ವೇದದಲ್ಲೂ ಉಲ್ಲೇಖವಿದೆ. ತಪ್ತಮುದ್ರೆ ದೈಹಿಕ ಶಕ್ತಿಯಲ್ಲಿ ಸಮತೋಲನ ಕಾಪಾಡಿಕೊಳ್ಳಲು ಸಹಾಯ, ಒತ್ತಡ ಕಡಿಮೆ ಮಾಡಿ ಮಾನಸಿಕ ಶಾಂತಿ ಕೊಡುವುದು, ವ್ಯಕ್ತಿಯಲ್ಲಿ ಏಕಾಗ್ರತೆ ಹೆಚ್ಚಿಸಲು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಕಾರಿ, ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಇದು ಹೆಚ್ಚು ಸಹಕಾರಿ. ಈ ಆಚರಣೆಯು ವ್ಯಕ್ತಿಯನ್ನು ದೈಹಿಕವಾಗಿ ಮಾತ್ರವಲ್ಲ ಆಧ್ಯಾತ್ಮಿಕವಾಗಿಯೂ ವೃದ್ಧಿಯಾಗುವಂತೆ ಮಾಡುತ್ತದೆ. ಸ್ಕಂದ ಪುರಾಣ ಪ್ರಕಾರ ಯಾವ ವ್ಯಕ್ತಿಯ ದೇಹದ ಮೇಲೆ ಶಂಖ ಮತ್ತು ಚಕ್ರಗಳಿರುತ್ತವೆಯೋ ಆ ವ್ಯಕ್ತಿಯ ದೇಹವು ವಿಶೇಷವಾದ ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ತಪ್ತಮುದ್ರೆ ಆಷಾಢದಲ್ಲಿಯೇ ಯಾಕೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ತಪ್ತ ಮುದ್ರೆ ಆಷಾಢದಲ್ಲಿ ಯಾಕೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಭಿನಂದನೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾತುಕತೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಲೋಕಭವನದಲ್ಲಿ ಇಂದು ನೂತನ ಸಂಪುಟ ಸದಸ್ಯರ ಪ್ರಮಾಣವಚನ. ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಪ್ರಕರಣ, ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆ. ವಾರ್ತೆಗಳ ವಿವರ. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ವಿರೋಧ ಪಕ್ಷದ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಮೇಲ್ಮನೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಕ್ಕಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಭಾರತ ತಂಡವನ್ನು ಅಭಿನಂದಿಸಿದರು. 39 ಪದಕಗಳನ್ನು ಗೆದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನ ಗಳಿಸಿದೆ. ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಭಾರತೀಯ ಪ್ಯಾರಾ ಅಥ್ಲೀಟ್ಗಳು 3 ಚಿನ್ನ, 2 ಬೆಳ್ಳಿ ಮತ್ತು 2 ಕಂಚಿನ ಪದಕಗಳನ್ನು ಒಳಗೊಂಡಂತೆ 7 ಪದಕಗಳೊಂದಿಗೆ ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ದಾಖಲಿಸುವ ಮೂಲಕ ಇತಿಹಾಸ ಬರೆದಿದ್ದಾರೆ ಎಂದು ಸಿಪಿ ರಾಧಾಕೃಷ್ಣನ್ ಹೇಳಿದರು. ಈ ಗಮನಾರ್ಹ ಸಾಧನೆಯು ರಾಷ್ಟ್ರಕ್ಕೆ ಅಪಾರ ಹೆಮ್ಮೆ ಮತ್ತು ಗೌರವವನ್ನು ತಂದಿದೆ ಮತ್ತು ಭಾರತೀಯ ಕ್ರೀಡಾಪಟುಗಳ ಬೆಳೆಯುತ್ತಿರುವ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಎಂದರು. ನಂತರ ಶೂನ್ಯ ವೇಳೆಯಲ್ಲಿ ಅವರು ಕಲಾಪ ಆರಂಭಿಸಿದರು. ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲದ ನಡುವೆ ಹಲವಾರು ಸದಸ್ಯರು ತುರ್ತು ಮಹತ್ವದ ವಿಷಯಗಳನ್ನು ಎತ್ತಿದರು. ಗದ್ದಲ ಮುಂದುವರಿದಂತೆ ಸಭಾಪತಿಗಳು ಮಧ್ಯಾಹ್ನ 2 ಗಂಟೆಯವರೆಗೆ ಸದನವನ್ನು ಮುಂದೂಡಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗದ ಆರೋಪ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಪ್ರತಿಪಕ್ಷಗಳ ಗದ್ದಲದ ನಂತರ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಲೋಕಸಭೆಯು ಬೆಳಗ್ಗೆ 11 ಗಂಟೆಗೆ ಕಲಾಪ

0: ಆರಂಭವಾದಾಗ ಸ್ಪೀಕರ್ ಓಂ ಬಿರ್ಲಾ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳನ್ನು ಅಭಿನಂದಿಸಿದರು. ಈ ಗಮನಾರ್ಹ ಪ್ರದರ್ಶನವು ದೇಶಾದ್ಯಂತ ಲಕ್ಷಾಂತರ ಯುವಕರು ಮತ್ತು ಕ್ರೀಡಾಪಟುಗಳಿಗೆ ಸ್ಫೂರ್ತಿ ನೀಡುತ್ತದೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ಮುಂದಿನ ಆವೃತ್ತಿಯನ್ನು 2030ರಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಸಲಾಗುವುದು ಎಂದು ಸ್ಪೀಕರ್ ಹೇಳಿದರು. ಬಳಿಕ ಸ್ಪೀಕರ್ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗದ ಆರೋಪದ ವಿಷಯವನ್ನು ಎತ್ತಿದರು. ಎಲ್ಲಾ ಸದಸ್ಯರು ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿ ಕಲಾಪ ಮುಂದುವರಿಸಲು ಅವಕಾಶ ನೀಡುವಂತೆ ಸ್ಪೀಕರ್ ಒತ್ತಾಯಿಸಿದರು. ಕೆಲವು ವಿರೋಧ ಪಕ್ಷದ ಸದಸ್ಯರು ಉದ್ದೇಶಪೂರ್ವಕವಾಗಿ ಕಲಾಪವನ್ನು ಅಡ್ಡಿಪಡಿಸಿದ್ದಾರೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದರು. ಗದ್ದಲ ಮುಂದುವರಿದಂತೆ ಸ್ಪೀಕರ್ ಸದನವನ್ನು 2:30 ಮುಂದೂಡಿದರು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ತಂಡ ಅದ್ಭುತ ಪ್ರದರ್ಶನ ನೀಡಿರುವ ಹಿನ್ನೆಲೆಯಲ್ಲಿ ಪದಕ ವಿಜೇತರನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಭಾರತ ತಂಡ 13 ಚಿನ್ನದ ಪದಕ ಸೇರಿದಂತೆ 39 ಪದಕಗಳನ್ನು ಗೆದ್ದಿರುವುದಕ್ಕೆ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಬಕ್ತಿಯಾರ್ ಒಡಿಲೋವಿಚ್ ರಾಷ್ಟ್ರಪತಿ ಭವನದಲ್ಲಿ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಮತ್ತು ಉಜ್ಬೇಕಿಸ್ತಾನ್ ಎರಡು ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಹೊಂದಿದ್ದು ಅವು ಪ್ರಾಚೀನ ವ್ಯಾಪಾರ ಮಾರ್ಗಗಳಲ್ಲಿ ಬೇರೂರಿವೆ. ಈ ಭೇಟಿಯು ದ್ವಿಪಕ್ಷೀಯ ಸಹಕಾರದ ಹೊಸ ಕ್ಷೇತ್ರಗಳನ್ನು ಗುರುತಿಸಲು ಮತ್ತು ವೈವಿಧ್ಯಮಯ ವಲಯಗಳಲ್ಲಿ ಪರಸ್ಪರ ಪ್ರಯೋಜನಕಾರಿ ಪಾಲುದಾರಿಕೆಯನ್ನು ಗಾಢವಾಗಿಸಲು ಅವಕಾಶ ಒದಗಿಸಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಮುದ್ರೆ ಒತ್ತಿದ್ದು ನೂತನ ಸಚಿವರ ಪಟ್ಟಿಯನ್ನು ಅಖೈರುಗೊಳಿಸಿದೆ. ಲೋಕಭವನದಲ್ಲಿ ಇಂದು ಸಂಜೆ 4:05 ನಡೆಯುವ ಸಮಾರಂಭದಲ್ಲಿ ನೂತನ ಸಚಿವರಾಗಿ 20 ಶಾಸಕರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ನೂತನ ಸಚಿವ ಸಂಪುಟ ಸದಸ್ಯರಿಗೆ ಪ್ರಮಾಣವಚನ ಬೋಧಿಸಲಿದ್ದಾರೆ. ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಝಡ್ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಮಂಕಾಳ ವೈದ್ಯ, ಡಾಕ್ಟರ್ ಅಜಯ್ ಸಿಂಗ್, ಎನ್ ಚೆಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಎಚ್ ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶ್ಯಪ್ಪನವರ್, ಲಕ್ಷ್ಮಣ್ ಸವದಿ ಅವರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ವಿಧಾನಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಡೆಪ್ಯುಟಿ ಸ್ಪೀಕರ್ ಆಗಿ ಎಎಸ್ ಪೊನ್ನಣ್ಣ, ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್, ಉಪಸಭಾಪತಿಯಾಗಿ ಉಮಾಶ್ರೀ ಅವರ ಹೆಸರನ್ನು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮಗೊಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಇಂದು ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮತ್ತು ಫೆಡರೇಷನ್ನ ಮಾಜಿ ಸಹಾಯಕ ಕಾರ್ಯದರ್ಶಿ ವಿನೋದ್ ತೋಮರ್ ಅವರನ್ನು ಖುಲಾಸೆಗೊಳಿಸಿದೆ. ಹೆಚ್ಚುವರಿ ಮುಖ್ಯ ನ್ಯಾಯಾಧೀಶ ಅಶ್ವಿನಿ ಪನ್ವಾರ್ ಅವರಿದ್ದ ನ್ಯಾಯಪೀಠ 6 ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಪ್ರಕರಣದಲ್ಲಿ ಅಂತಿಮ ವಾದಗಳನ್ನು ಪೂರ್ಣಗೊಳಿಸಿದ ನಂತರ ಆದೇಶವನ್ನು ಇಂದಿಗೆ ಕಾಯ್ದಿರಿಸಿತ್ತು. ದೆಹಲಿ ಪೊಲೀಸರು 15 ಬ್ರಿಜ್ ಭೂಷಣ್ ಸಿಂಗ್ ಅವರ ವಿರುದ್ದ ಆರೋಪ ಪಟ್ಟಿ ಸಲ್ಲಿಸಿದ್ದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರಾಷ್ಟ್ರಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಭುವನೇಶ್ವರದಿಂದ ಬಹರಾಂಪುರಕ್ಕೆ

ವಿಶೇಷ ರೈಲಿನಲ್ಲಿ ಪ್ರಯಾಣಿಸಿ ನಂತರ ರಸ್ತೆ ಮೂಲಕ ಗಂಜಾಂ ಜಿಲ್ಲೆಯ ತಪ್ತಪಾಣಿಗೆ ತೆರಳಲಿದ್ದಾರೆ. ಅಲ್ಲಿ ಅವರು ಮಾ ಕಂದುನಿ ದೇವಿ ದೇವಸ್ಥಾನ ಮತ್ತು ಶಿವ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಅವರು ಗೋಲಬಂಧದಲ್ಲಿರುವ ಸೇನಾ ವಾಯು ರಕ್ಷಣಾ ಕಾಲೇಜಿನಲ್ಲಿ ರಾತ್ರಿ ತಂಗಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು ವ್ಯಾಪಕ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ರಾಷ್ಟ್ರಪತಿಗಳ ಭೇಟಿಯ ಸಮಯದಲ್ಲಿ ಸಂಪೂರ್ಣ ಭದ್ರತೆ ಖಚಿತಪಡಿಸಿಕೊಳ್ಳಲು ಬಹರಾಂಪುರ್ ರೈಲ್ವೆ ನಿಲ್ದಾಣ, ರಾಷ್ಟ್ರಪತಿಗಳ ಪ್ರಯಾಣ ಮಾರ್ಗ, ತಪ್ತಪಾಣಿ ದೇವಸ್ಥಾನ ಸಂಕೀರ್ಣ, ಸೇನಾ ವಾಯು ರಕ್ಷಣಾ ಕಾಲೇಜು ಮತ್ತು ಇತರ ಗೊತ್ತುಪಡಿಸಿದ ಸ್ಥಳಗಳಲ್ಲಿ ವಿಮಾನ ಹಾರಾಟ ನಿಷೇಧ ವಲಯಗಳನ್ನು ಘೋಷಿಸಲಾಗಿದೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳು ಪುನರಾರಂಭಗೊಂಡಿವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿರುವ ನಕಲಿ ವಿಡಿಯೋವನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ವಿಡಿಯೋ ನಕಲಿ ಮತ್ತು ಹಳೆಯದು ಎಂದು ಸ್ಪಷ್ಟಪಡಿಸಿದೆ. ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಪ್ರಯತ್ನದಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗುತ್ತಿದೆ. ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿಯನ್ನು ಹರಡುವ ಉದ್ದೇಶ ಹೊಂದಿರುವ ಇಂತಹ ದಾರಿ ತಪ್ಪಿಸುವ ವಿಷಯದ ಬಗ್ಗೆ ಜನರು ಜಾಗರೂಕರಾಗಿರಬೇಕು ಎಂದು ಪಿಐಬಿ ಹೇಳಿದೆ. ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ ಲಕ್ನೋನಲ್ಲಿ ಇಂದು ಆರಂಭವಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆ ನಾಳೆ ಕೂಡ ನಡೆಯಲಿದೆ. ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ ದೇಶಗಳ ಗುಂಪಿಗೆ ಸೇರಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಪ್ರಮುಖ ವಿಷಯದಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಈ ಸಭೆಯು ಬ್ರಿಕ್ಸ್ ಅಂಕಿಅಂಶಗಳ ಉತ್ಪನ್ನಗಳು, ರಾಷ್ಟೀಯ ಅಂಕಿಅಂಶ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಸುಧಾರಣೆ, ದತ್ತಾಂಶ ಪ್ರಸರಣ ಮತ್ತು ಪ್ರವೇಶ ಸಾಧ್ಯತೆ, ಸ್ಥೂಲ ಆರ್ಥಿಕ ಮತ್ತು ವಲಯ ಅಂಕಿಅಂಶಗಳನ್ನು ಬಲಪಡಿಸುವ ಗುರಿ ಹೊಂದಿದೆ. ಅಂಕಿಅಂಶಗಳ ಪ್ರಸರಣ, ಅಂಕಿಅಂಶಗಳ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಭಿನಂದನೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾತುಕತೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಲೋಕಭವನದಲ್ಲಿ ಇಂದು ನೂತನ ಸಂಪುಟ ಸದಸ್ಯರ ಪ್ರಮಾಣ ವಚನ. ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಪ್ರಕರಣ, ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ SVYM ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮಹೇಶ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಕೇಳುವರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ SVYM ನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಮಹೇಶ್ ರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
2: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
1: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, OTP ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ OTP ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
2: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು

0: ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
3: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
4: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ.
0: ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
5: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
6: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
7: ಹ್ಞೂ ಕಣೆ, ಆಯ್ತು, ತರ್ತೇನೆ.
6: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
7: ಮತ್ತಿನ್ನೇನ್ ಮಾಡ್ಲೆ?
6: ಬ್ಯಾಗ್ ಕೊಡ್ತೀನಿ, ಇರಿ.
7: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
6: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
7: ಹಾ, ಹೋಗಿದ್ದು.
6: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
7: ಹಾ, ಹೇಳಿದ್ರು.
6: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
7: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
6: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
7: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
5: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
8: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
9: ಕೇಳು ಕೇಳು ಜಾಣ ಜಾಣ ಸುದ್ದಿಯ

ಜಾಣ ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 22 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಮುಟ್ಟಾಳ ಟಗರು, ಬೂಸ್ಟ್ ಬಟ್ಟೆ ಹಾಗೂ ಹಿಕ್ಕೆ ಸಗಣಿ ಮತ್ತು ಸಾಮ್ರಾಜ್ಯ. ಮುಟ್ಟಾಳ ಟಗರು, ತಿಳಿದು ತಿಳಿದು ತಪ್ಪು ಮಾಡುವವರಿಗೆ ಬಂಡೆಗೆ ತಾನೇ ಹೋಗಿ ತಲೆ ಚಚ್ಕೊಳ್ತಾರಾ ಎನ್ನುತ್ತೇವಲ್ಲವೇ, ಅಂದರೆ ಮುಟ್ಟಾಳ ಅಂತ ಹೇಳಿದ ಹಾಗೆ. ಮುಟ್ಟಾಳ ಗೊತ್ತಲ್ಲ ಪದ, ಇಡಿಯಟ್ ಅಥವಾ ಮೂರ್ಖ ಎನ್ನುವ ಅರ್ಥ ಇದಕ್ಕಿದೆ. ಈ ಪದದ ಹುಟ್ಟು ಹೇಗಾಯಿತು ಅನ್ನೋದಕ್ಕೆ ಹಲವು ವಿವರಣೆಗಳಿವೆ. ಸಂಸ್ಕೃತದ ಮುಗ್ಧ ಎನ್ನುವ ಪದದಿಂದ ಇದು ಹುಟ್ಟಿರಬೇಕು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ಇದು ತಮಿಳಿನ ಮುಟ್ಟ ಅಥವಾ ಕೊನೆ ಅನ್ನುವ ಪದದಿಂದ ಹುಟ್ಟಿರಬೇಕು ಅಂತಾರೆ. ಅಂದರೆ ಸೀಮಿತ

ಬುದ್ಧಿಯವನು ಅಂತ ಅರ್ಥ ಅಂತ. ನನ್ನ ಮಟ್ಟಿಗೆ ಇದು ಬೇರೇನೆ ಅರ್ಥದಿಂದ ಹುಟ್ಟಿರಬೇಕು. ತಮಿಳಿನಲ್ಲಿಯೇ ಚಚ್ಚಿಕೊಳ್ಳುವುದು ಅನ್ನೋದಕ್ಕೆ ಮುಟ್ಟುವುದು ಅನ್ನುವ ಅರ್ಥ ಇದೆ ಕನ್ನಡದ ಗಾದೆ. ಹಾಗೂ ತಮಿಳಿನ ಈ ಪದವನ್ನು ಗಮನಿಸಿದ್ರೆ ಮುಟ್ಟಾಳ ಎನ್ನುವುದು ಗೋಡೆಗೆ ತಲೆ ಚಚ್ಚಿಕೊಂಡ ಎನ್ನುವಂತಹ ಗಾದೆಯಿಂದಲೇ ಬಂದ ಪದ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ನನ್ನ ವಾದ ಸರಿಯೋ ಅಲ್ವೋ ಅದು ಭಾಷಾ ಪಂಡಿತರು ಚರ್ಚೆ ಮಾಡಿಕೊಳ್ಳಿ ಬಿಡಿ. ಆದರೆ ತಲೆ ಚಚ್ಚಿಕೊಳ್ಳುವುದು ನಿಜಕ್ಕೂ ಮೂರ್ಖತನದ ಕೆಲಸ ಎನ್ನುವುದಕ್ಕೆ ಇನ್ನೊಂದು ಪುರಾವೆಯನ್ನ ಅಮೆರಿಕ ಅಲಬಾಮಾ ವಿಶ್ವವಿದ್ಯಾನಿಲಯದ ಪ್ರಾಣಿ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಇಲ್ಲಿಯ ಜೀವಿ ವಿಜ್ಞಾನ ವಿಭಾಗದ ವಿಜ್ಞಾನಿ ಅಕರ್ಮನ್ ತನ್ನ ಸಂಗಡಿಗರ ಜೊತೆ ಸೇರಿ ಆಡುಗಳು ತಲೆ ಚಚ್ಚಿಕೊಳ್ಳುವ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ನಗರುಗಳು ಒಂದಿನ್ನೊಂದು ಎದುರಾದಾಗ ಕಾಲು ಕೆರೆದು ತಲೆಯಿಂದ ಡಿಕ್ಕಿ ಹೊಡೆಯುತ್ತವಷ್ಟೇ. ಇದು ಆ ಆಡುಗಳಿಗೆ ಏನಾದರೂ ತೊಂದರೆ ಕೊಡುತ್ತಿರಬಹುದೇ ಎನ್ನುವ ಸಂಶಯ ಆಕ್ರಮಣ ತಂಡಕ್ಕೆ ಬಂದಿತ್ತಂತೆ. ಅವರ ಸಂಶಯ ಈಗ ನಿಜವಾಗಿದೆ. ಹೀಗೆ ಜಗಳವಾಡುತ್ತಾ ಡಿಕ್ಕಿ ಹೊಡೆದುಕೊಳ್ಳುವ ಟಗರುಗಳಿಗೆ ಆವತ್ತಿನ ದಿನ ಏನೂ ಅಪಾಯ ಕಾಣದೇ ಇದ್ದರೂ ವೃದ್ಧಾಪ್ಯದಲ್ಲಿ ಅವುಗಳ ಮಿದುಳಿಗೆ ಹಾನಿ ಹೆಚ್ಚು ಅಂತ ಇವರ ಅಧ್ಯಯನ ತೋರಿಸಿದೆ. ಮನುಷ್ಯರಲ್ಲಿ ಅರುಳು ಮುರುಳಿನಂತಹ ಕಾಯಿಲೆಗೆ ಕಾರಣವಾಗುವಂತಹ ಮಿದುಳು ನರಗಳ ಕ್ಷಯ ಈ ರೀತಿಯಲ್ಲಿ ಡಿಕ್ಕಿ ಹೊಡೆದುಕೊಳ್ಳುವ ಆಡು ಟಗರುಗಳಲ್ಲಿ ಉಳಿದವುಗಳಿಗಿಂತ ಹೆಚ್ಚಿರಬಹುದು ಎಂದು ಈ ಅಧ್ಯಯನ ತಿಳಿಸುತ್ತದೆ. ನಿಜವಾದ ಮುಟ್ಟಾಳತನ. ಉಗುರು ಹೆಚ್ಚಿದ್ದಾಗ ಟಗರುಗಳು ಹೀಗೆ ಡಿಕ್ಕಿ ಹೊಡೆದುಕೊಳ್ಳುತ್ತವೆ. ಟಗರುಗಳಷ್ಟೇ ಅಲ್ಲ, ಇನ್ನೂ ಹಲವು ಪ್ರಾಣಿಗಳು ಹಾಗೂ ಕೆಲವು ಪಕ್ಷಿಗಳು ಹೀಗೆ ತಲೆಯನ್ನು ಜೋರಾಗಿ ಡಿಕ್ಕಿ ಹೊಡೆಯುವುದುಂಟು. ಟಗರು, ಕೋಣ, ಎತ್ತು, ಗಂಡು ಜಿಂಕೆಗಳು ಇತರೆ ಗಂಡುಗಳ ಜೊತೆಗೆ ಸ್ಪರ್ಧಿಸುವಾಗ ತಲೆಯಿಂದಲೇ ಕಾದಾಡುತ್ತವೆ. ಅದಕ್ಕಾಗಿಯೇ ಅವುಗಳ ಕೊಂಬುಗಳು ಬೆಳೆಯುತ್ತವೆ ಎನ್ನುವ ಊಹೆಯೂ ಇದೆ. ಟಗರಿನಿಂದ ಹೀಗೆ ಗುಮ್ಮಿಸಿಕೊಂಡವರಿಗೆ ಅದರ ಬಲ ಎಷ್ಟು ಎಂಬುದರ ಅರಿವು ಇರಲೇಬೇಕು. ಕೋಣಗಳಂತೂ ಹೀಗೆ ಗುಮ್ಮಿ ಕಟ್ಟಾಳುಗಳನ್ನು ಎತ್ತು ದೂರ ಬಿಸಾಡುವುದುಂಟು. ತಮಿಳುನಾಡಿನಲ್ಲಿ ಸಂಕ್ರಾಂತಿಯ ಹೊತ್ತಿನಲ್ಲಿ ನಡೆಯುವ ಜಲ್ಲಿಕಟ್ಟು ಹಾಗೂ ಗ್ರೀಕ್ನಲ್ಲಿ ಆಗಾಗ ನಡೆಯುವ ಗೂಳಿ ಕಾಳಗಗಳ ಸ್ಪರ್ಧೆ ಈ ಗುಮ್ಮಿಡುವುದರ ಅಪಾಯವನ್ನು ಎತ್ತಿ ತೋರುವ ಆಟಗಳು ಅಷ್ಟೆ. ಇಷ್ಟು ಬಲವಾಗಿ ಒಂದಕ್ಕೊಂದು ಗುಮ್ಮಿಕೊಳ್ಳುವ ಆಡುಗಳಿಗೆ ಏನೂ ಆಗುವುದಿಲ್ಲವಲ್ಲ ಎನ್ನುವುದು ಅಚ್ಚರಿ. ಇದು ಸಹಜ, ಏಕೆಂದರೆ ಟಗರುಗಳು ಗುಮ್ಮಿಕೊಳ್ಳುವ ಬಲ ಸಾಧಾರಣವಲ್ಲ. ಸಾಧಾರಣವಾಗಿ ಗುಮ್ಮಿದರೂ ಗಂಟೆಗೆ 150 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಕಾರೊಂದು ಕುದ್ದಿದಷ್ಟು ಬಲ ಅವುಗಳಲ್ಲಿ ಇರುತ್ತದಂತೆ. ಅಂದರೆ ಆ ಟಗರಿನ ಮೇಲೆ ಅದರದ್ದೇ ತೂಕದ 15 ಪಟ್ಟು ತೂಕವಿರುವ ವಸ್ತು ಬಿದ್ದ ಹಾಗೆ ಎನ್ನಬಹುದು. ಸಾಮಾನ್ಯ ಮನುಷ್ಯರಿಗೆ ಈ ಬಲವನ್ನು ತಡೆದುಕೊಳ್ಳುವುದು ಅಸಾಧ್ಯ. ಇದರ ಮುಕ್ಕಾಲು ಪಾಲು ಬಲದ ಏಟು ಮನುಷ್ಯನಿಗೆ ಬಿದ್ದರೂ ಸಾಕು, ತಕ್ಷಣವೇ ಎಚ್ಚರ ತಪ್ಪುತ್ತಾರೆ. ಕೆಲವೊಮ್ಮೆ ಮಿದುಳು ಜಜ್ಜಿ ಹೋಗಿ ಸಾಯುವುದೂ ಉಂಟು. ಕಾರು, ಬೈಕು ಇಂಥವುಗಳ ಅಪಘಾತಗಳಲ್ಲಿ ಸಾಯುವ ಬಹುತೇಕ ಮಂದಿ ಹೀಗೆ ತಲೆಗೆ ಪೆಟ್ಟು ಬಿದ್ದೇ ಸಾಯುತ್ತಾರಷ್ಟೇ. ಹಾಗಿದ್ದಾಗ ಟಗರುಗಳಿಗೆ ಈ ರೀತಿ ದಿನನಿತ್ಯವೂ ತಲೆಗೆ ಪೆಟ್ಟಾಗುತ್ತಿದೆಯಲ್ಲ, ಏನೂ ಆಗುವುದಿಲ್ಲವೇ? ಇದು ಪ್ರಶ್ನೆ. ಟಗರುಗಳಿಗೆ ಏನೂ ಅಪಾಯ ಆಗುವುದಿಲ್ಲ ಅನ್ನುವ ನಂಬಿಕೆ ವಿಜ್ಞಾನಿಗಳಲ್ಲಿಯೂ ಗಾಢವಾಗಿತ್ತು. ಏಕೆಂದರೆ ಟಗರು, ಕೋಣ ಮೊದಲಾದ ಗೊರಸುವಂತಗಳ ಗಂಡು ಪ್ರಾಣಿಗಳಲ್ಲಿ ತಲೆಬುರುಡೆ ಸ್ವಲ್ಪ ಗಟ್ಟಿಯಾಗಿರುತ್ತದೆ, ದಪ್ಪವಾಗಿಯೂ ಇರುತ್ತದೆ. ಕಾಡು ಕೋಣಗಳಂತಹ ಪ್ರಾಣಿಗಳಲ್ಲಿ ತಲೆಯ ಮೇಲೆ ಗಟ್ಟಿಯಾದ ಉಬ್ಬು, ಉದ್ದನೆಯ ಕೊಂಬು ಮೊದಲಾದವು ಇರುವುದನ್ನು ಕಾಣಬಹುದು. ಇವೆಲ್ಲ ಅಲಂಕಾರಗಳಲ್ಲ. ಹೀಗೆ ಡಿಕ್ಕಿ ಹೊಡೆಯುವಾಗ ಪ್ರಾಣಿಗಳ ಮಿದುಳಿಗೆ ಆಗಬಹುದಾದ ಅಪಾಯವನ್ನ ಕಡಿಮೆ ಮಾಡುವ ರಕ್ಷಣಾ ವ್ಯವಸ್ಥೆ ಎನ್ನುವುದು ವಿಜ್ಞಾನಿಗಳ ತರ್ಕವಾಗಿತ್ತು. 2 ವರ್ಷಗಳ ಹಿಂದೆ ಕಸ್ತೂರಿ ಮೃಗದ ಟಗರುಗಳನ್ನು ಇದೇ ಅಕರ್ಮನ್ ತಂಡ ಅಧ್ಯಯನ ಮಾಡಿತ್ತು. ಈ ಟಗರುಗಳ ತಲೆಯಲ್ಲಿ ಮೂಳೆ ತೊಪ್ಪಿಗೆಯಂತೆ ಬೆಳೆದಿರುತ್ತದೆ, ಹೆಣ್ಣುಗಳಲ್ಲಿ ಅದು ಇರುವುದಿಲ್ಲ. ಈ ಟೊಪ್ಪಿ ಟಗರುಗಳ ಮಿದುಳನ್ನು ಕಾಪಾಡುತ್ತಿರಬೇಕು ಎನ್ನುವುದು ಇವರ ಊಹೆಯಾಗಿತ್ತು. ಅದರ ಆಧಾರದ ಮೇಲೆ ಈ ಪ್ರಾಣಿಗಳ ತಲೆಬುರುಡೆಗಳನ್ನು ಸಂಗ್ರಹಿಸಿ ಸಿಟಿ ಸ್ಕ್ಯಾನ್ ಮಾಡಿ ಒಳಭಾಗಗಳನ್ನು ಪರಿಶೀಲಿಸಿದ್ದರು. ಈ ತೊಪ್ಪಿಗೆಯಂತಹ ಗುಬುಟುಗಳಿಗೂ ಒಳಗೆ ಮಿದುಳಿರುವ ಜಾಗೆಯ ಗಾತ್ರಕ್ಕೂ ಏನೇನೂ ಸಂಬಂಧ ಇಲ್ಲ ಎನ್ನುವುದು ತಿಳಿದಾಗ ತಲೆಬುರುಡೆ ಬಹುಶಃ ತಲೆಮುಟ್ಟಿನಿಂದ ಈ ಪ್ರಾಣಿಗಳ ಮಿದುಳನ್ನು ರಕ್ಷಿಸದೆಯೂ ಇರಬಹುದೇ ಎನ್ನಿಸಿತು. ಇದೀಗ ಆಡುಗಳಲ್ಲಿ ಅದೇ ಅಧ್ಯಯನವನ್ನು ಮುಂದುವರೆಸಿರುವ ಅಕರ್ಮನ್ ಡಿಕ್ಕಿ ಹೊಡೆಯುವುದು ನಿರಪಾಯಕಾರಿಯಂತೂ ಅಲ್ಲ ಎಂದು ನಿರೂಪಿಸಿದ್ದಾರೆ. ಇದಕ್ಕಾಗಿ ಇವರು ಮಿದುಳಿಗೆ ಗಾಯವಾಗಿದೆಯೇ ಎಂದು ಪರೋಕ್ಷವಾಗಿ ತಿಳಿಯಲು ಪ್ರಯತ್ನಿಸಿದ್ದಾರೆ. ಮಿದುಳಿನಲ್ಲಿ ಮಾತ್ರವೇ ಕಾಣಸಿಗುವ ಟಾವೋ ಪ್ರೋಟೀನ್ ಎನ್ನುವ ಪ್ರೋಟೀನ್ ಅನ್ನು ಇದಕ್ಕೆ ಸೂಚಿಯಾಗಿ ಉಪಯೋಗಿಸಿಕೊಂಡಿದ್ದಾರೆ. ಮಿದುಳಿನ ಗಾಯ ಹಾಗೂ ಪ್ರೋಟೀನಿನ ಸಂಬಂಧವನ್ನು ಇಲಿಗಳಲ್ಲಿ ನಡೆಸಿದ ಪ್ರಯೋಗಗಳು ತಿಳಿಸಿದ್ದವು. ಮಿದುಳಿಗೆ ಗಾಯವಾದಾಗ ನರಕೋಶಗಳು ಈ ಪ್ರೋಟೀನ್ ಅನ್ನು ಹೆಚ್ಚಾಗಿ ಸ್ರವಿಸುತ್ತವೆ. ಆಗ ಮಿದುಳಿನ ಸುತ್ತಲೂ ಇರುವ ಸೆರೆಬ್ರೋಸ್ಪೈನಲ್ ದ್ರವ ಹಾಗೂ ರಕ್ತದಲ್ಲಿ ಇದರ ಪ್ರಮಾಣ ಹೆಚ್ಚುತ್ತದೆ. ಮಿದುಳಿಗೆ

0: ಒಮ್ಮೆಯಷ್ಟೇ ಏಟು ಬಿದ್ದಿದ್ದರೂ ವರ್ಷಗಟ್ಟಲೆ ರಕ್ತ, ಸೆರೆಬ್ರೋ ಸ್ಪೈನಲ್ ದ್ರವ, ಜೊಲ್ಲು, ಕಣ್ಣೀರಿನಲ್ಲಿಯೂ ಈ ಪ್ರೋಟೀನ್ ಪ್ರಮಾಣ ಹೆಚ್ಚಾಗಿಯೇ ಕಾಣುತ್ತದೆಯಂತೆ. ಪ್ರಯೋಗಗಳಲ್ಲಿ ಇಲಿಗಳನ್ನು ಬಳಸುವಾಗ ಅವುಗಳ ಮಿದುಳು, ರಕ್ತ ಮೊದಲಾದವುಗಳನ್ನು ಬಸಿದು ಪರೀಕ್ಷೆ ಮಾಡಬಹುದು. ಆದರೆ ಮನುಷ್ಯರಲ್ಲಿ ಇದು ಸಾಧ್ಯವಿಲ್ಲ. ಹೀಗಾಗಿ ಇತರೆ ಪ್ರಾಣಿಗಳಲ್ಲಿಯೂ ಮಿದುಳಿಗೆ ಗಾಯವಾದಾಗ ಇದೇ ಬದಲಾವಣೆಗಳು ಕಾಣಿಸುತ್ತವೆ ಅಂತಾದರೆ ಈ ಟಾವು ಪ್ರೋಟೀನ್ ಪ್ರಮಾಣವನ್ನು ಮಿದುಳಿಗೆ ಘಾಸಿ ಆಗಿದೆಯೋ ಇಲ್ಲವೋ ಎಂಬುದನ್ನು ಪತ್ತೆ ಮಾಡಲು ಬಳಸಬಹುದಲ್ಲ ಎನ್ನುವುದು ಆಕರ್ಮನ್ ಅವರ ತಂಡದ ಯೋಚನೆ. ಇದಕ್ಕಾಗಿ ಟಗರುಗಳಲ್ಲಿ ಈ ಪ್ರೋಟೀನ್ ಅನ್ನೇ ಸೂಚಿಯಾಗಿ ಬಳಸಲು ಈ ತಂಡ ಯೋಚಿಸಿತು. 3 ಟಗರುಗಳನ್ನು 6 ತಿಂಗಳ ಕಾಲ ಈ ತಂಡ ಅಧ್ಯಯನ ಮಾಡಿದೆ. ಅವನ್ನು ಒಂದಕ್ಕೊಂದು ಬಡಿದಾಡಿಕೊಳ್ಳಲು ಬಿಟ್ಟು ಬಡಿದಾಟದ ವಿಡಿಯೋ ಚಿತ್ರಣವನ್ನ ತೆಗೆದಿದೆ. ಟಗರುಗಳು ಎಷ್ಟು ಬಾರಿ ತಲೆಯನ್ನು ಗಟ್ಟಿಸಿಕೊಂಡವು, ಎಷ್ಟು ಜೋರಾಗಿ ಎಂದು ಅಳೆದಿದೆ. ಅನಂತರ ಈ ಟಗರುಗಳ ರಕ್ತ, ಮಿದುಳನ್ನು ಆವರಿಸಿದ ದ್ರವ ಇವುಗಳನ್ನೆಲ್ಲ ತೆಗೆದು ಅವುಗಳಲ್ಲಿ ಇರುವ ಟಾವು ಪ್ರೋಟೀನ್ ಹಾಗೂ ಇತರೆ ಪ್ರೋಟೀನ್ಗಳನ್ನು ವಿವಿಧ ಅವಧಿಗಳ ನಂತರ ಅಳೆದಿದೆ. ಇವೆಲ್ಲವನ್ನೂ ಅನಂತರ ತಾಳೆ ಹಾಕಿ ತಲೆ ಗಟ್ಟಿಸಿಕೊಂಡ ಪ್ರಮಾಣಕ್ಕೂ ವಿವಿಧ ಅವಧಿಗಳಲ್ಲಿ ಇರುವಂತಹ ಈ ಪ್ರೋಟೀನ್ಗಳಲ್ಲಿನ ಪ್ರಮಾಣಕ್ಕೂ ಅಥವಾ ಅವುಗಳಲ್ಲಿರುವ ವ್ಯತ್ಯಾಸಕ್ಕೂ ತಾಳೆಯಾಗುತ್ತದೆಯೇ ಎಂದು ಪರಿಶೀಲಿಸಿದೆ. ಆಡುಗಳು 6 ತಿಂಗಳ ಅವಧಿಯಲ್ಲಿ ಏನಿಲ್ಲವೆಂದರೂ 5,000 ಬಾರಿ ತಲೆಯನ್ನ ಚಚ್ಚಿಕೊಂಡಿದ್ದವು ಎನ್ನುತ್ತಾರೆ ಆಕರ್ಮನ್. ಈ ಎಲ್ಲ ಅಧ್ಯಯನಗಳ ಸಾರಾಂಶ ಇಷ್ಟೇ. ತಲೆಗಟ್ಟಿಸಿದ ಟಗರುಗಳಲ್ಲಿ ನರಕೋಶಗಳ ಸುತ್ತಲೂ ಇರುವ ಪೊರೆಯಲ್ಲಿ ಸ್ವಲ್ಪ ಊತ ಇತ್ತು. ಹೆಚ್ಚೆಚ್ಚು ಡಿಕ್ಕಿ ಹೊಡೆದ ಟಗರುಗಳಲ್ಲಿ ಈ ಊತ ಹೆಚ್ಚಾಗಿಯೂ, ಕಡಿಮೆ ಹೊಡಿಸಿಕೊಂಡವುಗಳಲ್ಲಿ ಕಡಿಮೆಯಾಗಿಯೂ ಇತ್ತು. ಹಾಗೆಯೇ ತಾವು ಪ್ರೋಟೀನ್ ಪ್ರಮಾಣವು ಹೆಚ್ಚೆಚ್ಚು ಡಿಕ್ಕಿ ಹೊಡೆದ ಟಗರುಗಳಲ್ಲಿ ಹೆಚ್ಚು ಇತ್ತು. ಅಷ್ಟೇ ಅಲ್ಲ, ಮೊದಲು ಡಿಕ್ಕಿ ಹೊಡೆದ 1 ವರ್ಷದೊಳಗೆ ಈ ಪರಿಣಾಮಗಳು ಎದ್ದು ಕಾಣಿಸುತ್ತಿದ್ದವು. ಅನಂತರದ ಅವಧಿಯಲ್ಲಿ ಇವು ಹೆಚ್ಚೆಚ್ಚು ಆದವು ಎಂದು ಆಕರ್ಮನ್ ತಂಡ ವರದಿ ಮಾಡಿದೆ. ಅಂದರೆ ಇಷ್ಟೇ, ಯಾವತ್ತೋ ತಲೆಗಟ್ಟಿಸಿಕೊಂಡವರಿಗೆ ಆದ ಗಾಯದ ಪರಿಣಾಮ ತಕ್ಷಣವೇ ಗೊತ್ತಾಗುವುದಿಲ್ಲ. ಆ ಗಾಯ ಮಾಯುವುದೂ ಇಲ್ಲ, ಅದು ಕೊನೆಯವರೆಗೂ ಉಳಿಯುತ್ತದೆ. ಇದು ಬಹುಶಃ ಅರುಳುಮುರುಳಿನಂತಹ ಪರಿಣಾಮವನ್ನು ಉಂಟು ಮಾಡಬಹುದು ಎಂದು ಇವರು ತರ್ಕಿಸಿದ್ದಾರೆ. ಟಗರಿಗೂ ಇದರಿಂದ ಮುಕ್ತಿ ಇಲ್ಲ ಎನ್ನುವುದು ಇವರ ತೀರ್ಮಾನ.
1: ಹಕ್ಕಿ, ಸಗಣಿ ಮತ್ತು ಸಾಮ್ರಾಜ್ಯ. ರಸಗೊಬ್ಬರ ಸಿಗುವುದಕ್ಕೂ ಮೊದಲಿನ ಕಥೆ. ಕುರಿ, ಆಡು, ಬಾತುಕೋಳಿಗಳ ಹಿಂಡನ್ನು ಕಟ್ಟಿಕೊಂಡು ಊರೂರು ಅಲೆಯುತ್ತಿದ್ದ ಅಲೆಮಾರಿಗಳ ಕಾಲ. ಈ ಅಲೆಮಾರಿಗಳನ್ನು ಊರ ಜನ ಕೈಬೀಸಿ ಕರೆಯುತ್ತಿದ್ದರು. ತಮ್ಮ ಹೊಲದಲ್ಲಿದ್ದ ಕಳೆಯನ್ನು ಮೇಯಲು ಹೇಳುತ್ತಿದ್ದರು. ಅದಕ್ಕೆ ಪ್ರತಿಫಲವಾಗಿ ಅವರಿಗೆ ಈ ಪ್ರಾಣಿಗಳ ಹಿಕ್ಕೆ ಉಚಿತವಾಗಿ ದೊರೆಯುತ್ತಿತ್ತು. ಹೊಲ ಗದ್ದೆಗಳಿಗೆ ಗೊಬ್ಬರವಾಗುತ್ತಿತ್ತು. ಹಿಕ್ಕೆ, ಸಗಣಿ ಗೊಬ್ಬರಗಳು ಈಗ ಅಪರೂಪವಾಗಿವೆ. ಆದರೆ ಸುಮಾರು 2,000 ವರ್ಷಗಳ ಹಿಂದೆ ಪುರಾತನ ಜನಾಂಗವೊಂದು ಹಕ್ಕಿಯ ಹಿಕ್ಕೆಯ ನೆರವಿನಿಂದಲೇ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿತ್ತಂತೆ. ಹೀಗೆಂದು PLOS-1 ಪತ್ರಿಕೆ ವರದಿ ಮಾಡಿದೆ. ಪೆರುವಿನ ದಕ್ಷಿಣ ಕರಾವಳಿಯ ಗುಂಟ ಇದ್ದ ಚಿಂಚಾ ಸಾಮ್ರಾಜ್ಯ ಬೆಳೆದು ಸಿರಿವಂತವಾಗಲು ಅಲ್ಲಿನ ಸಮುದ್ರ ಹಕ್ಕಿಯ ಹಿಕ್ಕೆಯೇ ಕಾರಣವಾಗಿರಬೇಕು ಎಂದು ಹಲವು ಪುರಾವೆಗಳನ್ನು ಆಸ್ಟ್ರೇಲಿಯಾದ ಸಿಡ್ನಿ ವಿಶ್ವವಿದ್ಯಾನಿಲಯದ ಪುರಾತತ್ವ ವಿಜ್ಞಾನಿ ಜೇಕಬ್ ಬಾಂಗರ್ಸ್ ಒಟ್ಟು ಮಾಡಿ ಪ್ರಕಟಿಸಿದ್ದಾರೆ. ಅಮೆರಿಕ ಹಾಗೂ ಜರ್ಮನಿಯ ವಿಜ್ಞಾನಿಗಳ ಜೊತೆಗೂಡಿ ಚಿಂಚಾ ಸಾಮ್ರಾಜ್ಯ ಮೇರುಸ್ಥಿತಿಯಲ್ಲಿದ್ದಾಗಿನ ಪಳೆಯುಳಿಕೆಗಳು, ಅಂದಿನ ಸಸ್ಯಗಳು, ಸಮುದ್ರದ ಹಕ್ಕಿಗಳು ಮೊದಲಾದವುಗಳನ್ನು ಇವರು ಅಧ್ಯಯನ ಮಾಡಿದ್ದಾರೆ. ಇವೆಲ್ಲದರ ಫಲವಾಗಿ ಚಿಂಚನ್ನರು ಮೆಕ್ಕೆಜೋಳವನ್ನು ಕೃಷಿ ಮಾಡಲು ಅಲ್ಲಿನ ಸಮುದ್ರ ಹಕ್ಕಿಗಳ ಹಿಕ್ಕೆ ಗೊಬ್ಬರ ನೆರವಾಗಿರಬೇಕು. ಆದ್ದರಿಂದ ಅವರ ಸಾಮ್ರಾಜ್ಯ ಸಿರಿವಂತವಾಗಿರಬೇಕು ಎಂದು ತೀರ್ಮಾನಿಸಿದ್ದಾರೆ. ಚಿಂಚಾ ಹಾಗೂ ಇಂಕಾ ಪುರಾತನ ಪೆರುವಿನಲ್ಲಿ ಇದ್ದವೆನ್ನಲಾದ 2 ದೊಡ್ಡ ಸಾಮ್ರಾಜ್ಯಗಳು. ಇವುಗಳಲ್ಲಿ ಚಿಂಚಾ ಹೆಚ್ಚು ಪುರಾತನ. ದಕ್ಷಿಣ ಭಾರತದಲ್ಲಿ ಚಾಲುಕ್ಯ, ಚೋಳ, ಕದಂಬರು ರಾಜ್ಯವಾಳುತ್ತಿದ್ದ ಸಮಯದಲ್ಲಿ, ಅಂದರೆ ಕ್ರಿಸ್ತಶಕ 1000 ಕ್ರಿಸ್ತಶಕ 1500 ಚಿಂಚಾ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು. ಪೆರುವಿನ ದಕ್ಷಿಣ ಭಾಗದಲ್ಲಿದ್ದ ಚಿಂಚಾ ಕಣಿವೆಯಲ್ಲಿ 30,000 ಪಾಳಿಯಗಳು ಈ ಸಾಮ್ರಾಜ್ಯದಲ್ಲಿದ್ದುವು ಎಂದು ದಾಖಲೆಗಳು ತಿಳಿಸುತ್ತವೆ. ಅನಂತರ 16ನೇ ಶತಮಾನದಲ್ಲಿ ಇಂಕಾ ಸಾಮ್ರಾಜ್ಯ ಹಾಗೂ ಯುರೋಪಿಯನ್ ದೇಶಗಳ ವಸಾಹತುಗಳು ತಲೆ ಎತ್ತಿದಂತೆ ಚಿಂಚಾ ಸಾಮ್ರಾಜ್ಯ ಕಳೆಗುಂದಿ ಮರೆಯಾಗಿತ್ತು. ಚಿಂಚಾ ಸಾಮ್ರಾಜ್ಯದ ಪಾಳೆಯಗಳು ಕೃಷಿಯಾಧಾರಿತ ಸಮಾಜಗಳಾಗಿದ್ದುವು. ಮೆಕ್ಕೆಜೋಳ ಅವುಗಳ ಪ್ರಮುಖ ಬೆಳೆಯಾಗಿತ್ತು. ಈ ಸಂಸ್ಕೃತಿ ಸುಮಾರು 14ನೇ ಶತಮಾನದಲ್ಲಿ ಮರೆಯಾಯಿತು. ಅದೇ ವೇಳೆ ಇಂಕಾ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಕ್ರಿಸ್ತ

0: 1300-1500 ಅವಧಿಯಲ್ಲಿ ವೇಗವಾಗಿ ಬೆಳೆದಿತ್ತು. 16ನೇ ಶತಮಾನದಲ್ಲಿ ಕೊಲಂಬಸ್ ಅಮೆರಿಕ ಖಂಡವನ್ನು ಪತ್ತೆ ಮಾಡಿದ ನಂತರ ದಕ್ಷಿಣ ಅಮೆರಿಕದಲ್ಲಿರುವ ಚಿಲಿ ಹಾಗೂ ಪೆರು ಪ್ರದೇಶಗಳಿಗೆ ಯುರೋಪಿನ ಸ್ಪೇನಿಯರು, ಇಂಗ್ಲಿಷರು, ಜರ್ಮನರೇ ಮೊದಲಾದವರು ಲಗ್ಗೆ ಇಟ್ಟರು. ಈ ದಾಳಿಗಳೇ ಚಿಂಚಾ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿರಬೇಕು ಎಂದು ನಂಬಲಾಗಿದೆ. ಬಾಂಗರ್ಸ್ ಅವರ ಸಂಶೋಧನೆ ಈ ಎಲ್ಲದರ ಜೊತೆಗೆ ಮತ್ತೊಂದು ಕಾರಣವೂ ಇದ್ದಿರಬಹುದೆನ್ನುವ ಸ್ವಾರಸ್ಯಕರ ಅಂಶವನ್ನು ಬಯಲಾಗಿಸಿದೆ. ಅದು ವಾನಾ ಎನ್ನುವ ಹಿಕ್ಕೆ ಗೊಬ್ಬರ. ವಾನಾ ಅಥವಾ ಗ್ವಾನಾ ಎನ್ನುವುದು ದಕ್ಷಿಣ ಅಮೆರಿಕದ ಕಡಲ ತೀರದಲ್ಲಿ ಕಾಣುವ 1 ಕಿಲೋಮೀಟರ್ಗಿಂತ ಕಡಿಮೆ ಪ್ರದೇಶವಿರುವ ನಡುಗಡ್ಡೆಗಳು. ಕೋಟ್ಯಂತರ ವರ್ಷಗಳ ಹಿಂದೆ ಅಲ್ಲಿ ನಡೆದಿದ್ದ ಜ್ವಾಲಾಮುಖಿಯ ಸ್ಫೋಟದಿಂದ ಹುಟ್ಟಿದ ಬಂಡೆಗಳು. ಬಂಡೆಗಳದ್ದೊಂದು ವಿಶೇಷವಿದೆ. ಈ ಸಾಗರದಲ್ಲಿ ಬಿಳಿಯ ಉಬ್ಬುಗಳಂತೆ ಇವು ತೋರುತ್ತವೆ. ಏಕೆಂದರೆ ಬಂಡೆಗಳ ಮೈಯಲ್ಲ ಕಡಲ ಹಕ್ಕಿಗಳು ಹಾಕಿದ ಬೆಳ್ಳಗಿನ ಹಿಕ್ಕೆ ತುಂಬಿರುತ್ತದೆ. ಈ ಹಿಕ್ಕೆಯ ಪ್ರಮಾಣವೂ ಕಡಿಮೆಯಲ್ಲ. 1-2 ಅಡಿಯಷ್ಟರಿಂದ 106 ಅಡಿಗಳಷ್ಟು ದಪ್ಪನಾಗಿರುವ ಮಲಮಣ್ಣು ಅದು. ಪ್ರಮುಖವಾಗಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷಿಯಂ ಲವಣಗಳಿರುವ ಮಲ ಅದು. ಯುರಿಕಾಮ್ಲ, ಅಮೋನಿಯಂ ಆಕ್ಸಲೇಟ್, ಕ್ಯಾಲ್ಶಿಯಂ ಅಥವಾ ಸುಣ್ಣದ ಲವಣಗಳು ತುಂಬಿವೆ. ಹೀಗಾಗಿ ಇದು ಒಳ್ಳೆಯ ಗೊಬ್ಬರ. 16ನೇ ಶತಮಾನದಿಂದ 19ನೇ ಶತಮಾನದವರೆಗೆ ವಾನೋ ಗೊಬ್ಬರದ ವ್ಯಾಪಾರ ಜಾಗತಿಕ ರಾಜಕೀಯವನ್ನು ಭಾವಿಸಿತ್ತು ಎಂದರೆ ತಪ್ಪೇನಲ್ಲ. ಯುರೋಪಿನ ಸವಕಳಿ ಮಣ್ಣಿಗೆ ಮರು ಚೈತನ್ಯ ನೀಡಿದ್ದೇ ಈ ವಾನೋ ಗೊಬ್ಬರ. ಪೆರು, ಚಿಲಿಯಿಂದ ಗೊಬ್ಬರವನ್ನು ಆಮದು ಮಾಡಿಕೊಂಡು ಯುರೋಪಿನಲ್ಲಿ ಕೃಷಿ ಕ್ರಾಂತಿಯನ್ನು ನಡೆಸಿದ್ದರು. ಅತ್ತ ಈ ನಡುಗಡ್ಡೆಗಳ ಮೇಲಿನ ಒಡೆತನಕ್ಕಾಗಿ ಯುದ್ಧಗಳೂ ನಡೆದವು. 19ನೇ ಶತಮಾನದಲ್ಲಿ ಪೆರು ಹಾಗೂ ಚಿಲಿ, ಸ್ಪೇನ್, ಇಂಗ್ಲೆಂಡ್, ಜರ್ಮನಿ ಮೊದಲಾದ ರಾಷ್ಟ್ರಗಳು ಈ ಗೊಬ್ಬರಕ್ಕಾಗಿ ಕಾದಾಡಿದುವು. ವಾನೋ ಯುದ್ಧ ಎಂದು ಒಂದು ಯುದ್ಧವೂ ನಡೆಯಿತು. ಅದೇ ವೇಳೆ ಅಮೆರಿಕ ವಾನೋ ತುಂಬಿರುವ ನಡುಗಡ್ಡೆಗಳನ್ನು ಯಾರಾದರೂ ಅಮೆರಿಕನ್ನರು ಪತ್ತೆ ಮಾಡಿದಲ್ಲಿ ಆ ನಡುಗಡ್ಡೆ ಅಮೆರಿಕದ ಆಸ್ತಿಯಾಗುತ್ತದೆ ಎಂಬ ಕಾನೂನನ್ನೂ ತಂದಿತು. ವನ್ನು ಹೆಕ್ಕುವುದಕ್ಕಾಗಿ ಚೀನಾ, ಆಫ್ರಿಕಾ ಹಾಗೂ ಭಾರತದಂತಹ ದೇಶಗಳಿಂದ ಕೂಲಿಗಳನ್ನು ಗುಲಾಮರನ್ನಾಗಿ ಕೊಂಡೊಯ್ಯಲಾಗಿತ್ತು. ಇಷ್ಟೆಲ್ಲ ಚರಿತ್ರೆ ಇರುವ ವಾನೋ ಗೊಬ್ಬರವೇ ಚಿಂಚಾದ ಉನ್ನತಿ ಹಾಗೂ ಅವನತಿಗೆ ಕಾರಣವಾಗಿರಬೇಕು ಎನ್ನುವುದು ಬಾಂಗರ್ಸ್ ಶೋಧ ಸೂಚಿಸಿದೆ. ಬಾಂಗರ್ಸ್ ಈ ಪ್ರದೇಶದಲ್ಲಿನ ಪುರಾತತ್ವ ಪಳೆಯುಳಿಕೆಗಳನ್ನು, ವಿವಿಧ ಸಂಗ್ರಹಾಲಯಗಳಲ್ಲಿ ಕಾದಿಟ್ಟಿದ್ದ ಇಲ್ಲಿನ ಕಡಲ ಹಕ್ಕಿಗಳು ಹಾಗೂ ಮೆಕ್ಕೆಜೋಳಗಳ ತೆನೆಗಳಲ್ಲಿರುವ ನೈಟ್ರೋಜನ್, ರಂಜಕ, ಕ್ಯಾಲ್ಶಿಯಂ ಹಾಗೂ ಪೊಟ್ಯಾಷಿಯಂ ಮೂಲ ವಸ್ತುಗಳನ್ನು ಅಧ್ಯಯನ ಮಾಡಿದರು. ಕ್ರಿಸ್ತಶಕ 1900-1950ರವರೆಗಿನ 2500 ವರ್ಷಗಳ ಅವಧಿಯಲ್ಲಿ ದೊರೆತ ಮಾದರಿಗಳೆಲ್ಲವನ್ನೂ ಈ ವಿಶ್ಲೇಷಣೆಗೆ ಒಡ್ಡಿದರು. 35 ಬಗೆಯ ಮೆಕ್ಕೆಜೋಳ ಹಾಗೂ 11 ಬಗೆಯ ಕಡಲ ಹಕ್ಕಿಗಳನ್ನೂ ಇವರು ಪರಿಶೀಲಿಸಿದರು. ಇವುಗಳಲ್ಲಿ ಈ ವಿವಿಧ ಮೂಲ ವಸ್ತುಗಳ ಐಸೋಟೋಪುಗಳ ಬಗೆಗಳು ಯಾವುವು, ಯಾವ ಪ್ರಮಾಣದಲ್ಲಿವೆ ಎಂದು ಗುರುತಿಸಿದರು. ಜೊತೆಗೆ ಅದೇ ಅವಧಿಯಲ್ಲಿ ಅಲ್ಲಿನ ಕೃಷಿಯ ವ್ಯಾಪ್ತಿ, ಬೆಳೆಗಳ ಸ್ವರೂಪ, ಪ್ರಮಾಣವನ್ನೂ ಪಟ್ಟಿ ಮಾಡಿಕೊಂಡರು. ಮೂಲ ವಸ್ತುಗಳ ವಿಶ್ಲೇಷಣೆಯ ಪ್ರಕಾರ ಕಡಲ ಹಕ್ಕಿಯಲ್ಲಿರುವ ಮೂಲ ವಸ್ತುಗಳ ಐಸೋಟೋಪುಗಳ ಪ್ರಮಾಣಕ್ಕೂ ಮೆಕ್ಕೆಜೋಳದಲ್ಲಿರುವ ಅದೇ ಮೂಲ ವಸ್ತುಗಳ ಐಸೋಟೋಪುಗಳ ಪ್ರಮಾಣಕ್ಕೂ ತಾಳೆಯಾಗುವುದನ್ನು ಗುರುತಿಸಿದರು. ಅಂದರೆ ಮೆಕ್ಕೆಜೋಳಕ್ಕೂ ಕಡಲ ಹಕ್ಕಿಗಳಿಗೂ ಸಂಬಂಧವಿದೆ. ಇದು ಕಡಲ ಹಕ್ಕಿಗಳ ಗೊಬ್ಬರದಿಂದ ಆಗಿರಬೇಕು ಎಂದು ತರ್ಕಿಸಿದರು. ಅರ್ಥಾತ್ ಕಡಲ ಹಕ್ಕಿಗಳು ಹಿಕ್ಕೆ ಹಾಕಿ ಆದ ವಾನೋ ಗೊಬ್ಬರವನ್ನು ಚಿಂಚಾ ಕಣಿವೆಯ ಜನ ಉಪಯೋಗಿಸುತ್ತಿದ್ದಿರಬೇಕು ಎನ್ನುವುದು ಇವರ ತರ್ಕ. ಏಕೆಂದರೆ ಈ ಕಣಿವೆ ಅಣು ನಡುಗಡ್ಡೆಗಳಿರುವ ಕರಾವಳಿಯಿಂದ ಕೇವಲ 25 ಮೈಲಿ ದೂರದಲ್ಲಿರುವ ಬೆಟ್ಟಗಳ ತಪ್ಪಲಲ್ಲಿದೆ. ಆದರೆ ಅನಂತರ ಈ ಬೆಟ್ಟಗಳ ಮೇಲೆ ಹಾಗೂ ಕರಾವಳಿಯಲ್ಲಿ ಇಂಕಾ ಸಾಮ್ರಾಜ್ಯ ಬೆಳೆದದ್ದು ಹಾಗೂ ಯುರೋಪಿಯನ್ನರ ವಸಾಹತುಗಳು ನೆಲೆಯಾಗಿದ್ದು ಇವರಿಗೆ ತೊಂದರೆಯಾಗಿರಬೇಕು. ಏಕೆಂದರೆ 16ನೇ ಶತಮಾನದ ನಂತರ ಮೆಕ್ಕೆಜೋಳಗಳಲ್ಲಿರುವ ಐಸೋಟೋಪುಗಳ ಬಗೆಗಳು ಕಡಲ ಹಕ್ಕಿಗಳಲ್ಲಿರುವುದಕ್ಕೆ ಹೆಚ್ಚು ಹೋಲುವುದಿಲ್ಲ. ಈ ಎಲ್ಲ ವಿಷಯಗಳನ್ನು ತಳೆಹಾಕಿದರೆ ಇದೀಗ ನಾವು ನಂಬಿಕೊಂಡಿರುವುದಕ್ಕಿಂತಲೂ ಮುನ್ನವೇ ವಾನೋ ಗೊಬ್ಬರದ ಬಳಕೆ ಇತ್ತು. ಅದರ ಅನುಕೂಲದ ಬಗ್ಗೆ ಬೇರೆಯವರಿಗೆ ಅಲ್ಲದಿದ್ದರೂ ಚಿಂಚಾ ಜನರಿಗೆ ತಿಳಿದಿತ್ತು ಎಂದು ಇವರು ತೀರ್ಮಾನಿಸಿದ್ದಾರೆ. ಇದುವರೆವಿಗೂ ವಾನೋ ಗೊಬ್ಬರದ ಅತಿ ಪ್ರಾಚೀನ ಬಳಕೆ ಕೇವಲ 2000 ವರ್ಷಗಳ ಹಿಂದೆ ಆಗಿದ್ದಿರಬೇಕು ಎಂದು ಊಹಿಸಲಾಗಿತ್ತು. ರಾಸಾಯನಿಕಗಳ ಈ ವಿಶ್ಲೇಷಣೆ ಅದನ್ನು ಇನ್ನೂ ಹಿಂದಿನ ಕಾಲಕ್ಕೆ ಕೊಂಡೊಯ್ದಿದೆಯಷ್ಟೇ. ಆದರೂ ಈ ಗೊಬ್ಬರ ಅಂದೇ ಸಾಮ್ರಾಜ್ಯವೊಂದರ ಬೆಳವಣಿಗೆಗೆ ಆಧಾರವಾಗಿತ್ತು ಎನ್ನುವುದು ವಿಶೇಷ.
1: ಬೂಸ್ಟು ಬಟ್ಟೆ ಬೇಡಪ್ಪ ಬೇಡ, ಕಾಸು ಕೊಡೋದಲ್ಲ, ಕೊಂಡ ಸೀರೆಯನ್ನು ಕಾಯೋದು ಕಷ್ಟ ಅಂತ ಮೊನ್ನೆ ಗೆಳತಿಯೊಬ್ಬಳು ಮೈಸೂರು ರೇಷ್ಮೆ ಸೀರೆ ಕೊಳ್ಳಲೇ ಇಲ್ಲ. ಮೈಸೂರಿನ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ನಲ್ಲಿ ಮೈಸೂರು ಸಿಲ್ಕ್ ಸೀರೆ ಖರೀದಿಸುವುದಕ್ಕೆ ಅಂತ ರಾತ್ರೋರಾತ್ರಿ ಬೇರೆ ಊರುಗಳಿಂದ ಹೆಂಗಳೆಯರ ದಂಡೆ ಬಂದು ಬಿಡುತ್ತದೆ.

ಇಂಥದ್ದರಲ್ಲಿ ಸೀರೆ ಬೇಡ ಎನ್ನುವವರೂ ಇದ್ದಾರಲ್ಲ ಅಂತ ಅಚ್ಚರಿಪಟ್ಟೆ. ಅನಂತರ ಗೊತ್ತಾಯಿತು, ರೇಷ್ಮೆಯಂತಹ ಪ್ರೋಟೀನು ವಸ್ತುಗಳಿಗೆ ಬೂಸ್ಟಿನ ಕಾಟ ಜಾಸ್ತಿ ಅಂತ. ರೇಷ್ಮೆಯನ್ನು ಎಷ್ಟು ಜತನವಾಗಿ ಇಟ್ಟರೂ ಒಂದಿಷ್ಟು ತೇವ ಬಿದ್ದಲ್ಲಿ ಕೂಡಲೇ ಬೂಸ್ಟು ಅಂಟಿಕೊಳ್ಳುತ್ತದೆ, ಸೀರೆಯ ಬಣ್ಣ ವಾಸನೆ ಎಲ್ಲವನ್ನೂ ಕಸಿದು ಬಿಡುತ್ತದೆ. ರೇಷ್ಮೆಗೆ ಮಾತ್ರವಲ್ಲ, ಹತ್ತಿ ಬಟ್ಟೆಗೂ ಬೂಸ್ಟು ಹತ್ತುವುದು ಸಾಮಾನ್ಯ, ಉಣ್ಣೆಗೆ ಇನ್ನೂ ಹೆಚ್ಚು. ಹೀಗಾಗಿ ಬಟ್ಟೆಯನ್ನು ಬೂಸ್ಟಿನಿಂದ ಕಾಪಾಡಲು ನಾವು ಪಾಡು ಪಡುವುದುಂಟು. ಅದಕ್ಕಾಗಿ ಬಟ್ಟೆ ಇಡುವ ಕಬೋರ್ಡಿನೊಳಗೆ ಬಿಸಿ ದೀಪ ಉರಿಸುವವರುಂಟು. ಇನ್ನು ಕೆಲವರು ನ್ಯಾಫ್ಥಲಿನ್ ಅಥವಾ ಜಿರಲೆ ಗುಳಿಗೆಗಳನ್ನು ಇಡುವುದುಂಟು. ಇದು ರೇಷ್ಮೆ ಬಟ್ಟೆಯನ್ನು ಕೆಡಿಸುತ್ತದೆಯಾದ್ದರಿಂದ ಗಂಧದ ಪುಡಿ ಇಲ್ಲವೇ ಗಂಧದೆಣ್ಣೆಯ ಮೊರೆ ಹೋಗುವವರು ಉಂಟು. ಬಟ್ಟೆಯನ್ನು ಬೂಸ್ಟಿನಿಂದ ಕಾಪಾಡಲು ಇಷ್ಟೆಲ್ಲ ಕಷ್ಟಪಡುವವರಿಗೆ ಬೂಸ್ಟಿನಿಂದಲೇ ಮಾಡಿದ ಬಟ್ಟೆ ಬೇಕೇ ಎಂದರೆ ಏನೆನ್ನಬಹುದು? ಖಂಡಿತ ಮೂಗಿನ ಮೇಲೆ ಬೆರಳಿಡುತ್ತಾರಷ್ಟೆ. ಆದರೆ ಇದು ಸತ್ಯ, ಚೀನಾದ ವಿಜ್ಞಾನಿಗಳು ಇದೀಗ ಬೂಸ್ಟು ಒಂದನ್ನು ಬಳಸಿ ಬಟ್ಟೆಯನ್ನು ತಯಾರಿಸಿದ್ದಾರಂತೆ. ಅದು ವಿಶೇಷವಾದ ಬಟ್ಟೆ, ಚರ್ಮದಂತೆ ಜೀವಂತ, ಅಂದರೆ ಎಲ್ಲಾದರೂ ಹರಿದರೆ ತನ್ನಂತಾನೆ ರಿಪೇರಿ ಮಾಡಿಕೊಳ್ಳುವ ಬಟ್ಟೆ. ಚರ್ಮದಂತೆಯೇ ಇದಕ್ಕೂ ಮೇಕಪ್ ಮಾಡಿ ಬಣ್ಣ ಬಳಿಯಬಹುದು. ಆದರೆ ಆ ಮೇಕಪ್ ಕೂಡ ಜೀವಂತ ಮೇಕಪ್, ಬಣ್ಣ ಬಣ್ಣದ ಸೂಕ್ಷ್ಮ ಜೀವಿಗಳಿಂದ ಆದ ಮೇಕಪ್ ಎನ್ನುತ್ತದೆ ಈ ಸುದ್ದಿಯನ್ನು ವರದಿ ಮಾಡಿರುವ ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆ. ಬಟ್ಟೆಯನ್ನು ತಿನ್ನುವ ಬೂಸ್ಟನ್ನೇ ಹೀಗೆ ಸದ್ಬಳಕೆಗೆ ತೊಡಗಿಸಿಕೊಂಡವರು ಚೀನಾದ ಶೆಂಡನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಸಂಸ್ಥೆಯ ಸಿಂಥೆಟಿಕ್ ಬಯಾಲಜಿ ತಜ್ಞರಾದ ಶಿನ್ಯು ವಾಂಗ್. ತಮ್ಮ ಸಂಗಡಿಗರ ಜೊತೆಗೂಡಿ ಇವರು ಕಾರ್ಡಿಸೆಪ್ಸ್ ಮಿಲಿಟಾರಿಸ್ ಎನ್ನುವ ಬೂಸ್ಟನ್ನು ಬಟ್ಟೆಯ ರೂಪದಲ್ಲಿ ಕೃಷಿ ಮಾಡಿದ್ದಾರೆ. ಬೂಸ್ಟ್ ಎಂದರೆ ಎಲೆಗಳು, ಕಿತ್ತಳೆ ಹಣ್ಣನ್ನು, ತೆಂಗಿನಕಾಯನ್ನು, ಬೆಡ್ಡನ್ನು ಹಾಗೆಯೇ ತೇವದ ಪರಿಸರದಲ್ಲಿ ಬಿಟ್ಟು ಬಿಡಿ. ಕೆಲವೇ ದಿನಗಳಲ್ಲಿ ಅವುಗಳ ಮೇಲೆ ಬೆಳ್ಳನೆಯ ಪೊರೆಯಂತಹ ವಸ್ತು ಬೆಳೆದಿರುತ್ತದೆ, ಇದು ಬೂಸ್ಟು. ಬೂಸ್ಟು ಒಂದು ಸೂಕ್ಷ್ಮಜೀವಿ, ಆದರೆ ಎಳೆಗಳ ರೂಪದಲ್ಲಿ ಬೆಳೆಯುವ ಜೀವಿ. ಇದರ ಜೀವಕೋಶಗಳು ಒಂದಕ್ಕೊಂದು ಬೆಸೆದುಕೊಂಡು ಉದ್ದನೆಯ ಹೈಫೆ ಎನ್ನುವ ಎಳೆಗಳಾಗಿರುತ್ತವೆ. ಈ ಎಳೆಗಳು ದೊಡ್ಡ ಬಲೆಯಂತೆ ಒಂದಕ್ಕೊಂದು ಹೆಣೆದುಕೊಂಡು ವಿಸ್ತರಿಸುತ್ತವೆ. ಒಮ್ಮೊಮ್ಮೆ ಎಳೆಗಳ ಮೇಲಿಂದ ಬೀಜವನ್ನು ಹುಟ್ಟಿಸುವ ಬೇರೆ ಅಂಗಗಳು ಹುಟ್ಟುತ್ತವೆ. ಅಣಬೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಅಣಬೆ ಎಂದು ನಾವು ಗುರುತಿಸುವುದು ಈ ಹೈಫೆಗಳಿಂದ ಹುಟ್ಟಿದ ಬೀಜವನ್ನು ಉತ್ಪಾದಿಸುವ ಅಂಗವನ್ನು. ಉಳಿದಂತೆ ಅಣಬೆಯ ಮೂಲ ದೇಹವೆಲ್ಲವೂ ಅಡಿಯಲ್ಲಿ ಎಳೆಗಳ ಬಲೆಯಾಗಿ ಹರಡಿಕೊಂಡಿರುತ್ತದೆ. ಮತ್ತೊಂದು ಪರಿಚಿತವಾದ ಬೂಸ್ಟು ಎಂದರೆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಲು ಬಳಸುವ ಪೆನ್ಸಿಲಿನ್, ಸ್ಟ್ರೆಪ್ಟೋಮೈಸಿನ್ ಮೊದಲಾದ ಔಷಧಿಗಳನ್ನು ತಯಾರಿಸುವ ಬೂಸ್ಟುಗಳು. ಬೂಸ್ಟು ಜೀವಿಯ ಈ ಎಳೆಗಳಂತಹ ಸ್ವರೂಪವನ್ನೇ ನಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವುದು ವಾಂಗ್ ತಂಡದ ಆಸೆ. ಹೀಗೆ ಜೀವಿಗಳನ್ನೇ ವಸ್ತುಗಳನ್ನಾಗಿ ಬಳಸುವ ತಂತ್ರಜ್ಞಾನವನ್ನು ಇಂಜಿನಿಯರಿಂಗ್ ಲಿವಿಂಗ್ ಮೆಟೀರಿಯಲ್ಸ್ ಎಂದು ಕರೆಯುತ್ತಾರೆ. ಜೀವಿಗಳ ಉತ್ಪನ್ನಗಳ ಬದಲಿಗೆ ಜೀವಿಗಳನ್ನೇ ಬಟ್ಟೆ, ಇಟ್ಟಿಗೆ, ಗಾರೆ ಮೊದಲಾದ ವಸ್ತುಗಳಂತೆ ಬಳಸುವುದು ಸಾಧ್ಯವೇ ಎನ್ನುವುದು ಈ ತಂತ್ರಜ್ಞಾನದ ಕನಸು. ಉದಾಹರಣೆಗೆ, ಸಾಮಾನ್ಯವಾಗಿ ಒಂಟೊಂಟಿಯಾಗಿ ಬೆಳೆಯುವ ಬ್ಯಾಕ್ಟೀರಿಯಾಗಳನ್ನು ಪೊರೆಗಳಂತೆ ಒಟ್ಟಾಗಿ ಬೆಳೆಸಿದರೆ ಹೆಚ್ಚೆಚ್ಚು ವಸ್ತುಗಳನ್ನು ಉತ್ಪಾದಿಸಬಹುದು. ಈಗಾಗಲೇ ಕೆಲವು ಬ್ಯಾಕ್ಟೀರಿಯಾಗಳನ್ನು ಹೀಗೆ ಹತ್ತಿಯ ನಾರಿನಲ್ಲಿರುವ ಸೆಲ್ಯುಲೋಸ್ ನಾರನ್ನು ಹಾಗೂ ರೇಷ್ಮೆಯ ನಾರಿನಲ್ಲಿರುವ ಫೈಬ್ರೋಯಿನ್ ಪ್ರೋಟೀನ್ ಅನ್ನು ಪಡೆಯಲು ಬಳಸಲಾಗುತ್ತಿದೆ. ಅತಿ ಸೂಕ್ಷ್ಮ ಪ್ರಮಾಣದಲ್ಲಿರುವ ಜೈವಿಕ ವಸ್ತುಗಳನ್ನು ಗುರುತಿಸಲು ಸೆನ್ಸಾರುಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನು ಕೂಡಿಸುವ ಪ್ರಯೋಗಗಳು ಆಗಿವೆ. ಆದರೆ ಅಂತಹ ಸಾಧನಗಳಲ್ಲಿ ಈ ಜೀವಿಗಳು ಹೆಚ್ಚು ಎಂದರೆ ಮೇಲ್ಪದರದಲ್ಲಷ್ಟೇ ಬೆಳೆಯುತ್ತವೆ, ಸಾಧನದ ಒಳಗಡೆ ಬೇರೆ ವಸ್ತು ಇರಬೇಕಾಗುತ್ತದೆ. ಬೂಸ್ಟನ್ನು ಬಳಸಿದರೆ ಈ ತೊಂದರೆ ಇರುವುದಿಲ್ಲವಲ್ಲ ಎನ್ನುವುದು ವಾಂಗ್ ತಂಡದ ತರ್ಕ. ಕಾರಣವೇನೆಂದರೆ, ಬೂಸ್ಟು ತಾನು ಬೆಳೆಯುವ ಆಧಾರದ ಒಳಗೂ ಹೈಫೆಗಳನ್ನು ಬಳಸಿಕೊಳ್ಳಬಲ್ಲದು. ಕಿತ್ತಳೆಯ ಸಿಪ್ಪೆಯ ಮೇಲ್ಗಡೆಯಲ್ಲಿ ಮಾತ್ರ ಬೆಳ್ಳನೆಯ ಮಚ್ಚೆ ಇರುವುದಿಲ್ಲ, ಸಿಪ್ಪೆಯ ಒಳಗೆ ಎಲ್ಲೆಡೆಯೂ ಹೈಫೆಗಳು ಹರಡಿಕೊಂಡಿರುತ್ತವೆ, ಇಡೀ ಸಿಪ್ಪೆಯನ್ನು ಕೊಳೆಸಿ ಕರಗಿಸಿ ಬಿಡುತ್ತವೆ. ಹೀಗೆ ಒಳಗೆಲ್ಲ ಹರಡಿಕೊಳ್ಳಬಲ್ಲ ಬೂಸ್ಟನ್ನು ಸರಿಯಾಗಿ ಬೆಳೆಸಿದರೆ ಎಲ್ಲೆಡೆಯೂ ಬೂಸ್ಟಿನ ಎಳೆಗಳೇ ಇರುವ ವಸ್ತು ಸಿಗಬಹುದಲ್ಲವೇ? ಆ ವಸ್ತು ಎಳೆದರೆ ಹರಿಯದಷ್ಟು ಗಟ್ಟಿಯಾಗಿದ್ದರೆ ಬಟ್ಟೆಯಾಗುತ್ತದೆಯಲ್ಲವೇ? ಈ ತರ್ಕವನ್ನು ಬೆಂಬತ್ತಿದ ವಾಂಗ್ ತಂಡ ಮೊದಲಿಗೆ ಕಾರ್ಡಿಸೆಪ್ಸ್ ಮಿಲಿಟಾರಿಸ್ ಬೂಸ್ಟಿನ ಬೀಜಗಳನ್ನು ಬಿತ್ತಿ ಬೆಳೆಸಿದ್ದಾರೆ. ಬೂಸ್ಟುಗಳದ್ದೊಂದು ವಿಶೇಷ ಗುಣವಿದೆ, ನೀರು ಇಲ್ಲದ ಜಾಗದಲ್ಲಿ ಅವು ಒಣಗಿ ನಿಲ್ಲುತ್ತವೆ, ಆದರೆ ಸಾಯುವುದಿಲ್ಲ. ಎಂದಾದರೂ ತೇವ ದೊರೆತಾಗ ಮರಳಿ ಜೀವ ತಳೆಯುತ್ತವೆ. ಇಂತಹ ಬೀಜಗಳನ್ನು ಸ್ಪೋರ್ಗಳು ಎನ್ನುತ್ತಾರೆ. ಮುಂಗಾರು ಬಂದ ಕೂಡಲೇ ಬಯಲಿನಲ್ಲಿ ಅಣಬೆಗಳು ಹುಟ್ಟಿಕೊಳ್ಳುವುದು ಹೀಗೆಯೇ. ಅಣಬೆಯ ಹೈಫೆಗಳು ಒಣಗಿದ್ದರೂ ಜೀವಂತವಾಗಿರುತ್ತವೆ, ತೇವಾಂಶ ದೊರೆತ ಕೂಡಲೇ ಚಿಗುರಿಕೊಳ್ಳುತ್ತವೆ, ಹೊಸ ಹೈಫೆಗಳು ಮೊಳೆಯುತ್ತವೆ. ವಾಂಗ್ ತಂಡ ಕಾರ್ಡಿಸೆಪ್ಸ್ ಮಿಲಿಟಾರಿಸ್ ಬೂಸ್ಟಿನ ಇಂತಹ ಸ್ಪೋರ್ಗಳನ್ನು ಮೊದಲಿಗೆ ದ್ರವವೊಂದರಲ್ಲಿ ಬೆಳೆಸಿತು. ಅನಂತರ ದ್ರವವನ್ನು ಸೋಸಿ ಬೀಜಗಳನ್ನಷ್ಟೇ ಸಂಗ್ರಹಿಸಿತು. ಇವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ

0: ಮಾಡಿ ಉಂಡೆಗಳು ಬೆಳೆಯುವಂತೆ ಮಾಡಿತು. ಹೀಗೆ ಬೆಳೆಸಿದ ಉಂಡೆಗಳನ್ನು ಅನಂತರ ಕೂಡಿಸಿ ಒತ್ತಿ ಒಣಗಿಸಿತು. ಒಣಗಿದ ಸ್ಪೋರುಂಡೆಗಳು ಒಂದಕ್ಕೊಂದು ಕೂಡಿಕೊಂಡು ಬಟ್ಟೆಯಂತೆ ದಪ್ಪನೆಯ ಪೊರೆಯಾಯಿತು. ಈ ಪೊರೆಯನ್ನು ಇನ್ನಷ್ಟು ಒಣಗಿಸಿ ಗಟ್ಟಿಯಾದ ದೃಢವಾದ ಪೊರೆಯನ್ನಾಗಿಸಿದರು. ಆರಂಭದಲ್ಲಿ ಈ ಪೊರೆಯನ್ನು ಎಳೆದರೆ ಪುಡಿಯಾಗುವಂತಿತ್ತು. ಹೀಗಾಗಿ ಅದನ್ನು ಗ್ಲಿಸರಾಲಿನಲ್ಲಿ ಅದ್ದಿ ಸಂಸ್ಕರಿಸಿದರು. ಗ್ಲಿಸರಾಲ್ ನೀರನ್ನು ಹಿಂಡಿ ತೆಗೆಯುತ್ತದೆ. ಹೀಗೆ ಒಣಗಿಸಿದ ಬೂಸ್ಟು ಬಟ್ಟೆ ಸುಲಭವಾಗಿ ಹರಿಯಲಿಲ್ಲ ಎನ್ನುತ್ತಾರೆ ವಾಂಗ್. ಆ ಬಟ್ಟೆಯನ್ನು ಅನಂತರ ಇತರೆ ಹಲವು ಉಪಯುಕ್ತ ಬ್ಯಾಕ್ಟೀರಿಯಾಗಳ ಜೊತೆಗೆ ಬೆಳೆಸಿದ್ದಾರೆ. ಈ ಬ್ಯಾಕ್ಟೀರಿಯಾಗಳು ಬಟ್ಟೆಯ ಒಳಗೂ ಹೊರಗೂ ಕೂಡಿಕೊಂಡು ಬೆಳೆದಾಗ ಬಟ್ಟೆಗೆ ಹೊಸ ಗುಣಗಳು ಪ್ರಾಪ್ತವಾದುವು. ಉದಾಹರಣೆಗೆ, ಆಸ್ಪರ್ಜಿಲ್ಲಸ್ ನೈಜರ್ ಎನ್ನುವ ಸೂಕ್ಷ್ಮಜೀವಿಯನ್ನು ಈ ಬೂಸ್ಟ್ ಬಟ್ಟೆಯೊಳಗೆ ಹುದುಗಿಸಿದ್ದಾರೆ. ಆಸ್ಪರ್ಜಿಲ್ಲಸ್ ವಿವಿಧ ಬಣ್ಣಗಳನ್ನು ಸ್ರವಿಸುವಂತೆ ಅದರ ತಳಿಯನ್ನು ಬದಲಿಸಬಹುದು. ವಿವಿಧ ಬಣ್ಣ ಕೊಡುವ ತಳಿಗಳನ್ನು ಬಟ್ಟೆಯೊಳಗೆ ಹುದುಗಿಸಿ ವರ್ಣಮಯ ಬಟ್ಟೆಗಳನ್ನು ತಯಾರಿಸಿದ್ದಾರೆ. ಹಾಗೆಯೇ ಬಟ್ಟೆಯ ಮೇಲ್ಮೈಯಲ್ಲಿಯಷ್ಟೇ ಬೆಳೆಯುವ ಕಪ್ಪು ಬಣ್ಣದ ಮೆಲನಿನ್ ಸೂಸುವ ಜೀವಿಯನ್ನು ಕೂಡಿಸಿ ಚರ್ಮದಂತಹ ಬಟ್ಟೆಯನ್ನು ತಯಾರಿಸಿದ್ದಾರೆ. ಇದು ಬಿಸಿಲಿನಲ್ಲಿರುವ ಯುವಿ ಕಿರಣಗಳನ್ನು ಹೀರಿಕೊಳ್ಳಬಲ್ಲುದು. ಇದೇ ರೀತಿಯಲ್ಲಿ ವಿವಿಧ ಬಗೆಯ ಇತರೆ ಜೀವಿಗಳನ್ನು ಹುದುಗಿಸಿದರೆ ಈ ಜೀವಂತ ಬಟ್ಟೆ ಅವಶ್ಯಕ ವಸ್ತುಗಳನ್ನು ಬೆವರುವ ಜೀವಂತ ಬಟ್ಟೆಯೂ ಆಗಬಲ್ಲುದು ಎನ್ನುವುದು ವಾಂಗ್ ಅವರ ತರ್ಕ. ಆಂಟಿಬಯೋಟಿಕ್ಕುಗಳನ್ನು ಸುರಿಸಿ ಬ್ಯಾಕ್ಟೀರಿಯಾಗಳಿಂದ ರಕ್ಷಿಸುವ ಬಟ್ಟೆ ಇದ್ದರೆ ಯಾರಿಗೆ ತಾನೇ ಬೇಡ? ಸದ್ಯಕ್ಕೆ ವಾಂಗ್ ಮತ್ತು ತಂಡ ಕೆಲವು ಚದರ ಸೆಂಟಿಮೀಟರು ಅಗಲದ ಬಟ್ಟೆಯನ್ನಷ್ಟೇ ತಯಾರಿಸಿದೆ. ಆದರೆ ಸರಳವಾದ ತಯಾರಿಕೆಯ ವಿಧಾನಗಳಿಂದಾಗಿ ಇದನ್ನು ಬೃಹತ್ ಪ್ರಮಾಣದಲ್ಲಿ ಬೆಳೆಸುವುದು ಕಷ್ಟವಲ್ಲ ಅನ್ನುವುದು ಅವರ ಅಭಿಪ್ರಾಯ. ಈ ಬಟ್ಟೆಯನ್ನು 3D ತಂತ್ರದ ಮೂಲಕ ವಿವಿಧ ಆಕಾರಕ್ಕೆ ಕತ್ತರಿಸಿದ್ದಾರೆ. ಚರ್ಮದಲ್ಲಿ ತೂತು ಕೊರೆಯುವ ಹಾಗೆ ರಂಧ್ರಗಳನ್ನು ಮಾಡಿದ್ದಾರೆ. ಸಣ್ಣ ಸಣ್ಣ ಪಟ್ಟಿಗಳನ್ನಾಗಿ ಕತ್ತರಿಸಿ ನುಲಿದು ಹಗ್ಗದಂತೆ ಮಾಡಿ ನೋಡಿದ್ದಾರೆ. ಈ ರೀತಿಯಲ್ಲಿ ನೂಲಿನಂತೆ ಎಲ್ಲ ಬಗೆಯಲ್ಲಿಯೂ ಇದನ್ನು ಬಳಸುವುದು ಸಾಧ್ಯ ಎಂದು ವಾಂಗ್ ತಂಡ ಪ್ರದರ್ಶಿಸಿದೆ. ಈ ಬಟ್ಟೆಯ ವಿಶೇಷವೇನೆಂದರೆ ಅದು ಜೀವಂತ ಬಟ್ಟೆ. ಬಟ್ಟೆಯಲ್ಲಿರುವ ಬೂಸು ಬೆಳೆದು ದೊಡ್ಡದಾಗದಿದ್ದರೂ ಪರಿಸರದಲ್ಲಿನ ಶಾಖ ಅಥವಾ ತೇವಾಂಶಕ್ಕೆ ತಕ್ಕಂತೆ ಹೊಂದಿಕೊಳ್ಳಬಲ್ಲುದು. ಎಲ್ಲಾದರೂ ಹರಿದು ಹೋದರೆ ಅಲ್ಲಿ ಒಂದೆರಡು ಸ್ಪೋರುಂಡೆಗಳನ್ನು ಮೆತ್ತಿದರೆ ಸಾಕು, ಬಟ್ಟೆ ತನ್ನಂತಾನೇ ತೇಪೆ ಹಾಕಿಕೊಳ್ಳುತ್ತದೆ, ಹರಕು ಮುಚ್ಚಿಕೊಳ್ಳುತ್ತದೆ. ಅಬ್ಬಾ, ರೇಷ್ಮೆಯು ಹೀಗೆ ಇದ್ದಿದ್ದರೆ ಎಷ್ಟು ಚೆನ್ನ ಎಂದಿರಾ? ಆಗ ಬಹುಶಃ ಇನ್ನೂ ದೊಡ್ಡ ಕ್ಯೂ ನಿಲ್ಲಬೇಕಾಗುತ್ತಿತ್ತೇನೋ.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮಾ, ಬಿ ಅಮೃತೇಶ್ವರಿ ಹಾಗೂ ಶ್ರೀಮತಿ ಭಾರತಿ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜಾನಪದ ಹಾಡುಗಳು ಪ್ರಸಾರವಾಗಲಿದೆ.
1: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಮಂದಿ ಪ್ರಮಾಣ ವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣ ವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ. ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ. ಹಲವೆಡೆ ಭೂಕುಸಿತ. ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು ಇಂದು ಸಂಜೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ ಸಿಂಗ್ ಗೆಹ್ಲೋಟ್ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ನೂತನ ಸಚಿವರಾಗಿ ಇಂದು ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಡಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಜೆಡ್ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಅಜಯ್ ಸಿಂಗ್, ಎನ್ ಚಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಹೆಚ್ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶ್ಯಪ್ಪನವರ್, ಲಕ್ಷ್ಮಣ್ ಸವದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪಟ್ಟಿಯಲ್ಲಿದ್ದ ಮಂಗಾಳ ವೈದ್ಯ ಅವರನ್ನು ಕೊನೆ ಕ್ಷಣದಲ್ಲಿ ಬದಲಾಯಿಸಿದ ಕಾಂಗ್ರೆಸ್ ಹೈಕಮಾಂಡ್ ದಾವಣಗೆರೆ ಜಿಲ್ಲೆಯ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ನೀಡಿದೆ. ಬಹುತೇಕ ಹೊಸ ಮುಖಗಳಿಗೆ ಅವಕಾಶ ನೀಡಲಾಗಿದೆ. ಜಿಬಿಎ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಜಮೀರ್ ಅಹಮದ್ ಹಾಗೂ ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಪುತ್ರ ಡಾಕ್ಟರ್ ಅಜಯ್ ಸಿಂಗ್ಗೆ ಇದೇ ಮೊದಲ ಬಾರಿಗೆ ಸಚಿವ ಸ್ಥಾನ ದೊರೆತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಗಾಯತ್ರಿ ಶಾಂತೇಗೌಡ ಅವರಿಗೆ ಮಹಿಳಾ ಕೋಟಾದಲ್ಲಿ ಮಂತ್ರಿಗಿರಿ ಒಲಿದು ಬಂದಿದೆ. ಚಳ್ಳಕೆರೆ ಕ್ಷೇತ್ರದಿಂದ ಸತತವಾಗಿ 3 ಚುನಾವಣೆಗಳಲ್ಲಿ ಗೆಲುವು ದಾಖಲಿಸಿರುವ ಟಿ ರಘುಮೂರ್ತಿ ಇದೇ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯುಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಸಭಾಧ್ಯಕ್ಷರಾಗಿದ್ದ ಯುಟಿ ಖಾದರ್ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡೆಪ್ಯುಟಿ ಸ್ಪೀಕರ್ ಆಗಿದ್ದ ರುದ್ರಪ್ಪ ಲಮಾಣಿ ಇಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದು ಇಂದು ತಮ್ಮ ಹಾಲಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ.

0: ಎಐಸಿಸಿ ನೂತನ ಸಭಾಪತಿ ಹೆಸರನ್ನು ಘೋಷಿಸಿರುವುದರಿಂದ ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬಸವರಾಜ ಹೊರಟ್ಟಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದು ಬಹುತೇಕ ಖಚಿತವಾಗಿದೆ. ಈ ನಡುವೆ ಚುನಾವಣೆ ವಿವಾದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕಿ ಗಾಯತ್ರಿ ಶಾಂತೇಗೌಡ ಅವರ ಪರವಾಗಿ ಹೈಕೋರ್ಟ್ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಎಂಕೆ ಪ್ರಾಣೇಶ್ ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಮಾಜಿ ಸಚಿವೆ ಉಮಾಶ್ರೀ ಅವರನ್ನು ನೇಮಕ ಮಾಡಲಾಗಿದೆ. ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣವಚನ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಮಧ್ಯಾಹ್ನ 2 ರಾತ್ರಿ 8 ಗಂಟೆಯವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಭಾರೀ ವಾಹನಗಳ ಸಂಚಾರಕ್ಕೆ ರಾತ್ರಿ 10 ಗಂಟೆಯವರೆಗೆ ನಿರ್ಬಂಧ ಹೇರಲಾಗಿದೆ. ಬೆಂಗಳೂರು ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಹೊರಡಿಸಿರುವ ಆದೇಶದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಹೊಂದಿರುವ ವಾಹನಗಳನ್ನು ಹೊರತುಪಡಿಸಿ ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ ಹಾಗೂ ಲೋಕಭವನದವರೆಗೆ ಎಲ್ಲಾ ಮಾದರಿಯ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ. ಡಾ ಬಿಆರ್ ಅಂಬೇಡ್ಕರ್ ರಸ್ತೆ, ಲೋಕಭವನ ರಸ್ತೆ, ಎಚ್ಎಎಲ್ ರಸ್ತೆ, ಕ್ವೀನ್ಸ್ ರಸ್ತೆ, ಪ್ಯಾಲೇಸ್ ರಸ್ತೆ, ಕಬ್ಬನ್ ಉದ್ಯಾನದ ಒಳಭಾಗದ ರಸ್ತೆಗಳು, ರೂಪತುಂಗ ರಸ್ತೆ, ಕಸ್ತೂರಿಬಾ ರಸ್ತೆ ಹಾಗೂ ಕಬ್ಬನ್ ರಸ್ತೆ ಸೇರಿದಂತೆ ಹಲವು ರಸ್ತೆಗಳಲ್ಲಿ ವಾಹನ ನಿಲುಗಡೆ ನಿರ್ಬಂಧ ಹೇರಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ರಸ್ತೆಗಳಿರುವ ಪ್ರತಿಯೊಂದು ಕಡೆಯೂ ಪಾದಚಾರಿಗಳಿಗೆ ಪ್ರತ್ಯೇಕ ಹಾಗೂ ಅತಿಕ್ರಮಣ ಮುಕ್ತ ಸ್ಥಳಗಳನ್ನು ಖಚಿತಪಡಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ಪೀಠ ಈ ಆದೇಶ ನೀಡಿದ್ದು, ಪಾದಚಾರಿಗಳು ಯಾವುದೇ ಮೋಟಾರು ವಾಹನಗಳ ಬೆದರಿಕೆ ಇಲ್ಲದೆ ಮುಕ್ತವಾಗಿ ಸಂಚರಿಸುವ ವಾತಾವರಣ ನಿರ್ಮಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ತಿಳಿಸಿದೆ. ಕೇಂದ್ರ ಸರ್ಕಾರದ ಪರ ಹಾಜರಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ಅವರಿಗೆ ಪಾದಚಾರಿ ಮಾರ್ಗ ರಚಿಸಲು ಭಾರಿ ಹೂಡಿಕೆ ಅಥವಾ ಕಾಂಕ್ರೀಟ್ ನಿರ್ಮಾಣಗಳೇ ಬೇಕಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಕನಿಷ್ಠ ಪಕ್ಷ ಹಗ್ಗಗಳು ಅಥವಾ ಬಣ್ಣದ ಲೈನ್ಗಳನ್ನು ಬಳಸಿ ರಸ್ತೆಯ ಪಕ್ಕದಲ್ಲಿ ಪಾದಚಾರಿ ಜಾಗವನ್ನು ಸ್ಪಷ್ಟವಾಗಿ ಪ್ರತ್ಯೇಕಿಸಿ ಎಂದು ಸಲಹೆ ನೀಡಿದೆ. ಸುಪ್ರೀಂಕೋರ್ಟ್ನ ಈ ಆದೇಶವು ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣ ತೆರವುಗೊಳಿಸುತ್ತಿರುವ ಜಿಬಿಎಗೆ ಕಾನೂನು ಶಕ್ತಿ ನೀಡಿದೆ. ಕಾವೇರಿ ಜಲಾನಯನ ಪ್ರದೇಶ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳು ತುಂಬಿವೆ. ನಿರಂತರ ಮಳೆಯಿಂದ ಹಲವೆಡೆ ಪ್ರವಾಹ ಉಂಟಾಗಿದ್ದು ಭೂಕುಸಿತ ಸಂಭವಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ ಒಳಹರಿವು ಗಮನಾರ್ಹವಾಗಿ ಹೆಚ್ಚಾಗಿದೆ. ಗರಿಷ್ಠ ಮಟ್ಟ 124.80 ಅಡಿ ಹೊಂದಿರುವ ಕೃಷ್ಣರಾಜಸಾಗರ ಅಣೆಕಟ್ಟು ಇಂದು 100.34 ಅಡಿ ನೀರಿನ ಮಟ್ಟವನ್ನು ದಾಖಲಿಸಿದೆ. 2,284 ಅಡಿ ಹೊಂದಿರುವ ಕಬಿನಿ ಜಲಾಶಯವು 2,282.13 ಅಡಿಗಳಿಗೆ ಏರಿದೆ. ಗರಿಷ್ಠ ಸಾಮರ್ಥ್ಯ 2,910 ಅಡಿ ಹೊಂದಿರುವ ಹೇಮಾವತಿ ಅಣೆಕಟ್ಟಿನಲ್ಲಿ ನೀರು 2,910 ಅಡಿಗಳನ್ನು ತಲುಪಿದೆ. ರಾಜ್ಯಾದ್ಯಂತದ ಇತರ ಪ್ರಮುಖ ಜಲಾಶಯಗಳಲ್ಲೂ ನೀರಿನ ಮಟ್ಟದಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ. ಲಿಂಗನಮಕ್ಕಿ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 1,819 ಅಡಿಗಳಾಗಿದ್ದು 1,781.85 ಅಡಿಗಳಿಗೆ ತಲುಪಿದೆ. ಆಲಮಟ್ಟಿ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ 518.96 ಮೀಟರ್ ತಲುಪಿದೆ. ನಾರಾಯಣಪುರ ಅಣೆಕಟ್ಟು ತನ್ನ ಗರಿಷ್ಠ ಸಾಮರ್ಥ್ಯ 492.25 ಮೀಟರ್ಗಳಾಗಿದ್ದು 491.42 ಮೀಟರ್ಗಳನ್ನು ತಲುಪಿದೆ. ಭದ್ರಾ ಜಲಾಶಯದ ಪೂರ್ಣ ಮಟ್ಟ 186 ಅಡಿಗಳಾಗಿದ್ದು 160.3 ಅಡಿಗಳಷ್ಟು ನೀರಿನ ಮಟ್ಟ ದಾಖಲಿಸಿದೆ. ತುಂಗಾ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 588.24 ಮೀಟರ್ಗಳಾಗಿದ್ದರೂ 587.36 ಮೀಟರ್ಗಳಷ್ಟಿದೆ. ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಶಿವಮೊಗ್ಗ, ಮಂಗಳೂರು ಮತ್ತು ಇತರ 4 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಾಜ್ಯ ಸರ್ಕಾರ ರಜೆ ಘೋಷಿಸಲಾಗಿದೆ.

0: ಕೊಡಗು ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿದ್ದು ನದಿಗಳು ಮತ್ತು ತೊರೆಗಳು ಉಕ್ಕಿ ಹರಿಯುತ್ತಿವೆ. ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿರುವುದರಿಂದ ಮೇಗರವಳ್ಳಿಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನದಿ ದಂಡೆಯಲ್ಲಿ ವಾಸಿಸುತ್ತಿದ್ದ ಸುಮಾರು 23 ಕುಟುಂಬಗಳನ್ನು ಅಂಬೇಡ್ಕರ್ ಭವನ ಪರಿಹಾರ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಭಾರೀ ಮಳೆಯಿಂದಾಗಿ ಉಂಟಾದ ಭೂಕುಸಿತಗಳು ರೈಲ್ವೆ ಕಾರ್ಯಾಚರಣೆಗೆ ಅಡ್ಡಿಯುಂಟು ಮಾಡಿದೆ. ನಿರಂತರ ಮಳೆಯಿಂದಾಗಿ ರೈಲ್ವೆ ಹಳಿಗಳಿಂದ ಮಣ್ಣು ತೆರವುಗೊಳಿಸುವ ಪ್ರಯತ್ನಗಳಿಗೆ ಅಡ್ಡಿಯಾಗಿದೆ. ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿರುವುದರಿಂದ ಹಲವಾರು ತಗ್ಗು ಪ್ರದೇಶದ ಸೇತುವೆಗಳು ಮುಳುಗಿದ್ದು ಹತ್ತಿರದ ಪ್ರದೇಶಗಳಲ್ಲಿ ಸಂಪರ್ಕದ ಮೇಲೆ ಪರಿಣಾಮ ಬೀರಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಕಂಡೇಯ ನದಿ ಅಪಾಯದ ಮಟ್ಟವನ್ನು ದಾಟಿದ್ದು ಕಡೋಲಿ ಮತ್ತು ಅಂಬೆವಾಡಿ ಗ್ರಾಮಗಳಲ್ಲಿ 100 ಎಕರೆ ಕೃಷಿ ಭೂಮಿಯನ್ನು ಮುಳುಗಿಸಿದೆ. ನದಿ ದಂಡೆಯಲ್ಲಿ ಸುಮಾರು 0.5 ಕಿಲೋಮೀಟರ್ನಿಂದ 1 ಕಿಲೋಮೀಟರ್ ವಿಸ್ತರಿಸಿರುವ ಕಬ್ಬು ಮತ್ತು ಭತ್ತದ ಗದ್ದೆಗಳು ನೀರಿನಲ್ಲಿ ಮುಳುಗಿವೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಖಾನಾಪುರ ಮತ್ತು ಮಾತುಂಗ್ರವನ್ನು ಸಂಪರ್ಕಿಸುವ ಸೇತುವೆಯೂ ಮುಳುಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನೇತ್ರಾವತಿ, ಕುಮಾರಧಾರಾ ನದಿಗಳು ಉಕ್ಕಿ ಹರಿಯುತ್ತಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಭಾರೀ ಮಳೆಯಾಗಿದ್ದು ಕಾಫಿ, ಅಡಿಕೆ, ಬಾಳೆ ಮತ್ತು ಏಲಕ್ಕಿ ತೋಟಗಳು ಪ್ರವಾಹಕ್ಕೆ ಸಿಲುಕಿವೆ. ಆದರೆ ಉತ್ತರ ಕರ್ನಾಟಕದ ಹಲವಾರು ಭಾಗಗಳು ಇನ್ನೂ ಆತಂಕಕಾರಿ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಪ್ರಮಾಣ ವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣ ವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ, ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ, ಹಲವೆಡೆ ಭೂಕುಸಿತ, ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಬರೋಣ ಕಲರವ. ಸರಗೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ಮಾಂಟೇಸರಿ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಕಲರುವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಕಲರುವ ಕಾರ್ಯಕ್ರಮದಲ್ಲಿ ಸರಗೋರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ M3 ವಿದ್ಯಾರ್ಥಿಗಳು ನಡೆಸಿಕೊಡುವ ಮನರಂಜನಾತ್ಮಕ ಕಲರುವ ಕಾರ್ಯಕ್ರಮ ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.
1: My name is Megasham. I am studying in M3. Vakratunda, Mahakaya, Suryakoti, Samaprabha, Nirvignam, Kurumadeva, Sarvakaryesu Sarvada. Dhanyavad.

0: ಯಾರು ಬಂದೆ ಆಟ ಮಸ್ತ್ ಮಜಾ ಆಟ. ಥ್ಯಾಂಕ್ ಯು. ಬರ
1: ಮೈ ನೇಮ್ ಇಸ್ ಸಾನ್ವಿ. ಐ ಆಮ್ ಸ್ಟಡಿಂಗ್ ಇನ್ EM 3.

My name is Shamiksha. I'm studying in M3.

ಆತ್ಮೀಯರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಮನರಂಜನಾತ್ಮಕ ಕಲರವ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರಿ. ಇಲ್ಲಿಗೆ ಈ ದಿನದ ಕಲರವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಲರವ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು, ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ.

0: ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ. ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
3: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
4: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ.
0: ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
5: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ ತಯಾರಿ ಕುರಿತು ಮೈಸೂರಿನ ಅಕ್ಕ ಐಎಎಸ್ ಅಕಾಡೆಮಿಯ ತರಬೇತಿದಾರರಾದ ಶ್ರೀಯುತ ನರಸಿಂಹಮೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
6: ಸಾಮಾನ್ಯ ಜ್ಞಾನ
7: ಸಾಧನೆಗೆ ದಾರಿ ತೋರುವ,
6: ಮಾರ್ಗದರ್ಶನ ನೀಡುವ,
7: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
6: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
7: ಪ್ರಚಲಿತ ವಿದ್ಯಮಾನಗಳು,
6: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
7: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
6: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
8: ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಕೆಎಸ್ ಅಕಾಡೆಮಿ ಮೆಂಟರ್ ಮತ್ತು ಫ್ಯಾಕಲ್ಟಿ ಅವರು ಮಾತಾಡ್ತಿರೋವಂಥದ್ದು. ಈಗ ಪ್ರಸ್ತುತವಾಗಿ ಏನಂದರೆ, ಕರ್ನಾಟಕದಲ್ಲಿ ವಿಲೇಜ್ ಅಕೌಂಟೆಂಟ್ ಅನ್ನೋಂಥದ್ದು ಗ್ರಾಮಾಡಳಿತ ಅಧಿಕಾರಿ ಪೋಸ್ಟ್ಗಳನ್ನ ಕರೆದಿದ್ದಾರೆ. ಈಗ ಅದಕ್ಕೆ ಈಗ ಯಾವ ರೀತಿ ತಯಾರು ಮಾಡ್ಕೋಬೇಕು ಮತ್ತು ಏನು ಅದಕ್ಕೆ ಸಿಲೆಬಸ್ ಇದೆ ಅನ್ನೋದು ತುಂಬ ಜನಕ್ಕೆ ಗೊಂದಲದಲ್ಲಿದೆ ಈಗ. ಏಕೆಂದರೆ ಈಗ ಗ್ರಾಮಾಡಳಿತ ಅಧಿಕಾರಿ ಅನ್ನೋ ಹುದ್ದೆನ ಕರೀತಾ ಇರೋಂಥದ್ದು ಫಸ್ಟ್ ಟೈಮ್ ಇದು. ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಕರೀತಿರೋದು ಇದೇ ಮೊದಲನೇ ಬಾರಿ. ಅದು ಮುಂಚೆ ಯಾವ ಥರ ಇತ್ತು ಅಂದರೆ, ಪ್ರಿವಿಯಸ್ ಯಾವ ಥರ ಇತ್ತು ಅಂದರೆ, ನಿಮ್ಗೆ ಪರೀಕ್ಷೆನ PUC ಆದಮೇಲೆ ಮೆರಿಟ್ ಇಲ್ಲ ಅಂದರೆ, ಯಾರು PUC ಅತಿ ಹೆಚ್ಚು ಅಂಕ ಪಡೆದಿರ್ತಾರಲ್ಲ ಅವ್ರನ್ನ ಡಿಸ್ಟ್ರಿಕ್ಟ್ ವೈಸಲ್ಲಿ ಸೆಲೆಕ್ಷನ್ ಮಾಡ್ಕೊಳೋರು. ಅಂದರೆ ಅವರ ಒಂದು ಮೆರಿಟ್ ಲಿಸ್ಟ್ ಮೇಲೆ ಸೆಲೆಕ್ಷನ್ ಮಾಡ್ಕೊತಾ ಇದ್ರು. ಆದರೆ ಕರ್ನಾಟಕ ಸರ್ಕಾರ ಆ ರೀತಿ ಬೇಡ ಅಂತೇಳಿ ಅದನ್ನ ಈಗ ಸ್ಪರ್ಧಾತ್ಮಕ ಪರೀಕ್ಷೆನ ನಡೆಸಿ ಅವ್ರನ್ನ ನೇರ ನೇಮಕಾತಿ ಮೂಲಕ ಅನ್ನೋಂಥದ್ದನ್ನ ಮಾಡಿದ್ದಾರೆ. ಹಾಗಾಗಿ ಈ ಸರಿ ಪ್ರಸ್ತುತ ವರ್ಷದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅದನ್ನ ಕೊಟ್ಟಿದ್ದಾರೆ. KA ಕೊಟ್ಟು ಈಗ ಹುದ್ದೆಗಳನ್ನ ಕರೆದು ಈಗ ಆಲ್ರೆಡಿ ನೀವೀಗ ಅಪ್ಲಿಕೇಶನ್ಸ್ ಎಲ್ಲ ಹಾಕಾಗಿದೆ. ಆದರೆ ಗೊಂದಲ ಏನಿರೋದು ಅಂದರೆ, ಸ್ಪರ್ಧಾರ್ಥಿಗಳಲ್ಲಿ ತುಂಬ ಜನಕ್ಕೆ ಯಾವ ರೀತಿ ಓದಬೇಕು, ಅದನ್ನು ಏನು ಓದಬೇಕು ಅನ್ನೋಂಥದ್ದು ತುಂಬ ಗೊಂದಲ ಇದೆ. ಏಕೆಂದರೆ ಇಲ್ಲಿ ಅವರು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ಗೆ ಸಿಲೆಬಸ್ನ ಕೊಟ್ಟಿದ್ದಾರೆ. ಒಂದು ನೀವು ಅದನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಅಧಿಕೃತವಾದ ವೆಬ್ಸೈಟ್ನಲ್ಲಿ ನೋಡಿಕೊಂಡು ಚೆಕ್ ಮಾಡ್ಬೋದು ಏನು ಸಿಲೆಬಸ್ ಇದೆ ಅನ್ನೋಂಥದ್ದು. ಏಕೆಂದರೆ ಅದಕ್ಕೆ ಎಂಟೈರ್ ಎಲ್ಲದನ್ನು ನಾವು ಓದೋದು ಬೇಕಾಗೋದಿಲ್ಲ. ಅಲ್ಲಿ ಅವರು ಪ್ರಿಸ್ಕ್ರೈಬ್ಡ್ ಆಗಿ ಇದೇ ಸಿಲೆಬಸ್ನೇ ಓದಿ ಅಂತಲೇ ಹೇಳಿದ್ದಾರೆ. ಆ ಸಿಲೆಬಸ್ ನಿಮಗೀಗ ನೋಡಿರ್ಬೋದು. ನೀವು ಎರಡು ಪತ್ರಿಕೆಗಳನ್ನ ಕೊಟ್ಟಿದ್ದಾರೆ ಅವರು. ಒಂದು ಪತ್ರಿಕೆ ಒಂದು ಅಂತ ಒಂದು ಕೊಟ್ಟಿದ್ದಾರೆ, ಮತ್ತೆ ಪತ್ರಿಕೆ ಎರಡು. ನಿಮಗೆ ಪತ್ರಿಕೆ ಒಂದರಲ್ಲಿ ಬಂದು ನಿಮಗೆ ಅದು GK ಪೇಪರ್, ಅದು ಅಂದರೆ ಜನರಲ್ ನಾಲೆಜ್ ಪೇಪರ್ ಇರುತ್ತೆ. ನಿಮಗೆ ಅದು 100 ಅಂಕಗಳಿಗಿರುತ್ತೆ, 2 ಗಂಟೆ ಸಮಯ ಇರುತ್ತೆ ನಿಮ್ಗಲ್ಲಿ. ಆ 2 ಗಂಟೆ ಸಮಯದಲ್ಲಿ ನೀವು ಏನೇನು ಓದ್ಬೇಕಿರುತ್ತೆ ಅಂದರೆ, ಪ್ರಚಲಿತ ಘಟನೆಗಳು ಅಂದರೆ ಈಗ ಕರೆಂಟ್ ಅಫೇರ್ಸ್ ಯಾವ ರೀತಿ, 1-8 ರಿಂದ 10 ತಿಂಗಳದ್ದು ನಿಮಗೆ ಕರೆಂಟ್ ಅಫೇರ್ಸ್ ಬೇಕಾಗುತ್ತೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿರೋಂಥದ್ದು, ಒಂದು ದೇಶಕ್ಕೆ ಸಂಬಂಧಪಟ್ಟಿರೋಂಥದ್ದು, ಮತ್ತು ಕರ್ನಾಟಕ ರಾಜ್ಯಕ್ಕೆ ಎಸ್ಪೆಷಲ್ ಆಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರೋಂಥ ಪ್ರಚಲಿತ ಘಟನೆಗಳು ಬೇಕಾಗುತ್ತಲ್ಲಿ. ಅದಾದ್ಮೇಲೆ ನಿಮ್ಗೆ ಅದರಲ್ಲಿ ಭಾರತಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳು ಅಂತ ಬಂದಾಗ ಯಾವುದು ಇವೆಂಟ್ಸ್ಗಳು ನಡೆದಿದೆ ಇಂಪಾರ್ಟೆಂಟ್ ಇವೆಂಟ್ಸ್ ಅನ್ನೋದು, ಅಂದ್ರೆ ಈಗ ಸಮಾವೇಶಗಳು ನಡೆದಿರುವಂತದ್ದಾಗಿರ್ಬೋದು, ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟಿರುವಂತ ಯಾವ್ದಾದ್ರು ದೊಡ್ಡದಾಗಿ

ಶೃಂಗಸಭೆಗಳಾಗಿರ್ಬೋದು, ಮತ್ತೆ ಕ್ರೀಡಾ ಒಂದು ಏನಾದ್ರೂ ನಡೆದಿದ್ರೆ, ಅಂದ್ರೆ ಏನ್ ಹೇಳ್ಬೋದು ನಾವೀಗ ಕ್ರೀಡೆಗಳಿಗೆ ಸಂಬಂಧಪಟ್ಟಂತ ಏನಾದ್ರೂ ವಿಚಾರಗಳು ನಡೆದಿದ್ರೆ, ಅದಾದ ನಂತರ ನಿಮ್ಗೆ ಸಮಿಟ್ಸ್ ಗಳು ನಡೆದಿರುವಂತದ್ದು, ಈಗ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸಮಿಟ್ಸ್ ನಡೆದಿದ್ರೆ, ಆ ತರದ ವಿಚಾರಗಳು ನಿಮ್ಗೆ ಬೇಕಾಗುತ್ತವೆ. ಅದ್ರ ನಂತರ ಬೇಕಾಗುವಂತದ್ದು ಕೊಟ್ಟಿರುವಂತದ್ದು ಭಾರತ ಸಂವಿಧಾನದ ಸ್ಥೂಲ ನೋಟ ಅಂತ. ಅಂದ್ರೆ ನಿಮ್ಗೆ ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಏನಿದೆಯಲ್ಲ, ಅದು ಎಂಟೈರ್ ಪಾರ್ಟ್ ನೋಡೋಂಗಿಲ್ಲ, ನೀವು ಮೇಲ್ಮೈ ನೋಡ್ಬೇಕು. ಅಂದ್ರೆ ಮೇಲ್ಮೈ ಅಂತ ಬಂದಾಗ ಈಗ ಭಾರತ ಸಂವಿಧಾನದಲ್ಲಿ ಭಾಗ ಒಂದರಿಂದ ಹಿಡಿದು ನಿಮ್ಗೆ ಭಾಗ ಹತ್ತರವರೆಗೂ ತುಂಬಾ ಮುಖ್ಯವಾದ ಘಟನೆಗಳು ಇದಾವೆ. ಅಂದ್ರೆ ನೀವು ನೋಡುವಂತದಲ್ಲಿ ಭಾಗ ಒಂದರಲ್ಲಿ ನೀವು ನೋಡೋದಾದ್ರೆ ಈಗ ಭಾರತದ ಬಗ್ಗೆ ಮಾತಾಡುವಂಥದ್ದು, ಮತ್ತೆ ರಾಜ್ಯಗಳನ್ನ ಯಾವ ರೀತಿ ರಚನೆಗಳ ಬಗ್ಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ನೋಡ್ಬೋದು ಅಲ್ಲಿ. ಮತ್ತೆ ಭಾಗ ಎರಡು ಬಂದಾಗ ಪೌರತ್ವದ ಬಗ್ಗೆ ಮಾತಾಡ್ತಾರಲ್ಲಿ, ನೀವು ಅದ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಭಾಗ ಮೂರರಲ್ಲಿ ಬಂದಾಗ ಮೂಲಭೂತ ರೈಟ್ಸ್ ಹಕ್ಕುಗಳ ಬಗ್ಗೆ, ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡುವಂಥದ್ದು ಇರುತ್ತೆ ಅಲ್ಲಿ. ಆ ಮೂಲಭೂತ ಹಕ್ಕುಗಳು 12 ರಿಂದ 35 ತನಕ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ನೋಡ್ಬೇಕಾಗುತ್ತೆ ಅಲ್ಲಿ. ಅದಾದ್ಮೇಲಿಂದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ, ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ನಾವು ರಾಜ್ಯ ನಿರ್ದೇಶಕ ತತ್ವಗಳು ಅಂತ. ಅದು ನಿಮ್ಗೆ 36 ನಿಮ್ಗೆ 51 ಅಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಅವರು ಮಾತಾಡ್ತಾರೆ, ಅದ್ರ ಬಗ್ಗೆ ನೋಡ್ಬೇಕಾಗುತ್ತೆ. ಮತ್ತೆ ಅದಾದ ನಂತರ ನಿಮ್ಗೆ ಬರುವಂತದ್ದು ಭಾಗ 4A ಅಂತ ಬರುತ್ತೆ, ಮೂಲಭೂತ ಕರ್ತವ್ಯಗಳು, ಅದು 51A ಇಂದ K ವರೆಗೂ ಇರುವಂತದ್ದು. ಅಲ್ಲಿ ಬರುವಂತ ಕೆಲವೊಂದು ಅಂಶಗಳನ್ನ ನೋಡ್ಕೋಬೇಕಾಗುತ್ತೆ, 11 ಅಂಶಗಳಲ್ಲಿ ಏನು ಮುಖ್ಯ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಇಂಡೆಪ್ತ್ ಬೇಕಾಗಿಲ್ಲ ನಿಮ್ಗೆ, ಆದ್ರೂ ಮೇಲ್ಮೈನ ನೋಡ್ಬೇಕು. ಅಂದ್ರೆ ಅದು ಏನ್ ಹೇಳುತ್ತೆ, ಒಂದ್ರ ವಿಧಿ ಏನ್ ಹೇಳುತ್ತೆ ಅಲ್ಲಿ. ಈಗ ನೀವು ಎಕ್ಸಾಂಪಲ್ ತಗೊಳೋದಾದ್ರೆ, ನನಗೆ ಮೂಲಭೂತ ಹಕ್ಕುಗಳನ್ನ ತಗೊಳೋದಾದ್ರೆ ನಿಮ್ಗೆ ಈಗ ರೈಟ್ ಟು ಈಕ್ವಾಲಿಟಿ ಅಂತ ಹೇಳಿರ್ತಾರೆ. ಈಗ ರೈಟ್ ಟು ಈಕ್ವಾಲಿಟಿ ಯಾವ ವಿಧಿನಲ್ಲಿ ಇದೆ, ಏನ್ ಹೇಳುತ್ತೆ ರೈಟ್ ಟು ಈಕ್ವಾಲಿಟಿ ಅನ್ನೋದು, ಅದು ಆರ್ಟಿಕಲ್ 14 ಬರುತ್ತೆ. ಈಗ ಆರ್ಟಿಕಲ್ 14 ಬಂದಾಗ ನಿಮ್ಗೆ ರೈಟ್ ಟು ಈಕ್ವಾಲಿಟಿ ಡೆಫಿನೇಷನ್ ಏನು, ಯಾರಿಗೆ ರೈಟ್ ಟು ಈಕ್ವಾಲಿಟಿ ಕೊಟ್ಟಿದ್ವಿ ನಾವೀಗ, ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ಆ ತರದ ವಿಚಾರಗಳನ್ನ ನೋಡ್ಕೋಬೇಕಾಗುತ್ತೆ, ಪ್ರಚಲಿತ ವಿದ್ಯಮಾನಕ್ಕೆ ಅದನ್ನ ರಿಲೇಟ್ ಮಾಡಿ ನೋಡ್ಬೇಕಿರುತ್ತೆ ನೀವು. ಅದಾದ್ಮೇಲೆ ನಿಮ್ಗೆ ಬರುವಂತದ್ದು ಭಾಗ 5, ಅದು ಬಂದು ನಿಮ್ಗೆ ಯೂನಿಯನ್ ಅಂದ್ರೆ ಕೇಂದ್ರಕ್ಕೆ ಸಂಬಂಧಪಟ್ಟಿರುವಂತ ಒಂದು ವಿಚಾರಗಳನ್ನ ಹೇಳುವಂಥದ್ದು, ಅಂದ್ರೆ ರಾಷ್ಟ್ರಪತಿಗಳ ಚುನಾವಣೆ ಆಗಿರ್ಬೋದು, ಮತ್ತೆ ಕೇಂದ್ರ ಸಂಸತ್ತು ಆಗಿರ್ಬೋದು, ಇದೆಲ್ಲ ಯಾವ ರೀತಿ ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಭಾಗ 6 ಬಂದು ನಿಮ್ದಲ್ಲಿ ರಾಜ್ಯ ಮತ್ತೆ ರಾಜ್ಯ ಸಚಿವ ಸಂಪುಟ ಮತ್ತೆ ರಾಜ್ಯಪಾಲರ ಬಗ್ಗೆ ಮಾತಾಡುತ್ತಲ್ಲಿ, ಅದ್ರ ಬಗ್ಗೆ ಒಂದಿಷ್ಟು ಮೇಲ್ಮೈ ನೋಡ್ಕೋಬೇಕಾಗುತ್ತೆ. ಅದಾದ್ರ ನಂತರ ನಿಮ್ಗೆ ಬರುವಂತದ್ದು ಭಾಗ 7, ಅದಿರೋದಿಲ್ಲ. ಭಾಗ 8 ಬಂದು ನಿಮ್ಗೆ ಯೂನಿಯನ್ ಟೆರಿಟರೀಸ್ ಬಗ್ಗೆ ಮಾತಾಡುತ್ತೆ, ನಿಮ್ಗೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ. ಭಾಗ 9 ಬಂದು ನಿಮ್ಗಲ್ಲಿ ಪಂಚಾಯತ್ ರಾಜ್ ಅಂತ ಬರುತ್ತೆ, ನಿಮ್ಗೆ ಮುಖ್ಯವಾದ ಘಟಕ ಇದು. ಏಕೆಂದ್ರೆ ವಿಲೇಜ್ ಅಕೌಂಟೆಂಟ್ಸ್ ಆಫೀಸರ್ಸ್ ಏನಿರ್ತಾರಲ್ಲ, ಇವರು ವರ್ಕ್ ಅಂದ್ರೆ ಕೆಲಸ ಮಾಡುವಂತದ್ದು ಗ್ರಾಮೀಣ ಮಟ್ಟದಲ್ಲಾಗಿರೋದ್ರಿಂದ ಭಾಗ 9 ಏನಿದೆಯಲ್ಲ, ಅದು ನಿಮ್ಗೆ 243 ಸ್ಟಾರ್ಟ್ ಆಗುವಂತದ್ದು ಇರುತ್ತೆ. ಅದರಲ್ಲಿ ಬರುವಂತ ಅಂಶಗಳು ಅಂದ್ರೆ ಗ್ರಾಮ ಸಭೆ ಯಾವ ರೀತಿ ರಚನೆ ಆಗುತ್ತೆ, ಗ್ರಾಮ ಪಂಚಾಯತಿ ಯಾವ ರೀತಿ ರಚನೆ ಆಗುತ್ತೆ, ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅಲ್ಲಿ. ಅದನ್ನ ಸ್ವಲ್ಪ ನೀವು ಕೂಲಂಕಷವಾಗಿ ವಿವರಾತ್ಮಕವಾಗಿ ಓದ್ಕೋಬೇಕಾಗುತ್ತೆ ಆ ಭಾಗನ. ಮತ್ತೆ ಭಾಗ 9 ಬಂದಾಗ ನಿಮ್ಗೆ ಮುನ್ಸಿಪಾಲಿಟೀಸ್ ಅಂದ್ರೆ ನಗರ ಪಾಲಿಕೆಗಳು ನಗರ ಸಭೆಗಳ ಬಗ್ಗೆ ಮಾತಾಡುತ್ತೆ, ಅದ್ರ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ, ಅದೇ ಮುಖ್ಯವಾದ ಘಟಕಗಳು. ನಿಮಗೆ ಭಾಗ 9B ಸಹಕಾರ ಸಂಘಗಳು ಮತ್ತು ರಚನೆ ಅಂತ ಬರುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ಇದು ಅಷ್ಟೇ ನಿಮ್ಮ ಒಂದು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ನಲ್ಲಿ ತುಂಬಾ ಮುಖ್ಯವಾದ ಅಂಶ. ಅಂದ್ರೆ ಯಾವ ರೀತಿ ಸಹಕಾರ ಸಂಘಗಳು ರಚನೆ ಆಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಈಗ ಹಳ್ಳಿಗಳ ಕಡೆ ನೋಡಿದಾಗ ಸ್ತ್ರೀಶಕ್ತಿ ಸಂಘಗಳು ಇರ್ಬೋದು, ಮತ್ತೆ ಅದ್ರ ಜೊತೆ ಈಗ KMF ಆಗಿರ್ಬೋದು ಅಥವಾ ಜಿಲ್ಲಾ ಸಹಕಾರ ಸಂಘಗಳಾಗಿರ್ಬೋದು, ಇವೆಲ್ಲ ಯಾವ ರೀತಿ ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬೇಕಾಗುತ್ತೆ ನಿಮ್ಗೆ. ಇದನ್ನ ನೀವು ವಿವರಣಾತ್ಮಕವಾಗಿ ನೋಡ್ಬೇಕಾಗುತ್ತೆ. ಅಂದ್ರೆ ಭಾರತದ ಸಂವಿಧಾನ ಸ್ಥೂಲ ನೋಟ ಅಂತ ಬಂದಾಗ ಈ ಅಂಶಗಳನ್ನ ಜಾಸ್ತಿ ಒತ್ತು ಕೊಟ್ಟು ಓದ್ಬೇಕಾಗುತ್ತೆ ನೀವು. ಇದಕ್ಕೆ ಸಂಬಂಧಪಟ್ಟಂಗೆ ಪುಸ್ತಕಗಳು ಇದಾವೆ, ನಿಮ್ಗೆ ಬೇಕಂದ್ರೆ ನಿಮ್ಗೆ ಕನ್ನಡದಲ್ಲಿ ನೋಡೋದಾದ್ರೆ ನೀವು ನಮ್ಮ ಗಂಗಾಧರ್ ಅವರು ಸಂವಿಧಾನದ ಪುಸ್ತಕ ಬರೆದಿದ್ದಾರೆ, ಅದನ್ನ ನೋಡ್ಬೋದು. ಎಗೇನ್ ಮತ್ತೆ ಬಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ವಿವರಣಾತ್ಮಕವಾದ ಬುಕ್ ಬೇಕು ಅಂದ್ರೆ ನಮ್ದು ಅಕ್ಕ IAS ಅಕಾಡೆಮಿ ಮೈಸೂರಿನ ಒಂದು ಏನು ಬ್ರಾಂಚ್ ಇದೆಯಲ್ಲ ಅಲ್ಲಿಗೆ ಬಂದ್ರೆ ನಿಮ್ಗೆ ನಮ್ಮಲ್ಲೂ ಸಮೇತ ನಿಮ್ಗೆ ವಿಲೇಜ್ ಅಕೌಂಟೆಂಟಿಗೆ ಸಂಬಂಧಪಟ್ಟಂಗೆ ಇದಕ್ಕೆ ರಿಲೇಟ್ ಆಗಿರುವಂತ ಮೆಟೀರಿಯಲ್ ಸಿಗುತ್ತೆ ನಿಮ್ಗೆ. ಅದ್ರ ಜೊತೆಗೆ ನೆಕ್ಸ್ಟ್ ಅವ್ರು ಏನ್ ಹೇಳಿದ್ದಾರೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಭೂಗೋಳ ಶಾಸ್ತ್ರ ಅಂತ ಹೇಳಿದ್ದಾರೆ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಭೂಗೋಳ ಶಾಸ್ತ್ರ ಅಂತ ಬಂದಾಗ ಏನೇನು ಇರುತ್ತೆ ಹಾಗಾದ್ರಲ್ಲಿ ಅಂದ್ರೆ, ನೀವೀಗ ಕರ್ನಾಟಕದಲ್ಲಿ ಇರುವಂತಹ ಎಷ್ಟು ರೀತಿಯ ಪರಿಸರ ಅಂದ್ರೆ ಎಷ್ಟು ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ, ವಿಭಾಗವಾರು ಅದನ್ನ ಯಾವ ರೀತಿ ಭೂಗೋಳ ಶಾಸ್ತ್ರ ವಿಂಗಡಣೆ ಮಾಡಿದ್ದಾರೆ, ಯಾವ ರೀತಿ ಅಂತ ಕೇಳಿದ್ದಾರೆ ಅಂದ್ರೆ ಇವರು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಅಂತ ಕೇಳಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟಾಗೆ ನೀವೀಗ ಡಾಕ್ಟರ್ ರಂಗನಾಥ್ ಅವ್ರದ್ದು ಕರ್ನಾಟಕ ಪ್ರಾದೇಶಿಕ ಭೂಗೋಳ ಶಾಸ್ತ್ರ ಅಂತ ಒಂದು ಬುಕ್ ಇದೆ, ಆ ಬುಕ್ ನ ತಗೊಂಡ್ರೆ ನೀವು ಸಾಕಾಗುತ್ತೆ, ನೀವು ಅದರಲ್ಲಿ ಸಾಕಷ್ಟು ಮಾಹಿತಿ ನಿಮ್ಗಲ್ಲಿ ಸಿಗುತ್ತೆ. ಅದಾದ ನಂತರ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅಂದ್ರೆ ಎಕನಾಮಿಕ್ಸ್, ಈಗ ನೀವು ಎಕನಾಮಿಕ್ಸ್ ಆರ್ಥಿಕತೆಗೆ ಸಂಬಂಧಪಟ್ಟಂಗೆ ಏನ್ ಓದ್ಬೇಕು ಅಂತ ಗೊಂದಲ ಇರುತ್ತೆ ನಿಮ್ಗೆ, ಅದಕ್ಕೆ ಏನ್ ಮಾಡ್ಬೇಕು ನೀವೀಗ ಸ್ವಲ್ಪ ವಿಚಾರ, ಈಗ ಆರ್ಥಿಕತೆ ಅನ್ನೋದು ಏನು ಮತ್ತೆ ಅದ್ರ ಬರುವಂತ ವಿಚಾರಗಳೇನು, ಈಗ ಪೂರೈಕೆ ಆಗಿರ್ಬೋದು, ಬೇಡಿಕೆ ಆಗಿರ್ಬೋದು, ತುಷ್ಟಿಗುಣ ಆಗಿರ್ಬೋದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಬಜೆಟ್ ಬಗ್ಗೆ ಆಗಿರ್ಬೋದು, ಈ ತರದ ವಿಚಾರಗಳದ್ದು ಮೇಲ್ಮೈನ ನೋಡ್ಕೋಬೇಕಾಗುತ್ತೆ ನೀವು.
ಅದರ ಜೊತೆಗೀಗ

ಈಗ ಪ್ರಸ್ತುತವಾಗಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2023-24 ಅಂತ ಒಂದು ಸರ್ಕಾರದಿಂದನೇ ಒಂದು ಗೆಜೆಟ್ನ ಬಿಟ್ಟಿರ್ತಾರೆ. ಅದರಲ್ಲಿ ಪ್ರತಿ ವರ್ಷ ಏನೇನು ಆಗಿದೆ ಅಂದರೆ ಆರ್ಥಿಕ ಸಮೀಕ್ಷೆನಲ್ಲಿ ಏನೇನು ವಿಂಗಡವಾರು ಮತ್ತು ಭಾಷಾ ಅದನ್ನ ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ, ಅಂದು ಫಂಡ್ನ ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಯಾವುದನ್ನ ನೋಡಬೇಕಾಗಿರುತ್ತೆ ಅಂದರೆ ಗ್ರಾಮೀಣಾಭಿವೃದ್ಧಿ ಅಂತ ಒಂದು ಘಟಕ ಬರುತ್ತೆ. ಆ ಘಟಕದಲ್ಲಿ ನೀವು ಗ್ರಾಮಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿ ರಚನೆ ಆಗುವಂತಹ ಗ್ರಾಮ ಪಂಚಾಯತಿಗಳಿಗಾಗಿರ್ಬೋದು ಮತ್ತೆ ಅಲ್ಲಿರುವಂತಹ ಪ್ರಾಂತ್ಯಗಳಿಗೆ ಯಾವ ರೀತಿ ವಿಭಾಗವಾರು ಹಂಚಿಕೆ ಮಾಡಿದ್ದಾರೆ ಅನ್ನೋಂಥದ್ದು, ಯಾವುದಕ್ಕೆ ಹೆಚ್ಚಿಗೆ ಮಹತ್ವ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಅದರ ಜೊತೆಗೆ ಕೃಷಿ ಅನ್ನೋದನ್ನ ನೋಡಬೇಕಾಗುತ್ತೆ. ಅದರ ಜೊತೆಗೆ ಪ್ರಸ್ತುತವಾಗಿ ಯಾವ್ಯಾವ ಅಂದ್ರೆ ಈಗ ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು, ಮಕ್ಕಳ ಅಭಿವೃದ್ಧಿಗಾಗಿರ್ಬೋದು, ಏನೇನು ಕೊಟ್ಟಿದ್ದಾರೆ ಕಾರ್ಯಕ್ರಮಗಳು, ಸರ್ಕಾರದಿಂದ ಪ್ರಾಯೋಜಕತ್ವ ಪಡೆದಿರುವಂತಹ ಕಾರ್ಯಕ್ರಮಗಳು ಯಾವ್ದಾವ್ದಿದೆ, ಈ ತರದನ್ನ ನೀವು ಆರ್ಥಿಕ ಸಮೀಕ್ಷೆನಲ್ಲಿ ನೋಡಬೇಕಾಗುತ್ತೆ. ಅದರ ಜೊತೆಗೆ ಕರ್ನಾಟಕದ ಬಜೆಟ್, ಈಗ ಆಯವ್ಯಯ ಅಂದ್ರೆ ಪ್ರಸ್ತುತ ವರ್ಷದ್ದು 2024 ಇಸ್ವಿಯ ಕರ್ನಾಟಕದ ಬಜೆಟ್ ನ ನೋಡಬೇಕಾಗುತ್ತೆ. ಆ ಬಜೆಟ್ ನಲ್ಲಿ ನಿಮ್ಗೆ ಖರ್ಚು ಎಷ್ಟಾಗಿದೆ ಮತ್ತೆ ಆದಾಯ ಎಷ್ಟು ಬಂದಿದೆ, ಅದನ್ನ ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ, ಯಾವ ಯಾವ ಘಟಕಕ್ಕೆ ಅದನ್ನ ಹಂಚಿಕೆ ಮಾಡಿದ್ದಾರೆ, ಅದನ್ನ ಯಾವ ರೀತಿ ನೀವು ನೋಡಬಹುದು ಅಂದ್ರೆ ಒಂದು ಅಂದ್ರೆ ರೂಪಾಯಿನ ತಗೊಳೋದಾದ್ರೆ ನೀವು 1 ರೂಪಾಯಿನಲ್ಲಿ ಈಗ ಅದನ್ನ ಪೈಸೆಗಳಲ್ಲಿ ನೀವು ಅದನ್ನ ವಿಭಾಗವಾರು ಮಾಡ್ಕೋಬೇಕಾಗುತ್ತೆ. ನಮಗೆ ಅಂದ್ರೆ ಆದಾಯ ಅಂತ ತಗೊಂಡಾಗ ಯಾವ ಯಾವ ಮೂಲಗಳಿಂದ ಆದಾಯ ಬರುತ್ತೆ, ಈಗ ಒಂದು ಕರ್ನಾಟಕಕ್ಕೆ ಈಗ ನೀವು ಆ ರೀತಿ ನೋಡೋದಾದಾಗ ಕರ್ನಾಟಕಕ್ಕೆ ಜಾಸ್ತಿ ಆದಾಯ ಅಂದ್ರೆ ಹೆಚ್ಚಿಗೆ ಆದಾಯ ಬರುವಂತ ವಿಚಾರಗಳು ಯಾವ್ದಿಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದಿಂದ ಕಳಿಸುವಂತ ಫಂಡ್ಸ್ ಇರ್ಬೋದು, ಮತ್ತೆ ನಮ್ಮ ಟ್ಯಾಕ್ಸ್ ಇಂದ ಬರುವಂತ ಫಂಡ್ಸ್ ಆಗಿರ್ಬೋದು, ಅಗೇನ್ ಮತ್ತೆ ಬಂದಾಗ ಅಬಕಾರಿ ಸುಂಕ ಆಗಿರ್ಬೋದು, ಮತ್ತೆ ಸಾಲಗಳಿಂದ ಬರುವಂತಹ ಆದಾಯ ಆಗಿರ್ಬೋದು, ಇದಿಷ್ಟು ನಮ್ಗೆ ಅತಿ ಹೆಚ್ಚು ಅಂದ್ರೆ ವರಮಾನ ಕೊಡುವಂತ ವಿಚಾರಗಳು ಆದಾಯ ಅಂತ ತಗೊಂಡಾಗ ನೀವು. ಅದೇ ರೀತಿ ವೆಚ್ಚ ಅಂತ ನೋಡಿದಾಗ ಆ ವೆಚ್ಚದಲ್ಲಿ ಎಷ್ಟು ಎಲ್ಲೆಲ್ಲಿ ವೆಚ್ಚಕ್ಕೆ ನಾವು ಖರ್ಚು ಮಾಡ್ತೀವಿ, ಮತ್ತೆ ಅಲ್ಲಿ ಏನಾಗುತ್ತೆ ನೀವು ಅದೇ ರೀತಿ ಈಗ ಅಂದ್ರೆ ಈಗ ಸಾಲ ಮರುಪಾವತಿ ಅಂತ ಇರುತ್ತೆ, ಅದನ್ನ ಯಾವ ರೀತಿ ನಾವು ಕಳಿಸ್ತಾ ಇದ್ದೀವಿ, ಮತ್ತೆ ಯಾವ ಯಾವ ಈಗ ಸರ್ಕಾರಗಳು ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮಗಳಿಗೆ ಎಷ್ಟು ಫಂಡ್ನ ಅಲಾಟ್ ಮಾಡಿದ್ದಾರೆ, ಈಗ ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿರ್ಬೋದು, ಮತ್ತೆ ಕೃಷಿ ಆಧಾರಿತ ಚಟುವಟಿಕೆಗಳಿಗಾಗಿರ್ಬೋದು, ಮತ್ತೆ ಅಗೇನ್ ಈಗ ಮಿಸಲೇನಿಯಸ್ ಈಗ ಇತರೆ ವಿಚಾರಗಳಿಗೆ ಎಷ್ಟು ಫಂಡ್ಸ್ನ ಅಲಾಟ್ ಮಾಡಿದ್ದಾರೆ, ಇದನ್ನ ನೀವು ನೋಡ್ಕೊಬೇಕಾಗುತ್ತೆ ಕೂಲಂಕಷವಾಗಿ ಈ ತರದ ವಿಚಾರಗಳು. ಅದೇ ರೀತಿಯಾಗಿ ಕರ್ನಾಟಕ ಪರಿಸರ ಸಂಬಂಧಿತ ವಿಚಾರಗಳು ಅಂತ ಬಂದಾಗ ಕರ್ನಾಟಕದಲ್ಲಿ ಈಗ ಪರಿಸರಕ್ಕೆ ಸಂಬಂಧಪಟ್ಟಾಗಿ ಅಂದ್ರೆ ನಿಮ್ಗೆ ಇದು ಪರಿಸರ ಅಂತ ಬರ್ತಿದಂಗೆ ನಿಮ್ಗೆ ಒಂದು ಬರಬೇಕು ಅಂದ್ರೆ ಅರಣ್ಯ ಕಾಯ್ದೆಗಳಾಗಿರ್ಬೋದು, ಹುಲಿ ಸಂರಕ್ಷಣಾ ಕಾಯ್ದೆಗಳಾಗಿರ್ಬೋದು, ಮತ್ತೆ ರಾಷ್ಟ್ರೀಯ ಉದ್ಯಾನವನಗಳಾಗಿರ್ಬೋದು ಕರ್ನಾಟಕದಲ್ಲಿರುವಂತದ್ದು, ಮತ್ತೆ ವನ್ಯಜೀವಿ ಧಾಮಗಳಾಗಿರ್ಬೋದು, ಈ ತರದ ವಿಚಾರಗಳು ಅಂದ್ರೆ ಎಷ್ಟಿದೆ ಕರ್ನಾಟಕದಲ್ಲಿ, ಈಗ ರಾಷ್ಟ್ರೀಯ ಉದ್ಯಾನವನಗಳು ಕರ್ನಾಟಕದಲ್ಲಿ ಎಷ್ಟಿದಾವೆ, ಮತ್ತೆ ವನ್ಯಜೀವಿ ತಾಣಗಳು ಎಷ್ಟಿದಾವೆ ಕರ್ನಾಟಕದಲ್ಲಿ, ಈಗ ಪ್ರಸ್ತುತವಾಗಿ ಈಗ ರೀಸೆಂಟ್ ಆಗಿ ಏನಾದ್ರೂ ಯಾವ್ದಾದ್ರು ವನ್ಯಜೀವಿ ತಾಣನ ಈಗ ಗುರುತಿಸಿದಾರ ಕರ್ನಾಟಕದಲ್ಲಿ, ಆ ವಿಚಾರಗಳನ್ನ ನೀವು ನೋಡ್ಕೊಬೇಕಾಗುತ್ತೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಯಾವ್ದಾದ್ರು ಹೊಸ ಒಂದು ಅಂದ್ರೆ ಪ್ರಭೇದ ಏನಾದ್ರೂ ಈಗ ಪರಿಸರದಲ್ಲಿ ಸಿಕ್ಕಿದೆಯಾ ಯಾವ್ದಾದ್ರು ಭಾಗದಲ್ಲಿ, ಈಗ ಪಶ್ಚಿಮ ಘಟ್ಟಗಳಾಗಿರ್ಬೋದು ಪೂರ್ವ ಘಟ್ಟಗಳಾಗಿರ್ಬೋದು ಅಲ್ಲೆಲ್ಲಾದ್ರೂ ಸಿಕ್ಕಿದೆಯಾ, ಆ ಅಂಶಗಳನ್ನ ನೀವು ನೋಡ್ಬೇಕಾಗುತ್ತೆ. ಅದೇ ರೀತಿ ಕರ್ನಾಟಕದ ಒಂದು ಭೌಗೋಳಿಕ ನೋಡಿದಾಗ ಎಲ್ಲಿಂದ ಎಲ್ಲಿಗೆ ಹಂಚಿಕೆ ಆಗಿದೆ, ನಮ್ಮಲ್ಲಿ ಈಗ ಪಶ್ಚಿಮ ಘಟ್ಟಗಳು ಎಲ್ಲಿಂದ ಎಲ್ಲಿಗೆ ಹಂಚಿಕೆ ಆಗಿದೆ ಅನ್ನೋಂಥದ್ದನ್ನ ನೀವು ನೋಡ್ಕೋಬೇಕಾಗುತ್ತೆ. ಇದಿಷ್ಟು ಬಂದು ನಿಮಗೆ GK ಅಂದ್ರೆ ಜನರಲ್ ಪೇಪರ್, ಏನ್ ಪೇಪರ್ ಒಂದು ಅಂತ ಕೇಳಿದಾರಲ್ಲ, ಇದಿಷ್ಟು ನಿಮಗೆ ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ಇಷ್ಟು ಮಾಹಿತಿಗಳು ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ರೆಫರೆನ್ಸ್ ಬುಕ್ಸ್ಗಳು ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ನಮ್ಮ AIS ಅಕಾಡೆಮಿ ಮೈಸೂರು ವಿಭಾಗನ ನೀವು ನೇರವಾಗಿ ಸಂಪರ್ಕ ಮಾಡಬಹುದು, ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದೇ ರೀತಿ ಪತ್ರಿಕೆ 2 ನಿಮಗೆ, ಪತ್ರಿಕೆ 2 ಏನ್ ಮಾಡಿದ್ದಾರೆ, ಸಂವಹನ ಪತ್ರಿಕೆ ಅಂತ ಮಾಡಿದ್ದಾರೆ ಇಲ್ಲಿ. ಆ ಸಂವಹನ ಪತ್ರಿಕೆ ಯಾವ ರೀತಿ ಇದೆ ಅಂದ್ರೆ ಅವರು ಕನ್ನಡ ಮತ್ತೆ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ನ ಕೊಟ್ಟಿದ್ದಾರೆ, ಅದು ಸಮೇತ ನಿಮಗೆ 100 marks ಇರುತ್ತೆ ನಿಮ್ಗೆ ಇಲ್ಲಿ. ಇಲ್ಲಿ ಕನ್ನಡ ಅಂತ ಬಂದಾಗ SSLC ಮಟ್ಟದ ವ್ಯಾಕರಣವನ್ನು ಕೇಳ್ತಾರೆ, ಅಂದ್ರೆ ನಿಮ್ಗೆ SSLC ಮಟ್ಟದಲ್ಲಿ ನೀವೀಗ ಸಂಧಿಗಳಾಗಿರ್ಬೋದು, ಸಮಾಸಗಳಾಗಿರ್ಬೋದು, ಮತ್ತೆ ಅಲಂಕಾರಗಳಾಗಿರ್ಬೋದು, ಮತ್ತೆ ವಿರುದ್ಧ ಪದಗಳು, ಸಮಾನಾರ್ಥಕ ಪದಗಳು, ಈ ತರದ ವಿಚಾರಗಳು, ಮತ್ತೆ ಈಗ ಏನು ತಪ್ಪಿದ ಅಕ್ಷರಗಳು ಸೆಂಟೆನ್ಸ್ಗಳು ಆಗಿರುವಂಥದ್ದು, ಈ ತರದ ವಿಚಾರಗಳನ್ನ ಕೇಳುವಂಥದ್ದು ಇರುತ್ತೆ. ಇಂಗ್ಲಿಷ್ನಲ್ಲೂ ಸಮೇತನ ಅದೇ ರೀತಿಯಾಗಿ ನಿಮಗೆ ಪ್ರಶ್ನೆಗಳನ್ನ ಕೇಳುವಂಥದ್ದು ಇರುತ್ತೆ ವ್ಯಾಕರಣದಕ್ಕೆ ಸಂಬಂಧಪಟ್ಟಂಗೆ. ಕಂಪ್ಯೂಟರ್ ಅಂತ ಬಂದಾಗ ನಿಮಗೆ ಏನಂತ ಕೇಳ್ತಾರೆ, ಬೇಸಿಕ್ ನಾಲೆಜ್ನ ಚೆಕ್ ಮಾಡುವಂಥದ್ದು ಇರುತ್ತೆ. ನಿಮಗೆ ಬೇಸಿಕ್ ನಾಲೆಜ್ ಅಂತ ಬಂದಾಗ ವರ್ಡ್ ಡಾಕ್ಯುಮೆಂಟಿಂದ ಹಿಡಿದು ಅಂದರೆ ಒಂದು ನೋಟ್ ಪ್ಯಾಡ್, ಈಗ ನೀವು ಕಂಪ್ಯೂಟರ್ ಕಲಿಯೋಂಥಕ್ಕೆ ಹೋದಾಗ ವರ್ಡ್ ಪ್ಯಾಡ್ನ ಓಪನ್ ಮಾಡಿದಾಗ ಏನು ಆಪ್ಷನ್ಸ್ ಇರುತ್ತೆ ಅಲ್ಲಿ, ಅದಾದ್ಮೇಲಿಂದನ MS Office ವರ್ಡ್ನ ತೆಗೆದಾಗ ಒಂದು ಫೈಲ್ ರಚನೆ ಮಾಡುವಂಥದ್ದು ಹೆಂಗೆ, ಅದನ್ನು ಸೇವ್ ಮಾಡೋದು ಹೇಗೆ, ಅದರಲ್ಲಿ ಕಾಲಮ್ ಹಾಕೋದು ಹೇಗೆ, ಈ ಥರದ ಆಪ್ಷನ್ಸ್ನ ನೀವು ನೋಡಬೇಕಿರುತ್ತೆ ನೀವು. ಇದರ ಜೊತೆಗೆ ಕಂಪ್ಯೂಟರ್ ಆಧಾರಿತ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ನಿಮಗೆ MS Word ಆಗಿರ್ಬೋದು, Excel ಆಗಿರ್ಬೋದು, ಮತ್ತೆ ಪವರ್ ಪಾಯಿಂಟ್ ಆಗಿರ್ಬೋದು, ಇಷ್ಟು ವಿಚಾರಗಳಲ್ಲಿ ನಿಮಗೆ ಇದರಲ್ಲಿ ಫೈಲ್ ನ ರಚನೆ ಮಾಡುವಂಥದ್ದು ಮತ್ತೆ ಅದನ್ನ ಸೇವ್ ಮಾಡುವಂಥದ್ದು ಅಂದ್ರೆ ಪ್ರಾಕ್ಟಿಕಲ್ ನಾಲೆಜ್ ಬೇಕಾಗುತ್ತೆ. ಇದಕ್ಕೆ ನೀವು ಪುಸ್ತಕ ಓದೋದಕ್ಕಿಂತ ಹೆಚ್ಚಾಗಿ ಒಂದು 1/2 ಗಂಟೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ಅದಕ್ಕೆ ನೀವು ಒಂದು 1/2 ಗಂಟೆ ಅಲ್ಲಿ ನೀವು ವರ್ಕ್ ಮಾಡೋದು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡೋದ್ರಿಂದ ಅದ್ರ ಬಗ್ಗೆ ನಿಮ್ಗೆ ಒಂದು ನಾಲೆಜ್ ಅಧಿಕೃತವಾಗಿ ಅಂದ್ರೆ ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ಸಿಗುತ್ತೆ ನಿಮ್ಗೆ. ಓದೋದಕ್ಕಿಂತ ಹೆಚ್ಚಾಗಿ ಆ ತರ ಒಂದು ಮಾಡ್ಕೋಬಹುದು.

ಕಂಪ್ಯೂಟರ್ಗೆ. ಇದಿಷ್ಟು ಬಂದು ಪತ್ರಿಕೆ ಎರಡರಲ್ಲಿ ನಿಮ್ಗೆ ಇರುವಂತ ಮಾಹಿತಿ. ಅದಾದ್ಮೇಲೆ ಅಂದ್ರೆ ಇವೆರಡೂ ನಿಮ್ಗೆ ಅಫಿಷಿಯಲ್ ಆಗಿ ಸ್ಕೋರ್ ಮಾಡೋದಕ್ಕೆ ಇರುವಂತ ಪೇಪರ್ಸ್ ಇದು, ಯಾವುದು ಪತ್ರಿಕೆ ಒಂದು ಮತ್ತೆ ಪತ್ರಿಕೆ ಎರಡು. ಅದೇ ರೀತಿ ಇದರಲ್ಲಿ ಇನ್ನೊಂದು ಪತ್ರಿಕೆ ಇರುತ್ತೆ, ಕಡ್ಡಾಯ ಕನ್ನಡ ಪತ್ರಿಕೆ ಅಂತಾನೆ, ಅದು 150 ಮಾರ್ಕ್ಸಿಗೆ ಇರುತ್ತೆ ನಿಮ್ಗೆ. ಇದು ಯಾವ ರೀತಿ ಅಂದ್ರೆ, ನೀವು ಈಗ ಆಲ್ರೆಡಿ ಯಾವ್ದಾದ್ರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆ ಏನಾದ್ರು ಬರೆದಿದ್ರೆ ನೀವು ಇಲ್ಲಿ ಬರೆಯುವಂತ ಅವಶ್ಯಕತೆ ಇರೋದಿಲ್ಲ. ಆದ್ರೆ ನೀವು ಬರದೇ ಇಲ್ಲ ಅಂತ ಒಂದ್ ಪಕ್ಷ ಇದ್ದಲ್ಲಿ ಕಡ್ಡಾಯ ಕನ್ನಡ ಪತ್ರಿಕೆನ ನೀವು ಬರಿಬೇಕಿರುತ್ತೆ. ನೀವು ಇದರಲ್ಲಿ ನಿಮ್ಗೆ 50 ಮಾರ್ಕ್ಸ್ ಕಂಪಲ್ಸರಿ ಆಗಿ ಬರಬೇಕಿರುತ್ತೆ. ಅಂದ್ರೆ ಇದರಲ್ಲೂ ಅಷ್ಟೇ, ನಿಮ್ಗೆ ಒಂದು ಪ್ರಬಂಧ ಇರುತ್ತೆ, ಮತ್ತೆ ವಿರುದ್ಧಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ಹೀಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳೇ ನಿಮ್ಗೆ ಇಲ್ಲಿ ಕೇಳುವಂತದ್ದು ಇರುತ್ತೆ ನಿಮ್ಗೆ ಕಡ್ಡಾಯ ಕನ್ನಡ ಪತ್ರಿಕೆನಲ್ಲಿ. ಒಂದು ಸರಿ ನೀವು ಪರೀಕ್ಷೆ ಅಂದ್ರೆ ಈ ಕಡ್ಡಾಯ ಕನ್ನಡ ಪತ್ರಿಕೆನ ನೀವು ಪಾಸ್ ಆದ್ರೆ ಈ ವರ್ಷ ಬರೆಯುವಂತ ಎಲ್ಲಾ ಎಕ್ಸಾಮ್ಗಳಲ್ಲೂ ಮತ್ತೆ ಕನ್ನಡ ಕಡ್ಡಾಯ ಕನ್ನಡ ಪತ್ರಿಕೆನ ಬರೆಯುವಂತ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ನಿಮ್ಗೆ ಇದಿಷ್ಟು ನಿಮ್ಗೆ ಗ್ರಾಮಾಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಇರುವಂತ ಒಂದು ವಿಚಾರ ಅಂದ್ರೆ ವಿಷಯಗಳು, ಏನು ಓದಬೇಕು ಅಂತ ಇರುವಂತ ವಿಚಾರಗಳು. ಇದಕ್ಕೆ ಸಂಬಂಧಪಟ್ಟಾಗ ಈಗ ಬುಕ್ಸ್ಗಳನ್ನ ಓದ್ಬೇಕಿರುತ್ತೆ ನೀವೀಗ. ಈಗ ನಾನು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಿ, ಈಗ ಏನೇನು ಓದ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಅದೇ ರೀತಿ ಈಗ ಪುಸ್ತಕಗಳನ್ನ, ಯಾವ ಪುಸ್ತಕಗಳನ್ನ ಓದ್ಬೇಕು ನಾನೀಗ, ಏನ್ ಓದ್ಬೇಕು ಅದರಲ್ಲಿ. ಈಗ ನಾನೀಗ ನಿಮ್ಗೆ ಪ್ರಚಲಿತ ಘಟನೆಗಳ ಬಗ್ಗೆ ಹೇಳಿದ್ದೀನಿ. ಈಗ ಅದಕ್ಕೆ ನೀವೇನ್ ಮಾಡಬಹುದು, ಒಂದು ವರ್ಷದ ಒಂದು ಯಾವ್ದಾದ್ರು ಒಂದು ಇಯರ್ ಬುಕ್, ಅಥವಾ ನಮ್ಮ ನೀವು ಅಕಾಡೆಮಿಗೆ ಭೇಟಿ ನೀಡೋದಾದ್ರೆ ನಮ್ಮಲ್ಲಿ 13 ತಿಂಗಳದ್ದು ಅಕ್ಕ ಅಕಾಡೆಮಿ ಇಯರ್ ಬುಕ್ ಇದೆ, ಅದನ್ನು ನೀವು ಬೇಕಾದ್ರೆ ತಗೊಂಡು ಪರ್ಚೇಸ್ ಮಾಡಿ ಓದ್ಬಹುದು. ಅದರಲ್ಲೂ ಸಮೇತ ನಿಮ್ಗೆ ಒಂದು ವರ್ಷದ ಮಾಹಿತಿಗಳು ಸಿಗುತ್ತೆ ನಿಮ್ಗೆ. ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಇಂಗ್ಲಿಷ್ ನಲ್ಲಿ ಓದುವಂತ ವಿದ್ಯಾರ್ಥಿಗಳಿದ್ರೆ ಲಕ್ಷ್ಮೀಕಾಂತ್ ಅವರದು ಪುಸ್ತಕ ಇದೆ, ಅದನ್ನ ಓದ್ಬಹುದು. ಅಥವಾ ಕನ್ನಡದಲ್ಲಿ ನೀವೇನಾದ್ರೂ ಓದ್ತೀವಿ ಅಂತ ಹೇಳಿದ್ರೆ ಗಂಗಾಧರ್ ಅವರದು ಪುಸ್ತಕ ಇದೆ, ಅಥವಾ ನಮ್ಮ ಅಕಾಡೆಮಿಗೆ ಭೇಟಿ ನೀಡಿದ್ರೆ ನಮ್ಮ ಅಕಾಡೆಮಿಯಿಂದನೇ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಒಂದು ನೋಟ್ಸ್ ನಿಮ್ಗೆ ಸಿಗುತ್ತೆ ನಿಮ್ಗಿಲ್ಲಿ. ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭೂಗೋಳ ಶಾಸ್ತ್ರಕ್ಕೂ ಅಷ್ಟೇ, ನಾನು ಈಗ ಆಲ್ರೆಡಿ ಅದನ್ನ ಹೇಳಿದ್ದೀನಿ, ಡಾಕ್ಟರ್ ರಂಗನಾಥ್ ಅವರದು ಕರ್ನಾಟಕ ಪ್ರಾದೇಶಿಕ ಭೂಗೋಳ ಶಾಸ್ತ್ರ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಅವರು ವಿಭಾಗವಾರು ಪ್ರಾದೇಶಿಕವಾಗಿ ಅದನ್ನ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಅದು ಸಂಪೂರ್ಣವಾದ ಕರ್ನಾಟಕ ಭೂಗೋಳ ಶಾಸ್ತ್ರದ ಬಗ್ಗೆ ಮಾಹಿತಿನ ಕೊಡುತ್ತೆ ನಿಮ್ಗೆ ಅದು. ಅದೇ ರೀತಿ ನಮ್ಮ ಅಕಾಡೆಮಿಯ ನೋಟ್ಸ್ ಸಮೇತ ಭೂಗೋಳ ಶಾಸ್ತ್ರಕ್ಕೆ ಅದೇ ರೀತಿಯಾಗಿ ತಯಾರು ಮಾಡಿರುವಂತದ್ದಿದೆ, ಅದು ನಿಮ್ಗೆ ಸಿಗುತ್ತೆ ಇಲ್ಲಿ ಅಕಾಯಸ್ ಅಕಾಡೆಮಿನಲ್ಲಿ. ಅದೇ ರೀತಿ ಅವರು ಹೇಳಿರುವಂತದ್ದು ಈಗ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಘಗಳು ಅಂತ ಹೇಳಿದ್ದಾರೆ. ಇದಕ್ಕೆ ನೀವೇನ್ ಮಾಡಬಹುದು ಅಂದ್ರೆ ಭಾರತ ಸಂವಿಧಾನದಲ್ಲಿ ಇರುವಂತ ಭಾಗ 9, ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಏನ್ ಬರುತ್ತಲ್ಲ, ಅದನ್ನ ಸಂಪೂರ್ಣ ಕೂಲಂಕಷವಾಗಿ ಅದನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದರಿಂದ ನಿಮ್ಗೆ ಒಂದು 15-20 ಮಾರ್ಕ್ಸ್ ವರ್ಗೂ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಅಲ್ಲಿ. ಸಹಕಾರ ಸಂಘಗಳು ಅಂತ ಬಂದಾಗ ಭಾಗ 9A(b) ಅಂತ ಒಂದು ಭಾಗ ಬರುತ್ತೆ ಸಂವಿಧಾನದಲ್ಲಿ, ಆ ಭಾಗದಲ್ಲಿ ನೀವು ಅದನ್ನ ನೋಡ್ಕೋಬಹುದು. ಇದು ಸಮೇತ ನಿಮ್ಗೆ ನಾನು ಹೇಳಿದಾಗಿ ಏನಂದ್ರೆ ಪುಸ್ತಕ ಇದಕ್ಕೆ ಸಪರೇಟ್ ಆಗಿ ಬೇಕು ಅಂತ ಹೇಳಿದ್ರೆ ಯಶ್ನಾಥ್ ಕುನಿಯಾನೆ ಅಂತ ಒಬ್ಬರಿದ್ದಾರೆ, ಅವರು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 2023ನೇ ಪರಿಷ್ಕೃತ ಮುದ್ರಣ ಅಂತ ಇದೆ. ಅಂದ್ರೆ 2023ನೇ ಪರಿಷ್ಕೃತ ಮುದ್ರಣನೇ ತಗೋಬೇಕು, ಯಾಕಂದ್ರೆ ಇದು ತಿದ್ದುಪಡಿ ಆಗಿದೆ ಪುಸ್ತಕ ಇದು. ಹಾಗಾಗಿ ಆ ಪುಸ್ತಕ ತಗೋಬಹುದು. ಇದು ಬರೀ VA ಅಂತ ಆಗೋದಿಲ್ಲ, ನಿಮ್ಗೆ ನೆಕ್ಸ್ಟ್ ಈಗ PDO ಎಕ್ಸಾಮ್ ಬರೆಯೋದಕ್ಕಾಗಿರ್ಬೋದು, ಮತ್ತೆ ಏನಾದ್ರೂ ಈಗ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಎಕ್ಸಾಮ್ಸ್ ಏನಾದ್ರೂ ಬರಿತೀವಿ ಅಂತ ಹೇಳಿದ್ರೆ ನಿಮ್ಗೆ ತುಂಬಾನೇ ಅನುಕೂಲ ಆಗುತ್ತೆ ಈ ಪುಸ್ತಕ ಇದು. ಅದಾದ ನಂತರ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಅಂತ ಕೇಳಿದ್ದಾರೆ. ಇದಕ್ಕೆ ನಿಮ್ಗೆ PV ಭೈರಪ್ಪನವರದು ಪರಿಸರ ಅಧ್ಯಯನಗಳು ಅಂತ ಒಂದು ಪುಸ್ತಕ ಇದೆ, ಅದನ್ನಾದ್ರೂ ನೀವು ತಗೋಬಹುದು. ಅಥವಾ ನೀವು ನಮ್ಮ ಅಕಾಯಸ್ ಅಕಾಡೆಮಿಗೆ ಬಂದ್ರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ನಮ್ಮದೇ ಆದಂತಹ ಒಂದು ಏನ್ ಹೇಳ್ಬಹುದು ಸಂಪನ್ಮೂಲ ಪುಸ್ತಕ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಅದರದ್ದು ನೋಟ್ಸ್ ನಿಮ್ಗೆ ಸಿಗುತ್ತೆ, ನೀವು ಅದನ್ನಾದ್ರೂ ತಗೊಂಡ್ಬಹುದು. ಅದೇ ರೀತಿಯಾಗಿ ಕನ್ನಡ ವ್ಯಾಕರಣ ಮತ್ತು ಇಂಗ್ಲಿಷ್ ವ್ಯಾಕರಣಕ್ಕೆ ಅಂದ್ರೆ ನಿಮ್ಗೆ ಇನ್ಡೆಪ್ತ್ ವ್ಯಾಕರಣ ಬೇಕಿಲ್ಲ ಇಲ್ಲಿ ನಿಮ್ಗೆ, ನೀವು SSLC ಮಟ್ಟದ ಬೇಕಾಗಿರೋದ್ರಿಂದ ನೀವು ಒಂದು ಕನ್ನಡ ಒಂದು ವ್ಯಾಕರಣದ್ದು ಯಾವ್ದಾದ್ರು ಚಿಕ್ಕದಾದ ಒಂದು ಸಂಪುಟದ ಪುಸ್ತಕ ತಗೊಂಡ್ರೆ ಸಾಕಾಗುತ್ತೆ. ಇಂಗ್ಲಿಷ್ಗೂ ಅಷ್ಟೇನೆ, ಯಾವ್ದೋ ಒಂದು ಸಣ್ಣದಾದ ಒಂದು SSLC ಲೆವೆಲ್ದು ಗ್ರಾಮರ್ ಬುಕ್ ನ ತಗೊಂಡ್ರೆ ಸಾಕಾಗುತ್ತೆ. ಕಂಪ್ಯೂಟರ್ ಶಿಕ್ಷಣಕ್ಕೆ ಮಾತ್ರ ನೀವು ಪುಸ್ತಕ ತಗೊಳೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಕುತ್ಕೊಂಡು ನೀವು ಅದನ್ನ ಒಂದು ಹಾಫ್ ಅನ್ ಅವರ್ ಡೈಲಿ ವರ್ಕ್ ಮಾಡಿದ್ರೆ, ಅಥವಾ ನಿಮ್ಮ ಹತ್ತಿರದಲ್ಲೇ ಇರುವಂತ ಯಾವ್ದಾದ್ರು ಒಂದು ನೆಟ್ ಝೋನ್ ಆಗಿರ್ಬೋದು ಅಥವಾ ಒಂದು ಕಂಪ್ಯೂಟರ್ ಸೆಂಟರ್ಗೆ ಹೋಗ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಅದ್ರ ಮೇಲೆ ಅಂದ್ರೆ ಬೇಸಿಕ್ಸ್ ಕಂಪ್ಯೂಟರ್ ಬಗ್ಗೆ ನೀವು ಅಧ್ಯಯನ ಮಾಡಿ, ಒಂದು 15-20 ಡೇಸ್ ಅದನ್ನ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಈ ಪರೀಕ್ಷೆನಲ್ಲಿ ಒಂದು ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ನಿಮಗೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಹುದ್ದೆಗೆ ಇರುವಂತ ಒಂದು ಪುಸ್ತಕಗಳು ಮತ್ತೆ ವಿಚಾರಗಳು. ಈಗ ಇನ್ನೊಂದು ಗೊಂದಲ ಏನಂದ್ರೆ, ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಸುಮಾರು ಸ್ಪರ್ಧಾಕಾಂಕ್ಷಿಗಳಲ್ಲಿ ಒಂದು ಗೊಂದಲ ಇದೆ. ಯಾವ ರೀತಿ ಗೊಂದಲ ಅಂದ್ರೆ, ಸರಿ ಇದೆಷ್ಟೆಲ್ಲ ನಾನು ಮಾಹಿತಿಗಳನ್ನ ತಗೊಂತೀನಿ, ಯಾವ ರೀತಿ ಓದ್ಬೇಕು, ಇಷ್ಟು ದಿನದಲ್ಲಿ ಓದ್ಬೇಕು ಅನ್ನೋದು. ಈ ವಿಚಾರಗಳನ್ನ ಓದೋದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಪ್ರತಿದಿನ ಒಂದು 5-6 ಗಂಟೆನ ಎತ್ತಿಡಬೇಕಾಗುತ್ತೆ. ನೀವು ದಿನವೆಲ್ಲ ಕೂತು ಓದುವಂತ ಅವಶ್ಯಕತೆ ಇರೋದಿಲ್ಲ, ಒಂದು 5-6 ಗಂಟೆ ಅಂದ್ರೆ ಅದನ್ನು ವ್ಯವಸ್ಥಿತವಾಗಿ ಎತ್ತಿಡಬೇಕು ನೀವು. ಅಂದ್ರೆ ನೀನು ನನಗೆ ಕುತ್ಕೊಂಡೀಗ ಒಂದು ಪುಸ್ತಕ ಓದ್ತಿದ್ದೀನಿ ಓದೋದು ಆ ತರ ಅಲ್ಲ, ಅದನ್ನ ಯಾವ ರೀತಿ ಓದ್ತಿದ್ದೀನಿ ಅನ್ನೋದು ಮುಖ್ಯ ನಿಮ್ಗೆ. ಅದನ್ನು ಓದಬೇಕಾದಾಗ ಓದಿ ಅದನ್ನ ನಿಮ್ಮದೇ ಆದಂತ ಒಂದು ಚಿಕ್ಕ

0: ನೋಟ್ಸ್ ಮಾಡುವಂತದ್ದು, ಮತ್ತೆ ಅದನ್ನ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡುವಂತದ್ದು, ಮತ್ತೆ ಅದನ್ನ ರಿವಿಷನ್ ಮಾಡುವಂತದ್ದು, ಇದಿಷ್ಟನ್ನು ನೀವು ಮಾಡಿಕೊಂಡ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ನಿಮ್ಗೆ. ಹಾಗಾಗಿ ನೀವು ಸಮಯನ ಯಾವ ರೀತಿ ಮಾಡಿ ಅಂದ್ರೆ, ಬೆಳಿಗ್ಗೆ ನೀವು ಎದ್ದಾಗ ಆದಷ್ಟು ಬೆಳಗಿನ ಜಾವ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಒಂದು 5 ಗಂಟೆಯಿಂದ ಒಂದು 9 ಗಂಟೆ ಒಳಗಡೆ ಓದಿದ್ರೆ ಬಹಳ ಉತ್ತಮ. ಯಾಕೆಂದ್ರೆ ಆ ಒಂದು ಅವಧಿ ಆದ್ರೆ ತುಂಬಾ ಪ್ರಶಾಂತವಾಗಿರೋದ್ರಿಂದ ನೀವು ಏನೇ ಓದಿದ್ರು ನಿಮ್ಮ ನೆನಪಲ್ಲಿ ಉಳಿಯುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಮತ್ತೆ ಒಂದು ಸ್ವಲ್ಪ ಬ್ರೇಕ್ ಕೊಡಿ. ಈಗ ಒಂದು 2 ಅವರ್ ಓದ್ತೀರಾ, 2 ಅವರ್ ಹೋದ್ಮೇಲೆ ಒಂದು 10 ನಿಮಿಷ 15 ನಿಮಿಷ ಒಂದು ಸಣ್ಣದಾದ ಒಂದು ಬ್ರೇಕ್ ಕೊಡಿ. ಅದಾದ್ಮೇಲೆ ಮತ್ತೆ ಇನ್ನೊಂದು ಯಾವುದೋ ವಿಚಾರನ ಇಟ್ಕೊಳ್ಳಿ, ಅದನ್ನು ಓದಿ. ಅದಾದ್ಮೇಲೆ ಒಂದು ಸಣ್ಣದಾಗ ಒಂದು ಬ್ರೇಕ್ ಕೊಡಿ. ಆ ತರ ಡಿವೈಡ್ ಮಾಡ್ಕೊಂಡು ಓದ್ತಾ ಇರಿ ನೀವು. ಅಂದ್ರೆ ನೀವು ಪ್ರತಿದಿನ ಒಂದು 5-6 ಗಂಟೆ ಓದಿದ್ರೆ ನೀವು ಒಂದು 3-4 ತಿಂಗಳಲ್ಲಿ ಇಷ್ಟು ವಿಚಾರಗಳನ್ನ ಕವರ್ ಮಾಡಬಹುದು. ನೀವು ಕವರ್ ಮಾಡಿ ನೀವು ಪರೀಕ್ಷೆಗೆ ಸಿದ್ಧರಾಗಬಹುದು. ಸಿದ್ಧರಾಗಿ ಮತ್ತೆ ಯಶಸ್ಸನ್ನು ಕಾಣೋದಕ್ಕೆ ಇದು ತುಂಬಾ ಅನುಕೂಲ ಆಗುತ್ತೆ. ಇನ್ನೊಂದು ವಿಚಾರ ಏನಂದ್ರೆ, ಇಲ್ಲಿ ಎಕ್ಸಾಮ್ ಈಗ ಹತ್ರ ಬಂದಾಗ ವಿದ್ಯಾರ್ಥಿಗಳಲ್ಲಿ ಗೊಂದಲ ಇರುತ್ತೆ, ಯಾವ್ದು ಓದ್ಬೇಕು ಎಷ್ಟು ಓದ್ಬೇಕು ಅನ್ನೋದನ್ನ ಗೊಂದಲಗಳು ಇರೋದ್ರಿಂದ ನೀವು ಇನ್ನೊಂದು ತಿಂಗಳ ಎಕ್ಸಾಮ್ ಇದೆ ಅನ್ನೋಂತ ಟೈಮಲ್ಲಿ ಹೊಸ್ತಾಗಿ ಏನು ಓದಕ್ ಹೋಗ್ಬೇಡಿ. ನೀವ್ ಏನ್ ಓದಿರ್ತಿರಲ್ಲ ಅದೇ ವಿಚಾರಗಳನ್ನ ರಿವಿಷನ್ ಮಾಡಿ ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಟೆಸ್ಟ್ ತರ ಏನ್ ಓದ್ತಾ ಇದ್ರಾ, ಯಾವ ರೀತಿ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ರ, ಮತ್ತೆ ಹೊಸ್ದಾಗ ಕುತ್ಕೊಂಡೋದನ್ನ ಹೊಸ ವಿಚಾರಗಳನ್ನ ಯಾವ್ದನ್ನ ಓದಕ್ ಹೋಗ್ಬೇಡಿ. ಆ ಒಂದು ತಿಂಗಳಲ್ಲಿ ನಿಮ್ಮ ತರಬೇತಿ ಹೆಂಗಿರ್ಬೇಕು ಅಂದ್ರೆ, ನೀವು ಓದಿರೋಂಥದ್ನೇ ಅತಿ ಹೆಚ್ಚು ಮನನ ಮಾಡುವಂತಂಗಿರ್ಬೇಕು. ಅಂದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡುವಂಥದ್ದು ರಿವಿಷನ್ ಮಾಡ್ಕೊಳ್ಳೋಂಥದ್ದೇ ಆಗಿರಲಿ. ಆ ವಿಚಾರಗಳನ್ನ ಮಾಡ್ಕೊಂಡಾಗ ನೀವು ಹೆಚ್ಚಿನದಾಗಿ ನೀವು ಸ್ಕೋರ್ ಮಾಡೋದಕ್ಕೆ ಚಾನ್ಸಸ್ ಆಗುತ್ತೆ. ಯಾಕಂದ್ರೆ ಹೊಸ ವಿಚಾರಗಳನ್ನ ಓದಕ್ ಹೋದಾಗ ಏನಾಗುತ್ತೆ ಅಂದ್ರೆ, ನೀವು ಓದಿರುವಂತ ಹಳೆ ವಿಚಾರಗಳನ್ನ ಮರೆಯುವಂತ ಅವಕಾಶಗಳು ಜಾಸ್ತಿ ಇರುತ್ತೆ ಅಲ್ಲಿ. ಹಾಗಾಗಿ ನೀವೇನ್ ಮಾಡಿ, ಈಗ ಯಾವ್ದೋ ಒಂದು ವಿಚಾರನ ಓದಿರ್ತೀರಾ, ಈಗ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಓದ್ತಾ ಇರ್ತೀರಾ ಅನ್ಕೊಳ್ಳಿ, ಅದೇ ವಿಚಾರಗಳನ್ನೇ ಪುನರಾವರ್ತನೆ ಮಾಡ್ತಾ ಇರಿ. ಪುನರಾವರ್ತನೆ ಮಾಡಿದಾಗ ನಿಮ್ಗೆ ಅದು ಅಧಿಕೃತವಾಗಿ ಮನಸ್ಸಿನಲ್ಲಿ ಹೆಚ್ಚಿನದಾಗಿ ಉಳಿಯುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಇದು ಈ ತರ ಮಾಡ್ಕೊಂಡೋಗಿ ಅಂದ್ರೆ, ಒಂದ್ ತಿಂಗಳಿದ್ದಾಗ ರಿವಿಷನ್ಗೆ ಆದಷ್ಟು ಪ್ರಾಮುಖ್ಯತೆ ನೀಡಿ. ನೀವು ಯಾವ್ದೇ ಕಾರಣಕ್ಕೂ ಅದನ್ನ ಮತ್ತೆ ಹೊಸದ ಬುಕ್ ತಗೊಂಡು ಇನ್ನು ಯಾರೋ ಬೇರೆಯವ್ರಾರೋ ಸಜೆಷನ್ ಮಾಡಿದ್ರು ಅಂತ ಹೇಳಿ ಇನ್ನೊಂದು ಪುಸ್ತಕ ತಗೊಳ್ಳುವಂಥದ್ದು, ಆ ಪುಸ್ತಕ ತಗೊಂಡು ಮತ್ತೆ ಅದನ್ನ ಹೊಸ್ದಾಗ ಓದುವಂಥದ್ದು, ಮತ್ತೆ ಹೊಸ್ದಾಗಿ ನೋಟ್ಸ್ನ ಮಾಡೋಂಥದ್ದು, ಆ ಥರ ಮಾಡ್ಕೋಬೇಡಿ. ಒಂದು ನಿರ್ಧಾರ ಹೇಗಿರ್ಬೇಕು ಅಂದ್ರೆ, ನೀವು ಇವತ್ತು ತರಬೇತಿ ಕೂತ್ಕೊಂತ ಇದ್ದೀನಿ ಅಂದಾಗ ಇಲ್ಲಿಂದನೇ ಕರೆಕ್ಟ್ ಆಗಿ ನಿಮ್ಮ ಪರೀಕ್ಷೆಗೆ ಎಷ್ಟು ದಿನ ಇದೆ ಅಂತ ಅದನ್ನೊಂದು ಟೈಮ್ ಟೇಬಲ್ ಹಾಕೊಂಡು ಅಷ್ಟು ದಿನಕ್ಕೆ ಸಂಬಂಧಪಟ್ಟಂಗೆ ಒಂದು ಅಂದ್ರೆ 2-3 ತಿಂಗಳು ನೀವು ಅಷ್ಟು ನಾವು ಹೇಳಿರುವಂತ ಸಿಲೆಬಸ್ ನ ಓದ್ಕೊಂಡು 1 ತಿಂಗಳು ನೀವು ರಿವಿಷನ್ಗೆ ಅಂತ ಇಟ್ಕೊಳ್ಳಿ. ಅದನ್ನ ರಿವಿಷನ್ ಮಾಡಿದಾಗ ನೀವು ಮತ್ತೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಅದನ್ನ ಬಿಡಿಸಿದಾಗ ನಿಮ್ಗೆ ಆ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಒಂದು ಅಂಕಗಳು ಬರುವಂತ ಅವಕಾಶಗಳು ತುಂಬಾನೇ ಇರುತ್ತೆ. ಆದಷ್ಟು ಈ ಮೆಥಡ್ನ ಫಾಲೋ ಮಾಡಿ. ಯಾವುದೇ ಒಂದು ಇದನ್ನು ಹೊಸದಾಗಿ ಇದನ್ನು ಅಳವಡಿಸ್ಕೊಂಡೇನೆ ಇತರ ವಿಚಾರಗಳನ್ನ ಫಾಲೋ ಮಾಡಿದ್ರೆ ನೀವು ಸಕ್ಸಸ್ ಆಗುವಂತ ಅವಕಾಶಗಳು ಜಾಸ್ತಿನೇ ಇರುತ್ತೆ. ಈ ಒಂದು ಸ್ಪರ್ಧಾತ್ಮಕ ಅಂಶಗಳನ್ನ ನನಗೆ ವಿಚಾರಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರಗೂರು ಜನಧ್ವನಿ ಬಾನುಲಿ ಕೇಂದ್ರಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ ತಯಾರಿ ಕುರಿತು ಮೈಸೂರಿನ ಅಕ್ಕ ಎಎಸ್ ಅಕಾಡೆಮಿಯ ತರಬೇತುದಾರರಾದ ಶ್ರೀಯುತ ನರಸಿಂಹಮೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.

0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ನೆಚ್ಚಿನ ಹಾಡನ್ನು ನಿಮ್ಮದಿ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳ ಮಾನಸಿಕ ಆರೋಗ್ಯ ಎಂಬ ವಿಷಯದ ಕುರಿತು ಒಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಎಂಆರ್ ಆಶರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಕ್ಕಳ ದೈಹಿಕ ಆರೋಗ್ಯದಷ್ಟೇ ಅವರ ಮಾನಸಿಕ ಆರೋಗ್ಯವು ಅತ್ಯಂತ ಮಹತ್ವದಾಗಿದೆ. ಸಂತೋಷ, ಆತ್ಮವಿಶ್ವಾಸ, ಭದ್ರತೆಯ ಭಾವನೆ ಮತ್ತು ಉತ್ತಮ ಕುಟುಂಬದ ವಾತಾವರಣವು ಮಕ್ಕಳ ಮಾನಸಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮಾನಸಿಕವಾಗಿ ಸದೃಢವಾಗಿರುವ ಮಕ್ಕಳು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುವುದರ ಜೊತೆಗೆ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಸಮರ್ಥರಾಗಿರುತ್ತಾರೆ. ಆದ್ದರಿಂದ ಇಂದು ನಾವು ಮಕ್ಕಳ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಮುಂಬರಗಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಂಆರ್ ಆಶರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಿಮ್ಗೆ.
4: ಸುಸ್ವಾಗತ ಮೇಡಮ್. ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಇಂದಿನ ಈ ಮಾನಸಿಕ ಆರೋಗ್ಯ ಕುರಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಹಳ ಹೆಮ್ಮೆ ಅನಿಸ್ತಾ ಇದೆ.
3: ಮೇಡಮ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಮೇಡಮ್.
4: ನನ್ನ ಹೆಸರು ಡಾಕ್ಟರ್ ಎಂಆರ್ ಆಶಾ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಮ್ಮರಗಳ್ಳಿ, ಇಲ್ಲಿ ರಾಜ್ಯಶಾಸ್ತ್ರ ವಿಷಯದ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ.
3: ಮೇಡಮ್, ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂತ ವಿಷಯ ಮಕ್ಕಳ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ. ಹಾಗಿದ್ರೆ ಮಾನಸಿಕ ಆರೋಗ್ಯ ಅಂತಂದ್ರೆ ಏನು?
4: ಮಕ್ಕಳ ಮಾನಸಿಕ ಆರೋಗ್ಯ ಅಂದ್ರೆ, ಮಕ್ಕಳ ಮಾನಸಿಕ ಆರೋಗ್ಯವು ನಮ್ಮ ಭಾವನಾತ್ಮಕ ಮತ್ತು ಮಾನಸಿಕ ಸಾಮಾಜಿಕ ಯೋಗಕ್ಷೇಮ ಅಂತ ಹೇಳ್ಬೋದು. ಅಂದ್ರೆ ಮಾನಸಿಕವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಎಲ್ಲ ವಿಚಾರಗಳಲ್ಲಿ ಅವರು ಆರೋಗ್ಯಪೂರ್ಣವಾಗಿ ಅವರ ವರ್ತನೆಯನ್ನ ನಿರ್ವಹಣೆ ಮಾಡುವಂಥದ್ದು ಅಂತ. ಅಂದ್ರೆ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ತಮ್ಮನ್ನ ತಾವು ನಿಯಂತ್ರಿಸ್ಕೊಳ್ಳೋದನ್ನ ನಾವು ಮಾನಸಿಕ ಆರೋಗ್ಯ ಅಂತೇಳಿ ಹೇಳ್ಬೋದು. ಅಂದ್ರೆ ಒಂದು ಒಳ್ಳೆಯ ವರ್ತನೆ ಎಲ್ಲರೊಂದಿಗೆ.

0: ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಎಲ್ಲರೊಂದಿಗೆ ಒಂದ್ ರೀತಿಯ ಒಳ್ಳೆಯ ರೀತಿಯಲ್ಲಿ ವರ್ತನೆಯನ್ನ ಮಾಡುವಂತದ್ದು.
1: ಓಕೆ ಮೇಡಮ್, ಇವಾಗ ಹೇಳಿದ್ರಿ ನೀವು ಮಾನಸಿಕ ಆರೋಗ್ಯ ಅಂತಂದ್ರೆ ಮಕ್ಕಳು ಎಲ್ಲಾ ರೀತಿಯಲ್ಲೂ ಒಳ್ಳೆ ರೀತಿಯ ವರ್ತನೆಯನ್ನ ಇಟ್ಕೊಂಡಿದ್ರೆ ಅದು ಮಾನಸಿಕ ಆರೋಗ್ಯ ಅಂತ ಹೇಳಿದ್ರಿ.
0: ಅಂದ್ರೆ ಒಬ್ಬ ಒಂದು ಮಗು ಅಥವಾ ಒಬ್ಬ ವ್ಯಕ್ತಿ, ನಾವು ಹೇಗೆ ಯೋಚಿಸ್ತೀವಿ, ನಾವ್ ಹೇಗೆ ಭಾವನೆಗಳನ್ನ ನಿಯಂತ್ರಿಸ್ತೀವಿ, ಮತ್ತೆ ಹೇಗೆ ಕಾರ್ಯನಿರ್ವಹಿಸ್ತೀವಿ ಎಂಬುದನ್ನ ಅದು ನಿರ್ಧರಿಸಿರುತ್ತೆ. ಅಂದ್ರೆ ಮಕ್ಕಳು ತಮ್ಮ ದೈನಂದಿನ ಒತ್ತಡವನ್ನ ನಿಭಾಯಿಸಲು, ಇತರರೊಂದಿಗೆ ಆರೋಗ್ಯಕರ ಸಂಬಂಧಗಳನ್ನ ಬೆಳೆಸಿಕೊಳ್ಳಲು ಮತ್ತು ತಮ್ಮ ಗರಿಷ್ಠ ಸಾಮರ್ಥ್ಯವನ್ನ ತಲುಪಲು ಅದು ಸಹಾಯ ಮಾಡುತ್ತೆ. ಒಬ್ಬ ವ್ಯಕ್ತಿ ಅತ್ಯುತ್ತಮ ಸಾಧನೆಯನ್ನ ಮಾಡ್ಬೇಕಂದ್ರೆ ಆ ಮಕ್ಕಳು ಇರ್ಬೋದು ಅಥವಾ ಯಾರೇ ವ್ಯಕ್ತಿ ಇರ್ಬೋದು, ಅವ್ರಿಗೆ ಮಾನಸಿಕ ಆರೋಗ್ಯ ಬಹಳ ಚೆನ್ನಾಗಿರ್ಬೇಕಾಗುತ್ತೆ.
1: ಇದುವರೆಗೂ ಮಾನಸಿಕ ಆರೋಗ್ಯ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ. ಹಾಗೇನೆ ಮಕ್ಕಳ ಬೆಳವಣಿಗೆಯಲ್ಲಿ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಆಗುತ್ತೆ?
0: ಮಕ್ಕಳ ಬೆಳವಣಿಗೆಯಲ್ಲಿ ಮಾನಸಿಕ ಆರೋಗ್ಯ ಬಹಳಷ್ಟು ಮುಖ್ಯ. ಯಾಕೆ ಅಂತಂದ್ರೆ ಮಕ್ಕಳು ಪ್ರತಿದಿನ ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಇರ್ಬೋದು, ಮನೆಯಲ್ಲಿ ಇರೋಂತ ಸಂದರ್ಭದಲ್ಲಿ ಪೋಷಕರ ಜೊತೆಯಲ್ಲಿ ಅಥವಾ ತನ್ನ ಸುತ್ತಮುತ್ತಲ ನೆರೆಹೊರೆಯವರ ಜೊತೆಯಲ್ಲಿ ಮತ್ತು ಸಮಾಜದಲ್ಲಿ ಮಗು ಬದುಕಬೇಕಾಗಿರೋದ್ರಿಂದ ಅವರ ಮಾನಸಿಕ ಆರೋಗ್ಯ ಬಹಳಷ್ಟು ಮುಖ್ಯ. ಯಾಕೆಂದ್ರೆ ಮಾನಸಿಕವಾಗಿ ಸದೃಢವಾಗಿದ್ದಾಗ ಮಾತ್ರ ಎಲ್ಲೆಡೆ ಯಶಸ್ಸನ್ನ ಗಳಿಸಲು ಸಾಧ್ಯ. ಅದು ಶಾಲೆಯಲ್ಲಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತದ್ದಿರ್ಬೋದು, ಓದೋದ್ರಲ್ಲಿ ಆಸಕ್ತಿ ತೋರಿಸುವಂತದ್ದಿರ್ಬೋದು, ತನ್ನ ಸ್ನೇಹಿತರ ಜೊತೆಯಲ್ಲಿ ಹೊಂದ್ಕೊಳ್ಳುವಂತದ್ದಿರ್ಬೋದು, ಆಟ ಪಾಠಗಳಲ್ಲಿ ತನ್ನನ್ನ ತಾನು ಕ್ರಿಯಾಶೀಲವಾಗಿ ಭಾಗವಹಿಸಿಕೊಳ್ಳೋದಕ್ಕೆ ಅದು ಬಹಳ ಮುಖ್ಯ ಆಗುತ್ತೆ. ಮತ್ತು ನೆರೆಹೊರೆಯವರ ಜೊತೆಯಲ್ಲೂ ಅದು ಹೇಗೆ ಮಾತನಾಡುವಂತದ್ದು, ಹೇಗೆ ಅದು ಸೃಜನಶೀಲತೆಯನ್ನ ಬೆಳೆಸ್ಕೊಳ್ಳುವಂತದ್ದು, ಕುಟುಂಬದಲ್ಲಿ ಪೋಷಕರ ಜೊತೆಗೆ ಹೇಗೆ ವರ್ತನೆ ಮಾಡುವಂತದ್ದು, ಹಾಗಾಗಿ ಎಲ್ಲಾ ವಿಚಾರಗಳಿಗೂ ಮಾನಸಿಕ ಆರೋಗ್ಯ ಅನ್ನೋದು ಬಹಳಷ್ಟು ಮುಖ್ಯ. ಮಕ್ಕಳ ಮಾನಸಿಕ ಆರೋಗ್ಯವನ್ನ ಅವರು ಸದೃಢವಾಗಿ ಇಟ್ಕೊಳ್ಳೋದಕ್ಕೆ ಪೋಷಕರು ಮತ್ತು ಕುಟುಂಬದವರು ಎಲ್ಲರೂ ಕೂಡ ಅದನ್ನ ಶ್ರಮಿಸಲೇಬೇಕಾಗುತ್ತೆ. ಬಹಳಷ್ಟು ಮುಖ್ಯ ಮಾನಸಿಕ ಆರೋಗ್ಯ.
1: ಹೌದು ಮೇಡಮ್. ಹಾಗೇನೆ ಮೇಡಮ್, ಇವಾಗ ನೋಡಕ್ ಹೋದ್ರೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡವರಿಗಿಂತ ಹೆಚ್ಚಾಗಿ ಮಕ್ಕಳು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಹಾಗಿದ್ರೆ ಇಂದಿನ ಮಕ್ಕಳ ಮಾನಸಿಕ ಒತ್ತಡ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ?
0: ಮಕ್ಕಳ ಮಾನಸಿಕ ಆರೋಗ್ಯ ಒತ್ತಡ ಹೆಚ್ಚಾಗೋದಕ್ಕೆ ಕಾರಣ ಅಂತಂದ್ರೆ ಇಂದಿನ ಮಕ್ಕಳ ಮೇಲಿರುವಂತಹ ಒಂದು ಶೈಕ್ಷಣಿಕ ಒತ್ತಡಗಳಿರ್ಬೋದು. ಹಿಂದೆ ನಾವೆಲ್ಲ ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ನಾವು ಶಾಲೆಗೆ ಹೋಗುವಂತದ್ದು ನಮ್ಮ ಕಲಿಕೆಯಲ್ಲಿ ನಮ್ಗೆ ನಾವು ಶಿಕ್ಷಕರ ಒತ್ತಡವೂ ಇರಲಿಲ್ಲ, ಕುಟುಂಬದವರ ಒತ್ತಡವೂ ನಮ್ಮ ಮೇಲಿರಲಿಲ್ಲ. ಶಾಲೆಗೆ ಹೋಗಿ ಆಟ ಪಾಠಗಳನ್ನ ಆಡಿಕೊಂಡು ನಮಗೆ ಎಷ್ಟಾಗುತ್ತೆ ಅಷ್ಟು ಓದ್ಕೊಂಡು ಬರ್ತಾ ಇದ್ವಿ. ಆದ್ರೆ ಇಂದು ಮಕ್ಕಳ ಮೇಲೆ ಬಹಳಷ್ಟು ಒತ್ತಡ ಇದೆ. ಅಂಕಗಳನ್ನ ಇಷ್ಟೇ ತೆಗಿಬೇಕು, ಕ್ಲಾಸ್ಗೆ ಫಸ್ಟ್ ಬರಬೇಕು, ಔಟ್ ಆಫ್ ಔಟ್ ತೆಗಿಬೇಕು ಅನ್ನೋ ಒಂದು ಒತ್ತಡ ಇದೆ. 100ಕ್ಕೆ 97-96 ಅಂಕಗಳನ್ನ ತೆಗೆದುಕೊಂಡ್ರು ಕೂಡ ಇನ್ನೂ 4 ಮಾರ್ಕ್ಸ್ ಎಲ್ಲಿ ಹೋಯ್ತು ಅಂತ ಹೇಳಿ ಮಕ್ಕಳನ್ನ ನಾವು ಪ್ರಶ್ನೆ ಮಾಡ್ತೀವಿ. 1 ಮಾರ್ಕ್ಸ್ ಕಡಿಮೆ ತೆಗೆದ್ರು ಕೂಡ 1 ಮಾರ್ಕ್ಸ್ ಎಲ್ಲಿ ಹೋಯ್ತು ಅನ್ನೋದನ್ನ ನಾವು ಮಕ್ಕಳ ಮೇಲೆ ನಾವು ಪ್ರಶ್ನೆ ಕೇಳಿ ಅವ್ರಿಗೆ ಮಾನಸಿಕ ಒತ್ತಡವನ್ನ ನಾವು ಉಂಟು ಮಾಡ್ತಾ ಇದೀವಿ. ಅಂದ್ರೆ ಎಲ್ಲರ ಮಾನಸಿಕ ಆರೋಗ್ಯ ಒಂದೇ ರೀತಿಯಾಗಿರೋದಿಲ್ಲ, ಮತ್ತೆ ಅಂಕಗಳು ಕೂಡ ಎಲ್ಲರೂ ಒಂದೇ ರೀತಿಯನ್ನ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮಕ್ಕಳಲ್ಲಿ ನಾವು ಅಂಕಗಳನ್ನ ಹೊಂದಾಣಿಕೆ ಮಾಡಿದ್ರೆ ಕಂಪ್ಯಾರಿಟಿವ್ ಮಾಡಬಾರ್ದು, ಬೇರೆ ಬೇರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡಬಾರ್ದು. ಮಕ್ಕಳನ್ನ ನಾವು ಬೆಳೆಸಂತ ಸಂದರ್ಭದಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಓದಿದಾರೆ, ನಿನ್ನ ಅಂಕಗಳು ಹೇಗೆ ಕಡಿಮೆ ಆಯ್ತು, ಅವರು ಕ್ರೀಡೆಯಲ್ಲಿ ಫಸ್ಟ್ ಪ್ಲೇಸ್ ಬಂದ್ರು ನಿನಗೆ ಯಾಕೆ ಆಗ್ಲಿಲ್ಲ, ಅವ್ರು ಹಾಡು ಚೆನ್ನಾಗಿ ಹೇಳ್ತಾರೆ ನೀನ್ ಯಾಕೆ ಹಾಡ್ತಾ ಇಲ್ಲ, ಈ ತರ ನಾವು ಮಕ್ಕಳನ್ನ ಕಂಪ್ಯಾರಿಟಿವ್ ಮಾಡ್ತಾ ಹೋದಾಗ ಒಬ್ಬೊಬ್ಬ ಒಂದೊಂದು ಮಗುವಿನಲ್ಲೂ ಒಂದೊಂದು ಕ್ರಿಯಾಶೀಲತೆ ಇರುತ್ತೆ, ಅದನ್ನ ಗುರುತಿಸಿ ನಾವು ಪ್ರೋತ್ಸಾಹ ನೀಡಬೇಕೇ ಹೊರತು ಅವರಲ್ಲಿ ನಾವು ಹೋಲಿಕೆ ಮಾಡ್ತಾ ಹೋದಾಗ ಅವರಲ್ಲಿ ಕೀಳರಿಮೆ ಭಾವನೆ ಬರುತ್ತೆ. ನನಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕೀಳರಿಮೆ ಮನೋಭಾವನೆ ಬಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದನ್ನೇ ಬಿಡುತ್ತೆ ಮಗು. ತನ್ಗೇನ್ ಅನ್ಸಿದ್ರು ಅದನ್ನ ಹೇಳ್ಕೊಳ್ಳೋದೇ ಇಲ್ಲ, ಸ್ನೇಹಿತರ ಬಳಿನೂ ಹೇಳ್ಕೊಳಕ್ ಹೋಗಲ್ಲ, ಶಿಕ್ಷಕರ ಹತ್ರನೂ ಹೇಳಕ್ ಹೋಗಲ್ಲ, ಪೇರೆಂಟ್ಸ್ ಹತ್ರನೂ ಹೇಳಕ್ ಹೋಗಲ್ಲ. ಒಂದ್ ರೀತಿಯಾದ ಸಂಪೂರ್ಣವಾಗಿ ಮಾನಸಿಕ ಒತ್ತಡಕ್ಕೆ ಮಗು ಒಳಗಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
1: ಹೌದು ಮೇಡಮ್. ಇವಾಗ ಹೇಳಿದ್ರಿ ಅಂದ್ರೆ ಪೋಷಕರು ಮಾರ್ಕ್ಸ್ ಕೂಡ ಕಡಿಮೆ ಬಂದ್ರೆ ಯಾಕೆ ಮಾರ್ಕ್ಸ್ ಕಡಿಮೆ ಆಯ್ತು ಅಂತಾನು ಕ್ವಶನ್ ಮಾಡ್ತಾರೆ, ಹಾಗೆ ಕಂಪೇರ್ ಕೂಡ ಮಾಡ್ತಾರೆ. ಇದರಿಂದ ಮಕ್ಕಳ ಮಾನಸಿಕ ಒತ್ತಡ ಹೆಚ್ಚಾಗೋದಕ್ಕೆ ಕಾರಣ ಆಗಿರಬಹುದು.
0: ಕಾರಣ ಆಗುತ್ತೆ, ಯಾಕೆಂದ್ರೆ ಅವರು ಕಡಿಮೆ ಬಂದಿದೆ ಬಂದಾಗಲೂ ಕೂಡ ಅದನ್ನ ಒಳ್ಳೆ ಪ್ರಯತ್ನ ಮಾಡಿದೀಯಾ, ಒಳ್ಳೆ ಅಂಕಗಳು ಬಂದಿದೆ, ಮತ್ತಷ್ಟು ಪ್ರಯತ್ನ ಮಾಡು, ಇನ್ನಷ್ಟು ತೆಗೆಯೋದಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ಬಹುದೇ ಹೊರತು ಅದು ಕಡಿಮೆ ಆಯ್ತು ಅಂತೇಳಿ ಒಡೆಯೋದಿರ್ಬೋದು, ಅವಮಾನ ಮಾಡೋದಿರ್ಬೋದು, ಬೈಯೋದಿರ್ಬೋದು, ಈ ತರ ಮಾಡಬಾರ್ದು. ಅಂದ್ರೆ ಪ್ರೋತ್ಸಾಹ

0: ಮಾಡ್ಬೇಕು, ಮತ್ತಷ್ಟು ಇನ್ನೂ ಪ್ರಯತ್ನ ಮಾಡು ಅಂಕಗಳನ್ನು ತೆಗಿಯೋದಿಕ್ಕೆ ಅಂತ ಹೇಳಿ ಅವ್ರಿಗೆ ಸಪೋರ್ಟಿವ್ ಆಗಿ ಅವ್ರಿಗೆ ನಾವು ಬೆನ್ನೆಲುಬಾಗಿರ್ಬೇಕೇ ಹೊರತು ಅವರನ್ನ ನಿಂದನೆ ಮಾಡೋದು, ಹೊಡೆಯೋದು ಬೈಯೋದು ಈ ರೀತಿ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ.
1: ಹೌದು ಮೇಡಮ್. ಹಾಗಿದ್ರೆ ಮೇಡಮ್, ಪೋಷಕರು ಮಕ್ಕಳ ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬಹುದು ಅಂತ ಹೇಳ್ತೀರಾ?
0: ಪೋಷಕರು ಮಕ್ಕಳ ಮಾನಸಿಕ ಆರೋಗ್ಯವನ್ನ ಖಂಡಿತವಾಗಿಯೂ ಅವರು ಕಾಪಾಡಬಹುದು. ಏಕೆಂದ್ರೆ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಕುಟುಂಬದ ಪಾತ್ರ ಬಹಳ ಪ್ರಮುಖವಾದ್ದು. ಯಾಕೆಂದ್ರೆ ಮಕ್ಕಳು ಶಾಲೆಗೆ ಹೊರಗಡೆ ಹೋಗಿ ಬಂದಂತ ಸಂದರ್ಭದಲ್ಲಿ ಅಥವಾ ಹೊರಗಡೆ ಸ್ನೇಹಿತರ ಜೊತೆ ಆಟ ಆಡಂತ ಸಂದರ್ಭದಲ್ಲಿ ಎಲ್ಲಾ ಮಾನಸಿಕ ಭಾವನೆಗಳನ್ನ ಅವ್ರು ಹೇಳ್ಕೊಳ್ಳೋದಿಲ್ಲ. ಹೊರಗಡೆ ಮಕ್ಕಳು ಶಾಲೆಗೆ ಹೋದಂತ ಸಂದರ್ಭದಲ್ಲಿ ಅಥವಾ ಸ್ನೇಹಿತರ ಜೊತೆ ಇರೋಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವ್ರು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮನೆ ಅಂತ ಅನ್ನೋದು ಮನೆಯೇ ಮೊದಲ ಪಾಠಶಾಲೆ ಅಂತ ನೀವೇ ಹೇಳೋ ಹಾಗೆ ಮನೆ ಬಹಳ ಮುಖ್ಯ. ಮಕ್ಕಳ ಮಾನಸಿಕ ಆರೋಗ್ಯವನ್ನ ಕಾಪಾಡುವಲ್ಲಿ ಕುಟುಂಬ ಬಹಳ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ. ಅಂದ್ರೆ ಕುಟುಂಬ ಹೇಗೆ ಮಕ್ಕಳ ಮಾನಸಿಕ ಆರೋಗ್ಯವನ್ನ ಹೆಚ್ಚಿಸಬಹುದು ಅಂದ್ರೆ ಅವರಲ್ಲಿ ಒಂದು ಭಾವನಾತ್ಮಕ ಭದ್ರತೆಯನ್ನ ಒದಗಿಸ್ಕೊಡ್ಬಹುದು ಕುಟುಂಬ. ಏಕೆಂದ್ರೆ ಕುಟುಂಬವು ಮಕ್ಕಳಿಗೆ ಮೊದಲ ಆಶ್ರಯ ತಾಣ. ಅಂದ್ರೆ ಮಕ್ಕಳು ಕುಟುಂಬದಲ್ಲೇ ಬೆಳೀತಾ ಇರ್ತಾರೆ. ಅಲ್ಲಿ ಪ್ರೀತಿ, ಮಕ್ಕಳ ಬಗ್ಗೆ ಕಾಳಜಿ, ಸುರಕ್ಷತೆಯ ಭಾವನೆಯನ್ನ ನಾವು ಅವರಲ್ಲಿ ಮೂಡಿಸ್ಬೇಕು. ಈಗ ಏನೋ ಒಂದು ಶಾಲೆಯಲ್ಲಿ ಏನೋ ಒಂದು ಕೆಟ್ಟ ಘಟನೆ ನಡೆದಿದ್ರೆ ಆ ಮಗುವಿಗೆ ಮನೆಗೆ ಬರಕ್ ಭಯ ಇರಬಾರ್ದು. ಮನೇಲಿ ನನ್ಗೆ ಯಾರೋ ಬೈದು ಬಿಡ್ತಾರೆ, ನನ್ಗೆ ಯಾರೋ ಏನೋ ಒಂದು ಅಂದ್ಬಿಡ್ತಾರೆ, ಇನ್ನೇನೋ ಒಂದು ಘಟನೆ ನಡೆಯುತ್ತೆ ಅನ್ನೋ ಒಂದು ಭಯ ಆತಂಕ ಇರಬಾರ್ದು. ಏನೇ ಆದ್ರೂ ನಮ್ಮ ಮನೆಯಲ್ಲಿ ನನ್ನನ್ನ ಪ್ರೊಟೆಕ್ಟ್ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ, ನನಗೆ ಸಲಹೆ ಸೂಚನೆಗಳು ಕೊಡ್ತಾರೆ ಅನ್ನೋ ಭಯ ಆತಂಕ ಇಲ್ದೇನೆ ಮಗು ಮನೆಗೆ ಮನೆಗೆ ಹೋಗಿ ನಮ್ಮ ಅಮ್ಮನ ಹತ್ರ ಬೇಗ ಹೇಳೋಣ ಅಥವಾ ತಂದೆ ಹತ್ರ ಹೇಳ್ಕೊಳ್ಳೋಣ ಅನ್ನೋ ಒಂದು ಒಂದು ಭಾವನೆಯನ್ನ ಮಕ್ಕಳಲ್ಲಿ ನಾವು ಮೂಡಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ಮಕ್ಕಳಲ್ಲಿ ಮನೆಯಲ್ಲಿ ಆತ್ಮವಿಶ್ವಾಸವನ್ನ ವೃದ್ಧಿ ಮಾಡೋ ರೀತಿಯಲ್ಲಿ ಮನೆಯಲ್ಲಿ ಒಂದು ವಾತಾವರಣವನ್ನ ರೂಪಿಸ್ಬೇಕು ಕುಟುಂಬದ ಸದಸ್ಯರು. ಅಂದ್ರೆ ಕುಟುಂಬದ ಸದಸ್ಯರು ಮಕ್ಕಳಿಗೆ ಬೆಂಬಲವನ್ನ ನೀಡಬೇಕು, ಅವರಿಗೆ ಬೆಳವಣಿಗೆಗೆ ಪ್ರೋತ್ಸಾಹವನ್ನ ನೀಡಬೇಕು. ಆ ಪ್ರೋತ್ಸಾಹ ನೀಡೋದ್ರ ಮೂಲಕ ಅವರಲ್ಲಿ ಸ್ವಾಭಿಮಾನವನ್ನ ಹೆಚ್ಚಿಸಬೇಕು. ಸ್ವಾಭಿಮಾನ ಹೆಚ್ಚಿಸಿ ಅವರು ಯಾವುದೇ ಸವಾಲುಗಳು ಬಂದ್ರೂ ಅದನ್ನ ನನಗೆ ಎದುರಿಸಲು ನಾನು ಸಿದ್ಧನಿದ್ದೇನೆ, ಏನಾದ್ರೂ ಅದು ಆದ್ರೂ ನಾನು ಅದನ್ನ ನಾನು ಫೇಸ್ ಮಾಡ್ತೀನಿ, ನಾನು ಸ್ವಾಭಿಮಾನದಿಂದ ಅದನ್ನ ಗೆಲ್ತೀನಿ ಅನ್ನೋ ಒಂದು ಉತ್ಸಾಹವನ್ನ ಕುಟುಂಬದ ಸದಸ್ಯರು ಬರೆಸ್ಬೇಕಾಗತ್ತೆ. ಜೊತೆಗೆ ಮಕ್ಕಳೇನಾದ್ರೂ ಮಾನಸಿಕವಾಗಿ ಅವರು ಖಿನ್ನತೆಗೊಳಗಾಗಿದ್ರುವೆ ಒತ್ತಡದಲ್ಲಿ ಅವ್ರು ಇದ್ರೂ ಕೂಡ ಅದನ್ನ ಕುಟುಂಬದವರು ಮೊದ್ಲೇ ಗುರುತಿಸ್ಬೇಕು. ಗುರುತಿಸ್ಕೊಂಡು ಅವರ ಆಪ್ತವಾಗಿ ಅವ್ರಿಗೆ ಸಮಾಲೋಚನೆಗೆ ಅಂದ್ರೆ ಅವ್ರ ಹತ್ರ ಕುತ್ಕೊಂಡು ಸಮಾಧಾನವಾಗಿ ಮಾತಾಡೋದ್ರಿಂದ ಅವರು ಅದನ್ನೆಲ್ಲ ಮಕ್ಕಳುಗಳು ಹೇಳ್ಕೊಳ್ಬಹುದು. ಏನಾಯ್ತು, ಯಾಕೆ, ಏನು ಅಂತೆಲ್ಲ ನಾವು ನಿಧಾನವಾಗಿ ಕೇಳಿದಾಗ ಮಕ್ಕಳು ಎಲ್ಲವನ್ನ ಹೇಳ್ತಾರೆ. ಜೊತೆಗೆ ಅವ್ರಿಗೆ ಸಮಯ ಕೊಡಬೇಕು. ಪ್ರತಿ ದಿನ ಅವ್ರು ಶಾಲೆಗೆ ಹೋಗಿ ಬಂದ್ಮೇಲೆ ಸ್ಕೂಲಲ್ಲಿ ಏನಾಯ್ತು, ಶಾಲೆಲಿ ಏನೆಲ್ಲ ಕ್ಲಾಸ್ ತರಗತಿ ನಡೆದ್ವಾ, ಪಾಠ ಮಾಡ್ದ, ನಿನಗ ಅರ್ಥ ಆಯ್ತಾ, ಅಥವಾ ನಿನ್ ಸ್ನೇಹಿತರು ಏನು ಎಂತ ಅಂತ ಅವ್ರ ಜೊತೆ ಕುತ್ಕೊಂಡು ಮಾತಾಡಕ್ಕೆ ಸಮಯವನ್ನ ಇಟ್ಕೊಳ್ಬೇಕು ಮುಖ್ಯವಾಗಿ. ಆಗ ಮಕ್ಕಳು ತಮ್ಮ ಮನಸ್ಸಿನಲ್ಲಿರೋದನ್ನೆಲ್ಲ ಕುಟುಂಬದ ಜೊತೆಗೆ ಅವರು ಹೇಳ್ಕೊಳ್ತಾರೆ, ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಇದರಿಂದ ಅವರು ಅವರಲ್ಲಿ ಒಂದ್ ವೇಳೆ ಅವರಲ್ಲಿ ಯಾವುದೇ ರೀತಿಯ ಆತಂಕ, ಭಯ, ಖಿನ್ನತೆ, ಒತ್ತಡ ಇದ್ರೂ ಕೂಡ ಅದರಿಂದ ಹೊರಬರೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ.
1: ಹೌದು ಮೇಡಮ್, ಇವಾಗ ತಾನೇ ನಾವು ಮಾತಾಡ್ತಿದ್ವಿ ಅಂದ್ರೆ ಮಕ್ಕಳು ಖಿನ್ನತೆಗೆ ಹೇಗೆ ಒಳಗಾಗ್ತಾ ಇದ್ದಾರೆ, ಹಾಗೆ ಪೋಷಕರು ಮಕ್ಕಳ ಮಾನಸಿಕ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು, ಮನೆ ವಾತಾವರಣ ಎಷ್ಟು ಮುಖ್ಯ ಆಗುತ್ತೆ, ಮಕ್ಕಳಿಗೆ ಹಾಗೆ ಪ್ರೋತ್ಸಾಹ ನೀಡೋದು ಕೂಡ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಹಾಗೇನೆ ಮೇಡಮ್, ಹಿಂದಿನ ಕಾಲದಲ್ಲಿ ಏನಾಗ್ತಿದೆ ಅಂದ್ರೆ ಮಕ್ಕಳು ಓದೋದಿಕ್ಕೆ ಅಂತಾನೆ ಸೀಮಿತವಾಗಿ ಇರಿಸೋ ತರ ಆಗ್ಬಿಟ್ಟಿದೆ. ಇವಾಗ ಮಾರ್ಕ್ಸ್ ತೆಗಿಲೇಬೇಕು ಅನ್ನೋ ತರ ಒತ್ತಡಕ್ಕೆ ಇರ್ತಾ ಇದ್ದಾರೆ. ಇದರಿಂದ ಮಕ್ಕಳಲ್ಲಿ ಮಾನಸಿಕ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಿದ್ರೆ ಓದಿನ ಒತ್ತಡ ಮಕ್ಕಳ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ?
0: ಓದಿನ ಒತ್ತಡ ಮಕ್ಕಳ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತಂದ್ರೆ, ಖಂಡಿತ ಎಲ್ಲರಿಗೂ ವಿದ್ಯಾಭ್ಯಾಸ ಅನ್ನೋದು ಬೇಕೇ ಬೇಕು. ಯಾಕೆಂದ್ರೆ ಮಕ್ಕಳು ಅಂತ ಅಂದ್ಮೇಲೆ ಅವ್ರು ಶಾಲೆಗೆ ಹೋಗ್ಲೇಬೇಕು. ಮಿನಿಮಮ್ ಎಜುಕೇಶನ್ 6-14 ವರ್ಷದ ಮಕ್ಕಳವರೆಗೂ ಕೂಡ ಕಂಪಲ್ಸರಿ ಎಜುಕೇಶನ್ ಇದೆ. ಇವತ್ತು ಎಲ್ಲರೂ ವಿದ್ಯಾಭ್ಯಾಸವನ್ನ ಪಡೀಲೇಬೇಕು. ಯಾಕೆಂದ್ರೆ ಸಮಾಜದಲ್ಲಿ ಅವರು ನನ್ನ 4-5 ಜನದ ಮುಂದೆ ಅವರು ಬದುಕಬೇಕು ಅಂತಂದ್ರೆ ಸುಶಿಕ್ಷಿತರಾಗಿದ್ರೇನೆ ಅದು ತುಂಬಾ ಒಳ್ಳೆಯದು. ಯಾಕೆಂದ್ರೆ ಶಿಕ್ಷಣ ಅನ್ನೋದು ಬೇಕು, ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ಯುತ್ತೆ ಶಿಕ್ಷಣ ಅನ್ನೋದು. ಹಾಗಾಗಿ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯೋದು ಶಿಕ್ಷಣ. ಆದ್ರೆ ಆ ಶಿಕ್ಷಣವನ್ನ ಕೊಡಿಸುವಂತಹ ನಿಟ್ಟಿನಲ್ಲಿ ಮಕ್ಕಳ ಮೇಲೆ ಒತ್ತಡ ಆಗ್ಬಾರ್ದು ಅನ್ನೋದು ಇಲ್ಲಿ ಪ್ರಶ್ನೆ. ಶಿಕ್ಷಣ ಅನ್ನೋದು ಎಲ್ಲರಿಗೂ ಬೇಕೇ ಬೇಕು, ಓದು ಅನ್ನೋದು ಎಲ್ಲರಿಗೂ ಬೇಕೇ ಬೇಕು ಅನ್ನೋದು ನಮ್ಗೆ ಈಗಾಗ್ಲೇ ಗೊತ್ತಾಗಿದೆ. ಆದ್ರೆ ಮಕ್ಕಳ ಮೇಲೆ ಅದು ಒತ್ತಡ ಆಗ್ಬಾರದು, ಅವರ ಮಾನಸಿಕ ಅವರ ಆರೋಗ್ಯವನ್ನ

0: ನಾವು ಕಾಪಾಡಿಕೊಂಡು ಅವರಿಗೆ ಉತ್ತಮವಾದ ರೀತಿಯಲ್ಲಿ ನಾವು ಇವತ್ತು ಶಿಕ್ಷಣವನ್ನ ಕೊಡಬೇಕಾಗಿದೆ. ಯಾಕೆಂತಂದ್ರೆ ಮಕ್ಕಳ ಮಾನಸಿಕ ಆರೋಗ್ಯ ಇಲ್ಲಿ ಬಹಳ ಮುಖ್ಯ. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಏನೇ ಸಾಧನೆ ಮಾಡದಾದ್ರು ಅವರ ಆರೋಗ್ಯ ಬಹಳ ಮುಖ್ಯ ಆಗುತ್ತೆ. ಅವರು ಆರೋಗ್ಯವಂತರಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿದ್ದು ಅವರು ಸಾಧನೆಯನ್ನ ಮಾಡೋದಕ್ಕೆ ಬಹಳಷ್ಟು ಮುಖ್ಯ ಆಗುತ್ತೆ. ಹಾಗಾಗಿ ಓದನ್ನ ನಾವು ಅವ್ರಿಗೆ ಶಿಕ್ಷಣವನ್ನ ನೀಡಬೇಕಾದ್ರೆ ಓದಿನ ಒತ್ತಡವನ್ನ ಹೇರಬಾರದು. ಅವ್ರ ಮೇಲೆ ನಾವು ಒಂದು ನಿನ್ನ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಪ್ರಯತ್ನ ಮಾಡು, ನಿನ್ನ ಕೈಲಿ ಆಗುತ್ತೆ ಅಂದ್ರೆ ನಾನು ಹೇಳ್ತಾ ಇರೋದು ಈಗ ಜಸ್ಟ್ ಪಾಸ್ ಆಗಂತ ವಿದ್ಯಾರ್ಥಿಗೆ ನಾವು ಪ್ರೋತ್ಸಾಹವನ್ನ ಕೊಟ್ರೆ ಅವನು ಅಟ್ಲೀಸ್ಟ್ ಒಂದು ಸೆಕೆಂಡ್ ಕ್ಲಾಸ್ ಬರ್ತಾನೆ. ಅವನಿಗೆ ಪ್ರತಿನಿತ್ಯ ನಾವು ಅವನಿಗೆ ಪ್ರೋತ್ಸಾಹ ನೀಡ್ತಾ ನಿನ್ ಕೈಲಿ ಖಂಡಿತ ಸಾಧ್ಯ ಇದೆ, ನಿನ್ ಕೈಲಿ ಆಗುತ್ತೆ ಅಂತೇಳಿ ನಾವು ಪ್ರೋತ್ಸಾಹ ನೀಡ್ತಾ ಬಂದಾಗ ಅವ್ನು ಫಸ್ಟ್ ಕ್ಲಾಸ್ ಲೆವೆಲ್ ಬರ್ತಾನೆ. ಅಂದ್ರೆ ಅವ್ರಿಗೆ ನಾವು ನೀಡುವಂತಹ ಪ್ರೋತ್ಸಾಹ ಹಂತ ಹಂತವಾಗಿ ನಾವು ಮೆಟ್ಟಿಲುಗಳನ್ನು ಹತ್ತಿದ ರೀತಿಯಲ್ಲಿ ದಿನೇ ದಿನ ನಿಧಾನವಾಗಿ ಬೆಳವಣಿಗೆ ಆಗ್ಬೇಕೇ ಹೊರತು ಒಂದೇ ಬಾರಿಗೆ ನಾವು ಹೋಲಿಕೆಯನ್ನ ಮಾಡಿ ಯಾರೋ ಒಬ್ಬ ವಿದ್ಯಾರ್ಥಿ ರ್ಯಾಂಕ್ ಬಂದಿದ್ದಾನೆ ಅಂದ್ರೆ ನಮ್ಮ ಮಕ್ಕಳೂ ಬರಬೇಕು ಅಂತೇಳಿ ನಾವು ನಿರೀಕ್ಷೆಯನ್ನ ಮಾಡಿದ್ರೆ ಅದು ತಪ್ಪಾಗುತ್ತೆ. ಯಾಕೆಂದ್ರೆ ಕಲಿಕೆ ಅನ್ನೋದು ಅವರ ಸಾಮರ್ಥ್ಯ ಆಗಿರುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಮರ್ಥ್ಯವು ಬೇರೆ ಬೇರೆ ಸಾಮರ್ಥ್ಯ ಎಲ್ಲರಿಗೂ ಇರುತ್ತೆ. ಆದ್ರೆ ಅವ್ರು ಹಾಕುವಂತಹ ಒಂದು ಶ್ರಮ ಪ್ರಯತ್ನ ಮತ್ತು ಅವರ ಒಂದು ನಿಲುವು ಇರುತ್ತೆ ಅದು ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿನೂ ಬೇರೆ ಪ್ರತಿಯೊಬ್ಬ ವ್ಯಕ್ತಿಯ ಸಾಮರ್ಥ್ಯನೂ ಬೇರೆ ಆಗಿರೋದ್ರಿಂದ ಇಲ್ಲಿ ನಾವು ಮಕ್ಕಳ ಮೇಲೆ ಯಾವುದೇ ರೀತಿ ಒತ್ತಡವನ್ನ ಹಾಕಬಾರದು. ಒತ್ತಡವನ್ನ ಹಾಕಿದಾಗ ಅವರು ಮತ್ತಷ್ಟು ಫೇಲ್ಯೂರ್ ಆಗ್ತಾರೆ.
1: ಹೌದು ಮೇಡಮ್,
0: ಫೇಲ್ಯೂರ್ ಆಗೋದೇ ಜಾಸ್ತಿ. ನಾವಲ್ಲಿ ಪ್ರಯತ್ನ ಮಾಡಿ ಎಫರ್ಟ್ ಮಾಡು ನಿನ್ ಕೈಲಿ ಸಾಧ್ಯ ಇದೆ ಅಂತ ನಾವು ಹೇಳಿದಾಗ ಅದು ಒತ್ತಡ ಆಗ್ಬಾರ್ದು. ನೋಡು ನಿನ್ ಕೈಲಿ ಸಾಧ್ಯ ಆಗುತ್ತೆ ಪ್ರಯತ್ನ ಮಾಡು ಅಂತ ನಾವ್ ಹೇಳ್ಬೇಕೇ ಹೊರತು ಅದನ್ನು ಕೂಡ ನಿನ್ ಕೈಲಿ ಆಗುತ್ತೆ ಅಂತೇಳಿ ತುಂಬಾ ಫೋರ್ಸ್ ಮಾಡಿ ಒತ್ತಡವನ್ನ ಹಾಕೋದು ಅದು ಕೂಡ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ತುಂಬಾ ದೊಡ್ಡ ಮಟ್ಟದ ಪರಿಣಾಮವನ್ನ ಬೀರುತ್ತೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಒತ್ತಡವನ್ನ ಹೆಚ್ಚು ಆಗ್ತಾ ಆಗ್ತಾ ಹೋದಾಗ ಮಕ್ಕಳಿಗೆ ಜೀವನದಲ್ಲಿ ನಾವ್ ಬೇರೆ ಏನೂ ಇಲ್ಲ, ಇದೊಂದೇ, ನಾವು ಸಾಧನೆ ಮಾಡಿದ್ರೆ ಎಲ್ಲಾ ಇದು ಆ ಅಂಕಗಳಿಂದನೇ ಜೀವನ ಎಲ್ಲ ನಡೆದೋಗ್ಬಿಡುತ್ತೆ, ಅಂಕಗಳನ್ನ ತೆಗೆದುಕೊಂಡ್ರೆ ಮಾತ್ರ ಉತ್ತಮ ಜೀವನವನ್ನ ನಾವು ನಿರ್ವಹಣೆ ಮಾಡಬಹುದು ಅನ್ನೋ ಒಂದು ಮನೋಭಾವನೆ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಬರಬಾರದು.
1: ಹೌದು ಮೇಡಮ್, ಅಂಕಗಳೇ ಜೀವನ ಆಗಿರಬಾರ್ದು, ಅದರಿಂದ ಆಚೆಗೆ ನೈತಿಕ ಶಿಕ್ಷಣ ಅನ್ನೋದು ಕೂಡ ಮುಖ್ಯ ಆಗುತ್ತೆ,
0: ಬಹಳ ಮುಖ್ಯ ಆಗುತ್ತೆ.
1: ಹಾಗೆ ಇಂದಿನ ಕಾಲದಲ್ಲಿ ನೋಡೋದಾದ್ರೆ ಮೇಡಮ್, ಎಲ್ಲ ಮಕ್ಕಳು ಕೂಡ ಮೊಬೈಲ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೇನೆ ಜಾಲತಾಣಗಳಲ್ಲೂ ಕೂಡ ಎಲ್ರಿಗೂ ಅಕೌಂಟ್ ಇದೆ ಇವಾಗ, ಅಷ್ಟು ಮೊಬೈಲ್ಗೆ ಒಳಪಡ್ತಾ ಇದ್ದಾರೆ. ಹಾಗಿದ್ರೆ ಮೊಬೈಲ್ ಮತ್ತೆ ಸಾಮಾಜಿಕ ಜಾಲತಾಣಗಳು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ?
0: ಖಂಡಿತ ಇವತ್ತು ಬಹುದೊಡ್ಡ ಸಮಸ್ಯೆ ಅಂದ್ರೆ ಮಕ್ಕಳ ಮಾನಸಿಕ ಆರೋಗ್ಯ ಹಾಳೋದಕ್ಕೆ ಮೊದಲನೇ ರೀಸನ್ ನಾವು ಸಾಮಾಜಿಕ ಜಾಲತಾಣಗಳನ್ನ ಹೇಳ್ಬಹುದು ಮೇಡಮ್.
1: ಹೌದು ಮೇಡಮ್,
0: ಮೊದಲನೇ ಕಾರಣನೇ ಮೊದಲನೇ ಅಂಶನೇ ಇದಾಗುತ್ತೆ. ಯಾಕೆಂದ್ರೆ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಖಂಡಿತ ದೊಡ್ಡ ಮಟ್ಟದ ಪ್ರಭಾವವನ್ನು ಇವತ್ತು ಬೀರ್ತಾ ಇದೆ. ಯಾಕೆಂದ್ರೆ ಮಕ್ಕಳು ಇವತ್ತು ನಾವೇನು ಆಧುನಿಕವಾಗಿ ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದಿದ್ದೀವಿ, ಇದನ್ನ ನಮ್ಮ ಶಿಕ್ಷಣಕ್ಕೆ ಪೂರಕವಾಗಿ ನಾವು ಅದನ್ನ ಬಳಕೆ ಮಾಡ್ಕೊಳ್ಬೇಕೇ ಹೊರತು ಅದನ್ನ ನಾವು ಒಂದ್ ರೀತಿಯಲ್ಲಿ ಶಿಕ್ಷಣಕ್ಕೆ ಬಳಕೆ ಮಾಡ್ಕೊಳ್ದೇನೆ ಅದನ್ನ ಒಂದ್ ರೀತಿ ಎಂಟರ್ಟೈನ್ಮೆಂಟ್ ಆಗಿ ಬಳಕೆ ಮಾಡ್ಕೊಂಡಾಗ ಅಥವಾ ಒಂದು ಸಮಯವನ್ನ ಕಳೆಯೋದಕ್ಕೆ ಒಂದ್ ರೀತಿ ಟೈಮ್ ಪಾಸ್ಗೆ ಅವನ್ನೆಲ್ಲ ನಾವು ಬಳಕೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಖಂಡಿತವಾಗಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಹಾಳಾಗಿದೆ. ಯಾಕೆಂತಂದ್ರೆ ವಿದ್ಯಾರ್ಥಿಗಳು ಮೊಬೈಲ್ ಅನ್ನ ಬಳಕೆ ಮಾಡೋದ್ರಿಂದ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಕ್ಕಾಗ್ತಾ ಇಲ್ಲ, ಅತಿ ಹೆಚ್ಚು ಮೊಬೈಲ್ಗಳನ್ನ ಬಳಕೆ ಮಾಡ್ತಾರೆ. ತರಗತಿಗಳಲ್ಲಿ ಕೂತ್ಕೊಂಡು ಪಾಠ ಕೇಳೋಷ್ಟು ವ್ಯವಧಾನ ಇಲ್ಲ, ಯಾರಾದ್ರೂ ದೊಡ್ಡವ್ರು ಏನೋ ಹೇಳ್ತಿದ್ದಾರೆ ಅಂದ್ರೆ ಅದನ್ನ ಕೇಳೋಂತ ಸಾಮರ್ಥ್ಯನ ದಿನೇ ದಿನೇ ಕಳ್ಕೊಳ್ತಾ ಇದೆ.
1: ಹೌದು ಮೇಡಮ್,
0: ಯಾಕೆಂದ್ರೆ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಖಂಡಿತವಾಗಿಯೂ ಮಕ್ಕಳಿಗೆ ಮೊಬೈಲ್ ಅನ್ನ ನೀಡಲೇಬಾರದು. ಅವರಿಗೆ ಆನ್ಲೈನ್ ಗೇಮ್ಗಳಿರ್ಬಹುದು ಅಥವಾ ಆನ್ಲೈನ್ ಗೇಮ್ಗಳ ಒಂದು ಅವುಗಳನ್ನ ನಾವು ಪರಿಚಯ ಮಾಡೋಂಥದ್ದು ಅಥವಾ ಅವುಗಳನ್ನ ಆಟ ಆಡೋದಕ್ಕೆ ಜಾಸ್ತಿ ಅವಕಾಶ ಮಾಡಿಕೊಡೋಂಥದ್ದು ಈ ತರ ಮಾಡಬಾರದು. ಯಾಕೆಂದ್ರೆ ಮಕ್ಕಳಲ್ಲಿ ಮೊಬೈಲ್ ಅನ್ನ ಅವರು ಅದನ್ನ ಸ್ಟಡೀಸಿಗೆ ಬಳಸ್ಕೊಳ್ಳೋಂಥದ್ದು ಇರ್ಬೋದು, ಅವ್ರಿಗೆ ಯಾವುದೇ ರೀತಿಯ ಅನುಮಾನ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವುದೋ ಒಂದು ಅಸೈನ್ಮೆಂಟ್ ವರ್ಕ್ಗಳನ್ನ ಪ್ರಾಜೆಕ್ಟ್ ವರ್ಕ್ಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವುಗಳನ್ನ ನಿರ್ವಹಣೆ ಮಾಡೋದಕ್ಕೆ ಅದನ್ನ ಬಳಸ್ಕೋಬೇಕೇ ಹೊರತು ಅವರು ಪ್ರತಿದಿನ ಮೊಬೈಲ್ಗಳಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್, ಹೀಗೆ ಚಿಕ್ಕ ಚಿಕ್ಕ ಮಕ್ಕಳು ಇನ್ಸ್ಟಾಗ್ರಾಮ್ ಅಕೌಂಟ್ ಅಂದಂಥದ್ದು ಸಾಮಾಜಿಕ ತಾಣಗಳಲ್ಲಿ ಅವರು ವಿಡಿಯೋಗಳನ್ನ ಮಾಡಿ ಬ್ಲಾಗ್ಗಳನ್ನ ಮಾಡಿ ವಿಡಿಯೋ ಮಾಡಿ ಹಾಕಂಥದ್ದು ಇದೆಲ್ಲ ನಿಜವಾಗ್ಲೂ ಒಂಥರ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಖಂಡಿತ ಪ್ರಭಾವವನ್ನ ಇದು ಬೀರುತ್ತೆ ಅವರ ವಿದ್ಯಾಭ್ಯಾಸದ ಮೇಲೆ.
1: ಹೌದು ಮೇಡಮ್.
0: ಯಾಕೆಂದ್ರೆ ಇದೆಲ್ಲ ಅವರು ದೊಡ್ಡವರಾದ ಮೇಲೆ ಅವರೊಂದು ಒಂದು

ಅದ್ರಲ್ಲಿ ಎಜುಕೇಶನ್ ಅನ್ನ ಪಡೆದ ನಂತರದಲ್ಲಿ ಖಂಡಿತ ಇದೆಲ್ಲ ಅವ್ರು ಮಾಡ್ಕೊಳ್ಬಹುದು. ಯಾಕೆಂದ್ರೆ ಅವರು ಒಂದು 22-23 ಏಜ್ ವರ್ಗುನು ಅವರು ಓದಿನ ಕಡೆಗೆ ಹೆಚ್ಚು ಗಮನವನ್ನ ಕೊಟ್ಟು ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ಟು ಅವರು ಒಂದು ಒಳ್ಳೆ ಉದ್ಯೋಗದ ಕಡೆ ಉದ್ಯೋಗ ತಗೊಳ್ಬೇಕು ಅನ್ನೋ ಒಂದು ಮನಸ್ಥಿತಿಯನ್ನ ರೂಪಿಸ್ಕೊಂಡಾಗ ಅವರು ಮಾನಸಿಕವಾಗಿ ಅವರು ಸದೃಢರಾಗಿರ್ತಾರೆ ಆ ವಯಸ್ಸ ವೇಳೆಗೆ. ಹಾಗಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯ

0: ಒಂದಲ್ಲ ಒಂದು ದಿನ ಅದು ದುರುಪಯೋಗ ಆಗಂತ ಸಾಧ್ಯತೆನೆ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ಮಕ್ಕಳು ಬೇಗ ಕೆಟ್ಟದ್ರ ಕಡೆಗೆ ಆಕರ್ಷಿತರಾಗ್ಬಿಡ್ತಾರೆ.
1: ಹೌದು ಮೇಡಮ್.
0: ಅವರಲ್ಲಿ ಆಕರ್ಷಣೆ ಅನ್ನೋದು ಜಾಸ್ತಿ ಇರೋದ್ರಿಂದ, ಬೇಗ ಅವ್ರ ಆಕರ್ಷಣೆಗೆ ಒಳಗಾಗೋದ್ರಿಂದ ನಾವು ಅವರು ಒಳಗಡೆ ಅವರು ಎಂಟರ್ ಆಗಿ ಹೋದ್ಮೇಲೆ ನಾವು ವಾಪಸ್ ಬರೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನ ಅವ್ರ ವಿದ್ಯಾಭ್ಯಾಸಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಅವ್ರಿಗೆ ಮೊಬೈಲ್ ಅನ್ನ, ಸಾಮಾಜಿಕ ಜಾಲತಾಣಗಳನ್ನ ಅಥವಾ ದೂರದರ್ಶನ ಇರ್ಬೋದು ಇವುಗಳನ್ನ, ಅವಕ್ಕೆಲ್ಲ ಒಂದು ಸಮಯವನ್ನ ನಿಗದಿ ಮಾಡಬೇಕಾಗುತ್ತೆ. ಸಮಯವನ್ನ ನಿಗದಿ ಮಾಡಬೇಕು, ಇಲ್ಲ ಬರೀ ಆ ಸ್ಟಡೀಸ್ಗೆ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡ್ಕೊಳ್ಳೋ ರೀತಿಯಲ್ಲಿ ಅವುಗಳನ್ನ ಬಳಸೋದಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ತುಂಬಾ ಒಳ್ಳೇದು ಅಂತ.
1: ಪೋಷಕರು ಇವಾಗ ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳನ್ನ ಮಕ್ಕಳು ಯೂಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಒಂದು ಕಡಿವಾಣ ಇರಬೇಕು, ನಿಯಂತ್ರಣದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರೆ.
0: ಇವತ್ತು ನೋಡಿ ಬಹಳಷ್ಟು ನಾನು ಈ ಸಿಟಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ನಾನು ನೋಡ್ತೀನಿ, ಇವತ್ತು ಹಳ್ಳಿಗಳು ಅದರಿಂದ ಹೊರತಾಗಿಲ್ಲ. ಮಕ್ಕಳು ಬೆಳಿಗ್ಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅವರು ತಿಂಡಿ ತಿನ್ಸ್ತಾ ಇರ್ತಾರೆ, ಪೇರೆಂಟ್ಸ್ ಗಳು, ಅವ್ರ ಕೈಯಲ್ಲಿ ಮೊಬೈಲ್ ಇರುತ್ತೆ ಮಕ್ಕಳ ಕೈಯಲ್ಲಿ. ಅಂದ್ರೆ ಮೊಬೈಲ್ ನೋಡ್ತಾ ನೋಡ್ತಾ ಇವರು ಬೇಗ ತಿಂಡಿ ಎಲ್ಲ ತಿಂದ್ಬಿಡ್ತಾರೆ, ಬೇಗ ಮಾಡ್ಬಿಡ್ತಾರೆ ಅನ್ನೋ ಒಂದು ಭಾವನೆ. ಮತ್ತೆ ಯಾವುದೇ ಹೊರಗಡೆ ಹೋಗಿ ನೋಡಿ, ಮದ್ವೆ ಮನೆಗಳಿರ್ಬೋದು, ಯಾವುದೇ ಫಂಕ್ಷನ್, ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ. ಆದ್ರೆ ಇವ್ರಿಗೆ ಅಂದ್ರೆ ಈ ಕಡೆ ಪೋಷಕರಿಗೂ ಏನಾಗಿದೆ ಅಂದ್ರೆ, ಅವ್ರ ಕೈಗೆ ಒಂದ್ ಮೊಬೈಲ್ ಕೊಟ್ಬಿಟ್ರೆ ಅವ್ರು ಸುಮ್ನೆ ಕೂತ್ಕೊಳ್ತಾರೆ, ಸುಮ್ನೆ ಇರ್ತಾರೆ, ಒಂದ್ ಚೇರ್ ಮೇಲೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ. ಆಗ ಅವ್ರಿಗೂ ನಾವು ಅವ್ರ ಎಲ್ಲೋದ್ರು ಏನು ಅಂತ ಹುಡುಕಾಟ ಇರೋದಿಲ್ಲ, ಅಥವಾ ಅವ್ರ ಮೇಲೆ ನಾವು ಜಾಸ್ತಿ ಇದ್ ಮಾಡೋಂತ ಇದ್ದಿರಲ್ಲ, ಹಂಗ ಒಂದ್ ಕಡೆ ಕೂತಿದ್ದಾರೆ ಅಂತೇಳಿ. ಅಂದ್ರೆ ಮಕ್ಕಳಲ್ಲಿ ರೈತಿ ಮೊಬೈಲ್ ಬಳಕೆ ಮಾಡಕ್ಕೆ ಬಿಟ್ಟು ಬಿಟ್ಟು ಇವ್ರು ಬೇಡ ಅಂದ್ರೂ ಅದನ್ನ ಅವ್ರು ಕೇಳಂತ ಸ್ಥಿತಿಯಲ್ಲಿ ಇವತ್ತು ಮಕ್ಕಳುಗಳಿಲ್ಲ. ಅದನ್ನ ಮಕ್ಕಳಲ್ಲಿ ಆ ರೀತಿ ಅವರು ಕೊಟ್ಟು ಕಲಿಸಿದವರೇ ಪೋಷಕರು.
1: ಹೌದು, ನಿಜ.
0: ಈಗ ಬೇಡ ಅಂತ ಹೇಳಿ ವಾಪಸ್ ಕಿತ್ಕೊಳ್ಳೋ ಕೆಲಸ ಮಾಡೋದಕ್ಕೆ ಪೋಷಕರಿಗೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಆ ಮೊದ್ಲು ಕೊಡೋದಕ್ಕಿಂತ ಮೊದ್ಲೇನೆ ಮಕ್ಕಳುಗಳಲ್ಲಿ ನಾವು ಆ ಮೊಬೈಲ್ ಅನ್ನ ಬಳಕೆ ಮಾಡೋದನ್ನ, ಸಾಮಾಜಿಕ ಜಾಲತಾಣಗಳನ್ನ ಬಳಸೋದಿಕ್ಕೆ ಖಂಡಿತವಾಗೂ ನಿರ್ಬಂಧಗಳನ್ನ ಹೇರ್ಲೇಬೇಕು. ಅವಕ್ಕೆಲ್ಲ ಒಂದ್ ಏಜ್ ಇದೆ, ಒಂದ್ ಏಜ್ ಆದ್ಮೇಲೆ ಅವರು ಬಳಸ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಬೇಕಾದ್ರೆ ಆನಂತರ ಮಾಡ್ಕೊಡ್ತೀವಿ ಅಂತ ಅವ್ರಿಗೊಂದ್ ಮನವರಿಕೆ ಮಾಡಿಬಿಟ್ಟು ಇವರು ಮೊಬೈಲ್ ಬಳಕೆಯನ್ನ ಮಾಡೋದನ್ನ ಖಂಡಿತವಾಗಿ ತಪ್ಪಿಸ್ಬೇಕು.
1: ಹೌದು ಮೇಡಮ್. ಅಂದ್ರೆ ಈಗ ಪೋಷಕರು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅಂದ್ರೆ ಮಕ್ಕಳಿಗೆ ಫೋನ್ ಕೊಟ್ಬಿಟ್ಟು ಕೂರಿಸ್ಬಿಟ್ರೆ ನಮ್ ಕೆಲಸ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ
0: ಕಡಿಮೆ ಆಗುತ್ತೆ. ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಕೆಲವರು. ಪೇರೆಂಟ್ಸ್ ಹೇಗಿದ್ದಾರೆ ಅಂದ್ರೆ, ಆ ಮಕ್ಕಳು ಆನ್ಲೈನ್ ಗೇಮ್ಗಳು ಆಡೋದಿರ್ಬೋದು ಮತ್ತೆ ಬಳಕೆ ಮಾಡೋದನ್ನ ನನಗೇ ಗೊತ್ತಾಗಲ್ಲ, ನನ್ ಮಗ ಎಲ್ಲಾ ಯೂಸ್ ಮಾಡ್ತಾನೆ, ನನ್ ಮಗಳೆಲ್ಲಾ ಯೂಸ್ ಮಾಡ್ತಾಳೆ, ಎಲ್ಲಾ ಬರುತ್ತೆ ಅಂತ ಅದನ್ನ ಅವ್ರಿಗೆ ಅದ್ರ ಬಗ್ಗೆ ಅದ್ರಿಂದ ಏನ್ ತೊಂದರೆ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾ ಇಲ್ಲ. ನನ್ ಮಕ್ಕಳೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಅದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಬಟ್ ಅದು ಮುಂದೊಂದ್ ದಿನ ಅವರ ಮಾನಸಿಕ ಮತ್ತು ಶೈಕ್ಷಣಿಕ ಜೀವನಕ್ಕೆ ಅದು ಖಂಡಿತ ತೊಂದರೆ ಆಗುತ್ತೆ ಅನ್ನೋದು ನನ್ನ ಭಾವನೆ.
1: ಹೌದು ಮೇಡಮ್, ನೀವು ಹೇಳ್ದಾಗೇನೆ ಅಂದ್ರೆ ಪೋಷಕರು ಇದಕ್ಕೆ ಒಂದು ಕಡಿವಾಣವನ್ನ ಹಾಕ್ಬೇಕು, ಒಂದು ನಿಯಂತ್ರಣದಲ್ಲಿ ಇರಿಸಬೇಕು, ಹಾಗೇನೆ ಒಂದು ನಿಗದಿ ಸಮಯ ಅಂತ ಇರಿಸಿದ್ರೆ ಇದಕ್ಕೆಲ್ಲ ಒಳ್ಳೇದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ.
0: ಹೌದು ಮೇಡಮ್.
1: ಹಾಗೇನೆ ಮೇಡಮ್, ಈಗಿನ ಕಾಲದಲ್ಲಿ ನೋಡೋದಾದ್ರೆ ದೊಡ್ಡವ್ರಿಗಿಂತ ಹೆಚ್ಚಾಗಿ ಮಕ್ಕಳು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಇವಾಗಿನ ಮಕ್ಕಳಲ್ಲಿ ಆತ್ಮವಿಶ್ವಾಸ ಕಡಿಮೆಯಾಗಿ ಮಾನಸಿಕ ಒತ್ತಡನೇ ಜಾಸ್ತಿ ಆಗ್ತಾ ಇದೆ. ಹಾಗಿದ್ರೆ ಮಕ್ಕಳ ಆತ್ಮವಿಶ್ವಾಸವನ್ನ ಬೆಳೆಸೋದಕ್ಕೆ ಏನ್ ಮಾಡ್ಬೇಕು?
0: ಮಕ್ಕಳ ಆತ್ಮವಿಶ್ವಾಸವನ್ನ ಬೆಳೆಸಲು ಏನ್ ಮಾಡ್ಬೇಕು ಅಂತ ಅಂದ್ರೆ, ಇದರಲ್ಲಿ ಮಕ್ಕಳ ಆತ್ಮವಿಶ್ವಾಸ ಹೆಚ್ಚಿಸಲು ಬಹಳಷ್ಟು ಜನರ ಪಾತ್ರ ಇದೆ ಇಲ್ಲಿ.
1: ಹೌದು ಮೇಡಮ್.
0: ಯಾಕೆಂದ್ರೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಹೆಚ್ಚಾಗ್ಬೇಕು ಅಂದ್ರೆ ಮೊದಲನೇ ಪಾತ್ರ ಕುಟುಂಬದ್ದು. ಕುಟುಂಬದವರ ಪಾತ್ರ ಇದೆ. ಮತ್ತೆ ನಂತರದಲ್ಲಿ ಶಾಲೆ ಆಡಳಿತ ಮಂಡಳಿ ಇರ್ಬೋದು, ಟೀಚರ್ಸ್, ಶಿಕ್ಷಕರು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಜೊತೆಗೆ ಸ್ನೇಹಿತರು, ಕುಟುಂಬ, ಶಿಕ್ಷಕರು, ಸ್ನೇಹಿತರು, ಇವರು ಬಹಳ ಪಾತ್ರವನ್ನ ಅವ್ರ ಮೇಲೆ ವಹಿಸ್ತಾರೆ. ಯಾಕೆಂದ್ರೆ ಪ್ರತಿದಿನ ಅವರು ಮಕ್ಕಳು ಜೊತೆಯಲ್ಲಿ ಇರೋಂಥದ್ದು ಮನೇಲಿ ಇದ್ದಾಗ ಕುಟುಂಬದವ್ರ ಜೊತೆ ಇರ್ತಾರೆ, ಶಾಲೆಗೆ ಹೋದಾಗ ತರಗತಿಯಲ್ಲಿ ಶಿಕ್ಷಕರ ಜೊತೆ ಇರ್ತಾರೆ, ಅದು ಶಾಲೆಯಿಂದ ಹೊರ ಬಂದಾಗ ಸ್ನೇಹಿತರ ಜೊತೆ ಇರ್ತಾರೆ. ಹಾಗಾಗಿ ಇವ್ರು ಮೂರು ಜನ ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸೋದಿಕ್ಕೆ. ಅಂದ್ರೆ ಅದ್ರಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ, ಈಗ ಒಂದು ವೇಳೆ ಮಕ್ಕಳು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿದ್ರೆ, ಯಾವುದೋ ಒಂದು ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆ ಬಂದಾಗ್ಲೋ ಅಥವಾ ಇನ್ಯಾವುದೋ ಒಂದ್ ಸಂದರ್ಭದಲ್ಲಿ ಅವ್ರ ಆತ್ಮಸ್ಥೈರ್ಯವನ್ನ ಹೆಚ್ಚಿಸೋ ಅಂತ ಮಾತುಗಳನ್ನ ಆಡ್ಬೇಕಾಗುತ್ತೆ. ಈಗ ತರಗತಿಯಲ್ಲಿ ಶಿಕ್ಷಕರು ಯಾವುದೋ ಒಂದು ಕಿರುಪರೀಕ್ಷೆ ಅಂಕಗಳನ್ನ ನೀಡಬೇಕಾದ್ರೆ ಅಲ್ಲಿ ಕಡಿಮೆ ಅಂಕಗಳನ್ನ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು, ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು, ಇಲ್ಲಿ ಯಾವುದೇ ರೀತಿಯ ಒಂದು ಹೋಲಿಕೆಯನ್ನ ಮಾಡೋದು, ಎಲ್ಲರೂ ಕೂಡ ಅವರವರ ಶ್ರಮ ಮತ್ತು ಪ್ರಯತ್ನಕ್ಕೆ ತಕ್ಕ ಹಾಗೆ ನೀವು ಅಂಕಗಳನ್ನ ಪಡೆದಿರ್ತೀರಿ ಅನ್ನೋದನ್ನ

0: ಅರಿವನ್ನು ಮೂಡಿಸ್ಬೇಕಾಗುತ್ತೆ.
1: ಯಾಕೆಂದ್ರೆ ಇಲ್ಲಿ ಅಂಕಗಳು ಬಂದಿರೋದು ಅವರು ತಗೊಂಡಿರೋಂತದಲ್ಲ, ಅವರು ಹಾಕಿರುವ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದನ್ನ ಅವ್ರಿಗೆ ಅರಿವನ್ನ ಮೂಡಿಸ್ಬೇಕು.
2: ಹೌದು ಮೇಡಮ್.
1: ಈಗ ಒಂದು ವಿದ್ಯಾರ್ಥಿ ಏನೂ ಪ್ರಯತ್ನ ಮಾಡದೆ ಏನೂ ಎಫರ್ಟೇ ಹಾಕದೆ ಇರೋಂತ ವಿದ್ಯಾರ್ಥಿಗೆ ನಾವಲ್ಲಿ ಹೋಲಿಕೆ ಮಾಡೋದು ಸರಿಯಲ್ಲ.
2: ಹೌದು ನಿಜ.
1: ಅಂಕಗಳನ್ನ ಹೋಲಿಕೆ ಮಾಡೋದ್ ಸರಿಯಲ್ಲ. ಅವನ್ ಪ್ರಯತ್ನ ಜಾಸ್ತಿ ಪಟ್ಟಿದ್ದಾನೆ, ನಿರಂತರವಾದ ಅಧ್ಯಯನ ಇದೆ, ಹಾಗಾಗಿ ಅಲ್ಲಿ ಅಂಕಗಳು ಜಾಸ್ತಿ ಬಂದಿದೆ. ನೀವು ಈ ಪ್ರಯತ್ನವನ್ನ ಮಾಡಿ, ನೀವು ಕೂಡ ನಿರಂತರವಾಗಿ ಅಧ್ಯಯನ ಮಾಡಿ ಅಂತ ಹೇಳಿ ಮಕ್ಕಳಲ್ಲಿ ಅರಿವನ್ನ ಮೂಡಿಸಿದಾಗ ಅವರಲ್ಲಿ ಆತ್ಮವಿಶ್ವಾಸ ಬರುತ್ತೆ. ಓ ನನಗೆ ಅಲ್ಲಿ ಕಂಪ್ಯಾರಿಟಿವ್ ಬರಲ್ಲ, ಅರಿವು ಮೂಡಿಸಿದಾಗ ಹೋಲಿಕೆ ಅನ್ನೋದು ಬರಲ್ಲ. ಓ ನಮ್ಗೆ ಅವ್ರು ಅತಿ ಹೆಚ್ಚು ಅಂಕಗಳು ತಗೊಂಡಿದ್ರೆ ಅವ್ರ ಜೊತೆ ನಮ್ಮನ್ನ ಹೋಲಿಕೆ ಮಾಡಿದ್ರು ಎಲ್ರ ಮುಂದೆ ಅನ್ನೋ ಅಂತ ಭಾವನೆ ಮಕ್ಕಳಲ್ಲಿ ಬರಲ್ಲ.
2: ಹೌದು ಮೇಡಮ್.
1: ಆಗ ಓ ನನ್ನ ಎಫರ್ಟ್ ನ ನನ್ ಪ್ರಯತ್ನ ಕಡಿಮೆ ಮಾಡಿದ್ದೀನಿ, ಅದಕ್ಕೆ ನನಗೆ ಅಂಕಗಳು ಕಡಿಮೆ ಬಂದಿದೆ, ನಾನು ಆತರ ಪ್ರಯತ್ನ ಮಾಡಿದ್ರೆ ನಾನು ಆ ಅಂಕಗಳನ್ನ ನಾನು ಕೂಡ ತಗೊಳ್ಬಹುದು ಅನ್ನೋ ಒಂದು ಕಾನ್ಫಿಡೆಂಟ್ ನ ಶಿಕ್ಷಕರು ಖಂಡಿತವಾಗ್ಲೂ ಮಕ್ಕಳಿಗೆ ತರಗತಿಯಲ್ಲಿ ಮೂಡಿಸ್ಬೇಕಾಗುತ್ತೆ, ಅರಿವನ್ನ ಮೂಡಿಸ್ಬೇಕು. ಅವ್ರ ಪಾತ್ರ ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಕುಟುಂಬದಲ್ಲಿ ಕುಟುಂಬದವರ ಮಾತುಗಳಿಗಿಂತಲೂ, ಸ್ನೇಹಿತರ ಮಾತುಗಳಿಗಿಂತಲೂ ಶಿಕ್ಷಕರ ಮಾತುಗಳನ್ನ ಮಕ್ಕಳು ಬಹಳಷ್ಟು ಕೇಳ್ತಾರೆ. ಯಾಕೆಂದ್ರೆ ಅವ್ರು ಹೇಳಿದ ಒಂದೊಂದು ಮಾತನ್ನು ಕೇಳಂತ ಒಂದು ಮನಸ್ಥಿತಿ ಇವತ್ತು ಖಂಡಿತವಾಗೂ ಮಕ್ಕಳಲ್ಲಿ ಇದೆ. ಅದನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಮಕ್ಕಳಲ್ಲಿ ಅವರು ಹೇಳಿ ಅರ್ಥ ಮಾಡಿಸ್ಬೇಕು ಮಕ್ಕಳಲ್ಲಿ, ಖಂಡಿತವಾಗ್ಲೂ ಅದು ಆಗ ಆ ಮಕ್ಕಳು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅದೇ ರೀತಿಯಲ್ಲಿ ಒಂದ್ ವೇಳೆ ಆ ಮಗುವಿಗೆ ಶಾಲೆಯಲ್ಲಿ ಒಂದ್ ವೇಳೆ ಏನಾದ್ರೂ ಅಂತ ವಾತಾವರಣ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಶಾಲೆಯಲ್ಲಿ ಯಾವುದೋ ಟೀಚರ್ ನೀನ್ ಕಡಿಮೆ ತಗೊಂಡಿದ್ಯಾ ಅಥವಾ ಇನ್ನೇನೋ ಒಂದು ಹೇಳಿ ಆ ಮಗು ಬೇಜಾರು ಮಾಡಿ ಕಳಿಸಿದ್ರು ಅಂತ ಇಟ್ಕೊಳ್ಳೋಣ. ಆಗ ಮಗು ಮನೆಗ್ ಬಂದಂತ ಸಂದರ್ಭದಲ್ಲಿ ಮನೆಯಲ್ಲಿ ಆಗ ಅವ್ರು ಹೇಳ್ಕೊಳುತ್ತೆ ಮಗು, ಈ ತರ ಆಯ್ತು ಶಾಲೆಯಲ್ಲಿ ಈ ತರ ಹೇಳಿದ್ರು ನನಗೆ ಎಲ್ರ ಮುಂದೆ ಬೇಜಾರಾಯ್ತು ಅಂತ ಏನೋ ಒಂದು ಹೇಳ್ಕೊಳುತ್ತೆ ಮಗು ಕುಟುಂಬದಲ್ಲಿ. ಆಗ ತಂದೆ ತಾಯಿ ಆದವರು ಆ ಮಗುವಿನ ಆಗ ತಂದೆ ತಾಯಿ ಸಪೋರ್ಟಿಗೆ ನಿಲ್ಬೇಕಾಗುತ್ತೆ. ಯಾಕೆಂದ್ರೆ ಆಗ ತಂದೆ ತಾಯಿ ಮಗುವಿಗೆ ನೋಡು ಈ ತರ ಹೇಳಿರೋದು ಅವ್ರು ಈ ರೀತಿ ಹೇಳಿರ್ಬಹುದು, ನೀನು ಪ್ರಯತ್ನ ಮಾಡು, ನೀನು ನಿರಂತರ ನೀನು ಟೆಸ್ಟ್ ಇದ್ದಾಗ ಅವ್ರಿಗೆ ಗೊತ್ತಿರುತ್ತೆ ಮಗು ಮನೇಲಿ ಎಷ್ಟು ಪ್ರಯತ್ನ ಆಕೆ ಮಾಡ್ತಾ ಇದೆ ಅನ್ನೋದು ಖಂಡಿತವಾಗಿಯೂ ಪೇರೆಂಟ್ಸ್ ಗೊತ್ತಿರುತ್ತೆ. ಯಾಕಂದ್ರೆ ಮನೇಲೆ ಓದೋದ್ರಿಂದ ಮಕ್ಕಳು ಮಗು ಮಾನಸಿಕ ಒತ್ತಡಕ್ಕೆ ಒಳಗಾಗೋದಕ್ಕೆ ಸಾಧ್ಯ ಇಲ್ಲ. ಆ ಮಗುವಿನ ಪ್ರಯತ್ನ ಏನು ಓದೋದ್ರಲ್ಲಿ ಅದೆಲ್ಲ ಇವ್ರು ಕಣ್ಣಾರೆ ನೋಡಿರ್ತಾರೆ. ಹಾಗಾಗಿ ನೀನು ಪ್ರಯತ್ನ ಮಾಡಿದೀಯಾ, ನೀನ್ ಎಫರ್ಟ್ ಹಾಕಿದೀಯಾ, ಆದ್ರೆ ಇಷ್ಟು ಬಂದಿದೆ ಇರ್ಲಿ, ನೆಕ್ಸ್ಟ್ ಟೈಮ್ ಇನ್ನೂ ಎಫರ್ಟ್ ಹಾಕು, ಬರೆದು ಪ್ರಾಕ್ಟೀಸ್ ಮಾಡು, ಅದ್ರಲ್ಲಿ ಏನ್ ನೀನ್ ಯಾಕೆ ಫೇಲ್ಯೂರ್ ಆಗಿದೆ ಅನ್ನೋದನ್ನ ನೀನ್ ಕೂತ್ಕೊಂಡು ಯೋಚನೆ ಮಾಡು ಅಂತ ಹೇಳಿ ಮಗುವಿನ ಒಂದು ಒತ್ತಡವನ್ನ ಕಡಿಮೆ ಮಾಡಿ ಅವರಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಮುಂದೆ ಮತ್ತೆ ಬೆಳವಣಿಗೆ ಆಗೋದಿಕ್ಕೆ, ಮುಂದೆ ಅತಿ ಹೆಚ್ಚು ಅಂಕಗಳನ್ನ ತಗೊಳ್ಳೋದಿಕ್ಕೆ ಅಥವಾ ಮಗುವಿನ ಮಾನಸಿಕ ಒತ್ತಡವನ್ನ ನಿಭಾಯಿಸೋದಿಕ್ಕೆ ಪೇರೆಂಟ್ಸ್ ಪ್ರೀತಿಯಿಂದ ಮಾತಾಡಿ ಅವರನ್ನ ಕಾಳಜಿ ವಹಿಸಬೇಕಾಗುತ್ತೆ. ಖಂಡಿತ ಆಗ ಮಗು ಆ ಒತ್ತಡದಿಂದ ಹೊರಬರೋದಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಸ್ನೇಹಿತರು, ಒಳ್ಳೆಯ ಸ್ನೇಹಿತರನ್ನ ಹೊಂದಬೇಕಾಗುತ್ತೆ ಮಗು. ಮಕ್ಕಳಿಗೆ ಅದ್ ಗೊತ್ತಾಗುತ್ತೆ ಯಾರು ತಮ್ಮ ಪರವಾಗಿರೋಂತ ಸ್ನೇಹಿತರು, ಯಾರು ವಿರುದ್ಧವಾಗಿರೋಂತ ಸ್ನೇಹಿತರು ಅನ್ನೋದು ಗೊತ್ತಾಗುತ್ತೆ. ಅವ್ರು ಏನೇ ಇದ್ರು ಅವರ ಒಳ್ಳೆಯ ಒಳ್ಳೆಯ ಒಂದು ಸ್ನೇಹಿತರ ಒಂದು ಬಳಗವನ್ನ ಮಾಡ್ಕೊಂಡು ಅಥವಾ ಒಳ್ಳೆ ದಿನನಿತ್ಯ ಆ ಮಗು ದೈಹಿಕವಾಗಿ ಆಟ ಆಡೋದ್ರಿಂದ ಹೊರಗಡೆ ಹೋಗಿ ಆಟ ಎಲ್ಲರ ಸ್ನೇಹಿತರ ಜೊತೆ ಆಟ ಆಡೋದ್ರಿಂದ ಆ ಒತ್ತಡದಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಫ್ರೆಂಡ್ಸ್ ಜೊತೆ ಅದನ್ನ ಹೇಳ್ಕೊಂಡಂತ ಸಂದರ್ಭದಲ್ಲಿ ಆಗಲೂ ಕೂಡ ಮಕ್ಕಳಿಗೆ ಅದಕ್ಕೆ ಒತ್ತಡದಿಂದ ಹೊರಬರೋದಕ್ಕೆ ಸ್ನೇಹಿತರ ಒಂದು ಮಾತುಗಳು ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸೋದಕ್ಕೆ ಖಂಡಿತವಾಗ್ಲೂ ಅದು ಕಾರಣ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
2: ಒಂದೊಳ್ಳೆ ಸಲಹೆ ಸಂದೇಶ ನೀಡಿದ್ರಿ ಮೇಡಮ್. ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.
2: ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಆರ್ ಆಶೀರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ. ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದ ಮುಂದುವರಿದ ಭಾಗದಲ್ಲಿ ಶಾಲೆಯ ವಾತಾವರಣ ಮಕ್ಕಳ ಮನಸ್ಥಿತಿಗೆ ಹೇಗೆ ಪರಿಣಾಮ ಬೀರುತ್ತೆ, ಹಾಗೆ ಮಕ್ಕಳಲ್ಲಿ ಭಯ ಮತ್ತು ಆತಂಕವನ್ನ ಕಡಿಮೆ ಮಾಡಲು ಏನೆಲ್ಲ ಕ್ರಮಗಳು ಅಗತ್ಯ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
3: ಮನೆಯೇ ಮೊದಲ ಪಾಠಶಾಲೆ,
4: ಜನನಿ ತಾನೇ ಮೊದಲ ಗುರುವು,
3: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
4: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
3: ಗುರುಗಳ

0: ಮಾರ್ಗದರ್ಶನ,
1: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
0: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
1: ಮನೆಯೇ ಮೊದಲ ಪಾಠಶಾಲೆ.
0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
1: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
0: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಕೇಳುವರೇ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
5: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 93 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
6: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ದೇವರಿದಾನ ಇಲ್ವಾ, ಹಿಂಗಿದಾನ ಹಂಗಿದಾನ, ಇವೆಲ್ಲ ಪ್ರಶ್ನೆಗಳು ನಮಗೆ ಬರುತ್ತಲ್ವಾ. ನಮ್ಮಲ್ಲಿ ಈ, ನಾನು ಮೊದಲು ಕೂಡ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ನಮ್ಮಲ್ಲಿ ಬ್ರ್ಯಾಂಡಿಂಗ್ ಮಾಡುವಂಥದ್ದು ಅಂತೀವಿ ಅಂದರೆ ಒಂದು ಹಣೆ ಪಟ್ಟಿ ಹಾಕಿಸ್ಬಿಡೋದು, ಇವ್ರು ಇಂಥವ್ರೇ ಅಂತ ನಾವು ಹೇಳಿಬಿಡ್ತೀವಿ. ಆ್ಯಂಡ್ ನಮ್ಮ ಗಣನೆಯಲ್ಲಿ ಬರೀ ಅಲ್ಲಿಗೆ ನಾವು ನಿಲ್ಲಲ್ಲ, ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು, ಇವ್ರು ಮೇಲಿನವರು ಇವ್ರು ಕೆಳಗಿನವರು ಅನ್ನೋಂಥ ಒಂದು ರೀತಿಯ ಶ್ರೇಣೀಕರಣ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ. ಇಲ್ಲಿ ಈ ಪ್ರಯತ್ನದಲ್ಲಿ ಡಿ ವಿ ಜಿಯವರು ನಮಗೆ ಸೂಕ್ಷ್ಮವಾಗಿ ಕೊಡ್ತಾ ಇರುವಂಥ ಇನ್ನೊಂದು ಆದೇಶ ಏನಂದರೆ, ಆ ರೀತಿಯ ಶ್ರೇಣೀಕರಣ ಒಳ್ಳೆಯದಲ್ಲ, ಇದು ಸರಿ ಅದು ತಪ್ಪು ಅಂತಲ್ಲ, ಮೂಲಭೂತವಾಗಿ ಅವರ ಸ್ವಭಾವಕ್ಕನುಗುಣವಾಗಿ ಅವರು ನಡ್ಕೋತಾ ಇದ್ದಾರೆ. ಆ ಸ್ವಭಾವ ಸರಿ ತಪ್ಪುಗಳು ಅಂತ ನಾವು ಅಂದ್ಕೊಳ್ಳೋದು ಬೇಡ, ಉತ್ತಮ ಅಧಮ ಅಂತ ನಾವು ಅಂದ್ಕೊಳ್ಳೋದು ಬೇಡ, ಅವರು ಹೀಗೆ ಅನ್ನೋದನ್ನು ವಾಸ್ತವವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಯಾರು ಮೇಲೂ ಯಾರು ಕೆಳಗೆ ಅಂತಲ್ಲ, ಇವ್ರು ದೇವ್ರನ್ನೇ ನಂಬಲ್ಲಪ್ಪ ಸೊ ಇವ್ರು ಕೆಟ್ಟವರು ಹಂಗೆ ಅನ್ಕೊಳ್ಳೋದು ಬೇಡ. ಇವನು ದೇವಸ್ಥಾನಕ್ಕೆ ದಿನಾ ಹೋಗ್ತಾನೆ, ಇವನೊಬ್ಬ ಮೂಢನಂಬಿಕೆಯಿಂದ ತುಂಬಿದಂಥ ವ್ಯಕ್ತಿ ಅಂತ ಅವನನ್ನು ನಾವು ಕೆಳಗಿನ ದೃಷ್ಟಿಯಿಂದ ನೋಡೋದು ಬೇಡ. ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರು ನಡ್ಕೋತಾ ಇದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಇಲ್ಲಿ ಒಂದು ರೀತಿಯಲ್ಲಿ ಎವಲ್ಯೂಷನ್, ವಿಕಸನಕ್ಕೆ ಒಂದು ಮಾರ್ಗ. ಒಂದು ರೀತಿಯಿಂದ ನಾನು ಪ್ರಾರಂಭ ಮಾಡಿದ ನಂತರ ಸದಾಕಾಲ ಅಲ್ಲೇ ಇರ್ತೀನಿ ಅಂತ ನಾನು ಅನ್ಕೋಬೇಕಾಗಿಲ್ಲ. ವಿಷಯಗಳನ್ನು ನಾನು ತಿಳ್ಕೊಳ್ತಾ ಮೊದಲು ನಾಸ್ತಿಕನಾದಂತಹ ನಾನು ವಿಜ್ಞಾನಿಯಾಗಬಹುದು. ಆ ವಿಜ್ಞಾನಿಯಾಗಿ ನಾನು ಹೆಚ್ಚು ತಿಳ್ಕೊಳ್ತಾ ನಾನು ಮುನಿಯ ಸ್ಥಾನಕ್ಕೆ ನಾನು ಹೋಗಬಹುದು. ಸೊ ಹೀಗೆ ಕ್ರಮೇಣ ನಾನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ, ವ್ಯತ್ಯಾಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಇಲ್ಲಿ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂಥ ಒಂದು ಅಂಶ. ಇದು ಸರಿ ಅದು ತಪ್ಪು ಅಂತ ಅನ್ನೋದಕ್ಕಿಂತ ಇದು ವಾಸ್ತವ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅಲ್ಲಿಂದ ಮುಂದಕ್ಕೇನು ಅಂತ ಪ್ರತಿಯೊಬ್ಬರೂ ಆಲೋಚನೆ ಮಾಡ್ಕೊಳ್ಬೇಕು. ಸೊ ಇದನ್ನು ಈ ಪ್ರೋಗ್ರೆಷನ್ ಅಥವಾ ವಿಕಸನ ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು ಸಣ್ಣ ಕಥೆಯ ಉದಾಹರಣೆ ನಾವು ಪ್ರಯತ್ನ ಪಡ್ಬೋದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಈಗ ಹಿಂದಿನ ಕಾಲದಲ್ಲಿ ಭೂತ ಬಂಗ್ಲೆಗಳು ಅಂತ ಇರ್ತಾಯಿದ್ವು ಅಲ್ವಾ. ಸೊ ಭೂತ ಬಂಗ್ಲೆ ಅಲ್ಲೆಲ್ಲೋ ಊರಿನ ಆಚೆ ಹುಣಸೆ ಮರದ ಹತ್ರ ಒಂದು ಭೂತದ ಬಂಗ್ಲೆ ಇದೆಯಂತೆ, ಅಲ್ಲಿ ಭೂತ ಬರುತ್ತಂತೆ ಅಂತ. ಇದ್ರ ಬಗ್ಗೆ ಸಾಕಷ್ಟು ಸಣ್ಣ ಕಥೆಗಳು ಅವೆಲ್ಲ ಬಂದಿವೆ. ಹಳೆಯ ಸುಧಾ, ತರಂಗ,

0: ಆ ರೀತಿಯ ಒಂದು ವಾರಪತ್ರಿಕೆಗಳು ಬರ್ತಿತ್ತು. ಅದರಲ್ಲಿ ಈ ಥರದ ವಿಷಯಕ್ಕೆ ಆಧಾರಿತವಾಗಿ ಅನೇಕ ಸ್ವಾರಸ್ಯಕರವಾದಂಥ ಕಥೆಗಳು ಬಂದಿರ್ತವೆ. ಅದಕ್ಕೆ ಆಧಾರವಾಗಿ ಈ ಕಥೆ ನಾನು ಹೇಳೋವಂಥದ್ದು. ಒಂದು ಊರು, ಆ ಊರಿನ ಹೊರಗೆ ಒಂದು ಇದೇ ರೀತಿ ಯಾವುದೋ ಒಂದು ಹುಣಸೆ ಮರ. ಅಲ್ಲಿನ ಪ್ರತೀತಿ ಏನಪ್ಪ ಅಂತಂದರೆ, ಅಲ್ಲಿ ಅಮಾವಾಸ್ಯ ದಿನ ಒಂದು ಬೆಳ್ಳಗಿರೋಂಥ ದೆವ್ವ ಬರುತ್ತೆ, ಬೆಳ್ಳಗಿರೋ ದೆವ್ವ ಬರುತ್ತೆ. ಸೊ ಅದು ಪ್ರತೀತಿ. ಅದು ಯಾಕೆ ಆ ಪ್ರತೀತಿ ಬಂತು ಅಂದರೆ, ಯಾರೋ ಹೋಗಿದ್ರಂತೆ, ಅಲ್ಲಿ ನೋಡಿದ್ರಂತೆ ಅಲ್ಲಿ ದೆವ್ವ ಇದೆ, ಅದು ಬೆಳ್ಳಗೆ ಕಾಣಿಸುತ್ತೆ ಅಂತ. ಅದು ಇದೇ ಒಂದು ಕ್ರಮವನ್ನು ನಾವು ಅನುಸರಿಸೋಕ್ಕೆ ಪ್ರಯತ್ನ ಪಡೋಣ. ಯಾವ ಒಬ್ಬ ವ್ಯಕ್ತಿ ಇದ್ದ, ಆ ವ್ಯಕ್ತಿಗೆ ಈ ಥರ ಹೇಳಿದರು, ಅಲ್ಲಿ ದೆವ್ವ ಇದೆಯಂತೆ ಅಂತ. ಅವನೇನು ಯೋಚನೆ ಮಾಡ್ದ, ಅದು ಅಜ್ಞಾತ, ನನಗೆ ಗೊತ್ತಿಲ್ಲ ಅದು. ಸೊ ಹಾಗಾಗಿ ಅವನೇನು ಹೇಳ್ದ, ದೆವ್ವ ಇಲ್ಲ ಅಲ್ಲಿ, ನಾಸ್ತಿಕ, ದೆವ್ವ ಇಲ್ಲ ಅಲ್ಲಿ. ಹೌದಾ, ನೀನು ಹೋಗಿ ನೋಡಬೇಕಾದ್ರೆ ಅಲ್ಲಿ ಇದೆ. ಓ ಹೌದಾ, ಇದೆಯಾ, ನಾನು ಹೋಗ್ತೀನಿ ಅಂಥೇಳಿ ಅವನು ಹೊರಟನಂತೆ. ಅವನು ಹೊರಟ ಅಮಾವಾಸ್ಯೆ ದಿನ, ದೂರದಿಂದ ಅಲ್ಲಿ ನೋಡ್ತಾ ಇದ್ದಾನೆ, ಅಲ್ಲಿ ಕತ್ತಲೆ, ಸಂಪೂರ್ಣ ಕತ್ಲಾವರಿಸಿದೆ, ಕಪ್ಪಗಿದೆ. ಅಲ್ಲಿ ಒಂದು ಮರ ಕಾಣಿಸ್ತಾ ಇದೆ, ಆ ಮರದ ಹಿಂದ್ಗಡೆ ಏನೋ ಬೆಳ್ಳಗೆ ಹಿಂಗೆ ಅಲ್ಲಾಡ್ದಂಗೆ ಆಯಿತು. ಇವನಿಗೆದೆ ದಗ್ಗಂತು. ಓ ಏನೋ ಇದೆಯಪ್ಪ, ಅವ್ರು ಹೇಳಿದ್ರಲ್ಲ ನಿಜ ಇರಬೇಕು, ಅಯ್ಯೋ ನನಗೆ ಗೊತ್ತಾಗ್ತಾ ಇಲ್ಲ ಇದು ಅಂಥೇಳಿ ಓಟಾಕಿತ್ತ. ಸೊ ಅಜ್ಞಾತ, ನನಗೆ ಗೊತ್ತಾಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅದೇನು ಅಂತ. ಸೊ ಅದ್ರ ಬಗ್ಗೆ ನನಗೆ ಮೊದಲು ಬಂದಂಥ ಭಾವನೆ ಭಯ. ಸೊ ಆ ಭಯದಿಂದ ನಾನು ಭಕ್ತನಾದೆ, ನಾನು ಅದನ್ನ ಮುಟ್ಟಲ್ಲಪ್ಪ, ನಾನು ವಾಪಸ್ ಓಡೋಗ್ತೀನಿ ಅಂತ. ಒಂದು ಸ್ವಲ್ಪ ದೂರ ಓಡೋದ ನಂತರ ಅವನು ಯೋಚನೆ ಮಾಡಿದಂತೆ, ಅರೆ ಅಲ್ಲಿ ಏನಾದರೂ ಒಂದು ಇರಲೇಬೇಕಲ್ವಾ, ತಾನಾಗಿಯೇ ಭೂತ ದೆವ್ವಗಳು ನಾನು ಮೊದಲು ಯಾವತ್ತೂ ನಾನು ನಂಬಿದ್ದಲ್ಲ, ಏನೋ ಕಾರಣ ಇರಬೇಕು, ಆ ಕಾರಣವನ್ನು ಮತ್ತೆ ನಾನು ಪ್ರಯತ್ನ ಪಡ್ತೀನಿ ನೋಡೋದಕ್ಕೆ ಅಂಥೇಳಿ ಮತ್ತೆ ಹತ್ರ ಬಂದ. ಅದು ಜಿಜ್ಞಾಸು, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನಿಧಾನ ನಿಧಾನವಾಗಿ ಹತ್ರ ಹೋಗ್ತಾ ಹೋಗ್ತಾ ನೋಡ್ತಾನೆ, ಅಲ್ಲಿ ನೋಡಿದರೆ ಅದು ಏನಲ್ಲ, ಒಂದು ಜೇಡನ ಬಲೆ, ದೊಡ್ಡದಾದಂಥ ಜೇಡ್ರ ಬಲೆ, ಆ ಎರಡು ಕೊಂಪೆಗಳ ಮಧ್ಯೆ ಅದು ಕಟ್ಟಿದೆ. ಅದರ ಮೇಲೆ ಏನೋ ನೀರಿನ ಹನಿ ಅದೆಲ್ಲ ಸೇರಿಕೊಂಡು ಗಾಳಿ ಜೋರಾಗಿ ಬೀಸಿದಾಗ ಅದು ಬೀಸ್ದಂಗಾಗಿ ಇರೋಂಥ ಅಲ್ಪ ಸ್ವಲ್ಪ ಬೆಳಕಿನ ಕಿರಣಗಳು ಅದರ ಮೇಲೆ ಬಿದ್ದು ಒಂದು ಬಿಳಿಯ ವಸ್ತು ಅಲ್ಲಿ ಅಲ್ಲಾಡ್ತಾ ಇದೆಯೇನೋ ಅಂತ ಅನ್ಸಕ್ಕೆ ಶುರುವಾಗ್ತಾ ಇತ್ತು. ಆ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತು. ಹಾಗಾಗಿ ದೂರದಿಂದ ನೋಡಿದವ್ರಿಗೆ ಅದು ಭೂತವೋ ದೇವವೋ ಪಿಶಾಚಿಯೋ ಅಂತ ಕಾಣಿಸ್ತಾ ಇತ್ತು. ಇವನು ಹತ್ರಕ್ಕೆ ಹೋಗಿ ಪರೀಕ್ಷಿಸತೊಡಗೆ ಅವನಿಗೆ ಗೊತ್ತಾಯ್ತದು, ಈಗ ವಿಜ್ಞಾನಿ, ಈಗ ಅವನಿಗೆ ಗೊತ್ತಾಯಿತು. ಆಮೇಲೆ ವಾಪಸ್ ಬರ್ತಾ ಯೋಚನೆ ಮಾಡಿದ್ನಂತೆ, ಅರೆ ನಾನು ಯಾಕೆ ಭಯ ಪಟ್ಕೊಂಡೆ, ನಾನು ಯಾತಕ್ಕೆ ಈ ಥರ ನಾನು ನಡ್ಕೊಂಡೆ, ಸ್ವಜ್ಞಪ್ತಿ, ಅರೆ ನನಗದು ಭಯ ಆಗಿದ್ಯಾಕೆ, ನನ್ನ ಪೂರ್ವಾಗ್ರಹಗಳ ಕಾರಣದಿಂದ ನಾನು ಅದು ಬೇರೆ ಏನು ಅಂತ ಅಂದ್ಕೊಂಡೆ. ಆದರೆ ಅಲ್ಲಿ ಏನಿದೆಯೋ ಆ ವಸ್ತು ಆ ವಸ್ತುವಾಗಿ ಮಾತ್ರವೇ ಇದೆ. ನನ್ನ ಪೂರ್ವಾಗ್ರಹಗಳ ಕಾರಣದಿಂದ ನನಗೆ ಭಯ ಉಂಟಾಗಿ ಇಲ್ಲದೇ ಇರೋಂಥ ಒಂದು ವಸ್ತುವನ್ನು ನಾನು ಕಲ್ಪನೆ ಮಾಡಿಕೊಂಡು ಅಲ್ಲಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ನನ್ನ ತಪ್ಪು, ಯಾವುದು ಹೇಗಿದೆಯೋ ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ಸಾಮರ್ಥ್ಯ ನನಗಿಲ್ಲದೆ ಇದ್ದದ್ರಿಂದ ನಾನು ಬೇರೊಂದು ಕಡೆ ಇಲ್ಲದ್ದನ್ನು ಊಹಿಸಿಕೊಂಡು ಕಲ್ಪಿಸ್ಕೊಂಡು ಭಯ ಪಟ್ಕೊಳ್ತಾ ಇದ್ದೀನಿ. ಹಾಗಾಗಿ ತಪ್ಪು ಹುಣಸೆ ಮರದ್ದು ಅಲ್ಲ, ಅಮಾವಾಸ್ಯೆಯದು ಅಲ್ಲ, ಜೇಡ್ರ ಬಲೆಯದು ಅಲ್ಲ, ಅದರಲ್ಲಿದ್ದಂಥ ತಪ್ಪು ನಂದು. ನಾನು ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಂಡಿದ್ರೆ ಈ ರೀತಿಯ ಒಂದು ಏರ್ಪೇರುಗಳು ನನ್ನಲ್ಲಿ ಆಗ್ತಾ ಇರಲಿಲ್ಲ ಅಂತ. ಹಾಗೆ ನಾಸ್ತಿಕ, ಭಕ್ತ, ವಿಜ್ಞಾನಿ, ಸ್ವಜ್ಞಪ್ತಿ ಶೋಧೆಯಿಂದ ಮುನಿ. ಸೊ ಹೀಗೆ ನಾವು ನಿಧಾನವಾಗಿ ಮೇಲಿನ ಸ್ತರದ ಆಲೋಚನೆಗಳತ್ತ ನಮ್ಮ ಮುಖವನ್ನು ನಾವು ತಿರುಗಿಸ್ಕೊಳ್ಬಹುದು. ನಿತ್ಯ ಜೀವನದಲ್ಲೂ ಕೂಡ ನಾವು ಇದೇ ರೀತಿಯ ಒಂದು ಕ್ರಮವನ್ನು ಅನುಸರಿಸ್ಕೊಂಡ್ರೆ ಖಂಡಿತ ನಮ್ಮ ಬಾಳನ್ನು ನಾವು ಹೆಚ್ಚು ಉತ್ತಮ ತರಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು. ನಮ್ಮ ನಿಲಯದಿಂದ ಇನ್ನು ಮುಂದೆ ಅಲಂಕಾರದ ಅಬ್ಬರದಲ್ಲಿ ಕಳೆದು ಹೋಗುತ್ತಿರುವ ಸೀರಿಯಲ್ ಕಥೆಗಳು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಲಂಕಾರದ ಹಬ್ಬರದಲ್ಲಿ ಕಳೆದು ಹೋಗುತ್ತಿರುವ ಸೀರಿಯಲ್ ಕಥೆಗಳು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಸಂಜೆ 6 ಗಂಟೆಯಾದರೆ ಸಾಕು, ಅನೇಕ ಮನೆಗಳಲ್ಲಿ ಟಿವಿಯ ರಿಮೋಟ್ ಒಂದೇ ವಾಹಿನಿಯ ಮೇಲೆ ಕೇಂದ್ರೀಕೃತಗೊಳ್ಳುತ್ತದೆ. ಈ ಮೇಘ ಧಾರಾವಾಹಿಗಳು ಅದೇನು ಮೋಡಿ ಮಾಡಿವೆಯೋ. ಆದರೆ ವಿಚಿತ್ರ ಅನಿಸುವುದು ನಮ್ಮ ಕನ್ನಡ ಧಾರಾವಾಹಿಗಳು ಬಿಂಬಿಸುವ ಚಿತ್ರಗಳು. ಪರದೆಯ ಮೇಲೆ ಬರುವ ನಾಯಕಿ ನಿದ್ದೆಯಿಂದ ಎದ್ದರೂ ಮೇಕಪ್ ಕೆಡೆದು ಅಡುಗೆ ಮಾಡಿದರೂ ಆಭರಣ ಕಳಚದು, ಕಣ್ಣೀರಿಟ್ಟರೂ ಕಣ್ಣಿಗೆ ಹಚ್ಚಿದ ಕಾಜಲ್ ಮಾಸದು. ಬದುಕಿನ ಪ್ರತಿ ಕ್ಷಣವು ಮದುವೆ ಮಂಟಪದಲ್ಲಿ ಕುಳಿತ ಮದುಮಗಳಂತೆ ಅಲಂಕರಿಸಿಕೊಂಡಿರುವ ಈ ಪಾತ್ರಗಳು ಇಂದು ಲಕ್ಷಾಂತರ ಪ್ರೇಕ್ಷಕರ ದಿನನಿತ್ಯದ ಸಂಗಾತಿಗಳಾಗಿವೆ. ಆಶ್ಚರ್ಯವೇನೆಂದರೆ, ಈ ಧಾರಾವಾಹಿಗಳು ಬದುಕನ್ನು ತೋರಿಸುತ್ತವೆಯೇ ಅಥವಾ ನಿಜ ಬದುಕಿನಿಂದ ದೂರ ಸರಿದ ಅಸಾಧ್ಯವಾದ ಒಂದು ಕೃತಕ ಮಾದರಿಯನ್ನು ಬಿಂಬಿಸುತ್ತವೆಯೇ? ನೀವೇ ಹೇಳಿ, ಮಲಗುವಾಗ ಯಾರಾದರೂ ಲಿಫ್ಟಿ ಕಚ್ಚುವರೆ ಅಥವಾ ಮಲ್ಲಿಗೆಯ ಮಾಲೆ ಮುಡಿದು ಮಲಗುವರೆ? ಮಲಗಿದರೂ ಮುಡಿದ ಮಾಲೆಯ ಒಂದು ಹೂವು ಕೂಡ ಕದಲದೆ ಇರುವುದೇ ಧಾರಾವಾಹಿ ಎನ್ನುವುದು ಸಮಾಜದ ಪ್ರತಿಬಿಂಬ ಎಂದು ಹೇಳಲಾಗುತ್ತದೆ. ಆದರೆ ಇಂದಿನ ಅನೇಕ ಧಾರಾವಾಹಿಗಳು ಅಲಂಕಾರದ ಪ್ರದರ್ಶನ ವೇದಿಕೆಯಾಗಿ ಬದಲಾಗಿವೆ. ಕಥೆಯ ತೂಕ ಕಡಿಮೆಯಾದಷ್ಟು ಸೀರೆಗಳ ಹೊಳಪು ಹೆಚ್ಚುತ್ತಿದೆ. ಪಾತ್ರಗಳ ವ್ಯಕ್ತಿತ್ವಕ್ಕಿಂತ ಅವರ ಆಭರಣಗಳೇ ಹೆಚ್ಚು ಧ್ವನಿಸುತ್ತಿವೆ. ಸಂಭಾಷಣೆಗಿಂತ ಮೇಕಪ್ ಹೆಚ್ಚು ಗಮನ ಸೆಳೆಯುತ್ತಿದೆ. ಪರಿಣಾಮವಾಗಿ ಕಥೆಯ ಜೀವಾಳವೇ ಹಿಂದೆ ಸರಿದು ಬಾಹ್ಯ ಸೌಂದರ್ಯ ಆಡಂಬರವೇ ಕೇಂದ್ರಸ್ಥಾನ ಪಡೆಯುತ್ತಿದೆ. ಅಲಂಕಾರವು ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಭಾರತೀಯ ಹೆಣ್ಣು ಮಕ್ಕಳು ಹಬ್ಬದ ದಿನಗಳಲ್ಲಿ ಸಿಂಗರಿಸಿಕೊಳ್ಳುವುದು, ಮದುವೆ, ನಾಮಕರಣ, ಧಾರ್ಮಿಕ ಆಚರಣೆಗಳಲ್ಲಿ ವಿಶೇಷ ವೇಷಭೂಷಣ ಧರಿಸುವುದು ನಮ್ಮ ಸಂಪ್ರದಾಯ ಸೊಬಗು. ಇದನ್ನು ಯಾರೂ ಅಲ್ಲಗಳೆಯುವುದಿಲ್ಲ. ಆದರೆ ಧಾರಾವಾಹಿಗಳು ಅಲಂಕಾರವನ್ನು ಬದುಕಿನ ಸಹಜತೆಯ ಬದಲು ಬದುಕಿನ ಅನಿವಾರ್ಯ ಗುರುತಾಗಿ ಬಿಂಬಿಸುತ್ತಿವೆ. ಧಾರಾವಾಹಿಗಳಲ್ಲಿ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವ ತನಕ ಮಹಿಳೆಯರು ಭಾರವಾದ ರೇಷ್ಮೆ ಸೀರೆ, ಚಿನ್ನದ ಆಭರಣಗಳು, ಮೇಕಪ್, ವಿಭಿನ್ನ ಕೂದಲ ವಿನ್ಯಾಸದೊಂದಿಗೆ ಕಾಣಿಸಿಕೊಳ್ಳುತ್ತಾರೆ. ಸಾಮಾನ್ಯ ಮಧ್ಯಮ ವರ್ಗದ ಮನೆಯ ಕಥೆಯಲ್ಲಿಯೂ ಇದೇ ಚಿತ್ರಣ. ಅಡುಗೆ ಮಾಡುವಾಗಲೂ, ಆಸ್ಪತ್ರೆಯಲ್ಲಿ ರೋಗಿಯನ್ನು ನೋಡಿಕೊಳ್ಳುವಾಗಲೂ, ಕಣ್ಣೀರು ಸುರಿಸುವಾಗಲೂ ಅಲಂಕಾರದಲ್ಲಿ ಯಾವುದೇ ಬದಲಾವಣೆಯಿಲ್ಲ. ಇದು ವಾಸ್ತವ ಬದುಕಿಗೆ ಎಷ್ಟು ದೂರ ಎಂಬುದನ್ನು ಪ್ರೇಕ್ಷಕರು ಅರಿತಿದ್ದರು. ಈ ದೃಶ್ಯಗಳು ಅವರ ಮನಸ್ಸಿನಲ್ಲಿ ಸೌಂದರ್ಯದ ಹೊಸ ಮಾನದಂಡವನ್ನು ನಿರ್ಮಿಸುತ್ತವೆ. ಇದು ಕೇವಲ ಮನರಂಜನೆಯ ಪ್ರಶ್ನೆಯಲ್ಲ, ಇದು ಮನೋವಿಜ್ಞಾನದ ಪ್ರಶ್ನೆಯೂ ಹೌದು. ಮಾಧ್ಯಮಗಳು ನಿರಂತರವಾಗಿ ಒಂದೇ ರೀತಿಯ ಸೌಂದರ್ಯವನ್ನು ಪ್ರದರ್ಶಿಸಿದಾಗ ಜನರು ಅದನ್ನೇ ಆದರ್ಶವೆಂದು ನಂಬತೊಡಗುತ್ತಾರೆ. ವಿಶೇಷವಾಗಿ ಯುವತಿಯರು ಮತ್ತು ಗೃಹಿಣಿಯರಲ್ಲಿ ನಾನು ಈಗಿಲ್ಲ ಎಂಬ ಕೀಳರಿಮೆಯ ಭಾವನೆ ಬೆಳೆಯಬಹುದು. ಅಲಂಕಾರ ಒಂದು ಆಯ್ಕೆಯಾಗಿರಬೇಕಾದರೆ ಅದು ಸಾಮಾಜಿಕ ಒತ್ತಡವಾಗಿ ಬದಲಾಗುವುದು ಅಪಾಯಕಾರಿ ಬೆಳವಣಿಗೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದ ಈ ಪ್ರವೃತ್ತಿ ಇನ್ನಷ್ಟು ತೀವ್ರವಾಗಿದೆ. ಧಾರಾವಾಹಿಯಲ್ಲಿ ನಾಯಕಿ ಧರಿಸಿದ ಸೀರೆ ಮರುದಿನವೇ ಮಾರುಕಟ್ಟೆಯಲ್ಲಿ ಸೀರಿಯಲ್ ಕಲೆಕ್ಷನ್ ಎಂಬ ಹೆಸರಿನಲ್ಲಿ

ಮಾರಾಟವಾಗುತ್ತವೆ. ಅವಳು ಹಾಕಿದ ಕಿವಿಯೋಲೆ, ಸರ, ಬಳೆ, ಬಿಂದಿ, ಹೇರ್ ಸ್ಟೈಲ್ ಎಲ್ಲವೂ ಫ್ಯಾಷನ್ ಆಗುತ್ತದೆ. ಜಾಹೀರಾತು ಸಂಸ್ಥೆಗಳು, ವಸ್ತ್ರೋದ್ಯಮ ಮತ್ತು ಆಭರಣ ಉದ್ಯಮಗಳು ಈ ಮನೋಭಾವವನ್ನು ವ್ಯಾಪಾರ ತಂತ್ರವಾಗಿ ಬಳಸಿಕೊಳ್ಳುತ್ತವೆ. ಒಟ್ಟಿನಲ್ಲಿ ಮನರಂಜನೆ ಮತ್ತು ಮಾರುಕಟ್ಟೆ ಒಂದಾಗಿ ಪ್ರೇಕ್ಷಕರ ಮನಸ್ಸನ್ನು ಪ್ರಭಾವಿಸುತ್ತವೆ. ಹಾಗೆಂದು ಅಲಂಕರಿಸಿಕೊಳ್ಳುವುದು ತಪ್ಪಲ್ಲ, ತಪ್ಪಾಗಿರುವುದು ಅದರ ಅತಿರೇಕ. ಒಂದು ಪಾತ್ರದ ವ್ಯಕ್ತಿತ್ವವನ್ನು ಚಿಂತನೆ, ಧೈರ್ಯ, ಮೌಲ್ಯ ಮತ್ತು ನಿರ್ಧಾರಗಳು ರೂಪಿಸಬೇಕ ಹೊರತು ಧರಿಸಿರುವ ಆಭರಣಗಳ ತೂಕ ಅಲ್ಲ. ದುರದೃಷ್ಟವಶಾತ್ ಅನೇಕ ಧಾರಾವಾಹಿಗಳಲ್ಲಿ ನಾಯಕಿಯ ಒಳ್ಳೆಯತನವನ್ನು ಆಕೆಯ ಉಡುಗೆ ಮೂಲಕ, ಖಳನಾಯಕಿಯ ಕ್ರೌರ್ಯವನ್ನು ಆಕೆಯ ಮೇಕಪ್ ಮೂಲಕ ತೋರಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಇದು ಪಾತ್ರ ನಿರ್ಮಾಣದ ಸರಳೀಕರಣವೂ ಹೌದು, ಕಲಾತ್ಮಕತೆಯ ಸೋಲು ಹೌದು. ಒಂದು ಕಾಲದಲ್ಲಿ ಕನ್ನಡ ಧಾರಾವಾಹಿಗಳು ಮನ ಮುಟ್ಟುವ ಕಥೆಯ ಕಾರಣದಿಂದ ಮನೆ ಮಾತಾಗಿದ್ದವು. ಪಾತ್ರಗಳ ನೈಜತೆ, ಸಂಭಾಷಣೆಯ ಹಾಳ, ಬದುಕಿನ ಅನುಭವಗಳೇ ಅವುಗಳ ಶಕ್ತಿಗಳಾಗಿದ್ದವು. ಪ್ರೇಕ್ಷಕರು ಪಾತ್ರಗಳನ್ನು ಅವರ ಉಡುಗೆಯಿಂದಲ್ಲ, ಅವರ ಗುಣಗಳಿಂದ ನೆನಪಿಟ್ಟುಕೊಳ್ಳುತ್ತಿದ್ದರು. ಇಂದು ಪರಿಸ್ಥಿತಿ ಬದಲಾಗಿದೆ. ಒಂದು ಧಾರಾವಾಹಿಯ ಕತೆ ನೆನಪಿಲ್ಲದಿದ್ದರೂ ನಾಯಕಿ ಧರಿಸಿದ ಸೀರೆ ಅಥವಾ ಆಭರಣಗಳ ವಿನ್ಯಾಸ ನೆನಪಿರುತ್ತದೆ. ಇದು ಮನರಂಜನೆಯ ದಿಕ್ಕು ಬದಲಾಗುತ್ತಿರುವ ಸೂಚನೆ. ಇದರಿಂದ ಮತ್ತೊಂದು ಸಾಮಾಜಿಕ ಸಮಸ್ಯೆಯು ಹುಟ್ಟಿಕೊಳ್ಳುತ್ತದೆ. ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಅನಗತ್ಯ ಖರ್ಚಿನ ಪ್ರವೃತ್ತಿ ಹೆಚ್ಚುತ್ತದೆ. ಧಾರಾವಾಹಿಗಳಲ್ಲಿ ಕಾಣುವ ಜೀವನ ಶೈಲಿಯನ್ನು ಅನುಕರಿಸುವ ಆಸೆಯಿಂದ ಸಾಲ ಮಾಡಿ ಆಭರಣ ಖರೀದಿಸುವುದು, ದುಬಾರಿ ಬಟ್ಟೆಗಳನ್ನು ಕೊಳ್ಳುವುದು, ಪ್ರದರ್ಶನಕ್ಕಾಗಿ ಬದುಕುವುದು, ಇಂತಹ ಮನೋಭಾವಗಳು ಬೆಳೆಯಬಹುದು. ಸರಳತೆಯ ಸೌಂದರ್ಯ ಮರೆತು ಪ್ರದರ್ಶನದ ಸೌಂದರ್ಯಕ್ಕೆ ಸಮಾಜ ಒಲಿಯುತ್ತದೆ. ಇದರ ಜೊತೆಗೆ ಮಹಿಳೆಯರ ಶ್ರಮದ ನೈಜ ಚಿತ್ರಣವು ಮಸುಕಾಗುತ್ತಿದೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡುವ ಮಹಿಳೆಯ ಬೆವರು, ಆಯಾಸ, ಹೋರಾಟ, ಆತ್ಮವಿಶ್ವಾಸ, ಸಾಮರ್ಥ್ಯ ಇವುಗಳಿಗಿಂತ ಅವಳ ಮುಖದ ಮೇಕಪ್ ಮುಖ್ಯವಾಗುವ ಸ್ಥಿತಿ ಸೃಷ್ಟಿಯಾಗುತ್ತಿದೆ. ಇದು ಮಹಿಳೆಯ ಬದುಕನ್ನು ಮೇಲ್ನೋಟಕ್ಕೆ ಮಾತ್ರ ಸೀಮಿತಗೊಳಿಸುವ ಅಪಾಯವನ್ನು ಹೊಂದಿದೆ. ಆದಾಗ್ಯೂ ಆಶಾದಾಯಕ ಬೆಳವಣಿಗೆಗಳು ಇವೆ. ಕೆಲವು ಹೊಸ ಧಾರಾವಾಹಿಗಳು ಸರಳ ಉಡುಗೆ, ನೈಜ ಮನೆಗಳು, ಸಹಜ ಮೇಕಪ್ ಮತ್ತು ವಾಸ್ತವ ಬದುಕಿನ ಪಾತ್ರಗಳ ಮೂಲಕ ವಿಭಿನ್ನ ದಾರಿಯನ್ನು ಹಿಡಿಯುತ್ತಿವೆ. ಉದ್ಯೋಗದಲ್ಲಿರುವ ಮಹಿಳೆಯರು, ರೈತರು, ಶಿಕ್ಷಕರು, ವೈದ್ಯರು, ಕಾರ್ಮಿಕರು ಇವರ ಬದುಕನ್ನು ಸಹಜವಾಗಿ ತೋರಿಸುವ ಪ್ರಯತ್ನಗಳು ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡೆಯುತ್ತಿವೆ. ಪ್ರೇಕ್ಷಕರಿಗೂ ಇಲ್ಲೊಂದು ಹೊಣೆಗಾರಿಕೆ ಇದೆ. ನಾವು ನೋಡುವುದನ್ನೆಲ್ಲ ಬದುಕಿನ ಮಾದರಿಯೆಂದು ಒಪ್ಪಿಕೊಳ್ಳದೆ ಅದು ಕಲ್ಪಿತ ನಿರೂಪಣೆ ಎಂಬ ಹರಿವನ್ನು ಬೆಳೆಸಿಕೊಳ್ಳಬೇಕು. ಸೌಂದರ್ಯವು ಚಿನ್ನದ ತೂಕದಲ್ಲ, ವ್ಯಕ್ತಿತ್ವದ ಬೆಳಕಿನಲ್ಲಿ ಇದೆ ಎಂಬ ಮೌಲ್ಯವನ್ನು ಮಕ್ಕಳಿಗೂ ಯುವ ಜನರಿಗೂ ತಿಳಿಸಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಅಲಂಕಾರದ ಅಬ್ಬರದಲ್ಲಿ ಕಳೆದು ಹೋಗುತ್ತಿರುವ ಸೀರಿಯಲ್ ಕಥೆಗಳು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ. ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಅಲಂಕಾರದ ಅಬ್ಬರದಲ್ಲಿ ಕಳೆದು ಹೋಗುತ್ತಿರುವ ಸೀರಿಯಲ್ ಕತೆಗಳು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.
1: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
2: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
3: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
4: ಹ್ಞೂ ಕಣೆ, ಆಯ್ತು ತರ್ತೇನೆ.
3: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
4: ಮತ್ತಿನ್ನೇನ್ ಮಾಡ್ಲೆ?
3: ಬ್ಯಾಗ್ ಕೊಡ್ತೀನಿ, ಇರಿ.
4: ಬ್ಯಾಗ್ ಒಂದ್ಸರಿ ಯಾಕೆ?

0: ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
0: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
0: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
0: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಜನಧ್ವನಿ ಪರಿಣಾಮ ಕಾರ್ಯಕ್ರಮ. ಜನಧ್ವನಿ ನಿರಂತರ ಕೇಳುಗರ ಅಭಿಪ್ರಾಯ ಕುರಿತು ಸರಕುರಿನ 9ನೇ ವಾರ್ಡಿನ ಶ್ರೀಯುತ ವಿಜಯ್ ಕುಮಾರ್ ಮತ್ತು ಶ್ರೀಮತಿ ಶಾಂತಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲಿದ್ದಾರೆ. ನಮ್ಮ ಜೊತೆಗೆ ಸರಗೂರು ಪಟ್ಟಣದ 9ನೇ ವಾರ್ಡಿನ ಶ್ರೀಯುತ ವಿಜಯ್ ಕುಮಾರ್ ಮತ್ತು ಅವರ ಪತ್ನಿಯಾದಂತಹ ಶ್ರೀಮತಿ ಶಾಂತಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಜನಧ್ವನಿ ಬಗ್ಗೆ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಅವರಿಂದಲೇ ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಾಗಿ ನೀವು ಗುರುತಿಸಿಕೊಂಡಿರೋದು ನಮಗೆ ತುಂಬಾ ಖುಷಿಯ ವಿಚಾರ ಸರ್. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಕಿರುಪರಿಚಯವನ್ನ ಮಾಡಿಕೊಡಿ ಸರ್.
1: ವಿಜಯಕುಮಾರ್, ನಾನು ವಾಹನ ಚಾಲಕ. ಈಗ ವಾಹನ ಓಡಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತದ. 76 ನನ್ನ ವಯಸ್ಸು, 77.
0: ಮನೇಲಿ ಯಾರ್ಯಾರಿದ್ದೀರಿ ಸರ್ ನೀವು?
1: ನಾನು, ನನ್ನ ಹೆಂಡತಿ.
0: ಜನಧ್ವನಿ ರೇಡಿಯೋ ಕೇಂದ್ರ ಯಾವಾಗ ಪರಿಚಯ ಆಯ್ತು ನಿಮ್ಗೆ?
1: ನನಗೆ ಸುಮಾರು ಬಿಗಿನಿಂಗ್ ಅಂತ ಗೊತ್ತು ಮೇಡಮ್. ನನಗೆ ಫಸ್ಟ್ ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಕೊಡ್ತಿದ್ರು, ಆಗಿಂದಲೇ ಕೇಳಿ.
0: ಒಂದು ಜನಧ್ವನಿ ಆರಂಭದ ದಿನಗಳಿಂದನೂ ಕೂಡ ನೀವು ರೇಡಿಯೋವನ್ನ ಆಲಿಸ್ತಾ ಬರ್ತಾ ಇದ್ದೀರಿ?
1: ರೇಡಿಯೋ ಇಲ್ಲದ್ರೆ ಮೊಬೈಲ್ ಅಲ್ಲೂ ಹಾಕೊಂಡು ಕೇಳ್ತೀನಿ. ರೇಡಿಯೋ ರೇಡಿಯೋ ಆಲ್ರೆಡಿ ಒಂದ್ ಮನೇಲಿ ರೇಡಿಯೋ ಎಲ್ಲ ಸಿಕ್ಕಿದ್ದು, ಅದ್ರಲ್ಲಿ ಈಗ ಸರಿಯಾಗಿ ಬರ್ತಾಲೆ. ಜನಧ್ವನಿ ಎಲ್ಲ ಬರೋದ.
0: ಯಾರ್ಯಾರು ಕೇಳ್ತೀರಾ ಸರ್ ಮನೇಲಿ ನೀವು?
1: ನಾನು ನಿಮ್ಮಿಡು ಅಕಸ್ಮಾತ್ ಯಾರು ಜನಗಳು ಬಂದ್ರೆ ಅವರು ಕೇಳ್ತಾರೆ.
0: ಎಷ್ಟೆಷ್ಟು ಆಗ್ತಿದೆ ಜನಧ್ವನಿ ನಿಮ್ಗೆ?
1: ಬಹಳ ಇಷ್ಟ ಆಗಿದೆ ಮೇಡಮ್.
0: ಯಾಕೆ?
1: ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇಷ್ಟ. ಬೆಳಗ್ಗೆ ಅವರು ಗುರುರಾಜ್ ಕರ್ಜಿಗೆ ಅವರು ಕೇಳ್ತೀವಿ, ಅದು ಬಿಟ್ಟರೆ ವಾರ್ತೆ. ಆಮೇಲೆ ಆಫೀಸರ್ಗಳೆಲ್ಲ ಇದು ಮಾಡ್ತಾರಲ್ಲ ನೀವು, ಅದ ಸಂದರ್ಶನ ಅದೆಲ್ಲ ಕೇಳ್ತೀವಿ ಪ್ರೋಗ್ರಾಮ್ಗಳೆಲ್ಲ.
0: ಕಗ್ಗ ಬರ್ತಿದ್ಯಲ್ಲ, ಕೇಳ್ತಿದ್ದೀರಾ?
1: ಕೇಳ್ತಾ ಇದ್ದೀನಿ.
0: ಹೇಗೆ ಬರ್ತೀರಾ?
1: ಎಲ್ಲ ಬರ್ತಾರೆ, ಈ ಥರ ಚೆನ್ನಾಗಿ ಅನ್ಸ್ಕೊಡ್ತಾ ಇದ್ದಾರೆ.
0: ಅಂದ್ರೆ ಇವನ್ ಕಗ್ಗ ಕೂಡ ನೀವನ್ ಕೇಳ್ತಾ ಇದ್ದೀರಾ? ಈಗ ಜನಧ್ವನಿ ಕೇಂದ್ರ ಒಂದು ಸರ್ಗೂರಲ್ಲಿ ಇರೋದು ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಸರ್?
1: ಬಹಳ ಚೆನ್ನಾಗಿದೆ, ಖುಷಿ ಆಗ್ತದೆ. ನಮ್ಮಲ್ಲಿ ರೇಡಿಯೋ ಸ್ಟೇಷನ್ ಇದೆಯಲ್ಲ,
0: ಈಗ ಎಷ್ಟೋ ದೂರದ ಕೇಂದ್ರಗಳಿಗೆ ಹೋಗ್ಬೇಕು ಅಂತಂದ್ರೆ ನಾವು ದೊಡ್ಡ ನಗರಗಳಿಗೆ ಧಾವಿಸ್ಬೇಕು. ಈ ನಿಟ್ಟಿನಲ್ಲಿ ಸರ್ಗೂರಲ್ಲಿ ಇರೋದು ನಿಮ್ಗೆ ಖುಷಿ ಆಗ್ತಾ ಇದೆ?
1: ಖುಷಿ ಆಗ್ತದೆ. ಅಲಾರಾಮ್ ಇದ್ದಂಗೆ ಮೇಡಮ್, ನಮ್ದು 6:30 ಹಾಕ್ಬಿಟ್ರಿ. ಎಲ್ಲ ಸಾಮಾನ್ಯರು 9 ಗಂಟೆ ಕೇಳ್ತಾ ಇದ್ದೀನಿ. ಆಮೇಲೆ ಹೊರಗಡೆ ಎಲ್ಲರೂ ಹೋದ್ರೆ
0: ಬೆಳಗ್ಗೆ ಒಂದು ಪ್ರಾರಂಭದ ಧ್ವನಿಯಿಂದ ನಿಮ್ಮ ಕೆಲಸ ಮುಗಿಯೋವರೆಗೂ ಕೂಡ ನಮ್ಮ ಜನಧ್ವನಿಯನ್ನ ಆಲಿಸ್ತಾ ಬರ್ತಾ ಇದ್ರ ನೀವು? ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಕೇಳ್ಬೇಕು ಅಂತ ನಿಮ್ಗೆ ಯಾವ್ದು ಅನ್ಸುತ್ತೆ ಸರ್?
1: ನಮ್ಗೆ ಕೆಲವು ಜನರಿಗೆ ಉಪಯೋಗ ಆಗುವಂತ ಪ್ರಕಟಿಸ್ತಾ ಇರ್ಬೇಕು ನೀವು.

0: ಜನಗಳು ಉಪಯೋಗ ಆಗಂತೆಲ್ಲ ಪ್ರಕಟಿಸಿದ್ರೆ ಸಾಮಾನ್ಯವಾಗಿ ಎಲ್ಲರೂ ತಿಳುವಳಿಕೆ ಪಟ್ಟಿರ್ತಾರೆ.
1: ಸರಿ, ಇವಾಗ ನೀವು ಹೇಳಿದ್ರಿ ಸರ್ಗೂರಲ್ಲಿ ಇರೋದು ತುಂಬಾ ಖುಷಿ ಆಗ್ತಿದೆ ನಮ್ಮ ಜನಧ್ವನಿ ಅಂತ ಹೇಳಿದ್ರಿ. ಈಗ ಸಮುದಾಯದ ಭಾಗವಹಿಸುವಿಕೆ ಹೆಚ್ಚಾಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್?
0: ಎಲ್ಲರೂ ಬಂದು ಎಲ್ಲರೂ ವಿಷಯ ತಿಳಿಬೇಕು. ಅದಕ್ಕೆ ನಮ್ಮ ಬಾಂಧವ್ಯ ಕೇಂದ್ರಗಳು ಬಹಳ ಸಂಪರ್ಕ.
1: ಅಂದ್ರೆ ಸಮುದಾಯದ ಭಾಗವಹಿಸುವಿಕೆ ಇದ್ದಷ್ಟು ಜನಧ್ವನಿ ಇನ್ನು ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದ್ರ. ಈಗ 15 ದಿನಕ್ಕೊಂದ್ಸರಿ ನಾವು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಇದಕ್ಕೆ ಸಾಕಷ್ಟು ಅಧಿಕಾರಿಗಳು ಬಂದು ಜನಗಳ ಸಮಸ್ಯೆಗೆ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್?
0: ಅನುಕೂಲ ಆದಷ್ಟು ಜನಗಳು ಪಡ್ಕೋಬೇಕು. ನಾನು ಮುಂಚೆ ಹಳೆ ರೇಡಿಯೋನಲ್ಲಿ ಎಸ್ ಮೂರ್ತಿ ಅವ್ರದ್ದು ಇದು ಬರ್ತಾ ಇತ್ತು, ಡಾಕ್ಟರ್ ಕುರುರಾಜ್ ಕರ್ಣಿಗೆ ಅವ್ರು ಬರ್ತಾರಲ್ಲ ಆ ತರ ಪ್ರೋಗ್ರಾಮ್ ಬರ್ತಾ ಇತ್ತು ಎಸ್ ಮೂರ್ತಿ ಅವರು ಒಂದು ಮಾತು ಅಂತ ರೇಡಿಯೋ ಬಿಟ್ಟು ನಮ್ಗೆ.
1: ಅಂದ್ರೆ ಅವಾಗ್ಲಿಂದನು ಕೂಡ ನಿಮ್ಗೆ ಈ ಒಂದು ರೇಡಿಯೋ ಆಸಕ್ತಿ ಕೂಡ ಬೆಳೆದು ಬಂದಿದೆ ಅಂತ ಹೇಳ್ತಾ ಇದ್ರಿ. ಅದೇ ರೀತಿ ಇನ್ಯಾವ ತರ ನಿಮ್ಗೆ ಕಾರ್ಯಕ್ರಮಗಳು ನಿಮ್ಮ ಅಭಿರುಚಿಗೆ ತಕ್ಕಂತೆ ಇನ್ಯಾವ ತರ ಕಾರ್ಯಕ್ರಮಗಳು ಬಂದ್ರೆ ಸೂಕ್ತ ಅಂತ ಅನ್ಸುತ್ತೆ ಸರ್?
0: ಕೆಲವು ಈ ಸಣ್ಣ ಸಣ್ಣ ಕಥೆಗಳು ಮಕ್ಕಳಿಗೆ ತಿಳುವಳಿಕೆ ಬರುವಂತದ್ದೆಲ್ಲ ಇದ್ ಮಾಡಿದ್ರೆ ಅವರು ಕಲಿತಾರೆ. ಆಗ ಮೌಲ್ಯಯುತ ಆಗಿರೋದನ್ನ ಪ್ರಸಾರ ಮಾಡಿದ್ರೆ ನೀವು ಚೆನ್ನಾಗಿರ್ತದೆ.
1: ಅಂದ್ರೆ ಮೌಲ್ಯಯುತಗಳನ್ನ ಒಳಗೊಂಡ ವಿಷಯಗಳನ್ನ ಕೂಡ ಪ್ರಸಾರ ಮಾಡಿದ್ರೆ ಇನ್ನಷ್ಟು ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ರಿ.

0: ಅಂದ್ರೆ ನಮ್ಮ ಜನಧ್ವನಿ ಕಾರ್ಯಕ್ರಮಗಳಲ್ಲಿ ಬುಡಕಟ್ಟು ಜನರಿಗೆ ಉಪಯೋಗ ಆಗೋ ನಿಟ್ಟಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು?
1: ಅದು ಬಹಳ ಇದು ಮೇಡಮ್ ಅನುಕೂಲ ಆಗಿದೆ ಅವ್ರಿಗೆಲ್ಲ, ಆಡಿಯೋರಿಗೆಲ್ಲ ಬಹಳ ಅನುಕೂಲ ಆಗಿ ಅವರು ಮುಂದೆ ಬರ್ತಾ ಇದಾರೆ. ಈಗ ವಿವೇಕಾನಂದ ಸಂಸ್ಥೆ ಬರಲಾಗಿ ಆಡಿಯೋರಿಗೆಲ್ಲ ಬಹಳ ಉಪಯೋಗ ಆಗಿದೆ.
0: ನಮ್ಮ ಜನಧ್ವನಿಲೂ ಕೂಡ ಅವರ ಕಾರ್ಯಕ್ರಮಗಳನ್ನು ಕೂಡ ಪ್ರಸಾರ ಮಾಡ್ತಾ ಇದೀವಿ. ಕೇಳ್ತಾ ಇದ್ದೀರಾ?
1: ಕೇಳ್ತಾ ಇದ್ದೀವಿ.
0: ಯಾವ್ದು ಕೇಳಿದಿರಿ?
1: ಅವ್ರದ್ದು ಇದೆಲ್ಲ ಅವರ ಕಾಡಿನ ಬದುಕು, ನಂಗ ಕಾಡು ನಂಗ ಜನ ಅವೆಲ್ಲ ಇಷ್ಟ ಆಗಿದೆ.
0: ಅಂದ್ರೆ ನಂಗ ಕಾಡು ನಂಗ ಜನ ಕಾರ್ಯಕ್ರಮನು ಕೂಡ ನೀವು ಕೇಳ್ತಾ ಬರ್ತಾ ಇದ್ರಿ? ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆಸ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಜನಗಳ ಸಮಸ್ಯೆ ಅನುಗುಣವಾಗಿ
1: ಎಲ್ಲ ಸಮಸ್ಯೆಗಳ ಬಗೆಹರಿಸೋದಕ್ಕೆ ಅವರವ ಅಧಿಕಾರಿಗಳು ನಿಮ್ ಸಿಗ್ತಾರೆ, ಅವ್ರನ್ನೆಲ್ಲ ಸಂದರ್ಶನ ಮಾಡಿ ಜನಗಳಿಗೆ ತಿಳುವಳಿಕೆ ಕೊಡೋದು.
0: ನೀವು ನಮ್ಮ ಜನಧ್ವನಿ ಬಗ್ಗೆ ಇತರರಿಗೆ ಹೇಳೋದುಂಟಾ?
1: ಹೌದು, ಚೆನ್ನಾಗಿದೆ ಹೇಳಿ ನೀವು.
0: ಅಂದ್ರೆ ಕೇಳ್ಬೇಕಾದ್ರೆ ಇತರ ಜನಗಳು ಕೂಡ ಬಂದ್ರೆ ನೀವು ನಮ್ಮ ಜನಧ್ವನಿ ಆಲಿಸಿ ಅಂತ ನೀವು ಕೂಡ ಒಂದು ನಿರ್ದೇಶನ ನೀಡ್ತೀರಿ?
1: ಹೌದು,
0: ತುಂಬಾ ಖುಷಿಯ ವಿಚಾರ ಸರ್. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನೀವೊಬ್ಬ ಕೇಳುಗರಾಗಿ ಏನ್ ಸಂದೇಶವನ್ನ ಕೊಡ್ತೀರಾ ಸರ್?
1: ಎಲ್ಲಾರು ನೀವು ಆರೂವರೆಗೆ ಹಾಕೊಂಡು ರೇಡಿಯೋನ, ರೇಡಿಯೋ ಇಲ್ಲದ ಮೊಬೈಲ್ ಹಾಕೊಂಡು ಕೇಳಿ, ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ.
0: ಸಕಾಲದಲ್ಲಿ ಒಂದು ಸಂಪೂರ್ಣ ಮಾಹಿತಿ ಅನ್ನೋದು ಜನಧ್ವನಿಯಲ್ಲಿ ಪ್ರಸಾರ ಆಗ್ತಾ ಇದೆ, ಇದನ್ನ ಉಪಯೋಗ ಪಡಿಸ್ಕೊಳ್ಳಿ ಅಂತ ನಮ್ಮ ಜನಧ್ವನಿ ಕೇಳುಗರಿಗೆ ಸಾಕಷ್ಟು ರೀತಿಯಲ್ಲಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್.
1: ಧನ್ಯವಾದ.

0: ಹಾಗೆ ಕೇಳುಗರೇ, ಇವತ್ತಿನ ನಮ್ಮ ಜನಧ್ವನಿ ಇನ್ನೊಬ್ಬ ಕೇಳುಗರಾದ ಶ್ರೀಮತಿ ಶಾಂತಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳ ಬಗ್ಗೆ ಅವರಿಂದಲೂ ತಿಳಿದು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರುಪರಿಚಯವನ್ನ ಮಾಡಿಕೊಡಿ ಮೇಡಮ್.
1: ಶಾಂತಮ್ಮ, ಮನೆಯಲ್ಲೇ ಇದ್ದೀನಿ ನಾನು. ನಾನು ಜನಧ್ವನಿ ರೇಡಿಯೋ ಸ್ಟೇಷನ್ ಆರೂವರೆಗೆ ಹಾಕಿದ್ರೆ ರಾತ್ರಿ 8:30 ವರೆಗೂ ನಿಲ್ಕೊಂಡೇ ಇಲ್ಲ, ಯಾಕಂದ್ರೆ ನಾವು ಟಿವಿ ನೋಡಲ್ಲ.

0: ಹೋಗ್ತಿವಿಗೆ ನಾವು ಕರೆನ್ಸಿ ಹಾಕ್ತಿರೋ ಅದಕ್ಕೆ ರೇಡಿಯೋನೆ ಕೇಳೋದು.
1: ಯಾಕೆ
0: ಯಾಕೆ ಅಂದ್ರೆ ಟಿವಿ ಅಂದ್ರೆ ಅಲ್ಲೇ ಕೂತಿರ್ಬೇಕು, ಮನೆ ಕೆಲಸ ಮಾಡೋಕ್ಕಿಲ್ಲ, ರೇಡಿಯೋ ಅದು ಕೇಳ್ತಾ ಅದೇ ಇದೆ ಎಲ್ಲ ಕೆಲಸ ಮಾಡ್ಕೋಬಹುದು. ಇದು ಒಳ್ಳೆ ಪ್ರೋಗ್ರಾಮ್ಗಳು ಬರ್ತಾವಲ್ಲ ತಿಳುವಳಿಕೆ ಆಗುತ್ತೆ, ಅದಕ್ಕೆ ನಮ್ಗೆ ರೇಡಿಯೋ.

0: ಜನಧ್ವನಿ. ಎಷ್ಟು ವರ್ಷದಿಂದ ಆಲಿಸ್ತಾ ಬರ್ತಾ ಇದ್ರಿ ಮೇಡಮ್ ನೀವು? ಎಷ್ಟು ಖುಷಿ ಅನ್ಸುತ್ತೆ ನಮ್ಮ ಜನಧ್ವನಿ ಕೇಳೋಕೆ ನಿಮ್ಗೆ?
1: ತುಂಬಾ ಖುಷಿ, ತಿಳುವಳಿಕೆ ಬರುತ್ತೆ. ನಾನು ತುಂಬಾ ಇಷ್ಟ ಜನಧ್ವನಿ. ಒಂದಿನ ಇಲ್ಲ ಅಂದ್ರೆ ಬೇಜಾರಾಗುತ್ತೆ.
0: ಅಂದ್ರೆ ಜನಧ್ವನಿ ಒಂದು ಆಲಿಸುವಿಕೆ ಅನ್ನೋದು ನಿಮ್ಗೆ ಅತ್ಯುತ್ತಮ ಭಾಗವಾಗಿ ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಜನಧ್ವನಿ ನಿಮ್ಗೆ ಪರಿಚಯ ಆದಾಗ ಇದೇ ತರ ಕಾರ್ಯಕ್ರಮಗಳು ಇಷ್ಟ ಆಗ್ತಿದ್ವಾ?
1: ಹೌದು ಮೇಡಮ್.
0: ಯಾವ ತರ ಕಾರ್ಯಕ್ರಮಗಳು ಇಷ್ಟ ಪಡ್ತಿದ್ರಿ?
1: ಬೆಳಿಗ್ಗೆ ಸುಪ್ರಭಾತದಿಂದ ಹಿಡಿದು ಕರುಣಾಳು ಬಳಕೆ, ಇದು ಸೀತಾರಾಮ್ ಸರ್ ನಡ್ಕೊಳ್ತಾರಲ್ಲ ನಿತ್ಯದ ಬದುಕಿಗೆ ಅಂದ್ರೆ ಪ್ರತಿ ಒಂದು ಸಂದರ್ಶನಗಳು, ವಾರ್ತೆ ಎಲ್ಲ ಕೇಳ್ತೀವಿ ಮೇಡಮ್.
0: ಮಾಹಿತಿಗಳು ಉಪಯೋಗ ಆಗ್ತಾ ಇದೆಯಾ?
1: ಸಂದರ್ಶನಗಳು ಅವೆಲ್ಲ ತುಂಬಾ ಇದೆ. ಆಮೇಲೆ ಮಹಿಳೆಯರ ಕಾರ್ಯಕ್ರಮ ಈ ಕ್ಯಾಂಪಿನಲ್ಲಿ ಎಲ್ಲ ಟ್ರೈನಿಂಗ್ ತಗೊಂಡು ಇದೆಲ್ಲ ಇದ್ ಮಾಡ್ತಾ ಇದ್ದೀರಲ್ಲ ಮೇಡಮ್, ಹೆಣ್ಮಕ್ಳು ತುಂಬಾ ಮುಂದೆ ಬರ್ತಾ ಇದ್ದಾರೆ, ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಾನು ಮಹಿಳಾ ಇದನ್ನ ತಪ್ಪದೇ ಇಲ್ಲ, ತಪ್ಪದೇ ನೋಡ್ತೀನಿ ಶನಿವಾರ.
0: ಅಂದ್ರೆ ನೀವು ಮಹಿಳೆ ಕಾರ್ಯಕ್ರಮ ಆಗಿರ್ಬೋದು, ಕಗ್ಗದ ಕಾರ್ಯಕ್ರಮ ಆಗಿರ್ಬೋದು, ಕರುಣಾಳುವ ಬೆಳಕೆ ಕಾರ್ಯಕ್ರಮಗಳನ್ನ ಅತಿ ಹೆಚ್ಚಿಗೆ ಆಲಿಸಿ ಒಂದು ಕಾರ್ಯಕ್ರಮದ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ತಿಳಿಸೋಕೆ ಇಷ್ಟಪಡ್ತೀರಿ?
1: ಹೌದು ಮೇಡಮ್. ಮತ್ತೆ ಹರಿಕತೆ ಬರುತ್ತಲ್ಲ ಮಂಗಳವಾರ ಬುಧವಾರ ಗುರುವಾರ, ಅದು ಕೇಳ್ತೀವಿ
0: ಮೇಡಮ್. ಇನ್ಯಾವ ತರ ಕಾರ್ಯಕ್ರಮಗಳು ಬರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಮೇಡಮ್?
1: ಇನ್ಯಾವ ತರ ಅಂದ್ರೆ ಜನರಿಗೆ ತಿಳುವಳಿಕೆ ಬರ್ಬೇಕು, ಆ ತರ ಕಾರ್ಯಕ್ರಮಗಳು ಆಗ್ತದೆ.
0: ಈಗ ಮ್ಯಾಮ್, ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ಜನಧ್ವನಿ ಕೇಂದ್ರಕ್ಕೆ ಬಂದು ಸಮಸ್ಯೆಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರೆ, ಇದ್ರ ಬಗ್ಗೆ ಕೇಳಿದಾಗ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
1: ತುಂಬಾ ಖುಷಿ ಆಗುತ್ತೆ ಮೇಡಮ್.
0: ಯಾಕೆ?
1: ನಾವು ಹೋಗಿ ಅವ್ರ ಆಫೀಸ್ ಅಲ್ಲಿ ಎಲ್ಲ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಕ್ ಆಗಲ್ಲ, ಇಲ್ಲಾದ್ರೆ ತಿಳ್ಕೊಬಹುದು, ತಿಳ್ಕೊಳಕ್ಕೆ ತಿಳ್ಕೊಬಹುದು.
0: ಅಂದ್ರೆ ಸಕಾಲದಲ್ಲಿ ಮಾಹಿತಿ ಕೊಡೋದ್ರಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಫೋನ್ ಮುಖಾಂತರ ಸಿಗುತ್ತೆ ಅಂದ್ರೆ ತುಂಬಾ ಖುಷಿಯ ವಿಚಾರ.
1: ಅಲ್ಲಿ ಹೋಗಿ ಬಸ್ ಅಲ್ಲಿ ಹೋಗಿ ಮಾಡಿ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಒಳಕ್ ಹೋಗಕ್ಕೆ ಕಷ್ಟ ಹಂಗೆಲ್ಲ ಮಾಡೋಕ್ಕಿಂತ ಇಲ್ಲಿ ನೇರವಾಗಿ ಕೇಳ್ಬೋದಲ್ಲ ಮೇಡಮ್.
0: ಹೌದು,
1: ಅದರಿಂದ ತುಂಬಾ ಅನುಕೂಲ ಆಗುತ್ತೆ ಜನಗಳು.
0: ಮೇಡಮ್, ಹಾಗೆ ನಮ್ಮ ಜನಧ್ವನಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮೂಡಿ ಬರ್ತಾ ಇದೆ, ಮಕ್ಕಳಿಗಾಗಿರ್ಬೋದು, ವೃದ್ಧರಿಗಾಗಿರ್ಬೋದು. ಈ ನಿಟ್ಟಿನಲ್ಲಿ ಎಲ್ಲಾ ವರ್ಗದವರೆಗೂ ಕಾರ್ಯಕ್ರಮಗಳು ಬರ್ತಾ ಇದೆ. ಇದೇ ನಿಟ್ಟಿನಲ್ಲಿ ಇನ್ಯಾವ ತರ ಕಾರ್ಯಕ್ರಮಗಳು ನಿಮ್ಗೆ ಬರಬೇಕು ಅಂತ ಅನ್ನಿಸುತ್ತೆ ಮೇಡಮ್?
1: ವಯಸ್ಸಾದವ್ರಿಗೆ ಏನಾದ್ರು ಮನೇಲೇ ಇಟ್ಕೊಂಡು ಮಾಡುವಂತದ್ದು ಏನಾದ್ರು ಇದ್ರೆ ಇದ್ ಮಾಡಿ ಅಂತ ಹೇಳ್ಕೊಂಡು. ಇವಾಗ ಟ್ರೈನಿಂಗ್ ಆದ್ರೂ ನಮ್ಗೆ ಏಜ್ ಆಗದೆ ಅಂತಾರೆ ಮೇಡಮ್. ಮನೇಲೆ ಮಾಡುವಂತದ್ದು ಏನಾದ್ರು ಕಾರ್ಯಕ್ರಮಗಳು ಇದ್ರೆ
0: ಅಂದ್ರೆ ವಯೋವೃದ್ಧರಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಸೇವಾ ಸೌಲಭ್ಯಗಳನ್ನ ನಮ್ಮ ರೇಡಿಯೋ ಕಾರ್ಯಕ್ರಮದ ಮುಖಾಂತರ ತಿಳಿಸ್ಕೊಟ್ರೆ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ರ.

0: ಮೇಡಮ್, ಸರ್ಗೂರಲ್ಲೇ ಜನಧ್ವನಿ ಕೇಂದ್ರ ಇರೋದು, ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
1: ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ನಮ್ಮೂರಿಂದ ರೇಡಿಯೋ ಸ್ಟೇಷನ್ ಇದೆ ಅಂತ. ಇವಾಗ ಅಕೌಂಟಿಂಗ್ ಇಂದ ಸರಿಯಾಗಿ ಬರ್ತಾ ಇಲ್ವಲ್ಲ ಮೇಡಮ್, ಇದು ರೇಡಿಯೋ ಇದೆ ಅಷ್ಟು ಸ್ಪಷ್ಟವಾಗಿ ಬರ್ತಿತ್ತು ನಮ್ಮ ಮನೇಲಿ. ಎದ್ದೇಕೆ ಆರೂವರೆಗೆ ರೇಡಿಯೋ ಹಾಕ್ಬಿಡೋ ನಮ್ಮ ಮನೆ, ಇನ್ನು ಯಾರು ಹಾಕಲ್ಲ ಇಲ್ಲಿ, ಎಲ್ಲ ಟಿವಿ ನೋಡ್ತಾರೆ. ನಾವು ರೇಡಿಯೋ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಒಂದಿನ ಆರೂವರೆಗೆ ಹಾಕ್ಬಿಡ್ತೀವಿ, ಸುಪ್ರಭಾತದಿಂದ ಹಿಡಿದು ರಾತ್ರಿ ಎಂಟೂವರೆವರೆಗೂ ಇರ್ತೀವಿ.
0: ಕೇಳ್ತೀರಾ? ನಿಮ್ಮ ಮಾತಿನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಿಗೆ ಒಂದು ಗಮನ ಕೊಡುವ ಒಂದು ನಿಟ್ಟಿನಲ್ಲಿ ನೀವು ರೇಡಿಯೋವನ್ನ ಯಾಕೆ ಆಲಿಸ್ತಾ ಇದ್ದೀರಾ ಮೇಡಮ್?
1: ಅದೇ ಟಿವಿ ಹಾಕಿ ಬರುತ್ತೆ, ದೇಶನೂ ಕಳೆಯುತ್ತೆ. ಟಿವಿ ಇಟ್ಕೊಂಡಿಲ್ವ, ಅಲ್ಲೇ ಟಿವಿ ಇದ್ರು ಕರೆನ್ಸಿ ಹಾಕ್ತಾರ. ನಾವು ಪೆನ್ಸಿಲ್ ತಗೊಂಡು ಜೀವನ ಮಾಡೋದು ಇಬ್ರು, ಅವೆಲ್ಲ ವೇಸ್ಟ್ ಖರ್ಚು ಮಾಡಕ್ ನಮ್ಗೆ ಇಷ್ಟ ಇಲ್ಲ, ಅದಕ್ಕೆ ರೇಡಿಯೋ ಕೇಳ್ತೀವಿ.
0: ಒಂದು ರೇಡಿಯೋ ಮಾಹಿತಿಯನ್ನ ಈಗಲೂ

0: ಉಪಯೋಗಿಸ್ಕೊಂಡು ಜೀವನವನ್ನ ಮಾಡ್ಬೇಕು ಅಂತ ಸಂದೇಶದ ಮೂಲಕ ಹೇಳ್ತಾ ಇದ್ರಿ.
1: ಧಾರಾವಾಹಿಗಳನ್ನ ನೋಡೋದು ಇವೆಲ್ಲ ನಮ್ಗೆ ಇಷ್ಟ ಆಗಲ್ಲ ಮೇಡಮ್. ರೇಡಿಯೋ ಕಾರ್ಯಕ್ರಮನೇ ಇಷ್ಟ.
0: ಈ ನಿಟ್ಟಿನಲ್ಲಿ ಸಮುದಾಯದ ಭಾಗವಹಿಸುವಿಕೆ ಅತಿ ಮುಖ್ಯವಾಗಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಜನಧ್ವನಿ ಕಾರ್ಯಕ್ರಮಗಳಲ್ಲಿ ಬುಡಕಟ್ಟು ಸಮುದಾಯ ವರ್ಗದವರು ಭಾಗವಹಿಸ್ತಾರೆ. ಇದನ್ನೆಲ್ಲ ಕೇಳಿದಾಗ ಏನನ್ಸುತ್ತೆ ನಿಮ್ಗೆ?
1: ಅವರು ಎಲ್ಲ ಮುಂದೆ ಬಂದಿದ್ದಾರೆ ಮೇಡಮ್ ಇವಾಗ. ನಿಮ್ಮ ಕಡೆಯಿಂದ ಬುಡಕಟ್ಟು ಸಮುದಾಯದವರೆಲ್ಲ ತುಂಬಾ ಮುಂದುವರೆದಿದ್ದಾರೆ. ವಿದ್ಯಾ ಬುದ್ಧಿ ಎಲ್ಲ ಕಲ್ತ್ಕೊಂಡು ಟ್ರೈನಿಂಗ್ ಎಲ್ಲ ಎಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಅನುಕೂಲ ಆಗಿದೆ ಅವ್ರಿಗೂ.
0: ಅಂದ್ರೆ ಈ ತರಾನೇ ಮುಂದುವರೆದ್ರೆ ತುಂಬಾ ಖುಷಿ ಆಗುತ್ತೆ. ನಮ್ಮ ರೇಡಿಯೋ ಮೂಲಕ ಅವರು ಕೂಡ ಹೊರ ಜಗತ್ತಿಗೆ ಪರಿಚಯ ಆದ್ರೆ
1: ಮಾಡ್ಕೊಂಡು ಅವರು ಮುಂದೆ ಬಂದಿದ್ದಾರೆ. ಈಗ ಈಚೆ ಬಂದಿದ್ದಾರೆ, ಮೊದಲು ಕಾಡಲ್ಲಿ ಇದ್ದಂಗಿಲ್ಲ ಇವಾಗ ಅವರು.
0: ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನ ನಮ್ಮ ರೇಡಿಯೋ ಮೂಲಕ ಬಿತ್ತರಿಸೋದ್ರಿಂದ ಇದನ್ನ ಕೇಳಿದಾಗ ನಿಮ್ಗೆ ಏನನ್ಸುತ್ತೆ?
1: ತುಂಬಾ ಖುಷಿ ಆಗುತ್ತೆ. ಈ ಹಬ್ಬ ಹುಣ್ಣಿಮೆಗಳಲ್ಲಿ ಅದಕ್ಕೆ ತಕ್ಕಾಗಿ ಯಾವ ಹಬ್ಬದಲ್ಲಿ ಆಯಾ ಇದೆಲ್ಲ ಹೇಳ್ತಿರಲ್ವಾ, ತಿಳುವಳಿಕೆ ಕತೆ ಇವೆಲ್ಲ, ಅದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಮೇಡಮ್.
0: ಅಂದ್ರೆ ವಿಶೇಷ ದಿನಗಳನ್ನು ಕೂಡ ನೀವು ಕೇಳ್ತಾ ಬರ್ತಾ ಇದ್ರಿ?
1: ಕೇಳ್ತೀವಿ ಮೇಡಮ್.
0: ಕಾರ್ಯಕ್ರಮಗಳು ಹೇಗ್ ನಡ್ಸ್ಕೊಡ್ತಾ ಇದ್ರೆ?
1: ಚೆನ್ನಾಗಿ ನಡ್ಸ್ಕೊಡ್ತಾರೆ. ನಾನು ಎಸ್ ಎಸ್ ಸಿ ಓದಿದ್ದೀನಿ ಮೇಡಮ್, ಚೆನ್ನಾಗಿ ಅವೆಲ್ಲ ಮಾಡ್ತೀನಿ. ಎಲ್ಲ ಟ್ರೈನಿಂಗ್ ಆಗಿದೆ, ಬಂಡವಾಳ ಇಲ್ಲ, ಅದಕ್ಕೆ ಇವಾಗ ಏನು ಮಾಡ್ತಾ ಇಲ್ಲ. ವೇಸ್ಟ್ ಮಾಡ್ಬಾರ್ದು, ಏನಾದ್ರು ಮಾಡ್ತಾ ಇರ್ಬೇಕು.
0: ಒಟ್ಟಾರೆ ನಮ್ಮ ಜನಧ್ವನಿ ಕೇಳುಗರಿಗೆ ನೀವೇನ್ ಸಂದೇಶವನ್ನ ಹೇಳಕ್ ಇಷ್ಟಪಡ್ತೀರಿ ಮೇಡಮ್?
1: ಇನ್ನು ಇದೇ ರೀತಿ ಕಾರ್ಯಕ್ರಮಗಳು ಅಥವಾ ಕಾರ್ಯಕ್ರಮಗಳು ಮೂಡ್ ಬರ್ಲಿ, ಜನಗಳಿಗೆ ತಿಳುವಳಿಕೆ ಬರ್ಲಿ, ಅನುಕೂಲ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ.
0: ತುಂಬಾ ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ಭಾಗವಹಿಸಿ ಇಷ್ಟೊತ್ತು ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನ ಕುರಿತು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು.

ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯ ಕುರಿತು. ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದವರು ಸರಗೂರು ಪಟ್ಟಣದ 9ನೇ ವಾರ್ಡಿನ ಶ್ರೀತಾ ವಿಜಯ್ ಕುಮಾರ್ ಮತ್ತು ಅವರ ಪತ್ನಿಯಾದ ಶ್ರೀಮತಿ ಶಾಂತಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.

0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013311.
1: ಇಮೇಲ್ ವಿಳಾಸ covord.genenext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಮೊರೆ ಇಲ್ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಮನೆಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೋರೆ ಹೀಲ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೋರೆ ಹಿಲ್ ಇದು ಒಂದು ಜಾತಿಯ ಮೀನಾಗಿದ್ದು ಈ ಹಿಲ್ನಲ್ಲಿ ದೊಡ್ಡ ವಿಧವಾಗಿದೆ. ಪ್ರಪಂಚದ ಸಮುದ್ರ ಪರಿಸರದಲ್ಲಿ ಸುಮಾರು 200 ವಿವಿಧ ಜಾತಿಯ ಮೋರೆ ಹಿಲ್ಗಳಿವೆ. ಮೋರೆ ಹಿಲ್ಸ್ ಬೆಚ್ಚಿಗಿನ ನೀರಿಗೆ ಆದ್ಯತೆ ನೀಡುತ್ತದೆ ಮತ್ತು ಇವುಗಳು ಹೆಚ್ಚಾಗಿ ಆಳವಿಲ್ಲದ ನೀರಿನಲ್ಲಿ ಮತ್ತು ಅವಳದ ಬಂಡೆಗಳ ಬಳಿ ಕಂಡುಬರುತ್ತದೆ. ಮೋರೆ ಹಿಲ್ ಮೀನನ್ನು ವಾಣಿಜ್ಯಿಕವಾಗಿ ಹಿಡಿಯಲಾಗದಿದ್ದರೂ ಇವು ಅಳಿವಿನಂಚಿನಲ್ಲಿವೆ. ಮೋರೆ ಹಿಲ್ನ ಗಾತ್ರವು ಜಾತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಇದು 0.5 ಅಡಿಯಿಂದ 15 ಅಡಿಯವರೆಗೆ ಉದ್ದವಾಗಿದೆ. ಮೋರೆ ಹಿಲ್ಗಳ ಸರಾಸರಿ ತೂಕ 30 ಪೌಂಡ್ಗಳು. ಮೋರೆ ಹಿಲ್ ಉದ್ದವಾದ ಮತ್ತು ತೆಳ್ಳಗಿನ ದೇಹವನ್ನು ಹೊಂದಿದ್ದು ಇದು ಆವಿನಂತೆ ಇರುತ್ತದೆ. ಆದರೆ ಇವು ಸರೀಸೃಪಗಳ ಗುಂಪಿಗೆ ಸೇರುವುದಿಲ್ಲ. ಬಣ್ಣವು ಕಪ್ಪು ಬಣ್ಣದಿಂದ ಹಳದಿ ಮಿಶ್ರಿತ ಕಂದು ಬಣ್ಣಕ್ಕೆ ಬದಲಾಗುತ್ತದೆ. ಇವುಗಳ ದೇಹದ ಕೆಳಭಾಗವು ಮಸುಕಾಗಿರುತ್ತದೆ. ಉದ್ದವಾದ ಬೆನ್ನಿನ ರೆಕ್ಕೆಯನ್ನು ಹೊಂದಿದ್ದು ಇದು ತಲೆಯಿಂದ ಬಾಲದವರೆಗೆ ಇರುತ್ತದೆ. ಹೆಚ್ಚಿನ ಮೋರೆ ಹಿಲ್ಗಳು ಎದೆಗೂಡಿನ ಮತ್ತು ಶ್ರೋಣಿಯ ರೆಕ್ಕೆಗಳನ್ನು ಹೊಂದಿರುವುದಿಲ್ಲ. ಇವು ತನ್ನ ಹೆಚ್ಚಿನ ಸಮಯವನ್ನು ಸಮುದ್ರದ ತಳದಲ್ಲಿರುವ ಗುಹೆಗಳು ಮತ್ತು ಬಂಡೆಗಳ ಬಿರುಕುಗಳಲ್ಲಿ ಕಳೆಯುತ್ತದೆ. ಇದು ಹೊಂಚುದಾಳಿ ಪರಭಕ್ಷಕನಂತೆ ದಾಳಿ ಮಾಡುತ್ತದೆ ಮತ್ತು ಪರಿಪೂರ್ಣ ಬೇಟೆ ಕಾಣಿಸಿಕೊಳ್ಳುವವರೆಗೂ ಕಾಯ ತೊಡಗುತ್ತದೆ. ಇದು ಮಾಂಸಾಹಾರಿಯಾಗಿದ್ದು ಮೀನು, ಆಕ್ಟೋಪಸ್ಗಳು, ಕ್ಲಟ್ ಫಿಶ್, ಏಡಿಗಳು, ಮೃದ್ವಂಗಿಗಳನ್ನು ತಿನ್ನುತ್ತದೆ. ಮೋರಿ ಹಿಲ್ಸ್ ಇತರೆ ಪ್ರಾಣಿಗಳನ್ನು ಬೇಟೆಯಾಡುವಾಗ ನಿರ್ದಿಷ್ಟ ತಂತ್ರವನ್ನು ಬಳಸುತ್ತದೆ. ಇವು ಆಶ್ಚರ್ಯಕರ ಅಂಶವನ್ನು ಬಳಸಿಕೊಂಡು ಬೇಟೆಯನ್ನು ಹಿಡಿಯುತ್ತದೆ ಮತ್ತು ನುಂಗಲು ಸಾಕಷ್ಟು ಚಪ್ಪಟೆಯಾಗುವವರೆಗೂ ಬೇಟೆಯ ದೇಹವನ್ನು ಸುತ್ತುತ್ತವೆ. ಬಲಿಪಶುವನ್ನು ಬೇರ್ಪಡಿಸುವುದು ಮತ್ತು ಅದನ್ನು ಒಂದರ ನಂತರ ಒಂದರಂತೆ ತಿನ್ನುವುದು ಇದರ ಇನ್ನೊಂದು ಆಯ್ಕೆಯಾಗಿದೆ. ಇತರೆ ಮೀನುಗಳಿಗೆ ಹೋಲಿಸಿದರೆ ಭಿನ್ನವಾಗಿ ಮೋರೆ ಹಿಲ್ ಎರಡು ದವಡಿಯ ಸೆಟ್ನೊಂದಿಗೆ ಚೂಪಾದ ಹಲ್ಲುಗಳನ್ನು ಹೊಂದಿರುತ್ತವೆ. ಮೊದಲನೆಯ ದವಡಿಯ ಸೆಟ್ಟನ್ನು ಬಾಯಲ್ಲಿ ಮತ್ತು ಎರಡನೆಯ ದವಡಿಯ ಸೆಟ್ಟನ್ನು ಗಂಟಲಿನಲ್ಲಿ ಕಾಣಬಹುದು. ಗಂಟಲಿನಲ್ಲಿ ಇರುವ ದವಡಿಯ ಹಲ್ಲುಗಳನ್ನು ಆಹಾರವನ್ನು ಒಡೆಯಲು ಮತ್ತು ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸಲು ಬಳಸಲಾಗುತ್ತದೆ. ಇವುಗಳಿಗೆ ಮೊಣಚಾದ ಹಲ್ಲುಗಳಿದ್ದು ಇದು ಜಾಡು ಬೇಟಿನ ತಪ್ಪಿಸಿಕೊಳ್ಳುವುದನ್ನು ತಡೆಯುತ್ತದೆ. ಮೋರೆ ಹಿಲ್ಗಳು ಬೇಟೆಯನ್ನು ನಿಗ್ರಹಿಸಲು ಮತ್ತು ಸಾಗಿಸಲು ಎರಡನೆಯ ದವಡೆಗಳನ್ನು ಬಳಸುವ ಏಕೈಕ ಕಶೇರುಕಗಳಾಗಿವೆ. ಮೋರೆ ಹಿಲ್ ಜಾರು ಪದಾರ್ಥವನ್ನು ಉತ್ಪಾದಿಸುತ್ತದೆ. ಇದು ರಕ್ಷಣಾತ್ಮಕ ಲೋಳೆಯಂತೆ ಕಾರ್ಯವನ್ನು ನಿರ್ವಹಿಸುತ್ತದೆ ಮತ್ತು ದೇಹವನ್ನು ಆವರಿಸುತ್ತದೆ. ಕೆಲವು ಜಾತಿಗಳ ಹಿಲ್ಸ್ಗಳು ಲೋಳೆಯ ವಿಷವನ್ನು ಹೊಂದಿರುತ್ತವೆ ಮತ್ತು ಆ ಪ್ರಭೇದಗಳ ಮಾಂಸವು ವಿಷಕಾರಿಯಾಗಿರಬಹುದು ಮತ್ತು ಅವುಗಳನ್ನು ತಿನ್ನುವುದರಿಂದ ಅನಾರೋಗ್ಯ ಅಥವಾ ಸಾವು ಸಂಭವಿಸಬಹುದು. ಹೆಚ್ಚಿನ ರೋಮನ್ನರು ಕಡಲ ತೀರದ ಕೊಳಗಳಲ್ಲಿ ಮೋರೆ ಹಿಲ್ಸ್ಗಳನ್ನು ಸಾಕಲು ಬಳಸುತ್ತಿದ್ದರು ಏಕೆಂದರೆ ಅವುಗಳನ್ನು ಸವಿಯಾದ ಪದಾರ್ಥವೆಂದು ಅವರು ಪರಿಗಣಿಸುತ್ತಿದ್ದರು. ಪರಿಸರವನ್ನು ಸಮತೋಲನದಿಂದ ಕಾಪಾಡುವ ಪ್ರಮುಖ ಜಾತಿಯ ಮೀನುಗಳಲ್ಲಿ ಮೋರೆ ಹಿಲ್ ಮೀನ್ ಸಹ ಒಂದೆಂದು ಪರಿಗಣಿಸಲಾಗಿದೆ. ಇವು ಪರಿಸರ ವ್ಯವಸ್ಥೆಗಳಲ್ಲಿ ಪರಭಕ್ಷಕಗಳಿಗಾಗಿ ಬೇಟೆಯ ಜಾತಿಗಳ ಪ್ರಾಣಿಗಳ ಪ್ರಾಣಿ ಸಾಂದ್ರತೆಯನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಕೋರಲ್ ಗ್ರೂಪ್ ಮೀನುಗಳು ಬೇಟೆಯಾಡಲು ತಮ್ಮ ಸಹಾಯಕ್ಕಾಗಿ ದೈತ್ಯ ಮೋರೆ ಹಿಲ್ಸ್ಗಳನ್ನು ನೇಮಕಾತಿ ಮಾಡಿಕೊಳ್ಳುತ್ತವೆ.

0: ಮೊರೆ ಹೀಲ್ಗಳು ತಮ್ಮ ತೆಳ್ಳಗಿನ ದೇಹದೊಂದಿಗೆ ವಿವಿಧ ರಂಧ್ರಗಳ ಮತ್ತು ಬಿರುಕುಗಳನ್ನ ಹುಕ್ಕ ಬೇಟೆಯನ್ನ ಹಿಡಿಯುತ್ತವೆ. ಮೋರೆ ಹೀಲ್ಗಳ ಕಚ್ಚುವಿಕೆಯಿಂದ ಅವುಗಳ ಹಲ್ಲುಗಳಲ್ಲಿ ಬ್ಯಾಕ್ಟೀರಿಯಾ ಕಾರಣದಿಂದಾಗಿ ತ್ವರಿತವಾಗಿ ಇತರೆ ಪ್ರಾಣಿಗಳು ಸೋಂಕಿಗೆ ಒಳಗಾಗಬಹುದು. ಆದರೆ ಅದೃಷ್ಟವಶ ಮೋರೆ ಹೀಲ್ ಸಾಮಾನ್ಯವಾಗಿ ಮನುಷ್ಯರ ಕಡೆಗೆ ಆಕ್ರಮಣಕಾರಿಯಾಗಿರುವುದಿಲ್ಲ. ಮೋರೆ ಹೀಲ್ ನೀರಿನಲ್ಲಿ ಅಗ್ರ ಪರಭಕ್ಷಕಗಳಲ್ಲಿ ಒಂದಾಗಿದ್ದರೂ ಶಾರ್ಕ್ಗಳಂತಹ ಇತರೆ ದೊಡ್ಡ ಸಮುದ್ರದ ಜೀವಿಗಳಿಂದ ಇದನ್ನು ಬೇಟೆಯಾಡಲಾಗುತ್ತದೆ. ಇವು ದೊಡ್ಡ ಕಣ್ಣುಗಳನ್ನು ಹೊಂದಿದ್ದು ಆದರೆ ಇವುಗಳಿಗೆ ಚೆನ್ನಾಗಿ ಕಾಣುವುದಿಲ್ಲ. ಇದು ವಾಸನೆಯ ಉತ್ತಮ ಪ್ರಜ್ಞೆಯನ್ನು ಹೊಂದಿದ್ದು ಇದು ಬೇಟೆಯನ್ನ ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ. ಎಲ್ಲ ಇತರೆ ಮೀನುಗಳಂತೆ ಮೋರೆ ಹಿಲ್ಸ್ ಕಿವಿರುಗಳನ್ನು ಬಳಸಿ ಉಸಿರಾಡುತ್ತವೆ. ಇವು ಎರಡು ವೃತ್ತಾಕಾರದ ತೆರುವಿಕೆಯ ರೂಪದಲ್ಲಿ ತಲೆಯ ಹಿಂದೆ ನೆಲೆಗೊಂಡಿವೆ. ಮೋರೆ ಹಿಲ್ಸ್ ತನ್ನ ಬಾಯನ್ನು ತೆರೆದಿರುತ್ತದೆ, ಏಕೆಂದರೆ ಇದು ಕಿವಿರುಗಳ ಕಡೆಗೆ ನೀರಿನ ನಿರಂತರ ಚಲನೆಯನ್ನು ಒದಗಿಸುತ್ತದೆ. ಪ್ರತಿ ಬಾರಿ ನೀರಿನ ತಾಪಮಾನ ಮತ್ತು ಆಹಾರ ಮೂಲಗಳು ಸೂಕ್ತ ಮಟ್ಟವನ್ನು ತಲುಪಿದಾಗ ಸಂಭೋಗದ ಅವಧಿಯನ್ನು ಸಂಭವಿಸುತ್ತದೆ. ಗಂಡು ಮತ್ತು ಹೆಣ್ಣು ತಮ್ಮ ದೇಹವನ್ನು 1-2 ಗಂಟೆಗಳ ಕಾಲ ಒಟ್ಟಿಗೆ ಸುತ್ತಿಕೊಳ್ಳುತ್ತವೆ. ಈ ಸಮಯದಲ್ಲಿ ಹೆಣ್ಣು ಹಿಲ್ಸ್ 10,000 ಮೊಟ್ಟೆಗಳನ್ನು ಬಿಡುಗಡೆ ಮಾಡುತ್ತದೆ. ಈ ಮೊಟ್ಟೆಗಳು ಗಂಡು ಹಿಲ್ಸ್ ತನ್ನ ವೀರ್ಯದಿಂದ ಫಲವಂತವಾಗುವಂತೆ ಮಾಡತೊಡಗುತ್ತದೆ. ಫಲವತ್ತಾದ ಮೊಟ್ಟೆಗಳು ಒಡೆದು ಲಾರ್ವಗಳಾಗಿ ಬೆಳೆಯುತ್ತಾ ಹೋಗುತ್ತವೆ. ಇವು ಸಮುದ್ರದ ತಳಕ್ಕೆ ಹಿಂತಿರುಗುವಷ್ಟು ದೊಡ್ಡದಾಗಿರುತ್ತವೆ. ಇಲ್ಲಿ ಸಂಪೂರ್ಣವಾಗಿ ಮರಿಗಳು ಮೋರೆ ಹಿಲ್ಸ್ ಆಗಿ ರೂಪುಗೊಂಡು ತಮ್ಮ ಜೀವನವನ್ನು ಪ್ರಾರಂಭಿಸುತ್ತವೆ. ಕೆಲವು ಮರಿಗಳು ದೊಡ್ಡ ಪರಭಕ್ಷಗಳ ಹೊಟ್ಟೆಯಲ್ಲಿ ಕೊನೆಗೊಳ್ಳುತ್ತವೆ. ಮೋರೆ ಹಿಲ್ಸ್ಗಳ ಜೀವಿತ ಅವಧಿ 10-30 ವರ್ಷಗಳಾಗಿರುತ್ತವೆ. ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೋರಿ ಈಲ್ಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ದೆ. ಇಲ್ಲಿಗೆ ಇಂದಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.
1: ಕೇಳುಗರೇ, ಇದುವರೆಗೂ ಮೊರೆ ಇಲ್ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
2: ಎಲ್ಲರಿಗೂ ನಮಸ್ಕಾರ.
3: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
3: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
3: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
3: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
3: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
3: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
2: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
3: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
2: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
2: ದೂರವಾಣಿ ಸಂಖ್ಯೆ 7337765608.
3: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ

ಪ್ರವಾದಿ ಮಹಮ್ಮದರು ಪ್ರಪಂಚ ಕಟ್ಟಂತ ಅತ್ಯಂತ ದೊಡ್ಡ ಗುರುಗಳು. ಆದ್ರೆ ಅವರು ಬದುಕಿದಾಗ ಅವರ ದಾಯಾದಿಗಳಿಗೆ ಅವ್ರ ಮೇಲೆ ಬಹಳ ಸಿಟ್ಟಿತ್ತು. ಅವ್ರನ್ನ ಹೇಗಾದ್ರೂ ಮಾಡಿ ಕೊಂದು ಹಾಕಬೇಕು ಅಂತ ಹುಚ್ಚು. ಈ ದಾಯಾದಿ ಮತ್ಸರಾನೇ ಹೀಗೆ, ವೈರಿಗಳನ್ನ ಹೇಗಾದ್ರೂ ಸಂಭಾಳಿಸಬಹುದಪ್ಪ, ಈ ದಾಯಾದಿಗಳನ್ನ ಸಂಭಾಳಿಸೋದು ಬಹಳ ಕಷ್ಟ. ಪ್ರವಾದಿಗಳ ಜೀವ ತುಂಬಾ ಅಪಾಯದಲ್ಲಿತ್ತು. ಅವಾಗ ಒಬ್ರು ಯಾರೋ ಬಂದು ಹೇಳಿದ್ರು, ನನಗೆ ಸ್ವಲ್ಪ ವಿಷಯ ಗೊತ್ತಾಗಿದೆ ಸ್ವಾಮಿ, ನಿಮಗೆ ತುಂಬಾ ತೊಂದರೆ ಕಾಲ ಇದು, ನಿಮ್ ವೈರಿಗಳು ಬಲಿಷ್ಠ ಆಗಿದ್ದಾರೆ, ಅವ್ರ ಸಂಖ್ಯೆನೂ ದೊಡ್ಡದಿದೆ, ದಯವಿಟ್ಟು ಅವ್ರು ನಿಂತು ಎದುರು ನಿಂತು ಹೋರಾಡಬೇಡಿ, ಈಗ ಸ್ವಲ್ಪ ದಿನಗಳ ಕಾಲ ಯಾರ ಕಣ್ಣಿಗೂ ಬೀಳದ ಹಾಗೆ ಅಡ್ಕೊಂಡಿದ್ಬಿಡಿ, ನಂತರ ಮುಂದೆ ಭಗವಂತನ ಕೃಪೆಯಿಂದ ನಿಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತದೆ. ಬಹಳ ಜನ ಆತ್ಮೀಯರು ಇದೇ ಅಭಿಪ್ರಾಯ ಕೊಟ್ಟಾಗ ಪ್ರವಾದಿಗಳಿಗೆ ಅನ್ನಿಸ್ತಂತೆ, ಹೌದು ಇದು ಸರಿ, ಇದು ಇದು ನನ್ನ ಜೀವನದ ಕರಾಳ ಸಮಯ, ಭಗವಂತನ ಇಚ್ಛೆ ಇದ್ದಂಗೆ ಆಗಲಿ ಅಂತ ಹೇಳಿ ಮನೆ ಎಲ್ಲ ಪರಿವಾರದವ್ರನ್ನ ಬಿಟ್ಟು ಒಂದು ಚೀಲದಲ್ಲಿ ತಮ್ಗೆ ಬೇಕಾದಂಥ ಕೆಲವು ಸಾಮಾನು ಹಾಕ್ಕೊಂಡು ಹೊರಟುಬಿಟ್ರು. ಜೊತೆಗೆ ಯಾರನ್ನೂ ಕರ್ಕೊಂಡು ಹೋಗಬಾರ್ದು ಅಂತ ಇದ್ದದ್ದು. ಅದು ತನಗೆ ಅಪಾಯ ಆದರೆ ಪಾಪ ಅವ್ರಿಗೂ ತೊಂದರೆ ಆಗಬಾರ್ದಲ್ಲ ಅಂತ ಆಶಯ ಅವ್ರದ್ದು. ಅನೇಕ ಶಿಷ್ಯರು ಬರಬೇಕಂದ್ರೂ ಯಾರನ್ನೂ ಬರಗೊಡ್ಲಿಲ್ಲ ಅವರು. ಆದ್ರೆ ಕೊನೆಗೆ ಅವ್ರನ್ನ ಬೆಂಬಿಡದೆ ಹಿಂಬಾಲಿಸಿದವನು ಅಂದರೆ ಅವರ ಶಿಷ್ಯ ಮತ್ತು ವಿಶ್ವಾಸದ ಗೆಳೆಯಾದಂಥ ಅಬೂಬೇಕರ್. ಅವನ ಪ್ರೀತಿಯ ಸರ್ವಾರ್ಪಣೆಯ ಬೇಡಿಕೆಯನ್ನು ಬೇಡ ಅನ್ನೋಕೆ ಆಗಲಿಲ್ಲ ಮಹಮ್ಮದನಿಗೆ. ಇಬ್ಬರೂ ತಲೆ ಮರೆಸ್ಕೊಂಡು ಜನಪ್ರದೇಶವನ್ನು ದಾಟಿ ಕಾಡಲ್ಲಿ ಹೋದರು. ಈ ವಾರ್ತೆ ವೈರಿಗಳಿಗೆ ಮುಟ್ಬಿಡ್ತು. ಓ ಮಹಮ್ಮದರು ಕಾಡಿಗೆ ಹೋಗಿದ್ದಾರೆ ಎಂದು ತಕ್ಷಣವೇ ಅವ್ರು ಏನು ಮಾಡಿದ್ರು ಗೊತ್ತಾ, ಬಲಿಷ್ಠವಾದ ಕುದುರೆಗಳನ್ನು ಹತ್ತಿ ಕಾಡಿನ ಕಡೆ ದೌಡಾಯಿಸ್ಬಿಟ್ರು. ನೂರಾರು ಜನ ಹುಡುಗರು ಆವೇಶ, ಖಡ್ಗ ಹಿಡ್ಕೊಂಡು ಕೂಗ್ತಾ ಇದ್ದಾರೆ, ಹಿಡೀರಿ ಹಿಡೀರಿ ಹೊಡೆದಾಕ್ರಿ ಅವ್ರನ್ನ ಅಂತ ಹೋಗ್ತಿದ್ದಾರೆ. ಕಾಡಲ್ಲಿ ಬಂದ್ಬಿಟ್ರು. ಪ್ರವಾದಿ ಮಹಮ್ಮದರು ಬೇಕರು ಕಾಲ್ನಡಿಗೆಯಲ್ಲಿ ಹೊರಟವರು, ಎಷ್ಟು ಬೇಗ ಹೋಗಿದ್ದಾರು. ದೂರದಲ್ಲಿ ಆ ಕುದುರೆಗಳ ಖುರ್ಪಟ ಸದ್ದು, ಜನರು ವೀರಾವೇಶದ ಮಾತು, ಕೂಗಾಟ ಕೇಳಿಸೋಕೆ ಶುರು ಆಯ್ತು. ಅಬು ಬೇಕರಿಗೆ ಬಹಳ ಭಯ ಆಯ್ತು, ಹೆದರಿ ನಡಗೋಕ್ ಶುರು ಮಾಡಿದ್ರು. ಹೇಳಿದಂತೆ, ಪ್ರವಾದಿಗಳೇ, ಅವರು ಪ್ರವಾಹ ಬಂದಂಗೆ ಬರ್ತಾ ಇದ್ದಾರೆ ನಮ್ಮ ಕಡೆ ನುಕ್ಕೊಂಡು, ನಮ್ಮನ್ನು ಹಿಡಿಯೋದವ್ರಿಗೆ ಏನೂ ಕಷ್ಟ ಆಗೋಲ್ಲ, ಹಿಡಿದು ಬಿಡ್ತಾರೆ ತಕ್ಷಣ. ಈಗ ಅತ್ಯಂತ ಹರಿತವಾದ ಖಡ್ಗ ಈಟಿಗಳಿಂದ ನಮ್ಮ ದೇಹವನ್ನು ಛಿದ್ರ ಛಿದ್ರ ಮಾಡಿಬಿಡ್ತಾರೆ. ನಮ್ಮ ಹೆಣ್ಣುಗಳಿಗೆ ಮರುಭೂಮಿ ಕಾಡು ಮೃಗಗಳಿಗೆ ಪಕ್ಷಿಗಳಿಗೆ ಆಹಾರ ಆಗಿ ಹೋಗ್ತವೆ, ಏನಾದರೂ ಮಾಡಿ ಪಾರಾಗಬಹುದೇ ಅಂತ ಕೇಳ್ದ. ಮಹಮ್ಮದರು ತುಂಬ ಶಾಂತವಾಗಿದ್ದರು, ಒಂದು ಮಾತು ಆಡಲಿಲ್ಲ. ಸುಮ್ಮನೆ ಬಾ ನನ್ನ ಜೊತೆಗೆ ಅಂದರು. ಸ್ವಲ್ಪ ದೂರದಲ್ಲಿ ಒಂದು ಗುಹೆ ಕಾಣಿಸ್ತಾ ಇತ್ತು. ಬಾ ಅದರೊಳಗೆ ಅಂತ ಅಬೂಬೇಕರ್ನ ಕರ್ಕೊಂಡು ಗುಹೆ ಒಳಗೆ ಹೋದರು. ಅಲ್ಲಿ ಅಡಕ್ಕೆ ಕೂತ್ಕೊಂಬಿಟ್ರು. ಒಂದು 10 ನಿಮಿಷ ಆಗಿರಬೇಕು, ಅದೆಲ್ಲ ಒಂದು 1/2 ಗಂಟೆ ಆಗಿರಬೇಕು ಅಂತ ಇಟ್ಕೊಳ್ಳಿ. ಆ ಭೀಕರ ಕೊಲೆಗಡಕರ ಗುಂಪು ಬಂದ್ಬಿಡ್ತು, ಗುಹೆ ಮುಂದೆ ನಿಂತು ಮಾತಾಡ್ತಾ ಇದ್ದಾರೆ, ಎಲ್ಲಿ ಹೋದ್ರು ಆ ಕಡೆ ನೋಡಿ ಈ ಕಡೆ ನೋಡಿ ಅಂತ. ಒಬ್ಬ ಜೋರಾಗಿ ಕೂಗಿದ, ಗುಹೆ ಕಾಣ್ತಾ

ಒಳಗೆ ಹೋಗಿ ನುಗ್ಗಿ ಅಲ್ಲಿ ಅಡ್ಕೊಂಡು ಕೂತಿರ್ಬೇಕು ಅವ್ರು, ಹೊಡೆದ್ಬಿಡಿ ಅವ್ರನ್ನ ಅಂತ ಅಬು ಬೇಕರಿಗೆ ನಡುಕ ಶುರು ಆಯ್ತು. ಪೀಸು ಕೊಟ್ಟಿದ್ರು, ಈಗೇನು ಮಾಡೋದು, ಅವ್ರ ಅಷ್ಟೊಂದು ಜನ ನಾವಿಬ್ಬರೇ ಇದ್ದೇವೆ ಅಂದರು. ಅದು ಮೊಹಮ್ಮದ್ರು ಶಾಂತವಾಗಿ ಹೇಳಿದಂತ, ಅಲ್ಲು ಅಬು ಬೇಕರ್ ಶಾಂತವಾಗಿರಪ್ಪ ನೀನು, ನಾವಿಬ್ಬರೇ ಇಲ್ಲ, ಮೂರು ಜನ ಇದ್ದೀವಿ. ನಮ್ಮ ಜೊತೆಗಿದ್ದಂಥ ಭಗವಂತನ ಮರೆತು ಬಿಟ್ಟ್ಯಾ, ಅವನಿರುವಾಗ ನಿನಗ್ಯಾಕೆ ಭಯ ಅಂದರು. ಒಂದು ದೊಡ್ಡ ಪವಾಡ ನಡೆದು ಹೋಗಿತ್ತು ಸ್ವಾಮಿ. ಇವರು ಗುಹೆ ಸೇರಿದ ಸ್ವಲ್ಪ ಹೊತ್ತಿಗೆ ಒಂದು ದೊಡ್ಡ ಜೇಡ ಗುಹೆ ಬಾಲಿಗೆ ತನ್ನ ಬಲೆ ಕಟ್ಟಿಬಿಟ್ಟಿದೆ. ಆ ಕೊಲಗಡಕರ ನಾಯಕ ಇದ್ನಲ್ಲ ಗುಹೆ ಒಳಗೆ ಹೋಗ್ಬೇಕು ಅಂತ ಅವನು ಕೂಗಿದ್ನಲ್ಲ, ಅವನು ಹೇಳ್ದೆ, ಏ ಹುಚ್ಚ ತಲೆಯಲ್ಲೇನು ನಿನಗೆ, ಜೇಡ್ರ ಬಲೆ ಕಾಣಿಸಲ್ಲ ಬಾಗಿಲಿಗೆ, ಜೇಡ್ರ ಬಲೆ ಕಟ್ಟಿದ್ರು ಹಂಗೆ ಒಳಗೆ ಹೋಗ್ತಾರೆ ಅವರು, ತಲೆಯಲ್ಲ ನಿನಗೆ, ಬೇರೆ ಕಡೆ ಹುಡ್ಕೊಂಡು ನಡಿ, ಸಮಯ ವೇಸ್ಟ್ ಮಾಡಬೇಡ ಅಂತ ಓಡಿದ. ಬೇರೆ ಕಡೆ ಹೋದ್ರೆ ಎಲ್ಲರೂ ಇಬ್ಬರು ಪ್ರಾಣಾನ ಉಳಿತು. ಈ ಘಟನೆ ನನ್ನ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಮಾಡಿದ್ದು ಸ್ನೇಹಿತರೆ. ಎಷ್ಟೋ ಸಲ ಅನ್ಕೋತೀವಿ ಕಷ್ಟ ಪರಿಸ್ಥಿತಿ ಬಂದಾಗ ನಾವು ಏಕಾಂಗಿ ಆಗಿಬಿಟ್ವಿ, ನಮ್ಗೆ ಸಹಾಯ ಮಾಡೋರು ಯಾರೂ ಇಲ್ಲ, ಯಾರೂ ಇಲ್ಲ ಸಹಾಯ ಮಾಡೋರು, ಒಬ್ಬರೇ ಆಗಿಬಿಟ್ವಿ ನಾವು ಅಂತೀವಿ. ದಯವಿಟ್ಟು ಅನ್ಕೋಬೇಡಿ, ನಾವು ಜೀವನದಲ್ಲಿ ಯಾವತ್ತೂ ಏಕಾಂಗಿಗಳಾಗಿರೋದಿಲ್ಲ. ನಿಮ್ಮ ನಂಬಿಕೆ ಬಲವಾಗಿರೋ ತನಕನೂ ಭಗವಂತ ನಿಮ್ಮ ಜೊತೆಗೇ ಇರ್ತಾನೆ. ಭಗವಂತ ಇದ್ದಾನೆ ಅನ್ನುವಂಥ ನಂಬಿಕೆ ನಿಮ್ಮ ಹೃದಯದಲ್ಲಿ ಇದ್ದರೆ ನಿಮಗೆ ಅಸಾಮಾನ್ಯವಾದಂಥ ಶಕ್ತಿಯನ್ನು ಕೊಡ್ತದೆ. ಕಷ್ಟ ಕಾಲದಲ್ಲಿ ಎಲ್ಲ ಮುಗಿದೋಯ್ತು, ಕುಸಿದೋಯ್ತು, ಇನ್ನೇನು ಉಳಿದಿಲ್ಲ ನನಗೆ ಅಂದಾಗ ಒಬ್ಬನೇ ಆಗಿದ್ದೀನಿ ಅಂತ ಅನ್ಕೋಬೇಡಿ. ಒಬ್ಬರೇ ಆಗಿರೋಲ್ಲ, ಯಾವತ್ತೂ ಒಬ್ಬರೇ ಆಗಿರೋಲ್ಲ. ಮನಸ್ಸಲ್ಲಿ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ಗಟ್ಟಿಯಾಗಿ ಕೂತ್ಕೊಂಡ್ರೆ ಅದು ಯಾವಾಗಿದ್ದರೂ ಕಾಪಾಡುತ್ತೆ. ಅದಕ್ಕೆ ದಾಸರು ಹೇಳಿದರು, ತಲ್ಲಣಿಸದಿರು ಖಂಡ್ಯ ತಾಳು ಮನವೇ, ಹುಟ್ಟಿಸದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ ಅಂತ. ಸಂಶಯ ಇಟ್ಕೋಬೇಡಿ, ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ಇದೆಯಲ್ಲ, ನಿಮ್ಮ ಎಂಥ ಕಷ್ಟ ಪರಿಸ್ಥಿತಿಯಲ್ಲೂ ಕಾಪಾಡುತ್ತೆ. ಎಂದಿಗೂ ನಾವು ಏಕಾಂಗಿಗಳಲ್ಲ, ನಮ್ಮ ಜೊತೆಗೆ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ದೃಢ ಆಗಿರಲಿ.

0: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುನಾಡು ಬಾಬಳಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
2: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಹ

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ. ಸರಗೂರಿನ ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಕುಮಾರಿ ನೀತುರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸರಗುರಿನ ಎಸ್ವಿವೈಎಂ ಸಿಬ್ಬಂದಿ ವರ್ಗದವರಾದ ಕುಮಾರಿ ನೀತೂರ್ ಅವರು ಹಾಡಿರುವ ಹಾಡುಗಳು ಹಾಡುವಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
3: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
2: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು.
4: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋ ಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್.

0: ಜನಧ್ವನಿಯಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಚಿಟಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಹುಣಸೂರಿನ ಶ್ರೀಮತಿ ದೀಪಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೇ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಡಿಕುಟ್ಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಪಾರ್ಲರನ್ನು ತೆರೆದು ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರಿನ ಶ್ರೀಮತಿ ದೀಪಾರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವಉದ್ಯೋಗದ ಯಶೋಗಾಥೆಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್,
2: ಥ್ಯಾಂಕ್ ಯು.
1: ಪ್ರಸ್ತುತ ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂಥ ಕೆಲಸನ ಮಾಡ್ತಾ ಇದ್ದೀರಿ, ಅದಕ್ಕಾಗಿ ಅಭಿನಂದನೆಗಳು ಮೇಡಮ್.
2: ಥ್ಯಾಂಕ್ ಯು.
1: ಸೊ ಮೂಲತಃ ಇಲ್ಲಿ ಅವರು ನಿಮ್ಮದೊಂದು ಪರಿಚಯನ ನಮಗೆ ಮತ್ತೆ ನಮ್ಮ ಕೇಳಿದಂತೆ.
2: ನಾನು ನಮ್ಮ ಗಂಡನ ಮನೆ ಹುಣಸೂರೆ, ನನ್ನ ತಾಯಿ ಮನೆ ಇರೋದು ಶಿವಮೊಗ್ಗ. ಶಿವಮೊಗ್ಗದಿಂದ ನಮ್ಮ ಸ್ವಂತ ಅತ್ತೆ ಮಗನಿಗೆ ಇಲ್ಲಿ ಮದುವೆ ಮಾಡಿಕೊಟ್ಟಿದ್ದು. ಅವ್ರು ಏನು ಮಾಡಿದ್ರು, ನಮ್ಮ ಅತ್ತೆಯವರು ಮದುವೆ ಆಗಿ 1 ಗಂಡ ಹೆಂಡತಿನಿಬ್ರು ಹೊರಗಡೆ ಹಾಕ್ಬಿಟ್ರು, ಸ್ವಂತ ಅತ್ತೇನೆ. ಅದಕ್ಕೆ ನಾವು 1 ಅಮೌಂಟ್ ಇಲ್ದಂಗೆ ಹೊರಗಡೆ ಬಂದಿದ್ದು ಮ್ಯಾಮ್. ಅರ್ಧರಾದ್ರಲ್ಲಿ ಹೊರಗಡೆ ಹಾಕಿದ್ರಲ್ಲ, 1 ಅಮೌಂಟ್ ಅವ್ರ ಹತ್ರ ನಮ್ಮ ಮನೆಯವ್ರ ಹತ್ರನೂ ಇರಲಿಲ್ಲ, ನಮ್ಮ ಹತ್ರನೂ ಇರಲಿಲ್ಲ. ಅವರು ಕೂಲಿ ಕೆಲಸ ಮಾಡಿಕೊಂಡು ಹೆಂಗೋದು ಲೈಫ್ ಇದಾಗ್ತಾ ಇತ್ತು, ರನ್ ಆಗ್ತಾ ಇತ್ತು. ಅದೇ ಟೈಮಲ್ಲಿ ನನಗೆ ಫಸ್ಟ್ ಬೇಬಿ ಆಯಿತು. ನಮಗೆ ಅಷ್ಟು ಅರಿವಿ ಇರಲಿಲ್ಲ ಮದುವೆ ಮಾಡೋ ಟೈಮಲ್ಲಿ. ಫಸ್ಟ್ ಬೇಬಿ ನೆಕ್ಸ್ಟ್, ಆಮೇಲೆ 1 ಆಗಿ ಮತ್ತೆ ಸೆಕೆಂಡ್ ಬೇಬಿ ಆಯಿತು. ಫುಲ್ಲು ಒಂಥರ ಕಷ್ಟ, ಲೈಫು ನಡೆಯೋದೇ ಕಷ್ಟ ಆಗೋಯಿತು. ಆ ಟೈಮಲ್ಲಿ ನನಗೆ ಗೊತ್ತಾಗಿದ್ದು ಈ ಸಂಸ್ಥೆ ಇದೆ ಅಂತ. ನಾನು ಹೊರಗಡೆ ಹೋಗೋದೇ ರೇರ್ ಮ್ಯಾಮ್, ಅಂದರೆ ಅಂಗಡಿಗೂ ಸಮೇತ ನಾನು ಹೋಗ್ತಾ ಇರಲಿಲ್ಲ. ಮುಂಚೆ ಅಂಗಡಿಗೆ ಹೋಗ್ಬೇಕಂದ್ರೂ ಒಂಥರ ಭಯ, ಯಾರು ಏನು ಅನ್ಕೋತಾರೋ ಅನ್ನೋ ಥರ ಭಯದ ಲೈಫು ಅವಾಗಿತ್ತು. ಈ ಸಂಸ್ಥೆ ಯಾವಾಗ ಪರಿಚಯ ಆಯಿತು, ಇಲ್ಲೂ ಒಂದು ಸಂಸ್ಥೆ ಇದೆ ನೋಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದು. ನಾನೇನು ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ, ಆಗಲ್ಲ ಈ ಸಿಚುವೇಶನಲ್ಲಿ ನಾನು 30,000-40,000 ಎಲ್ಲ ಕೊಟ್ಟು ಪೇ ಮಾಡಿ ನನ್ನ ಕೈಯಲ್ಲಿ ಕಲಿಯೋಕ್ಕಾಗಲ್ಲ, ಹೆಂಗಾದ್ರೂ ಇಲ್ಲಿ ಫ್ರೀ ಅಂತ ಅನಿಸುತ್ತೆ ನೋಡೋಣ ಅಂದ್ಬಿಟ್ಟು ನಾನು ಈ ಸಂಸ್ಥೆಯಲ್ಲಿ ಇಲ್ಲಿಗೆ ಕಾಲಿಟ್ಟೆ. ಇಲ್ಲಿಗೆ ಬಂದಮೇಲೆ ಮ್ಯಾಮ್ ಹೇಳಿದ್ರಿ, ಇಲ್ಲ 5,000 ಪೇ ಮಾಡಬೇಕು, ಅದು ನಿಮಗೊಂದು ಇಂಟ್ರೆಸ್ಟ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನೀವು ಪೇ ಮಾಡಬೇಕು ಅಂತಂದರು. ಸರಿ ಓಕೆ ಅಂದ್ಬಿಟ್ಟು 5,000 ಅಲ್ವಾ, 3 ಮಂತ್ಸ್ ಟೈಮ್ ಇರುತ್ತೆ, ಹೆಂಗಾದರೂ ಮಾಡಿಬಿಟ್ಟು ಕಟ್ಬೋದು.

ಅಂದ್ಬಿಟ್ಟು ನಾನು ಸರಿ ಆಯ್ತು ಅಂದ್ಬಿಟ್ಟು ಕಟ್ಟದೆ. ಅದು ಮಂತ್ಲಿ ಮಂತ್ಲಿ ಪೇ ಮಾಡ್ಕೊಂಡೋದೆ. 3 ಮಂತ್ಸ್ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಮ್ಯಾಮ್ ಆಗಲಿ ಇಲ್ಲಿ ನನಗೆ ಸಂಸ್ಥೆ ಆಗಲಿ ತುಂಬ ಬುದ್ಧಿ ಕಲಿಸ್ಕೊಟ್ಟಿದೆ, ತುಂಬ ಧೈರ್ಯ ಕೊಟ್ಟಿದೆ. ಮೇನಾಗಿ ಹೇಳಬೇಕು ಅಂದರೆ ನನಗೆ ಒಂದು ಚೂರು ಚೂರು ಧೈರ್ಯ ಇರಲಿಲ್ಲ, ಹಿಂಗೆ ಮಾತಾಡಬೇಕು ಅನ್ನೋ ಅರಿವು ನನಗಿರಲಿಲ್ಲ. ಆ ಥರ ನಾನು ತುಂಬ ಸೈಲೆಂಟ್ ಆಗಿದ್ದೆ. ಯಾರ ಜೊತೆ ಮಾತಾಡಿದ್ರೆ ಒಂಥರ ಅಯ್ಯೋ ಏನು ಅಂದ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಭಯ ತುಂಬ ಇತ್ತು ನನ್ನಲ್ಲಿ. ಅದನ್ನು ನನಗೆ ಆ ಥರ ಭಯದಲ್ಲಿರಬಾರ್ದು, ಹೆಣ್ಮಕ್ಳು ಮುಂದೆ ನಡೀಬೇಕು ಅಂತ ತೋರಿಸ್ಕೊಟ್ಟಿದ್ದೆ ಈ ಸಂಸ್ಥೆನ. ಈ ಸಂಸ್ಥೆ ಇಲ್ಲಿಗೆ ಬಂದಮೇಲೆ ನನಗೆ ಸ್ಯಾರಿ ಡ್ರಾಪಿಂಗು ಮೇನಾಗಿ ನನಗೆ ಐಬ್ರೋದ್ರಲ್ಲೇ ಪ್ರಾಬ್ಲಮ್ ಇತ್ತು. ಫಸ್ಟು ಬೇಕಾಗಿರೋದೆ ಅದು ಮೇನು, ಐಬ್ರೋದಲ್ಲಿ ಪ್ರಾಬ್ಲಮ್ ಇತ್ತು. ಟೆಡ್ ಹೆಂಗಿಡಿಯೋದು ಅಂತ ಗೊತ್ತಿರಲಿಲ್ಲ. ಒಂದು ಏನು ಅಂತಂದರೆ ಇವಾಗ ಹುಟ್ಟಿರೋ ಮಗು ಹೆಂಗಿರುತ್ತೋ ಹಾಗೆ ನಾನು ಇದ್ದವಳು. ಯಾ ಮ್ಯಾಮ್ ಕೈ ಹಿಡ್ದು ಕಲಿಸ್ಕೊಟ್ರು. ನಾನು ನಿಜ ಹೇಳಬೇಕು ಅಂದರೆ ಪಲ್ಲವಿ ಮ್ಯಾಮಿಗೆ ತುಂಬ ಪ್ರೌಡ್ ಫೀಲ್ ಮಾಡ್ಕೋತೀನಿ ಮ್ಯಾಮ್. ನಾನು ಯಾವತ್ತಿಗೂ ನನ್ನ ಜೀವ ಇರೋ ತನಕ ಪಲ್ಲವಿ ಮ್ಯಾಮ್ನ ಮರೆಯಲ್ಲ. ಇನ್ನು ನಾನು ಕಲಿಯೋಕ್ಕೆ ತುಂಬ ಸ್ಲೋ ಇದೆ. ಎಲ್ಲ ನನ್ನ ಬ್ಯಾಚಲ್ಲಿ ಎಲ್ಲರೂ ಕಲಿತ್ರು, ನಾನು ಕಲಿಯೋಕ್ಕೆ ತುಂಬ ಸ್ಲೋ ಇದೆ. ಆದರೂ ಮ್ಯಾಮ್ ಏನು ಬೇಜಾರು ಮಾಡ್ಕೊಂಡಿಲ್ಲ, ಹೇಳ್ಕೊಟ್ರು ಮೇಲೆ ಮೇಲೆ ಮೇಲೆ ಮೇಲೆ ಹೇಳ್ಕೊಟ್ರು. ನೀನು ಕಲಿಯೋ ತನಕ ನಾನು ಬಿಡಲ್ಲ ಅನ್ನೋ ನನಗೇನು ಅನಿಸ್ತಿತ್ತು. ಸೊ ಏನು ಹಿಂಸೆ ಕೊಡ್ತಾರಪ್ಪ ಇವರು ಅನ್ನೋ ಥರ ಫೀಲ್ ಆಗ್ತಿತ್ತು. ಇವಾಗ ನಾನು ನಡ್ಕೊ ನನ್ನ ಜೀವನ ನಡೀತಾ ಇರೋ ಶೈಲಿ ಮ್ಯಾಮ್. ಇವಾಗ ಒಂದು ಆರ್ಡ್ರಿಗೆ ಹೋದ್ರೂ ನನಗೆ 12,000 ಇಲ್ದಾಗ ನಾನು ಬರಲ್ಲ. ಅಷ್ಟರ ಮಟ್ಟಿಗೆ ನಾನು ಇವಾಗ ಡೈಲಿ ಒಂದು 2-3 ಆದರೂ ಐಬ್ರೋಸ್ ಸಿಗುತ್ತೆ, ಐಬ್ರೋಸ್ ಮಾಡ್ತೀನಿ. ಒಂದು ಇಲ್ಲ ನಂದು ಅಂತ ಒಂದು 200 ಆದರೂ ಮನೇಲಿ ಕೂತ್ಕೊಂಡು ಅರ್ನ್ ಮಾಡ್ತಾ ಇದ್ದೀನಿ ಅನ್ನೋ ಖುಷಿ ನನ್ನ ನನ್ನಲ್ಲಿದೆ. ಈ ಖುಷಿ ನನಗೆ ಕೊಟ್ಟಿದ್ದು ನಮ್ಮ ಮ್ಯಾಮು ಈ ಸಂಸ್ಥೆ. ಇಷ್ಟು ಹೇಳೋಕೆ ಖುಷಿ ಪಡ್ತೀನಿ ಮ್ಯಾಮ್.

0: ಇನ್ನೊಂದು ತರಬೇತಿ ಸಿಗ್ತಾ ಇದೆ ಅಂತ ಹೇಗೆ ಗೊತ್ತಾಯಿತು ಮೇಡಮ್?
1: ಹೇಗೆ ಗೊತ್ತಾಯಿತು ಅಂದರೆ ಮ್ಯಾಮ್ ನಮ್ಮ ಮನೆ ಹತ್ರ ಬಂದಿದ್ದರು, ಮ್ಯಾಮೇ ಬಂದಿದ್ದರು. ಮ್ಯಾಮ್ ಬಂದುಬಿಟ್ಟು ಈ ಥರ ಇದೆ, ಈ ಥರ ಇದೆ, ಬನ್ನಿ ಅಂತ ಅಂದರು. ಆವಾಗ ನಮ್ಮ ಮನೆಯವರಿಗೆ ಹೇಳಿದೆ, ನಮ್ಮ ಮನೆಯವರು ಇದೆಲ್ಲ ಫೇಕ್ ಆಗಿರುತ್ತೆ, ಸುಮ್ಮನೆ ಅಮೌಂಟ್ ಪೇ ಮಾಡಿಸ್ಕೊಂಡು ಫೇಕ್ ಮಾಡ್ತಾರೆ, ಬೇಡ ಅಂತಂದರು. ಫಸ್ಟೇ ನಾವು ಪ್ರಾಬ್ಲಮ್ಲಿದ್ದೀವಿ, ಬೇಡ ಅಂತಂದರು. ಇಲ್ಲ, ನಾನೊಂದು ಸರಿ ನೋಡ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವರು ಬೇಡ ಅಂತಲೇ ಹೇಳ್ತಾಯಿದ್ರು. ಇಲ್ಲ, ನಾನು ನೋಡೇ ನೋಡ್ತೀನಿ, ಹೋಗ್ತೀನಿ ಅಂದ್ಬಿಟ್ಟು ಹಠ ಮಾಡಿ ಬಂದೆ. ಅಂದರೆ ಈಗ ಒಂಚೂರು ಅಂಡರ್ಗ್ರೌಂಡಲ್ಲಿದ್ದಲ್ವ, ಹತ್ತಿ ನಾನು ಹೋಗೋ ಅಷ್ಟೊತ್ತಿಗೆ ನನಗೆ ಭಯ ಜಾಸ್ತಿ ಆಗಿತ್ತು. ಹೆಂಗೋ ಏನೋ ಸ್ಟಾರ್ಟಿಂಗಲ್ಲಿ ಹೆಂಗೋ ಏನೋ ಅಂತ ಭಯ ಪಟ್ಕೊಂಡೆ ಬಂದೆ. ಆ ಭಯದಲ್ಲಿ ಇಷ್ಟು ಮಟ್ಟಿಗೆ ನಾನು ಬಂದಿದ್ದೀನಿ ಮ್ಯಾಮ್. ಈ ಸಂಸ್ಥೆಗೆ ನಾನು ನಿಜ ಪ್ರೌಡ್ ಫೀಲ್ ಮಾಡ್ತೀನಿ, ನಾನು ಯಾವಾಗಲೂ ಋಣಿ ಆಗಿರ್ತೀನಿ ಮ್ಯಾಮ್.
0: ಅಲ್ಲಿ ಬಂದ ನಂತರ ವಿಚಾರಿಸಿ ನೀವು ಜಾಯ್ನ್
1: ಆಗಿದೆ ಮ್ಯಾಮ್.
0: 3 ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಹೇಳ್ಕೊಟ್ರು ನೀವು ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರ ಹೋಗೋ ಥರ ಯಾವ ರೀತಿ ನಿಮ್ಮನ್ನು ಟ್ರೈನ್ ಅಪ್ ಮಾಡಿದ್ರು ಅದ್ರ ಬಗ್ಗೆ?
1: ಟ್ರೈನ್ ಅಪ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಮ್ಯಾಮ್. ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ರು. ಬರಲ್ಲ ಅಂತಂದ್ರು ಫೋರ್ಸ್ ಹೇಳಿದ್ನಲ್ಲ, ಆವಾಗಲೇ ಕೈ ಹಿಡ್ದು ಕಲಿಸ್ಕೊಟ್ರು, ನೀನು ಕಲೀಲೇಬೇಕು ಅನ್ನೋ ಹಿಂಸೆ ಕೊಟ್ಟರು. ನಮ್ಮ ಮನಸ್ಸಿಗೆ, ನನ್ನ ಮನಸ್ಸಿಗೆನೆ ಯಾರ ಮನಸ್ಸಿಗೆ ಅನಿಸ್ತಿರ್ತಾ ಇಲ್ವೋ, ಸೊ ಏನಕ್ಕಾದರೂ ಸೇರಿದಪ್ಪ, ಏನು ಹಿಂಸೆ ಕೊಡ್ತಾರೆ ಇವ್ರು, ಕಲಿಯೋ ತನಕ ಬಿಡ್ತಾ ಇಲ್ವಲ್ಲ ಅನ್ನೋ ಫೋರ್ಸ್ನೆಸ್ಸು ಇವ್ರು ಹಾಕಿ ನಮ್ಮ ಮೇಲೆ ಎಫರ್ಟ್ ಹಾಕಿ ಇವ್ರು ನಮಗೊಂದು ದಾರಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಲೈಫ್ ಸೆಟ್ಲ್ ಆಗೋಕ್ಕೆ ಇದೊಂದು ನಮ್ಮ ಮ್ಯಾಮ್ ತುಂಬ ಹೆಲ್ಪ್ ಮಾಡಿದ್ದಾರೆ ಮ್ಯಾಮ್.
0: ಓಕೆ, ಯಾವಾಗ ನೀವು ಈ ಒಂದು ತರಬೇತಿಯನ್ನು ಪಡ್ಕೊಂಡಿದ್ದು?
1: ಲಾಸ್ಟ್ ಇಯರು March 10th.
0: ಓಕೆ, ಲಾಸ್ಟ್ ಇಯರು 2025 ಒಂದು ತರಬೇತಿಯನ್ನು ಹೊಂದಿದ್ರು. ಸ್ವ ಉದ್ಯೋಗನ ಯಾವಾಗ ಆರಂಭ ಮಾಡಿದ್ರಿ?
1: ಸ್ವಉದ್ಯೋಗನ ನಾನು ಇಲ್ಲಿಂದ ಬಿಟ್ಟು ಒಂದು ಮಂತಿಗೆಲ್ಲ ಮನೆಯಲ್ಲೇ ಸ್ಟಾರ್ಟ್ ಮಾಡಿದೆ. ಫಸ್ಟು ಐಬ್ರೋ ಚೇರ್ ತೊಗೊಂಡೆ ಆನ್ಲೈನಲ್ಲಿ, 6500 ಐಬ್ರೋ ಚೇರು. ಅದೊಂದರಲ್ಲೇ ನಾನು ಅದಕ್ಕೊಂದಕ್ಕೆ ನಮ್ಮ ಮನೆಯವರು ಇನ್ವೆಸ್ಟ್ ಮಾಡಿದ್ದೆ ಮ್ಯಾಮ್. ಅವರು ಅದನ್ನು ತಕ್ಕೊಟ್ರು. ತಕ್ಕೊಟ್ಮೇಲೆ ನಮ್ಮ ಮನೆಯಲ್ಲೇ ಐಬ್ರೋಗೆಲ್ಲ ಬರ್ತಾಯಿದ್ರು. ಐಬ್ರೋ ವ್ಯಾಕ್ಸು ಒಂದೊಂದೇ ಪ್ರಾಡಕ್ಟ್ ತೊಗೋತಾ ಇದೆ. ಐಬ್ರೋಗೆ ಬರ್ತಾಯಿದ್ರು. ಐಬ್ರೋ ಮಾಡಿ ಎತ್ತಿಟ್ಟಿರೋ ದುಡ್ಡಲ್ಲಿ ವ್ಯಾಕ್ಸ್ ಹೀಟರ್ ತೊಗೊಂಡೆ. ಅದರಲ್ಲಿ ಇನ್ನೊಂದು ತೊಗೊಂಡೆ. ಹಂಗೆ ಮಾಡಿ ಮಾಡಿ ಮಾಡಿ ಇವಾಗ ಫುಲ್ ಮೇಕಪ್ ಐಟಮ್ಸ್ನೇ ನಾನು ತೊಗೊಂಡೆ ಮ್ಯಾಮ್.
0: ಮನೆಯಲ್ಲೇ ಮಾಡೋದು?
1: ಹಾಂ, ಮನೆಯಲ್ಲೇ ಮಾಡೋದು.
0: ಸಪ್ರೇಟ್ ಪಾರ್ಲರ್ ಅಂತ ಏನು ಇದೆ?
1: ಪಾರ್ಲರ್ ಏನು ಇಲ್ಲ,
0: ಮನೆಯಲ್ಲೇ ಐಟಮ್ಸ್ ಇಟ್ಕೊಂಡಿದ್ದೀರಿ?
1: ಮಾಡ್ತಾ ಇದ್ದೀನಿ ಮ್ಯಾಮ್. ಅಂದರೆ ಇದು ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಮುಂದೆ ನಮ್ಮದು ನಮ್ಮ ಲೇಔಟ್ ನಮ್ಮ ಮನೆ ಇದೆ, ಸ್ವಂತ ಮನೆ ಮ್ಯಾಮ್, ಸ್ವಂತ ಮಾಡ್ಕೊಂಡಿದ್ದೀವಿ. ಅಲ್ಲೇ ಮನೆ ಇದೆ, ಅಲ್ಲಿ ಮುಂದೆನೆ ಒಂದು ಲೇಔಟ್ ಅಂತಾರಲ್ಲ, ಹಂಗೆ ಒಂದು ಮಳಿಗೆ ಆಗ್ತಾ ಇದೆ. ಅಲ್ಲಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವಾಗಲೇ ಬೇಡ, ಅಲ್ಲಿ ಯಾವುದು ಅಕ್ಕಪಕ್ಕದಲ್ಲಿ ಪಾರ್ಲರ್ ಇಲ್ವಲ್ಲ ಅಲ್ಲೇ ಮಾಡ್ಕೊಳ್ಳೋಣ ಅನ್ನೋ ಐಡಿಯಾದಲ್ಲಿದ್ದೀವಿ. ಇನ್ನೊಂದು 9 months ಆಗಬಹುದು, ಎಲ್ಲ ಕಂಪ್ಲೀಟ್ ಆಗೋ ತನಕ ಹಂಗೆ ಮಾಡ್ಕೋತಾ ಇದ್ದೀನಿ. ಅದೇ ದುಡ್ಡಲ್ಲಿ ನಾನು ನಮ್ಮ ಮನೆಯವ್ರ ಹತ್ರ 1 ರೂಪಾಯಿನೂ ಇನ್ವೆಸ್ಟ್ ಮಾಡಿಸ್ಕೊಂಡಿಲ್ಲ. ನಾನು ಐಬ್ರೋ ವ್ಯಾಕ್ಸು ಅದು ಮಾಡಿ ಮಾಡಿ ಅಮೌಂಟ್ ಇತ್ತಲ್ಲ, ಅದರಲ್ಲೇ ಪಾರ್ಲರ್ದು ಐಟಮ್ಸ್ ತೊಗೊಂಡೆ. ಮೇಕಪ್ ಐಟಮ್ಸ್ ತೊಗೊಂಡೆ ಮತ್ತು

0: ಇವಾಗ ಆರ್ಡ್ರ್ಗಳಿಗೆ ಹೋಗ್ತಾ ಇದ್ದೀನಿ. ಆರ್ಡ್ರ್ಗಳು ಆರ್ಡ್ರಲ್ಲಿ ಸಿಕ್ಕಿರೋ ದುಡ್ಡಲ್ಲಿ ಫಸ್ಟ್ ಟೈಮ್ ನಮ್ಮ ಮನೆಯವ್ರಿಗೆ ನಾನು ಅರ್ನ್ ಮಾಡಿರೋ ದುಡ್ಡಲ್ಲಿ ಮೊಬೈಲ್ ಕೊಡಿಸಿದ್ದೀನಿ ಮ್ಯಾಮ್. ಅದೊಂದು ಖುಷಿ ಇದೆ ನನಗೆ. ಈ ದಿಕ್ಕು ಬಂದಿದ್ದಕ್ಕೆ ನನಗೆ ಅದು ಸಾಧ್ಯ ಆಯಿತು ಅಂತ ಖುಷಿ ಇದೆ ಮ್ಯಾಮ್.
1: ಇವಾಗ ನೀವೇನು ಕಲ್ತಿದ್ದೀರಿ, ಬಂಡವಾಳ ಹಾಕಿದ್ದೀರಿ, ಅದೆಲ್ಲ ವಾಪಸ್ ತೆಗ್ದಿದ್ದೀರಾ ನೀವು?
0: ಹೌದು ಮ್ಯಾಮ್, ತಗ್ದಿದ್ದೀನಿ,
1: ವಾಪಸ್
0: ತೆಗ್ದಿದ್ದೀನಿ. ಒನ್ ಇಯರಲ್ಲಿ ನಾನು ಕಂಪ್ಲೀಟು ನನಗೆ ಲಾಭನೇ ಆಗಿದೆ. ನಾನು ಕೊಟ್ಟಿರೋ ದುಡ್ಡಲ್ಲಿ, ಪ್ರಾಡಕ್ಟ್ ತೊಗೊಂಡಿರೋದ್ರಲ್ಲಿ, ಇಲ್ಲಿ ಕಲ್ತಿರೋದ್ರಲ್ಲಿ ಎಲ್ಲ ಸೇರಿಸಿ ನನಗೊಂದು 20,000 ಲಾಭ ಆಗಿದೆ ಮ್ಯಾಮ್.
1: ಈ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ?
0: ನಾನು, ನಮ್ಮ ಮನೆಯವರು, ನನ್ನ ಮಕ್ಕಳು, ಇಬ್ಬರು ಮಕ್ಕಳು.
1: ಇಬ್ಬರು ಮಕ್ಕಳು ಸ್ವಂತ ಮನೆ ಅಂದರೆ ಅವ್ರು ಆಚೆ ಹಾಕಿದ ಮೇಲೆ ತೊಗೊಂಡಿದ್ದೀನಿ?
0: ಹೌದು ಮ್ಯಾಮ್, ಅವ್ರು ಆಚೆ ಹಾಕಿದ ಮೇಲೆ ತೊಗೊಂಡಿದ್ದು. ಸ್ವಂತ ಸೈಡ್ ತೊಗೊಂಡು ನಮ್ಮ ಮನೆಯವ್ರು ಕೂಲಿ ಕೆಲಸ ಮಾಡ್ತಿರಲ್ಲ, ಇವಾಗ ಅದೇ ಇದರಿಂದ ಮೇಸ್ತ್ರಿ ಆದರು. ಮೇಸ್ತ್ರಿಗೆ ಕೆಲಸ ಮಾಡ್ತಾ ಮಾಡ್ತಾ ಇವಾಗ ಸೈಟ್ ತೊಗೊಂಡು ಮನೆ ಕಟ್ಟಿ 4 ಇಯರ್ಸ್ ಆಯಿತು. ನಾವು ಮದುವೆ ಆಗಿ 9 ಇಯರ್ಸ್ ಆಗಿದೆ.
1: ಯಾವಾಗ ಆಚೆ ಹಾಕಿದ್ರು?
0: ನಾವು ಮದುವೆ ಆಗಿದ್ದು 1 ತಿಂಗಳಿಗೆ. ಇದೇ ಊರಲ್ಲಿದ್ದಾರೆ ಅತ್ತೆಯವರು. ಅವ್ರಿಗೇನು ಪ್ರಾಬ್ಲಮ್ ಇತ್ತು, ಒಟ್ಟಿನಲ್ಲಿ ನಾನು ಅವ್ರ ಜೊತೆ ಚೆನ್ನಾಗೇ ಇದ್ದೆ. ಅದು ಅಮ್ಮನ ಮನೆಗೆ ಆಷಾಢಕ್ಕೆ ಅಂತ ಹೋದ್ಮೇಲೆ ಅದು ಏನಾಯಿತು ಅಂತ ಗೊತ್ತಿಲ್ಲ. ಬಂದಿದ್ದ ತಕ್ಷಣವೇ ಬೇಡ ನನ್ನ ಮನೆ ಬಿಟ್ಟು ಹೋಗಿ ಅಂದ್ಬಿಟ್ಟು ಹೊರಗಡೆ ಹಾಕಿದ್ದು. 1 ರೂಪಾಯಿ ಅವಾಗಿರಲಿಲ್ಲ. ನಾನು ಆದಷ್ಟು ರಿಕ್ವೆಸ್ಟ್ ಮಾಡಿಕೊಂಡೆ. ನಮ್ದು ಲವ್ ಮ್ಯಾರೇಜು ಅಲ್ಲ ಮ್ಯಾಮ್, ಎಲ್ಲ ಸೇರಿ ಮಾಡಿರೋ ಅರೇಂಜ್ ಮ್ಯಾರೇಜ್. ಏನು ಮಾಡೋಕ್ಕಾಗಲ್ಲ, ಇನ್ನೊಬ್ರಿಗೆ ಹೇಳಿದ್ರೆ ಆಡ್ಕೊಂಡು ಹಾಕ್ತಾರೆ ಅನ್ನೋ ಕಾರಣಕ್ಕೆ ಸರಿ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಅವಾಗ 1,20,000 ನಮಗೆ ಒಬ್ಬರು ಹೆಲ್ಪ್ ಮಾಡಿದ್ರು. ನಮ್ಮ ಮನೆಯವ್ರ ಜೊತೆ ಕೆಲಸ ಮಾಡ್ತಾಯಿದ್ದ ಒಬ್ಬರು 20,000 ಹೆಲ್ಪ್ ಮಾಡಿದ್ರು. ಅದೇ ಅಡ್ವಾನ್ಸ್ ಕೊಟ್ಟು ನಾವು ಅದರಲ್ಲೇ ಮುಂದೆ ಬಂದಿದ್ದು. ಒಟ್ಟಿನಲ್ಲಿ ಅವ್ರ ಕೈಗುಣ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್.
1: ಅಡ್ವಾನ್ಸ್ ಕೊಟ್ಟು ಬಾಡಿಗೆ ಮನೆ ಮಾಡಿ,
0: ಬಾಡಿಗೆ ಮನೆ ಮಾಡಿ,
1: ಇವತ್ತು ಸ್ವಂತ ಮನೆ ಮಾಡಿ,
0: ಸ್ವಂತದಲ್ಲಿ ಇದ್ದೀವಿ ಮ್ಯಾಮ್. ಅಷ್ಟು ಕಷ್ಟಪಡ್ತಿರೋ ನನ್ನ ಗಂಡಂಗೆ ಹೆಲ್ಪ್ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿತ್ತು. ಈ ರೀತಿ ಹೆಲ್ಪ್ ಮಾಡ್ತೀನಿ ಅಂತ ಗೊತ್ತೆ. ಅವರಿಗೂ ಇವಾಗ ನಾನು ಒಂಥರ ಬೆನ್ನೆಲುಬು ಆಗಿಬಿಟ್ಟಿದ್ದೀನೇನೋ ಅನ್ಸೋ ಮಟ್ಟಿಗೆ ಅವ್ರ ಮನಸ್ಸಲ್ಲೂ ಫೀಲ್ ಇದೆ.
1: ಸೊ ಈ ವೃತ್ತಿನ ಏನಕ್ಕೆ ಆಯ್ಕೆ ಮಾಡಿಕೊಂಡ್ರೆ
0: ಮ್ಯಾಮ್? ಈ ವೃತ್ತಿನ ನನಗೆ ಮುಂಚೆಯಿಂದ ಚಿಕ್ಕ ಹುಡುಗಿಯಿಂದನೂ ಮಾಡಬೇಕು ಅನ್ನೋ ಆಸೆ ಇತ್ತು. ಮಾಡೋಕ್ಕೋಸ್ಕರ ಎಲ್ಲೆಲ್ಲೋ ಕೇಳಿದೆ. ಇಷ್ಟಾಗುತ್ತೆ 50,000 ಮೇಲೆ ಇಲ್ಲ, 30,000 ಮೇಲೆ ಇತ್ತು. ನನ್ನ ಕೈಯಲ್ಲಿ ಆಗಲ್ಲ, ನಮ್ಮ ಅಪ್ಪನ ಮನೆಯಲ್ಲೂ ಬಡ್ತಾನ, ಗಂಡನ ಮನೆಯಲ್ಲೂ ಬಡ್ತಾನ, ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ನನ್ನ ಕೈ ಬಿಟ್ಬಿಟ್ಟಿದೆ. ಇದೊಂದು ಸೂಪರ್ ಆಪರ್ಚುನಿಟಿ, ಫ್ರೀ ಅಂದ್ಕೊಂಡು ನಾನು ಬಂದಿದ್ದು. ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು ಇವ್ರು ಫ್ರೀ ಮಾಡ್ಬೋದಿತ್ತು, ಆದರೆ ನಮಗೆ ಒಂದು ಇಂಟ್ರೆಸ್ಟ್ ಬರಲಿ, ನಾನು ಕಟ್ಟಿದ್ದೀನಿ ಅನ್ನೋ ಇದೊಂದು ಇರಲಿ ಅಂದ್ಬಿಟ್ಟು ಇವ್ರು ನಮಗೆ 5,000 ಪೇಮೆಂಟ್. 5,000 ಏನೂ ಆಗಲ್ಲ, ಒಟ್ಟಿನಲ್ಲಿ ನನ್ನ ಲೈಫ್ ಸೆಟ್ಲ್ ಆಯಿತು 5,000.
1: ಸ್ವ ಉದ್ಯೋಗನ ಈಗ 1 ವರ್ಷದಿಂದನೇ ಆರಂಭ ಮಾಡಿದ್ರಿ ಅಂತ ಹೇಳಿದ್ರಿ. ಪ್ರಸ್ತುತ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ ಮೇಡಮ್?
0: ಚೆನ್ನಾಗಿ ನಡೀತಾ ಇದೆ.
1: ಏನೆಲ್ಲ ಸರ್ವಿಸ್ ಕೊಡ್ತಾ ಇದ್ರಿ ಜನಗಳಿಗೆ?
0: ಮನೇಲಿ ಐಬ್ರೋಸ್ ಮಾಡ್ತೀನಿ, ವ್ಯಾಕ್ಸು, ಫೇಶಿಯಲ್, ಡೀಟನು, ಪ್ರತಿಯೊಂದು ಮಾಡ್ತೀನಿ. ಮತ್ತು ಮೇಕಪ್ಪಿಗೆ ಬರ್ತಾರೆ, ಹಾಗೆ ಬರ್ತಾರೆ.
1: ಏನೆಲ್ಲ ಚಾರ್ಜಸ್ ಮಾಡ್ತೀರಿ ಮ್ಯಾಮ್?
0: ಇವಾಗ ಲೋ ಕ್ಲಾಸಲ್ಲಿ ಇರೋರ ಹತ್ರ ಕಮ್ಮಿ ತೊಗೋತೇನೆ, ಹೈ ಕ್ಲಾಸಲ್ಲಿ ಇರೋರ ಹತ್ರ ಜಾಸ್ತಿನೇ ತೊಗೋತೀನಿ. ಅಂದರೆ ಯಾವ ಊರ ಲೆವೆಲಿಗೆ ನಾನು ತಕ್ಕಂಗೆ ತೊಗೋತೀನಿ ಮ್ಯಾಮ್. ಯಾರ ಹತ್ರನೂ ಅದೇ ಲೆವೆಲಲ್ಲಿ ಎಲ್ಲರ ಹತ್ರ ಮೇಂಟೈನ್ ಮಾಡೋಕೆ ಹೋಗ್ತಾ ಇಲ್ಲ. ಅಂದರೆ ಈ ಸಂಸ್ಥೆ ಒಂದು ಪಾಠ ಕಲಿಸಿದೆ, ಬಡವರಿಗೋಸ್ಕರನೇ ಮಾಡಿರೋ ಸಂಸ್ಥೆ ಇದು. ನಾವು ಹಾಗೆ ನೋಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ. ಒಬ್ಬೊಬ್ಬರಿಗೆ ಫ್ರೀನೂ ಮಾಡಿಕೊಟ್ಟಿದ್ದೀನಿ ಮ್ಯಾಮ್. ಆಗದೇ ಇಲ್ಲ ಅವ್ರಿಗೆ ಆಸೆ ಐತೆ ಅನ್ನೋರಿಗೆ ಫ್ರೀನೂ, ಇಬ್ಬರಿಗೆ ಫ್ರೀ ಕೊಟ್ಟಿದ್ದೀನಿ ಈ 1 ಇಯರಲ್ಲಿ.
1: ಈ ವೃತ್ತಿ ಬರೋದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ ಮೇಡಮ್?
0: ಈ ವೃತ್ತಿ ಬರೋಕ್ಕೂ ಮುಂಚೆ ಏನು ಮಾಡ್ತಿರ್ಲಿಲ್ಲ ಮ್ಯಾಮ್.
1: ಮನೆ
0: 0 ಹೌಸ್ ವೈಫ್.
1: ಈಗ ಹೋಮ್ ಸರ್ವಿಸ್ ಕೊಡ್ತೀರಾ ಮನೆಗಳಿಗೆ ಹೋಗಿ? ಮೇಕಪ್
0: ಹೋಮ್ ಸರ್ವಿಸ್ ಮಾಡ್ತೀನಿ. ಮನೆಗಳಿಗೆ ಅವರು ಕರೀತಾರಲ್ಲ, ಮನೆಗಳಿಗೆ ಹೋಗಿ ವ್ಯಾಕ್ಸು ಮಾಡ್ತೀನಿ ಮ್ಯಾಮ್. ಫೇಶಿಯಲ್ಗೂ ಕರೀತಾರೆ, ಹೋಮ್ ಸರ್ವಿಸ್ಗೆ ಕರೀತಾರೆ. ಅಲ್ಲಂದ್ರೆ ಅವ್ರಿಗೆ ಆಗಲ್ಲ ಬರೋಕ್ಕೆ ಅನ್ನೋರಿಗೆ ಕಾಲ್ ಮಾಡ್ತಾರೆ, ಅಲ್ಲೇ ಹೋಗ್ಬಿಟ್ಟು ಸರ್ವಿಸ್ ಕೊಟ್ಬಿಟ್ಟು ಬರ್ತೀನಿ.
1: ಇದಕ್ಕೆ ವರ್ಷ ಆಯಿತು ನೀವು ತರಬೇತಿಯನ್ನು ಪಡ್ಕೊಂಡು ಸ್ವ ಉದ್ಯೋಗನ ಆರಂಭ ಮಾಡಿ. ನೀವು ಯಾರಿಗಾದರೂ ತರಬೇತಿಗಳನ್ನ ಕೊಡ್ತಾ ಇದ್ದೀರಾ? ಹೇಗೆ?
0: ಇಲ್ಲ ಮ್ಯಾಮ್, ಇವಾಗಲೇನು ಸ್ಟಾರ್ಟ್ ಮಾಡಿಲ್ಲ.
1: ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ದೀರಿ, ಪ್ರಸ್ತುತ ಹೇಗಿದ್ದೀರಿ ಮ್ಯಾಮ್?
0: ಆರ್ಥಿಕವಾಗಿ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಅಷ್ಟೇ ಮ್ಯಾಮ್. ಇವಾಗ ನನ್ನ ಲೈಫ್ ಸೆಟ್ಲ್ ಆಗಿದೆ ಅನ್ನೋ ರೇಂಜಿಗೆ ಚೇಂಜ್ ಆಗಿದೆ.
1: ಪರವಾಗಿಲ್ಲ ಅನ್ನೋದ್ರಿಂದ ಲೈಫ್ ಸೆಟ್ಲ್ ಆಗಿದೆ ಚೇಂಜ್ ಆಗಿದ್ದೀರಿ.

0: ಓಕೆ, ಬ್ಯೂಟಿಷಿಯನ್ ವೃತ್ತಿಯ ಜೊತೆಗೆ ಮನೆ ನಿರ್ವಹಣೆಯನ್ನು ಮಾಡಿಕೊಂಡು ಗಂಡ ಮಕ್ಕಳು ಇದೆಲ್ಲ ನಿರ್ವಹಣೆ ಮಾಡಿಕೊಂಡು ಸ್ವ ಉದ್ಯೋಗಿಯಾಗಿ ಹೊರಹೊಮ್ಮಿದ್ದೆಲ್ಲ ನೀವೆಲ್ಲರೂ ಹೇಗೆ ನಿರ್ವಹಣೆ ಮಾಡ್ತೀರಿ? ಮನೆ
1: ಹೆಣ್ಮಕ್ಳು ಅಂದ್ಮೇಲೆ ನಿರ್ವಹಣೆ ಮಾಡಲೇಬೇಕಾಗತ್ತೆ. ನಮ್ಮ ಮನೆಯವರು

0: ತುಂಬ ಸಪೋರ್ಟ್ ಮಾಡ್ತಾರೆ ಮ್ಯಾಮ್. ಇವಾಗ ಏನಾದರೂ ನನಗೇನಾದರೂ ಆರ್ಡ್ರ್ ಬಂತು, ಇವಾಗ ಅರ್ಲಿ ಮಾರ್ನಿಂಗ್ 4 o'clock ಹೋಗಬೇಕಾಗುತ್ತೆ. ಹೋಗಬೇಕಾದ್ರೆ ಮಕ್ಕಳಿಗೆ ರೆಡಿ ಮಾಡೋದಾಗಲಿ, ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋದಾಗಲಿ, ನನ್ನನ್ನು ಬಿಟ್ಟು ಬರೋದಾಗಲಿ, ಎಲ್ಲ ಅವರು ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ಕಾರಣಕ್ಕೆ ನನಗೆ ಹೆಲ್ಪ್ ಆಗ್ತಿದೆ ಮ್ಯಾಮ್. ಅಪ್ಲೈ ಮಾಡೋದಾಗಿದ್ದರೆ ಆಗ್ತಾ ಇರಲಿಲ್ಲ, ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾಯಿದ್ದಾರೆ ಅಂತ ಆಗ್ತಾ ಇದೆ.
1: ಕುಟುಂಬದ ಸಹಕಾರ ಹೇಗಿದೆ ಮೇಡಮ್?
0: ಕುಟುಂಬದ ಸಹಕಾರ ಅಂದರೆ ನಾವು ಮನೇಲಿರೋರು 4 ಜನ ಮ್ಯಾಮ್, ನಮ್ಮ ಮನೆಯವರು ಸಪೋರ್ಟಿಂಗ್ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ಇಷ್ಟು ಮಟ್ಟಿಗೆ ಬರೋಕ್ಕಾಗಿದೆ.
1: ಓಕೆ, ಮಕ್ಕಳು ಏನು ಓದ್ತಾ ಇದ್ದಾರೆ?
0: ಒಬ್ಬ LKG, ಒಬ್ಬ UKG, ಚಿಕ್ಕ ಚಿಕ್ಕ ಮಕ್ಕಳು.
1: ಸೊ ನೀವು ಒಬ್ಬ ಮಹಿಳೆಯಾಗಿ ಏನೆಲ್ಲ ಸವಾಲುಗಳನ್ನ ಇದುವರೆಗೂ ಎದುರಿಸಿದಿರಿ ಮ್ಯಾಮ್?
0: ಇವಳೇನು ಕಲಿತಾಳೆ ಅನ್ನೋ ಮಾತು, ಇವಳೇನು ಕಲಿತಾಳೆ, ಇವಳು ಅತ್ತೇನ ಬಿಟ್ಟು ಬಂದಿದ್ದಾಳೆ, ಇವಳು ಇಷ್ಟು ಉದ್ಧಾರ ಆಗೋಕ್ಕಾಗತ್ತಾ, ಇವಳು ಅಷ್ಟು ದೂರ ಹೋಗ್ತಾ ಇದ್ದಾಳೆ ಕಲಿಯೋಕ್ಕೆ. ನಮ್ಮ ಮನೆ ಇರೋದು ಅಲ್ಲಿ ಅಜರ್ ನಗರ ರೋಡ್, ಅಲ್ಲಿಂದ ಹೋಗ್ತಾ ಇದ್ದಾಳೆ. ಇವಳಿಗೆ ಸಪೋರ್ಟಾಗಿ ಗಂಡ ಸ್ಕೂಟಿ ಬೇರೆ ಕೊಡಿಸ್ಬಿಟ್ಟು ಅವಳಿಗೆ ಕಲಿಸ್ತಾ ಇದ್ದಾನೆ, ಇವ್ರೇನು ಕಲಿತಾರೆ ಅನ್ನೋ ರೀತಿಗೆ ಎಲ್ಲರೂ ಜಾಸ್ತಿ ಮಾತಾಡಿದೆ ಹಾಗೆ ಮ್ಯಾಮ್. ನನಗೆ ಕಲಿಯಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿರೋದು.
1: ಇನ್ನು ಬಿಸ್ನೆಸ್ಸಲ್ಲಿ ಸವಾಲು ಎನಿಸ್ಕೊಳ್ಳೋದಾದ್ರೆ, ಯಾಕಂದರೆ ಇವಾಗೆಲ್ಲ ಕಾಂಪಿಟೇಷನ್ ಯುಗ ಅಂತ ಹೇಳ್ಬೋದು.
0: ಹೌದು,
1: ಹಾಗಿದ್ದಾಗ ನಾವು ಹೊಸತನವನ್ನು ಅಳವಡಿಸ್ಕೊಂಡ್ರೆ ನಾವು ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಅನ್ನೋ ಕಾಣ್ಬೋದು. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಬಿಸ್ನೆಸ್ನಲ್ಲಿ ಏನೆಲ್ಲ ಹೊಸತನವನ್ನು ಅಥವಾ ಜನಗಳನ್ನ ಆಕರ್ಷಣೆ ಮಾಡೋ ನಿಟ್ಟಿನಲ್ಲಿ ಏನೆಲ್ಲ ಹೊಸತನವನ್ನು ಅಳವಡಿಸ್ಕೊಂಡಿದ್ರಿ ನಾವು?
0: ನನ್ನ ಮಾತೇ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಮ್ಯಾಮ್ ಎಲ್ಲರೂ. ನಾನು ಮಾತಾಡೋದೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೋಸ್ಕರ ಆಲ್ಮೋಸ್ಟು ನಾನು ಮಾತಾಡ್ತೀನಲ್ಲ, ಅದಕ್ಕೋಸ್ಕರ ನಿನಗೆ ಕರೆಸ್ಕೋಬೇಕು ಅನ್ನೋ ಆಸೆ ಆಗುತ್ತೆ, ಅದಕ್ಕೆ ನಿನಗೆ ಕೆಲಸ ಕೊಡಬೇಕು ಅನಿಸುತ್ತೆ ಅನ್ನೋ ಮಾತೇ ಜಾಸ್ತಿ. ನಾನು ಏನು ಮಾಡ್ತಿದ್ದೀನಿ ಅಂದರೆ, ಅವ್ರಿಗೆ ಸಿಗೋದು ಅವ್ರಿಗೆ ಸಿಗುತ್ತೆ, ನನಗೆ ಸಿಗೋದು ನನಗೆ ಸಿಗುತ್ತೆ. ನಾನು ಜಾಸ್ತಿ ಕಾಂಪಿಟೇಷನ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಮ್ಯಾಮ್. ಆದರೆ ಮಾಡಬೇಕು ಅನ್ನೋ ಇದು ಕಾನ್ಫಿಡೆನ್ಸ್ ಐತೆ ಹೊರತು ಕಾಂಪಿಟೇಷನ್ ಯಾರಿಗೂ ಕೊಡೋಕ್ಕೆ ಹೋಗಿಲ್ಲ ಮ್ಯಾಮ್.
1: ಓಕೆ, ಅಂದರೆ ಮಾತೆ ಬಂಡವಾಳ ಮಾಡಿಕೊಂಡು
0: ಮಾತೆ ಬಂಡವಾಳ ಅದೇನ ಅಟ್ರಾಕ್ಟಿವ್ ಆಗಿ ತಗೋತಾ ಇದ್ದೀನಿ ಅಷ್ಟೇ.
1: ಸಾಕಷ್ಟು ಸವಾಲುಗಳ ಮಧ್ಯೆ ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವ ಉದ್ಯೋಗ ಮಾಡ್ತಾ ಇದ್ದೀರಿ. ಸೊ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮಹಿಳೆಯರಿಗೆ ಯುವತಿಯರಿಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟು ಸ್ವಾವಲಂಬನೆ ಜೀವನ ನಡೆಸೋದಕ್ಕೆ ಸಹಕಾರಿಯಾಗಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಮೇಡಮ್?
0: ಅನಿಸಿಕೆ ಅಂದರೆ ಹೇಳಿದ್ನಲ್ಲ ಮ್ಯಾಮ್, ಅದೇ ನಾನು ಈ ಸಂಸ್ಥೆಗೆ ಬಂದು ತುಂಬ ಒಳ್ಳೆ ಕೆಲಸ ಆಯಿತು ಅನ್ನೋ ಫೀಲ್ ನನಗಿದೆ. ಮತ್ತು ನನಗೆ ಸಪೋರ್ಟ್ ಮಾಡಿರೋ ನಮ್ಮ ಮ್ಯಾಮ್, ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ರು. ಇನ್ನು ಬೇರೆಯವರಾಗಿದ್ದಿದ್ರೆ ನಾನು ಇಷ್ಟು ಮಟ್ಟಿಗೆ ಕಲಿತಾ ಇರಲಿಲ್ಲ ಅಂದರೆ ನಾನು ಸ್ವಲ್ಪ ತುಂಬ ವೀಕ್ ಇದ್ದೀನಿ ಮ್ಯಾಮ್ ಕಲಿಯೋದ್ರಲ್ಲಿ, ತುಂಬ ವೀಕ್ ಇದ್ದೀನಿ. ನಾನು ಕಲಿತೀನಿ ಅನ್ನೋ ಹೋಪ್ಸು ನನಗಿರಲಿಲ್ಲ, ಆ ಹೋಪ್ಸು ನೀನು ಕಲಿತೆ ಕಲಿತೀಯ ಅನ್ನೋ ಹೋಪ್ಸ್ ತಂದಿದ್ದು ನಮ್ಮ ಮ್ಯಾಮ್. ಬೇರೆಯವರಾಗಿದ್ದರೆ ನಾನು ಕಲಿತಿರ್ಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಇಲ್ಲಿ ಈ ಮ್ಯಾಮ್ ಇರೋದಕ್ಕೆ ನಾನು ಕಲ್ತಿದ್ದೀನಿ ಮ್ಯಾಮ್, ನಾನು ಇಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು ಅಂತ ಅಷ್ಟೇ ಮ್ಯಾಮ್ ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮ್ಯಾಮ್?
0: ನನಗೆ ನನ್ನ ಗುರಿ ಅಂತಂದರೆ ನಂದು ಒಂದು ಪಾರ್ಲರು, ನಂದಾಗಿ ಓನಾಗಿ ಒಂದು ಪಾರ್ಲರ್ ಓಪನ್ ಮಾಡಬೇಕು, ನಾನೇ ಒಂದು ಟೀಚ್ ಮಾಡೋ ಲೆವೆಲಿಗೆ ನಾನು ಬರಬೇಕು ಅನ್ನೋದೇ ನನ್ನ ಹೋಪು ಮ್ಯಾಮ್.
1: ನಿಮ್ಮ ಗುರಿ ಸಾಕಾರವಾಗಿ ಈಡೇರಲಿ ಅಂತ ನಾವಾದರೂ ಕೂಡ ಆಶಿಸ್ತೀವಿ ಮೇಡಮ್. ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಯಾವುದಾದ್ರೂ ಒಂದು ತರಬೇತಿಯನ್ನು ಪಡ್ಕೊತ ಸ್ವ ಉದ್ಯೋಗನ ಮಾಡೋರು ಅಂತ ಹೆಣ್ಮಕ್ಳಿಗೆ ನಿಮ್ಮ ಒಂದು ಕಿವಿ ಮಾತು ಅಥವಾ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್?
0: ಯಾವುದಕ್ಕೂ ಹೆದರ್ಕೋಬೇಡಿ, ಎಲ್ಲದಕ್ಕೂ ಮುನ್ನುಗ್ಗಿ. ನಾವು ಇವತ್ತು ಹೆದರ್ಕೊಂಡ್ರೆ ಮುಂದಿನ ಜೀವನ ಚೆನ್ನಾಗಿರಲ್ಲ. ಧೈರ್ಯ ಇರಲಿ, ಧೈರ್ಯದಿಂದ ಮುಂದೆ ಬನ್ನಿ. ಯಾವುದೇ ಕೆಟ್ಟ ಕೆಲಸ ನೀವು ಮಾಡ್ತಾ ಇಲ್ಲ, ಕೆಟ್ಟ ಕೆಲಸಕ್ಕೆ ಮಾಡಬೇಕಾದ್ರೆ ಮಾತ್ರ ಹೆದರ್ಕೋಬೇಕು, ಒಳ್ಳೆ ಕೆಲಸಕ್ಕಲ್ಲ ಅಂತ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್.
1: ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರಿ ಮೇಡಮ್. ಭಾಳ ಸಂತೋಷ ಇಷ್ಟೊಂದು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಸ್ವ ಉದ್ಯೋಗದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಮಹಿಳೆಯರ ಮನಸ್ಸು ಮಾಡಿದ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬಹುದು ಅಂತ ಸ್ಫೂರ್ತಿದಾಯಕ ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮ್ಯಾಮ್.

0: ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ. ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಉಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಉಣಸೂರಿನ ಶ್ರೀಮತಿ ದೀಪಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

0: ಭೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು.
2: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
3: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
5: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
6: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
7: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
6: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
7: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
6: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
7: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
6: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
7: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 17ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಬ್ರಹ್ಮನಿಗೆ ಸಾವಿರ ಯುಗ ಒಂದು ಹಗಲು, ಸಾವಿರ ಯುಗ ಒಂದು ರಾತ್ರಿ. ಇದನ್ನು ತಿಳಿದವರು ಅಹೋರಾತ್ರವಿದರು ಎಂಬ ಮಾತನ್ನ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂತಂದ್ರೆ ಇಲ್ಲಿ ಬ್ರಹ್ಮ ಅಂತಂದ್ರೆ ವೇದಾಂತದಲ್ಲಿ ನಾವು ವ್ಯಾಖ್ಯಾನಿಸುವಂಥ ಪರಬ್ರಹ್ಮನಲ್ಲ. ಈ ಸೃಷ್ಟಿಯನ್ನು ಕೆಲವು ಕಾಲ ಆಳುವ ಒಂದು ಪದವಿಯನ್ನು ಅಲಂಕರಿಸಿರುವಂತಹ ಒಬ್ಬ ವ್ಯಕ್ತಿ. ನಾಲ್ಕು ಯುಗಗಳು ಸೇರಿದರೆ ಒಂದು ಮಹಾಯುಗ ಆಗುತ್ತೆ. ಇಂತಹ ಒಂದು ಸಾವಿರ ಮಹಾಯುಗವಾದರೆ ಬ್ರಹ್ಮನಿಗೆ ಒಂದು ರಾತ್ರಿ ಅಂತ. ಅದೇ ಇನ್ನೊಂದು ಸಾವಿರ ಮಹಾಯುಗವಾದರೆ ಅವನಿಗೆ ಒಂದು ಹಗಲು. ಬ್ರಹ್ಮ ಇಂತಹ ದಿನಗಳನ್ನು ಒಳಗೊಂಡು ಬರುತ್ತಾನೆ. ಇವೆಲ್ಲ ಕೆಲವೇ ಕೆಲವು ಮಹಾನ್ ವ್ಯಕ್ತಿಗಳಿಗೆ ಸಿಕ್ಕುವಂತಹ ಒಂದು ಪದವಿ ಅಂತ. ಅಂದರೆ ಬ್ರಹ್ಮನ ಆಯಸ್ಸಿನೊಂದಿಗೆ ನಮ್ಮ ಆಯಸ್ಸನ್ನು ಹೋಲಿಸಿಕೊಂಡರೆ ಅದೊಂದು ಒಂದು ಕಣ್ಣು ಮಿಟುಕು. ನಾವು ಒಂದು ಸಲ ಕಣ್ಣು ಮಿಟುಕಿಸಿದ್ರೆ ಎಷ್ಟು ಸಮಯವೋ ಅಷ್ಟು ನಮ್ಮ ಒಬ್ಬ ಮನುಷ್ಯನ ಆಯಸ್ಸನ್ನು ನಾವು ಬ್ರಹ್ಮನ ಒಂದು ಆಯಸ್ಸಿಗೆ ಹೋಲಿಸ್ಕೊಂಡ್ರೆ, ಆ ಕಣ್ಣು ಮಿಟುಕಿನಲ್ಲಿ ನಮ್ಮ ಪಾಲಿಗೆ ಬರುವಂತಹ ಸುಖ ದುಃಖ ಎನ್ನುವುದು ಅಂತಂದರೆ ನಮ್ಮ ಬಾಳೆ ಎಷ್ಟು ನಶ್ವರ, ಅದೆಷ್ಟು ಕ್ಷಣಿಕ ಅಂತ ಯೋಚನೆ ಮಾಡಿ. ಅದರಲ್ಲಿ ಉತ್ಸಾಹವನ್ನು ತಾಳಬಾರ್ದು ಅಂಥೇಳಿ ಭಾವಿಸ್ತಾನೆ. ನಿಜವಾಗಿ ಬ್ರಹ್ಮನ ಆಯಸ್ಸಿನೊಡನೆ ನಮ್ಮದನ್ನು ಹೋಲಿಸ್ಕೊಂಡಾಗ ನಮ್ಮದು ಎಷ್ಟು ಅಲ್ಪ ಅಂಥೇಳಿ ಅರಿವಾಗತ್ತೆ. ಭಗವಂತನನ್ನು ಮುಟ್ಟಿದರೆ ನಾವು ಅನಂತಾತ್ಮನಲ್ಲಿ ಒಂದಾಗುತ್ತೇವೆ, ಭೂಮದಲ್ಲಿ ಒಂದಾಗುತ್ತೇವೆ. ಈ ಭೂಮ ನಮಗೆ ಬರಬೇಕಾದ್ರೆ ಅಲ್ಪವನ್ನು ತ್ಯಜಿಸಬೇಕು. ಅಲ್ಪವು ಹೋದೊಡನೆ ಭೂಮ ತಾನಿರುವೆ ಅಂತೇಳಿ ಹೇಳುತ್ತೆ. ಅಲೆಯ ಹಿಂದೆಯೇ ಅನಂತ ಸಾಗರವಿದೆ, ಆದರೆ ಅಲೆಯನ್ನು ನೋಡುತ್ತಿರುವಾಗ ನಮಗೆ ಸಾಗರ ಕಾಣೋದಿಲ್ಲ. ಮುಕ್ತಿಯನ್ನು ಪಡೆಯುವುದು ಅಂತಂದರೆ ಅನಂತಾತ್ಮನನ್ನು ಪಡೆಯುವುದು ಎಂದು ಅರ್ಥ. ಇದನ್ನು ನಾವು ಇನ್ನೂ ಸೂಕ್ಷ್ಮವಾಗಿ ಅರ್ಥೈಸ್ಕೊಳ್ಬೇಕು ಅಂತೇಳಂದರೆ, ಈ ದೇಶ ಮತ್ತು ಕಾಲ ಇವೆರಡೂ ಕೂಡ ಅವರವರ ಮನಸ್ಸಿನ ಕಲ್ಪನೆ ಅಂಥೇಳಿ ವಿಜ್ಞಾನಿಗಳು ಒಪ್ಕೊಂಡಿದ್ದಾರೆ. ಮನಸ್ಸು ಕದಡಿದಾಗ ಸಮಯ ಕಳೆಯುವುದೇ ಇಲ್ಲ. ಆದರೆ ಅವನಿಗೆ ಇಷ್ಟವಾದ ವಸ್ತುವಿನ ಜೊತೆ ಅವನಿದ್ದಾಗ ಅವನಿಗೆ ಸಮಯ ಹೋಗಿರುವಂಥದ್ದೇ ತಿಳಿಯೋದಿಲ್ಲ. ಇಸ್ಪೀಟು ಆಡುವವನಿಗೆ ರಾತ್ರಿ ಕೂಡ ಕಳೆಯುವಂಥದ್ದು ಗೊತ್ತಾಗೋದೇ ಇಲ್ಲ. ಆದರೆ ಅದೇ ವ್ಯಕ್ತಿ ಅಶಾಂತನಾಗಿದ್ದಾಗ ಅವನಿಗೆ ಕಾಲ ಕಳೆಯೋದೇ ಒಂದು ಸಮಸ್ಯೆಯಾಗ್ಬಿಡುತ್ತೆ. ನಿದ್ದೆ ಮಾಡ್ತಿರುವ ವ್ಯಕ್ತಿಗಂತೂ ಈ ಸಮಯದ ಪರಿವೆಯೇ ಇಲ್ಲ. ಹಾಗಾಗಿ ಎರಡು ಅನುಭವಗಳ ಮಧ್ಯದ ಅಂತರ ಏನಿದೆ, ಆ ಅಂತರವೇ ಕಾಲ ಅಂತೇಳಿ ನಾವು ಹೇಳಬಹುದು. ಅನುಭವಗಳು ಜಾಸ್ತಿಯಾದಷ್ಟಕ್ಕೆ ಮಧ್ಯದ ಅಂತರಗಳು ಹೆಚ್ಚೋದ್ರಿಂದ ಕಾಲವು ನಿಧಾನವಾಗಿ ಚಲಿಸಿದಂತೆ ಕಾಣುತ್ತದೆ. ಹಿತವಾದ ಒಂದೇ ಅನುಭವವು ಎಷ್ಟು ಹೊತ್ತು ಇದ್ದರೂ ಸಮಯ ಹೋಗಿದೇ ತಿಳಿಯದು. ಎರಡು ಅನುಭವಗಳ ಮಧ್ಯದ ಅಂತರದಲ್ಲಿಯೇ ಸಮಯವನ್ನು ಕಂಡುಹಿಡಿಯಲು ಸಾಧ್ಯ. ಒಂದೇ ಅನುಭವದಿಂದ ಸಮಯವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ದೂರವನ್ನು ಅಳೆಯಲು ಎರಡು ಬಿಂದುಗಳು ಅವಶ್ಯಕತೆ ಇದ್ದಂತೆಯೇ ಇದು ಕೂಡ. ಈ ರೀತಿಯ ನಿಯಮವನ್ನಾಧರಿಸಿಕೊಂಡು ನಮ್ಮ ಋಷಿಗಳು ಮನುಷ್ಯನ ಕಾಲಗಣನೆಯೇ ಬೇರೆ, ದೇವತೆಗಳ ಕಾಲಗಣನೆಯೇ ಬೇರೆ, ದೇವಾದಿದೇವತೆಗಳ ಕಾಲಗಣನೆಯೇ ಬೇರೆ ಎಂಬುದನ್ನು ಕಂಡುಹಿಡಿದಿದ್ದಾರೆ. ಉಪನಿಷತ್ತಿನಲ್ಲಿಯೂ ಕೂಡ ಆನಂದ ಮೀಮಾಂಸೆಯನ್ನ ಮಾಡುವಲ್ಲಿ ಮನುಷ್ಯರ ಆನಂದಕ್ಕಿಂತ ಪಿತೃಗಳ ಆನಂದ ಜಾಸ್ತಿ, ಹಾಗೆ ಪಿತೃಗಳ ಆನಂದಕ್ಕಿಂತ ಕರ್ಮ ದೇವತೆಗಳ ಆನಂದ ಜಾಸ್ತಿ ಎಂದು ಹೇಳಿದ್ದಾರೆ. ಹೀಗೆ ಬ್ರಹ್ಮನ ತನಕ ಆನಂದವನ್ನು ಹೆಚ್ಚಿಸಿಕೊಂಡೇ ಹೋಗಿದ್ದಾರೆ. ಈ ಆನಂದದಲ್ಲಿ ಹೆಚ್ಚು ಕಡಿಮೆ ಏಕೆ ಅಂತಂದ್ರೆ ಅದು ಅವರವರ ಮನಸ್ಸಿನ ಸ್ಥಿರತೆಯನ್ನ ಅವಲಂಬಿಸಿಕೊಂಡೋದ್ರಿಂದ. ಹಾಗಾಗಿಯೇ ಈ ಶ್ಲೋಕದಲ್ಲಿ ಬ್ರಹ್ಮನ ಒಂದು ಹಗಲನ್ನು ಸಾವಿರ ಯುಗಗಳೆಂದು, ಒಂದು ರಾತ್ರಿಯನ್ನು ಇನ್ನೊಂದು ಸಾವಿರ ಯುಗಗಳೆಂದೂ ವಿವರಿಸಲಾಗಿದೆ.

ಹೀಗೆ ಕಾಲ ಗಣನೆಯನ್ನ ಅಳೆಯಲು ತಿಳಿದಿರುವಂತಹ ಋಷಿಗಳೇ ಈ ರೀತಿ ನಮಗೆ ತಿಳಿಸಿದ್ದಾರೆ. ಹಾಗಂತ ನಮಗೆ ಪರಮಾತ್ಮ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. 365 ದಿವಸಗಳಿಂದ ಕೂಡಿದ ನಮ್ಮ ಒಂದು ವರ್ಷವನ್ನ ಆಧರಿಸಿಕೊಂಡೇ ಬ್ರಹ್ಮನ ಒಂದು ಹಗಲನ್ನ ಇಲ್ಲಿ ನಿರ್ಧರಿಸಿರುವುದು. ಒಂದು ಯುಗ ಅಂದರೆ ಅದೆಷ್ಟೋ ಸಾವಿರ ವರ್ಷಗಳಂತೆ. ಅಂತಹ ನಾಲ್ಕು ಯುಗಗಳೆಂದರೆ ಒಂದು ಕಲ್ಪವಾಗುವುದು. ಅಂತಹ ಸಾವಿರ ಕಲ್ಪಗಳು ಬ್ರಹ್ಮನ ಒಂದು ಹಗಲು. ಈ ಮನುಷ್ಯನ ಮನಸ್ಸಿಗೆ ಸರಿಯಾಗಿ ಇರುವಂಥದ್ದು ಅವನವನ ಕಾಲಗಣನೆ. ಮನುಷ್ಯನ ಮನಸ್ಸೇ ತನ್ನ ವಾಸನೆಗಳಿಗೆ ಅನುಗುಣವಾಗಿ ತನ್ನ ಪ್ರಪಂಚವನ್ನು ಸೃಷ್ಟಿಸಿಕೊಳ್ಳುತ್ತದೆ, ಕಾಪಾಡಿಕೊಳ್ಳುತ್ತದೆ ಮತ್ತು ಲಯಗೊಳಿಸುತ್ತದೆ. ಮನುಷ್ಯನ ಮನಸ್ಸು ಎದ್ದಿರುವ ತನಕ ಅವನಿಗೆ ಎಚ್ಚರ. ಅದು ಲಯವಾದ ಕೂಡಲೇ ಅವನಿಗೆ ಅದು ರಾತ್ರಿ. ಅದೇ ರೀತಿ ಬ್ರಹ್ಮನ ಮನಸ್ಸು ಎದ್ದಾಗ ಇಡೀ ಪ್ರಪಂಚದ ಸೃಷ್ಟಿಯಾಗತ್ತೆ. ಹೀಗೆ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿಯನ್ನು ನಾವು ಹೋಲಿಸ್ಕೊಂಡ್ರೆ ನಮ್ಮ ಒಂದು ಆಯಸ್ಸು ಯಕಶ್ಚಿತ್ ಅಂತೇಳಿ ಅನ್ನಿಸ್ಬಿಡುತ್ತೆ. ಅದೆಷ್ಟು ನಶ್ವರ ನಮ್ಮ ಒಂದು ಆಯಸ್ಸು. ನಮ್ಮ ಆಯಸ್ಸೇ ಬ್ರಹ್ಮನ ಹಗಲು ರಾತ್ರಿಗೆ ಯಕಶ್ಚಿತ್ ಅಥವಾ ಅಲ್ಪ ಆಗಿರುವಾಗ ಇನ್ನ ನಮ್ಮ ಆಯಸ್ಸಿನ ಒಳಗೆ ಬಂದಿರುವಂತಹ ಸುಖ ಶಾಂತಿಗಳಿಗಂತೂ ಅದು ಲೆಕ್ಕವೇ ಇಲ್ಲ. ಅದನ್ನು ಲೆಕ್ಕಕ್ಕಿಟ್ಟರೂ ಕೂಡ ಮೈಕ್ರೋ ಸೆಕೆಂಡ್ ನ್ಯಾನೋ ಸೆಕೆಂಡ್ ಅಂತೀವಲ್ಲ ಹಾಗೆ ಬ್ರಹ್ಮನಿಗೆ. ಆದರೂ ಕೂಡ ಅದೆಷ್ಟು ಸುಖ ದುಃಖ ಅನ್ನೋದರಲ್ಲಿ ನಾವು ತೊಳಲಾಡ್ತೇವೆ ನೋಡಿ. ಅದಕ್ಕೆ ಮುದ್ದುರಾಮನ ಪದ್ಯ ಯಾವುದು ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ತಾರುಣ್ಯದಲ್ಲೆಷ್ಟು ಅಭಿಲಾಷೆ ಸಂಚಿತವೋ, ತಾರುಣ್ಯದಲ್ಲೆಷ್ಟು ಅಭಿಲಾಷೆ ಸಂಚಿತವೋ, ಬರು ಬರುತ್ತ ಒಂದೊಂದು ಅತಿಮಂಗ ಮಾಯಾ, ಬಯಸಿ ಬೇಡಿದ ದೇಹ ಜರ್ಜರಿತ ಕೊನೆಗೊಮ್ಮೆ, ಬಯಸಿ ಬೇಡಿದ ದೇಹ ಜರ್ಜರಿತ ಕೊನೆಗೊಮ್ಮೆ, ಸೃಷ್ಟಿ ಆಶಾ ವಿನಾಶ ಮುದ್ದುರಾಮ, ಸೃಷ್ಟಿ ಆಶಾ ವಿನಾಶ ಮುದ್ದುರಾಮ. ನಾವು ತಾರುಣ್ಯದಲ್ಲಿದ್ದಾಗ ಅದೆಷ್ಟು ಅಭಿಲಾಷೆಗಳನ್ನು ಅಂದರೆ ಆಸೆಗಳನ್ನು ಆಕಾಂಕ್ಷೆಗಳನ್ನು ನಮ್ಮೆಲ್ಲ ಸುಖಗಳನ್ನು ನಾವು ಸಂಚಿತ ಮಾಡ್ಕೊಂಡಿರ್ತೀವಿ, ಅಂದರೆ ಕ್ರೋಢೀಕರಿಸ್ಕೊಂಡಿರ್ತೀವಿ. ಆದರೆ ವಯಸ್ಸು ಮಾಗಿದಂತೆ ಒಂದೊಂದೇ ಮಾಯವಾಗ್ತಾ ಬರುತ್ತೆ, ಒಂದೊಂದೇ ಕಳ್ಕೊಳ್ತಾ ಬರ್ತೇವೆ. ಬಯಸಿ ಬೇಡಿದ ದೇಹ ಜರ್ಜರಿತ ಕೊನೆಗೊಮ್ಮೆ, ನಾವು ಯಾವುದನ್ನು ಬೇಡಿ ಪಡೆದಿರ್ತೀವೋ ಈ ದೇಹವೇ ನಮಗೆ ಸುಸ್ತು ಮಾಡುತ್ತೆ, ಜರ್ಜರಿತವಾಗತ್ತೆ. ಯಾಕಪ್ಪ ಈ ದೇಹ ಇದೆ ಅಂತ ಹೇಳಿ ಅನ್ನಿಸ್ಬಿಡತ್ತೆ. ನಾವೇ ಬಯಸಿ ಜನ್ಮವೆತ್ತು ದೇಹವನ್ನು ಪಡೆದು ಈ ಭೂಲೋಕಕ್ಕೆ ಬಂದಿರ್ತೀವಿ, ಆದರೆ ಕೊನೆ ಕೊನೆಗೆ ಹೋಗ್ತಾ ಈ ದೇಹ ಯಾಕಾದರೂ ಇದೆಯೋ ಅನ್ನೋಂಥ ಮಟ್ಟಕ್ಕೆ ಹೋಗಿ ಜರ್ಜರಿತರಾಗಿ ಕೊನೆಯಲ್ಲಿ ಸಾಕಪ್ಪ ಅನ್ನುವಂಥ ಒಂದು ಸ್ಥಾನಕ್ಕೆ ಬಂದು ನಿಂತು ಬಿಡ್ತೀವಿ. ಹಾಗಾಗಿ ಸೃಷ್ಟಿ ಅನ್ನುವಂಥದ್ದೇನಿದೆ ಅದು ಆಶಾ ವಿನಾಶ. ಸೃಷ್ಟಿ ಅಂತಂದರೆ ನಮ್ಮಲ್ಲೇನಿದೆ ಆಸೆಗಳನ್ನು ಬೇಕು ಅನ್ನುವಂಥ ಮೋಹವನ್ನೆಲ್ಲ ವಿನಾಶ ಮಾಡುವಂಥದ್ದೇ ಈ ಸೃಷ್ಟಿ. ಹಾಗಾಗಿ ಸೃಷ್ಟಿಯೇ ಬಂದು ನಮ್ಮ ಆಸೆಗಳನ್ನು ಮೋಹಗಳನ್ನು ವ್ಯಾಮೋಹಗಳನ್ನು ಅದು ವಿನಾಶ ಮಾಡೋದಕ್ಕಿಂತ ಮುಂಚೆ ನಾವು ಜ್ಞಾನ ಮತ್ತು ಸತ್ಯ ಮತ್ತು ಸಂಸ್ಕಾರಗಳೆಂಬ ಅರಿವಿನಿಂದ ಅದನ್ನು ನಾಶಗೊಳಿಸಿದ್ರೆ ನಮ್ಮ ಬದುಕು ನಿಜಕ್ಕೂ ಸಾರ್ಥಕತೆಯನ್ನು ಪಡೆಯುತ್ತೆ. ಸೃಷ್ಟಿಗೆ ಅದಕ್ಕೆ ನಾವು ಅವಕಾಶ ಕೊಡದೆ ನಮಗೆ ನಮ್ಮ ಅರಿವನ್ನು ಪಡೆದುಕೊಳ್ಳೋದ್ರ ಮೂಲಕ ಈ ಒಂದು ವಿಷಯಕ್ಕೆ ನಮ್ಮ ಚಿತ್ತವನ್ನು ಹರಿಸೋಣ. ಸರ್

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಲೋಕಭವನದಲ್ಲಿ ನೂತನ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ

0: ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು 19 ಮಂದಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ. ಡಾ ಅಜಯ್ ಸಿಂಗ್, ಎಚ್ಸಿ ಗೋಪಾಲಕೃಷ್ಣ, ಕೆಎಸ್ ಬಸವಂತಪ್ಪ, ಬಸವರಾಜ ರಾಯರೆಡ್ಡಿ, ಎನ್ ಚಲುವರಾಯಸ್ವಾಮಿ, ಲಕ್ಷ್ಮಣ್ ಸವದಿ, ಮಧು ಬಂಗಾರಪ್ಪ, ಎಸ್ಎಸ್ ಮಲ್ಲಿಕಾರ್ಜುನ್, ನಾಗೇಂದ್ರ, ಎಂಪಿ ನರೇಂದ್ರ ಸ್ವಾಮಿ, ಪುಟ್ಟರಂಗಶೆಟ್ಟಿ, ಟಿ ರಘುಮೂರ್ತಿ, ರಿಜ್ವಾನ್ ಅರ್ಷದ್, ರುದ್ರಪ್ಪ ಲಮಾಣಿ, ಸಂತೋಷ್ ಲಾಡ್, ಶಿವಲಿಂಗೇಗೌಡ, ಶಿವರಾಜ್ ತಂಗಡಗಿ, ವಿಜಯಾನಂದ ಕಾಶಪ್ಪನವರ್, ಜಮೀರ್ ಅಹಮದ್ ಖಾನ್ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಮಾಣ ವಚನ ಸಮಾರಂಭಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಪುಟದ ಸಹೋದ್ಯೋಗಿಗಳು ಹಾಗೂ ನೂತನ ಸಚಿವರ ಕುಟುಂಬಸ್ಥರು ಸಾಕ್ಷಿಯಾದರು. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಹೈಕಮಾಂಡ್ ಕಳುಹಿಸಿದ 20 ನೂತನ ಸಚಿವರ ಪಟ್ಟಿಯಲ್ಲಿ ಕೊನೆ ಕ್ಷಣದಲ್ಲಿ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರ ಪ್ರಮಾಣ ವಚನವನ್ನು ತಡೆಹಿಡಿಯಲಾಗಿದೆ. ಸಚಿವ ಸಂಪುಟ ವಿಸ್ತರಣೆಯಾಗುತ್ತಿದ್ದಂತೆಯೇ ಕೆಲ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಈ ಕುರಿತಂತೆ ಇಂದು ಲೋಕಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಶಾಸಕರು ತಾಳ್ಮೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಅಸಮಾಧಾನಿತರಿಗೆ ಸೂಕ್ತ ಸ್ಥಾನಮಾನ ಹಾಗೂ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಬಹಳಷ್ಟು ಶಾಸಕರು ಅರ್ಹರಿದ್ದಾರೆ, ಇನ್ನು ಕೆಲವರು ಆಕಾಂಕ್ಷಿಗಳಾಗಿದ್ದಾರೆ. 2004 ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಆರಂಭದ ಸಮಯದಲ್ಲಿ ತಮ್ಮನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿರಲಿಲ್ಲ, ಅಂದು ತಾಳ್ಮೆಯಿಂದ ಇದ್ದ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯಾಗಿದ್ದೇನೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನಡೆದ ಪರೀಕ್ಷೆಯಲ್ಲಿ ಪ್ರಕೃತಿ ವಿಕೋಪದಿಂದ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಮತ್ತು ಒಎಂಆರ್ ಶೀಟ್ ನಂಬರ್ ಒಂದೇ ಇರಬೇಕು ಎಂಬ ನಿಯಮವಿಲ್ಲ, ಕೆಲವು ಅಭ್ಯರ್ಥಿಗಳಿಂದ ಗೊಂದಲ ಉಂಟಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ತಮ್ಮ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ಬಿಜೆಪಿ ನಾಯಕರು ಪಿಎಸ್ಐ ಹಗರಣವಾದಾಗ ರಾಜೀನಾಮೆ ನೀಡಿದ್ದರೆ ಎಂದು ಅವರು ಪ್ರಶ್ನಿಸಿದ್ದಾರೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿಯಲ್ಲಿ ಯಾವ ಲೋಪವಾಗಿದೆ ಎಂದು ತೋರಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಾವೇರಿ ನದಿ ನೀರಿಗೆ ಸಂಬಂಧಿಸಿದಂತೆ ತಮ್ಮ ಪಾಲಿನ 26.954 ಟಿಎಂಸಿ ನೀರನ್ನು ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ತಮಿಳುನಾಡು ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹೊರಡಿಸಿರುವ ನಿರ್ದೇಶನಗಳನ್ನು ಪಾಲಿಸಲು ಕರ್ನಾಟಕ ವಿಫಲವಾಗಿದೆ ಎಂದು ತಮಿಳುನಾಡು ಆರೋಪಿಸಿದೆ. ಕರ್ನಾಟಕದ ಜಲಾಶಯಗಳಲ್ಲಿ ಸಾಕಷ್ಟು ನೀರಿದ್ದು ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲು ಯಾವುದೇ ತೊಂದರೆ ಇಲ್ಲ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದೆ. ಬಿಳಿಗುಂಗ್ಳುವಿನಲ್ಲಿ ತಮಿಳುನಾಡಿಗೆ ಹರಿದು ಬಂದ ನೀರಿನ ಪ್ರಮಾಣವು ನ್ಯಾಯಯುತ ಪಾಲಿಗಿಂತ ಬಹಳ ಕಡಿಮೆಯಾಗಿದೆ ಎಂದು ತಿಳಿಸಿದೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದ್ದು ಒಳಹರಿವು ಗಮನಾರ್ಹವಾಗಿ ಸುಧಾರಿಸಿದೆ ಎಂದು ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಪೇಟೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಮೊದಲ ಬಾರಿಗೆ ಫೈರ್ ಹೈಡ್ರೆಂಟ್ ಅಗ್ನಿಶಾಮಕ ಜಲ ಸಂಚಯನ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಿಂದ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ತ್ವರಿತವಾಗಿ ಬೆಂಕಿ ನಂದಿಸುವ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗಲಿದೆ.

0: ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ಉದ್ಘಾಟಿಸಿ ಮಾತನಾಡಿದ ಅವರು, ಭವಿಷ್ಯದಲ್ಲಿ ಪದೇ ಪದೇ ರಸ್ತೆ ಅಗೆಯುವ ಪರಿಸ್ಥಿತಿ ತಪ್ಪಿಸುವ ಉದ್ದೇಶದಿಂದ ಬಿಡಬ್ಲ್ಯೂಎಸ್ಎಸ್ಬಿಯ ನೀರು ಸರಬರಾಜು ಹಾಗೂ ಒಳಚರಂಡಿ ಮಾರ್ಗಗಳ ವ್ಯವಸ್ಥೆ, ಸಮಗ್ರ ಪಾದಚಾರಿ ಮಾರ್ಗ ನಿರ್ಮಾಣ ಮತ್ತು ಯುಟಿಲಿಟಿ ಡಕ್ಟ್ ಜಾಲವನ್ನು ಏಕಕಾಲದಲ್ಲಿ ಅಳವಡಿಸಿ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಶಾಸಕ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ, ಗಾಂಧಿನಗರ ಹಾಗೂ ಮೆಜೆಸ್ಟಿಕ್ ಪ್ರದೇಶವು ನಗರದ ಅತ್ಯಂತ ಹಳೆಯ ಭಾಗವಾಗಿದ್ದು ಈ ಭಾಗದ ರಸ್ತೆಯನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇದೇ 15ರಂದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಇ ಪಾಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸದರಿ ಕಾರ್ಯಕ್ರಮ ವೀಕ್ಷಿಸಲು ಆಸಕ್ತಿ ಹೊಂದಿರುವ ಸಾರ್ವಜನಿಕರು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಇ ಪಾಸ್ ಅನ್ನು ಇದೇ 5ರಿಂದ 13ರೊಳಗೆ ಪಡೆಯಬಹುದಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಕಾರ್ಯಕ್ರಮದ ಸಮಯದಲ್ಲಿ ಇ ಪಾಸ್ನ ಮುದ್ರಿತ ಪ್ರತಿ ಇಲ್ಲವೇ ಡಿಜಿಟಲ್ ಪ್ರತಿ ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಹೇಳಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಸಕಲೇಶ್ಪುರ ತಾಲೂಕಿನ ಎಡಕುಮಾರಿ ಶಿರವಾಗಿಲು ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದ್ದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ಮಳೆ ನಡುವೆಯೂ ಈಗಾಗಲೇ ರೈಲ್ವೆ ಹಳಿ ಮೇಲೆ ಬಿದ್ದಿದ್ದ ಮಣ್ಣು ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಮಣ್ಣು ಕುಸಿದ ಪರಿಣಾಮ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್, ಮಂಗಳೂರು ಯಶವಂತಪುರ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್, ಕಾರವಾರ ಕೆಎಸ್ಆರ್ ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಸ್ಥಗಿತಗೊಂಡಿದೆ. ಅಲ್ಲದೆ ಕೆಲವು ರೈಲುಗಳ ಮಾರ್ಗ ಬದಲಾವಣೆ ಮಾಡಿರುವ ರೈಲ್ವೆ ಇಲಾಖೆ ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್ ರೈಲುಗಳನ್ನು ಬದಲಿ ರೈಲ್ವೆ ಮಾರ್ಗದಲ್ಲಿ ಸಂಚಾರ ಮಾಡಲು ಸೂಚಿಸಿದೆ. ಕಳೆದ ಹಲವು ದಿನಗಳಿಂದ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶ ಹಾಗೂ ಮಲೆನಾಡಿನಲ್ಲಿ ಸತತವಾಗಿ ಬೀಳುತ್ತಿರುವ ಮಳೆಯಿಂದ ಜಲಾಶಯಕ್ಕೆ 50,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಸದ್ಯ ಜಲಾಶಯದಲ್ಲಿ 45 TMC ನೀರು ಸಂಗ್ರಹವಾಗಿರುವುದರಿಂದ ಮುಂಗಾರು ಹಂಗಾಮಿನ ಬೆಳೆಗೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಕೂಡಲೇ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಬೇಕೆಂದು ತುಂಗಭದ್ರಾ ರೈತ ಸಂಘ ಸರ್ಕಾರವನ್ನು ಆಗ್ರಹಿಸಿದೆ. ಕೇಂದ್ರ ಸರ್ಕಾರ ಜವಳಿ ಉದ್ಯಮಕ್ಕೆ ಉತ್ತೇಜನ ನೀಡುತ್ತಿದ್ದು 2030ರ ವೇಳೆಗೆ ರಫ್ತು ಪ್ರಮಾಣವನ್ನು 3 ಪಟ್ಟು ಹೆಚ್ಚಳ ಮಾಡುವ ಗುರಿ ಹೊಂದಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ನಡೆದ ಜಾಗತಿಕ ಮಾರುಕಟ್ಟೆಗೆ ಜವಳಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, 22 ದೇಶಗಳೊಂದಿಗೆ ರಫ್ತು ಒಪ್ಪಂದಗಳಾಗಿದ್ದು ರಫ್ತು ಉತ್ತೇಜನಕ್ಕೆ ಪೂರಕವಾದ ಅಗತ್ಯ ಮೂಲಸೌಕರ್ಯ ನೀಡಲು ಕ್ರಮ ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಬಹುತೇಕ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಅನೇಕ ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಕೆಲವೆಡೆ ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಧಾರವಾಡ, ರಾಯಚೂರು ಸೇರಿದಂತೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಭವನದಲ್ಲಿ ನೂತನ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ, ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ, ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2026 ಕುರಿತು ಪುನರ್ವಸತಿ ವೃತ್ತಿಪರ ತರಬೇತುದಾರರಾದ ಶ್ರೀ ರಂಗನಾಥ್ ನಂಜನಗೂಡು ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿಯಿಂದ ಪ್ರಸಾರವಾಗುತ್ತಿದೆ. ಕೇಳುಗರಿ, ಎಂದಿನಂತೆ ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವೃತ್ತಿಪರ ತರಬೇತುದಾರರಾದ ಶ್ರೀ ರಂಗನಾಥ್ ನಂಜನಗೌಡರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ
0: ಸರ್. ನಾವು ಇವತ್ತು ಈ ಒಂದು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಬಗ್ಗೆ ನಮ್ಮ ಸರ್ ಏನು ಸರ್ ಈ ಒಂದು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಅಂದರೆ ಏನು, ಇದರೊಂದು ಪ್ರಮುಖ ಉದ್ದೇಶದ ಬಗ್ಗೆ ತಾವು ತಿಳಿಸ್ಕೊಡ್ಬೋದು ಸರ್?
1: ಸುಮಾರು 90 ದಶಕ ಆಗಿಂದ ನಮ್ಮ ಜೊತೆ ಅಂಗವಿಕಲತೆ ಇರ್ತಕ್ಕಂಥ ವ್ಯಕ್ತಿಗಳು, ಅಂದರೆ ಇವತ್ತಿನ ದಿನ ಅಂಗವಿಕಲತೆ ಅನ್ನೋ ಪದವನ್ನು ಬೇರೆ ಬೇರೆ ಪದಗಳಲ್ಲಿ ಬಳಸ್ತಾರೆ. ಇವತ್ತು ವಿಕಲಚೇತನ ಅಂತ ಕರೀತಾರೆ, ಅಥವಾ ಇಂಗ್ಲೀಷ್ನಲ್ಲಿ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಕರೀತಾರೆ. ಯಾವುದೇ ಪದ ಕರೆತರು ಅದೊಂದು ಸಮುದಾಯ ನಮ್ಮ ಜೊತೆಗಿದೆ. ಆ ಸಮುದಾಯದ ಅಭಿವೃದ್ಧಿ, ಆ ಸಮುದಾಯದ ಏಳಿಗೆ, ಮತ್ತು ಆ ಸಮುದಾಯ ಮುಖ್ಯವಾಹಿನಿಯಲ್ಲಿ ಬೆರೀಬೇಕು ಅನ್ನೋ ಉದ್ದೇಶದಿಂದ ನಾವು ವಿಶ್ವಾಂಗವಿಕಲ ದಿನಾಚರಣೆ ಮಾಡಬೇಕು ಅನ್ನುವಂಥ ಅಂಶವನ್ನು ವಿಶ್ವಸಂಸ್ಥೆಯವರು ತಂದರು. ಅದಾದ ನಂತರ 92 ಒಂದು ಇಂಟರ್ನ್ಯಾಷನಲ್ ಕಾನೂನು ಬಂತು. ಆಮೇಲೆ ಅದನ್ನು ಅದಾದ ಮೇಲೆ ನಮ್ಮ ದೇಶದಲ್ಲೂ ಸಹ ಒಂದು ಕಾನೂನು ತರಬೇಕು ಅಂತೇಳಿ 1995 ಅಂಗವಿಕಲರ ಅಧಿನಿಯಮ, ಸಮಾನ ಅವಕಾಶ, ಹಕ್ಕುಗಳ ಸಂರಕ್ಷಣೆ, ಸಂಪೂರ್ಣ ಭಾಗವಹಿಸುವಿಕೆ ಕಾನೂನು ಅದು ಬಂತು. ಅದಾದ ನಂತರ ಅದರಲ್ಲಿ ಈ ಹಕ್ಕುಗಳಿಗೆ ಹೆಚ್ಚು ಒತ್ತು ಕೊಟ್ಟಿಲ್ಲ ಅನ್ನೋಂಥ ಅಂಶವನ್ನು ಗಮನಿಸಿದಂಥವ್ರು, ಮತ್ತು ಇಡೀ ವಿಶ್ವದ ಮಟ್ಟದಲ್ಲಿ ಅಂಗವಿಕಲರೆಲ್ಲರೂ ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಕೇಳ್ಕೊಂಡಿದ್ದೇನಪ್ಪ ಅಂದರೆ ನಮಗೂ ಸಹ ಒಂದು ಒಡಂಬಡಿಕೆ ಕನ್ವೆನ್ಷನ್ ಬೇಕು ಅಂತೇಳಿ. ಸೊ ಹಾಗಾಗಿ 2006 ನಮಗೆ ಒಂದು ಒಡಂಬಡಿಕೆಯನ್ನು ಸಹ ವಿಶ್ವ ಮಟ್ಟದಲ್ಲಿ ಆಯಿತು. ಅದನ್ನು UNCRP ಪಡಿ ಅಂತೀವಿ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂತ ಹೇಳ್ತೀವಿ, ಅಂಗವಿಕಲರ ವಿಶ್ವ ಮಟ್ಟದ ಒಡಂಬಡಿಕೆ ಅದು ಬಂತು. ಅದಾದ ನಂತರ ಇಡೀ ವಿಶ್ವದಲ್ಲಿ ಅದಕ್ಕೆ ಯಾರ್ಯಾರು ಸಿಗ್ನೇಟ್ರಿ ಆಗಿದ್ರು, ಒಪ್ಕೊಂಡಿದ್ರು, ಅದರಲ್ಲಿ ಭಾರತನೂ ಒಂದು. ಅದು 10 ಕಾಲ ಸಮಯ ತಗೊಂಡು 2016 ಸಮಗ್ರವಾದಂಥ ಹಕ್ಕು ಆಧಾರಿತ ಕಾನೂನನ್ನು ತಂತು. ಇದರಲ್ಲಿ ಸುಮಾರು 17 ಅಧ್ಯಾಯಗಳಿದೆ, ಒಂದು ಅನೆಕ್ಷರ್ ಇದೆ. 17 ಅಧ್ಯಾಯಗಳು ಇಲ್ಲಿ ವಿವಿಧ ಹಂತಗಳನ್ನು ಅವನು ಹೇಳ್ಕೊಂಬರ್ತಾನೆ. ಅಂಗವಿಕಲತೆ ಅಂದರೆ ಏನು, ಯಾರು, ಅವರಿಗೆ ಯಾವ್ಯಾವ ಅಧಿಕಾರಿಗಳು ಕೆಲಸ ಮಾಡಬೇಕು, ಅವರ ಶಿಕ್ಷಣ ಹಕ್ಕವನ್ನು ಕುರಿತಾಗಿ, ಉದ್ಯೋಗದ ಹಕ್ಕುಗಳನ್ನು ಕುರಿತಾಗಿ, ಆಮೇಲೆ ಮನೋರಂಜನೆಯ ಹಕ್ಕುಗಳನ್ನು ಕುರಿತಾಗಿ, ಈ ಥರ ಎಲ್ಲವನ್ನು ಹೇಳ್ಕೊಂಡು ಬರ್ತಾ. ಅದರಲ್ಲಿ ಅಂಗವಿಕಲತೆ ಎಷ್ಟು ಪ್ರಮಾಣದಲ್ಲಿ ಇದ್ದರೆ ಸೌಲಭ್ಯ ಸಿಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಇದ್ದರೆ ಸೌಲಭ್ಯ ಸಿಗಲ್ಲ, ಅಥವಾ ಹೈ ಸಪೋರ್ಟ್ ನೀಡ್, ತೀವ್ರ ನೆರವಿನ ಅಂಗವಿಕಲರು ಅಂದರೆ ಯಾರು, ಇದನ್ನು ಎಲ್ಲಿ ಪಡಿಬೇಕು, ಎಲ್ಲ ಅಂಶಗಳನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಅನೆಕ್ಷರ್ ಅಂತ ಏನು ಹೇಳಿದ್ನಲ್ಲ ನಾನು, ಅದರಲ್ಲಿ ಸುಮಾರು 120 ಅಂಗವಿಕಲತೆಯನ್ನು ಅವರೇ ಹೆಸರಿಸಿದ್ದಾರೆ. ಇನ್ನು 21 ಕ್ಯಾಟಗರಿಯನ್ನು ಯಾರು ಅದನ್ನು ಅಂಗವಿಕಲತೆಯನ್ನು ಪತ್ತೆ ಹೆಚ್ಚಿ ಒಂದು ಪ್ರಮಾಣೀಕರಿಸ್ತಾರೆ ಅವರ ಒಂದು ಪ್ರಜ್ಞೆಗೆ ಅಂತ ಬಿಟ್ಟಿದ್ದಾರೆ. ಅದರಲ್ಲಿ ಸಾಕಷ್ಟು ಬೇರೆ ಪ್ರಕಾರದ ತೊಂದರೆಗಳಿರುವಂಥ ಜನಗಳು ಅದರೊಳಗೆ ಬರ್ತಾರೆ. ಹಾಗಾಗಿ ಒಟ್ಟಾರೆ 21 ಅಂತ ಅದರಲ್ಲಿ ಉಲ್ಲೇಖ ಇದೆ. ಅದು 20 ಆ ಕಾನೂನನ್ನೇ ಯಾವುದು ಅನ್ನೋದನ್ನ ಭಾರಿ ನಿರ್ದಿಷ್ಟವಾಗಿ ಹೆಸರಿಸಿದ್ದಾರೆ. 21 ಯಾರು ದೃಢೀಕರಿಸ್ತಾರೆ ಆ ವೈದ್ಯರ ಗುಂಪಿಗೆ, ಅವರ ಪ್ರಜ್ಞೆಗೆ, ಆ ವ್ಯಕ್ತಿಯ ಒಂದು ಪರಿಸ್ಥಿತಿ, ಅವನ ಬೆಳವಣಿಗೆಗೆ ತೊಂದರೆ ಆಗ್ತಾ ಇದೆ ಅನ್ನೋದೊಂದು ಕಂಡು ಬಂದರೆ ಅದನ್ನ ಹೆಸರಿಸಿ ಅವನಿಗೆ ಪ್ರಮಾಣ ಪತ್ರ ಕೊಡ್ಬೋದು ಅಂತ ಮಾಡಿದ್ದಾರೆ. ಅದರಲ್ಲಿ ಸುಮಾರು ಬಂದು ಇವಾಗ ಪೋಲಿಯೋ ಅಂತ ಹೆಸರು ಇಲ್ಲ, ಅದ್ರಲ್ಲಿ ಪೋಲಿಯೋ ಇದೆ. ಸ್ಪೈನಲ್ ಕಾರ್ಡ್ ಇಂಜುರಿ ಅನ್ನೋದು ಇಲ್ಲ ಅದರಲ್ಲಿ, ಬೆನ್ನು ಹುರಿ ಅಪಘಾತ ಅದು ಅದರಲ್ಲಿ ಬರುತ್ತೆ, ಆರ್ಥ್ರೈಟಿಸ್ ಅಂತ ಬರುತ್ತೆ, ಅಂಪ್ಯುಟೇಷನ್ ಅಂತ ಬರುತ್ತೆ, ಈ ತರದ್ದು ಬೇಕಾದಷ್ಟು, ಅಬ್ಸೆನ್ಸ್ ಆಫ್ ಲಿಂಬ್, ಇವೆಲ್ಲ ಆ 21 ಕ್ಯಾಟಗರಿ ಒಳಗಡೆ ಇದೆಲ್ಲ ಸೇರಿಕೊಳ್ಳುತ್ತೆ. ಇದನ್ನ ಇಷ್ಟು ಒಟ್ಟಾರೆ ಸರ್ವತೋಮುಖ ಅಂಗವಿಕಲರ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ಅವನು ಸಮಾಜದಲ್ಲಿ ಸಂಯೋಜಿತವಾಗಿ ಬದುಕಬೇಕು, ಎಲ್ಲರಂತೆ ಬದುಕಬೇಕು, ಅವನಿಗೆ ಸಮಾನ ಅವಕಾಶಗಳು ಸಿಗಬೇಕು, ಯಾವುದೇ ತಾರತಮ್ಯ ಇರಬಾರ್ದು, ಅವನು ಎಲ್ಲ ಸ್ಥಳಗಳಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಯಾವುದೇ ಅಡೆತಡೆಗಳು ಇರಬಾರ್ದು ಅಂತ ಒಂದು ಸಮಾಜವನ್ನು, ಸಂಯೋಜಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ 2016 ಬಂದಿರುವಂಥ ಕಾನೂನು ಆ ಅಂಶಗಳನ್ನು ಕುರಿತಾಗಿ ಮಾತಾಡುತ್ತೆ.
0: ಓಕೆ ಸರ್, ಈಗ ತಾವು ಹೇಳ್ದಂಗೆ, ಈಗ ತಾವು ಹೇಳ್ತಾ ಇದ್ರಿ 2016 ಈ ಒಂದು ಕಾನೂನು ಏನಿಗೆ ಬಂತು ಅನ್ನೋದ್ರ ಬಗ್ಗೆ. ಈಗ 1995 ಕಾಯ್ದೆಗೆ ಹೋಲಿಸಿದ್ರೆ ಈ ಒಂದು 2016 ಅಧಿನಿಯಮದಲ್ಲಿ ಪ್ರಮುಖವಾಗಿ ಯಾವ್ಯಾವ ಬದಲಾವಣೆಗಳನ್ನ ಮಾಡಲಾಗಿದೆ ಸರ್?
1: ನೋಡಿ, ಸಾಮಾನ್ಯವಾಗಿ ಕಾನೂನಿನ ಹೆಸರಿನಲ್ಲೇ

0: ಹಕ್ಕುಗಳನ್ನ ಅಂತ ಹೇಳಿದೆ. ಈಗ ಸಮಾನ ಅವಕಾಶ ಅಥವಾ ಹಕ್ಕುಗಳ ಸಂರಕ್ಷಣೆ, ಸಂಪೂರ್ಣ ಭಾಗವಹಿಸುವಿಕೆ ಅನ್ನೋದನ್ನ ಹೇಳಿದೆ ಅಷ್ಟೇ. ಅದ್ರ 95ನೇ ಇಸವಿ ಕಾನೂನಲ್ಲಿ ಅದು ಹೇಳಿದೆ, ಅದು ಬ್ರಾಕೆಟ್ ಅಲ್ಲಿದೆ. ಅದು ವಸ್ತುಸ್ಥಿತಿಯಲ್ಲಿ ಅನುಷ್ಠಾನಕ್ಕೆ ಬರಬೇಕಾಗಿತ್ತು, ಅದು ಆಗಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಎರಡನೇದು, ಅದರ 7 ಅಂಗವಿಕಲತೆಯನ್ನು ಮಾತ್ರ ಗುರುತಿಸಿದ್ರು. ಇವತ್ತು ಅದು 3 ಪಟ್ಟಾಗಿದೆ, 21 ತರದ ಅಂಗವಿಕಲತೆಯನ್ನು ಗುರುತಿಸಿದ್ದಾರೆ ಆಯ್ತಾ. ಅದ್ರ ಜೊತೆಗೆ 95ರಲ್ಲಿ ಇದ್ದಂಥ ಕಾನೂನೆಲ್ಲ ಹೇಗಿದೆಯಪ್ಪ ಅಂದರೆ, ಸ್ಥಳೀಯ ಸರ್ಕಾರಗಳು ಆ ಸರ್ಕಾರದ ಹಣಕಾಸಿನ ಅನುಕೂಲಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬಹುದು ಅಂತ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಇವತ್ತು 2016ರಲ್ಲಿ ಬಂದಿರುವಂತ ಕಾನೂನಲ್ಲಿ ಅದು ಮ್ಯಾಂಡೇಟರಿ, ಕಡ್ಡಾಯ, ಎಲ್ಲವೂ ಕಡ್ಡಾಯ ಅಂತ ಆಗಿದೆ. ಅದನ್ನ ಸಾಮಾನ್ಯವಾಗಿ ತಜ್ಞರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ವೆಲ್ಫೇರ್ ಆಕ್ಟ್ ಅಂತಾರೆ 95ರನ್ನ. ಆದ್ರೆ ಇದನ್ನ ರೈಟ್ ಬೇಸ್ಡ್ ಆಕ್ಟ್ ಅಂತ ಕರೀತಾರೆ, ಹಕ್ಕು ಆಧಾರಿತ ನಿಯಮ ಅಂತ 2016ರನ್ನ ಕರೀತಾರೆ. ಇದು ಬಹಳ ಮೂಲಭೂತವಾಗಿರುವಂತ ವ್ಯತ್ಯಾಸಗಳು.
1: ಸರ್, ಈ ಒಂದು ಅಧಿನಿಯಮದ ಪ್ರಕಾರ ಒಂದು ಈ ಒಂದು ವಿಶೇಷ ಚೇತನ ವ್ಯಕ್ತಿಯನ್ನು ಹೇಗೆ ವ್ಯಾಖ್ಯಾನಿಸ್ಲಾ ಆಗ್ತಾ ಇದೆ ಸರ್?
0: ನೋಡಿ, ಸರ್ಕಾರದ ನಿಯಮದ ಪ್ರಕಾರ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕರಿತೀವಿ. ಬೆಂಚ್ ಮಾರ್ಕ್ ಡಿಸಬಿಲಿಟಿಲಿ ಏನು ಹೇಳ್ತಾನೆ ಅಂತಂದರೆ, 40% ಅದಕ್ಕಿಂತ ಹೆಚ್ಚು, 40% ಹೆಚ್ಚಿನ ತೊಂದರೆ ಇದ್ದರೆ ದೈಹಿಕವಾಗಿ ಮಾನಸಿಕವಾಗಿ, ಅಂಥ ಅವನನ್ನು ಅಧಿಕೃತವಾಗಿ ಅಂಗವಿಕಲತೆ ಇರೋ ವ್ಯಕ್ತಿ ಅಂತ ಗುರುತಿಸಿ ಅವನಿಗೆ ಸರ್ಕಾರಿ ಸೌಲಭ್ಯಗಳನ್ನು ಎಲ್ಲವನ್ನು ಕೊಡೋದು ಅಂತ ಆಗಿದೆ. ಹಾಗಂತ ಮಾತ್ರಕ್ಕೆ ಅದಕ್ಕಿಂತ ಕಮ್ಮಿ ಇರೋವಂಥ ಅಂಗವಿಕಲತೆಗೆ ಏನು ಇಲ್ವೇ ಅಂದರೆ, ಈ ಹೊಸ ಕಾನೂನಲ್ಲಿ ಅದಕ್ಕೂ ಸಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವನಿಗೆ ಪ್ರಮಾಣ ಪತ್ರ ಸಿಗುತ್ತೆ, ಈಗ ನಾವೇನು UDID ಕಾರ್ಡ್ ಅಂತ ಹೇಳ್ತೀವಲ್ಲ ಅದು ಸಿಗುತ್ತೆ. ಆದರೆ ಅವನು ಸೌಲಭ್ಯಗಳಿಗೆ ಅರ್ಹನಲ್ಲ ಅಷ್ಟೇ. ಆದರೆ ಮತ್ತೆ ಅದು ಸಿಕ್ಕಿನೂ ಏನು ಅರ್ಹತೆ ಇಲ್ಲ ಅಂದ್ರೆ ಏನಪ್ಪಾ ಪ್ರಯೋಜನ ಅಂತಂದ್ರೆ, ಇಲ್ಲಿ ಯಾವ ತರ ಪ್ರಯೋಜನಗಳನ್ನ ಅವ್ರು ಪಡ್ಕೋಬಹುದು ಅಂದ್ರೆ, ಇವಾಗ ಯಾರೋ ಅವರು ಅಂಗವಿಕಲತೆಯನ್ನ ಹೆಸರಿಡಿಸಿ ಅವ್ರನ್ನ ನಿಂದನೆ ಮಾಡ್ತಾರೆ, ಆಗ ಈ UDID ಕಾರ್ಡಿನ ಇಟ್ಕೊಂಡು ಆಧಾರದ ಮೇಲೆ ಅವ್ರ ಮೇಲೆ ಕಾನೂನುಬದ್ಧ ಕ್ರಮ ತಗೋಬಹುದು. ಮತ್ತೆ ಬಸ್ಸಲ್ಲಿ ರೈಲಲ್ಲಿ ಪ್ರಯಾಣ ಮಾಡ್ತಿರ್ತೀವಿ, ಅವಾಗ ಅಂಗವಿಕಲರಿಗೆ ಅಂತ ಒಂದು ಮಾಡಿರುವಂತ ಮೀಸಲಾಗಿರುವಂತ ಸ್ಥಾನ ಇರುತ್ತೆ, ಅದನ್ನ ಅವ್ರು ಎದ್ದು ಬಿಟ್ಕೊಡಲ್ಲ. ಅಂತ ಸಂದರ್ಭದಲ್ಲಿ ಈ ಕಾರ್ಡಿನ ಉಪಯೋಗಿಸ್ಕೊಂಡು ಅವರು ಅದನ್ನ
1: ಪಡ್ಕೊಳ್ಬೋದು.
0: ಈ ತರದ ಪರ್ಯಾಯವಾದಂತ ಸೌಲಭ್ಯಗಳನ್ನ ಪಡ್ಕೋಬಹುದೇ ಹೊರತು, ಈ ಕೆಲವು ಸೌಲಭ್ಯ ಪೆನ್ಷನ್ ಆಗಿರ್ಬೋದು ಅಂದ್ರೆ ಅದನ್ನ ನಾವು ಮಂತ್ಲಿ ಮೇಂಟೆನೆನ್ಸ್ ಅಲೋಯೆನ್ಸ್ ಅಂತ ಕರಿತೀವಿ. ಆ ಪೆನ್ಷನ್ ಅನ್ನೋಂತ ಪದ ವಾಡಿಕೆಯಲ್ಲಿ ಬಂದ್ಬಿಟ್ಟಿದೆ, ಅದು ಸರಿಯಲ್ಲ. ಅದು ಮಂತ್ಲಿ ಮೇಂಟೆನೆನ್ಸ್ ಅಲೋಯೆನ್ಸ್ ಅಂತ, ಮಾಸಿಕ ನಿರ್ವಹಣಾ ಬತ್ತಿ ಅಂತ ಅವರಿಗೆ ಪ್ರತಿ ತಿಂಗಳು ಇಷ್ಟು ಕೊಡಬೇಕು ಅಂತಿದೆ. ಆ ತರದ ಸೌಲಭ್ಯಗಳು ಸಿಗೋದಿಲ್ಲ. ಅಥವಾ ಕೆಲವು ಸಾಧನ ಸಲಕರಣೆಗಳು ಕೊಡ್ತಾರೆ, ಅದು ಕಿವಿಗೆ ಹಾಕೊಳ್ಳುವಂತ ಹಿಯರಿಂಗ್ ಏಡ್ ಇರ್ಬೋದು, ನಡೆದಾಡಕ್ಕೆ ಬೇಕಾಗಿರೋ ಕ್ರಚ್ಚು, ಕ್ಯಾಲಿಪರು, ವೀಲ್ ಚೇರು, ಅಥವಾ ಮೋಟರೈಸ್ ಟ್ರೈಸ್ಕೂಟ್ರು, ಈ ತರದ್ದೆಲ್ಲ ಏನಿದೆ ಆ ತರದ್ದು ಅವ್ರಿಗೆ, ಯಾರಿಗೆ 40%ನಿಂದ ಕಮ್ಮಿ ಇರೋರಿಗೆ ಸಿಗದೇ ಇರ್ಬೋದು. ಜೊತೆಗೆ ಸರ್ಕಾರಿ ಬೇರೆ ಬೇರೆ ಸೌಲಭ್ಯಗಳು, ಸಾಲ ಸೌಲಭ್ಯಗಳಾಗಿರ್ಬೋದು ಅಥವಾ ಆರ್ಥಿಕ ನೆರವನ್ನು ನೀಡುವಂತಹ ಕೆಲವು ಯೋಜನೆಗಳಾಗಿರ್ಬೋದು, ಇವುಗಳು ಅವರಿಗೆ ದೊರಕದೇ ಇರ್ಬೋದು. ಈತ ಸಣ್ಣ ಪುಟ್ಟದ್ದು ಮತ್ತೆ ಹಕ್ಕುಗಳಿಗೆ ಸಂಬಂಧಪಟ್ಟ ಬೇರೆ ತರ ಸೌಲಭ್ಯಗಳು, ಆರ್ಥಿಕ ಸೌಲಭ್ಯಗಳನ್ನು ಬಿಟ್ಟು ಬೇರೆ ರೀತಿಯ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಅವರು ಆ ಸರ್ಟಿಫಿಕೇಟ್ನ ಬಳಸ್ಕೊಂಡು ಅದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ಬೋದು.
1: ಓಕೆ, ಈಗ ಸರ್, ಈಗ ತಾವು ಹೇಳ್ದಂಗೆ ಈಗ 2016 ಅಧಿನಿಯಮದ ಪ್ರಕಾರ 21 ರೀತಿಯ ಒಂದು ಡಿಸಬಿಲಿಟಿಗಳನ್ನು ನಾವು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವ ರೀತಿಯ ಒಂದು ವಿಶೇಷತೆಗಳನ್ನು ಗುರುತಿಸಲಾಗಿದೆ ಸರ್?
0: ನೋಡಿ, 21ರಲ್ಲಿ ಒಂದು ನಾವು 5-6 ಕ್ಯಾಟಗರಿ ಮಾಡ್ಕೊಳ್ಬೋದು. ದೈಹಿಕ ಅಂಗವಿಕಲತೆ ಅನ್ನೋದ್ರಲ್ಲಿ ಒಂದು 5 ಅಂಗವಿಕಲತೆಯನ್ನು ಹೆಸರಿಸ್ತಾರೆ ಅವರು. ಅದರಲ್ಲಿ ಮಾಂಸಖಂಡಗಳ ಕ್ಷೀಣಿಸುವಿಕೆ, ಅದನ್ನು ಮಸ್ಕ್ಯುಲರ್ ಡಿಸ್ಟ್ರಫಿ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಅದಾದ್ಮೇಲೆ ಕುಬ್ಜರು ಅಂತ ಕರಿತೀವಿ, ಡ್ವಾಲ್ಫಿಸಮ್ ಅನ್ನೋದು ಬರುತ್ತೆ. ಅದಾದ್ಮೇಲೆ ಅವರಿಗೆ ಆಸಿಡ್ ಅಟ್ಯಾಕ್ ಅಂತ ಇದೆ, ಅದಕ್ಕೆ ಆಸಿಡ್ನ ಎರ್ಚಿ ಅಥವಾ ಬೆಂಕಿಯಲ್ಲಿ ಸುಟ್ಟು ಗಾಯಗಳಿಂದ ಅಂಗವಿಕಲತೆ ಬಂದಿರೋರ್ನ ಅದಕ್ಕೆ ನಾವು ಸೇರಿಸ್ಕೋತೀವಿ. ಆಮೇಲೆ ಲೆಪ್ರಸಿ ಅಂತ, ಕುಷ್ಠರೋಗದಿಂದ ನಿವಾರಣೆ ಹೊಂದಿರುವ, ಕುಷ್ಠರೋಗದಿಂದ ಉಂಟಾಗಿರುವಂಥ ಅಂಗವಿಕಲತೆ ಇರುತ್ತೆ, ಅವರನ್ನ ಅದಕ್ಕೆ ಸೇರಿಸ್ಕೊಳ್ತೀವಿ. ಸೊ ಈ ರೀತಿ ಒಂದು 5 ಅಂಗವಿಕಲತೆಗಳು ಆ ಒಂದು ದೈಹಿಕ ಅಂಗವಿಕಲತೆಯಲ್ಲಿ ಬರುತ್ತೆ.
1: ಅದ್ರ ಬಗ್ಗೆ ಮಾತಾಡೋಣ ಸರ್. ಒಂದು ಕರೆ ಇದೆ. ಹಲೋ,
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹೊಸಬೀದರಳ್ಳಿಯಿಂದ. ತಮ್ಮ ಹೆಸರು?
2: ಸುರೇಶ್ ಅಂತ ಸರ್.
1: ಹಾಂ ಸುರೇಶ್ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ನಾ ಇದು ಗ್ರಾಮ ಪಂಚಾಯತಿಲಿ ಸರ್ಕಾರದ ಅನುದಾನ ಬರ್ತಲ್ಲ ಅಂಗವಿಕಲರದು, ಅದು ಗ್ರಾಮ ಪಂಚಾಯತಿ ಬರ್ತೀರ ಸರ್? ಬರ್ತೈತಾ?
0: ಅವ್ರ ಹೆಸರೇನಂದ್ರೆ
1: ಸುರೇಶ್.
0: ಸುರೇಶ್ ಅವರೇ, ಈಗ ಈ ಸಾರಿ 15ನೇ ಫೈನಾನ್ಸ್ ಅಂತ ಕರಿತೀವಿ, 15th ಫೈನಾನ್ಸ್, ಅದರಲ್ಲಿ ಬರುವಂತ ಅನುದಾನವನ್ನ ಗ್ರಾಮ ಪಂಚಾಯತಿಗಳು, ತಾಲೂಕ್ ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗಳು ಹೇಗೆ ಬಳಸಬೇಕು ಅಂತ ಒಂದು ಸರ್ಕಾರದ ಗೈಡ್ಲೈನ್ ಇದೆ, ಮಾರ್ಗಸೂಚಿ ಇದೆ. ಅದರ ಪ್ರಕಾರ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಆ ಹಣವನ್ನ ಒಂದು 5% ಹಣವನ್ನ ಅವರು ಅಂಗವಿಕಲ್ಯ ಕಲ್ಯಾಣಕ್ಕೋಸ್ಕರ ಎತ್ತಿಡಬೇಕು ಅಂತದ್ದು ಅದು ನಿಯಮದ ಪ್ರಕಾರ ಹೇಳುತ್ತೆ.

ಈ ಸಾರಿ 15th ಫೈನಾನ್ಸಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಸಾರ್ವಜನಿಕ ಕಟ್ಟಡಗಳಲ್ಲಿ ಸ್ಥಳಗಳಲ್ಲಿ ಅಂಗವಿಕಲರಿಗೆ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಆ ಹಣವನ್ನು ಬಳಸಬೇಕು ಅಂತ ಇದೆ. ನೀವು ಕೇಳಿದ್ದು ಪ್ರಶ್ನೆ ಒಳ್ಳೆಯದೇ, ಯಾಕೆಂದರೆ ಮುಂಚೆ ಎಲ್ಲ ಗ್ರಾಮ ಪಂಚಾಯಿತಿಯಿಂದ 5% ಹಣವನ್ನು ಅಂಗವಿಕಲರಿಗೆ ನೇರವಾಗಿ ಕೊಡ್ತಾಯಿದ್ರು. ಅವ್ರಿಗೆ ಉದ್ಯೋಗ ಮಾಡಲಿಕ್ಕಾಗ್ಬೋದು, ಸಾಧನ ಸಲಕರಣೆ ತಗೊಳಕಾಗ್ಬೋದು, ಅಥವಾ ಔಷಧೋಪಚಾರಕ್ಕಾಗ್ಬೋದು, ಈ ಥರ ಇನ್ನಿತರ ಏನೇ

0: ಹಾಗಾಗಿ ಸಾರ್ವಜನಿಕ ಕಟ್ಟಡದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಿದಾಗ ಎಲ್ಲ ಥರದ ಅಂಗವಿಕಲರು ಅದನ್ನು ಬಳಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ರೀತಿ ಈ ಕ್ರಮವನ್ನು ಸರ್ಕಾರ ತಗೊಂಡಿದೆ. ಹಾಗಾಗಿ ಈಗ ನೇರವಾಗಿ ಫಲಾನುಭವಿಗಳಿಗೆ ಸಿಗೋ ದುಡ್ಡು ಅದು ಇಂಡೈರೆಕ್ಟ್ ಆಗಿ ಅಂಗವಿಕಲರ ಅಭಿವೃದ್ಧಿಗೆ ಉಪಯೋಗ ಆಗ್ತಾ ಇದೆ. ಅದೇ ಅದೇ ನಾನು ಈಗ ಹೇಳದ್ನಲ್ಲ, ಅವರು ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತನೋ ಅಥವಾ ಸಮಯ ಇಲ್ಲದೆ ಇರೋದ್ರಿಂದನೋ ಆ ರೀತಿ ಕಾರಣ ಹೇಳ್ತಾ ಇದ್ದಾರೆ. ಈ ಸಾರಿ ಬಂದಿರತಕ್ಕಂಥ ಈ ಅಕಾಡೆಮಿ ಇದು ಫೈನಾನ್ಷಿಯಲ್ ಇಯರಲ್ಲಿ ಬಂದಿರೋವಂಥ ಹಣಗಳು, ಈಗ ನಾನು ಹೇಳಿದ್ನಲ್ಲ, ಇವಾಗ ಒಂದು ಶಾಲೆಗೆ ಹೋಗ್ತೀರಿ, ಆ ಶಾಲೆಯಲ್ಲಿ ರ್ಯಾಂಪ್ ಬೇಕು, ರ್ಯಾಂಪ್ ಇರೋದಿಲ್ಲ, ಅಲ್ಲಿ ರ್ಯಾಂಪ್ ಕಟ್ಟಿಸೋದು ಅಥವಾ ಶಾಲೆಯಲ್ಲಿರುವಂಥ ಶೌಚಾಲಯ ಅಂಗವಿಕಲರು ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಇಲ್ಲದೆ ಇರೋವಂಥ ರೀತಿಯಲ್ಲಿರುತ್ತೆ, ಆ ಶೌಚಾಲಯ ಕಟ್ಟಿಸ್ಕೊಡೋದು ಅಥವಾ ಪಂಚಾಯಿತಿ ಆಫೀಸ್ ಇರ್ಬೋದು ಅಥವಾ ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಯಾವುದಾದ್ರು ಕೋರ್ಟು ಕಚೇರಿಗಳಿರ್ಬೋದು, ಈ ಥರ ಯಾರು ಸಾರ್ವಜನಿಕ ಜಾಗಗಳು ಅಂತ ನಾವೇನು ಉಲ್ಲೇಖ ಮಾಡ್ತೀವಿ, ಅಲ್ಲಿ ಅಂಗವಿಕಲರು ಹೋಗಲಿಕ್ಕೆ ಬರಲಿಕ್ಕೆ ಕೂತ್ಕೊಳ್ಳಿಕ್ಕೆ ಅಥವಾ ಶೌಚಾಲಯಗಳನ್ನು ಉಪಯೋಗಿಸ್ಲಿಕ್ಕೆ ಇರೋವಂಥ ಏನೋ ಅಡ್ಡಿ ಆತಂಕಗಳೇನಿದೆ ಅದನ್ನು ತೆರವು ಮಾಡಿ ಅವರಿಗೆ ಅನುಕೂಲಕರವಾಗಿರುವಂತಹ ಶೌಚಾಲಯವನ್ನು ಕಟ್ಟಿಸೋಕ್ಕೆ, ಆ ಕಚೇರಿಗಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಬೇಕಾಗಿರುವಂಥ ರ್ಯಾಂಪು ವೀಲ್ ಚೇರು ಅದಾಗದೆ ಹೋಗಲಿಕ್ಕೆ ಬರೋಕ್ಕೆ ಆಗೋಂಗೆ ಆ ಥರದ ಕಟ್ಟಡ ವಿನ್ಯಾಸಗಳನ್ನು ಮಾಡಲಿಕ್ಕೋಸ್ಕರ ಬಳಸಿ ಅಂತ ಹೇಳಿರೋದ್ರಿಂದ ನಿಮಗೆ ಪಂಚಾಯಿತಿಯಲ್ಲಿ ನೇರವಾಗಿ ಅಂಗವಿಕಲ ವ್ಯಕ್ತಿಗಳಿಗೆ ಅಥವಾ ವಿಕಲಚೇತನ ವ್ಯಕ್ತಿಗಳಿಗೆ ಅವರು ಹಣವನ್ನು ಕೊಡ್ತಾ ಇಲ್ಲ ಈ ಸಾರಿ ಅಷ್ಟೇ, ಮುಂಚೆ ಎಲ್ಲ ಕೊಟ್ಟಿದ್ದಾರೆ. ಈ ಒಂದು 15th ಫೈನಾನ್ಸ್ ಯಾವಾಗ ಆಪರೇಟ್ ಆಗ್ತಾ ಇದೆ ಅಲ್ಲಿಂದ ಈಚೆಗೆ ಆ ಹಣವನ್ನು ಈ ಕೆಲಸಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಅದು ನಾ ಈಗ ಆಲ್ರೆಡಿ ಹೇಳಿದಂಗೆ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಬಳಸ್ತಾ ಇದ್ದಾರೆ, ನೇರ ಫಲಾನುಭವಿಗಳಿಗೆ ಕೊಡ್ತಿಲ್ಲ ಅಷ್ಟೇ.
1: ಓಕೆ ಓಕೆ ಓಕೆ
2: ಅದು
0: ಪೆನ್ಷನ್ ಬರೋದು 5% ಅಲ್ಲ, ಅದು ಪೆನ್ಷನ್ ಬರೋದು ಅದು ಇಲಾಖೆಯಿಂದ ಕೊಡೋದು. ನಾನು ಆಗಲೇ ಹೇಳಿದೆ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ, 40%ಗಿಂತ ಯಾರಿಗೆ ಹೆಚ್ಚು ಅಂಗವಿಕಲತೆ ಇರುತ್ತೆ ಆ ಥರ ಯು ಡಿ ಐ ಡಿ ಕಾರ್ಡ್ ಯಾರಿಗಿರುತ್ತೆ ಅವರು ಪೆನ್ಷನನ್ನು ತೊಗೊಳಕ್ಕಂದರೆ ಮಂತ್ಲಿ ಮೇಂಟೆನೆನ್ಸ್ ಅಲವೆನ್ಸ್ ಮಾಸಿಕ ನಿರ್ವಹಣಾ ಭತ್ಯವನ್ನು ಪಡೀಲಿಕ್ಕೆ ಯಾವುದೇ ಥರ ತೊಂದರೆ ಇಲ್ಲ. ಅಕಸ್ಮಾತ್ ಅದೇನಾದ್ರು ನಿಂತಿದ್ರೆ, ನಿಮ್ಗೊಂದು 2-3 ತಿಂಗಳಿಂದ ಬಂದಿಲ್ಲ ಅಂದರೆ ನೀವು ಅದನ್ನು ಸಂಬಂಧಪಟ್ಟ ಇಲಾಖೆಗಳಿದೆ, ನಿಮಗೆ ಸ್ಥಳೀಯವಾಗಿ ನೀವು ಅಂಗನವಾಡಿ ಟೀಚರ್ನ ಕೇಳ್ಬೋದು, ಇಲ್ಲ ಅಂತಂದರೆ ನೀವು ತಾಲೂಕು ಕಚೇರಿ ತಾಲೂಕು ಕೇಂದ್ರಕ್ಕೆ ಬಂದರೆ ಸಿ ಡಿ ಪಿ ಒ ಅಂತ ಇದ್ದಾರೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಅಂತಿದ್ದಾರೆ, ಅವ್ರ ಕಚೇರಿಯಲ್ಲಿ ಹೋಗಿ ವಿಚಾರಿಸಿದ್ರೆ ಅದು ಯಾಕೆ ನಿಂತಿದೆ ಏನಕ್ಕೆ ಬರ್ತಾ ಇಲ್ಲ ಅನ್ನೋದನ್ನು ನಿಮಗೆ ಮಾಹಿತಿ ಕೊಟ್ಟು ಅದು ಯಾರು ಅದರಲ್ಲಿ ಏನಾದ್ರು ಕುಂದು ಕೊರತೆ ಇದ್ದರೆ ಅದನ್ನು ಬಗೆಹರಿಸ್ಕೊಡ್ತಾರೆ ಅವರು. ಬ್ಯಾಂಕ್ನಲ್ಲಿ ನೇರವಾಗಿ ಅಂಗವಿಕಲರಿಗೆ ಕೊಡೋದಕ್ಕೆ ಅವಕಾಶ ಇಲ್ಲ, ನೀವು ಸಂಘಗಳನ್ನು ಮಾಡಿಕೊಂಡು ಸಂಘದ ಮುಖಾಂತರ ಬ್ಯಾಂಕ್ನಲ್ಲಿ ಒಂದು ನಿಮ್ಮ ಅಕೌಂಟನ್ನು ಓಪನ್ ಮಾಡಿ ಅದಕ್ಕೆ ಏನಾದರೂ ಅವರು ಬ್ಯಾಂಕಿನಲ್ಲಿ ನೀವು ಸಾಲ ತೊಗೊಳೋದಕ್ಕೆ ಅದಕ್ಕೊಂದು ಪ್ರಾವಿಷನ್ ಇದೆ. ಅದಲ್ಲದೆ ಮುದ್ರಾ ಯೋಜನೆ ಅಂತ ಇದೆ, ಅದು ಎಲ್ಲರಿಗೂ ಅನ್ವಯಿಸುವಂಥ ಮುದ್ರಾ ಯೋಜನೆ, ಅದರಲ್ಲಿ ನೀವು ಬ್ಯಾಂಕ್ನಲ್ಲಿ ಸಾಲ ತೊಗೋಬೋದು.
1: ಓಕೆ, ಧನ್ಯವಾದಗಳು ಸುರೇಶ್ ಅವರೇ.
0: ಈಗ ನಾನು ದೈಹಿಕ ಅಂಗವಿಕಲತೆಯಲ್ಲಿ 5 ಪ್ರಕಾರಗಳನ್ನ ಹೇಳಿದೆ, ಅದೇ ತರ ದೃಷ್ಟಿಗೆ ಸಂಬಂಧಪಟ್ಟಂಗೆ 2 ಇದೆ, ಅದು ಒಂದು ಅಂಧತ್ವ ಮತ್ತು ಮಂದ ದೃಷ್ಟಿ ಅಂತ. ಅಂದಮೇಲೆ ಈ ಮಾತು ಮತ್ತು ಕಿವಿ ಕೇಳಿಸ್ಲಿದ್ದಕ್ಕೆ ಅದರಲ್ಲಿ ಅವರು 3 ಭಾಗ ಮಾಡಿದ್ದಾರೆ. ಒಂದು ಹಾರ್ಡ್ ಆಫ್ ಹಿಯರಿಂಗ್ ಅಂತ ಇದೆ, ಮಂದ ಕಿವಿ, ಕಿವುಡುತನ, ಆಮೇಲೆ ಮಾತು ಮತ್ತು ಭಾಷಾದೋಷ ಅಂತ ಇದು 3 ಬರುತ್ತೆ. ಅಲ್ಲಿಗೆ 5+5 10
1: ಓಕೆ ಸರ್, ಅದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡಿ ಮತ್ತೊಂದು ಕರೆ ಇದೆ. ಹಲೋ
3: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
3: ಸರ್ ನಮಸ್ಕಾರ, ನಮ್ಮ ಹೆಸರು ವೀರಭದ್ರಸ್ವಾಮಿ ಅಂತ.
1: ವೀರಭದ್ರಸ್ವಾಮಿ
3: ತಾಲೂಕು ಸರ್ಗೂರಿಂದ, ನಾವು ಚಿತ್ತಮ್ಮಕೋಟೆಯಿಂದ ಉಪಾಧ್ಯಕ್ಷ ಆಗಿನಿ, ಹಾಗೂ ಸರ್ಗೂರ್ಲಿ ಪರಿಸರ ಮೂತು ಪ್ರತಿನಿಧಿ ಆಗಿನಿ.
1: ವೀರಭದ್ರಸ್ವಾಮಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಈಗ ನಮ್ಮ ಇಲ್ಲಿ ಕಟ್ಟಡ ಕಟ್ಟಿಸೋರಲ್ಲ ಸರ್, ಇಲ್ಲಿ ಬಸ್ ಸ್ಟ್ಯಾಂಡ್ಲಿ ಕಟ್ಟಡ ಕಟ್ಟೋರಲ್ಲ, ಅಲ್ಲಿ ರ್ಯಾಂಪ್ ಇಲ್ಲ, ರ್ಯಾಂಪ್ ಹಾಕಿಲ್ಲ, ಹಂಗ ಬೇಕಲ್ಲಿದೆ ರ್ಯಾಂಪ್ ಹಾಕ್ಬೇಕಾಯ್ತು, ರ್ಯಾಂಪ್ ಹಾಕಿಲ್ಲ, ಅಧಿಕಾರಿಗಳಿಗೆ ಹೋಗಿ ಲೆಟರ್ ಗಿಟ್ರೆ ಎಲ್ಲ ಕೊಟ್ಬಿಟ್ಟು ಬಂದು ಅದೇನು ಪ್ರಚಾರ ಮಾಡ್ತಾ ಇಲ್ಲ ಅವರು, ಏನು ಹೇಳೋದು ಸರ್?
0: ಈಗ ಒಂದು ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ವೀರಭದ್ರಾಚಾರ್ಯ ಅವರೇ, ರ್ಯಾಂಪ್ ಹಾಕ್ಬೇಕು ಅಂತಾನೆ 15ನೇ ಆರ್ಥಿಕ ಯೋಜನೆ ಅಡಿಯಲ್ಲಿರೋದು, 15th ಫೈನಾನ್ಸ್ ಕಾರ್ಯಕ್ರಮದಲ್ಲಿರೋದು. ಸಾರ್ವಜನಿಕ ಸ್ಥಳಗಳಲ್ಲಿ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ 5% ಹಣವನ್ನು ವ್ಯಯ ಮಾಡಬೇಕು ಅಂತಿದೆ. ಸಂಬಂಧಪಟ್ಟಂಥವ್ರು ಅಂತಂದ್ರೆ ನೀವು ಸದ್ಯಕ್ಕೆ ಇಒ ಅಂತ ಇರ್ತಾರೆ ತಾಲೂಕಲ್ಲಿ, ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದ ಅವರಿಗೆ ಪತ್ರ ಕೊಡಿ. ಅವರು ಏನಾದ್ರು ಕ್ರಮ ಹೇಳ್ತೀನಿ ಕೇಳಿ, ಕೇಳಿಸ್ಕೊಳ್ಳಿ ಅವ್ರಿಗೆ, ಅವರಿಂದ ಏನು ನಡೀತಾ ಇಲ್ಲ ಅಂತ

0: ಗಮನಕ್ಕೆ ಬಂದ್ರೆ ಅವರೇನು ಕ್ರಮ ತಗೋತಾ ಇಲ್ಲ ಅಂತ ಗಮನಕ್ಕೆ ಬಂದ್ರೆ ಕೆ ಎಸ್ ಆರ್ ಟಿ ಸಿ ಬರುವಂತದ್ದು ನಿಮ್ಮ ಇದು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಗೆ, ಆ ಕಾರಿಗೆ ಯಾರು ನಿಮ್ಮ ಸ್ಥಳೀಯ ಅಧಿಕಾರಿ ಇದ್ದಾರೆ ಅವ್ರ ಗಮನಕ್ಕೆ ಈ ಕಾನೂನಿನ ಪ್ರತಿಯನ್ನ ಇಟ್ಕೊಂಡು ಆ ಕಾನೂನು ಪ್ರತಿಯಲ್ಲಿ ಇಂಥ ಸೆಕ್ಷನ್ ಅಲ್ಲಿ ಹಿಂಗಿದೆ ಅಂತ ಹೇಳ್ತಾನೆ. ಅಧ್ಯಾಯ 4 ನೀವು ಹೋದ್ರೆ ಅದರಲ್ಲಿ ಸಾರ್ವಜನಿಕ ಸ್ಥಳಗಳು ಅಡೆತಡೆ ರಹಿತವಾಗಿರಬೇಕು ಅಂತ ಒಂದು ಸೆಕ್ಷನ್ ಇದೆ, ಅದನ್ನ ಉಲ್ಲೇಖ ಮಾಡಿ ಅದರದೊಂದು ಪ್ರತಿಯನ್ನ ಜೆರಾಕ್ಸ್ ಮಾಡಿ ನಿಮ್ಮ ಒಂದು ಮನವಿ ಪತ್ರಕ್ಕೆ ಅಟ್ಯಾಚ್ ಮಾಡಿ ಅದನ್ನ ಸಹ ನೀವು ಸ್ಥಳೀಯ ಕರ್ನಾಟಕ ರಾಜ್ಯ ಸರ್ಕಾರ ಸಾರಿಗೆ ಅಧಿಕಾರಿ ಯಾರಿರ್ತಾರೋ ಅವ್ರು ಕೊಡ್ಬೋದು. ಅಲ್ಲೂ ಸಹ ನಿಮಗೆ ಅದು ಅವರು ಕ್ರಮ ತಗೊಳ್ಳಿಲ್ಲ ಅವರು ಅಂತಂದ್ರೆ ನಿಮಗೆ ಪ್ರತಿ ತಿಂಗಳು KDP ಮೀಟಿಂಗ್ ಅಂತ ಆಗುತ್ತೆ, ಕರ್ನಾಟಕ ಡೆವಲಪ್ಮೆಂಟ್ ಅಭಿವೃದ್ಧಿಯ ಸಭೆ ನಡೆಯುತ್ತೆ. ಅದರಲ್ಲಿ ಎಲ್ಲ ಅಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸ್ತಾರೆ, ಅದಕ್ಕೆ ತಹಸೀಲ್ದಾರರು ಅಧ್ಯಕ್ಷ ಆಗಿರ್ತಾರೆ. ಆ ಸಭೆಯಲ್ಲಿ ನೀವು ತಹಸೀಲ್ದಾರ ಹತ್ರ ಮುಕ್ತ ಅವಕಾಶ ತಗೊಂಡು ಅಲ್ಲಿ ಹೋಗಿ ನೀವು ನಿಮ್ಮ ಸಮಸ್ಯೆಯನ್ನು ಪ್ರಸ್ತಾಪ ಮಾಡ್ಬೋದು. ಈ ರೀತಿ ನಾವು ಮನವಿ ಕೊಟ್ಟಿದ್ದೀವಿ, ಯಾವುದೇ ಥರ ಕ್ರಮಗಳು ಅದಕ್ಕೆ ಜರುಗ್ತಾ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲಾಖೆಯವರು ಅದಕ್ಕೆ ಕ್ರಮ ತಗೊಳ್ಬೇಕು, ಗಮನ ಹರಿಸ್ಬೇಕು ಅಂತ ನೀವು ಕೊಡ್ಬೋದು. ಇದು ಇಲ್ಲೂ ನಡೀದೆ ಹೋದರೆ ನೀವು ಜಿಲ್ಲಾ ಮಟ್ಟದಲ್ಲಿ CEO ಅಂತ ಇರ್ತಾರೆ, ಹಾಂ CEO ಅವ್ರಿಗೂ ಸಹ ಮನವಿ ಪತ್ರವನ್ನು ಕೊಡ್ಬೋದು. ಇವೆಲ್ಲೂ ಆಗದೇ ಇದ್ರೆ ಇವರು ಯಾರೂ ಗಮನ ಕೊಡಲಿಲ್ಲ ಅಂದರೆ ನಿಮಗೆ ಕರ್ನಾಟಕ ರಾಜ್ಯ ಅಂಗವಿಕಲರ ಆಯುಕ್ತರು ಅಂತ ಒಬ್ಬರಿದ್ದಾರೆ, ನೀವು ನೇರವಾಗಿ ಕರ್ನಾಟಕ ರಾಜ್ಯ ಅಂಗವಿಕಲರ ಆಯುಕ್ತರ ಕಚೇರಿಗೆ ನಿಮ್ಮ ಮನವಿ ಪತ್ರವನ್ನು ಪಡೆದ್ರೆ ಅವರು ಅದಕ್ಕೆ ಸೂಕ್ತವಾದಂಥ ಕ್ರಮವನ್ನು ತಗೋತಾರೆ. ಯಾಕೆ ಅಂತಂದರೆ ಅಂಗವಿಕಲರ ಕಾನೂನು 2016 ಅನ್ನೋ ವಿಚಾರ ಏನು ಇವತ್ತು ಮಾತಾಡ್ತಿದ್ದೀವಿ, ಅದರ ಅನುಷ್ಠಾನದ ಜವಾಬ್ದಾರಿ ಇರೋದು ಆ ಆಯುಕ್ತರಿಗೆ, ಅಂಗವಿಕಲರ ಆಯುಕ್ತರಿಗೆ. ಸೊ ಅದರಿಂದ ಇದು ಎಲ್ಲೂ ಸ್ಥಳೀಯವಾಗಿ ಆಗಲಿಲ್ಲ ಅಂತಂದರೆ ನೀವು ನೇರವಾಗಿ ಆಯುಕ್ತರ ಗಮನಕ್ಕೆ ತರಬಹುದು.
1: ಓಕೆ, ಧನ್ಯವಾದಗಳು ವೀರಭದ್ರ ಸ್ವಾಮಿ ಅವರೇ ಕರೆ ಮಾಡಿದ್ರೆ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಒಂದು
0: ಅಂಗವಿಕಲತೆ.
1: ಅಂಗವಿಕಲತೆ,
0: ಈಗ ನಾನು 10 ತರದ ಅಂಗವಿಕಲತೆ ಹೇಳಿದೆ, ಅದು ಮುಂದುವರೆದ ಭಾಗ ಏನಾಗುತ್ತೆ ಅಂದ್ರೆ ಬೌದ್ಧಿಕವಾಗಿ ಅಂದ್ರೆ ನಮ್ಮ ಬುದ್ಧಿಗೆ ಸಂಬಂಧಪಟ್ಟಂತ ಒಂದು 2 ಅಂಗವಿಕಲತೆಯನ್ನ ಉಲ್ಲೇಖ ಮಾಡ್ತಾರೆ. ಅದು ಒಂದು ಏನಂತಂದ್ರೆ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನ ಬೇರೆ ತರ ಕರೀತಾರೆ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ, ಆದ್ರೆ ಕನ್ನಡದಲ್ಲಿ ಬೌದ್ಧಿಕ ಅಂಗವಿಕಲತೆ ಅಂತ ಕರಿಬಹುದು. ನಾನು ಗ್ರಾಮಾಂತರ ಪ್ರದೇಶದಲ್ಲಿ ಬೇಗ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಪದ ಉಪಯೋಗಿಸ್ತಿದ್ದೀನಿ, ಯಾರು ಅನ್ಯತಾ ಭಾವಿಸಬಾರ್ದು. ಅದನ್ನ ಬುದ್ಧಿಮಾಂದ್ಯತೆ ಅಂತ ನಾವು ಕರಿತಾ ಇದ್ವಿ ಮುಂದೆ, ಹಿಂದೆ ಎಲ್ಲ ಅದೇ ತರ ಕರೀತಿದ್ವಿ ಅದು. ಆಮೇಲೆ ಇನ್ನೊಂದು ಅದಕ್ಕೆ ಮಾನಸಿಕ ಅಸ್ವಸ್ಥರು ಅಂತ ಬೇರೆ ಬರ್ತಾರೆ, ಅವರು ಇವರನ್ನ ಇದಕ್ಕೆ ಸಂಬಂಧಪಟ್ಟಂಗೆ ತಗೊಂಡಿದ್ದಾರೆ. ಇನ್ನು ನಮ್ಮ ಇದು ಬುದ್ಧಿಗೆ ಸಂಬಂಧಪಟ್ಟಂಗೆ, ಆಮೇಲೆ ಈ ಕಾಗ್ನೇಟಿವ್ ರಿಲೇಟೆಡ್ ಅಂದ್ರೆ ಬ್ರೈನಿಗೆ ಸಂಬಂಧಪಟ್ಟದ್ದೊಂದು 2 ಇದನ್ನ ಹೇಳ್ತಾರೆ. ಅದು ಏನಪ್ಪಾ ಅಂದ್ರೆ ಒಂದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ, ಇನ್ನೊಂದು ಆರ್ಟಿಸಮ್ ಅಂತ. ಒಂದು ಸ್ವಲೀನತೆ, ಆರ್ಟಿಸಮ್ ಅಂದ್ರೆ ಸ್ವಲೀನತೆ ಅಂತ ಕನ್ನಡದಲ್ಲಿ, ಇನ್ನೊಂದು ನಿರ್ದಿಷ್ಟ ಕಲಿಕಾ ದೋಷ ಅಂತ, ಇದೆರಡನ್ನ ಉಲ್ಲೇಖ ಮಾಡ್ತಾರೆ. ಸೊ ಅಲ್ಲಿಗೆ 14 ಅಂಗವಿಕಲತೆ ಆಯ್ತು. ಇನ್ನು 2 ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದು, ಕೇಂದ್ರ ನರಮಂಡಲಕ್ಕೆ ಸಂಬಂಧಪಟ್ಟಿದ್ದು 2. ಒಂದು ಪಾರ್ಕಿನ್ಸನ್ ಡಿಸೀಸ್ ಅಂತ ನಾವೆಲ್ಲ ಕೇಳಿದ್ದೀವಿ, ವಯಸ್ಸಾದ್ಮೇಲೆ ಬರುತ್ತೆ, ನಾವು 60 ಅರಳುಮರಳು ಅಂತ ಹೇಳ್ತೀವಲ್ಲ, ಆ ಥರ ತೊಂದರೆ ಇರುವಂಥವ್ರು. ಇನ್ನೊಂದು ಮಲ್ಟಿಪಲ್ ಸ್ಲಿರೋಸಿಸ್ ಅಂತ, ಅದಕ್ಕೆ ಕನ್ನಡದಲ್ಲಿ ಪದ ಇಲ್ಲ, ನಾವು ಮಲ್ಟಿಪಲ್ ಸ್ಲಿರೋಸಿಸ್ ಅಂತಲೇ ಅನ್ಕೋಬೇಕು. ನರಮಂಡಲದ ಒಳಗಡೆ ಈ ಕರೆಂಟ್ ಶಾಕ್ ಅಂತೀವಿ, ಯಾಕಂದ್ರೆ ಇದನ್ನ ತುಂಬಾ ಟೆಕ್ನಿಕಲ್ ಆಗಿರೋ ಥರ ಮಾತಾಡಿದ್ರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅರ್ಥ ಆಗಲ್ಲ. ನಮ್ಗೆ ಅರ್ಥ ಆಗೋ ಭಾಷೆ ಏನಪ್ಪ ಅಂದ್ರೆ ಈಗ ಕರೆಂಟ್ ಮುಟ್ಟದ ಶಾಕ್ ಹೊಡೆದಾಗ ನಮ್ಗೆ ಹಿಂಗೆ ನಮ್ಮ ದೇಹದಲ್ಲಿ ಯಾವ ತರ ಬದಲಾವಣೆಗಳಾಗುತ್ತೋ ಅದೇ ತರ ಒಳಗಡೆ ನಾವು ಹೊರಗಡೆ ಕರೆಂಟ್ ಮುಟ್ಬೇಕಾಗೇ ಇಲ್ಲ, ಒಳಗಡೆನೆ ನರದ ಮೇಲಿರ್ತಕ್ಕಂತ ಒಂದು ಕೋಟಿಂಗ್, ಅದನ್ನ ಬೇರೆ ಒಂದು ಬೀಟಾ ಸೆಲ್ ಅಂತ ಅದು ತಿಂದ್ಬಿಡುತ್ತೆ, ಅದ್ರ ಅದು ಓಪನ್ ಆಗುತ್ತೆ, ಆಗ ಅದನ್ನ ಅದು 2 ನರಕ್ಕೆ ಟಚ್ ಆದಾಗ ಅಲ್ಲೊಂದು ತರದ ಶಾಕ್ ಹೊಡೆಯುತ್ತೆ, ಎಲೆಕ್ಟ್ರಿಕ್ ಶಾಕ್ ತರ. ಅದರಿಂದ ಉಂಟಾಗುವಂತ ಅಂಗವಿಕಲತೆ ನಾನು ಈ ಗ್ರಾಮಾಂತರ ಪ್ರದೇಶದಲ್ಲಿ ಗುಂಡ್ರಪೇಟೆಯಲ್ಲೆಲ್ಲ ಸುಮಾರು ಜನ ನೋಡಿದ್ದೀನಿ. ಸೊ ಅದು ಅದ್ರು ಅದು 2 ಬರುತ್ತೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದೆ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಗಣೇಶ್
1: ಅವ್ರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಗ್ರಾಮ
1: ಅಂತರ್ಶಾಂತ. ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮ್ ಕಿವಿ ಏನೋ ಸ್ವಲ್ಪ ಸೋರ್ತಿತ್ತು ಸಂಘದಲ್ಲಿ, ಒಕ್ಕೂಟ ಸಂಘದ ಖಜಾಂಚಿ ತಾಲೂಕ್ ಮಟ್ಟದ್ದು ವಿಕಲಚೇತನದು. ನನ್ನ ವಿವೇಕಾನಂದ ಹಾಸ್ಪಿಟಲ್ ಬಂದ್ರು ನನ್ನ.
1: ಓಕೆ, ಹೇಳಿ.
2: ಗಂಗೋತ್ರಿ ತೋರ್ಸಕಂತ ಸ್ಕ್ಯಾನ್ ಮಾಡ್ಸ್ಕೊಂಬ್ರಿ ಅಂತ ಹೇಳಿದಾರೆ. ಅದು ಬರ್ಕೊಟ್ರ ಪ್ರೈವೇಟ್ ಬರ್ಕೊಟ್ರ ಕರ್ನಾಟಕ ಡಯಾಗ್ನೋಸ್ಟಿಕ್. ನಾಲ್ಕು ಸಾವಿರ ಕೇಳ್ತಾರೆ ನೋವು.

0: ವಿಕಲಚೇತನರು ಅಂತ ಕೇಳಿ ಏನ್ ಮಾಡೋದು ಹೋಗ್ತಾ ಇಲ್ಲ.
1: ಗಣೇಶ್ ಅವರೇ, ನೀವು ವಿಕಲಚೇತನರು ಅನ್ನೋದಕ್ಕೆ ನಿಮ್ಮ ಹತ್ರ ಅದರ ಪ್ರಮಾಣ ಪತ್ರ ಇದೆಯಾ? ನಾನು ಆಗ್ಲೇ ಹೇಳಿದ್ನಲ್ಲ, ಯು ಡಿ ಐ ಡಿ ಕಾರ್ಡ್ ಅಂತ ಇದೆಯಾ? ಇದೆಯಾ? ಹಾ, ಇದೆ. ಸೊ ಇದ್ಮೇಲೆ ನಿಮಗೆ ಈಗ ಸರ್ಗೂರಲ್ಲಿ ಒಂದು ಒಳ್ಳೆ ಆಸ್ಪತ್ರೆಯನ್ನ ವಿವೇಕಾನಂದ ಕೇಂದ್ರದವರೇ ನಡೆಸ್ತಾ ಇದ್ದಾರೆ. ನೀವು ಅಲ್ಲಿನೂ ಬಂದು ನಿಮ್ಗೆ ಏನಾದ್ರು ಡಾಕ್ಟರ್ ಬರ್ಕೊಟ್ಟಿದ್ದಾರೆ ಅಂದ್ರೆ ಚೆಕ್ ಮಾಡ್ಬೋದು. ಇಲ್ಲ ಅಂದ್ರೆ ಮೈಸೂರಿನಲ್ಲಿ ಈ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಇದೆ, ನಿಮಗೆ ಗೊತ್ತಿರಬೇಕು, ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಂತ ಒಂದಿದೆ. ನೀವು ಅಲ್ಲಿಗೆ ನೇರವಾಗಿ ಹೋಗಿ ನಿಮ್ಮ ಕಿವಿ ತೊಂದರೆ ಏನಿದೆ ಅಂತ ತೋರಿಸಿದ್ರೆ ನಿಮಗೆ ಅವರು ಸೂಕ್ತವಾದ, ಹಾ,
0: ಗಂಗೋತ್ರಿ ಮೇಡಮ್ ತೋರಿಸಿ ಬರ್ಕೊಟ್ಟಿದ್ದಾರೆ.
1: ಯಾರು ಗಂಗೋತ್ರಿ ಮೇಡಮ್? ಯಾರು
0: ಹೆಸರು ಗೊತ್ತಿಲ್ಲ.
1: ಇಲ್ಲ ಇಲ್ಲ, ನಾನು ಹೇಳುವಂಥ ಜಾಗಕ್ಕೆ ಹೋಗಿ ಅಲ್ಲಿ ಹೆಚ್ಚಿನ ಖರ್ಚನ್ನ ತಗೊಳ್ಳಲ್ಲ ಅವರು. ಮತ್ತು ನೀವು BPL ಕಾರ್ಡ್ ಇದ್ದರೆ BPL ಕಾರ್ಡು ತೊಗೊಂಡೋಗಿ, ಆವಾಗ ನಿಮಗೆ ಆ ಎಲ್ಲ ಖರ್ಚುಗಳನ್ನು ಅವರು ಅದನ್ನು ವೇವ್ ಆಫ್ ಮಾಡ್ತಾರೆ. ಅವರು ಸೂಕ್ತವಾಗಿ ನಿಮ್ಮ ಕಿವಿಗೆ ಏನು ತೊಂದರೆ ಇದೆ ಅನ್ನೋದನ್ನು ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡಿ ಏನನ್ನು ಕೊಡಬೇಕು ಅನ್ನೋದನ್ನು ಅವರು ನಿಮಗೆ ಕೊಡ್ತಾರೆ. ಅಕಸ್ಮಾತ್ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ, ತುಂಬ ದುಬಾರಿ ಅಲ್ಲ, ನೀವು ಹೇಳಿದ್ರಲ್ಲ ಈಗ ಅಷ್ಟೊಂದು ದುಬಾರಿ ಅಲ್ಲದೆ ಇದ್ರೂ, ಯಾಕೆಂದರೆ ಇವತ್ತು ಫ್ರೀ ಫ್ರೀ ಅಂತ ಕೊಟ್ಟು ಕೊಟ್ಟು ಅದನ್ನು ಅವರು ದುರುಪಯೋಗ ಪಡಿಸ್ಕೋತಾ ಇದ್ದಾರೆ ಅನ್ನೋದು ಅವ್ರ ಗಮನಕ್ಕೆ ಬಂದಿದೆ. ಹಾಗಾಗಿ ಯಾವುದನ್ನು ಉಚಿತವಾಗಿ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಅವರು ಒಂದು ಸಣ್ಣ ಪ್ರಮಾಣದ ಒಂದು ಚಾರ್ಜ್ ಮಾಡ್ತಾರೆ. ಅದನ್ನು ಬೇಜಾರು ಮಾಡ್ಕೋಬೇಡಿ, ಅದಕ್ಕೆ ಅವರು ರಸೀತಿಯೆಲ್ಲ ಕೊಡ್ತಾರೆ. ಸೊ ಅದರಿಂದ ಅದನ್ನು ಬಳಸಿದಾಗ ಮಾತ್ರ ನಾವು ದುಡ್ಡು ಕೊಟ್ಟಿದ್ರೆ ಬೆಲೆ ಬರುತ್ತೆ ಅದಕ್ಕೆ ಬಳಸೋಕ್ಕೆ ಅಂತ. ಆ ದೃಷ್ಟಿಯಿಂದ ಅವರೊಂದು ಸ್ವಲ್ಪ ಚಾರ್ಜ್, ಸಣ್ಣ ಪ್ರಮಾಣದ ಚಾರ್ಜ್ ಮಾಡೋದು, ಹೆವಿ ಆಗಲ್ಲ ನಿಮಗೆ, ಹೊರೆ ಆಗಲ್ಲ ಅದು. ಅದು ಇದೆ, ಇಲ್ಲಾಂದರೆ ಕೆಲವು ಸಮಯ ಉಚಿತವಾಗೂ ಆಗ್ಬೋದು. ನೀವು ಅಲ್ಲಿಗೆ ಹೋದರೆ ಒಳ್ಳೆಯದು, ಯಾಕೆಂದರೆ ನಿಮಗೆ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟವರಾಗಿರೋದ್ರಿಂದ, ನೀವು ಅಲ್ಲೇ ನಿಮ್ಮ ಹತ್ತಿರದಲ್ಲೇ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಇಂಜಿನಿಯರಿಂಗ್ ಇರೋದ್ರಿಂದ ನೀವು ಅಲ್ಲಿಗೆ ಹೋಗ್ಬೋದು. ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಂತ ಹತ್ತಿರದಲ್ಲೇ ಇದೆ, ಅಲ್ಲಿ ಹೋಗಿ ತೋರಿಸಿ, ಅಲ್ಲಿ ಎಲ್ಲವೂ ಕಮ್ಮಿ ಖರ್ಚಲಾಗುತ್ತೆ ಅಥವಾ ಕೆಲವು ಉಚಿತವಾಗಿ ಆಗುತ್ತೆ. ಗಂಗೋತ್ರಿ ಹತ್ರ ಅಲ್ಲ, ಗಂಗೋತ್ರಿ ಇದೆಯಲ್ಲ ಬೆಂಗಳೂರು, ಮೈಸೂರು ಯೂನಿವರ್ಸಿಟಿ ಅಂತ ಕರಿತೀವಲ್ಲ, ಮೈಸೂರು ವಿಶ್ವವಿದ್ಯಾನಿಲಯ, ಅದಕ್ಕೆ ಆ ಜಾಗಕ್ಕೆ ಗಂಗೋತ್ರಿ ಅಂತ ಕರೀತಾರೆ. ಗಂಗೋತ್ರಿ ಅಂತ ಯಾರು ಇಲ್ಲ, ನನಗೆ ಗೊತ್ತಿಲ್ಲ ಆ ಜಾಗಕ್ಕೆ. ಆದರೂ ಇದು ಅದ್ರ ಪಕ್ಕನೇ ಬರುತ್ತೆ, ಆ ಆಸ್ಪತ್ರೆಗೆ ಹೋಗಿ
0: ಬನ್ನಿ ಅಂತ ಹೇಳಿದಾರೆ ಸರ್.
1: ಅದೇ ಅದೇ, ಅಲ್ಲಿ ಅಲ್ಲಿ ಸ್ಕ್ಯಾನ್ ಏನು ಎಲ್ಲ ಮಾಡೋ ವ್ಯವಸ್ಥೆ ಇರುತ್ತೆ, ಯಾಕೆಂದರೆ ಅದು ರಾಷ್ಟ್ರ ಮಟ್ಟದ ಸಂಸ್ಥೆ, ಅಲ್ಲಿ ಬೇರೆಯವ್ರಿಗೆ ಯಾರಿಗೂ ಬರ್ಕೊಡೋವಂಥ ವ್ಯವಸ್ಥೆ ಇರೋದಿಲ್ಲ. ನೀವು ಇನ್ನೊಂದು ಸರಿ ಹೋಗಿ ಅಥವಾ ಸರ್ಗೂರಿಗೆ ಬಂದು ಇಲ್ಲಿ ಇರೋವಂಥ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅದು ನಿಮ್ಮ ತೊಂದರೆ ಏನಿದೆ ಅಂತ ಅವ್ರು ಒಂದು ಸರಿ ಗಮನಿಸಿ ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ.
0: ಬಂದಿದೆ ಸರ್ ಇದಕ್ಕೆ ಸರ್ಗೂರ ವಿವೇಕಾನಂದ ಹಾಸ್ಪಿಟಲ್ ಬಂದು ತೋರಿಸ್ಕೊಂಡು ರಮೇಶ್ ಸರ್ ಎಲ್ಲ ಮಾಡಿಸ್ಕೊಂಡು ನೋಡ್ಕೊಂಡು ಆ ಡಾಕ್ಟರ್ ಸಿಟಿ ಸ್ಕ್ಯಾನ್ ಬರ್ದೇ ಸರಿತು, ಸಿಟಿ ಸ್ಕ್ಯಾನ್ ಮಾಡ್ಸ್ಕೊಂಡು ಬಂದಿದ್ದೀವಿ. ಮಾಡ್ಸ್ಕೊಂಡ್ಮೇಲೆ ಗೊತ್ತಾಯ್ತ ಯಾವ ರೀತಿ ಆಯ್ತು ಆಪರೇಷನ್ ಸುತ್ತ ಸಿಕ್ಕಿದ್ದೆ.
1: ಎಷ್ಟು ವಯಸ್ಸು ಈಗ ನಿಮಗೆ?
0: ನಾವು 58 ಸರ್.
1: ಓಕೆ, ಈಗಲೂ ಮಾಡಿ ನೋಡಿ, ಇನ್ನೊಂದು ಸಾರಿ ಪರೀಕ್ಷೆ ಮಾಡಿ ಸೂಕ್ತವಾದ ಕ್ರಮ ಆಗ್ಬೋದು ನಿಮಗೆ.
2: ಓಕೆ, ಧನ್ಯವಾದಗಳು ಗಣೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಸರ್, ಈಗ ತಾವು ಮಾತನಾಡ್ತಿದ್ದಂಗೆ ನಾವು ಹೇಳೋದಾದ್ರೆ, ಈಗ ತಾವು ಹೇಳಿದ್ರೆ ಈಗ ಸೊ ಯಾವ್ಯಾವ ಒಂದು ವಿಶೇಷ ಚೇತನಗಳನ್ನು ನಾವು
1: ಅದರಲ್ಲಿ ನನಗೆ ನರಮಂಡಲಕ್ಕೆ ಸಂಬಂಧಪಟ್ಟದ್ದು ಎರಡು ಹೇಳಿದೆ, ಅದಾದಮೇಲೆ ರಕ್ತಕ್ಕೆ ಸಂಬಂಧಪಟ್ಟಿದ್ದು ಒಂದು ಮೂರಿದೆ, ಅದನ್ನು ಹಿಮೋಫೀಲಿಯಾ ಅಂತ ಒಂದು, ತೆಲಸೇಮಿಯಾ ಅಂತ ಒಂದು, ಸಿಕಲ್ಸಿಲ್ಲನಿಮಿಯಾ ಅಂತ ಒಂದು. ಸೊ ಇದು ಮೂರುವೇ ಮನುಷ್ಯನ ನೋಡಿದ್ರೆ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಏನು ಗೊತ್ತಾಗಲ್ಲ, ಆದರೆ ಇದು ಮೂರು ರಕ್ತಕ್ಕೆ ಸಂಬಂಧಪಟ್ಟಂಥದ್ದು. ಈಗ ಹಿಮೋಫೀಲಿಯಾ ಅಂತಂದರೆ ಬ್ಲಡ್ ಕಲ್ಲಾಟ ಆಗಲ್ಲ ಅವನಿಗೆ, ರಕ್ತಸ್ರಾವ ಏನಾದ್ರು ಗಾಯಗಿ ಆದರೆ ನಮಗೆಲ್ಲ 30 seconds ಅಥವಾ 50 seconds 20 seconds ಅಲ್ಲಿ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 1 ನಿಮಿಷದಲ್ಲಿ ರಕ್ತ ನಿಂತೋಗ್ಬಿಡುತ್ತೆ, ಸೋರಿಕೆ ಆಗಲ್ಲ. ಆದ್ರೆ ಇಂಥ ವ್ಯಕ್ತಿಗಳಲ್ಲಿ ಏನಾಗುತ್ತೆ, ಆ ರಕ್ತಸ್ರಾವ ನಿರಂತರವಾಗುತ್ತೆ, ಅದು ನಿಲ್ಲಲ್ಲ, ಇದು ಒಂದು ಕಂಡೀಷನ್. ಸೊ ಹಾಗಾಗಿ ಅದು ಬಹಳ ಭಯಂಕರವಾದ ಕಂಡೀಷನ್ನೇ. ಆ ರೀತಿ ಏನಾರು ಆಗಿ ರಕ್ತ ಹೋಗ್ತಾ ಇದ್ರೆ, ಯಾರು ರಕ್ತ ಕೊಡೋಕೆ ಹತ್ರದಲ್ಲಿ ಇಲ್ಲದೆ ಇದ್ರೆ ಆ ಮಗ ಹುಡುಗರ ಆ ವ್ಯಕ್ತಿ ಹೋಗ್ಬಿಡ್ತಾನೆ. ಸೊ ಆ ದೃಷ್ಟಿಯಿಂದ ಎರಡನೇದು ಈಗ ತೆಲಸೇಮಿಯಾ ಅನ್ನೋದು ತುಂಬಾ ಜನಗಳಿಗೆ ಆಗ್ತಾ ಇದೆ. ಈಗ ರಕ್ತದ ಉತ್ಪತ್ತಿ ಆಗೋದಿಲ್ಲ ಅವರಿಗೆ, ನಮಗೆ ಆ ದೃಷ್ಟಿಯಿಂದ ಅವರಿಗೆ ಹೊಸ ರಕ್ತವನ್ನೇ ಪ್ರತಿ 3 ತಿಂಗಳಿಗೆ 2 ತಿಂಗಳಿಗೆ ಅವರ ತೊಂದರೆಗೆ ಅನುಗುಣವಾಗಿ ರಕ್ತವನ್ನು, ಹೊಸ ರಕ್ತವನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ಅಷ್ಟು ರಕ್ತ ನಮ್ಮಲ್ಲಿ ಶೇಖರಣೆ ಆಗಬೇಕು, ಅಷ್ಟೊಂದು ಪೇಷಂಟ್ಗೆ ಅದನ್ನು ಕೊಡಬೇಕು, ಅದ್ರ ಪತ್ತೆ ಹಚ್ಚೋ ಕ್ರಮ ಎಲ್ಲ ನಡೀತಾ ಇದೆ. ಅದು ಒಂದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಸಿಕಲ್ ಸೆಲ್ ಅನಿಮೆ ಅಂತ ಈ ಟ್ರೈಬಲ್ ಏರಿಯಾಗಳಲ್ಲಿ, ಈಗ ನೀವು ಮಾತಾಡ್ತಿರೋದೆಲ್ಲ ಇಲ್ಲಿ ಟ್ರೈಬಲ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಮಲೇರಿಯಾ ಕಾಯಿಲೆ ಜಾಸ್ತಿ ಇರುತ್ತೆ. ಅಲ್ಲಿ ಈ ಸೊಳ್ಳೆಗಳು ಕಚ್ಚೋದ್ರಿಂದ ಬರುತ್ತಲ್ಲ, ಅದಕ್ಕೋಸ್ಕರ ಅವ್ರೇನು ಮಾಡ, ಅದು ನಮ್ಮ ರಕ್ತ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಅದು ಪಾಪಿನ್ಸ್ ತರ ಒಂದು ರೌಂಡಾಗಿರ್ಬೇಕು ಆ ಕೆಂಪು ರಕ್ತ ಕಣ.

0: ಅದು ಈ ಕುಡುಗೋಲ್ ತರ ಶೇಪ್ ತಗೊಂಡ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಸೊ ಅದು ಆಗದಾಗ ಅನಿಮಿಕ್ ಆಗ್ಬಿಡ್ತಾರೆ. ಅದು ಸೆಲ್ಸ್ ರಕ್ತ ಕೆಂಪು ರಕ್ತ ಕಣ ನಮ್ಮ ದೇಹದಲ್ಲಿ ಸುಮಾರು 120 ದಿನ ಬದುಕಬೇಕು. ಇದು 15 ದಿನ 20 ದಿನಕ್ಕೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇವರು ಅನಿಮಿಕ್ ಆಗ್ತಾರೆ. ಸೊ ಅಂತದನ್ನು ಸಹ ಈ ಕಾನೂನಲ್ಲಿ ಸೇರಿಸಿದೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಸರ್,
1: ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಶ್ರೀಧರ್ ಅಂತ ಸರ್, ಗುಲ್ಗುಪ್ಪೆಯಿಂದ ಕಾಲ್ ಮಾಡಿರೋದು, ಗುಡಿಕೋಟೆ.
1: ಶ್ರೀಧರ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಸರ್, ಅದೇ ಈಗ 2016 ಆಕ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಇದ್ರಿ ಸರ್. ಈಗ ನಂದು ಒಂದು ಪ್ರಶ್ನೆ ಏನಂದ್ರೆ, ಈಗ ವಿಶೇಷಚೇತನರಿಗೆ ಈ ಆಕ್ಟ್ ಬಗ್ಗೆ ಎಲ್ಲೂ ಕೂಡ ಅವೇರ್ನೆಸ್ ಇಲ್ಲ ಸರ್, ಅದ್ರ ಬಗ್ಗೆ ಜಾಗೃತಿನೂ ಕೂಡ ಇರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡುವಂತ ವ್ಯಕ್ತಿಗಳು ಸಿಗೋದಿಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ, ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಮಕ್ಕಳುಗಳಿಗೆ ತುಂಬಾ ವಂಚಿತರಾಗ್ತಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ವಿಶೇಷ ಶಿಕ್ಷಕರುಗಳ ಕೊರತೆ ಕೂಡ ಇದೆ ಇದು. ಮತ್ತೆ ಇನ್ನೊಂದು, ವಿಶೇಷಚೇತನರಿಗೆ ಓಡಾಡೋದಕ್ಕೆ ಸಮಸ್ಯೆಗಳೇನಿದೆ ಅಂದ್ರೆ, ನಾನು ನೋಡಿದಾಗೆ ಈಗ ನಮ್ಮ ಕೋಟೆ ತಾಲೂಕಲ್ಲಿ ಇರ್ಬೋದು, ಸ್ಕೂಲ್ ತಾಲೂಕಲ್ಲಿ ಇರ್ಬೋದು, ಯಾವುದೇ ಒಂದು ಸರ್ಕಾರಿ ಕಟ್ಟಡಗಳಲ್ಲಿ ಇರ್ಬೋದು, ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ರ್ಯಾಂಪ್ ವ್ಯವಸ್ಥೆ ಇರಲ್ಲ. ಈಗ ನಾವು ತಾಲೂಕ್ ಆಫೀಸ್ಗೆ ಹೋಗ್ತೀವಿ ಅಂತಂದ್ರೂ ಕೂಡ ಅಲ್ಲಿ ಒಂದು ಲಿಫ್ಟ್ ಇಲ್ಲ, ಕೆಲವು ಇಲಾಖೆಗಳೆಲ್ಲ ಮೇಲ್ಗಡೆ ಇದೆ, ಅಲ್ಲಿಗೆ ಹೋಗೋದಕ್ಕೂ ಸಮಸ್ಯೆಗಳಾಗ್ತಿದೆ. ನಮ್ಗೆ ಕೆಳ ಹಂತದಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಕೆಲವು ಇಲಾಖೆಗಳಿದೆ ಏನು ಕಮ್ಯುನಿಕೇಟ್ ಮಾಡೋದಕ್ಕೆ ಯಾರು ಸ್ಪಂದ ಅಂತ ವ್ಯಕ್ತಿಗಳು ಕೂಡ ಇರೋದಿಲ್ಲ. ಈ ತರ ಸಮಸ್ಯೆಗಳಿದ್ದಾಗ ನಾವು ಹೇಗೆ ಅದನ್ನ ನಾವು ಬಗೆಹರಿಸ್ಕೋಬಹುದು, ಹೇಗೆ ಅಂತ ಒಂದು ಹೇಳ್ತಾ ಇದ್ದೀವಿ.
0: ಒಳ್ಳೆ ಪ್ರಶ್ನೆ ನಿಮ್ದು. ಒಂದು, ಅಂಗವಿಕಲರ ಕಾನೂನಿನ ಬಗ್ಗೆ ಅರಿವು ಬಗ್ಗೆ ಮಾತಾಡಿದಿರಿ. ಈಗ ಈಗ ಈಗ ಏನು ಫೋನಿನ ಕಾರ್ಯಕ್ರಮ ಆಗ್ತಾ ಇದೆ, ಇದು ಒಂದು ಅರಿವಿನ ಮೂಡಿಸುವಂಥ ಕಾರ್ಯಕ್ರಮನೇ. ಈ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಶ್ರೋತೃಗಳು ಕೇಳಿದ್ರೆ ಆವಾಗ ಅವರಿಗೆ ಒಂದಷ್ಟು ಪ್ರಮಾಣದ ತಿಳುವಳಿಕೆ ಬರುತ್ತೆ. ಸಂಪೂರ್ಣ ಕಾನೂನಲ್ಲಿರೋ ಎಲ್ಲವನ್ನು ಹೇಳೋಕ್ಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಒಂದು ಗಂಟೆಯಲ್ಲಿ. ಆದರೆ ಒಂದು ಕಾನೂನಿದೆ, ಅದು ಇಂತಿಂಥ ಅಂಶಗಳನ್ನು ಹೇಳುತ್ತೆ, ಇಂತಿಂಥ ಸೌಲಭ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಅನ್ನೋದು ಒಂದು ಅರಿವು ಮೂಡುತ್ತೆ. ಇನ್ನು ಎರಡನೇದು, ಅರಿವು ಹೇಗೆ ಮೂಡಿಸ್ಬೋದು ಅಂತಂದರೆ, ಈ ಸ್ವಯಂ ಸೇವಾ ಸಂಸ್ಥೆಗಳು ನಿಮ್ಮಲ್ಲಿ ಅಂಗವಿಕಲರ ಪುನರ್ವಸತಿ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ಅವರಿಗೆ ತಿಳುವಳಿಕಾ ಕಾರ್ಯಕ್ರಮಗಳು ಅಂತ ಮಾಡ್ತಾರೆ. ಅದರಲ್ಲಿ ಬೀದಿ ನಾಟಕಗಳು, ಗೋಡೆ ಬರಹಗಳು, ಪೋಸ್ಟರ್ಗಳು, ಈ ಥರದ್ದನ್ನೆಲ್ಲ ಮಾಡಿ ಅವರಿಗೆ ಈ ಕಾನೂನು ಬಗ್ಗೆ ಅರಿವು ಮೂಡಿಸುವಂಥದ್ದು ನಡೀತಾ ಇದೆ. ಮತ್ತು ಇನ್ನೊಂದು ಏನಂದರೆ, ಅರಿವು ಎಲ್ಲೋ ಸಿಗುತ್ತೆ ಅಂತಲ್ಲ, ಕೆಲವು ಅಂಗವಿಕಲರು ಪ್ರಯತ್ನ ಮಾಡಿ ಏನಿದೆ ನಮಗೆ, ಏನು ಬದಲಾವಣೆಗಳಾಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಕಡೆ ಅವರು ಮಾಡಬೇಕು. ಎರಡನೇ ಅಂಶ ನೀವು ಹೇಳಿದ್ರೆ ಶಿಕ್ಷಣ ಅಂತ ಹೇಳಿದ್ರೆ, ಇವತ್ತು ಎಲ್ಲ ಅಂಗ ವ್ಯಕ್ತಿಗಳಿಗೂ ಸಹ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಕರಿತೀವಿ, ಒಳಗೊಂಡ ಶಿಕ್ಷಣ ಅಂತ ಬಂದಿದೆ. ಆ ಒಳಗೊಂಡ ಶಿಕ್ಷಣ ಅಂತ ಎಲ್ಲ ಶಾಲೆಗಳು ನಡೆಯುತ್ತೆ, ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ನಡೆಯುತ್ತೆ, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲೂ ನಡೆಯುತ್ತೆ, ಮತ್ತು ಖಾಸಗಿ ಶಾಲೆಗಳಲ್ಲೂ ಅದನ್ನು ನಡೆಸಬೇಕು ಅನ್ನೋವಂಥದ್ದು ಸರ್ಕಾರದ ಒಂದು ನಿಯಮದಲ್ಲಿ ಹೇಳಿದೆ. ಹಾಗಾಗಿ ಯಾವುದೇ ಅಂಗವಿಕಲ ಮಗುವನ್ನು ಸಹ ಅಥವಾ ವಿದ್ಯಾರ್ಥಿಯನ್ನು ಸಹ ಅವನ ಅಂಗವಿಕಲತೆ ಇದೆ ಅನ್ನೋ ಕಾರಣಕ್ಕೆ ನಾವು ಶಾಲೆಗೆ ಸೇರಿಸೋದಿಲ್ಲ ಅಂತ ಹೇಳಂಗಿಲ್ಲ, ಇದು ಮೊದಲು. ಎರಡನೇದು, ಆ ಹುಡುಗನ ಸೇರಿಸ್ಕೊಂಡ್ಮೇಲೆ, ಅಂಥ ಅಂಗವಿಕಲ ವಿದ್ಯಾರ್ಥಿಗಳನ್ನು ಶಾಲೆಗೆ ಸೇರಿಸ್ಕೊಂಡ್ಮೇಲೆ ಆ ವ್ಯಕ್ತಿಗಳಿಗೆ ಪಾಠ ಮಾಡೋ ಅರ್ಹತೆ ಇರತಕ್ಕಂಥ ಶಿಕ್ಷಕರನ್ನು ನೇಮಕಾತಿ ಮಾಡಬೇಕು. ಈಗ ಆಲ್ರೆಡಿ ಸರ್ಕಾರ ಆ ಕೆಲಸವನ್ನು 1990 ಸರ್ವಶಿಕ್ಷಾ ಅಭಿಯಾನ, ಜಿಲ್ಲಾ ಇದು DPEP ಕಾರ್ಯಕ್ರಮ, ಆಮೇಲೆ ಇವಾಗ ಮಾಧ್ಯಮಿಕ ಶಿಕ್ಷಾ ಅಭಿಯಾನ, ಈ ಥರದ್ದೆಲ್ಲ ಕಾರ್ಯಕ್ರಮಗಳಲ್ಲಿ ಶಿಕ್ಷಕರನ್ನು ಅಂಗವಿಕಲ ವ್ಯಕ್ತಿಗಳಿಗೆ ಯಾವ ರೀತಿ ಪಾಠ ಬೋಧನಾ ಕಾರ್ಯಕ್ರಮಗಳನ್ನು ಮಾಡಬೇಕು, ಬೋಧನೆ ಹೇಗೆ ಮಾಡಬೇಕು, ಕಲಿಕೆಯನ್ನು ಹೆಂಗೆ ಕಳಿಸ್ಬೇಕು, ಬೋಧನಾ ಸಾಮಗ್ರಿಗಳನ್ನು ಹೆಂಗೆ ತಯಾರು ಮಾಡಬೇಕು, ಇದರ ಬಗ್ಗೆ ಎಲ್ಲ ವಿಸ್ತೃತವಾಗಿ ತರಬೇತಿಗಳು ನಡೀತಾ ಇದೆ. ಮತ್ತು ಸರ್ಕಾರದಲ್ಲೂ ಆ ಥರ ತರಬೇತಿ ಹೊಂದಿದಂಥ ಶಿಕ್ಷಕರನ್ನು ಪ್ರತಿ ಶಾಲೆಗೂ ಅಪಾಯಿಂಟ್ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಇದ್ರ ಜೊತೆಗೆ ಅವರನ್ನು ಏನೋ ಈ ಕಾಂಟ್ರಾಕ್ಟ್ ಮೇಲೂ ಸಹ BERTs ಅಂತ ತೊಗೊಳ್ಳೋದು, ಈ ಥರ ಎಲ್ಲ ತೊಗೊಂಡು ಸಹ ಅಂಗವಿಕಲರಿಗೆ ಅನುಕೂಲ ಆಗಲಿ ಶಿಕ್ಷಣದಲ್ಲಿ ಅನ್ನೋ ವ್ಯವಸ್ಥೆನೂ ಸರ್ಕಾರ ಮಾಡ್ತಿದೆ. ಅದನ್ನು ನಾವೆಲ್ಲರೂ ಬಳಸ್ಕೊಳ್ಬೇಕಾಗಿರೋದು ನಮ್ಮ ಕಡೆಯೂ ಇದೆ. ಸರ್ಕಾರ ಒಂದು ಕಡೆ ಮಾಡಿದ್ರೆ ಅದರ ಫಲಾನುಭವಿಗಳು ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಬೇಕಾಗಿರೋದು ಒಂದಿದೆ. ಈಗ ಒಂದು ಅರ್ಧ ಗಂಟೆ ಹಿಂದೆ ನಾನು ಸಿಬ್ಬಂದಿ ತರಬೇತಿಯನ್ನು ಕೊಡ್ತಾ ಇದ್ದಾಗ ಅವ್ರು ಹೇಳಿದ್ರು, ಶಾಲೆಗೆ ಅಡ್ಮಿಷನ್ ಆಗುತ್ತೆ ಆದರೆ ಆ ಮಕ್ಕಳುಗಳು ಶಾಲೆಗೆ ಹೋಗೋದಿಲ್ಲ ಅಂತ. ಸೊ ಈ ಥರ ಆದಾಗ ನೀವು ಹೇಳ್ದಂಗೆ ಅಂತರ ಜಾಸ್ತಿ ಆಗುತ್ತೆ. ನಮ್ಮ ಅಂಗವಿಕಲ ವ್ಯಕ್ತಿ ಮಕ್ಕಳುಗಳು, ವಿಕಲಚೇತನ ವ್ಯಕ್ತಿಗಳು ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋಕ್ಕಾಗಲ್ಲ, ಒಳ್ಳೊಳ್ಳೆ ಉದ್ಯೋಗವನ್ನು ಪಡೆಯೋಕ್ಕಾಗಲ್ಲ, ಅದು ವಾಸ್ತವ. ಸೊ ಅದಕ್ಕೆ ನಾವು ಇಬ್ಬರೂ ಕೈ ಜೋಡಿಸ್ಬೇಕು. ಸರ್ಕಾರ ಅಂತ ಹೇಳಿ ಸರ್ಕಾರದ ಮೇಲೆ ಹಾಕೋಂಗಿಲ್ಲ, ಸರ್ಕಾರ ಮತ್ತು ಸಾರ್ವಜನಿಕರು ಇಬ್ಬರೂ ಕೈ ಜೋಡಿಸಿ ಕೆಲಸ ಮಾಡಿದಾಗ, ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಎಲ್ಲವೂ ಸೇರಿ ಕೆಲಸ ಮಾಡಿದಾಗ ಖಂಡಿತ ಶಿಕ್ಷಣದಲ್ಲಿ ನಾವು ಒಂದು ಒಳ್ಳೆಯ ಬದಲಾವಣೆಯನ್ನು ತರ್ಬೋದು. ಈಗ ಸಾರ್ವಜನಿಕ ಕಟ್ಟಡಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಆಗಬೇಕು, ಶೌಚಾಲಯದಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಇರುವಂಥ ವ್ಯವಸ್ಥೆ ಆಗಬೇಕು ಅನ್ನೋದನ್ನು ಕಾನೂನಲ್ಲಿ ಹೇಳಿದೆ. ಅದಕ್ಕೆ ಈಗ ನಾನು ಮುಂಚೆ ಮಾತಾಡಿದಂಗೆ 15th ಫೈನಾನ್ಸಲ್ಲಿ ಬರುವಂಥ ಹಣದಲ್ಲಿ ಸ್ಥಳೀಯ ಸರ್ಕಾರಗಳು ಅದನ್ನು ಖರ್ಚು ಮಾಡ್ತಾ ಇದೆ.
1: ಓಕೆ, ಬೇರೆ ಪ್ರಶ್ನೆ ಆಯ್ತಾ ಶ್ರೀಧರ್ ಅವರೇ?
2: ಶಿಕ್ಷಕರ ಕೊರತೆ

0: ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಇರದೇ ಇಲ್ವಲ್ಲ ಸರ್?
1: ಅದೇ ಈಗ ಶಿಕ್ಷಕರ ಕೊರತೆ ಯಾಕಾಗಿದೆ ಅಂದ್ರೆ ಅದು ಅದು ಇದಕ್ಕೆ ಸಂಬಂಧ ಪಡದೇ ಇದ್ದಿದ್ದು, ಆದ್ರೂ ಒಂದು ಮಾತು ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸುವಂಥದ್ದು ನಾವು ಒಬ್ರು ಒಂದು ಜವಾಬ್ದಾರಿಯುತವಾದ ಏನು ಪ್ರಜೆಗಳಾಗಿ ನಾವು ಸರ್ಕಾರಿ ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ಸೇರಿಸ್ತಾ ಇಲ್ಲ. ಅದು ಗ್ರಾಮಾಂತರ ಪ್ರದೇಶದಲ್ಲ, ನಗರ ಪ್ರದೇಶದಲ್ಲ, ಎಲ್ಲ ಕಡೆಯೂ ಆಗಿದೆ. ಈಗ ನಿಮಗೆಲ್ಲೂ ಅಷ್ಟೇ, ಪ್ರೈವೇಟ್ ಸ್ಕೂಲ್ಗಳು ಬಂದಿದೆ, ನಿಮ್ಮ ಮಕ್ಕಳನ್ನೆಲ್ಲ ನೀವು ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತೀರ. ಅದು ನಿಂತು ಯಾವಾಗ ನಾವೆಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತೀವಿ ಆವಾಗ ಎಲ್ಲ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆವಾಗ ಸರ್ಕಾರ ಶಾಲೆಗಳನ್ನು ಮುಚ್ಚಲ್ಲ. ಹೊಸ ಹೊಸ ಇದು ರಿಟೈರ್ಡ್ ಆದಮೇಲೆ ಅದಕ್ಕೆ ಬೇಕಾಗಿರುವಂಥ ಒಂದು ಶಿಕ್ಷಕರನ್ನು ನೇಮಕಾತಿ ಮಾಡುತ್ತೆ. ಈಗ ನಮ್ಮ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದರೆ, ಸರ್ಕಾರ ಶಿಕ್ಷಕರ ನೇಮಕಾತಿ ಮಾಡಿ ಶಾಲೆಗಳನ್ನು ತೆಗೆದು ಮಕ್ಕಳೇ ಬರದೇ ಇದ್ದರೆ ಏನು ಮಾಡೋದು? ಈಗ ನೀವೇ ಹೋಗಿ ನೋಡಿ, ಅಂಗನವಾಡಿಯಲ್ಲಿ ಹಿಂದೆ 30, 40, 50 ಮಕ್ಕಳಿರ್ತಿದ್ರು, ಇವತ್ತು 15, 20, 5, 10 ಬಂದುಬಿಟ್ಟಿದೆ. ನಿಮ್ಮ ಸರ್ಕಾರಿ ಶಾಲೆಗಳಿಗೆ ಹೋದರೆ 1-5 ಒಂದೇ ರೂಮಲ್ಲಿ ನಡೀತಾ ಇರುತ್ತೆ. ಯಾಕೆಂದರೆ 1 3 ಮಕ್ಕಳು, 2 ಒಂದು 4 ಮಕ್ಕಳು, 5 3 ಮಕ್ಕಳು ಈ ಥರ ಇರ್ತಾರೆ. ಇದು ತಪ್ಪ್ಯಾರ್ದು ಅಂತಂದರೆ ನಮ್ಮದೇ. ಆಮೇಲೆ ಈಗ ಅವರು ನೇಮಕಾತಿ ಮಾಡ್ಕೊಂಡಿದ್ದಾರೆ, ಹೇಗೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೇಮಕಾತಿ ಮಾಡ್ಕೊಂಡಿರುವಂಥ ಶಿಕ್ಷಕರು ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ಇದೆ ಅಲ್ಲಿ ಅಂಥ ಶಿಕ್ಷಕರನ್ನು ಹಾಕಿದ್ದಾರೆ. ಈಗ ಬೇರೆ ನೀವು ಶಾಲೆಗಳಿಗೆ ಹೋದರೆ ನಾನು ನೋಡ್ಬೋದು, ಯಾಕಂದರೆ ನಾನು ನಿಕಟವಾಗಿ ಶಿಕ್ಷಣ ಇಲಾಖೆ ಜೊತೆ ಕೆಲಸ ಮಾಡೋದ್ರಿಂದ ಅದು ಅದ್ರ ಪರಿಚಯ ನನಗಿದೆ. ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ನೇಮಕಾತಿಯಿಂದ ಆಗಿಲ್ಲ ಅಂಥ ಕಡೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಶಿಕ್ಷಕರನ್ನು ತಗೊಂಡು ಮಕ್ಕಳಿಗೆ ಬೋಧನೆಯಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಅವರನ್ನು ನೇಮಿಸಿದ್ದಾರೆ. ಆದರೆ ನೀವು ಹೇಳ್ದಂಗೆ 100 ಕಮ್ಮಿ ಆಗಿದೆಯಾ? ಇಲ್ಲ, ಅದರದ್ದು ಸಮಸ್ಯೆ ಇದ್ದೇ ಇದೆ. ಆ ಸಮಸ್ಯೆಗೆ ನಾವು ಸಾರ್ವಜನಿಕರು ಸ್ವಲ್ಪ ಕಾರಣ ಅಂತ ನನ್ನ ಅನಿಸಿಕೆ ಅಷ್ಟೇ.
0: ಈಗ ಮಕ್ಕಳ ಶಿಕ್ಷಣದಲ್ಲಿ ಕೂಡ ಅರಿವು ಮೂಡಿಸೋದಕ್ಕೆ ಪಠ್ಯಕ್ರಮದಲ್ಲಿ ವಿಶೇಷತರಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಗಳು ಏನಾದ್ರು ಆಡ್ ಮಾಡಬಹುದು?
1: ಈಗ ಕೆಲವು ಪುಸ್ತಕಗಳಲ್ಲಿ ಕನ್ನಡದ
0: ಬೇಸಿಕಲಿ ಈಗ ಸರ್ ಬೆಳೆಯುವಂತ ಮಕ್ಕಳಲ್ಲಿ ವಿಶೇಷಚೇತನರ ಬಗ್ಗೆ ಇರ್ಬೋದು, ಹಿರಿಯ ನಾಗರಿಕರ ಬಗ್ಗೆ ಇರ್ಬೋದು, ಫಸ್ಟ್ ಅವ್ರಿಗೆ ಅರಿವು ಬಂತು ಅಂದ್ರೆ ಅವ್ರ ಫ್ಯೂಚರ್ ಅಲ್ಲಿ ಮಕ್ಕಳ ಜೊತೆ ಬೆರೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ಒಂದು.
1: ನಿಜ, ಖಂಡಿತ. ಮಾರಲ್ ಎಜುಕೇಶನ್ ಅಂತ ಒಂದು ಒಂದು ವಿಭಾಗ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮಗಳಲ್ಲಿ ಸೂಕ್ತವಾದ ಕ್ರಮಗಳಿಡಬೇಕು, ಅಂಗವಿಕಲರು ಮಾಡಿರೋ ಸಾಧನೆಗಳನ್ನು ಉಲ್ಲೇಖ ಮಾಡುವಂಥ ಪಾಠಗಳಿಡಬೇಕು ಅನ್ನೋಂಥದ್ದು ಒಂದು ಭಾಗ ಇದೆ. ಅದನ್ನು DICRT ಅವರು, NCERT ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ರಾಜ್ಯ ಮಟ್ಟದಲ್ಲಿ ಸಿಲೆಬಸ್ಸನ್ನು ಅಥವಾ ಪಠ್ಯವನ್ನು ರಚನೆ ಮಾಡುವಂಥ ಸಮಿತಿಯವರು ಅದರ ಕಡೆ ಹೆಚ್ಚು ಒತ್ತನ್ನು ಕೊಡಬೇಕು. ಆ ಕಡೆ ಸ್ಥಳೀಯ ಅಂಗವಿಕಲರ ಒಕ್ಕೂಟಗಳು, ಸಂಘಗಳು ಅದರ ಕಡೆ ಒಂದಷ್ಟು, ಈ ನಾನು ಈಗ ಹೇಳಿದ್ನಲ್ಲ ಆ ವಿಚಾರ ಕುರಿತು ಶಿಕ್ಷಣ ಸಚಿವರಿಗೆ ನೀವು ಬರೆದಾಗ ಮುಂದೆ ಸಿಲೆಬಸ್ಸನ್ನು ಫ್ರೇಮ್ ಮಾಡುವಾಗ, ಪಠ್ಯಕ್ರಮದಲ್ಲಿ ಪಾಠವನ್ನು ನೀಡುವಾಗ ಈ ಥರದವರು ಇವರು ಇಂಥ ವ್ಯಕ್ತಿಗಳ ಪಾಠಗಳನ್ನು ನೀಡ್ತಾರೆ. ನಮ್ಮ ದೇಶದಲ್ಲಿ ಆ ಥರ ಸಾಧನೆ ಮಾಡಿರುವಂಥ ಬೇಕಾದಷ್ಟು ಅಂಗವಿಕಲರಿದ್ದಾರೆ, ತೊಂದರೆ ಇರುವಂಥವ್ರು. ಮಾಲ್ತಿ ಹೋಲ್ಡನಿಂದ ಹಿಡಿದು ಇವತ್ತಿನ ಕ್ರಿಕೆಟರ್ ಒಬ್ಬರು ಇದ್ರಲ್ಲ, ಅವ್ರ ಹೆಸರು ಶೇಖರ್ ನಾಯಕ್, ತನಕನೂ ಬೇಕಾದಷ್ಟು ಜನ ಇದೆ. ಇವತ್ತು ಕಾಮನ್ವೆಲ್ತಲ್ಲಿ ಬೇಕಾದಷ್ಟು ಪ್ರಶಸ್ತಿಗಳನ್ನು ಅಂಗವಿಕಲ ಕ್ರೀಡಾಪಟುಗಳು ಗೆದ್ದಿದ್ದಾರೆ. ಇವರ ಪಾಠಗಳನ್ನು, ಇವರ ಸಾಧನೆಗಳನ್ನು ನಮ್ಮ ಪಠ್ಯಕ್ರಮದಲ್ಲಿ ತಂದಾಗ ಖಂಡಿತ ನೀವು ಹೇಳ್ದಂಗೆ ಮಕ್ಕಳಿಗೆ ಅಂಗವಿಕಲತೆ ಇರುವಂಥ ಅಥವಾ ವಿಕಲಚೇತನ ವ್ಯಕ್ತಿಗಳ ಬಗ್ಗೆ ಗೌರವ ಹೆಚ್ಚಾಗುತ್ತೆ. ಮತ್ತು ವಿಕಲಚೇತನ ವ್ಯಕ್ತಿಗಳು ಸಹ ಅವರನ್ನು ಮಾಡಲಾಗಿ ಇಟ್ಕೊಂಡು ಅವರು ಜೀವನದಲ್ಲಿ ಮುಂದೆ ಬರೋಕ್ಕೆ ಅವಕಾಶ ಆಗುತ್ತೆ. ನೀವು ಒಳ್ಳೆಯ ಸಲಹೆ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಅದನ್ನು ಹೆಚ್ಚಿನ ಅಧಿಕಾರದಲ್ಲಿರತಕ್ಕಂಥವ್ರ ಗಮನಕ್ಕೆ ತನ್ನಿ. ಶಿಕ್ಷಣ ಸಚಿವರಿಗೆ ಒಂದು ಮನವಿಯನ್ನು ಕೊಡಿ, ಹೆಚ್ಚು ಹೆಚ್ಚು ಪಾಠಗಳನ್ನು ಅಂಗವಿಕಲರ ಸಾಧನೆ ಮಾಡಿರ್ತಕ್ಕಂಥ ಅಂಗವಿಕಲರ ವಿಚಾರ, ಅವ್ರ ಬದುಕು, ಅವ್ರ ಜೀವನ, ಅವ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಪಾಠಗಳನ್ನು ಇಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವ್ರು ಮನವೊಲಿಸ್ಬೋದು. ಅದು ಬಂದರೆ ನೀವು ಹೇಳಿದಂಗೆ ಆ ಕೊರತೆ ನೀಗುತ್ತೆ.
2: ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೇಳಿದ್ರೆ, ಅಂದರೆ ವಿಶೇಷಚೇತನರಿಗೆ ಏನೇ ಒಂದು 2016 ಒಂದು ಅಧಿನಿಯಮದಲ್ಲಿ ಏನೇನು ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರಿ. ಈಗ ಅದೇ ರೀತಿ ಉದ್ಯೋಗ ಮತ್ತು ಒಂದು ಸರ್ಕಾರಿ ನೇಮಕಾತಿಯಲ್ಲಿ ಈ ಒಂದು ಅಧಿನಿಯಮದ ಅಡಿಯಲ್ಲಿ ಯಾವ ಒಂದು ಮೀಸಲಾತಿ ಮತ್ತು ಸೌಲಭ್ಯಗಳಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಮತ್ತೊಂದು ಕರೆ ಇದೆ. ಹಲೋ,
3: ಹಲೋ, ನಮಸ್ಕಾರ ಸರ್. ನಾನು ಕೋಟೆ ಒಕ್ಕೂಟದ ಅಧ್ಯಕ್ಷ.
2: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಾಗರಾಜ್ ಅವರೇ? ಹೇಳಿ ಹೇಳಿ ತಮ್ಮ ಪ್ರಶ್ನೆ.
3: ಸರ್, ಅಧಿಕಾರಿಗಳು ವಿಶೇಷಚೇತನರು ಹೋದಾಗ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾರೆ. ಕೆಲವು ರೆಕಾರ್ಡ್ಗಳು ಬೇಕು ಅಂತ ಹೋದಾಗ ನನ್ಗೆ ಒಂದು ದೃಢೀಕರಣ ಪತ್ರ ಕೊಡಿ ಅಂತ, ವಾಸಸ್ಥಳ ದೃಢೀಕರಣ ಪತ್ರನ 10 ಕೊಡಿ ಅಂತ ಹೋದಾಗ ಅವ್ನು ಕೊಡೋದು 5 ಅಲ್ಲಿ ನನ್ನ ಆಧಾರ್ ಕಾರ್ಡ್ ನಲ್ಲಿ 12 ಇದೆ, ಅವ್ ಕೊಡೋದೇ 5 ಅದು ಅನ್ವೇ ಆಗ್ಲೂ

0: ಮಾಡಿದ್ರು ಬರೀ ಸೇವಕಾಸಿನೇ ಮಾಡ್ತಾರೆ. ಆ ದಿಕ್ಕಿನಲ್ಲಿ ನಾನು ಜಗಳಾಡಕ್ಕ ಸ್ವಲ್ಪ ಹಿಂದೇಟ್ ಹಾಕ್ತಿ, ಇವನ ಜೊತೆಲಿ ಏನು ಜಗಳಾಡೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು. ಈ ತರ ಅಧಿಕಾರಿಗಳಲ್ಲೇ ಈ ತರ ವ್ಯತ್ಯಾಸ ಆದಾಗ ಯಾವ ಸ್ವರೂಪನು ಸಾಧನೆ ಮಾಡ್ಕೊಳಕ್ ಆಗ್ತಾ ಇಲ್ಲ.
1: ಅಲ್ಲ ಈಗ
0: ಅಧಿಕಾರಿಗಳಲ್ಲ
1: ಇಲ್ಲ, ನಿಮ್ ಪ್ರಶ್ನೆ ಚೆನ್ನಾಗಿದೆ. ಈಗ ನಿಮಗೆ 5 ವರ್ಷಕ್ಕೆ ಕೊಟ್ಟಿ, ಬೇರೆಯವರಿಗೆ ಹೆಚ್ಚಿನ ವರ್ಷಕ್ಕೆ ಕೊಟ್ಟಿರೋ ಉದಾಹರಣೆ ಯಾವ್ದಾರು ಇದೆಯಾ?
0: ಕೊಟ್ಟಿದ್ದಾರೆ.
1: ಸೊ ಹಾಗಾಗಿ ಆ ಕೊಟ್ಟಿಕ್ಕೆ ಕಾರಣ ಏನು ಅಂತ ಗೊತ್ತಾಗಿದೆಯಾ ನಿಮ್ಗೆ? ಅವ್ರಿಗೆ ಯಾಕೆ ಜಾಸ್ತಿ ಕೊಟ್ಟರು ನಿಮ್ಗೆ? ಈಗ ಬೇರೆಯವ್ರಿಗೆ ಜಾಸ್ತಿ ವರ್ಷಕ್ಕೆ ಕೊಟ್ಟು ದೃಢೀಕರಪಟ್ಟ, ನಿಮಗೆ ಕಮ್ಮಿ ವರ್ಷಕ್ಕೆ ಕೊಟ್ಟರು, 5ನೇ ವರ್ಷಕ್ಕೆ ಕೊಟ್ಟರು ಅಂದ್ರೆ ಅದಕ್ಕೆ ಏನಾದ್ರು ಕಾರಣ ಇದೆಯಾ, ಗೊತ್ತಾಗಿದೆಯಾ ನಿಮಗೆ?
0: ಇಲ್ಲ ಅದು ತಿಳಿಲಿಲ್ಲ. ಏನಪ್ಪ ಯಾಕೆ ಹಿಂಗ ಕೊಟ್ಟಿದೆ ಏನಂತಂದ್ರೆ ನಿಮ್ಗೆ ಬಂದಿರೋದೇ ಹಂಗ.
1: ಸೊ ಈ ಒಂದು ಈಗ ನೀವು ಹೇಳಿದಂಥ ಈ ಸಮಸ್ಯೆಯನ್ನು ನಾವು ಈ ಫೋನಿನ ಕಾರ್ಯಕ್ರಮದಲ್ಲಿ ಪರಿಹಾರ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಯಾವ ಅಧಿಕಾರಿ ಯಾವ ಕಾರಣದಿಂದ ಅದಷ್ಟು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಸರಿಯಾದ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದೆ ನಾವು ಏನೇನೋ ಮಾತಾಡಲಿಕ್ಕೆ ಕಷ್ಟ. ಆದರೆ ಏನಾದರೂ ಅದರಲ್ಲಿ ವ್ಯತ್ಯಾಸ ಇದ್ದರೆ ನಿಮಗೆ ಒಂದು ಕಾನೂನಿದೆ, ರೈಟ್ ಟು ಇನ್ಫಾರ್ಮೇಷನ್ ಅಂತ, ಮಾಹಿತಿ ಹಕ್ಕು ಕಾಯಿದೆ ಅಂತ ಒಂದಿದೆ. ಆ ಕಾಯಿದೆಯಲ್ಲಿ ನನಗೆ ಯಾತಕ್ಕೆ ನೀವು ಈ ರೀತಿ ಕೊಡ್ತಾ ಇದ್ದೀರಿ, ಇದಕ್ಕೆ ಕಾರಣ ಕೊಡಿ ಅಂತ ಹೇಳಿ ನೀವು ಒಂದು ಪತ್ರವನ್ನು ಆ ಸಂಬಂಧಪಟ್ಟ ಇಲಾಖೆಯಲ್ಲಿರ್ತಕ್ಕಂಥ ಈ ಮಾಹಿತಿ ಹಕ್ಕು ಅಧಿಕಾರಿಗೆ ಕೊಡ್ಬೋದು. ಆವಾಗ ನಿಮಗೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೊಡ್ತಾರೆ. ಆ ಕಾರಣ ಏನು ಅನ್ನೋದು ಗೊತ್ತಾದರೆ ಆವಾಗ ನಾವು ಮುಂದಿನ ಕ್ರಮ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನಿಮಗೆ. ಇಲ್ಲದೆ ಸುಮ್ಮನೆ ಈಗ ನಾವು ಈಗ ಮಾತಾಡಿದ್ವಲ್ಲ ಫೋನಲ್ಲಿ, ಈಗ ಅದ್ರ ಮೇಲೆ ನಾವು ಯಾವ ಅಧಿಕಾರಿಗಳ ಮೇಲೆ ಆಗಲಿ ಏನಾಗಲಿ ಏನೂ ಹೇಳೋಕ್ಕಾಗಲ್ಲ. ಯಾಕೆ ಕೊಟ್ಟಿಲ್ಲ, ಏನು ಮಾಡಿಲ್ಲ ಅಂತ ದಾಖಲೆಗಳನ್ನು ನೋಡದೆ ಏನು ಮಾತಾಡೋಕ್ಕಾಗಲ್ಲ. ಇಲ್ಲ ಅಲ್ಲ ಅಧಿಕಾರಿಗಳಲ್ಲಿ ಚೆನ್ನಾಗಿ ಸರ್, 5 ಬೆರಳು ಒಂದೇ ಸಮ ಇರಲ್ಲ. ಒಳ್ಳೆ ಅಧಿಕಾರಿಗಳು ಇರ್ತಾರೆ, ಕೆಟ್ಟದೇ ಅಂದರೆ ಈ ಥರ ಸ್ವಭಾವದಲ್ಲಿ ವ್ಯತ್ಯಾಸ ಇರೋವಂಥ ಅಧಿಕಾರಿಗಳು ಇರ್ತಾರೆ. ನಾವು ಹೇಗೆ ಅಂತಂದರೆ ನಾವು ಅವ್ರ ಜೊತೆ ಯಾವ ಥರ ಸಂಬಂಧ ಇಟ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಸೊ ಇದನ್ನು ಇದು ವಿಷಯನೇ ಬೇರೆ ಆಗುತ್ತೆ. ಅವರು ಅಧಿಕಾರಿಗಳು ಸ್ವಭಾವ ಬೇರೆ, ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂದರೆ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಆದರೆ ಬೇರೆ ಆಡಳಿತಾತ್ಮಕವಾದಂಥ ಸಮಸ್ಯೆಗಳೇನಾರು ಇದ್ದರೆ ಅದನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಉತ್ತರ ಕೊಡೋಣ.
0: ಸಾರ್ವಜನಿಕರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ವಿಶೇಷನ ಕಂಡ್ರೆ ಸ್ವಲ್ಪ ಅಸಾಧ್ಯವಾಗಿ ಇರ್ತಾರೆ. ಅವರು ಸ್ವಲ್ಪ ಕರುಣೆ ತೋರಿದಾಗ ಗೌರವ ಸಿಗುತ್ತ, ಮತ್ತೆ ಅವ್ರಿಗೂ ಗೌರವ, ಒಂದು ರಕ್ಷಣೆ ಆಯ್ತದೆ.
1: ಖಂಡಿತ ಖಂಡಿತ,
0: ಅಧಿಕಾರಿಗಳಲ್ಲಿ ಆ ರೀತಿ ರಕ್ಷಣೆ ಕೊಟ್ಟಾಗ ಸ್ವಲ್ಪ ಧೈರ್ಯ ಬರ್ತದೆ, ಅವರು
1: ನಾನು ಈ ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಇಬ್ರಿಗೂ ಮನವಿ ಮಾಡ್ತೀನಿ. ಅಂಗವಿಕಲರ ಪರವಾಗಿ ದಯವಿಟ್ಟು ಅಂಗವಿಕಲತೆ ಇರತಕ್ಕಂಥ ವ್ಯಕ್ತಿಗಳು ಸಹಾಯ ಕೇಳಿ ನಿಮ್ಮ ಹತ್ರ ಬಂದಾಗ ದಯವಿಟ್ಟು ತಾತ್ಸಾರ ಮಾಡಬೇಡಿ. ಅವರನ್ನು ಮನುಷ್ಯರು ಅಂತ ನೋಡಿ ಅವರಿಗೆ ನಿಮ್ಮ ಕೈಲಾದಂಥ ಯಾವ ನಿಮ್ಮ ವ್ಯಾಪ್ತಿಯಲ್ಲಿ ಏನು ಸಹಾಯ ಮಾಡ್ಬೋದು, ನಾನು ಕಾನೂನನ್ನು ವೈಲೇಟ್ ಮಾಡಿ ಉಲ್ಲಂಘಿಸಿ ಮಾಡಿ ಅಂತ ಹೇಳ್ತಿಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ಅವರಿಗೆ ಏನು ಸಹಾಯ ಸಲ್ಕಾರ ಮಾರ್ಗದರ್ಶನ ಕೊಡ್ಬೋದು ಅದನ್ನು ಮಾನವೀಯ ದೃಷ್ಟಿಯಲ್ಲಿ ಕೊಡಿ ಅಂತ ಈ ಮಾಧ್ಯಮದ ಮುಖಾಂತರ ಅವರಿಬ್ಬರೂ ಕೇಳ್ಕೊಳ್ತೀನಿ. ನಿಮ್ಮ ಪರವಾಗಿ ನಾ
0: ಕೇಳ್ಕೊಳ್ತೀನಿ.
2: ಧನ್ಯವಾದಗಳು, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ನಾನು ಮೊದಲೇ ಕೇಳ್ದಂಗೆ ಈ ಒಂದು 2016 ಅಧಿನಿಯಮದ ಪ್ರಕಾರ ಉದ್ಯೋಗ ಮತ್ತು ಸರ್ಕಾರ ನೇಮಕಾತಿ
1: ಈಗ ಏನ್ ಮಾಡಿದೆ ಅಂದ್ರೆ, ಸರ್ಕಾರ ಅಂಗವಿಕಲರೂ ಸಹ ಉದ್ಯೋಗಾವಕಾಶದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಈಗ ನಮ್ದು ಕೇಂದ್ರ ಸರ್ಕಾರದ ಒಂದು ದೀನ್ ದಯಾಳ್ ಉಪಾಧ್ಯಾಯ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಅವರಿಗೆ ಸಾಕಷ್ಟು ತರದ ತರಬೇತಿಗಳನ್ನ ಕೊಡುವಂತ ವ್ಯವಸ್ಥೆಗಳಿದೆ. ಸೊ ಒಂದು ಸಾರಿ ಉದ್ಯೋಗ ಹೇಗೆ ಮಾಡ್ಬೇಕು, ಅದಕ್ಕೇನೆ ಇವಾಗ ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಏನು ಬಂದಿದೆ 2020ರಲ್ಲಿ, ಅದು ಸಾಕಷ್ಟು ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೊಡಬೇಕು ಅನ್ನೋದಕ್ಕೆ ಒತ್ತು ಕೊಟ್ಟಿದೆ. ಇವೆಲ್ಲವೂ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾಳೆ ದಿನ ವ್ಯಕ್ತಿ ಅವನು ಉತ್ಪಾದನೆ ಮಾಡುವಂತ ಉತ್ಪಾದಕ ವ್ಯಕ್ತಿ ಆಗಬೇಕು, ಸಮಾಜಕ್ಕೆ ಅವನು ಅವನಿಂದ ಹೊರೆ ಆಗಬಾರ್ದು, ಅವನು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಇದನ್ನ ಮಾಡಿದ್ದಾರೆ. ಇನ್ನು ಎರಡನೇ ಅಂಶ ಏನಂದ್ರೆ, ಸರ್ಕಾರಿ ಉದ್ಯೋಗದಲ್ಲಿ ಅವರಿಗೆ 4% ಅಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಮೀಸಲಾತಿಯನ್ನು ಯಾಕೆ ಫಿಲಪ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಈಗ ನೋಡಿ, ಈಗ ವಿ ಆರ್ ಡಬ್ಲ್ಯೂಓ, ಎಮ್ ಆರ್ ಡಬ್ಲ್ಯೂ, ಯು ಆರ್ ಡಬ್ಲ್ಯೂ ಅಂತ ಇದೆ, ಈಗ ನಿಮಗೆ ಗೊತ್ತಿರಬೇಕು. ಅಲ್ಲ, ಅವ್ರು ಅಷ್ಟು ಜನ ಕೆಲಸನ ಬೇರೆ ಯಾರಿಗೂ ಕೊಡಲ್ಲ, ಫುಲ್ ಹಣ್ಣು 100 ಮೀಸಲಾತಿ ಅದು ಅಂಗವಿಕಲರಿಗೇನೆ. ಸೊ ಅಲ್ಲಿ ಒಂದು ರೀತಿಯಲ್ಲಿ ಒಂದು ಹಂತದ ಅಂಗವಿಕಲರನ್ನ ಉದ್ಯೋಗಸ್ಥರನ್ನಾಗಿ ಮಾಡುವಂಥ ಕೆಲಸ ನಡೆಯಿದೆ. ಎರಡನೇದು ಅದನ್ನು ಬಿಟ್ಟು ಈಗ ಫಸ್ಟ್ ಡಿವಿಜನ್ ಕ್ಲರ್ಕು, ಸೆಕೆಂಡ್ ಡಿವಿಜನ್ ಕ್ಲರ್ಕು, ಎ ಗ್ರೇಡ್, ಬಿ ಗ್ರೇಡ್ ಅಥವಾ ಸಿ ಗ್ರೇಡ್ ಅಂತ ಏನು ಉದ್ಯೋಗ ಅವಕಾಶಗಳಿದೆ, ಇದರ ಎಲ್ಲದರಲ್ಲೂ

0: 4% ಮೀಸಲಾತಿಯನ್ನ ಕಾನೂನು ಪ್ರಕಾರ ಕೊಟ್ಟಿದೆ. ನಮ್ಮಲ್ಲಿ ಇಲ್ಲಿ ಕೊಂದು ತೊರತೆ ಆಗ್ತಾ ಇರೋದೇನಪ್ಪ ಅಂದ್ರೆ, ಆ ಹುದ್ದೆಗೆ ಬೇಕಾಗಿರೋಂತ ವಿದ್ಯಾರ್ಹತೆಯನ್ನ ಹೊಂದಿದಂತ ಅಂಗವಿಕಲರನ್ನ ನಾವು ಒದಗಿಸಕ್ಕಾಗ್ತಾ ಇಲ್ಲ. ಅದು ನಮ್ಮ ಅಲ್ಲಿರುವಂತ ಒಂದು ನ್ಯೂನ್ಯತೆ. ನಾವು ಅದನ್ನ ಸರಿಪಡಿಸ್ಕೋಬೇಕು. ಅದ್ ಯಾಕೆ ಸರಿಪಡಿಸ್ಕೋಬೇಕಾಗುತ್ತೆ ಅಂದ್ರೆ, ಹೆಚ್ಚೆಚ್ಚು ಅಂಗವಿಕಲದ ವ್ಯಕ್ತಿಗಳು ಉನ್ನತ ವಿದ್ಯಾಭ್ಯಾಸಗಳನ್ನ ಮಾಡಿ ಹೊಸ ಹೊಸ ತರಬೇತಿಗಳನ್ನ ಪಡ್ಕೊಂಡಾಗ ಅವರು ಸಹ ಉನ್ನತ ಹುದ್ದೆಗಳಿಗೆ ಹೋಗ್ಬೋದು. ಮತ್ತೆ ಅವರು ಅವದೇ ಸಮುದಾಯದ ಅಂಗವಿಕಲರು ಯಾರು ನಾಳೆ ಬಂದ್ರೆ ಅವ್ರಿಗೆ ಸಹಾಯ ಮಾಡಬಹುದು. ಈಗ ಯಾರೋ ಹೇಳಿದ್ರು ಅಧಿಕಾರಿಗಳು ಸರಿಯಾಗಿ ಟ್ರೀಟ್ ಮಾಡಲ್ಲ ನಮ್ನ ಅಂತ. ಅಂಗವಿಕಲನೇ ಒಬ್ಬ ಅಧಿಕಾರಿ ಆಗಿ ಕೂತ್ಕೊಂಡ್ರೆ
1: ಖಂಡಿತ
0: ನಾನೇ ದಿನ ಬರೋ ಅಂಗವಿಕಲ ಅವ್ನು ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೊಳ್ತಾನೆ. ಆ ಮಟ್ಟಕ್ಕೇರುವಂತ ಸ್ಥಿತಿಯನ್ನ ಇಡೀ ವ್ಯವಸ್ಥೆಯಲ್ಲಿ ಎಲ್ಲರೂ ಸೇರ್ಕೊಂಡು, ನಾನೀಗ ನಾನು ಮಾತಾಡ್ತಿರೋದು ನಾನು ಸೇರ್ಕೊಂಡು, ಸಂಘ ಸಂಸ್ಥೆಗಳು ಸೇರ್ಕೊಂಡು, ಬರೀ ಅಂಗವಿಕಲ ಕೆಲಸ ಮಾಡ್ತಾರೆ ಸಂಘ ಸಂಸ್ಥೆ ಅಂತ ನಾನು ಹೇಳ್ತಿಲ್ಲ. ಯಾವುದೇ ಸ್ವಯಂ ಸೇವಾ ಸಂಸ್ಥೆಗಳು ಬೇರೆ ಬೇರೆ ಯಾವುದೇ ಸಮಸ್ಯೆಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಅವರೆಲ್ಲರೂ ಸಹ ಅಂಗವಿಕಲರ ಸಮಸ್ಯೆಯನ್ನು ಅಡ್ರೆಸ್ ಮಾಡಲೇಬೇಕು. ಆಗ ಮಾತ್ರ ಡೆವಲಪ್ಮೆಂಟ್, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ಈ ಬದಲಾವಣೆ ಆಗುತ್ತೆ. ಬದಲಾವಣೆ ಅನ್ನೋದು ಸ್ವಲ್ಪ ನಿಧಾನ, ಅದಕ್ಕೆ ವೇಯ್ಟ್ ಮಾಡಬೇಕು, ಕಾಯಬೇಕು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮಸ್ತೆ, ನನ್ನ ಹೆಸರು ಅಂಕಾಚಾರ್ಯ ಅಂತ ಮಾತಾಡ್ತಾ ಇರೋದು, ಫ್ರಮ್ ಮಡಿಕೇರಿಯಿಂದ ಕಾಲ್ ಮಾಡ್ತಾ ಇರೋದು.
1: ಸರ್ ತಮ್ಮ ಪ್ರಶ್ನೆ ಏನು ಅಂತ ಹೇಳಿ.
2: ಸರ್ ನಂಗೊಂದು ಸಜೆಷನ್ ಬೇಕಾಗಿತ್ತು. ನಾವು ಈಗ ಕೊಡಗು ಜಿಲ್ಲೆಯಲ್ಲಿ ಕೆಲವು ಜನಕ್ಕೆ ನಾವು ಆಲ್ರೆಡಿ ನಾವು ಒಂದು ವೃತ್ತಿಪರ ತರಬೇತಿ ಅಂದ್ರೆ ಪೆನಲ್ ಆಗಿರ್ಬೋದು, ಪೋರ್ಟ್ ರಿಲೇಟೆಡ್ ಆಗಿರ್ಬೋದು, ಆಮೇಲೆ ಸ್ಪೈಸಿಸ್ ಆಗಿರ್ಬೋದು, ಈ ತರ ತರಬೇತಿನ ಕೊಟ್ಟಿ ಕೊಟ್ಟಾಗಿದೆ. ಮತ್ತೆ ಈಗ ಅವರು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೂ ಕೂಡ ಸಿದ್ಧರಿದ್ದಾರೆ. ಸೊ ಮಾರ್ಕೆಟಿಂಗ್ ನಮ್ ಕಂಪೇರ್ ಟು ಬೇರೆ ಜಿಲ್ಲೆಗೆ ನೋಡಿದಾಗ ಮಡಿಕೇರಿ ಭಿನ್ನವಾಗಿದೆ. ಅದೇ ಮಾರ್ಕೆಟಿಂಗ್ ಮಾಡೋಕ್ಕೆ ಒಂದು ಸಜೆಷನ್ ಏನಾದರೂ ಸಿಗ್ಬಹುದಾ ಅಂತ ಸರ್, ಸ್ಟ್ರಾಟಜಿ ಏನಾದರೂ ಸಿಗ್ಬಹುದಾ ಅಂತ.
0: ಇದು ಬಾರಿ ಒಳ್ಳೆ ಪ್ರಶ್ನೆ. ನಾವು ಒಂದು ನಿಮಗೆ ಒಂದು ಅನುಭವದ ಮುಖಾಂತರ ಇದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಈ ಜೇನು ಕೃಷಿ ಅಂತ ಮಾಡ್ತಾ ಇದ್ವಿ ನಾವು ಹಿಂದೆ ಒಂದು CBR ಕಾರ್ಯಕ್ರಮದಲ್ಲಿ, ಅದನ್ನು ನಾವು ಡಾಬರ್ಗೆ ಟೈಅಪ್ ಮಾಡಿಕೊಂಡ್ವಿ. ಈ ಡಾಬರ್ ಅವರು ಬಂದು ಹಳ್ಳಿಯಲ್ಲಿ ಅವರೇ ಬಾಕ್ಸ್ ಇಟ್ಟು ಸರ್ಕಾರದ ಅನುದಾನದಲ್ಲೂ ಸಹ ಈ ಜೇನು ಕೃಷಿ ಮಾಡಲಿಕ್ಕೆ ಬಾಕ್ಸ್ ಕೊಡ್ತಾರಲ್ಲ ಅದು ಕೊಡ್ತಿದ್ರು. ಅಲ್ಲಿ ಶೇಖರಣೆ ಆದಂಥ ಜೇನನ್ನು ಒಬ್ಬ ರೆಪ್ರೆಸೆಂಟೇಟಿವ್ ಬಂದು ಡಾಬರಿಂದನೇ ತೊಗೊಂಡು ಹೋಗ್ತಿದ್ದ, ಅವನು ಬೆಲೆ ಕೊಡ್ತಿದ್ದ. ಇದು ಒನ್ ವೇ ಆಫ್ ಮಾರ್ಕೆಟಿಂಗ್. ಅದೇ ಥರ ಲಿಚ್ಚಡ್ ಪಾಪಡ್, ಈ ಹಪ್ಪಳಗಳನ್ನು ಮಾಡಿ ಲಿಚ್ಚಡ್ ಪಾಪಡ್ ಅವ್ರು ಮೆಟೀರಿಯಲ್ ಕೊಡ್ತಿದ್ರು, ಅದನ್ನು ಅವ್ರಿಗೆ ಕೊಡ್ತಿದ್ವು. ಹಾಗೆ ಊದುಗಡ್ಡಿಯನ್ನು ಮಾಡೋದು ಇದೆಲ್ಲ ನಡೆದಿದೆ, ಇವೆಲ್ಲ ಎಕ್ಸ್ಪೆರಿಮೆಂಟ್ ಬೇಸಸ್ಸಲ್ಲಿ ನಡೆದಿದೆ. ಆದರೆ ಇವತ್ತು ಈಗ ಫೆನೈಲ್ ಅಂತ ನೀವೇನು ಹೇಳಿದ್ರೆ ಇದನ್ನು ಅಷ್ಟೇ, ನೀವು ಈ ಲೈಜಾಲು ಅಥವಾ ಇನ್ಯಾವುದೋ ಒಂದಷ್ಟು ಕಂಪ್ನಿಗಳಿದೆಲ್ಲ ಇದರ CEOಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ನ ಭೇಟಿ ಮಾಡಿ ಅದರ ಗುಣಮಟ್ಟ ಕಾಯ್ಕೋಬೇಕು. ನಾವು ಯಾವುದೇ ಪದಾರ್ಥ ವ್ಯಾಪಾರದಲ್ಲಿ ಮಾರ್ಕೆಟಿಂಗ್ ಆಗಬೇಕು ಅಂತಂದರೆ ಗುಣಮಟ್ಟ ಬಹಳ ಮುಖ್ಯ. ಅದು ಅದರಲ್ಲಿ ನಾವು ಅಂಗವಿಕಲರು ಮಾಡ್ತಾ ಇದ್ದೀವಿ ಅಂಥೇಳಿ ಒಂದು ಸಿಂಪತಿಗೋಸ್ಕರ ತೊಗೋಬಾರ್ದು ಪ್ರಾಡಕ್ಟ್ನ. ಕಾಂಪಿಟೇಟಿವ್ ಆಗಿಯೇ ನಮ್ಮ ಪ್ರಾಡಕ್ಟ್ ಮೂವ್ ಆಗಬೇಕು, ಅದು ಯಾರು ಮಾಡಲಿ. ಆ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ ಮೂವ್ ಆಗಬೇಕು ಅಂತಂದರೆ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕ್ವಾಲಿಟಿ. ಆ ಕ್ವಾಲಿಟಿಯನ್ನು ನಾವು ಖಂಡಿತ ಮೇಂಟೈನ್ ಮಾಡಿ ಅದಕ್ಕೆ ಬೇಕಾಗಿರೋ ಸಂಬಂಧಪಟ್ಟಂಥ ಇಲಾಖೆಯಿಂದ ಈಗ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅದೇ ಅಲ್ಲಿಂದ ಬಂದು ಕ್ವಾಲಿಟಿ ಚೆಕ್ ಮಾಡಿ ಅವ್ರದ್ದು ISI ಮಾರ್ಕೋ ಏನೋ ಇದೆ ಕೊಡೋದು, ಅದನ್ನು ನಾವು ತೊಗೊಂಡಂಥ ಸಂದರ್ಭದಲ್ಲಿ ನಮ್ಮ ಖಂಡಿತ ನಾವೇ ಒಂದು ನಮ್ಮದೇ ಒಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ನ ಮಾರಾಟ ಮಾಡ್ಬೋದು. ಅದಕ್ಕೆ ಒಂದಷ್ಟು ಶ್ರಮಗಳಾಗುತ್ತೆ. ಸಂಘಟಿತವಾಗಿ ಈಗ ನೀವು ಹೇಳಿದ್ದೆಲ್ಲ ಸಂಘಟನೆಯಿಂದ ಮಾಡಿಸ್ತಾ ಇದ್ದೀವಿ ತರಬೇತಿಯಿಂದ. ಈಗ ನಿಮ್ಮ ಫೆಡರೇಷನ್ನು ಆ ಜವಾಬ್ದಾರಿಯನ್ನು ತೊಗೊಂಡು ಅದಕ್ಕೆ ಬೇಕಾಗಿರುವಂಥ ಲೈಸೆನ್ಸು ಮತ್ತು ಅದಕ್ಕೆ ಬೇಕಾಗಿರುವಂಥ ಪ್ರಮಾಣ ಪತ್ರಗಳು, ಅಧಿಕೃತವಾದಂಥ ಸರ್ಟಿಫಿಕೇಷನ್ ಎಲ್ಲ ತೊಗೊಂಡು ಆ ಪ್ರಮಾಣದಲ್ಲಿ ನೀವು ಮಿಕ್ಸಿಂಗ್ ಎಲ್ಲ ಮಾಡಿ ಫೆನಾಯಿಲ್ ಮಾಡಿದ್ರೆ ಮಾರ್ಕೆಟಿಂಗ್ ಏನಂಥ ಸಮಸ್ಯೆ ಆಗಲ್ಲ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, FIR ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂ ಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ವಾರ್ತೆಗಳ ವಿವರ. ವಿರೋಧ ಪಕ್ಷಗಳ ಭಾರಿ ಗದ್ದಲ ಹಾಗೂ ಧರಣಿಯ ನಡುವೆಯೂ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಉದ್ದೇಶಿಸಿದ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಲೋಕಸಭೆಯಲ್ಲಿಂದು ಅಂಗೀಕಾರಗೊಂಡಿದೆ. ಮೇ ತಿಂಗಳಿನಲ್ಲಿ ರಾಷ್ಟ್ರಪತಿಗಳು ಇದೇ ವಿಷಯದ ಕುರಿತು ಸುಗ್ರೀವ

0: ಆಜ್ಞೆ ಹೊರಡಿಸಿದ್ದರು. ಇಂದು ಈ ವಿಧೇಯಕವನ್ನು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಂಡಿಸಿದ್ದು, ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸೇರಿ ಪ್ರಸ್ತುತ ಇರುವ 34 38 ಹೆಚ್ಚಿಸಲು ಇದು ಅವಕಾಶ ಕಲ್ಪಿಸುತ್ತದೆ. ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಬಲಪ್ರಯೋಗ ಖಂಡಿಸಿ ವಿಪಕ್ಷಗಳು ತೀವ್ರ ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ಮುಂದೂಡಲಾಯಿತು. ಇದಕ್ಕೂ ಮುನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಡಿಜಿಟಲ್ ಬ್ಯಾಂಕಿಂಗ್ಗೆ ಸೂಕ್ತ ಕಾನೂನು ಚೌಕಟ್ಟು ಒದಗಿಸುವ ಬ್ಯಾಂಕರ್ಗಳ ಪುಸ್ತಕಗಳ ಸಾಕ್ಷ್ಯ ಮಸೂದೆ 2026 ಹಾಗೂ ರಾಜ್ಯ ಸಚಿವ ರಾವ್ ಇಂದರ್ಜಿತ್ ಸಿಂಗ್ ಅವರು ಭಾರತೀಯ ಸಾಂಖ್ಯಿಕ ಸಂಸ್ಥೆ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಇನ್ನು ರಾಜ್ಯಸಭೆಯಲ್ಲೂ ವಿಪಕ್ಷಗಳ ತೀವ್ರ ನಿಲುವು ಹಾಗೂ ಸಭಾತ್ಯಾಗದ ನಡುವೆಯೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಲಾಯಿತು. ಕೇಂದ್ರ ಎಂಎಸ್ಎಂಇ ಸಚಿವ ಜಿತನ್ ರಾಮ್ ಮಾಂಝಿ ಮಂಡಿಸಿದ ಈ ಮಸೂದೆಯು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಬಾಕಿ ಇರುವ ಹಣ ಪಾವತಿಯನ್ನು ಶೀಘ್ರವಾಗಿ ಇತ್ಯರ್ಥಪಡಿಸುವ ಉದ್ದೇಶ ಹೊಂದಿದ್ದು, ಸರಬರಾಜುದಾರರಿಗೆ ನೀಡಲಾದ ಪರಿಹಾರದ ಆದೇಶದ ಮೇಲಿನ ಮೇಲ್ಮನವಿಯು 6 ಹೆಚ್ಚು ಕಾಲ ನ್ಯಾಯಾಲಯದಲ್ಲಿ ಬಾಕಿ ಉಳಿದರೆ ಮೂಲ ಮೊತ್ತದ ಕನಿಷ್ಠ ಶೇಕಡ 50% ಪಾವತಿಸಲು ನ್ಯಾಯಾಲಯಗಳಿಗೆ ಅಧಿಕಾರ ನೀಡುತ್ತದೆ. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮೊದಲು ಮಾತನಾಡಲು ಅವಕಾಶ ನೀಡಬೇಕು ಮತ್ತು ಗೃಹ ಸಚಿವರು ಸದನಕ್ಕೆ ಬರಬೇಕು ಎಂದು ಆಗ್ರಹಿಸಿ, ಕಾಂಗ್ರೆಸ್ ಸೇರಿದಂತೆ ಇತರ ವಿಪಕ್ಷ ಸದಸ್ಯರು ಗದ್ದಲ ಸೃಷ್ಟಿಸಿದ್ದರಿಂದ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಒಡಿಶಾದ ಕಟಕ್ನಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜಗದ್ಗುರು ಕೃಪಾಳು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸತ್ಯ, ನಿಷ್ಠೆ, ಶಿಸ್ತು, ಸಂವೇದನಶೀಲತೆ ಹಾಗೂ ರಾಷ್ಟ್ರಹಿತ ಮನೋಭಾವ ಹೊಂದಿರುವ ನಾಗರಿಕರನ್ನು ಸೃಷ್ಟಿಸುವ ಜವಾಬ್ದಾರಿ ವಿಶ್ವವಿದ್ಯಾಲಯಗಳಿಗೆ ಇರುತ್ತದೆ. ಯುವಜನತೆಯ ಜ್ಞಾನ, ಮಾನವ ಸೇವೆ, ಸಮಾಜ ಕಲ್ಯಾಣ ಹಾಗೂ ರಾಷ್ಟ್ರದ ಉನ್ನತಿಯ ಮಾಧ್ಯಮವಾದಾಗ ಮಾತ್ರ ಅದು ಸಾರ್ಥಕತೆ ಪಡೆಯುತ್ತದೆ ಎಂದು ತಿಳಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಜಂತರ್ ಮಂತರ್ ಹಾಗೂ ದೇಶಾದ್ಯಂತ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ಹಿಂಪಡೆಯಲು ಅಥವಾ ಅಂತಿಮ ವರದಿ ಸಲ್ಲಿಸಲು ದೆಹಲಿ ಸೇರಿದಂತೆ ವಿವಿಧ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂಕೋರ್ಟ್ ಇಂದು ಮುಕ್ತ ಅವಕಾಶ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಗಂಭೀರ ಅಪರಾಧ ಹಿನ್ನೆಲೆ ಇದ್ದವರ ವಿರುದ್ದದ ಕ್ರಮಕ್ಕೆ ಮಾತ್ರ ಜುಲೈ 28 ಆದೇಶ ಸೀಮಿತವಾಗಿತ್ತು ಎಂದು ಸ್ಪಷ್ಟಪಡಿಸಿದೆ. ಕೇಂದ್ರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕಾನೂನು ಪ್ರಕ್ರಿಯೆಯಂತೆ ವಿದ್ಯಾರ್ಥಿಗಳ ಮೇಲಿನ ಪ್ರಕರಣ ರದ್ದುಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದರು. ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಬಳಕೆಯ ಕುರಿತು ಪ್ರತ್ಯೇಕ ಮಾರ್ಗದರ್ಶಿ ಸೂತ್ರ ರೂಪಿಸುವುದಾಗಿ ತಿಳಿಸಿದ ಪೀಠ, ಪೊಲೀಸ್ ದೌರ್ಜನ್ಯದ ಆರೋಪಗಳ ತನಿಖೆಗೆ ಎಸ್ಐಟಿ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ರಚನೆಯ ಕುರಿತು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿದೆ. ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಇದೇ 18 ಮುಂದೂಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಆರ್ಥಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಹೂಡಿಕೆ, ವ್ಯಾಪಾರ ಹಾಗೂ ಆರೋಗ್ಯ ಮತ್ತು ಔಷಧೀಯ ಕ್ಷೇತ್ರ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರ ಹೆಚ್ಚಿಸುವ ಮೂಲಕ ಮುಂದಿನ 3 ದ್ವಿಪಕ್ಷೀಯ ವಾಣಿಜ್ಯವನ್ನು ದ್ವಿಗುಣಗೊಳಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತ ಉಜ್ಬೇಕಿಸ್ತಾನ ಉದ್ಯಮ ವೇದಿಕೆಯಲ್ಲಿ ಮಾತನಾಡಿದ ಸಚಿವರು, ಭಾರತ ಮತ್ತು ಉಜ್ಬೇಕಿಸ್ತಾನದ ಉದ್ಯಮಗಳು ಪರಸ್ಪರ ದೇಶಗಳಲ್ಲಿರುವ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ಹೇಳಿದರು. ಸಚಿವ ಪಿಯೂಷ್ ಗೋಯಲ್ ಇಂದು ಉಜ್ಬೇಕಿಸ್ತಾನದ ಹೂಡಿಕೆ, ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವ ಲಜೀಜ್ ಕುಡ್ರತೋವ್ ಅವರನ್ನು ಭೇಟಿಯಾದರು. ಈ ವೇಳೆ ಭಾರತ ಉಜ್ಬೇಕಿಸ್ತಾನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಲಾಗಿದೆ. ತುರ್ತು ವೈದ್ಯಕೀಯ ಸೇವೆಗೆ ದ್ವಿಚಕ್ರ ವಾಹನ ಆಂಬ್ಯುಲೆನ್ಸ್ಗಳನ್ನು ಪರಿಚಯಿಸಲು ಹಾಗೂ ವಾಹನಗಳ ನಡುವೆ ನೇರ ಸಂವಹನ ಕಲ್ಪಿಸುವ

0: ವೆಹಿಕಲ್ ಟು ವೆಹಿಕಲ್ ತಂತ್ರಜ್ಞಾನವನ್ನು ಹಂತ ಹಂತವಾಗಿ ಜಾರಿಗೆ ತರಲು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೇಂದ್ರ ಮೋಟಾರು ವಾಹನಗಳ ನಿಯಮಗಳು 1989ಕ್ಕೆ ತಿದ್ದುಪಡಿ ತರಲು ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ದಟ್ಟಣೆಯ ರಸ್ತೆಗಳು ಹಾಗೂ ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಿರಿದಾದ ರಸ್ತೆಗಳ ಮೂಲಕ ವೇಗವಾಗಿ ತಲುಪಿ ತುರ್ತು ವೈದ್ಯಕೀಯ ನೆರವು ಒದಗಿಸಲು ದ್ವಿಚಕ್ರ ರಸ್ತೆ ಆಂಬ್ಯುಲೆನ್ಸ್ಗಳು ಅತ್ಯಂತ ಪರಿಣಾಮಕಾರಿಯಾಗಿರಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಾಹನ ಸುರಕ್ಷತೆಯನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ವೆಹಿಕಲ್ ಟು ವೆಹಿಕಲ್ ಸಂವಹನ ವ್ಯವಸ್ಥೆಯ ತಿದ್ದುಪಡಿಯನ್ನು ಪ್ರಸ್ತಾಪಿಸಲಾಗಿದೆ. ಈ ತಂತ್ರಜ್ಞಾನ ಮುಂಭಾಗದ ವಾಹನ ದಿಢೀರ್ ಬ್ರೇಕ್ ಹಾಕುವುದು, ಎದುರಾಗಬಹುದಾದ ಅಪಘಾತಗಳ ಅಪಾಯ, ಅಸುರಕ್ಷಿತ ಲೇನ್ ಬದಲಾವಣೆ ಹಾಗೂ ತುರ್ತು ಸೇವಾ ವಾಹನಗಳಾದ ಆಂಬ್ಯುಲೆನ್ಸ್ ಅಥವಾ ಅಗ್ನಿಶಾಮಕ ವಾಹನಗಳು ಆಗಮಿಸುತ್ತಿರುವ ಕುರಿತು ಚಾಲಕರಿಗೆ ಅಥವಾ ವಾಹನ ವ್ಯವಸ್ಥೆಗೆ ಮುಂಚಿತವಾಗಿಯೇ ಎಚ್ಚರಿಕೆ ನೀಡಲು ನೆರವಾಗಲಿದೆ. ದೇಶದ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ರಕ್ಷಣಾ ಸಚಿವಾಲಯದ ಮಿಲಿಟರಿ ಹಾಗೂ ನಾಗರಿಕ ವಿಭಾಗಗಳ ನಡುವೆ ಹೆಚ್ಚಿನ ಸಮನ್ವಯ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಶಸ್ತ್ರ ಪಡೆಗಳ ಪ್ರಧಾನ ಕಚೇರಿ ಎಎಫ್ಎಚ್ಕ್ಯೂ ನಾಗರಿಕ ಸೇವೆಗಳ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಎಎಫ್ಎಚ್ಕ್ಯೂ ಕೇಡರ್ ರಕ್ಷಣಾ ಸಚಿವಾಲಯಕ್ಕೆ ನಿರಂತರತೆ, ಕ್ಷೇತ್ರ ಪರಿಣತಿ ಮತ್ತು ನೀತಿ ಸ್ಥಿರತೆಯನ್ನು ಒದಗಿಸುವ ಸಂಸ್ಥೆಯಾಗಿದೆ ಎಂದರು. ದೇಶದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಜುಲೈ 30ರಂದು ನಡೆದಿದ್ದ ಉಪಚುನಾವಣೆಯ ಮತ ಎಣಿಕೆ ಮುಕ್ತಾಯವಾಗಿದ್ದು, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸತ್ಯೇಂದ್ರ ಭಾಯ್ ಪಟೇಲ್, ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಘನಶ್ಯಾಮ್ ಸಿಂಗ್ ಹಾಗೂ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ ಜನ್ ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಗೆಲುವು ಸಾಧಿಸಿದ್ದಾರೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತದ ವೇಟ್ ಲಿಫ್ಟರ್ಗಳನ್ನು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಸನ್ಮಾನಿಸಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಗುರುತಿಸಿ ಸಚಿವರು ಚಿನ್ನದ ಪದಕ ವಿಜೇತರಿಗೆ 30 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20 ಲಕ್ಷ ರೂಪಾಯಿ ಹಾಗೂ ಕಂಚಿನ ಪದಕ ವಿಜೇತರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ವಿತರಿಸಿದರು. ಬಳಿಕ ತರಬೇತುದಾರರಿಗೆ ಗೌರವ ಸಲ್ಲಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. 13 ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು 39 ಪದಕಗಳನ್ನು ಗೆದ್ದಿರುವುದು ದೇಶದ ಕ್ರೀಡಾಪಟುಗಳ ದೃಢ ಸಂಕಲ್ಪ ಮತ್ತು ಅಚಲ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, ಎಫ್ಐಆರ್ ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂ ಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಸಂತೆ ಅಂತ ನಡೆಯುತ್ತೆ. ಅಂಥ ಜಾಗದಲ್ಲಿ ಪ್ರಾಡಕ್ಟ್ ಗುಣಮಟ್ಟ ಚೆನ್ನಾಗಿದ್ದರೆ ಖಂಡಿತ ತಗೋತಾರೆ. ಅದೊಂದು ವ್ಯವಸ್ಥೆ ಮಾಡ್ಬೋದು. ಇಲ್ಲ ಅಂದರೆ ನೀವು ನೇರವಾಗಿ ಈ ನಾನೀಗ 2-3 ಕಂಪ್ನಿ ಹೇಳಿದೆ, ಈಗ ಇದು ಯಾರು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇರುವಂಥ ಕಮರ್ಷಿಯಲ್ ಫೆನಾಯಿಲ್ ಮಾಡ್ತಾ ಇರೋವಂಥ ಕಂಪ್ನಿ ಇದೆ, ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಅವ್ರ ಕಡೆಯಿಂದ ರಾ ಮೆಟೀರಿಯಲ್ ಅವರೇ ಕೊಡ್ತಾರೆ, ಮಾಡಿ ನಾವು ರಿಟರ್ನ್ ಅವ್ರಿಗೆ ಕೊಡೋದು, ನಾವು ಲೇಬರ್ ಕಾಸ್ಟ್ ನಮಗೆ ಕೊಡ್ತಾರೆ. ಆ ಥರದ್ದು ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಆಗುತ್ತೆ. ಏನಾಗುತ್ತೆ ಅಂದರೆ ನಮಗೆಲ್ಲರಿಗೂ ಏನಿದೆ ಅಂದರೆ ಗ್ರಾಹಕಂಗೆ ಬ್ರ್ಯಾಂಡೆಡ್ ಭಾರಿ ಇಷ್ಟ. ಆ ಬ್ರ್ಯಾಂಡನ್ನು ನಾವು ಕ್ರಿಯೇಟ್ ಮಾಡಬೇಕು. ಬ್ರ್ಯಾಂಡ್ ಬಿಲ್ಡಿಂಗ್ ಅಂತ ಒಂದು ಇದು ಈ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಇದೆ. ಸೊ ಅದಕ್ಕೆ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು. ಇವಾಗ ನೋಡಿ, ಯಾರು ಮಿನರಲ್ ವಾಟರ್ ಕುಡಿ ಅಂತ ಕೇಳಲ್ಲ, ಬಿಸ್ಲರಿ ವಾಟರ್ ಕುಡಿ ಅಂತಾರೆ. ಬಿಸ್ಲರಿ ಅನ್ನೋದು ಕಂಪ್ನಿ, ಅದು ಬ್ರ್ಯಾಂಡ್ ಮಾಡಿದೆ. ಅದೇ ಥರ ಟೂತ್ಪೇಸ್ಟ್ ಕೇಳಿದ್ರೆ ಕಾಲ್ಗೇಟ್ ಕೊಡ್ರಿ ಅಂತಾರೆ. ಕಾಲ್ಗೇಟ್ ಅನ್ನೋದು ಕಂಪ್ನಿ ಹೆಸರು, ಆಯ್ತಾ, ಟೂತ್ಪೇಸ್ಟ್ ಅಂತ ಕೇಳಬೇಕು ಹಂಗೆ ಕೇಳ. ಹಂಗಾಗಿ ಈ ರೀತಿಯ ಜರಾಕ್ಸ್ ಅಂತ ಭಾರಿ ಉದಾಹರಣೆ ಅಂದರೆ ಜರಾಕ್ಸು. ಜರಾಕ್ಸ್ ಅನ್ನೋದೊಂದು ಆ ಕಂಪ್ನಿಯ ಹೆಸರು. ಅದು ಎಷ್ಟು ಬ್ರ್ಯಾಂಡ್ ಆಗಿಬಿಟ್ಟಿದೆ ಅಂತಂದರೆ ನೀವು ಯಾರ ಹತ್ರ ಕೆನಾನು ಯಾರಿಗೆ ಹೋಗಿ ಜರಾಕ್ಸ್ ಅಂತಲೇ ಕೇಳ್ತಾರೆ. ಅದಕ್ಕೆ ಕಾಪಿಯಿಂಗ್ ಮಿಷನ್ ಅಂತ ಅದ್ರ ಹೆಸರು, ಆದರೆ ಜರಾಕ್ಸ್ ಅಂತ ಕೇಳ್ತೀವಿ ನಾವು. ಆ ರೀತಿ ನಮ್ಮ ಉತ್ಪನ್ನಗಳಿಗೂ ಸಹ ನಾವೊಂದು ಒಳ್ಳೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ನಮ್ಮ

0: ಒಂದೇ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡ್ಕೋಬೋದು, ನಾವೇ ಕೋಆಪರೇಟಿವ್ ಸೊಸೈಟಿಲಿ ಈ ಥರ ಪ್ರಾಡಕ್ಟ್ಗಳಿಟ್ಟೆಲ್ಲ ಮಾರ್ಬೋದು. ಅದಕ್ಕೆ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಜಿಲ್ಲಾವಾರು ಒಂದು ಮಾರಾಟ ಮಳಿಗೆ ಅಂತ ಮಾಡಿದ್ದಾರೆ. ನೀವು ಮಾಡಿದ ಪ್ರಾಡಕ್ಟನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ಬೋದು, ಅಲ್ಲಿ ಇಡ್ಬೋದು. ಸೇಲ್ಸ್ ಆದಮೇಲೆ ನಿಮಗೆ ಅವರು ಒಂದು ಕಮಿಷನ್ ಏನೋ ಇದೆ ಅದನ್ನು ತೊಗೊಂಡು ಉಳಿದ ದುಡ್ಡನ್ನು ಯಾರು ಉತ್ಪಾದಕ ಇರ್ತಾನೆ ಅವನು ಕೊಡ್ತಾರೆ. ಈ ವ್ಯವಸ್ಥೆಗಳಿದೆ, ಸೊ ನೀವು ಆ ಪ್ರಯತ್ನವನ್ನು ಮಾಡ್ಬೋದು. ಇದೇ ನನ್ನ ಈಗ ತಕ್ಷಣಕ್ಕೆ ನನಗೆ ಹೊಲಿತಾ ಇರೋ ಸಲಹೆ.
1: ಥ್ಯಾಂಕ್ ಯು ಸರ್.
2: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಈ ಸರ್ಕಾರಿ ಹುದ್ದೆಗದ ಒಂದು ಮೀಸಲಾತಿ ಬಗ್ಗೆ ತಾವು ಮಾತನಾಡ್ತಾ ಇದ್ದೀರಿ.
0: ಈಗ ಏನಾಗುತ್ತೆ, ಈಗ ಈ ಹುದ್ದೆಗಳಿಗೆ ನಮ್ಮ ಅಂಗವಿಕಲರು ಸೇರಿಸ್ಬೇಕು, ಅವ್ರು ಹೋಗಬೇಕು ಅಂತಂದಾಗ ನಮಗೆ ಅರ್ಹತೆಯ ಕೊರತೆ ಬಂದ್ಬಿಡುತ್ತೆ. ಹಾಗಾಗಿ ಸರ್ಕಾರದಲ್ಲಿ ಇನ್ನೂ ಒಂದಿದೆ ಬ್ಯಾಕ್ಲಾಗ್ ಅಂತ ಹೇಳ್ತಾರೆ. ಆ ಹುದ್ದೆಗಳನ್ನು 2 ವರ್ಷದ ತನಕ ತಡೆ ಹಿಡಿದು 2 ವರ್ಷದ ನಂತರವೂ ಆ ಹುದ್ದೆಗೆ ಸೂಕ್ತವಾದಂಥ ಯಾರು ವ್ಯಕ್ತಿ ಸಿಗಲಿಲ್ಲ ಅಂದಾಗ ಬೇರೆ ವ್ಯಕ್ತಿ ಕೊಡಬೇಕು ಅನ್ನೋದೊಂದು ಕಾನೂನಲ್ಲಿ ಹೇಳಿದ್ದಾನೆ. ಅದು ಸಮರ್ಪಕವಾಗಿ ಆಗಬೇಕು. ಆ ದಿಶೆಯಲ್ಲಿ ಅಂಗವಿಕಲರು, ಕುಟುಂಬದವರು, ಸಮಾಜ ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ಈ ಬೇರೆಯವರು ಎಲ್ಲ ಯಾವ ರೀತಿ ಉನ್ನತ ಹುದ್ದೆಗಳು ಎಲ್ಲ ಹೋಗ್ತಾರೆ ಅದೆಲ್ಲ ಮಾಡ್ಕೊಂಡ್ರೆ ಆಗುತ್ತೆ. ಯಾಕೆಂದರೆ ಈಗ ಎಜುಕೇಷನಲ್ಲಿ ಮೀಸಲಾತಿ ಇದೆ, ಸೊ ಅದರಲ್ಲಿಯೂ ಸಹ ಇಂಜಿನಿಯರಿಂಗು, ಮೆಡಿಕಲ್ಲು, ಲಾಯರು ಅಥವಾ ಚಾರ್ಟೆಡ್ ಅಕೌಂಟೆಂಟು ಇಂಥ ಪೋಸ್ಟ್ಗಳಲ್ಲಿ ಹೋಗುವಾಗ ಅಲ್ಲೂ ಸಹ ಮೀಸಲಾತಿಯನ್ನು ಕೊಟ್ಟು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ವ್ಯವಸ್ಥೆ ಇರೋದ್ರಿಂದ ನಮ್ಮ ಅಂಗವಿಕಲರು ವಿಕಲಚೇತನ ವ್ಯಕ್ತಿಗಳು ಸಹ ಸೋಂಬೇರ್ತನ ಅನ್ನೋದನ್ನು ಮಾಡದೆ ಅವರು ಸಹ ವಿದ್ಯಾವಂತರಾಗಿ ಸೊ ಮುಖ್ಯವಾಹಿನಿಯ ಸಮುದಾಯದ ಜೊತೆ ತಮ್ಮ ಒಂದು ಸ್ಪರ್ಧಾತ್ಮಕ ಹೋರಾಟವನ್ನು ನಡೆಸಿದ್ರೆ ಖಂಡಿತ ಅವರು ಉದ್ಯೋಗದಲ್ಲಿ ಯಾರು ಹಿಂದೆ ಉಳಿಬೇಕಾಗಿಲ್ಲ, ಅವ್ರಿಗೆ ಸಿಗುತ್ತೆ.
2: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ.
3: ಹಲೋ ಸರ್, ನಮಸ್ಕಾರ.
2: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಒಂದು ಹೂವು ನಾವಿದ್ರೆ ಬಹಳ ಚುರುಕಾಗಿರ್ತೇವೆ ಸರ್, ಚುರುಕರ ನೋಡ್ಕೊಂಡು ಅದಕ್ಕೆ ಎಜುಕೇಶನ್
0: ಇಲ್ಲ ಇಲ್ಲ, ಎಜುಕೇಷನ್ ಅನ್ನ ಯಾವುದೇ ಕಾರಣಕ್ಕೆ ಚುರುಕಿರ್ಲಿ ಚುರುಕಿಲ್ದೆ ಇರಲಿ, ಚುರುಕಿಲ್ದೆ ಇರೋನ್ನ ಚುರುಕು ಮಾಡಬೇಕು ಅನ್ನೋದಕ್ಕೆ ಶಿಕ್ಷಣ ಇರೋದು. ಸೊ ಶಿಕ್ಷಣ ಅನ್ನುವಂಥ ಅಧ್ಯಾಯ ಏನು ಹೇಳುತ್ತೆ, 3ನೇ ಅಧ್ಯಾಯ ಅಂಗವಿಕಲರ ಕಾನೂನು 2016, ಪ್ರತಿಯೊಂದು ಮಗುವಿಗೂ ಸಹ ಯಾವುದೇ ತಾರತಮ್ಯವನ್ನು ಮಾಡದೆ ಆಯಿತಾ ಅವನಿಗೆ ಶಿಕ್ಷಣವನ್ನು ಒದಗಿಸ್ಬೇಕು ಅಂಥೇಳಿ ನಮ್ಮ ಸಂವಿಧಾನದಲ್ಲೂ ಹೇಳಿದೆ. ನಮ್ಮ ಕೈ ಅಂಗವೇ ಇದು, ನಾವೇನು ವಿಕಲಚೇತನ ಕಾಯ್ದೆ ಅಂತ ಏನು ಹೇಳ್ತೀವಲ್ಲ ಅದರಲ್ಲೂ ಆ ಮಾತು ಹೇಳಿದೆ. ಸೊ ಅದರಿಂದ ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡಬೇಕಿಲ್ಲ. ಕಾನೂನು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ, ಶಿಕ್ಷಣದ ಅವಕಾಶ ಮಾಡಿಕೊಟ್ಟಿದೆ. ಆದರೆ ನಮಗೆ ಇಲ್ಲಿರೋವಂಥ ಕೊರತೆ ಏನಪ್ಪ ಅಂತಂದರೆ, ನಮ್ಮ ಅಂಗವಿಕಲ ವ್ಯಕ್ತಿಗಳನ್ನು ಶಾಲೆಗೆ ಕಡ್ಡಾಯವಾಗಿ ಕಳಿಸೋದು, ಅವರು ಸ್ವಲ್ಪ ವಿದ್ಯಾವಂತರಾಗುವಂಗೆ ನೋಡ್ಕೊಳ್ಳೋದು ಸಮಾಜದ ಮತ್ತು ಕುಟುಂಬದ ಜವಾಬ್ದಾರಿ. ಅವೆರಡೂ ಸರಿಯಾಗಿ ನಿರ್ವಹಣೆ ಆದರೆ ಖಂಡಿತ ಅಂಗವಿಕಲರು ಸಹ ಎಲ್ಲರಂತೆ ಓದ್ತಾರೆ, ಅವ್ರಿಗೆ ಸಾಮರ್ಥ್ಯ ಇದೆ. ಯಾವುದೋ ಕೈಯೋ ಕಣ್ಣೋ ಕಾಲೋ ಯಾವುದೋ ಕಾರಣದಿಂದ ಇಲ್ಲದೆ ಹೋದರೂ ಸಹ ದೇವರು ನೂರಕ್ಕೆ 100 ನಮ್ಮನ್ನು ಅಪ್ರಯೋಜಕರಾಗಿ ಅಂತೂ ಮಾಡಿಲ್ಲ. ಸಮಕ್ಕೆ ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ನನ್ನದೇ ಆದಂಥ ಎಷ್ಟೋ ಜನ ನೋಡಿ, ನೀವೇ ಕಾಲಿಲ್ಲ, ಕೈ ಇರಲ್ಲ, ಕಾಲಲ್ಲಿ ಚಿತ್ರ ಬರೀತಾರೆ, ಎರಡು ಕಾಲು ಕೈ ಇಲ್ಲದೆ ಇರೋರು ಬಾಯಲ್ಲಿ ಬ್ರಷ್ ಇಟ್ಕೊಂಡು ಬರೀತಾರೆ. ಸೊ ಹೀಗೆ ಆಮೇಲೆ ನಾವು ಇವಾಗ ಏನಾಗಿದೆ ಅಂದರೆ NYS ಅಂತ ಬಂದಿದೆ, ಓಪನ್ ಸ್ಕೂಲ್ ಅಂತ ಬಂದಿದೆ. ಅದರಲ್ಲಿ ಆ ಅಂಗವಿಕಲರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರು ಓದ್ಬೋದು. ಅದರಲ್ಲಿ ಒಂದು 250 ಬೇರೆ ಬೇರೆ ವಿಧದ ಸಬ್ಜೆಕ್ಟ್ಸ್ ಇದೆ, ಆ ಸಬ್ಜೆಕ್ಟನ್ನು ತೊಗೋಬೇಕು. ಹೇಗೆ ಈಗ ನಾವು ಈ ಮಾಮೂಲಿ ಸ್ಕೂಲ್ಗೆ ಹೋಗಿ ಓದಬೇಕು ಅಂತಲೂ ಇಲ್ಲ, ಅವರು ಮನೆ ಪಾಠ ಮಾಡಿಸ್ಕೊಂಡು ಆ ನ್ಯಾಷನಲ್ ಓಪನ್ ಸ್ಕೂಲಲ್ಲಿರುವಂಥ ಸಬ್ಜೆಕ್ಟ್ಸ್ಗಳನ್ನು ತೊಗೊಂಡು ಸುಲಭವಾಗಿ ಅವರು ವಿದ್ಯಾಭ್ಯಾಸ ಮಾಡ್ಬೋದು, ಅವಕಾಶ ಎಲ್ಲ ಮಾಡಿಕೊಟ್ಟಿದೆ. ಇವಾಗ ಒಂದೇನಪ್ಪ ಅಂದರೆ ಆ ಅವಕಾಶಗಳನ್ನು ಬಳಸ್ಕೊಳ್ಳೋ ಅಂಥ ವ್ಯಕ್ತಿಗಳು ಈಗ ನಮಗೆ ಬೇಕಾಗಿದೆ ಅಷ್ಟೇ. ಇವಾಗ ಏನ್ ಮಾಡ್ಬೋದು ಅಂದ್ರೆ, ನಿಮ್ಮ ಹೆಸರು ಗೊತ್ತಾಗಿಲ್ಲ,
2: ನಾಗರಾಜ್
0: ಅವರೇ, ಈಗ ಕುದುರೆನ ನೀರನ್ನ ಹತ್ತಿರದವರೆಗೂ ಕರ್ಕೊಂಡು ಹೋಗ್ಬೋದು, ನೀರು ಕುಡಿಯೋದು ಯಾರು ಕುಡಿಬೇಕು? ನಮ್ಮ ಕರ್ತವ್ಯ. ಹಾಗೇನೆ ಅದು ನನಗಾದ್ರೂ ಅನ್ವಯಿಸೋದೇ, ವಿಕಲಚೇತನಗೂ ಅನ್ವಯಿಸೋದೆ. ಎಲ್ಲ ಸೌಲಭ್ಯಗಳು, ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಮಾಡುವಷ್ಟು ಮಾಡಿದೆ, ಅದನ್ನು ಬಳಸ್ಕೊಂಡು ನನ್ನ ಜೀವನ ನಾನು ರೂಪಿಸ್ಕೋಬೇಕಾಗಿರೋದು ನನ್ನ ಕೈಲಿದೆ ಅಷ್ಟೇ. ನೋಡಿ ನೋಡಿ ನಾಗರಾಜ್, ಎಲ್ಲದರಲ್ಲೂ ಮುಂದೆ ಬರ್ತಾರೆ. ನಾವು ಅವ್ರಿಗೆ ತೋರಿಸ್ಬೇಕಾಗಿರೋದು ಕರುಣೆ, ಸಿಂಪತಿ ಅಥವಾ ಅಲ್ಲ, ಸಹಾನುಭೂತಿ ಅಲ್ಲ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಅವರನ್ನು ಪ್ರೋತ್ಸಾಹಿಸಬೇಕು, ನಮ್ಮ ಜೊತೆ ಕರ್ಕೊಂಡು ಹೋಗಬೇಕು ಅಷ್ಟೇ. ಅದಾದರೆ ಖಂಡಿತ ಅವರು ಎಲ್ಲರೂ ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿತಾರೆ.
3: ರಿಯಾಯಿತಿ ಅದ ಅಂತ ಹೇಳಿದ್ರು ಸರ್, ಒಂದು ಪ್ರಚುರ ಮಾಡಿ ಕಾಂಪಿಟಿ ಆಗಿ.

0: ಅಲ್ಲಲ್ಲ, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯಾವುದೇ ರಿಯಾಯಿತಿ ಇರಲ್ಲ ನೋಡಿ. ಬರೆಯಲಿಕ್ಕೆ ಬರವಣಿಗೆ ಸಹಾಯಕರನ್ನು ಕೊಡ್ತಾರೆ, ಆಯ್ತಾ. ನೀವು ಬರೆಯೋಕ್ಕಾಗಲ್ಲ, ನಿಮ್ಮ ಕೈ ಸರಿ ಇರಲ್ಲ, ನೀವು ಹೇಳ್ಬೋದು, ಬರೆಯೋರಿಗೆ ಬರವಣಿಗೆ ಸಹಾಯಕರನ್ನು ಕೊಡ್ತಾರೆ. ನಾನು ಹೇಳಿದ್ದು ರಿಯಾಯಿತಿ ಏನಪ್ಪ ಅಂದರೆ ಮೀಸಲಾತಿ ಅಂತ ನಾನು ಹೇಳಿದ್ದು. ಇವಾಗ ಅಂಗವಿಕಲರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂಥೇಳಿ, ಆ ಒಂದು 4% ಅಷ್ಟು ಮೀಸಲಾತಿಯನ್ನು ಅವರಿಗೆ ಉದ್ಯೋಗದಲ್ಲಿ ಎಲ್ಲ ಉದ್ಯೋಗದಲ್ಲೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರೋ ವಿದ್ಯಾರ್ಹತೆಯನ್ನು ನಾನು ಗಳಿಸ್ಕೋಬೇಕಷ್ಟೇ ಅಷ್ಟೇ. ಏನು ಅಲ್ಲಲ್ಲ ಸರ್, ಸರ್ಕಾರ ಸ್ಕೂಲ್ ತೆಗೆದಿದೆ, ಸರ್ಕಾರ ಶಿಕ್ಷಕರ ನೇಮಕ ಮಾಡಿದೆ, ಅದೆಲ್ಲ ಕೊಡ್ತಾ ಇದೆ ಸರ್ಕಾರ. ನಾನು ಸರ್ಕಾರದ ಮೇಲೆ ಆಪಾದನೆ ಮಾಡಲ್ಲ, ಆದರೆ ಅದನ್ನು ಆ ಕೊಡ್ತಾ ಇರೋವಂಥ ಸೌಲಭ್ಯಗಳನ್ನು ಬಳಸ್ಕೊಳ್ಳೋ ಅಂಥ ಫಲಾನುಭವಿ ಶಾಲೆಗೆ ಹೋಗಬೇಕು. ತಂದೆ ತಾಯಿಗಳು ಅನ್ನೋ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು. ಎಷ್ಟೋ ಜನ ಮಕ್ಕಳನ್ನ ಶಾಲೆಗೆ ಕಳಿಸಲ್ಲ. ನೀವು ಅಂಗವಿಕಲರ ಮಕ್ಕಳು ಅಂತಲೇ ಅಲ್ಲ, ಬೇರೆ ಚೆನ್ನಾಗಿರೋ ಅಂಗವಿಕಲತೆ ಇಲ್ಲದೇ ಇರೋವಂಥ ಮಕ್ಕಳುಗಳನ್ನು ಎಷ್ಟೋ ಕುಟುಂಬಗಳು ಶಾಲೆಗೆ ಕಳಿಸ್ತಿಲ್ಲ ಇವತ್ತು. ಅದು ನಮ್ಮ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಮಗುನ ಅಥವಾ ವಿಕಲಚೇತನ ವಿದ್ಯಾರ್ಥಿಯನ್ನು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಮ್ಮ ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ ಒಂದು ಹೊಣೆಗಾರಿಕೆ ಇರಬೇಕು. ನನ್ನ ಮಗ ವಿದ್ಯಾವಂತ ಆಗಬೇಕು, ನನ್ನ ಮಗಳು ವಿದ್ಯಾವಂತೆ ಆಗಬೇಕು, ನಾನು ಅವಳದಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಬೇಕು. ಈ ಥರದ ತಂದೆ ತಾಯಿಗಳು ಬಂದಾಗ ಖಂಡಿತ ಮಕ್ಕಳು ಬೆಳೀತಾರೆ, ಏನು ತೊಂದರೆ ಇಲ್ಲ.
1: ಓಕೆ ಓಕೆ, ಧನ್ಯವಾದಗಳು ನಾಗರಾಜ್ರೆ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಹೇಳ್ತಿದ್ದಂಗೆ ಈಗ ಈ ಒಂದು ವಿಶೇಷ ಚೇತನರ ಒಂದು ಜೀವನದಲ್ಲಿ ಈಗ ಈ ಒಂದು ಪುನರ್ವಸತಿ ವೃತ್ತಿಪರ ತಜ್ಞರ ಅವರ ಒಂದು ಪಾತ್ರ ಏನು ಸರ್?
0: ನೋಡಿ, ಸಾಮಾನ್ಯ ಬೇಕಾದಷ್ಟು ರಿಹ್ಯಾಬಿಲಿಟೇಷನ್ ಪ್ರೊಫೆಷನಲ್ಸು ಇದ್ದಾರೆ. ಅದು ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಅಂತ. ಈಗ ನಾನು ನಾನ್ ಟೆಕ್ನಿಕಲ್ ಪ್ರೊಫೆಷನಲ್, ನಾನು ಯಾವುದೇ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿಸ್ಟು ಅಥವಾ ಆಕ್ಯುಪೇಷನ್ ಥೆರಪಿಸ್ಟ್ ಅಲ್ಲ ನಾನು, ಆಯಿತಾ. ಅದ್ರ ಜವಾಬ್ದಾರಿ ಅವ್ರಿಗಿದೆ. ಈಗ ಬಂದಂಥವ್ರಿಗೆ ಉದ್ಯೋಗ ಮಾಡಬೇಕು, ಆಕ್ಯುಪೇಷನಲ್ ಥೆರಪಿ ಏನು ಬೇಕಾಗುತ್ತೆ ಅವನಿಗೆ, ಕೆಲಸ ಮಾಡ್ಕೊಂಡ್ರೆ ಏನೇನು ಮಾರ್ಪಾಟು ಮಾಡಬೇಕಾಗತ್ತೆ, ಇದನ್ನೆಲ್ಲ ಅವರು ಆ ತಜ್ಞರು ನೋಡಬೇಕು. ಮತ್ತು ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ ಇದೆಲ್ಲ ಬೇರೆ ಬೇರೆ ಪ್ಯಾರಾಮೆಡಿಕಲ್ ಟೀಮ್ ಇವರೆಲ್ಲ ಇದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ಬೇಕು, ಸ್ಪೆಷಲಿಸ್ಟ್ ಇವರೆಲ್ಲ ಒಂದು ಟೀಮು. ಇವರು ಟೆಕ್ನಿಕಲ್ ಜನಗಳು. ಈಗ ನನ್ನಂಥವ್ರು ಏನಪ್ಪಾ ಅಂತಂದರೆ, ಅಂಗವಿಕಲರಿಗೆ ಸಮಸ್ಯೆಯನ್ನು ಪರಿಚಯ ಮಾಡಿಸೋದು, ಅಂಗವಿಕಲರ ಹಕ್ಕುಗಳಲ್ಲಿ ಏನು ಹೆಣ್ಣು ಹೇಳಿದೆ, ಉಲ್ಲೇಖ ಮಾಡಿದೆ ಅನ್ನೋದು ಪರಿಚಯ ಮಾಡಿಸೋದು, ಅವರಿಗೆ ಯಾವ್ಯಾವುದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋ ತರಬೇತಿ ಕೊಡೋದು, ಜಾಗೃತಿ ಮೂಡಿಸೋದು, ಜನಜಾಗೃತಿಯನ್ನು ಮೂಡಿಸೋದು, ಸಮಾಜಕ್ಕೆ ಇದ್ರ ಬಗ್ಗೆ ಅರಿವು ಕೊಡೋದು, ಅಂಥ ವ್ಯಕ್ತಿಗಳಿಗೆ ತರಬೇತಿ ಕೊಡೋದು, ಶಿಕ್ಷಕರಿಗೆ ತರಬೇತಿ ಕೊಡೋದು, ಈ ಥರ ಕೆಲಸಗಳು ನಾವು ಮಾಡೋದು. ಅಂದರೆ ರಿಹ್ಯಾಬಿಲಿಟೇಷನ್ ಪ್ರೊಫೆಷನಲ್ಸ್ ಅಂದರೆ ಎರಡು, ಒಂದು ಟೆಕ್ನಿಕಲ್, ಇನ್ನೊಂದು ನಾನ್ ಟೆಕ್ನಿಕಲ್. ನಾನ್ ಟೆಕ್ನಿಕಲ್ ಏನು ಹೇಳ್ತಾರೆ ಸಾಮಾನ್ಯವಾಗಿ ಅಂತಂದರೆ, ಈ ಸಾಫ್ಟ್ವೇರ್ ಈಗ ಎಷ್ಟೋ ಕೇಳಿದ್ರು, ಜನ ನಮ್ಮನ್ನು ತಾತ್ಸಾರದಿಂದ ನೋಡ್ತಾರೆ, ನಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ, ನಮ್ಗೆ ಇದು ಕೊಡೋಲ್ಲ ಅವಕಾಶ, ಈ ಥರದ ವಿಚಾರಗಳ ಕುರಿತಾಗಿ ನಾವು ಏನು ಬದಲಾವಣೆ ಮಾಡಬೇಕು, ಏನು ತರಬೇಕು, ಅದಕ್ಕೆ ಕಾನೂನು ಪ್ರೀತಿ ಯಾವ ಥರ ಕ್ರಮ ತಗೊಳ್ಬೇಕು, ಇದನ್ನೆಲ್ಲ ನಮ್ಮಂಥವ್ರು ಹೇಳ್ಕೊಡ್ತಾರೆ. ಆ ಥರನೂ ತುಂಬ ಜನ ಇದ್ದಾರೆ. ಈ ರೀತಿ ಟೆಕ್ನಿಕಲ್ ಪ್ರೊಫೆಷನಲ್ಸು ತುಂಬ ಜನ ಇದ್ದಾರೆ. ಇವೆರಡೂ ಸಹ ಒಬ್ಬ ವ್ಯಕ್ತಿಗೆ ಸಿಕ್ಕಿದ್ರೆ, ವಿಕಲಚೇತನ ವ್ಯಕ್ತಿಗೆ ಸಿಕ್ಕಿದ್ರೆ, ಅವಾಗ ಅವನು ಮುಂದುವರಿಯೋಕ್ಕೆ ಅನುಕೂಲ ಆಗುತ್ತೆ ಅಂತ. ಇದು ಮೇಯ್ನಾಗಿ ಅದೇ ಅವ್ರ ರೋಲು.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ರೇಷ್ಮೆ.
1: ರೇಷ್ಮೆ, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಾನು ಸೋಮವಾರ ಪಟ್ಟೆ ಸರ್, ಕೊಡಗು.
1: ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಇದು ಅನಿಮಿಯ ಬಗ್ಗೆ ಸರ್.
1: ಅನಿಮಿಯ ಬಗ್ಗೆನ? ಹಾಂ ಹೇಳಿ.
2: ನನ್ನ ಮಕ್ಕಳಿಗೆ ಅನಿಮಿಯ ಇದೆ, ಸಿಕಲ್ ಸೆಲ್ ಬೀಟಾ ಥಾಲಸೆಮಿಯಾ ಅಂತ. ಗವರ್ನಮೆಂಟ್ ಕಡೆಯಿಂದ ಯಾವ ರೀತಿ ಫೆಸಿಲಿಟಿ ಸಿಗ್ಬೋದು ಸರ್?
0: ಈಗ ಅನಿಮಿಯಾ ಬೇರೆ, ಥಾಲಸೆಮಿಯಾ ಬೇರೆ. ನಿಮ್ಮ ಮಗುಗೆ ಥಾಲಸೆಮಿಯಾ ಇದೆ ಅಂತ ನಾನು ಅನ್ಕೋತೀನಿ. ಅದೇ, ಈಗ ನಿಮ್ಗೆ ಎಷ್ಟು ದಿನಕ್ಕೆ ಒಂದ್ಸರಿ ರಕ್ತ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ? ಮೂರು ತಿಂಗಳಿಗೆ ಒಂದು ಆ ಮಗುಗೆ ಆ ಬ್ಲಡ್ ಗ್ರೂಪಿನ ರಕ್ತವನ್ನು ಕೊಡಬೇಕು. ಅದಕ್ಕೆ ಬೇಕಾದಷ್ಟು ಬ್ಲಡ್ ಬ್ಯಾಂಕ್ಗಳು, ಸರ್ಕಾರಿ ಬ್ಲಡ್ ಬ್ಯಾಂಕ್ಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥ ಬ್ಲಡ್ ಬ್ಯಾಂಕ್ಗಳು ಈ ಕಾರಣಕ್ಕೋಸ್ಕರನೇ ಪ್ರತಿ ವಾರ ಪ್ರತಿ ದಿನ ರಕ್ತದಾನ ಶಿಬಿರಗಳನ್ನು ಮಾಡಿ ಈ ರೀತಿ ಅವಶ್ಯಕತೆ ಇರೋರಿಗೆ ರಕ್ತ ಬೇಕು ಅಂಥೇಳಿ ಸಂಗ್ರಹನ ಮಾಡ್ತಾ ಇದೆ, ಆಯಿತಾ. ಆಮೇಲೆ ಇದನ್ನು ತುಂಬ ಕಮ್ಮಿ ಬೆಲೆಯಲ್ಲಿ, ಬೆಲೆ ಹೆಚ್ಚಾಗಿದ್ರೂ ಕೆಲವು ಕಡೆ ಫ್ರೀಯಾಗಿ ಕೊಡ್ತಾರೆ. ಇವಾಗ ಫ್ರೀಯಾಗಿ ಸಿಗಲ್ಲ ಅಂಥೇಳಿ ಅದನ್ನು ಒಂದು ಸ್ವಲ್ಪ ನಾಮಿನಲ್ ಚಾರ್ಜಸ್ಸನ್ನು ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಸರ್ಕಾರ ಇವರಿಗೆ ಉಚಿತವಾದಂಥ ನೆರವನ್ನು ಕೊಡಬೇಕು ಅಂಥೇಳಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ, ಥಾಲಸೆಮಿಯಾ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅವರು ಯಾರ್ಯಾರಿಗೆ ಯಾವ್ಯಾವ ಥರದ ರಕ್ತ ಬೇಕು ಮತ್ತು ಔಷಧೀಯ ನೆರವು ಏನೇನು ಬೇಕು ಅಂತ ಒಂದನ್ನು ಸುಲಭ ಬೆಲೆಯಲ್ಲಿ, ಕೈಗೆಟುವ ಬೆಲೆಯಲ್ಲಿ ದೊರಕಬೇಕು ಅನ್ನೋವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದಲ್ಲದೆ ನೀವು ಕೇಳ್ತಿರೋದು ಮೂರು ತಿಂಗಳಿಗೂ ರಕ್ತ ಕೊಡಬೇಕು, ಅದಕ್ಕೆ ಖರ್ಚಾಗ್ತಿದೆ ಅಂತಂದರೆ, ನೀವು ಸ್ಥಳೀಯ ಸರ್ಕಾರಗಳನ್ನು ಅಧಿಕಾರಿಗಳನ್ನು

0: ಭೇಟಿ ಮಾಡಿ, ಮತ್ತು ಸರ್ಕಾರ ಇದು ತಾಲೂಕು ಮೆಡಿಕಲ್ ಅಧಿಕಾರಿ ಇರ್ತಾರೆ, ತಾಲೂಕು ಮೆಡಿಕಲ್ ಆಫೀಸರು ಅಥವಾ ಜಿಲ್ಲಾ ಮೆಡಿಕಲ್ ಆಫೀಸರ್ಸ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ ನಿಮ್ಮ ಸರ್ಟಿಫಿಕೇಟನ್ನು ತೋರಿಸಿ ಈ ಮಗುಗೆ ಈ ರೀತಿ ರಕ್ತದ ಅವಶ್ಯಕತೆ ಇದೆ, ನನ್ನ ಕೈಯಲ್ಲಿ ಇಷ್ಟೊಂದು ಹಣವನ್ನು ಖರ್ಚು ಮಾಡಿ ಕೊಡೋಕ್ಕಾಗೋದಿಲ್ಲ ಅನ್ನೋವಂಥದ್ದನ್ನು ನೀವು ಗಮನಕ್ಕೆ ತಂದರೆ ಅವರು ಮಗುಗೆ ಬೇಕಾಗಿರೋ ರಕ್ತದ ವ್ಯವಸ್ಥೆನೇ ಖಂಡಿತ ಮಾಡ್ತಾರೆ, ಆ ವ್ಯವಸ್ಥೆ ಇದೆ.
1: ನಾನು ತುಂಬಾ ಕಡೆ ಮಾತಾಡಿದ್ದೀನಿ ಸರ್, ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕಡೆ ಮಾತಾಡಿದ್ದೀನಿ, ನನ್ನ ಮಕ್ಕಳಿಗೆ ಗ್ಲುಕೋಸ್ ರೆಡ್ ಬ್ಲಡ್ ಬೇಕು, ಅದು ಇಲ್ಲೆಲ್ಲೂ ಅವೈಲಬಲ್ ಇಲ್ಲ ಸರ್, ಮೈಸೂರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಅವೈಲಬಲ್ ಇಲ್ಲ.
0: ಓಹೋ, ರೇರ್ ಕೇಸ್ ಹಂಗಾದ್ರೆ.
1: ಹೌದು ಸರ್.
0: ಸೊ ಮೈಸೂರಲ್ಲಿ ಎಲ್ಲಿ ಸಿಗ್ತಾ ಇದೆ?
1: ಮೈಸೂರ್ ಪ್ರೈವೇಟ್ ಸರ್, ನಾರಾಯಣ ಹಾಸ್ಪಿಟಲ್.
0: ಆ ಗ್ರೂಪಿನ ಬ್ಲಡ್ ಎಲ್ಲೂ ಫ್ರೀ ಆಗಿ ಸಿಗ್ತಾ ಇಲ್ವಾ ಅಥವಾ ಸರ್ಕಾರಿ ಇದ್ರಲ್ಲಿ ಸಿಗ್ತಾ ಇಲ್ವಾ? ನೀವೊಂದ್ಸರಿನಕ್ಕೂ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವ್ರು ನಡೆಸುವಂತ ಈ ಆಸ್ಪತ್ರೆ ಸರ್ಗುರಲ್ಲಿ ಇದೆಯಲ್ಲ, ಅಲ್ಲಿ ಬಂದು ಒಂದ್ಸರಿ ಡಾಕ್ಟರ್ ಸೀತಾರಾಮ್ ಅಂತ ಇದ್ದಾರೆ ಅವ್ರನ್ನ ಒಂದ್ಸರಿ ಸಂಪರ್ಕ ಮಾಡಿ, ಆಮೇಲೆ ಎಲ್ಲ ಮೆಡಿಕಲ್ ರಿಪೋರ್ಟ್ ತಗೊಂಡು ಬನ್ನಿ, ತಗೊಂಡು ಬಂದು ಸಂಪರ್ಕ ಮಾಡಿ ಅದಕ್ಕೆ ವೈದ್ಯಕೀಯವಾಗಿ ಏನು ಸಹಾಯ ಮಾಡಬೇಕು, ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವರು ನಿಮಗೆ ಸಂಪೂರ್ಣ ಮಾರ್ಗದರ್ಶನ ಕೊಡ್ತಾರಮ್ಮ.
2: ಓಕೆ, ಧನ್ಯವಾದಗಳು. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರೆ, ಈಗ ಒಂದು ವೇಳೆ ಈಗ ವಿಶೇಷ ಚೇತನರ ಹಕ್ಕುಗಳಲ್ಲಿ ಏನಾದರೂ ಉಲ್ಲಂಘನೆಯಾದರೆ ಅವರು ಯಾವ ಒಂದು ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕಾಗುತ್ತೆ ಸರ್?
0: ಒಳ್ಳೆ ಪ್ರಶ್ನೆ. ಹಕ್ಕನ್ನು ಅಂಗವಿಕಲರ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿ ಅಂಗವಿಕಲರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಅಥವಾ ಉದ್ಯೋಗಾವಕಾಶಗಳು ಅಥವಾ ಇನ್ನೇನೇ ಅವಕಾಶಗಳನ್ನು ಇತರರು ಪಡಿತಾ ಇದ್ರೆ ಅದಕ್ಕೆ ಕಾನೂನಿನಲ್ಲಿ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ 17ನೇ ಅಧ್ಯಾಯದಲ್ಲಿ ಅದನ್ನು ಹೇಳ್ತಾರೆ. ದಂಡ ಮತ್ತು ಇದನ್ನು ಪೆನಾಲ್ಟಿ ಅಂತ ಹಾಕಿದ್ದಾರೆ, ಅದರಲ್ಲಿ ಶಿಕ್ಷೆ ಅಂತ ಇದೆ. ಅದರಲ್ಲಿ ಇವಾಗ ಯಾರೋ ಒಬ್ಬರು ಸುಳ್ಳು ಮಾಹಿತಿ ಕೊಟ್ಟು UDID ಕಾರ್ಡ್ ಪಡ್ಕೊಂಡು ಪೆನ್ಷನ್ ತಗೊಳ್ತಾ ಇದ್ರೆ ಅದನ್ನ ನೀವು ದಾಖಲೆ ಸಹಿತ ಎವಿಡೆನ್ಸ್ ಬೇಸ್ಡ್ ಅಂತ ಹೇಳ್ತೀವಿ, ಅದಕ್ಕೆ ಪೂರಕವಾದಂತ ಒಂದು ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟಂತವರು ಸ್ಥಳೀಯವಾಗಿ CDPO ಅವ್ರು ಬರ್ತಾರೆ, ಇಲ್ಲಾಂದ್ರೆ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು, ಅದು ಬೆಸ್ಟ್. ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಗಮನಕ್ಕೆ ತಂದ್ರೆ ಆಗ ಅವರು ಕಾನೂನು ರೀತಿ ಸೂಕ್ತ ಕ್ರಮವನ್ನು ತಗೋತಾರೆ. ಇದೆಷ್ಟು ಮಟ್ಟಿಗೆ ಹೇಳಿದ್ದಾನೆ ಅಂತಂದ್ರೆ, ಈ UDID ಕಾರ್ಡ್ ಕೊಡುವಾಗ ಬೇರೆ ಏನೋ ಒಂದು ಆಮಿಷದಿಂದನೋ ಇನ್ನೊಂದ್ರೆ ಏನೋ ಸುಳ್ಳು ಪರ್ಸೆಂಟೇಜ್ ಹಾಕೋದಾಗ್ಲಿ ಅಥವಾ ಸುಳ್ಳು ಸರ್ಟಿಫಿಕೇಟ್ ಕೊಡೋದಾಗ್ಲಿ ಮಾಡಿದ್ರೆ ಅಂತ ವ್ಯಕ್ತಿಗಳನ್ನ ಸಿಕ್ಕಿದಾಗ ಯಾರು ಸರ್ಟಿಫಿಕೇಟ್ ಕೊಟ್ಟರು ಡಾಕ್ಟ್ರು ಅವರು ಸಹ ಕೆಲಸವನ್ನು ಕಳ್ಕೊಬೇಕಾಗತ್ತೆ. ಸೊ ಈ ಎಚ್ಚರಿಕೆ ಇರಬೇಕು, ಯಾಕೆಂದ್ರೆ ಸರ್ಟಿಫೈಡ್ ಮಾಡ್ತಾ ಇದ್ದೀವಿ ಏನೋ ಒಂದು ಬರೆದು ಕೊಡ್ಬೋದಲ್ಲ, ಅದು ಪ್ರಾಮಾಣಿಕವಾಗಿ ಆ ಸರ್ಟಿಫಿಕೇಟನ್ನು ಸರಿಯಾಗಿ ಮಾಡಿ ಕೊಡಬೇಕು. ಇಲ್ಲದೆ ಹೋದರೆ ನಾನೇ ನೋಡಿರೋ ಹಂಗೆ ಎಷ್ಟೋ ಜನ ಇವತ್ತು ಪೆನ್ಷನ್ ತಗೊಳ್ತಾ ಇದ್ದಾರೆ, ಅಂಗವಿಕಲರ ಮಾಸಾಶನಗಳನ್ನು ತಗೊಳ್ತಾ ಇದ್ದಾರೆ, ಎಷ್ಟೋ ಜನ ಸರ್ಕಾರಿ ಉದ್ಯೋಗಗಳನ್ನ ಅಂಗವಿಕಲತನೇ ಇಲ್ಲ ಅವ್ರಿಗೆ, ಪ್ರಮಾಣ ಇಲ್ಲವೇ ಇಲ್ಲ, ಅವ್ರು ತಗೊಳ್ತಾ ಇದ್ದಾರೆ. ಇದು ಒಂದೆರಡು ಕಡೆ ನೋಡಿದ್ದೀನಿ. ಆದರೆ ಇದನ್ನು ನಾವು ಹೇಗೆ ಪ್ರೂವ್ ಮಾಡೋದು ಅಂತಂದಾಗ ನಮಗೆ ಆ ಎವಿಡೆನ್ಸ್ಗಳನ್ನ ಕಲೆ ಹಾಕಬೇಕು. ಆ ಎವಿಡೆನ್ಸ್ನ ಕಲೆ ಹಾಕಿ ನಾವು ಎಲ್ಲವನ್ನು ಒದಗಿಸ್ಕೊಟ್ರೆ ಖಂಡಿತವಾಗಿ ಯಾವ ವ್ಯಕ್ತಿ ಅಂಗವಿಕಲರ ಸೌಲಭ್ಯವನ್ನು ವಂಚನೆ ಮಾಡಿ ತಗೋತಾ ಇದ್ದಾನೆ, ಮತ್ತೆ ಆ ವ್ಯಕ್ತಿಗೆ ಯಾರು ದೃಢೀಕರಣ ಪತ್ರ ಕೊಟ್ಟರು ಇಬ್ಬರಿಗೂ ಶಿಕ್ಷೆ ಆಗುತ್ತೆ.
2: ಸರ್, ಇದ್ರ ಜೊತೆಗೆ ಈಗ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ವಿಶೇಷ ಚೇತನರಿಗೆ ಈ ಒಂದು ಪುನರ್ವಸತಿ ಸೇವೆಗಳನ್ನು ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಪ್ರಮುಖವಾದ ಒಂದು ಸವಾಲುಗಳಾಗ್ತಾ ಇದೆ ಸರ್?
0: ಒಂದು ದೊಡ್ಡ ಸವಾಲು ಗ್ರಾಮಾಂತರ ಪ್ರದೇಶದಲ್ಲಿ ಅಂತಂದರೆ ಅಂಗವಿಕಲತೆ ಯಾವುದಿದೆ, ಎಷ್ಟು ಜನ ಇದ್ದಾರೆ ಅಂತ ಗುರುತಿಸೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಸೊ ಅದಕ್ಕೆ ಈ ಸಾರಿ ಲಾಸ್ಟ್ ಇಯರ್ ಸೆನ್ಸಸ್ಸಲ್ಲೂ 2011 ಸೆನ್ಸಸ್ಸಲ್ಲಿ ಮಾಡಿದಾಗ ನಮಗೆ 2.13 ಏನೋ ಪರ್ಸೆಂಟೇಜ್ ಸಿಕ್ಕಿತ್ತು. ಅವಾಗ ನಾವು 7 ಥರದ ಅಂಗವಿಕಲತೆ ಮಾತ್ರ ಇಟ್ಟಿದ್ವಿ. ಆಮೇಲೆ ಆ ಸೆನ್ಸಸ್ಸಲ್ಲೂ ಸೇರಿಸಿದ್ರು, ಯಾರಾದರೂ ಅಂಗವಿಕಲತೆ ಇದ್ದರೆ ದಯವಿಟ್ಟು ಹೇಳಿ ಅಂತ. ಸೊ ನಮ್ಮ ಜನ ಏನಾಗುತ್ತೆ ಅಂದರೆ ಈ ಸಾಮಾಜಿಕ ಹೆದರ್ಕೊಂಡು ಅವ್ರು ನಮ್ಮ ಮನೇಲಿ ಅಂಗವಿಕಲ ಮಗು ಇದೆ ಅಂತ ಹೇಳೋದೇ ಇಲ್ಲ.
2: ಹೌದು,
0: ಇದು ದೊಡ್ಡ ಕೊರತೆ, ಇದು ದೊಡ್ಡ ಸವಾಲು. ಇದು ಈಗ ಈಗ ನೆಕ್ಸ್ಟ್ ಇಯರ್ ಸೆನ್ಸಸ್ ಬರ್ತಾ ಇದೆ, 2027 ಸೆನ್ಸಸ್ ಮಾಡಬೇಕು ಅಂತ ಇದ್ದಾರೆ. ಈ ಸೆನ್ಸಸ್ಸಲ್ಲೂ ಸಹ ಒಂದು ದೊಡ್ಡ ಕಾಲಮ್ನ ಅಂಗವಿಕಲತೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಇಟ್ಟಿದ್ದಾರೆ. ಆದರೆ ನಾವು ಸಾರ್ವಜನಿಕರು, ನಾವು ಯಾಕೆಂದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವದಲ್ಲಿ ನಂಬರ್ ಗೇಮ್ ಜಾಸ್ತಿ, ನಮ್ಮಲ್ಲಿ ಎಷ್ಟು ಜನ ಸಂಖ್ಯೆ ಇದೆ ಆ ಸಂಖ್ಯೆ ಆಧಾರದ ಮೇಲೆ ಯೋಜನೆಗಳೆಲ್ಲ ರೂಪುಗೊಳ್ಳೋದು. ನಮ್ಮ ಅಂಗವಿಕಲರ ಸಂಖ್ಯೆನೇ ನಾವು ಎಲ್ಲೂ ರೆಕಾರ್ಡ್ ಮಾಡದೆ ಹೋದ್ರೆ ಸರ್ಕಾರಗಳು ನಿಯಮಗಳನ್ನ ರೂಪಿಸೋಕ್ಕಾಗೋದಿಲ್ಲ. ಈಗ ನಮ್ದು ನೀತಿ ಆಯೋಗ ಇದೆ, ನೀತಿ ಆಯೋಗ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ರೂಪಿಸ್ಬೇಕು, ಅದಕ್ಕೆ ತಗೊಂಬಂದಂತ ವ್ಯವಸ್ಥೆಗಳನ್ನ ಕೊಡಬೇಕು ಅಂದ್ರೆ ನಂಬರ್ ಕೇಳ್ತಾರೆ ಫಸ್ಟ್, ಎಷ್ಟು ಸಂಖ್ಯೆ ಇದ್ದಾರೆ, ಎಷ್ಟು ಸಂಖ್ಯೆ ಇದೆ, ಅದ್ರ ಮೇಲೆ ಅನುದಾನ

ಅವರು ಡಿವೈಡ್ ಮಾಡ್ತಾರೆ. ನಮ್ಮಲ್ಲಿ ಸಂಖ್ಯೆನೇ ಸಿಗದೆ ಇದ್ರೆ ಏನ್ ಮಾಡೋದು? ಇದು ಒಂದು, ಇದು ಗ್ರಾಮಾಂತರ ಪ್ರದೇಶದಲ್ಲಿ ಆಗ್ಬೇಕಾಗಿದೆ. ಫಸ್ಟ್ ಅವರನ್ನ ಗುರುತಿಸೋದಾಗ್ಬೇಕು, ಗುರುತಿಸಬೇಕು, ರೆಕಾರ್ಡ್ ಆಗ್ಬೇಕು, ಅವರು ಅವರು ಇದಾರೆ ಅನ್ನೋದು ರೆಕಾರ್ಡ್ ಆಗ್ಬೇಕು. ಆಮೇಲೆ ಈಗ ಎಷ್ಟೋ ಸಂಸ್ಥೆಗಳು ಅಂಗವಿಕಲರಿಗೋಸ್ಕರ ಸ್ಥಳೀಯವಾಗಿ ಸಮುದಾಯ ಆಧಾರಿತ ಕಾರ್ಯಕ್ರಮಗಳ ಅಡಿಯಲ್ಲಿ ಗುರುತಿಸೋದು, ಪತ್ತೆ ಹಚ್ಚೋದು, ನೆರವು ಕೊಡೋದು ಎಲ್ಲ ಮಾಡ್ತಿದ್ದಾರೆ. ಅವರು ಸಹ ಒಂದಷ್ಟು ಡಾಟಾಬೇಸ್ ಅನ್ನು ಕ್ರಿಯೇಟ್ ಮಾಡಿ ಅದನ್ನ ಸರ್ಕಾರದ ಡಾಟಾಬೇಸ್

0: ಸಿದ್ದೀವಿ ಅನ್ನೋದು ಹೇಳಿ ಅದಕ್ಕೆ ಯು ಡಿ ಐ ಡಿ ಕಾರ್ಡ್ಗಳನ್ನು ಮಾಡಿಸಿರುವಂತ ಯು ಡಿ ಐ ಡಿ ನಂಬರ್ಗಳನ್ನು ಹಾಕಿ ಆಧಾರ್ ನಂಬರ್ ಅಂತ ಎಲ್ಲ ಮಾಡ್ತೀವಿ. ಆ ರೀತಿ ಆಧಾರ್ ಪ್ಲಸ್ ಯು ಡಿ ಐ ಡಿ ಎರಡೂ ಅವ್ರಿಗೆ ರಿಜಿಸ್ಟರ್ ಆಗಿ ಅದನ್ನ ಕೆ ಓ ಸಿ ಅಂತೆಲ್ಲ ಮಾಡ್ತಿರಲ್ಲ, ಆ ಥರ ಎಲ್ಲರೂ ಒಂದ್ ಕಡೆ ಆಗಿ ಅದು ದಾಖಲಾದ್ರೆ ಅವಾಗ ನಮಗೆ ನಿರ್ದಿಷ್ಟವಾದ ಸಂಖ್ಯೆ ಸಿಗುತ್ತೆ. ಆ ಸಂಖ್ಯೆ ಆಧಾರದ ಮೇಲೆ ನಮ್ಮ ಎಲ್ಲ ಸೌಲಭ್ಯಗಳು ಎಲ್ಲ ಅನುಕೂಲಗಳು ನಮಗೆ ಸಿಗ್ತಾ ಹೋಗುತ್ತೆ. ಅದು ಆಗಬೇಕು
1: ಸರ್. ಹಾಗೇನೆ ಈ ಒಂದು ಅಧಿನಿಯಮದಲ್ಲಿ ಈ ವಿಶೇಷ ಚೇತನ ಮಹಿಳೆಯರು ಮತ್ತು ಮಕ್ಕಳಿಗೆ ಏನಾದರೂ ಈ ವಿಶೇಷ ರಕ್ಷಣೆಗಳನ್ನೇನಾದರೂ ನೀಡಲಾಗಿದೆ ಅಥವಾ ಹೇಗೆ ಸರ್?
0: ಖಂಡಿತ ಯು ಎನ್ ಸಿ ಆರ್ ಪಿಯಲ್ಲಿ ಡಿಸೆಬಿಲಿಟಿ ಇರೋವಂಥ ಅಂಗವಿಕ ಚೈಲ್ಡ್ ವಿತ್ ಡಿಸೆಬಿಲಿಟಿ, ವಿಮೆನ್ ವಿತ್ ಡಿಸೆಬಿಲಿಟಿ ಅನ್ನುವಂಥ ಸಪರೇಟ್ ಸಪರೇಟ್ ಅಧ್ಯಾಯವನ್ನೇ ಉಲ್ಲೇಖ ಮಾಡಿದ್ದಾರೆ. ಹಾಗೇನೆ ನಮ್ಮ ಅಂಗವಿಕಲರ ಕಾನೂನು 2016 ಸಹ ಅಂಗವಿಕಲ ಮಕ್ಕಳು ಅಂಗವಿಕಲ ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಆ ಮಕ್ಕಳನ್ನು ಬೇರೆ ಮಕ್ಕಳುಗಳಿಗೆ ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಅದೇ ಥರ ಸಾಮಾನ್ಯ ಈಗ ನೋಡಿ ಮಹಿಳೆಯರಿಗೆ ಅಂತ ಮಹಿಳಾ ಸಂಘಗಳು ಅದೆಲ್ಲ ಇದೆ, ಆದರೆ ಅಲ್ಲಿ ಅಂಗವಿಕಲ ಮಕ್ಕಳು ಮಹಿಳೆಯರನ್ನ ಸೇರಿಸ್ಕೊಳ್ಳೋದಿಲ್ಲ, ಅಥವಾ ಅಂಗವಿಕಲ ಮಹಿಳೆಯರು ನನಗೆ ಹಿಂಗಿದ್ದೀನಲ್ಲ ಅಂತ ಇವರೇ ಹೋಗೋದಿಲ್ಲ, ಎರಡೂ ಆಗ್ತಾ ಇದೆ. ಸೊ ಹಾಗಂಗಿಲ್ಲ, ಎಲ್ಲ ಸಾರ್ವಜನಿಕ ಸಂಘಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಸಹ ಅಂಗವಿಕಲರನ್ನ ಸೇರಿಸ್ಕೊಳ್ಳೇಬೇಕು, ಮಹಿಳೆಯರಿಗೆ ಆದ್ಯತೆ ಕೊಡಬೇಕು, ಮಕ್ಕಳಿಗೆ ಆದ್ಯತೆ ಕೊಡಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಕಾನೂನಲ್ಲಿ ಹೇಳಿದೆ. ಅದು ಏನಾಗ್ತಿದ್ಯಪ್ಪ ಅಂತಂದ್ರೆ ನಮ್ಮ ಕಡೆಯಿಂದ ಅಂದ್ರೆ ಯಾವ ಫಲಾನುಭವಿ ಕಡೆಯಿಂದ ಸೂಕ್ತವಾದಂತಹ ರೆಸ್ಪಾನ್ಸ್ ಪ್ರತಿಕ್ರಿಯೆ ಇಲ್ಲದೆ ಇರೋದ್ರಿಂದ ಸಮಾಜನೂ ಸಹ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ. ನಾವು ದನಿ ಎತ್ತದೆ ನಮ್ಮ ಕಡೆ ಗಮನ ಹರಿಸಲ್ಲ, ಹಾಗಾಗಿ ನಮಗೆ ಈ ಪ್ರಶ್ನೆಗಳು ಆಗಿಂದಾಗೆ ಕೇಳಬೇಕು ಅಂತ ಅನ್ಸುತ್ತೆ. ಆದರೆ ಕಾನೂನಲ್ಲಿ ವೆರಿ ಸ್ಪಷ್ಟವಾಗಿ ಹೇಳಿದೆ ಮಹಿಳೆಯರು ಮತ್ತು ಮಕ್ಕಳು ಮತ್ತು ಹಿರಿಯರು. ಅದಕ್ಕೋಸ್ಕರನೇ ಇಲಾಖೆ ಹೆಸರನ್ನು ಏನು ಸೇರಿಸಿದ್ದಾನೆ ಅಂತಂದರೆ ಈ ಇದು ಯಾವ ಮಂತ್ರಿಮಂಡಲ ಅಡಿಯಲ್ಲಿ ಬರುತ್ತೆ ಅಂದರೆ ಮಹಿಳೆ ಮತ್ತು ಮಕ್ಕಳು ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬರುತ್ತೆ. ಜೊತೆಗೆ ಇಲಾಖೆ ಹೆಸರು ಏನು ಕೊಟ್ಟಿದ್ದಾನೆ ಅಂದರೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತಲೇ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೂ ಅವರನ್ನು ಬಿಟ್ಟಿಲ್ಲ. ಬಟ್ ಏನಪ್ಪ ಆಗುತ್ತೆ ಅಂದರೆ ಈ ಅನುಷ್ಠಾನ ಅನ್ನೋದೇ ನಮ್ಮದು ದೊಡ್ಡ ಸಮಸ್ಯೆ. ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ದೊಡ್ಡ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇದರ ಅನುಷ್ಠಾನದ ಕಡೆ ಗಮನವನ್ನು ಸ್ವಲ್ಪ ಹೆಚ್ಚಾಗಿ ಸರ್ಕಾರ ಮತ್ತೆ ಸಾರ್ವಜನಿಕರು ನಾನಾಗಲೇ ಹೇಳ್ದಂಗೆ ನಾನು ಅದಕ್ಕೆ ಯಾಕೆ ಹೇಳ್ತೀನಿ ಮಾತನಾದ್ರೆ ನಮ್ಮಲ್ಲಿ ಒಂದು ಪಾಲಿಸಿ ಇದೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ. ಹಂಗೆ ಅಂದರೆ ಸರ್ಕಾರ ಮತ್ತು ಸಾರ್ವಜನಿಕ ಇಬ್ಬರು ಕೈ ಜೋಡಿಸಿ ಕೆಲಸ ಮಾಡಿದಾಗ ಈ ಎಲ್ಲದಕ್ಕೂ ಪರಿಹಾರ ಖಂಡಿತ ಸಿಗುತ್ತೆ. ಎಲ್ಲೂ ಸಹ ಮಕ್ಕಳಿಗೆ ಆಗಲಿ ಮಹಿಳೆಯರಿಗಾಗಲಿ ತಾರತಮ್ಯ ಮಾಡಿಲ್ಲ. ಈಗ ನೀವು ಒಂದು ಉದಾಹರಣೆ ಕೊಡಬೇಕು ಅಂದರೆ ನಿಮಗೆ ಕೂಲಿ ಕೆಲಸ ಅಂತ ಇದೆಯಲ್ಲ, ಕೂಲಿ ಕೆಲಸಗಳು ಹೆಣ್ಣಾಳಿಗೆ ಬೇರೆ ಗಂಡಾಳಿಗೆ ಬೇರೆ ಅಂತ ಇದೆ ಕೂಲಿ ನಮ್ಮಲ್ಲಿ. ಆದರೆ ನಮ್ಮಲ್ಲಿ ವಿಬಿಜಿ ರಾಮ್ಜಿ ಅಂತ ಏನು ಒಂದು ಯೋಜನೆ ಇದೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ, ಅದರಲ್ಲಿ ಸ್ಪಷ್ಟವಾಗಿ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೆಣ್ಣಿಗೆ ಹೆಣ್ಣಾಳು ಗಂಡಾಳಿಗೆ ಭೇದ ಭಾವ ಮಾಡದೆ ಒಂದೇ ಪ್ರಮಾಣದ ಕೂಲಿಯನ್ನು ಕೊಡಬೇಕು ಅಂತ ಮಾಡಿದ್ದಾರೆ. ಆಯ್ತಾ? ಆ ಥರ ಅಂಗವಿಕಲತೆ ಇರತಕ್ಕಂಥ ಮಕ್ಕಳನ್ನ ಹೊಂದಿರುವಂಥ ತಂದೆ ತಾಯಿಗಳಿಗೆ ಆದ್ಯತೆ ಕೊಟ್ಟು ಕೆಲಸ ಕೊಡಬೇಕು ಅಂತ ಎಲ್ಲ ಇದರಲ್ಲಿದೆ. ಸೊ ಅದರಿಂದ ಅದನ್ನು ನಾವು ಬಳಸ್ಕೋಬೇಕು. ಯಾರೋ ಒಬ್ಬರು ಏನೋ ಕಾರಣಕ್ಕೆ ತಾತ್ಸಾರವಾಗಿ ಏನೋ ಮಾತಾಡಿ ಕಳಿಸ್ಬಿಡ್ಬೋದು, ಆದರೆ ನಾವು ಬಿಡಬಾರ್ದು. ಅದಕ್ಕೋಸ್ಕರನೇ ಸ್ಥಳೀಯವಾಗಿ ಅಂಗವಿಕಲರ ಸ್ವಸಹಾಯ ಸಂಘಗಳು ಅಂಗವಿಕಲರ ಒಕ್ಕೂಟಗಳು ಇವು ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಈ ರೀತಿಯಾದಂಥ ಅನುಷ್ಠಾನದ ಹಂತದಲ್ಲಿರುವಂಥ ತಾರತಮ್ಯಗಳನ್ನ ಹೋಗಿಸ್ಬೋದು. ಕಾನೂನು ವ್ಯಾಪ್ತಿಯಲ್ಲಿ ಎಲ್ಲರೂ ಸಮಾನರು ಅಂತ ಹೇಳುತ್ತೆ.
1: ಓಕೆ ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀನಿ ಸರ್. ಸರ್, ಈ ಒಂದು ಏನು 2016 ಒಂದು ಅಧಿನಿಯಮದ ಒಂದು ಇದರಲ್ಲಿ ಸಾರ್ವಜನಿಕರಿಗೆ ಏನಾದರೂ ಈ ಒಂದು ವಿಷಯ
0: ಅದೇ
1: ಏನಾದರೂ ತೊಂದರೆ ಕೊಟ್ಟರೆ ಅಥವಾ ಅವರುಗಳಿಗೆ ಏನಾದರೂ ಅಡೆತಡೆಗಳು ಮಾಡಿದಾಗ ಹೇಗೆ ಯಾವ ಥರ ಅವರು ದೂರುಗಳನ್ನು ಸಲ್ಲಿಸ್ಬೋದು ಸರ್?
0: ಈಗ ಅಂಗವಿಕಲರನ್ನು ಅಂದರೆ ವಿಕಲಚೇತನರನ್ನು ಅವ್ರಿಗಿರುವಂಥ ತೊಂದರೆಯನ್ನು ಆಧಾರವಾಗಿ ಇಟ್ಕೊಂಡು ಯಾವುದೇ ರೀತಿಯಲ್ಲಿ ಅವನಿಗೆ ಹೀಯಾಳಿಸಿದರೆ, ಅವನಿಗೆ ಮನನೋಯಿಸಿದ್ರೆ, ಅಥವಾ ಸಮಾಜದಲ್ಲಿ ಅವನನ್ನು ತಾತ್ಸಾರವಾಗಿ ಅವನನ್ನು ನೋಡುವಂಥ ಸನ್ನಿವೇಶಗಳನ್ನು ಮಾಡಿದರೆ ಅಂತ ಮಾಡಿದಂಥ ವ್ಯಕ್ತಿಗೆ ನಾನ್ ಬೇಲೇಬಲ್ ಅರೆಸ್ಟ್ ಮಾಡ್ಬೋದು. ಆಯಿತಾ? ಈಗ ಹೇಗೆ ದಲಿತರನ್ನು ಅವರ ಜಾತಿಯಿಂದ ಹಿಡಿದು ಬೈದರೆ ಹೇಗೆ ಅವರಿಗೆ ಬೇಲೆ ಇಲ್ಲದೇ ಇರೋ ಅಂತ ಅರೆಸ್ಟ್ ಮಾಡ್ತಾರಲ್ಲ, ಅದೇ ಥರ ಅಂಗವಿಕಲರಿಗೂ ಸಹ ಈ ರೀತಿಯಾದಂಥ ಹಿಂಸೆ, ನೋವು, ಅವರ ಮೇಲಿನ ದೌರ್ಜನ್ಯ, ಈ ಥರದ ಶೋಷಣೆ ಇದನ್ನು ಮಾಡಿದಂಥ ಸಂದರ್ಭದಲ್ಲಿ ಸೇಮ್ ಕಾನೂನು ಅಪ್ಲೈ ಆಗುತ್ತೆ. ಆಯಿತಾ? ಅದ್ರ ಜೊತೆಗೆ ಕಾನೂನು ಏನು ಹೇಳುತ್ತೆ ಅಂದರೆ ಅವರಿಗೆ ಫ್ರೀ ಲೀಗಲ್ ಏಡ್ ಅಂತಂದರೆ ಉಚಿತ ಕಾನೂನು ನೆರವನ್ನು ಕೊಡಬೇಕು ಅಂತ ಕಾನೂನು ಹೇಳಿದೆ. ಆ ರೀತಿಯಾದ ತೊಂದರೆಗೆ ಒಳಪಟ್ಟಂತ ಅಂಗವಿಕಲರು ಯಾವುದೇ ತರದ ಹಣಕಾಸಿನ ವೆಚ್ಚವಿಲ್ಲದೆ ಸ್ಥಳೀಯ ನ್ಯಾಯಾಲಯಗಳಿಗೆ ಹೋಗಿ ಸ್ಥಳೀಯ ನ್ಯಾಯಾಧೀಶರನ್ನು ಭೇಟಿ ಮಾಡಿ ಅವರಿಗೆ ಅರ್ಜಿಯನ್ನು

0: ಕೊಟ್ಟರೆ ಸರ್ಕಾರನೇ ಅವರಿಗೆ ಲಾಯರ್ನ ನೇಮಿಸಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಇದ್ರ ಜೊತೆಗೆ ನಮ್ಮ ನಾನೇನು ಹೇಳಿದೆ, ರಾಜ್ಯ ಅಂಗವಿಕಲರ ಆಯುಕ್ತರೇನಿದ್ದಾರೆ ಅವರು ಅಂಗವಿಕಲರ ಎಲ್ಲ ಕುಂದು ಕೊರತೆಗಳನ್ನು ಸಹ ಅವರು ಬಗೆಹರಿಸಬೇಕು ಅಂತ ಹೇಳಿ ಅವ್ರನ್ನ ಅಲ್ಲಿ ಕೂಟಿ ಅವರಿಗೆ ಮ್ಯಾಜಿಸ್ಟ್ರೇಟ್ ಪವರ್ ಕೊಟ್ಟಿದ್ದಾರೆ. ಅವರು ಕೋರ್ಟ್ ಕಂಟೆಂಟ್ ಮಾಡ್ತಾರೆ, ಅವ್ರ ಕೋರ್ಟ್ ಕಂಟೆಂಟ್ ಅವರೇ ಲಾಯರ್ ಸರ್ ಕೋರ್ಟ್ ಅಲ್ಲ, ಅವರು ಅವರ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟಂತ ವಕೀಲರುಗಳಿರ್ತಾರೆ, ಅವರು ಕೋರ್ಟ್ ಕಂಟೆಂಟ್ ಮಾಡಿ ಆ ವ್ಯಕ್ತಿಗಾಗಿರೋ ಅನ್ಯಾಯವನ್ನ ಬಗೆಹರಿಸ್ತಾರೆ. ಜೊತೆಗೆ ನಾನಾಗ್ಲೇ ಹೇಳಿದಂಗೆ ಅಂಗವಿಕಲತೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಅಂಗವಿಕಲ ಸೌಲಭ್ಯಗಳನ್ನು ತಗೊಂಡು ಅಂಗವಿಕಲರ ಅವ್ರಿಗೆ ಸಿಗಬೇಕಾಗಿರುವಂತಹ ಅವಕಾಶಗಳನ್ನು ವಂಚನೆಯಿಂದ ಇವ್ರು ಪಡೆದಿದ್ರೆ ಅದಕ್ಕೂ ಸಹ ಕಾನೂನಲ್ಲಿ 2 ವರ್ಷ ಕಠಿಣ ಸಜೆ ಇದೆ, ಸುಮಾರು 5 ಲಕ್ಷದವರೆಗೂ ದಂಡ ಹಾಕಬೇಕು ಅಂತ ಇದೆ. ಸೊ ಈ ಎಲ್ಲ ಕ್ರಮಗಳನ್ನು ಸಹ ಕಾನೂನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಏನಪ್ಪ ದುರಾದೃಷ್ಟ ಅಂತಂದ್ರೆ ಇದನ್ನ ಯಾರು ಹೊರಗಡೆ ಹೇಳ್ಕೊಳ್ತಾನೂ ಇಲ್ಲ, ಅದು ಈಚೆಗೂ ಬರ್ತಾ ಇಲ್ಲ ಅಷ್ಟೇ ಹೊರತು ಕಾನೂನಲ್ಲಿ ಇದಕ್ಕೆ ಪನಿಷ್ಮೆಂಟು ಮತ್ತೆ ಪೆನಾಲ್ಟಿ ಎರಡೂ ಇದೆ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ಅಥವಾ ಪ್ರಮುಖವಾಗಿ ಈ ಒಂದು ವಿಶೇಷ ಚೇತನ ವ್ಯಕ್ತಿಗಳು ಆತ್ಮವಿಶ್ವಾಸದಿಂದ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ತಮ್ಮ ಸಲಹೆಗಳು ಅಥವಾ ಸಂದೇಶಗಳೇನು ಸರ್?
0: ಸಲಹೆ ಸಂದೇಶ ಅಂತಹ ಸುಮಾರು ಆಗತ್ತೆ, ದೊಡ್ಡ ದೊಡ್ಡ ಕೊಡ್ತಾರೆ. ಏನಪ್ಪ ಅಂತಂದ್ರೆ ನನ್ನ ಜೀವನ ನನ್ನದು.
1: ಹೌದು.
0: ಅದರಿಂದ ಪ್ರತಿಯೊಬ್ಬ ಅಂಗವಿಕಲ ಮಿತ್ರರಿಗೂ ನಾನು ಹೇಳೋದೇನಪ್ಪ ಅಂತಂದ್ರೆ, ನೀವು ಯಾವುದೇ ಕಾರಣಕ್ಕೂ ಹಿಂಜರಿಯದೆ ನಿಮಗೆ ಏನಾಗಬೇಕು ಅನ್ನೋಂಥ ಮನಸ್ಸಿನಲ್ಲಿ ಭಾವನೆ ಸಂಕಲ್ಪ ಬರುತ್ತೆ, ಆ ಸಂಕಲ್ಪದ ಕಡೆಗೆ ನಿಮ್ಮ ಗುರಿಯನ್ನು ಇಟ್ಟುಕೊಂಡು ಅದ್ರ ಕಡೆಗೆ ಪರಿಶ್ರಮವನ್ನು ಪಟ್ಟರೆ, ಶ್ರಮ ಹಾಕಿದರೆ ನಿಮಗೆ ಕೈ ಹಿಡಿಯುವಂಥ 10 ಕೈಗಳು ಇವತ್ತಿದೆ. ಒಂದು ಕಾಲದಲ್ಲಿ ಇರಲಿಲ್ಲ, 10 ಕೈಗಳಿದೆ. ಸರ್ಕಾರದಿಂದ ಹಿಡಿದು ಸಾರ್ವಜನಿಕ ಮಟ್ಟದಲ್ಲಿ, ಸಂಘ ಸಂಸ್ಥೆ ಮಟ್ಟದಲ್ಲಿ ಇದೆ. ನನಗೆ ಕುಟುಂಬದಿಂದ ನೆರವು ಸಿಗಲಿಲ್ಲ, ನನಗೆ ಇನ್ಯಾರೋ ಅಕ್ಕಪಕ್ಕದವ್ರು ಹಿಂಗೆ ಅಂದ್ಬಿಟ್ರು, ಎಲ್ಲ ಇದ್ದೇ ಇದೆ. ಯಾವತ್ತೂ ಒಬ್ಬ ವ್ಯಕ್ತಿ ಮೇಲೆ ಬರಬೇಕು ಅಂತಂದ್ರೆ ಫಸ್ಟ್ ಅವನಿಗೆ ಅವಮಾನ, ಅದಾದ ಮೇಲೆ ಅನುಮಾನ, ಅದಾದ ಮೇಲೆ ಸನ್ಮಾನ. ಸೊ ಹಾಗೆ ಈ 3 ಹಂತಗಳನ್ನು ನಾವು ಮೀಡಿದ ಮೇಲೇ ಸನ್ಮಾನ ಸಿಗೋದು ನಮಗೆ. ಆದರೆ ಅವಮಾನ ಆಯಿತು ಅಂದ ತಕ್ಷಣನೇ ನಾವು ಕುಗ್ಗಬೇಕಾಗಿಲ್ಲ, ಅನುಮಾನ ಪಟ್ಟರು ಅನ್ನೋದು ಬೇಕಾಗಿ ಹಿಂಜರಿಬೇಕಾಗಿಲ್ಲ. ನಮ್ಮ ಗುರಿಯನ್ನು ಇಟ್ಕೊಂಡು ನಾವು ನಮ್ಮ ಮೇಲೆ ಆತ್ಮವಿಶ್ವಾಸ ಇಟ್ಕೊಂಡು ಮುಂದುವರೆದ್ರೆ ಖಂಡಿತ 1-2 ದಿನ ತಡ ಆಗ್ಬೋದು, ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂಥ ಸನ್ಮಾನ ಸಿಕ್ಕೇ ಸಿಗುತ್ತೆ. ಈ ನಿಟ್ಟಿನಲ್ಲಿ ನನ್ನ ಎಲ್ಲ ಅಂಗವಿಕಲ ಬಂಧುಗಳು ಕೆಲಸ ಮಾಡಲಿ ಅನ್ನೋವಂಥದ್ದನ್ನು ನಾನು ಅವರಿಗೆ ಸಲಹೆನೂ ಅಲ್ಲ, ಸೂಚನೆಯೂ ಅಲ್ಲ, ಮನವಿ ಅಂತ ಅನ್ಕೋಬೋದು.
1: ಓಕೆ, ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಒಂದು ವಿಶೇಷ ಚೇತನರಿಗೆ ಏನೇನು ಒಂದು ಸೌಲಭ್ಯಗಳು ಅಥವಾ ಹಕ್ಕುಗಳಿದೆ, ಅದನ್ನು ಅವರು ಹೇಗೆ ಪಡೆದುಕೊಳ್ಬೇಕು, ಯಾವ ರೀತಿಯಾಗಿ ಈ ಒಂದು ಸೇವೆಗಳನ್ನು ಅವರು ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿದ್ರೆ, ಅದರ ಜೊತೆಗೆ ಸಾಕಷ್ಟು ಕಾರ್ಯಗಳಿಗೂ ಕೂಡ ತಾವು ಉತ್ತರವನ್ನು ತಾವು ನೀಡಿದ್ದೀರಾ. ಹಾಗಾಗಿ ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಲಹೆಗಳು ಮತ್ತು ಈ ಒಂದು ಮಾಹಿತಿಯನ್ನು ತಾವು ನೀಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ನಮ್ಮ ವಿಶೇಷ ಚೇತನ ಬಂಧುಗಳ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ನನಗೂ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಸಂಸ್ಥೆಗೆ ಮತ್ತು ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಆಡಳಿತದ ಅಧಿಕಾರಿಗಳಿಗೆ, ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಮತ್ತು ಶ್ರೋತೃಗಳು ತುಂಬ ಆಸಕ್ತಿಯಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಮತ್ತು ಕೆಲವರು ಕೇಳದೇನೂ ಸಹ ಈ ಕಾರ್ಯಕ್ರಮವನ್ನು ಕೇಳಿಸ್ಕೊಂಡಿದ್ದಾರೆ, ಪ್ರಶ್ನೆಗಳು ಕೇಳದೇ ಇದ್ರೂ ಕಾರ್ಯಕ್ರಮದ ಮಾಹಿತಿಯನ್ನು ತಗೊಂಡಿದ್ದಾರೆ. ಅಂತ ಎಲ್ಲರಿಗೂ ಸಹ ನಾನು ಸಹ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವೃತ್ತಿಪರ ತರಬೇತುದಾರರಾದ ಶ್ರೀ ರಂಗನಾಥ್ ನಂಜನಗೌಡರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.

0: ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
1: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

ಕೇಳುಗರೆ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9000513119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900055119. ನಮಸ್ಕಾರ, ಶುಭರಾತ್ರಿ.